ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಮುಂಜಾನೆಯ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಶ್ರೋತೃಗಳೇ, ಈ ದಿನ 2026 ಇಸವಿಯ ಆಗಸ್ಟ್ ತಿಂಗಳ 28 ತಾರೀಕಿನ ಶುಕ್ರವಾರ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುನಾಳೋಬ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಜ್ಞಾನದೀಪ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45 ಮುಕ್ತ ವ್ಯಸನ ಬದುಕು ವ್ಯಸನ ಕಾರ್ಯಕ್ರಮ. ಒಂಬತ್ತು 20 ನಮ್ಮೂರು, 9:50 ಗಾನಗಂಧರ್ವ, 10:20 ಕಾನೂನು ಸಲಹೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಪ್ರತಿದಿನದ ವಿಶೇಷ ಹಾಗೂ 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ. ಪ್ರಿಯ ಶ್ರೋತೃಗಳೇ, ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಬಿತ್ತರಗೊಳ್ಳಲಿವೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ನಾನೊಂದು ಅಂತಾರಾಷ್ಟ್ರೀಯ ವಸತಿ ಶಾಲೆಯಲ್ಲಿ ಪ್ರಾಂಶುಪಾಲ ಆಗಿದ್ದೆ. ಆಗ ನಡೆದಂತ ಒಂದು ಘಟನೆ ಸೃಜನಶೀಲತೆಯ ಬಗ್ಗೆ ಒಂದು ದೊಡ್ಡ ವ್ಯಾಖ್ಯಾನ ಕೊಡಬಲ್ಲದು. ಈಗ ನಾನು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಸೃಜನಶೀಲತೆಯನ್ನು ಮಾತಾಡುವಾಗ ಇದು ಉದಾಹರಣೆಯಾಗಿ ಕೊಡ್ತೀನಿ ನಾನು. ಎಷ್ಟು ಚಂದದ ಉದಾಹರಣೆ ಗೊತ್ತಾ? ಆ ಶಾಲೆಯಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ, ಮಕ್ಕಳಿಗೆ ಎಲ್ಲ ಧರ್ಮಗಳ ಸರಿಯಾಗಿ ಪರಿಚಯ ಆಗಲಿ ಅಂತ ಹೇಳಿ, ಧಾರ್ಮಿಕ ಆಚರಣೆಗಳ ಹಿಂದೆ ತತ್ವ ಏನು ಅಂತ ಆಗಲಿ ಅರ್ಥ ಆಗಲಿ ಅಂತ ಹೇಳಿ ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ತಾ ಇದ್ವಿ. ಎಲ್ಲ ಹಬ್ಬ ಎಲ್ಲ ಧರ್ಮಗಳ ಹಬ್ಬಗಳನ್ನು ಮಾಡ್ತಾ ಇದ್ವಿ, ಸಂಭ್ರಮದಿಂದ ಮಾಡಬೇಕು. ಒಂದು ಬಾರಿ ಗಣೇಶನ ಹಬ್ಬ ಬಂತು, ದೊಡ್ಡ ಗಣಪತಿ ತಂದು ಕೂಡಿಸಿದ್ವಿ, ಅಲಂಕಾರ ಮಾಡಿ 5 ದಿನ ಪೂಜೆ ಮಾಡಬೇಕು. ನಾನೇನು ಮಾಡ್ತಿದ್ದೆ ಅಂದರೆ, ಮಕ್ಕಳಿಗೆ ಗಣಪತಿ ಅಂದ್ರೆ ಏನು ಅಂತ ಅರ್ಥ ಆಗುವಂಗೆ ಹೇಳಿ, ಮುಟ್ಟಿ ನೋಡಿ ಗಣಪತಿ ಮುಟ್ಟಿ ನೋಡಿ ಅಂತ ಹೇಳ್ತಿದ್ದೆ. ಮುಟ್ಟಿ ನೋಡ್ತಿದ್ರು, ಓ ಮಣ್ಣಿನ ಗಣಪತಿ ಅಂತ ಗೊತ್ತಾಗ್ತಿತ್ತು. ಈ ಶಾಲೆಯಲ್ಲಿ ಹಲವಾರು ಜನ ಬೇರೆ ದೇಶದ ವಿದ್ಯಾರ್ಥಿಗಳಿದ್ರು, ಅವ್ರಿಗೂ ಅರ್ಥ ಆಗಲಿ ಅಂತ ವಿವರಣೆ ಮಾಡಿ ಹೇಳ್ತಾ ಇದ್ವಿ. ಪ್ರತಿಯೊಂದು ಮಗು ಗಣಪತಿ ಪೂಜೆ ಮಾಡಿ ಬೇಡ್ಕೊಂಡದ್ದಾಯ್ತು. 5ನೇ ದಿವಸ ಬೆಳಿಗ್ಗೆ, ನಾನು ಅಲ್ಲೇ ಕ್ಯಾಂಪಸ್ಸಲ್ಲೇ ಇರೋದು, 6 ಗಂಟೆಗೆ ಮನೆ ಗಂಟೆ ಸಪ್ಲೈ ಆಯ್ತು. ಯಾರು ಬಂದಿರ್ಬೇಕು ಇಷ್ಟು ಬೇಗ ಅಂತ ಬಾಗಲ ತೆಗೆದ್ರೆ ಪುಟ್ಟ ಹುಡುಗ ನಿಂತಿದ್ದಾನೆ, 5ನೇ ಕ್ಲಾಸ್ನವ್ನು ಇರ್ಬೇಕು, ಅವನು ಹೊಳ್ತಾ ಇದ್ದಾನೆ. ಅವನು ಅಮೇರಿಕನ್ ಹುಡುಗ ಅಂದರೆ ಇಲ್ಲಿ ಅವನೇನೆ 4 ತಲೆಮಾರಿಂದ ಅಮೇರಿಕದಲ್ಲಿ ಇದ್ದಾರೆ. ಯಾಕೋ ಏನಾಯ್ತು ಹೊಳ್ತಾ ಇದೆಯಲ್ಲೋ ಅಂತ ಒಳಗೆ ಕರ್ಕೊಂಬಂದೆ. ಕೂತ್ಕೊ ಒಂದು ಸ್ವಲ್ಪ ನಾನು ಕೂಡಿಸಿದೆ. ಹುಡುಗ ಜೋರಾಗಿ ಅಳ್ತಾ ಇದ್ದ. ಯಾಕೆ ಅಳ್ತೀಯೋ ಅಂದೆ. ಬಿಕ್ತಾ ಹೇಳ್ದ, ಸರ್ ಆ ಗಣೇಶ ಇದ್ದಾನಲ್ಲ ಸರ್ ಅಂದ. ಯಾವ ಗಣೇಶನೋ ಅಂದೆ. ತನ್ನ ಬಲಗೈನ ಮೂಗಿನ ತೊಯ್ದು ಕೈ ಸೊಟ್ಟು ಮಾಡಿ, ಗಣೇಶ ಸರ್ ಪೂಜೆ ಮಾಡ್ತೀವಲ್ಲ ಸರ್ ಅಂದ. ಓಹೋ ಗಣಪತಿ ಬಗ್ಗೆ ಹೇಳ್ತಾನೆ ಇವನು ಅಂದ್ಕೊಂಡು, ಏನಾಯ್ತು ಗಣೇಶನಿಗೆ ಅಂತ ಕೇಳಿದೆ. ಸರ್ ಇವತ್ತು ಸಾಯಂಕಾಲ ಗಣೇಶನ ನೀರಲ್ಲಿ ಮುಳುಗಿಸ್ಬಿಡ್ತೀರಾ ಸರ್ ಅಂತ ಕೇಳ್ದೆ. ನಾನು ಹೌದಲ್ಲಪ್ಪ, ಇವತ್ತು 5ನೇ ದಿವಸ ಅಲ್ವಾ, ಸಾಯಂಕಾಲ ವಿಸರ್ಜನೆ ಮಾಡ್ಬೇಕಲ್ಲ ಅಂದೆ. ಓ ಅಂತ ಒಳಗೆ ಶುರು ಮಾಡ್ದೆ. ಯಾಕೋ ಏನು ತೊಂದರೆ ಆಯಿತು ನಿನಗೆ ಅಂದೆ. ಅವನು ಎಷ್ಟು ಚಂದ ಪ್ರಶ್ನೆ ನೋಡಿ, ಆ ಮಗುವಿನ ಮನಸ್ಸಲ್ಲಿ ಕೂತ್ಕೊಂಡು ನೋಡಿ ಪ್ರಶ್ನೆ ಹೇಗೆ ಅನಿಸುತ್ತೆ ಅಂತ. ಅವನು ಹೇಳ್ದ, ಸರ್ 5ನೇ ದಿವಸ ನೀರಲ್ಲೇ ಮುಣುಗಿಸೋದಾಗಿದ್ರೆ 4 ದಿವಸ ಪೂಜೆ ಯಾಕೆ ಮಾಡಿದ್ರಿ ಸರ್ ಅಂದ್ರೆ. ಅವನ ಅರ್ಥ ಇಷ್ಟೇ, ಮನೆಗೆ ಬಂದು ಅವ್ರನ್ನ ಆದರ ಮಾಡಿ 1-8 ದಿವಸ ಸಂತೋಷ ಪಡಿಸಿ ಸತ್ಕಾರ ಮಾಡಿ ಕೊನೆ ಮಾಡಿ ತಳ್ಳಿಬಿಡ್ತಾರೆ ಯಾರಾದ್ರೂ ಮೇಲಿಂದ. ನೀವು 5ನೇ ದಿವಸ ನೀರಲ್ಲಿ ಹಾಕೋದಿದ್ದು 4 ದಿವಸ ಪೂಜೆ ಯಾಕೆ ಮಾಡಿದ್ರಿ ಅಂತ ಅವ್ನು ಚಿಂತೆ. ನಾನು ಹೇಳಿದೆ, ನೋಡು ನೀನು ಡಿಸೆಂಬರ್ ಬಂದ ಊರಿಗೆ ಹೋಗ್ತೀಯ ಅಮೆರಿಕಕ್ಕೆ ಅಂದೆ. ಎಸ್ ಸರ್ ಹೋಗ್ತೀನಿ ಸರ್ ಅಂದ. ಯಾಕೆ? ಅಮ್ಮ ಕಾಯ್ತಾಳೆ ಸರ್ ಅಂದ. ಹೇಗೆ ಹೋಗ್ತಿ? ವಿಮಾನದಲ್ಲಿ ಹೋಗ್ತೀನಿ ಸರ್ ಅಂದ. ನೋಡು ಗಣಪತಿದು ಹಾಗೇನೆ, 5 ದಿವಸ ಇದ್ದಾನಲ್ಲ, ಅಮ್ಮನ ಮನೆಗೆ ಹೋಗ್ಬೇಕೀಗ. ಅವನು ಹೇಗೆ ಹೋಗ್ತಾನೆ? ನೀರಲ್ಲಿ ಇಳಿಸ್ಬಿಟ್ರೆ ಅವ್ನು ನೀರಲ್ಲಿ ಮುಳುಗಿಸಲ್ಲ, ನಾವು ಇಳಿಸ್ಬಿಟ್ರೆ ಕರಿಗೆ ಅಮ್ಮನ ಕಡೆ ಓಡ್ ಹೋಗ್ತಾನೆ ಅಂತ ತಿಳಿಯೋ ಹಾಗೇನೆ ಹೇಳಿದೆ. ಇದು ಆಕಾರದಿಂದ ನಿರಾಕಾರಕ್ಕೆ ಹೋಗುವಂತ ತತ್ವಪ್ಪ ಅಂತ ಏನೋ ಇಷ್ಟು ಹೇಳಿದೆ. ಅವನಿಗೆ ಎಷ್ಟು ತಿಳಿತೋ ಗೊತ್ತಿಲ್ಲ. ಸಂಜೆ ವಿಸರ್ಜನೆ ನಡೆದಿತ್ತು, ಮೆರವಣಿಗೆಗೆ ಚೆನ್ನಾಗಿತ್ತು. ಎಲ್ಲ ಹುಡುಗರು ಬಣ್ಣ ಹಾಕೊಂಡಿದ್ದಾರೆ ಮುಖದ ಮೇಲೆ, ಒಂದು ದೊಡ್ಡ ಟ್ರ್ಯಾಕ್ಟರ್ ಮೇಲೆ ಗಣಪತಿ ಕೂಡಿಸಿದೀವಿ. ಏನು ಬಣ್ಣ ಹಾಕ್ತಾರೆ, ಒಬ್ಬರದು ಗುರುತು ಹತ್ತಲ್ಲ, ಆ ಥರ ಆಗಿತ್ತು. ಗಣಪತಿ ಪಪ್ಪ ಮೋರಯ್ಯ ಅಂತ ಕೂಕೊಂಡು ಹೋಗ್ತಾ ಇದ್ರು. ಆಗ ಎದುರುಗಡೆ ಒಬ್ಬ ಶಿಕ್ಷಕರು ಬಂದರು. ಪಾಪ, ಅದು ಬಿಳಿ ಪಂಚೆ ಬಿಳಿ ಶರ್ಟು, ಹೆಗಲಿಗೊಂದು ಚೀಲ ಹಾಕೊಂಡು ಬರ್ತಾ ಇದ್ದಾರೆ. ಈ ಬಣ್ಣ ಆಡೋರಿಗೆ ಈ ಬಿಳಿ ಬಟ್ಟೆ ಕಂಡ್ರೆ ಬಲೆ ಪ್ರೀತಿ ಬಂದ್ಬಿಡುತ್ತೆ, ಅವ್ರ ತಲೆ ಮೇಲೆ ಹಾಕ್ಬೇಕಲ್ಲ ಬಣ್ಣ. ಹುಡುಗರು ಓಡಿದ್ರು ನೋಡಿ, ಎರಡೂ ಕೈಯಲ್ಲಿ ಬಣ್ಣ ಹಿಡ್ಕೊಂಡು 50 ಜನ ನುಗ್ಗಿಬಿಟ್ರು ಮೇಷ್ಟ್ರ ಕಡೆಗೆ. ಅವ್ರು ಗಾಬರಿ ಆಗ್ಬಿಟ್ರು, ಅಯ್ಯೋ ಅಯ್ಯೋ ಅಯ್ಯೋ ಬಣ್ಣ ಹಾಕ್ಬೇಡ್ರಪ್ಪ, ಅಯ್ಯೋ ಹಾಕ್ಬೇಡಿ, ನಾನು ತಯಾರಾಗಿ ಬಂದಿಲ್ಲ, ನನಗೆ ಗೊತ್ತಿಲ್ಲ ನೀವು ಬಣ್ಣ ಆಡ್ತೀರಿ ಅಂಥೇಳಿ. ನಾನು ಬೇರೆ ಕಡೆ ಎಲ್ಲ ಹೋಗೋದಿದೆ ಅಂತ ಕೇಳಿಕೊಂಡ್ರು. ಹುಡುಗರಿಗೆಲ್ಲ ಬೇಜಾರಾಯಿತು, ಮುಖ ಉದ್ದ ಮಾಡಿಕೊಂಡ್ರು. ಹುಡುಗರ್ದ, ಏನು ಸರ್ ಬಣ್ಣ ಹಾಕ್ಬೇಕಂದ್ರೆ ಬೇಡ ಅಂತೀರಲ್ಲ ಸರ್ ಅಂದ. ಬೇಡಪ್ಪ ಬಣ್ಣ ಬೇಡ. ಅಲ್ಲ ಪುಟ್ಟ ಹುಡುಗ ಬಹಳ ಬುದ್ಧ ಅಂತ, ಅವನು ಗಣಿತಲ್ಲಿ ಬುದ್ಧ ಅಂತಲ್ಲ ಇಂಥದ್ದು ಬುದ್ಧ ಅಂತ. ಬಣ್ಣ ಎಲ್ಲ ಕೈಯಲ್ಲಿ ಇತ್ತಲ್ಲ, ಚೆಲ್ಲಿದ ಕರ್ಣ ಅರಳುತ್ತ, ಒಂದು ಕೈ ಜಾಡಿಸ್ಕೊಂಡ ಸುಯ್ ಅಂತ ಓಡ್ದ. ಎಲ್ಲಿ ಓಡ್ದ? ಹಿಂದೆ ಒಂದು ದೊಡ್ಡ ಹಾಲಲ್ಲಿ ಗಣಪತಿ ಕೂಡಿಸಿದ್ವಲ್ಲ ನಾವು, ಅಲ್ಲಿಗೆ ಓಡ್ದ ಮಂಟಪ ಕಡೆ. ಅಲ್ಲಿಗೆ ಸೇಕಾದಷ್ಟು ಹೂವು ಇಟ್ಟಿದ್ವಲ್ಲ, ಸಾಕಷ್ಟು ಹೂವು ಅಲಂಕಾರ ಮಾಡಿದ್ವಿ. ಒಂದು ಕ್ಷಣದಲ್ಲಿ ಬಂದ ವಾಪಸ್ಸು, ಎರಡೂ ಕೈಯಲ್ಲಿ ಹೂವಿನ ಪಕ್ಕಳ ಹಿಡ್ಕೊ ಬಂದಿದ್ದಾನೆ, ಚಿಕ್ಕಪಟ್ಟ ಹೂವಿನ ಪಕ್ಕಳ ಹಿಡ್ಕೊ ಬಂದಿದ್ದಾನೆ. ಓಡ್ ಬಂದ, ಸರ್ ಬಾಗಿ ಸರ್ ಬಗ್ಗಿ ಸರ್ ಅಂದ. ಅವ್ರಿಗೆ ಬೇಡಪ್ಪ ಬಣ್ಣ ಹಾಕ್ಬೇಡೋ ಅಂದ್ರು. ಅವರು ಬಣ್ಣ ಹಾಕಲ್ಲ, ಬಗ್ಗಿ ಸರ್ ಅಂದ. ಪಾಪ ತಲೆ ಬಗ್ಸಿದ್ರು ಅವ್ರು ಬೆಸ್ಟ್. ಈತ ಅವ್ರ ತಲೆ ಮೇಲೆ ಎಲ್ಲ ಬಣ್ಣದ ಪಕ್ಕಳೆ ಹಾಕ್ಬಿಟ್ಟು ಕೈ ತಟ್ಟಿಬಿಟ್ಟು ಜೋರಾಗಿ ನಕ್ಕ, ಸರ್ ನಾನು ಬಟ್ಟೆ ಕೊಳೆ ಮಾಡಿದ ಬಣ್ಣ ಹಾಕಿದ್ದೀನಿ ಸರ್ ಅಂದ. ನನಗೆ ಬೆರಗಾಗೋಯ್ತು ನೋಡಿ, ನಮ್ಗೆ ಎರಡೇ ಹಾದಿ ಇತ್ತು. ಪಾಪ ಶಿಕ್ಷಕರು ಹೇಳಿದ್ರಂತ ಬಣ್ಣ ಹಾಕದೇ ಇರೋದು ಒಂದೇ, ಆದರೆ ಏನು ಹೇಳ್ತಾರೆ ಹಾಕೇ ಬಿಡೋಣ ಅಂತ ಹಾಕೋದು ಎರಡೇದಿತ್ತು. ಆದರೆ ಈ ಹುಡುಗನಿಗೆ ಹೇಗೆ ಬಂತು ನೋಡಿ ಐಡಿಯಾ, ಅಂದರೆ ಹೂವಿನ ಪಕ್ಕಳೆ ಬಣ್ಣ ಅಂತ ಎಷ್ಟು ಜನಕ್ಕೆ ಹೊಳಿತಿದೆ ಸ್ವಾಮಿ, ನಮಗೆ ಬಣ್ಣ ಹಾಕಿ ಮೈ ರಾಡಿ ಮಾಡಿದಾಗಲೇ ಸರಿ, ಆದರೆ ಹುಡುಗನಿಗೆ ಅನಿಸಿದ್ದು ಬಣ್ಣ ಹಾಕಿರಬೇಕು ಆದರೆ ಮೇಷ್ಟ್ರು

ಗಂಟಿರಬಾರ್ದು, ಅಂಟದೇ ಇರುವಂತ ಬಣ್ಣ ದೊರಕಿದೆ. ಹೂವಿನ ಪಕ್ಕಳೆ ಕೂಡ ಬಣ್ಣ ಅಂತ ಹೊಳೆದೇ ಇಲ್ಲಲ್ಲ. ಈಗ ನೋಡಿ, ಅವನಿಗೂ ತೃಪ್ತಿ ಆಯಿತು, ಮೇಷ್ಟ್ರಿಗೂ ಸಂತೋಷ ಆಯಿತು. ಇದು ಸೃಜನಶೀಲತೆಯ ಕುರುಹು. ನಮಗೆ ಎರಡು ಹಾದಿ ಇರ್ತವೆ, ಮೂರು ಹಾದಿ ಇರ್ತವೆ, ಈ ನಾಲ್ಕನೇ ಹಾದಿ ಬರುತ್ತಲ್ಲ, ಹೀಗೂ ಮಾಡಬಹುದು ಅಂತ ಹುಡುಕುವಂಥದ್ದು ಸೃಜನಶೀಲತೆಯ ಕುರುಹು. ಇದನ್ನು ಮಕ್ಕಳಲ್ಲಿ ನಾವು ಒಪ್ಪಿಸ್ಬೇಕು. ಹೀಗಾಗ್ತಿದ್ರೆ ಇನ್ನೇನಾಗುತ್ತೆ ಹೇಳು ಮಗು, ಹೀಗಾಗುತ್ತೆ ಏನಾಗುತ್ತೆ ಹೇಳು ಅಂತ ಕೇಳ್ತಾ ಕೇಳ್ತಾ ಬೇರೆ ಬೇರೆ ಆಯಾಮಗಳನ್ನು ಸೃಷ್ಟಿ ಮಾಡಿದಾಗ ನಮ್ಮ ಮಕ್ಕಳು ಸೃಜನಶೀಲತೆಯನ್ನು ಬೆಳೆಸ್ಕೊಂಡು ಹೋಗ್ತಾರೆ, ಜೀವನವನ್ನು ಸಮೃದ್ಧಿ ಮಾಡುತ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆತ್ಮೀಯ ಕೇಳುಗರಿಗೆಲ್ಲ ರಕ್ಷಾಬಂಧನ ಹಾಗೂ ಸಂಸ್ಕೃತ ದಿನಾಚರಣೆಯ ಶುಭಾಶಯಗಳು. ಮುಖ್ಯಾಂಶಗಳು: ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ ಜಿಐಎಸ್ ಆಧಾರಿತ ವೆಬ್ ಅಪ್ಲಿಕೇಶನ್ ಜಾರಿಗೆ. ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ಲಾಭ. ವಿಜಯಪುರದ ಮಡಿಗ್ಯಾಳ ಕುರಿಗೆ ರಾಷ್ಟ್ರೀಯ ತಳಿ.

0: ಮಾನ್ಯತೆ. ಇಂದು ಶ್ರಾವಣ ಮಾಸದ ನೂಲು ಹುಣ್ಣಿಮೆ, ರಕ್ಷಾಬಂಧನ ಸಂಭ್ರಮ. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಆಧಾರಿತ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ಕರ್ನಾಟಕ ದೂರಸಂವೇದಿ ಅನ್ವಯಿಕ ಕೇಂದ್ರದ ಸಹಯೋಗದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಎಲ್ಲ ಗ್ರಾಮೀಣ ಜಲ ಆಸ್ತಿಗಳನ್ನು ಜಿಯೋಟ್ಯಾಗ್ ಮಾಡಿ ಪಾರದರ್ಶಕತೆ ತರಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ 300,000 ಅಧಿಕ ಜಲ ಆಸ್ತಿಗಳಿದ್ದು ಸೆಪ್ಟೆಂಬರ್ ಅಂತ್ಯದೊಳಗೆ ಡಿಜಿಟಲೀಕರಿಸಲಾಗುವುದು. ಮೊದಲ ಹಂತದಲ್ಲಿ 70,000 ಅಧಿಕ ಜಲಸ್ವತ್ತುಗಳನ್ನು ದಾಖಲೀಕರಿಸಲಾಗಿದೆ ಎಂದರು. ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೂಡಿಕೆಗಾಗಿ ರಾಜ್ಯ ಸರ್ಕಾರ ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಜಾರಿಗೊಳಿಸಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಗಾಜಿಪುರದ ಕೃಷಿ ಕಲ್ಪ ಕಚೇರಿಯಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಎಲಿವೇಟ್ ಕರ್ನಾಟಕ ಯೋಜನೆ ಅಡಿ ಯುವ ನವೋದ್ಯಮಿಗಳಿಗೆ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಅಡಿ ಸಹಾಯಧನ ನೀಡಲಾಗುತ್ತಿದೆ ಎಂದರು. ಕೃಷಿ ಕಲ್ಪ ಸಂಸ್ಥೆಯ ಸಿಇಒ ಸಿಎಂ ಪಾಟೀಲ್ ಮಾತನಾಡಿ, ಒಟ್ಟು 25 ಜನರ ಪೈಕಿ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ತಲಾ 50 ಲಕ್ಷ ರೂಪಾಯಿ ಸಹಾಯಧನ ರಾಜ್ಯ ಸರ್ಕಾರ ನೀಡಿದೆ ಎಂದರು. ಸರ್ಕಾರಿ ಭೂಮಿ ಮತ್ತು ಸಾರ್ವಜನಿಕ ಆಸ್ತಿಗಳ ಕಬಳಿಕೆ ಮತ್ತು ಅಕ್ರಮ ಬಳಕೆಯ ಬಗ್ಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ತಾಲೂಕಿನ ಬಾಕಿ ಪ್ರಕರಣಗಳ ವಿಚಾರಣೆ ಕೈಗೊಂಡು ಅವರು ಮಾತನಾಡಿದರು. ಸರ್ಕಾರಿ ಜಮೀನಿನ ಅಕ್ರಮ ಮಂಜೂರಾತಿ, ಸುಳ್ಳು ದಾಖಲೆಗಳು, ಕಾನೂನುಬಾಹಿರವಾಗಿ ಸರ್ಕಾರಿ ಜಮೀನು ಕಬಳಿಸುವ ಪ್ರಯತ್ನಗಳಿಗೆ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಧಾರವಾಡ ತಾಲೂಕು ಶಿವಳ್ಳಿ ಗ್ರಾಮದಲ್ಲಿ ಸ್ಥಾಪನೆಯಾಗಲಿದ್ದ ಜೈವಿಕ ಅನಿಲ ಘಟಕವನ್ನು ಸ್ಥಳಾಂತರಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಮೀಪದಲ್ಲಿ ಸ್ಥಾಪಿಸುವ ಕುರಿತು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಮಹಾಪೌರರು ಹಾಗೂ ಆಯುಕ್ತರೊಂದಿಗೆ ಚರ್ಚಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಡೆತನದ ಜಾಗೆಯಲ್ಲಿ ಜೈವಿಕ ಅನಿಲ ಘಟಕ ಪ್ರಾರಂಭಿಸಲು ಮಹಾಪೌರರು ಮತ್ತು ಆಯುಕ್ತರು ಸಮ್ಮತಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ತಿಳಿಸಿದ್ದಾರೆ. ವಿಜಯಪುರದ ಮೌಳಿ ತಳಿ ಹಾಗೂ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯಲ್ಲಿ ಮಡಿಗ್ಯಾಳ ಎಂದು ಕರೆಯಲ್ಪಡುವ ಅಲೆಮಾರಿ ಕುರಿ ತಳಿಗೆ ರಾಷ್ಟ್ರೀಯ ತಳಿ ಎಂಬ ಮಾನ್ಯತೆ ದೊರೆತಿದೆ. ಹರಿಯಾಣದ ಕರ್ನಾಲ್ದಲ್ಲಿರುವ ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಸಹಯೋಗದಲ್ಲಿ ಕುರಿ ತಳಿ ನೋಂದಾಯಿಸಿ ರಾಷ್ಟ್ರೀಯ ಮಾನ್ಯತೆ ನೀಡಿದೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ತೆಲಂಗಾಣ ರಾಜ್ಯದಲ್ಲಿ ಅಕ್ಟೋಬರ್ನಿಂದ ಮೇ ತಿಂಗಳವರೆಗೆ 300 ಕಿಲೋಮೀಟರ್ ವರೆಗೆ ಅಲೆದು ವಾಪಸಾಗುವ ಮಡಿಗ್ಯಾಳ್ ಕುರಿ ರೋಮನ್ ನೋಸ್ಗೆ ಹೆಸರುವಾಸಿ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ತಳಿ ಸಂಶೋಧನೆಯ ರೂವಾರಿ ಹಾಗೂ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ವಿಶ್ವನಾಥ್ ಕುಲಕರ್ಣಿ.
1: ಕರ್ನಾಟಕ ರಾಜ್ಯ ಮಾಂಸದ ಕುರಿ ತಳಿಗಳಿಗಾಗಿ ಬಹಳ ಪ್ರಸಿದ್ಧಿ ಪಡೆದಂತದ್ದು. ಬಿಜಾಪುರ ಜಿಲ್ಲಾದೊಳಗ ಅಧ್ಯಯನವನ್ನ ಮಾಡಿದ್ವಿ. ಮೌಳಿ ಕುರಿ ಅಂತ ಹೇಳಿ ಅತ್ಯಂತ ಶ್ರೇಷ್ಠವಾದ ಕುರಿ ನಮಗೆ ನೋಡ್ಲಿಕ್ಕೆ ಸಿಕ್ತು. ಸಾಂಗ್ಲಿ ಜಿಲ್ಲಾದೊಳಗ ಅಂದ್ರೆ ಮಹಾರಾಷ್ಟ್ರದೊಳಗ ಇದಕ್ಕ ಮಡಿಗ್ಯಾಳ ಕುರಿ ಅಂತ ಕರೀತಾರೆ. ಕರ್ನಾಟಕದ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಹೊಸ ತಳಿಗಳನ್ನ ಮಾನ್ಯತೆಯನ್ನ ಕೊಡ್ತಾರೆ. ಈ ವರ್ಷ ಆಗಸ್ಟ್ ತಿಂಗಳದೊಳಗಾಗಿರ್ತಕ್ಕಂತಹ ಸಭೆಯೊಳಗ ಮಡಿಗ್ಯಾಳ ಕುರಿಗೆ ಮಾನ್ಯತೆ ಸಿಕ್ಕಿದೆ. ನಮ್ಮ ದೇಶದ 49ನೇ ಕುರಿ ತಳಿಯಾಗಿ ಮಾನ್ಯತೆಯನ್ನ ಪಡೆದಿದೆ. ಗಂಡು ಮತ್ತು ಹೆಣ್ಣು ಎರಡೂ ಕುರಿಗಳಿಗೂ ಕೋಡ್ ಇರಂಗಿಲ್ಲ. ಉಬ್ಬಿದ ಗಿಳಿ ಮೂಗಿರ್ತದೆ, ಕಿವಿ ಉದ್ದಿರ್ತಾವು, ಜೋತು ಬಿದ್ದಿರ್ತಾವು. ಗಂಡು ಸರಾಸರಿ 65 ಕೆಜಿ ತೂಕವನ್ನು ಹೊಂದಿರ್ತಾವು. 97 ಕೆಜಿ ತೂಕದ ಟಗರುಗಳು ಸಹ ಸಿಗ್ತಾವು ಅನ್ನೋದು ಬಹಳ ಮುಖ್ಯ ಇದೆ. ಹೆಣ್ಣು ಸಹ 45 ಕೆಜಿ ಸರಾಸರಿ ತೂಕವನ್ನು ಪಡೆದಿರ್ತಾವು. ಮಾಂಸದ ಇಳುವರಿ 58% ಇರ್ತದೆ. ಮಾನ್ಯತೆ ಸಿಕ್ಕಿರೋದ್ರಿಂದ ಹೆಚ್ಚಿನ ಪ್ರಮಾಣದ ಸಂಶೋಧನೆ, ಸಂರಕ್ಷಣೆ ಮತ್ತು ಅಭಿವೃದ್ಧಿ ಎಲ್ಲವನ್ನು ಮಾಡಲಿಕ್ಕೆ ಬರ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ

0: ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶ್ರಾವಣ ಮಾಸದ ವಿಶೇಷ ಹಬ್ಬ ನೂಲು ಹುಣ್ಣಿಮೆ. ತನ್ನಿಮಿತ್ತ ಇಂದು ರಕ್ಷಾಬಂಧನ. ವಸುಧೈವ ಕುಟುಂಬಕಂ ಎಂಬ ಭಾವದೊಂದಿಗೆ ಸಹೋದರಿಯರು ತಮ್ಮ ಪವಿತ್ರ ಬಂಧದ ಸೂಚಕವಾಗಿ ಸಹೋದರರಿಗೆ ರಾಖಿ ಕಟ್ಟಿ ತಿಲಕದೊಂದಿಗೆ ಆತ್ಮಜ್ಯೋತಿ ಭಾವವನ್ನು ಪ್ರಜ್ವಲಿಸುತ್ತಾರೆ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇರಿದಂತೆ ಅನೇಕ ಸಂಘಟನೆಗಳು ಇಂದು ಸಾಂಘಿಕ ರಕ್ಷಾಬಂಧನ ಕಾರ್ಯಕ್ರಮ ಆಯೋಜಿಸಿವೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶುಭಾಶಯ ಕೋರಿದ್ದಾರೆ. ನಾಡಿನ ವಿವಿಧೆಡೆ ಇಂದು ಶಿವಶರಣ ಶ್ರೀ ನುಲಿಯ ಚಂದಯ್ಯ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯುತ್ಸವವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಬಾಸಗೋಡ್ ಮೂಲದ ಅಭಿನವ್ ಉದಯ್ ನಾಯಕ್ ಪ್ರಸ್ತುತ ಕೋಲಾರದ JSS ಪಬ್ಲಿಕ್ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ. ಕೇಂದ್ರ ಶಿಕ್ಷಣ ಸಚಿವಾಲಯ ಗುಜರಾತಿನ ವಾಡ್ ನಗರದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಅನುಭವಾತ್ಮಕ ಕಲಿಕಾ ಕಾರ್ಯಾಗಾರ ಪ್ರೇರಣಾದಲ್ಲಿ ಪಾಲ್ಗೊಳ್ಳಲು ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಬಾಲಕ ಅಭಿನವ್. ಅವರ ತಾಯಿ ಸುರೇಖಾ ಶಿಕ್ಷಕಿಯಾಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿನವ್ಗೆ ಸ್ವತಃ ಪತ್ರ ಬರೆದು 2047ರ ವಿಕಸಿತ ಭಾರತ ನಿರ್ಮಾಣದ ಕನಸನ್ನು ನನಸು ಮಾಡುವಲ್ಲಿ ಯುವ ಜನತೆಯೇ ಚಾಲಕ ಶಕ್ತಿ ಎಂದು ಬಣ್ಣಿಸಿ ಶುಭ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅಭಿನವ್ ನಾಯಕ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ನಾನು ಪ್ರೇರಣಾ ಕಾರ್ಯಕ್ರಮದ 77ನೇ ಬ್ಯಾಚ್ನ ಕರ್ನಾಟಕದ ಪ್ರತಿನಿಧಿ. ಈ ಕಾರ್ಯಕ್ರಮದ ಅನುಭವ ಮತ್ತು ಕಲಿಕೆಯನ್ನು ಹಂಚಿಕೊಂಡ ನನಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಂದ ಪತ್ರ ಬಂದಿರುವುದು ಇನ್ನಷ್ಟು ಸಂತೋಷದ ಜೊತೆಗೆ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಬಲಿಷ್ಠ ರಾಷ್ಟ್ರದ ನಿರ್ಮಾಣಕ್ಕಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವುದು ಮತ್ತು ಅವರಲ್ಲಿ ದೇಶಪ್ರೇಮದ ಭಾವನೆಯನ್ನು ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಾಯಕತ್ವ ಗುಣ, ಗುಂಪು ಚಟುವಟಿಕೆ, ಸಮಯದ ನಿರ್ವಹಣೆ, ಆತ್ಮವಿಶ್ವಾಸ ಮುಂತಾದ ಮೌಲ್ಯಗಳನ್ನು ಕಲಿಯಲು ಸಹಕಾರಿಯಾಯಿತು. ಈ ಕಾರ್ಯಕ್ರಮವು ಆಯೋಜಿಸಲಾಗಿದ್ದ ಪ್ರತಿಯೊಂದು ಚಟುವಟಿಕೆಗಳು ನಮ್ಮ ಭವಿಷ್ಯದಲ್ಲಿ ಸಹಾಯಕವಾಗುವ ಅನೇಕ ಅಮೂಲ್ಯ ಜೀವನ ಪಾಠಗಳನ್ನು ಕಲಿಸಿಕೊಟ್ಟವು. ಈ ಅನುಭವಗಳನ್ನು ಪಡೆದ ನಾನು ಸ್ವಾವಲಂಬಿ ರಾಷ್ಟ್ರದ ಮತ್ತು 2047ರ ವಿಕಸಿತ ಭಾರತದ ನಿರ್ಮಾಣಕ್ಕೆ ಬೆಂಬಲ ನೀಡುತ್ತೇನೆ. ಜೈ ಹಿಂದ್.
3: ಧಾರವಾಡ ಜಿಲ್ಲೆ ನವಲಗುಂದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ RB ಶಿರಿಯಣ್ಣವರ್ ಧಾರವಾಡದ ನಾಯಕನ ಹೂಲಿಕಟ್ಟಿಯ ತೋಟದ ಮನೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 83 ವರ್ಷ ವಯಸ್ಸಾಗಿತ್ತು. ನಾಯಕನ ಹೂಲಿಕಟ್ಟಿಯ ತೋಟದಲ್ಲಿ ಇಂದು ಮಧ್ಯಾಹ್ನ 2 ಗಂಟೆಗೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಕುಟುಂಬ ತಿಳಿಸಿದೆ. ಸಂಕ್ಷಿಪ್ತ ಸುದ್ದಿಗಳು. ಮೇರಾ ಯುವ ಭಾರತ್ ಆಯೋಜಿಸಿದ್ದ ಖೇಲೋ ಇಂಡಿಯಾ ಖೇಲ್ ಕಿ ಬಾತ್ PMK ಸಾಥ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು. ನೇಪಾಳದಲ್ಲಿ ಸಂಭವಿಸಿದ ದಿಢೀರ್ ಪ್ರವಾಹ ದುರಂತದಲ್ಲಿ ಕರ್ನಾಟಕದ ಪ್ರವಾಸಿಗರು ನಾಪತ್ತೆಯಾಗಿದ್ದರೆ ತಕ್ಷಣವೇ ವಿವರ ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರನ್ನು ಕೋರಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ H1N1 ಸೋಂಕಿನ 87 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ HR ತಿಮ್ಮಯ್ಯ ತಿಳಿಸಿದ್ದಾರೆ. ಧಾರವಾಡ ರಂಗಾಯಣ ಘಟಕ ಇಂದಿನಿಂದ 3 ದಿನ ಸಂಜೆ 6:30ಕ್ಕೆ ಖ್ಯಾತ ಪ್ರಸಾದನ ಕಲಾವಿದ ಗಜಾನನ್ ಮಹಾಲೆ ಸಂಸ್ಮರಣೆ ಶ್ರಾವಣ ರಂಗಸಂಭ್ರಮ ನಾಟಕ ಪ್ರದರ್ಶನ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ GIS ಆಧಾರಿತ ವೆಬ್ ಅಪ್ಲಿಕೇಶನ್ ಜಾರಿಗೆ. ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ಲಾಭ. ವಿಜಯಪುರದ ಮಡಿಗ್ಯಾಳ ಕುರಿಗೆ ರಾಷ್ಟ್ರೀಯ ತಳಿ ಮಾನ್ಯತೆ. ಇಂದು ಶ್ರಾವಣ ಮಾಸದ ನೂಲು ಹುಣ್ಣಿಮೆ, ರಕ್ಷಾಬಂಧನ ಸಂಭ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
5: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 120 ಕುರಿತು.

0: ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ

0: ಕಿರಣವಿ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಏಕದಿಂದಲಿ ಅನೇಕ,
2: ಏಕದಿಂದಲಿ ಅನೇಕ,
1: ಮತ್ ಅನೇಕದಿಂದ ಏಕ,
2: ಮತ್ ಅನೇಕದಿಂದ ಏಕ,
1: ಈ ಕ್ರಮವೇ ವಿಶ್ವದ,
2: ಈ ಕ್ರಮವೇ ವಿಶ್ವದ
1: ಅಂಗಾಂಗ ಸಂಬಂಧ,
2: ಅಂಗಾಂಗ ಸಂಬಂಧ.
1: ಲೋಕದಲ್ಲಿ ಜಾತಿಯಲ್ಲಿ,
2: ಲೋಕದಲ್ಲಿ ಜಾತಿಯಲ್ಲಿ,
1: ವ್ಯಕ್ತಿಯಲ್ಲಿ ಸಂಸ್ಥೆಯಲ್ಲಿ,
2: ವ್ಯಕ್ತಿಯಲ್ಲಿ ಸಂಸ್ಥೆಯಲ್ಲಿ,
1: ಸಾಕಲ್ಯದರಿವಿರಲಿ ಮಂಕುತಿಮ್ಮ,
2: ಸಾಕಲ್ಯದರಿವಿರಲಿ ಮಂಕುತಿಮ್ಮ.
1: 134ನೆಯ ಮುಕ್ತಕ ಬಹಳ ಉದಾತ್ತವಾದಂತಹ ಒಂದು ಚಿಂತನೆಯನ್ನು ಡಿವಿಜಿಯವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಿಂದಿನ ಮುಕ್ತಕದಲ್ಲಿ ನಾವು ಏಕಪಾತ್ರಾಭಿನಯ, ಒಬ್ಬ ವ್ಯಕ್ತಿ ಅನೇಕ ಪಾತ್ರಗಳನ್ನು ನಿರ್ವಹಿಸುವಂಥ ನಾಟಕದ ಒಂದು ಉದಾಹರಣೆಯನ್ನು ತಗೊಳ್ತಾ ಇಡೀ ವಿಶ್ವ ಹಾಗೆ ಆ ಒಂದು ಚೈತನ್ಯ ಏನಿದೆ, ಸೃಷ್ಟಿಕರ್ತನ ಒಂದು ಶಕ್ತಿ ಏನಿದೆ, ಅದು ಪ್ರಕಟವಾಗ್ತಾ ಇರುವಂತಹ ರೂಪಗಳು ಅಷ್ಟೇ, ಪ್ರಕಟವಾಗ್ತಾ ಇರುವಂಥ ಶಕ್ತಿ ಒಂದೇ, ಚೈತನ್ಯ ಒಂದೇ ಅನ್ನೋದನ್ನು ನಾವು ನೋಡಿದ್ವಿ. ಹೊರಗೆ ಒಳಗುಗಳು, ಭೂತ ಭವಿಷ್ಯಗಳು ಎಲ್ಲ ಒಂದೇ ಅನ್ನೋದನ್ನು ನಾವು ನೋಡಿದ್ವಿ. ಇಲ್ಲಿ ಅದನ್ನು ಇನ್ನೊಂದು ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ, ಆ ಏಕ ಅನ್ನೋಂಥದ್ದೇನು, ಅನೇಕ ಅನ್ನೋಂಥದ್ದೇನು, ಅದೆರಡು ಹೇಗೆ ಒಂದೇ ಆಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಸೂಕ್ಷ್ಮವಾಗಿ ವಿವರಣೆಯನ್ನು ಕೊಡ್ತಾರೆ. ಈಗ ನಮ್ಮ ಶರೀರವನ್ನು ನಾವು ನೋಡೋಣ. ನಮ್ಮ ಶರೀರದಲ್ಲಿ ರಕ್ತ ಸಂಚಾರ ಆಗ್ತಾ ಇದೆ, ಇದು ನಮಗೆಲ್ಲ ಗೊತ್ತಿರುವಂಥ ಅಂಶ ಅಲ್ವಾ. ಹೃದಯ ಇದೆ, ಎದೆಯ ಗೂಡಿನ ಒಳಗಡೆ ಹೃದಯ ಇದೆ, ಹೃದಯ ಬಡ್ಕೊಳ್ಳುತ್ತೆ. ಹೃದಯ ಬಡ್ಕೊಳ್ಳೋದು ಅಂದ್ರೇನು, ಅದೊಂಥರ ಪಂಪು, ಅದು ಸಂಕುಚಿತವಾದಾಗ ಅದರೊಳಗಡೆ ತುಂಬಿರುವಂಥ ರಕ್ತ ಅಲ್ಲಿಂದ ಚಿಮ್ಮಿ ಹೊರಗಡೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ, ರಕ್ತನಾಳಗಳ ಮೂಲಕ ಆಚೆ ಹೋಗುತ್ತೆ. ಆಚೆ ಹೋಗಿ ಎಲ್ಲಿಗೆ ಹೋಗುತ್ತೆ, ಶರೀರದ ಬೇರೆ ಬೇರೆ ಅಂಗಗಳಿಗೆ ಅದು ತಲುಪುತ್ತೆ. ಅದು ಆರ್ಟ್ರಿ ಅಂತ, ಅಪಧಮನಿ ಉಪಧಮನಿ ಇದನ್ನೆಲ್ಲ ನಾವು ಓದಿದ್ದೀವಿ. ಸೊ ಅಯೋರ್ಟ ಮೂಲಕ, ಆರ್ಟ್ರಿಗಳ ಮೂಲಕ ಅದು ಶರೀರದ ಬೇರೆ ಬೇರೆ ಭಾಗಗಳಿಗೆ ತಲುಪುತ್ತೆ. ಯಾಕೆ ತಲುಪುತ್ತೆ ಅಂತಂದರೆ ಬೇರೆ ಬೇರೆ ಭಾಗಗಳಿಗೆ ಸತ್ವಾಂಶದ ಅವಶ್ಯಕತೆ ಇದೆ. ಸೊ ಹಾಗಾಗಿ ಶರೀರ ಪೋಷಣೆಗಾಗಿ ಅದನ್ನು ಸಂಚಾರದ ಮೂಲಕ ಅಲ್ಲಿಗೆ ಕಳಿಸುತ್ತೆ. ಇವಾಗ ಸಪೋಸ್ ನನ್ನ ಎಡಗೈ ಹೆಬ್ಬೆರಳಿಗೆ ರಕ್ತ ಹೋಗಿದೆ ಅಂತ ಅನ್ಕೋಣ. ಅಲ್ಲಿ ಇರೋಂಥ ಏನು ಜೀವಕಣಗಳಿವೆ, ಆ ಜೀವಕಣಗಳು ರಕ್ತದ ಮೂಲಕ ಬಂದಂತಹ ಎಲ್ಲ ಸತ್ವಾಂಶಗಳನ್ನು ಹೀರ್ಕೊಂಡು ಉಪಯೋಗಿಸ್ಕೊಂಡು ಬಿಡ್ತು. ಈಗ ರಕ್ತದಲ್ಲಿ ಯಾವ ಸತ್ವಾಂಶವೂ ಇಲ್ಲ, ಆಕ್ಸಿಜನ್ ಇಲ್ಲ, ಅದು ಡಿ ಆಕ್ಸಿಜನೇಟ್ ಆಗೋಗಿದೆ. ಈಗ ರಕ್ತ ಏನಾಯಿತು, ಅಲ್ಲೇ ನಿಂತು ಹೋಯ್ತಾ ಅಥವಾ ಆಚೆಗೆ ಹೋಯ್ತಾ ಅಂತಂದರೆ ಇಲ್ಲ. ಏನಾಯ್ತು ಈಗ, ಅದು ಮತ್ತೆ ವಾಪಸ್ ಬಂತು, ವಾಪಸ್ ಹೃದಯಕ್ಕೆ ಬಂತು. ಸೊ ಇದನ್ನು ನಾವು ಚಿತ್ರಣ ಮಾಡಿಕೊಂಡ್ರೆ ಅದು ಹೆಂಗಿರುತ್ತಪ್ಪ ಅಂತಂದರೆ, ಹೃದಯ ದೊಡ್ಡದಾಗಿದೆ. ಆ ದೊಡ್ಡದಾಗಿರುವಂಥ ಹೃದಯದಲ್ಲಿ ರಕ್ತ ತುಂಬಿದಾಗ ಅದು ಸಂಕುಚಿತವಾಗುತ್ತೆ, ಅದು ಆಚೆ ಹೋಗುತ್ತೆ. ಅಯೋರ್ಟ ಅನ್ನುವಂಥದ್ದು ಒಂದು ದೊಡ್ಡದಾದಂಥ ಆರ್ಟ್ರಿ, ಆ ಆರ್ಟ್ರಿ ಬೈಫರ್ಕೇಟ್ ಆಗುತ್ತೆ, ಅದು ಸಣ್ಣದಾಗುತ್ತೆ, ಎರಡೋ ಮೂರು ಭಾಗಗಳಾಗುತ್ತೆ. ಆ ಭಾಗಗಳು ಕೆಳಗಡೆಗೆ ಹೋಗ್ತಾ ಹೋಗ್ತಾ ಅದು ಇನ್ನೂ ಒಡೆಯುತ್ತೆ, ಇನ್ನೂ ಸಣ್ಣ ಭಾಗ ಆಗುತ್ತೆ. ಆ ಒಂದು ಸಣ್ಣ ಭಾಗ ತೋಳಿಗೆ ಹೋಗುತ್ತೆ, ಇನ್ನೊಂದು ಭಾಗ ಎದೆ ಭಾಗಕ್ಕೆ ಹೋಗುತ್ತೆ. ಆ ತೋಳಿಗೆ ಹೋದಂಥ ಭಾಗ ಕೆಳಗಡೆಗೆ ಹೋಗ್ತಾ ಹೋಗ್ತಾ ನಾಲ್ಕಾರು ಕವಲುಗಳು ಒಡೆಯುತ್ತೆ. ಕೆಲವು ನಮ್ಮ ತೋಳಿನ ಮೇಲ್ಭಾಗಕ್ಕೆ ರಕ್ತವನ್ನು ಕೊಡುತ್ತೆ, ಇನ್ನು ಉಳಿದು ಹಂಗೆ ಕೆಳಗಡೆಗೆ ಹೋಗುತ್ತೆ. ಸೊ ಅದು ಹಾಗೆ ಅದು ನಮ್ಮ ಮೊಣಕೈ ಹತ್ತಿರ ಬಂದು ಇನ್ನೊಂದಷ್ಟು ಬೇರೆ ಬೇರೆ ಆಗುತ್ತೆ. ಸೊ ಹಾಗೆ ಹೋಗ್ತಾ ಹೋಗ್ತಾ ಹೋಗ್ತಾ ದೊಡ್ಡದಾಗಿದ್ದಂಥ ಹೃದಯ ತಾನೇ ಈಗೇನಾಯಿತು, ಚಿಕ್ಕ ಚಿಕ್ಕದಾಗ್ತಾ ಹೋಯಿತು ಅಂತ ಅಂದ್ಕೊಳ್ಬೋದು. ಸೊ ಚಿಕ್ಕ ಚಿಕ್ಕದಾಗ್ತಾ ಆಗ್ತಾ ಕೆಪಿಲರೀಸ್ ಅಂತ ಬರುತ್ತೆ. ಕೆಪಿಲರೀಸ್ ನಮ್ಮ ಕಣ್ಣಿಗೂ ಕಾಣಲ್ಲ, ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಬೇಕದು, ಅಷ್ಟು ಸಣ್ಣದಾಗ್ಬಿಡುತ್ತದು. ಆ ಕೆಪಿಲರೀಸ್ಗೆ ಹೋದಾಗ ರಕ್ತದಲ್ಲಿರುವಂಥ ಆಕ್ಸಿಜನ್ನು ಜೀವಕಣದ ಒಳಗಡೆ ಹೋಗಕ್ಕೆ ಸಾಧ್ಯ, ಅಯೋರ್ಟಾಯಿಂದ ಹೋಗಕ್ಕೆ ಸಾಧ್ಯ ಇಲ್ಲ, ಹೃದಯದಿಂದ ನೇರವಾಗಿ ಹೋಗಕ್ಕೆ ಸಾಧ್ಯ ಇಲ್ಲ. ಸೊ ಕೆಪಿಲರೀಸಿಂದ ಅದು ಆಕ್ಸಿಜನ್ ಜೀವಕಣಕ್ಕೆ ಹೋದ ನಂತರ ಕೆಪಿಲರೀಸ್, ನಾಲ್ಕಾರು ಕೆಪಿಲರೀಸ್ ಒಟ್ಟಿಗೆ ಸೇರಿಕೊಂಡು ಒಂದು ಸ್ವಲ್ಪ ದೊಡ್ಡದಾಗತ್ತೆ. ಆಮೇಲೆ ಅದನ್ನು ವೆನ್ಯೂಲ್ಸ್ ಅಂತ ಕರಿತೀವಿ. ಆಮೇಲೆ ಅದಿನ್ನೂ ದಪ್ಪದ ನಾಲ್ಕಾರು ವೆನ್ಯೂಲ್ಸ್ ಸೇರಿಕೊಂಡು ಒಂದು ವೇಯ್ನ್ ಆಗುತ್ತೆ. ಆ ವೇಯ್ನ್ ಹಾಗೆ ಮೇಲಕ್ಕೆ ಬರ್ತಾ ಬರ್ತಾ ವಾಪಸ್

ಬರ್ತಾ ಇರುವಂತಹ ರಕ್ತಗಳೆಲ್ಲ ರಕ್ತನಾಳಗಳಲ್ಲಿ ಬರ್ತಾ ನಾಳಗಳು ಒಂದಕ್ಕೊಂದು ಸೇರ್ಕೊಳ್ತಾ ಮತ್ತೆ ದೊಡ್ಡದಾಗ್ತಾ ಬರುತ್ತೆ. ಅದು ಇನ್ಫೀರಿಯರ್ ಮತ್ತು ಸುಪೀರಿಯರ್ ವೀನಾ ಕೇವಾ ಅಂತೀವಿ. ಅದು ತಿರ್ಗ ಹೃದಯದ ಬಲಭಾಗಕ್ಕೆ ಬಂದು ಸೇರುತ್ತೆ. ಅಲ್ಲಿಂದ ಅದು ಆಕ್ಸಿಜನ್ ಪಡ್ಕೊಳ್ಳೋದಕ್ಕೆ ಲಂಗ್ಸ್ಗೆ ಹೋಗುತ್ತೆ. ಲಂಗ್ಸಿಂದ ತಿರ್ಗ ಎಡಭಾಗಕ್ಕೆ ಬಂತು. ಅಲ್ಲಿಂದ ಮತ್ತೆ ಅದು ಏಕವಾಗಿ ಅನೇಕವಾಗುತ್ತೆ. ಸೊ ಈ ಕಲ್ಪನೆಯನ್ನು ನಾವು ಮಾಡಿಕೊಂಡಾಗ ಎಷ್ಟು ಸುಂದರವಾದಂತಹ ರೀತಿಯಲ್ಲಿ ನಮ್ಮ ಶರೀರ ರಚನೆಯಾಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಒಂದೇ ಇದ್ದಂಥ ಹೃದಯ ಅದು ಹಂಗೇ ದೊಡ್ಡದಾಗ್ತಾ ಆಗ್ತಾ ಅಯೋರ್ಟ ಆಯಿತು, ಅಲ್ಲಿಂದ ಚಿಕ್ಕದಾಯಿತು, ಅದಕ್ಕಿಂತ ಚಿಕ್ಕದಾಯಿತು, ಅದಕ್ಕಿಂತ ಚಿಕ್ಕದಾಯಿತು, ಕಣ್ಣಿಗೆ ಕಾಣದಷ್ಟು ಕೆಪಿಲರೀಸ್ ಸೈಜಿಗೆ ತಲುಪ್ತು. ಕೆಪಿಲರೀಸಿಂದ ಮತ್ತೆ ಅದು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಹಂಗೆ ಹೃದಯಕ್ಕೆ ವೀನಾಕೇವ ರೂಪದಲ್ಲಿ ಮತ್ತೆ ಬಂದು ಸೇರಿಕೊಳ್ತು. ಏಕದಿಂದ ಅನೇಕ, ಅನೇಕದಿಂದ ಮತ್ತೆ ಏಕ. ಸೊ ಇದು ಇರೋದರಿಂದಲೇ ನಮ್ಮ ಶರೀರ ನಡೀತಾ ಇರೋದು. ರಕ್ತ ಸಂಚಾರದ ಈ ಕಥೆ ಆದರೆ ಮೆದುಳಿನದು ಇದೇ ಕಥೆ. ಒಂದು ಮೆದುಳು, ಒಂದು ಸ್ಪೈನಲ್ ಕಾರ್ಡ್, ಅಲ್ಲಿಂದ ಬರುವಂಥ ಅನೇಕ ನರಗಳು ಮೆದುಳಿನಿಂದ ಶರೀರದ ಬೇರೆ ಬೇರೆ ಭಾಗಗಳಿಗೆ ಹೋಗುವಾಗ ಅನೇಕ ಬ್ರಾಂಚಸ್, ಅನೇಕ ಶಾಖೆಗಳನ್ನು ಕೊಡ್ತಾ ಕಡೆಯದಾಗಿ ನರ್ವ್ ಎಂಡಿಂಗ್ಸ್ ಅಂತೀವಿ, ಆ ನರ್ವ್ ಎಂಡಿಂಗ್ಸ್ನಲ್ಲಿ ಮುಗೀತವೆ. ಇಲ್ಲಿಂದ ಹೋದಂತಹ ಏನು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಇರುತ್ತೆ, ಅವು ಹೋಗೋದಕ್ಕೆ ಒಂದು ಮಾರ್ಗ. ಹೇಗೆ ಆರ್ಟ್ರೀಸ್ ಒಳ್ಳೆ ರಕ್ತವನ್ನು ತಗೊಂಡು ಹೋಗ್ತಾವೋ ಹಾಗೆ ಒಂದು ಹೈವೇ, ಒನ್ ವೇ ಅದು. ಅಲ್ಲಿ ಸ್ಪರ್ಶದ ಒಂದು ಜ್ಞಾನ ನಮ್ಮ ಚರ್ಮಕ್ಕಾದಾಗ ಆ ಚರ್ಮದ ಜ್ಞಾನ ನಮ್ಮ ಮೆದುಳಿಗೆ ವಾಪಸ್ ಹೋಗ್ಬೇಕಲ್ಲ, ಅದಕ್ಕೆ ಇನ್ನೊಂದಿರುತ್ತೆ. ಸೊ ಅದು ತಿರ್ಗಾ ಅನೇಕದಿಂದ ಏಕವಾಗುತ್ತೆ, ಏಕದಿಂದ ಅನೇಕ, ಅನೇಕದಿಂದ ಏಕ. ಸೊ ಇದು ಬಹಳ ಸುಂದರವಾದಂತಹ ಒಂದು ರಚನೆ. ಈ ರಚನೆಯೇ ವಿಶ್ವದಲ್ಲಿರೋಂಥದ್ದು. ಅದೇ ರೀತಿಯಲ್ಲೇ ಇಡೀ ವಿಶ್ವ, ನಾವು ಕಳೆದ ಸರ್ತಿ ಕೂಡ ಈ ಉದಾಹರಣೆಯನ್ನು ನಾವು ನೋಡಿದ್ವಿ. ವಿರಾಟ್ ವ್ಯಕ್ತಿಯನ್ನು ನಾವು ಪರಿಕಲ್ಪನೆ ಮಾಡಿಕೊಂಡಾಗ, ವಿರಾಟ್ ಪುರುಷ, ವಿಶ್ವ ಪುರುಷನನ್ನು ನಾವು ಪರಿಕಲ್ಪನೆ ಮಾಡಿಕೊಂಡಾಗ ವಿಶ್ವ ಪುರುಷನಿಗೂ ಒಂದು ಹೃದಯ ಇದೆ, ಅದು ಹೊಡ್ಕೊಳ್ಳುತ್ತೆ, ಅದರಲ್ಲಿ ಒಂದು ಆರ್ಟ್ರೀಸ್ ಇರುತ್ತೆ, ಅದರಲ್ಲಿ ಕೆಪಿಲರೀಸ್ ಬರುತ್ತೆ, ಕೆಪಿಲರೀಸ್ ಇನ್ ತಿರ್ಗಾ ವೇಯ್ನ್ಸ್ ಬಂದು ವಾಪಸ್ ಬರುತ್ತೆ ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯವಾ? ಹಾಗೆ ವಿಶ್ವದಲ್ಲಿ ಎಲ್ಲ ಚಟುವಟಿಕೆಗಳು ಕೂಡ ಏಕದಿಂದ ಅನೇಕವಾಗ್ತಾ ಇದೆ, ಅನೇಕದಿಂದ ಮತ್ತೆ ಏಕಕ್ಕೆ ಹೋಗಿ ಸೇರುತ್ತವೆ. ಅದು ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಹಂತಗಳಲ್ಲಿ ಅದು ವ್ಯಕ್ತವಾಗುತ್ತೆ. ಲೋಕದಲ್ಲಿ ಹೀಗೆ, ಜಾತಿಯಲ್ಲಿ ಅಂದರೆ ಜಾತಿ ಅಂತಂದರೆ ನಾನು ಲಿಂಗಾಯತ್ ಜಾತಿ, ನಾನು ಇನ್ಯಾವುದೋ ಬ್ರಾಹ್ಮಣ ಜಾತಿ, ಇನ್ನೊಬ್ಬರು ಯಾವುದೋ ಇನ್ಯಾವುದೋ ಜಾತಿ, ಆ ಥರದ ಜಾತಿಯಲ್ಲ. ಜಾತಿ ಅಂದಾಗ ಅದು ಒಂದು ಗುಂಪು, ಜನ್ಮ ಯಾವ ರೀತಿಯಲ್ಲಿ ಅದು ಜನ್ಮ ತಾಳಿದೆ ಅಂತ ಅನೇಕ ರೀತಿಯಲ್ಲಿರುತ್ತೆ. ಅದನ್ನು ನಾವು ನಮ್ಮ ಬಾಟನಿ ಜುವಾಲಜಿಲಿ ಓದುವಾಗ ಸ್ಪೀಷೀಸ್ ಮತ್ತು ಜೀನಸ್ ಅಂತ ಕೇಳಿರ್ತೀವಿ, ಅದು ಫ್ಯಾಮಿಲಿ ಅಂತೆಲ್ಲ ಕೇಳಿರ್ತೀವಿ. ಸೊ ಹಾಗೆ ಒಂದು ರೀತಿಯ ಜೀವಿಗಳು, ಆ ರೀತಿಯ ಜೀವಿಗಳಲ್ಲಿ ಏಕದಿಂದ ಅನೇಕ, ಹಾಗೆ ವ್ಯಕ್ತಿಯಲ್ಲಿ ಏಕದಿಂದ ಅನೇಕ, ಹಾಗೆ ಸಂಸ್ಥೆಯಲ್ಲಿ ಯಾವುದೋ ನಾವು ಹುಟ್ಟಾಕಿರುವಂಥ ಯಾವುದೋ ಒಂದು ಸಂಸ್ಥೆ ಇರ್ಬೋದು, ಅದರಲ್ಲೂ ಕೂಡ ಏಕದಿಂದ ಅನೇಕ. ಸೊ ಈ ಒಂದು ಶ್ರೇಣೀಕರಣ ಆಗುತ್ತೆ. ಕೆಲವು ಚಟುವಟಿಕೆಗಳಿಗೆ ಟಾಪ್ ಡೌನ್ ಬರಬೇಕು. ಈಗ ಉದಾಹರಣೆಗೆ ನಮ್ಮ ಕೇಂದ್ರ ಸರ್ಕಾರ ಕೆಲವು ನಿರ್ಧಾರಗಳನ್ನು ತಗೊಳ್ತು ಅಂತಂದರೆ ಅದು ಏಕರೂಪವಾಗಿ ಇಡೀ ಭಾರತ ದೇಶಕ್ಕೆ ಅನ್ವಯ ಆಗುತ್ತೆ, ಅದು ಟಾಪ್ ಡೌನ್. ಮತ್ತು ಕೆಲವು ಬಾಟಮ್ಸ್ ಅಪ್ ಅಂತಿರುತ್ತೆ, ಅಂದರೆ ಕೆಳಗಿನವರು ಏನಾದರೂ ಒಂದು ಪ್ರಕ್ರಿಯೆಯನ್ನು ಮಾಡಿದಾಗ ಮೇಲ್ಗಡೆ ಕೂತ್ಕೊಳ್ಳೋಕೆ ಸಾಧ್ಯ. ಈಗ ವೋಟಿಂಗ್, ನಮ್ಮ ದೇಶದಲ್ಲಿರುವಂಥ ಎಲ್ಲ ಮತದಾರರು ಕೂಡ ಹೇಗೆ ಮತ ಚಲಾಯಿಸಿದ್ರೋ ಅದಕ್ಕೆ ತಕ್ಕಂತೆ ಮೇಲ್ಗಡೆ ಒಬ್ಬರು ಬಂದು ಕೂತ್ಕೊಂಡ್ರು. ಸೊ ಏಕದಿಂದ ಅನೇಕ, ಅನೇಕದಿಂದ ಮತ್ತೆ ಏಕ. ಸೊ ಹೀಗೆ ಆ ಒಂದು ಪರಸ್ಪರ ಅನ್ಯೋನ್ಯವಾದಂಥ ಸಂಬಂಧ ಇರುತ್ತೆ. ಈಗ ಸಪೋಸ್ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸ್ಥಾನದಲ್ಲಿದ್ದಾನೆ ಅಂತ ಅಂದ್ಕೊಳ್ಳೋಣ. ಈಗ ಯಾವುದೋ ಒಬ್ಬ ಅಧಿಕಾರಿ, ಆ ಅಧಿಕಾರಿ ಯಾವುದೋ ಒಂದು ಇಲಾಖೆಯಲ್ಲಿ ಒಂದು ಹಂತದಲ್ಲಿದ್ದಾನೆ ಅಂತ ಅಂದ್ಕೊಳ್ಳೋಣ. ಸಾಧಾರಣವಾಗಿ ಆ ವ್ಯಕ್ತಿಗೆ ಏನನ್ನಿಸ್ತಾ ಇರುತ್ತೆ, ನಾನು ಈ ಪ್ರತ್ಯೇಕವಾದಂಥ ಇಲಾಖೆಯ ಈ ಜಾಗದಲ್ಲಿ ಈಗ ದೇಶ ಕಾಲದ ಸಾಪೇಕ್ಷತೆಯಲ್ಲಿ ಈಗ ನಾನು ಕೂತಿರೋಂಥ ಒಬ್ಬ ವ್ಯಕ್ತಿ ಅಂತ ಅನಿಸ್ತಾ ಇರುತ್ತೆ. ಆದರೆ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ ಅದು ಸಕಲ ಸಾಕಲ್ಯದಲ್ಲಿ ನಾನು ಒಂದು ಭಾಗ. ಇಡೀ ಸರ್ಕಾರದ ಒಂದು ದೊಡ್ಡ ವ್ಯವಸ್ಥೆ ಏನಿದೆ ಅದರಲ್ಲಿ ನಾನು ಒಂದು ಭಾಗ. ನಾನು ಇದಾಗಿದ್ದರೂ ಕೂಡ
ಸಕಲ್ಯದ ಅರಿವು ನನಗಿದ್ದಾಗ

0: ನಾನು ಯಹ್ ಕಶ್ಚಿತ್ ಯಾವುದೋ ಒಂದು ಸಣ್ಣ ಹುಲ್ಲು ಮಾನವ ಅಂತೀವಲ್ಲ ಆ ತರಹ ಅಲ್ಲ, ನಾನು ಒಂದು ದೊಡ್ಡ ವ್ಯವಸ್ಥೆಯ ಒಂದು ಭಾಗ, ನಾನು ಯಾವತ್ತೂ ವೀಕ್ ಅಲ್ಲ, ನಾನು ಯಾವತ್ತೂ ಚಿಕ್ಕವನಲ್ಲ, ಸಕಲತೆಯ ಒಂದು ಭಾಗವು ನಾನಾಗಿರೋದ್ರಿಂದ, ಸಕಲತೆಗೆ ನಾನು ಕೂಡ ಪೂರ್ಣತೆಯನ್ನು ಒದಗಿಸ್ತಾ ಇರೋದ್ರಿಂದ ನನಗೆ ಯಾವುದೋ ಒಂದು ವಿಶೇಷತೆ ಇದ್ದೇ ಇದೆ. ಆ ವಿಶೇಷತೆ ನನಗೆ ಸಿಗ್ತಿರೋದು ನನ್ನಿಂದ ಮಾತ್ರ ಅಲ್ಲ, ಆ ಸಕಲತೆಯಿಂದ ನನಗೆ ವಿಶೇಷತೆ, ನನ್ನಿಂದ ಸಕಲತೆಗೆ ಪರಿಪೂರ್ಣತೆ. ಸೊ ಆ ಒಂದು ಅನ್ಯೋನ್ಯ ಸಂಬಂಧ ನಾವು ಪ್ರತಿ ಕ್ಷಣದಲ್ಲೂ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆದಾಗ ವ್ಯಷ್ಟಿ ಸಮಷ್ಟಿಯ ಏಕತೆಯನ್ನು ನಾವು ಸಾಧಿಸೋದಕ್ಕೆ ಸಾಧ್ಯ. ಆಗ ನಮ್ಮಲ್ಲಿ ಭಿನ್ನತೆ, ನಮ್ಮಲ್ಲಿ ವೈರತ್ವ ಇವುಗಳು ಕಡಿಮೆ ಆಗೋದಕ್ಕೆ ಸಾಧ್ಯವಾಗುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ ನೀರಿಪ್ಪತ್ತರ ಕುರಿತು ಎಸ್ ವಿ ವೈಯನ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣನ ಆದರ್ಶ ವ್ಯಕ್ತಿತ್ವ, ಬದುಕಿಗೊಂದು ಜೀವಂತ ದರ್ಶನ ಎಂಬ ವಿಷಯದ ಕುರಿತು ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುವರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣನ ಆದರ್ಶ ವ್ಯಕ್ತಿತ್ವ, ಬದುಕಿಗೊಂದು ಜೀವಂತ ದರ್ಶನ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ನನ್ನನ್ನು ನಂಬುವುದಾದರೆ ಪೂರ್ತಿಯಾಗಿ ನಂಬು. ಮಗು ತಾಯಿಯನ್ನು ಅಪ್ಪುವಂತೆ ನಿಷ್ಕಲ್ಮಶವಾಗಿ ನಂಬು, ಆಗಷ್ಟೇ ನಾನು ನಿನಗೆ ದಕ್ಕುತ್ತೇನೆ ಎನ್ನುತ್ತಾನೆ ಶ್ರೀಕೃಷ್ಣ. ಕೃಷ್ಣ ಕೇವಲ ಪೂಜಿಸುವ ದೇವರಲ್ಲ, ಮಾನವ ಬದುಕಿನ ಸಂಕೀರ್ಣತೆಗಳನ್ನು ಹೇಗೆ ಎದುರಿಸಬೇಕೆಂದು ಕಲಿಸಿಕೊಟ್ಟ ಪರಿಪೂರ್ಣ ಆದರ್ಶ. ಆತನ ವ್ಯಕ್ತಿತ್ವ ಎಂದಿಗೂ ಯಾವುದೇ ಸಿದ್ಧ ಚೌಕಟ್ಟಿಗೆ ಸಿಗುವಂಥದ್ದಲ್ಲ. ಕೃಷ್ಣನ ಬದುಕು ಹುಟ್ಟಿನಿಂದಲೇ ಸವಾಲುಗಳಿಂದ ಕೂಡಿತ್ತು. ಹುಟ್ಟುವ ಮುನ್ನವೇ ಸೋದರ ಮಾವ ಕಂಸನ ರೂಪದಲ್ಲಿ ಸಾವು ಕಾಯುತ್ತಿತ್ತು. ಕತ್ತಲೆಯ ಸೆರೆಮನೆಯಲ್ಲಿ ಜನಿಸಿ ಎತ್ತ ತಾಯಿ ದೇವಕಿಯ ಮಡಿಲನ್ನು ಜನಿಸಿದ ರಾತ್ರಿಯೇ ತೊರೆದ, ಮುತ್ತಿಸಿ ಸಾಕಿದ ಯಶೋದೆಗೂ ಆತ ಕೊನೆತನಕ ಉಳಿಯಲಿಲ್ಲ. ನಿಸ್ವಾರ್ಥ ಪ್ರೀತಿಯ ಸಂಕೇತವಾದ ರಾಧೆಯ ಪ್ರೇಮವು ಕೈಗೂಡದೆ ಹೋಯಿತು. ಇಷ್ಟೆಲ್ಲ ಕಳೆದುಕೊಳ್ಳುವಿಕೆಗಳ ನಡುವೆಯೂ ಕೃಷ್ಣನ ಮುಖದಲ್ಲಿನ ಮಂದಹಾಸ ಎಂದಿಗೂ ಮಾಸಲಿಲ್ಲ. ಕೃಷ್ಣನ ಚರಿತ್ರೆಯನ್ನು ಅವಲೋಕಿಸಿದರೆ ನಮ್ಮ ಇಂದಿನ ಬದುಕಿನ ಎಲ್ಲ ರೂಪಗಳು ಅಲ್ಲಿ ಕಾಣಸಿಗುತ್ತವೆ. ವಿಷಮಯ ಸಂಬಂಧಗಳು ಪ್ರೀತಿಸಬೇಕಾದ ಮಾವನೇ ಕಂಸವಾಗಿ ವೈರಿಯಾಗಬಹುದು. ತಾಯಿಯಂತೆ ಬಂದು ವಿಷ ಉಣಿಸುವ ಪೋತನಿಯಂಥ ಮೋಸಗಾರನು ಎದುರಾಗಬಹುದು. ಪ್ರೀತಿ ಮತ್ತು ಸಮರ್ಪಣೆ, ಏನನ್ನು ಬಯಸದೆ ಶುದ್ಧ ಪ್ರೀತಿ ನೀಡುವ ರಾಧೆ, ಸಾಹಸ ಮೆಚ್ಚಿ ಬಂದ ರುಕ್ಮಿಣಿ, ಪ್ರೀತಿಯಿಂದ ಹಠ ಸಾಧಿಸುವ ಸತ್ಯಭಾಮಿಯಂಥ ವಿಭಿನ್ನ ವ್ಯಕ್ತಿತ್ವಗಳು, ಕರ್ತವ್ಯ ಮತ್ತು ರಕ್ಷಣೆ ಸದಾ ಸ್ಮರಿಸುವ ಅರ್ಜುನ, ಧರ್ಮಕ್ಕೆ ಬದ್ಧನಾದ ಧರ್ಮರಾಯ, ಕಷ್ಟದಲ್ಲಿ ರಕ್ಷಣೆ ಬೇಡಿದ ಸೋದರಿ ದ್ರೌಪದಿ, ದೈವವೆಂದು ನಂಬಿದ ಕುಂತಿ ಹಾಗೂ ಮುಗ್ಧ ಗೆಳೆಯ ಸುಧಾಮ, ವಿರೋಧ ಮತ್ತು ದ್ವೇಷ ಒಳಗೊಳಗೆ ಗೌರವಿಸುತ್ತಲೇ ಅನಿವಾರ್ಯವಾಗಿ ಎದುರಾಗುವ ಭೀಷ್ಮ ದ್ರೋಣರಂಥ ಹಿರಿಯರು, ಧಿಕ್ಕರಿಸಿ ಹಾಗೆ ಸಾಧಿಸುವ ದುರ್ಯೋಧನ, ಶಕುನಿ ಕರ್ಣ ಶಿಶುಪಾಲರಂಥ ವಿರೋಧಿಗಳು, ಅಹಂಕಾರದ ವಂಶಸ್ಥರು, ದೈವದ ಜೊತೆಗಿದ್ದರು ಅಹಂಕಾರದಿಂದ ಮೆರೆದು ವಿನಾಶದಾದಿ ಹಿಡಿದ ಯಾದವರು, ಇಷ್ಟೆಲ್ಲ ಭಿನ್ನ ಸ್ವಭಾವದ ಜನರ ನಡುವೆ ಬದುಕಿದ ಕೃಷ್ಣ ಪ್ರತಿಯೊಂದು ಸಂಬಂಧವನ್ನು ಅತ್ಯಂತ ಸಮರ್ಥವಾಗಿ ಮತ್ತು ನ್ಯಾಯಯುತವಾಗಿ ನಿಭಾಯಿಸಿದ. ಧರ್ಮ ರಕ್ಷಣೆಗಾಗಿ ಅಗತ್ಯವಿದ್ದಾಗ ತಂತ್ರ ಮತ್ತು ಯುಕ್ತಿಯನ್ನು ಬಳಸಿದ. ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ತಾನಿದ್ದರೂ ಆಯುಧ ಹಿಡಿಯದೆ ಕೇವಲ ಸಂಯಮ ಹಾಗೂ ಮಾರ್ಗದರ್ಶನದಿಂದಲೇ ವಿಜಯವನ್ನು ದೊರಕಿಸಿಕೊಟ್ಟ. ಕೃಷ್ಣನ ಮಹತ್ವವಿರುವುದು ಆತನ ಸಮಚಿತದಲ್ಲಿ. ಇಡೀ ಸಾಮ್ರಾಜ್ಯವನ್ನು ಕಟ್ಟಿದರೂ ತಾನು ರಾಜನಾಗಲಿಲ್ಲ. ಜಗತ್ತಿನ ಎಲ್ಲ ಲೌಕಿಕ

ಹಾರಗಳ ನಡುವೆ ಇದ್ದರೂ ಯಾವುದಕ್ಕೂ ಅಂಟಿಕೊಳ್ಳಲಿಲ್ಲ. ಅಂತಿಮವಾಗಿ ತನ್ನ ಕಣ್ಣೆದುರೇ ಕುಲನಾಶವಾಗುವುದನ್ನು ಕಂಡರೂ ವಿಚಲಿತನಾಗದೆ ಕರ್ತವ್ಯ ಮುಗಿಸಿ ಜಗತ್ತಿನಿಂದ ನಿರ್ಗಮಿಸುವಾಗ ಏನನ್ನು ತನ್ನೊಂದಿಗೆ ಕೊಂಡೊಯ್ಯಲಿಲ್ಲ. ನಮ್ಮ ಹಿಂದಿನ ದೈನಂದಿನ ಬದುಕು ಒಂದು ರೀತಿಯ ಕುರುಕ್ಷೇತ್ರವೇ. ಇಲ್ಲಿಯೂ ನಮಗೆ ದುರ್ಯೋಧನ, ಶಕುನಿ, ಪೂತನಿಯಂಥವರು ಎದುರಾಗುತ್ತಾರೆ. ವೈರಿಯೊಡನೆ ಹೇಗೆ ಕಠಿಣವಾಗಿರಬೇಕು, ಸ್ನೇಹಿತರೊಡನೆ ಹೇಗೆ ಆಪ್ತವಾಗಿರಬೇಕು, ಸಂಕಷ್ಟಗಳಲ್ಲಿ ಹೇಗೆ ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬುದಕ್ಕೆ ಕೃಷ್ಣನೇ ಅತ್ಯುತ್ತಮ ಮನಃಶಾಸ್ತ್ರಜ್ಞ ಮತ್ತು ದಿಗ್ದರ್ಶಕ. ಬರಿಗೈಯಲ್ಲಿ ಬಂದು ಬರಿಗೈಯಲ್ಲಿ ಹೋಗುವ ಈ ಅಶ್ವಾಶ್ವತ ಜಗತ್ತಿನಲ್ಲಿ ಭ್ರಮೆಯನ್ನು ಕಳಚಿ ಯಾವುದೇ ಸನ್ನಿವೇಶದಲ್ಲೂ ಧರ್ಮ ಹಾಗೂ ಕರ್ತವ್ಯಕ್ಕೆ ಬದ್ಧರಾಗಿರುವುದೇ ಕೃಷ್ಣ ಕಲಿಸುವ ಪರಮಸತ್ಯ. ನಮ್ಮ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಆತ ನಮಗೆ ದಕ್ಕುತ್ತಾನೆ. ಆದ್ದರಿಂದಲೇ ಜೀವನದಲ್ಲಿ ಅತಿಯಾದ ಪ್ರೀತಿ, ಮೋಹ, ಆಸೆಗೆ ಬೀಳದೆ ಸಮಚಿತ್ತದಿಂದ ಬದುಕನ್ನು ಸ್ವೀಕರಿಸುವ ಮನಸ್ಸನ್ನು ಬೆಳೆಸಿಕೊಳ್ಳೋಣ. ಜೀವನದಲ್ಲಿ ಯಾರೇ ಬಂದರೂ ಹೋದರೂ ಇರುವಷ್ಟು ಕಾಲ ಸಂಬಂಧಗಳನ್ನು ಪ್ರಾಮಾಣಿಕವಾಗಿ ಹಿರಿಸಿಕೊಳ್ಳೋಣ. ಆಪ್ತವಾಗಿ ಮಾತನಾಡಿಸುವವರೆಲ್ಲ ಸ್ನೇಹಿತರಲ್ಲ, ಕಟುವಾಗಿ ಮಾತನಾಡುವವರೆಲ್ಲ ಇತ ಶತ್ರುಗಳಲ್ಲ. ಇಂತಹ ಸೂಕ್ಷ್ಮಗಳು ಅರಿವಾದಾಗ ಬದುಕಲ್ಲಿ ಎಷ್ಟು ನಿರ್ಲಿಪತೆ ಮೂಡುತ್ತದೆ. ಬದುಕನ್ನು ಸಮಚಿತ್ತದಿಂದ ಸ್ವೀಕರಿಸುವ ಪರಿಪಕ್ವತೆ ಕೂಡ ಬೆಳೆಯುತ್ತದೆ. ಪ್ರಿಯ ಕೇಳುಗರೆ, ಕೇಳಿದಲ್ಲಷ್ಟೊತ್ತು ಶ್ರೀ ಕೃಷ್ಣನ ಆದರ್ಶ ವ್ಯಕ್ತಿತ್ವ ಬದುಕಿಗೊಂದು ಜೀವಂತ ದರ್ಶನ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣನ ಆದರ್ಶ ವ್ಯಕ್ತಿತ್ವ ಬದುಕಿಗೊಂದು ಜೀವಂತ ದರ್ಶನ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 28/8/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ದಿಲೀಪ್ ಸೇಟ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಭಾಷ ಶ್ರವಣ ತಜ್ಞರು, ಅಯ್ಯನಾರ್ ರಾಜು ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ನೇಪಾಳ ದಿಢೀರ್ ಪ್ರವಾಹ, ಮೃತರ ಸಂಖ್ಯೆ 389 ಏರಿಕೆ, 290 ಭಾರತೀಯ ಪ್ರವಾಸಿಗರು ಸೇರಿ 1,500 ಅಧಿಕ ಮಂದಿಗೆ ಮುಂದುವರೆದ ಶೋಧ ಕಾರ್ಯ. ದೇಶಾದ್ಯಂತ ಇಂದು ರಕ್ಷಾಬಂಧನ ಸಂಭ್ರಮ, ರಾಷ್ಟ್ರಪತಿ ಲೋಕಸಭಾಧ್ಯಕ್ಷರು ಸೇರಿ ಗಣ್ಯರಿಂದ ಶುಭಾಶಯ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಇಂದಿಗೆ 12 ವರ್ಷ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲು. ಬುಡಾಪೆಸ್ಟ್ ಓಪನ್ ಸ್ಕ್ವಾಶ್ ಫೈನಲ್ ಪ್ರವೇಶಿಸಿದ ಭಾರತದ ವೇಲವನ್ ಸೆಂಧಿಲ್ ಕುಮಾರ್. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಾಗೆ ಐತಿಹಾಸಿಕ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ. ವಾರ್ತೆಗಳ ವಿವರ: ನೆರೆ ರಾಷ್ಟ್ರ ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ದಿಢೀರ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 389 ಏರಿಕೆಯಾಗಿದ್ದು, ಇತ್ತೀಚಿನ ವರ್ಷಗಳಲ್ಲೇ ಎದುರಾದ ಅತ್ಯಂತ ಭೀಕರ ವಿಕೋಪದಲ್ಲಿ ನಾಪತ್ತೆಯಾಗಿರುವ ಸಾವಿರಾರು ಜನರಿಗಾಗಿ

0: ರಕ್ಷಣಾ ಪಡೆಗಳು ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ಮುಂದುವರಿಸಿವೆ. ನಿನ್ನೆ ನೇಪಾಳದ ಮೂರು ಪ್ರಮುಖ ಜಿಲ್ಲೆಗಳಲ್ಲಿ ಪ್ರವಾಹ ವ್ಯಾಪಕ ವಿನಾಶವನ್ನುಂಟು ಮಾಡಿದ್ದು ನಾಪತ್ತೆಯಾಗಿರುವವರಲ್ಲಿ 290 ಭಾರತೀಯ ಪ್ರವಾಸಿಗರು ಸೇರಿದ್ದಾರೆ. ಪ್ರಸ್ತುತ 1,500 ಹೆಚ್ಚು ಜನರು ನಾಪತ್ತೆಯಾಗಿದ್ದು ಅವರಲ್ಲಿ ಹೆಚ್ಚಿನವರು ವಿದೇಶಿ ಪ್ರಜೆಗಳಾಗಿದ್ದಾರೆ. ಭಾರತ, ಅಮೆರಿಕ, ಮಲೇಷ್ಯಾ, ಉಕ್ರೇನ್, ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ದಕ್ಷಿಣ ಕೊರಿಯಾ, ಸಿಂಗಾಪುರ, ಜರ್ಮನಿ ಮತ್ತು ರಷ್ಯಾ ಸೇರಿದಂತೆ 30 ಹೆಚ್ಚು ದೇಶಗಳ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ದುರಂತದ ನಡುವೆಯೂ ಸಂತ್ರಸ್ತ ಪ್ರದೇಶಗಳಿಂದ ಗಾಯಗೊಂಡವರು ಸೇರಿದಂತೆ 1,500 ಹೆಚ್ಚು ಜನರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಎಂದು ನೇಪಾಳ ಪೊಲೀಸ್ ವಕ್ತಾರರು ತಿಳಿಸಿದ್ದಾರೆ. ನೇಪಾಳದಲ್ಲಿ ಇದುವರೆಗೆ 84 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ರಕ್ಷಿಸಲ್ಪಟ್ಟವರಲ್ಲಿ ತ್ರಿಶೂಲಿ 1 ಜಲವಿದ್ಯುತ್ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 63 ಭಾರತೀಯ ಕಾರ್ಮಿಕರು ಹಾಗೂ ತಮಿಳುನಾಡಿನ 21 ಪ್ರವಾಸಿಗರು ಸೇರಿದ್ದಾರೆ. ದುರಂತದ ಬಳಿಕ 290 ಭಾರತೀಯ ಪ್ರಜೆಗಳ ಸಂಪರ್ಕ ದೊರೆತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸಂಕಷ್ಟಕ್ಕೆ ಸಿಲುಕಿರುವ ಪ್ರಜೆಗಳ ಸದ್ಯದ ಪರಿಸ್ಥಿತಿ ತಿಳಿಯಲು ನವದೆಹಲಿ ಹಾಗೂ ಕಾಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ತುರ್ತು ಸಹಾಯವಾಣಿ ಕೇಂದ್ರಗಳನ್ನು ತೆರೆದು ನೇಪಾಳ ಆಡಳಿತದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಶೋಧ ಕಾರ್ಯವನ್ನು ತೀವ್ರಗೊಳಿಸಿದೆ. ಸಹೋದರ ಸಹೋದರಿಯರ ಅಪೂರ್ವ ಪ್ರೀತಿ, ವಾತ್ಸಲ್ಯ ಹಾಗೂ ರಕ್ಷಣೆಯ ಸಂಕೇತವಾದ ರಕ್ಷಾಬಂಧನ ಹಬ್ಬವನ್ನು ಇಂದು ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಪವಿತ್ರ ದಿನದಂದು ಸಹೋದರಿಯರು ತಮ್ಮ ಸಹೋದರರ ಮುಂಗೈಗೆ ಬಣ್ಣ ಬಣ್ಣದ ರಾಖಿ ಕಟ್ಟಿ ಅವರ ಸುಖ ಸಮೃದ್ಧಿ ದೀರ್ಘಾಯುಷ್ಯ ಹಾಗೂ ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾರೆ. ಪ್ರತಿಯಾಗಿ ಸಹೋದರರು ತಮ್ಮ ಸಹೋದರಿಯರ ರಕ್ಷಣೆ ಮತ್ತು ಬೆಂಬಲದ ಭರವಸೆ ನೀಡಿ ವಿವಿಧ ಉಡುಗೊರೆಗಳನ್ನು ನೀಡಿ ಗೌರವಿಸುತ್ತಾರೆ. ರಕ್ಷಾಬಂಧನ ಪವಿತ್ರ ಪರ್ವದ ಶುಭ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ರಕ್ಷಾಬಂಧನ ಹಬ್ಬವು ಪ್ರಾಚೀನ ಕಾಲದಿಂದಲೂ ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯ ಅವಿಭಾಜ್ಯ ಅಂಗವಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ನಂಬಿಕೆಯಿಂದ ಮುಂಗೈಗೆ ಕಟ್ಟುವ ರಾಖಿಯ ದಾರ ರಕ್ಷಣೆಯ ಪವಿತ್ರ ಬಂಧನದ ಸಂಕೇತವಾಗಿದೆ ಎಂದಿರುವ ಅವರು, ಈ ಹಬ್ಬವು ಕೇವಲ ಸಹೋದರ ಸಹೋದರಿಯರ ನಡುವೆ ಮಾತ್ರವಲ್ಲದೆ ಕುಟುಂಬ, ಸ್ನೇಹಿತರು ಹಾಗೂ ಇಡೀ ಸಮಾಜದಲ್ಲಿ ಪರಸ್ಪರ ಗೌರವ ಮತ್ತು ಜವಾಬ್ದಾರಿಯ ಭಾವನೆಯನ್ನು ಹೆಚ್ಚಿಸುತ್ತದೆ ಎಂದು ಬಣ್ಣಿಸಿದ್ದಾರೆ. ನಂಬಿಕೆ ಹಾಗೂ ಸಹಕಾರ ತತ್ವಗಳ ಮೇಲೆ ಪ್ರತಿಯೊಂದು ಸಂಬಂಧವೂ ನಿಂತಿದೆ ಎಂಬುದನ್ನು ಈ ಹಬ್ಬ ನೆನಪಿಸುತ್ತದೆ ಎಂದ ರಾಷ್ಟ್ರಪತಿಯವರು, ವಿಕಸಿತ ಭಾರತದ ನಿರ್ಮಾಣದತ್ತ ಹೆಜ್ಜೆ ಇಡುತ್ತಾ ಪ್ರತಿಯೊಬ್ಬ ನಾಗರಿಕನೂ ಸಮಾಜದಲ್ಲಿ ಸೌಹಾರ್ದತೆಯನ್ನು ಬಲಪಡಿಸಲು ಸಂಕಲ್ಪ ಮಾಡಬೇಕೆಂದು ಕರೆ ನೀಡಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ತಮ್ಮ ಸಂದೇಶದಲ್ಲಿ ರಕ್ಷಾಬಂಧನವು ಭಾರತೀಯ ಕೌಟುಂಬಿಕ ಮೌಲ್ಯಗಳು ಹಾಗೂ ಅಪೂರ್ವ ಪ್ರೀತಿಯ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ರಕ್ಷಣೆ ಎಂದರೆ ಕೇವಲ ಸಹೋದರಿಯರ ರಕ್ಷಣೆಗೆ ಸೀಮಿತವಾಗಿರದೆ ಮಹಿಳೆಯರ ಗೌರವ, ಹಕ್ಕುಗಳು ಹಾಗೂ ಅವರ ಕನಸುಗಳನ್ನು ರಕ್ಷಿಸುವ ಬದ್ಧತೆಯಾಗಿದೆ ಎಂದು ಲೋಕಸಭಾಧ್ಯಕ್ಷರು ಪ್ರತಿಪಾದಿಸಿದ್ದಾರೆ. ಸಮಾಜದಲ್ಲಿ ಪ್ರತಿಯೊಬ್ಬ ಮಗಳು ಮತ್ತು ಸಹೋದರಿ ಸುರಕ್ಷಿತವಾಗಿ ಗೌರವದಿಂದ ಮುನ್ನಡೆಯುವಂತಾದಾಗ ಮಾತ್ರ ದೇಶವು ನೈಜವಾಗಿ ಸಶಕ್ತಗೊಳ್ಳಲು ಸಾಧ್ಯ ಎಂದು ತಿಳಿಸಿದ ಅವರು, ಕುಟುಂಬಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸವನ್ನು ಸದಾ ಕಾಯ್ದುಕೊಳ್ಳಲು ಕರೆ ನೀಡಿದ್ದಾರೆ. ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಬ್ಯಾಂಕಿಂಗ್ ಸೇವೆ ತಲುಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ಪ್ರಮುಖ ಯೋಜನೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇಂದಿಗೆ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2014 ಆಗಸ್ಟ್ 28 ಈ ಬೃಹತ್ ಆರ್ಥಿಕ ಸೇರ್ಪಡೆ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಜನ್ಧನ್ ಯೋಜನೆಯಡಿ ಇದುವರೆಗೆ ದೇಶಾದ್ಯಂತ 59 ಅಧಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದ್ದು, ಈ ಖಾತೆಗಳಲ್ಲಿ ಒಟ್ಟು 3,17,000 ರೂಪಾಯಿಗೂ ಅಧಿಕ ಠೇವಣಿ ಹಣ ಸಂಗ್ರಹವಾಗಿದೆ. ದೇಶದ ಗ್ರಾಮೀಣ ಹಾಗೂ ಅರೆನಗರ ಪ್ರದೇಶಗಳಲ್ಲಿ 78% ಖಾತೆಗಳನ್ನು ತೆರೆಯಲಾಗಿದ್ದು, ಒಟ್ಟು ಖಾತೆದಾರರಲ್ಲಿ 55% ಹೆಚ್ಚು ಮಹಿಳೆಯರೇ ಇದ್ದಾರೆ ಎಂಬುದು ಯೋಜನೆಗೆ ದೊರೆತ ಭಾರಿ ಯಶಸ್ಸನ್ನು ತೋರಿಸುತ್ತದೆ. ಜನ್ಧನ್, ಆಧಾರ್ ಮತ್ತು ಮೊಬೈಲ್ ತ್ರಿವಳಿ ತಂತ್ರಜ್ಞಾನದ ಮೂಲಕ ಸರ್ಕಾರದ ವಿವಿಧ ಯೋಜನೆಗಳ ನೇರ ನಗದು ವರ್ಗಾವಣೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳಲು ಹಾಗೂ ಶೋಷಣೆ ರಹಿತ ಆರ್ಥಿಕ ವ್ಯವಸ್ಥೆಗೆ ಈ ಯೋಜನೆ ಸದೃಢ ತಳಪಾಯ ಹಾಕಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 ಆರಂಭವಾಗಿದ್ದ 57 ದಿನಗಳ ಸುದೀರ್ಘ ಅಮರನಾಥ ಯಾತ್ರೆಯು ರಕ್ಷಾಬಂಧನ ಹಬ್ಬದ ದಿನವಾದ ಇಂದು ಅಧಿಕೃತವಾಗಿ ಮುಕ್ತಾಯಗೊಳ್ಳಲಿದೆ. ಅಮರನಾಥೇಶ್ವರನ ಪವಿತ್ರ ಗುಹೆಗೆ ಮಹಂತ್ ದೀಪೇಂದ್ರ ಗಿರಿ ಅವರ ನೇತೃತ್ವದಲ್ಲಿ ಛಡಿ ಮುಬಾರಕ್ ಅಂದರೆ ಪವಿತ್ರ ತ್ರಿಶೂಲ ತಲುಪುವುದರೊಂದಿಗೆ ಈ ವರ್ಷದ ವಾರ್ಷಿಕ ಯಾತ್ರೆಗೆ ಸಾಂಪ್ರದಾಯಿಕವಾಗಿ ತೆರೆ ಬೀಳಲಿದೆ. ಈ ಸಾಲಿನಲ್ಲಿ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಎರಡೂ ಮಾರ್ಗಗಳ ಮೂಲಕ ಒಟ್ಟು 4.8 lakh ಹೆಚ್ಚು ಭಕ್ತಾದಿಗಳು ಪವಿತ್ರ ಹಿಮಲಿಂಗದ ದರ್ಶನ ಪಡೆದಿದ್ದಾರೆ. ಸೂಕ್ತ ಭದ್ರತೆ ಹಾಗೂ ಮೂಲಸೌಕರ್ಯಗಳ ನಡುವೆ ಯಾತ್ರೆಯು ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಚಿಕಾಗೋ, ಆಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಉದ್ಯಮ ಪ್ರತಿನಿಧಿಗಳೊಂದಿಗೆ ಭಾರತದ ಹೂಡಿಕೆ ಅವಕಾಶಗಳು ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಇದೇ ಭಾನುವಾರ 30 ಬೆಳಿಗ್ಗೆ 11 ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಸ್ತ ಭಾರತೀಯರೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137 ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ನಡೆಯುತ್ತಿರುವ ಪಿಎಸ್ಎ ಬುಡಾಪೆಸ್ಟ್ ಓಪನ್ ಸ್ಕ್ವಾಶ್ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಭಾರತದ ವೇಲವನ್ ಸೆಂದಿಲ್ ಕುಮಾರ್ ಭಾರತದವರೇ ಆದ ವೀರ್ ಚೋತ್ರಾನಿ ವಿರುದ್ಧ 3-2 ಅಂತರದ ರೋಚಕ ಜಯ ಸಾಧಿಸಿ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಇದಕ್ಕೂ ಮುನ್ನ ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದ ಇಬ್ಬರು ಭಾರತೀಯ ಆಟಗಾರರು ಸೆಮಿಫೈನಲ್ ಪ್ರವೇಶಿಸಿದ್ದರು. ವೀರ್ ಚೋತ್ರಾನಿ ಈಜಿಪ್ಟ್ನ ಮೊಹಮ್ಮದ್ ಎಲ್ ಶರ್ಬಿನಿ ಅವರನ್ನು 3-1 ಅಂತರದಿಂದ ಸೋಲಿಸಿದರೆ ವೇಲವನ್ ಸೆಂದಿಲ್ ಕುಮಾರ್ ಮಲೇಷ್ಯಾದ ಪ್ರತಿಸ್ಪರ್ಧಿ ವಿರುದ್ಧ 3-0 ಅಂತರದ ಭರ್ಜರಿ ಗೆಲುವು ದಾಖಲಿಸಿದ್ದರು. ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ವೇಲವನ್ ಅವರು ಹಂಗೇರಿಯ ಬಾಲಾಜ್ ಫಾರ್ಕಾಸ್ ಅವರನ್ನು ಎದುರಿಸಲಿದ್ದಾರೆ. ಅಮೆರಿಕದ ಸೇಂಟ್ ಲೂಯಿಸ್ನಲ್ಲಿ ನಿನ್ನೆ ನಡೆದ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ನಲ್ಲಿ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಹಾಲಿ ಚಾಂಪಿಯನ್ ಫ್ಯಾಬಿಯಾನೋ ಕರುವಾನ ಅವರನ್ನು 15-13 ಅಂಕಗಳಿಂದ ಮಣಿಸಿ ಇತಿಹಾಸ ನಿರ್ಮಿಸಿದ್ದಾರೆ. ಇದರೊಂದಿಗೆ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಂತಿಮ ದಿನದ ಆರಂಭದಲ್ಲಿ ಕರುವಾನ ಅವರಿಗಿಂತ 6 ಹಿನ್ನಡೆಯಲಿದ್ದ ಪ್ರಜ್ಞಾನಂದ 2 ರ್ಯಾಪಿಡ್ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿ ಮುನ್ನಡೆ ಪಡೆದರು. ನಂತರ 4 ಬ್ಲಿಟ್ಸ್ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ 15-13 ಅಂಕಗಳ ಜಯ ದಾಖಲಿಸಿದರು. ಈ ಗೆಲುವಿನೊಂದಿಗೆ ಪ್ರಜ್ಞಾನಂದ ಅವರು $2,00,000 ಪ್ರಥಮ ಬಹುಮಾನ ಹಾಗೂ ಮುಂದಿನ ವರ್ಷದ ಗ್ರ್ಯಾಂಡ್ ಚೆಸ್ ಟೂರ್ನಲ್ಲಿ ಸ್ಥಾನವನ್ನು ಖಚಿತಪಡಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳ ದಿಢೀರ್ ಪ್ರವಾಹ, ಮೃತರ ಸಂಖ್ಯೆ 389 ಏರಿಕೆ, 290 ಭಾರತೀಯ ಪ್ರವಾಸಿಗರು ಸೇರಿ 1,500 ಅಧಿಕ ಮಂದಿಗೆ ಮುಂದುವರೆದ ಶೋಧ ಕಾರ್ಯ. ದೇಶಾದ್ಯಂತ ಇಂದು ರಕ್ಷಾಬಂಧನ ಸಂಭ್ರಮ, ರಾಷ್ಟ್ರಪತಿ ಲೋಕಸಭಾಧ್ಯಕ್ಷರು ಸೇರಿ ಗಣ್ಯರಿಂದ ಶುಭಾಶಯ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಇಂದಿಗೆ 12, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲು. ಬುಡಾಪೆಸ್ಟ್ ಓಪನ್ ಸ್ಕ್ವಾಶ್ ಫೈನಲ್ ಪ್ರವೇಶಿಸಿದ ಭಾರತದ ವೇಲವನ್ ಸೆಂದಿಲ್ ಕುಮಾರ್. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಐತಿಹಾಸಿಕ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12.
2: ಇನ್ನು ಮುಂದೆ ಕೇಳಿ ಬರೋಣ ಕ್ರೀಡೆಯ ಜಗತ್ತಿಗೆ ಒಂದು ಪಯಣ ಎಂಬುದರ ಕುರಿತು ಜ್ಞಾನದೀಪ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಫುಟ್ಬಾಲ್ನ ತರಬೇತುದಾರರಾದ ಶ್ರೀ ಬಾಬು ಗುರುರಾಜ್ ಜೀವಿರವರು.

ಎಲ್ಲರಿಗೂ ನಮಸ್ಕಾರ. ಕ್ರೀಡೆಯ ಜಗತ್ತಿಗೆ ಒಂದು ಪ್ರಯಾಣ ಎಂಬ ವಿಷಯದಲ್ಲಿ ಕ್ರೀಡೆಯ ಪ್ರಾಮುಖ್ಯತೆಯನ್ನು ನಾನು ಎಲ್ಲರಿಗೂ ತಿಳಿಸಲು ಬಯಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕ ವರ್ಗದವರಿಗೆ, ಶಿಕ್ಷಕ ವೃಂದದವರಿಗೆ ಸುಸ್ವಾಗತವನ್ನು ಕೋರುತ್ತಾ, ನನ್ನ ಹೆಸರು ಬಾಬು ಗುರುರಾಜ್ ಜಿವಿ, ಫುಟ್ಬಾಲ್ ತರಬೇತುದಾರನು, ಕರ್ನಾಟಕ ಕ್ರೀಡಾ ಪ್ರಾಧಿಕಾರದಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿಯನ್ನು ಹೊಂದಿರುತ್ತೇನೆ. ನಿವೃತ್ತಿ ಕೇವಲ

0: ಸರ್ಕಾರದ ನಿಯಮಾವಳಿಯ ಪ್ರಕಾರ ಮಾತ್ರ ನಿರ್ಮಿಸುತ್ತೀರಿ.
1: ನಮ್ಮ ಕೈಕಾಲುಗಳು ಗಟ್ಟಿ ಇರುವವರೆಗೂ ನಮ್ಮ ನಿವೃತ್ತಿ ಇಲ್ಲ ಕ್ರೀಡೆಯಲ್ಲಿ ಹಾಗೂ ಟೀಚಿಂಗ್ ಫ್ಯಾಕಲ್ಟಿ ಶಿಕ್ಷಕ ವರ್ಗದವರಿಗೆ. ಈಗ ಇದೇ ತಿಂಗಳು 29ನೇ ತಾರೀಕು, ಅಂದರೆ ಇನ್ನು 3 ದಿನಗಳ ಅವಧಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಕ್ರೀಡಾ ದಿನಾಚರಣೆಯನ್ನು August 29 ಆಚರಿಸುತ್ತೇವೆ. ಅವರು ಮೇಜರ್ ಧ್ಯಾನ್ಚಂದ್ ಹಾಕಿ ಮಾಂತ್ರಿಕ ಅಂತ ನಾವು ಕರಿತೀವಿ, ಅವರ ಹೆಸರಿನಲ್ಲಿ ಅವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆ ದಿನವನ್ನು ಕ್ರೀಡಾ ದಿನಾಚರಣೆ ಅಂತ ನಾವು ಆಚರಿಸ್ತೀವಿ. ಕ್ರೀಡೆ ಎಷ್ಟು ಪ್ರಾಮುಖ್ಯತೆ ಎಂಬುದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಕ್ರೀಡೆ, ಕ್ರೀಡೆಯ ಜೊತೆಗೆ ವ್ಯಾಯಾಮ. ಹುಟ್ಟಿದ ಮಗು ತಾನು ನಡೆಯಬೇಕಾದರೆ ಹೊಟ್ಟೆಯಿಂದ, ತಾಯಿ ಹೊಟ್ಟೆಯಿಂದ ಹೊರಗೆ ಬಂದ ತಕ್ಷಣ ಅಳುವಿನ ಮುಖಾಂತರ, ಜೋರಾಗಿ ಅಳುವಿನ ಮುಖಾಂತರ ತನ್ನ ವ್ಯಾಯಾಮವನ್ನು ಪ್ರಾರಂಭಿಸುತ್ತದೆ ಹಾಗೂ ಕೈಕಾಲುಗಳನ್ನು ಬಡಿಯುವುದು, ಒದರುವುದು, ಒದೆಯುವುದು, ಈ ರೀತಿಯಾಗಿ ತನ್ನ ಬೆಳವಣಿಗೆಯನ್ನು ನಿರ್ಧರಿಸುತ್ತದೆ. ಹಾಗೆ ನಂತರ ಸ್ವಿಮ್ಮಿಂಗ್, ಅಂದರೆ ನೆಲದ ಮೇಲೆ ಸ್ವಿಮ್ಮಿಂಗ್ ರೀತಿಯಲ್ಲಿ ಓಡಾಡುವುದು, ಅಂಬೆಗಾಲಿಡುವುದು, ನಂತರ ತನ್ನಷ್ಟಕ್ಕೆ ತಾನೇ ಎದ್ದು ನಿಂತು ನಡೆಯಲು ಪ್ರಯತ್ನಿಸುವುದು, ಇವೆಲ್ಲ ಸಹಜ ಪ್ರಕ್ರಿಯೆಗಳಾಗಿದೆ. ಇದು ಪ್ರಕೃತಿಯಲ್ಲಿ ಬಂದಿರತಕ್ಕಂಥ ನಿಯಮ. ಅವರಿಗೆ ಯಾವುದೇ ಕೋಚಿಂಗ್ ಕೊಡಲ್ಲ. ಆ ಮಗುಗೆ ನೀನು ಕಾಲು ಹೋದ್ರು, ಅಂಬೆಗಾಲಿಡು, ಅಥವಾ ನಡೆದುಕೊಂಡು ಹೋಗು, ಗೋಡೆಯನ್ನು ನಡ್ಕೊಂಡು ಹೋಗುವಂತ ತರಬೇತಿಯನ್ನು ನೀಡಿಲ್ಲ. ಅದು ಪ್ರಕೃತಿ ತತ್ವವಾಗಿ ಬಂದಿರತಕ್ಕಂತಹ ಒಂದು ಬೆಳವಣಿಗೆ. ಈ ರೀತಿಯಾಗಿ ಮಕ್ಕಳು ತಮ್ಮ ಬೆಳವಣಿಗೆಯನ್ನು ಬೆಳೆಸ್ಕೊಂಡು ಬರ್ತಾರೆ. ಹಾಗೆ ದೊಡ್ಡವರಾದ್ಮೇಲೆ ಶಾಲೆಗಳಿಗೆ ಹೋಗ್ತಾರೆ. ಶಾಲೆಗಳಿಗೆ ಹೋದಾದ್ಮೇಲೆ ಅಲ್ಲಿ ಪಠ್ಯ ಪುಸ್ತಕಗಳ ಕಾರ್ಯಕ್ರಮ ಇರ್ತದೆ. ಈ ಕ್ರೀಡೆ ಅಥವಾ ವ್ಯಾಯಾಮ, ಇದರಲ್ಲಿ ಬಹಳಷ್ಟು ಕ್ರೀಡೆಗಳಿವೆ. ಅದರಲ್ಲಿ ಕೆಲವು ಸಣ್ಣ ಉದಾಹರಣೆಗಳು ಕೊಡ್ತಾರೆ. ವಾಲಿಬಾಲ್ ಇರ್ಬೋದು, ಗ್ರಾಮೀಣ ಕ್ರೀಡೆ ಕಬಡ್ಡಿ ಇರ್ಬೋದು, ಶಟಲ್ ಬ್ಯಾಡ್ಮಿಂಟನ್ ಇರ್ಬೋದು, ಖೋ ಇರ್ಬೋದು, ಅನೇಕ ಅಥ್ಲೆಟಿಕ್ಸ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಅನೇಕ ಕ್ರೀಡೆಗಳಿವೆ. ಈ ಕ್ರೀಡೆಗಳು ಮನುಷ್ಯರಿಗೆ, ಅದರಲ್ಲೂ ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಅತ್ಯುತ್ತಮವಾದ ಒಂದು ಉತ್ತೇಜಕಕಾರಿಯಾಗಿ ಮಾಡ್ತಕ್ಕಂಥ ಒಂದು ಕ್ರಿಯಾಶೀಲ ಒಂದು ಕ್ರೀಡೆ. ಇದರಲ್ಲಿ ನಮಗೆ ಏನು ಶಾಲಾ ಮಕ್ಕಳಿಗಳಿಗೆ ಪ್ರಮುಖವಾಗಿ ಒಂದು 12 ಅಂದರೆ 12 ವರ್ಷದ ಒಳಗಿನ ಮಕ್ಕಳಿಗೆ, 14 ವರ್ಷದ ಒಳಗಿನ ಮಕ್ಕಳಿಗೆ, 16 ವರ್ಷದ ಅಂದರೆ 17 ಹಾಗೂ ಅಥವಾ 16 ವರ್ಷದ ಮಕ್ಕಳಿಗೆ ಹಾಗೂ 19 ವರ್ಷದ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಅಂದರೆ ಕಾಲೇಜಿಗೆ ಬಂದ ತಕ್ಷಣ 22 ವರ್ಷ, 29 ವರ್ಷ, ನಂತರ 30 ವರ್ಷದ ನಂತರವರೆಗೂ ನಮ್ಮ ಕ್ರೀಡೆಯಲ್ಲಿ ಭಾಗವಹಿಸಿ. ಕ್ರೀಡೆಗಳು ನೀವು ಎಜುಕೇಷನ್ ಅಂದರೆ ನಿಮ್ಮ ಏನು ಒಂದು ಕಲಿಯುವ ಚಟುವಟಿಕೆ, ವಿದ್ಯಾಭ್ಯಾಸದ ಚಟುವಟಿಕೆಯಲ್ಲಿ ಇದು ಸಹ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ. ವಿದ್ಯಾಭ್ಯಾಸದ ಜೊತೆಯಲ್ಲಿ ಕ್ರೀಡೆ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನಾವು ಹೇಳಬಹುದು. ನೀವು ಒಂದೇ ದಿವಸ ಒಂದೇ ಕೊಠಡಿಯಲ್ಲಿ 4-5 ಗಂಟೆ ಕಾಲ ಕುಳಿತು ಏನು ಪಾಠ, ಮ್ಯಾಥಮೆಟಿಕ್ಸ್ ಇರ್ಬೋದು, ಸೋಷಿಯಲ್ ಸ್ಟಡೀಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಇನ್ನೇ ಕನ್ನಡ, ಇಂಗ್ಲಿಷ್ ಈ ಥರ ಅಭ್ಯಾಸ ಮಾಡ್ತಿದ್ದಂಗೆ ನಿಮಗೆ ಬೇಜಾರಾಗ್ತದೆ. ಮಕ್ಕಳುಗಳಿಗೆ ಸಹಜ. ನಮ್ಮಂಥವ್ರಿಗೂ ಸಹ ಒಂದು ರೂಮ್ನಲ್ಲಿ ಮೀಟಿಂಗ್ ಮಾಡಿ ಒಂದು 2 ಗಂಟೆ ಕೂತ್ಕೊಳ್ತು ಅಂದರೆ ನಮಗಾಗೋದಿಲ್ಲ, ಅದಕ್ಕೆ ಬ್ರೇಕಪ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಸ್ಕೂಲಿನ ಟೈಮ್ ಟೇಬಲ್ನಲ್ಲಿ ಪ್ರತಿದಿನ 1 ಗಂಟೆ ಅಥವಾ 1 ಪಿರಿಯಡ್ ಅಥವಾ 2 ಪಿರಿಯಡ್ ಕ್ರೀಡೆಗಾಗಿ ಸೀಮಿತ ಮಾಡಿದ್ದಾರೆ. ಕ್ರೀಡೆ ಎಷ್ಟು ಪ್ರಾಮುಖ್ಯತೆ ಅಂದರೆ ಒಬ್ಬ ವಿದ್ಯಾರ್ಥಿಗೆ ನೀವು ಓದುವ ಸಮಯದಲ್ಲಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡ್ರೆ ಯಾವುದೇ ಕ್ರೀಡೆ ಇರ್ಬೋದು, ನಿಮ್ಮ ಆಯ್ಕೆ, ಯಾವ ಕ್ರೀಡೆಯನ್ನು ನೀವು ಆಯ್ಕೆ ಮಾಡಿಕೊಂಡಿರ್ತೀರಿ ಆ ಕ್ರೀಡೆಯಲ್ಲಿ ನೀವು ಭಾಗವಹಿಸಿ ಅತ್ಯುತ್ತಮವಾದ ತರಬೇತಿಯನ್ನು ಪಡೆದುಕೊಂಡು ಅದರಲ್ಲಿ ಭಾಗವಹಿಸಿ ನೀವು ತಾಲೂಕು ಮಟ್ಟ ಇರಬಹುದು, ಜಿಲ್ಲಾ ಮಟ್ಟ ಇರಬಹುದು, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟ, ಈ ಎಲ್ಲಾ ಮಟ್ಟಗಳಲ್ಲೂ ನೀವು ಅತ್ಯುತ್ತಮವಾದ ಸಾಧನೆಯನ್ನು ತೋರಿಸಬಹುದು. ಇದರಲ್ಲಿ ಶಾಲೆಗಳು ಹಾಗೂ ಇಲಾಖೆ, ಕ್ರೀಡಾ ಇಲಾಖೆ ಇರ್ಬೋದು ಅಥವಾ ಶಿಕ್ಷಣ ಇಲಾಖೆ

0: ಇರಬಹುದು, ಇವೆಲ್ಲವೂ ನಿಮಗೆ ಸಾಧನೆ ಕೊಡುತ್ತದೆ. ಉದಾಹರಣೆಗೆ, ನೀವು ಒಬ್ಬ ಕ್ರೀಡಾಪಟುವಾಗಿ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟವನ್ನು ಪ್ರವೇಶಿಸಿ ರಾಜ್ಯ ಮಟ್ಟದಲ್ಲಿ ಪದಕಗಳನ್ನು ಪಡೆದು ಪ್ರಥಮ ಸ್ಥಾನ ಅಥವಾ ದ್ವಿತೀಯ ಸ್ಥಾನವನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ತೀರಿ. ರಾಷ್ಟ್ರ ಮಟ್ಟದಲ್ಲಿ ಪದಕಗಳನ್ನು ಪಡೆದು ಪ್ರಥಮ ಹಾಗೂ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದವರಿಗೆ ಸರ್ಕಾರದಲ್ಲಿ ಅನೇಕ, ಅಂದರೆ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಹಾಗೂ ನಿಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸಹ ಅನೇಕ ಕೊಡ್ತಾರೆ, ಸ್ಕಾಲರ್ಶಿಪ್ಸ್ಗಳನ್ನು ಕೊಡ್ತಾರೆ, ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಅಂತ ಹೇಳ್ತೀವಿ. ಅದರಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಪದಕಗಳನ್ನು ಪಡೆದಿರತಕ್ಕಂಥವರಿಗೆ ನಗದು ಪುರಸ್ಕಾರವನ್ನು ಕೊಡ್ತಾರೆ. ಹಾಗೂ ನೀವು ಕಾಲೇಜಿಗೆ ಅಥವಾ ಸ್ಕೂಲಿಗೆ ಕಟ್ಟಿರತಕ್ಕಂತಹ ಫೀಸ್ ಏನಿದೆ ಅದನ್ನು ಸಹ ಮಾಫಿ ಮಾಡಲಾಗ್ತದೆ, ಪದಕಗಳನ್ನು ಪಡೆದವರು ಮಾತ್ರ. ಯಾಕೆಂದ್ರೆ ಅವರಿಗೆ ಉತ್ತೇಜನವನ್ನು ಕೊಡುವ ಸಲುವಾಗಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಕೊಡ್ತದೆ. ಅದೇ ರೀತಿ ತಾವು ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಪ್ರಾಧಾನ್ಯತೆಯನ್ನು ತೋರಿಸಿ ನೀವು ಉತ್ತಮ ಕ್ರೀಡಾಪಟು ಆಗುತ್ತೀರಿ ಎಂಬ ನಂಬಿಕೆ ಅಲ್ಲಿ ಇರ್ತಕ್ಕಂಥ ಸೆಲೆಕ್ಷನ್ ಕಮಿಟಿ ಇರ್ಬೋದು ಅಥವಾ ತರಬೇತುದಾರ ಇರ್ಬೋದು, ಅವರು ಕಂಡು ಬಂದಲ್ಲಿ ನಿಮ್ಮನ್ನ ರಾಷ್ಟ್ರ ಮಟ್ಟದ ತಂಡಕ್ಕೆ, ಅಂದರೆ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಮಾಡಿಕೊಳ್ತಾರೆ. ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆದ ನಂತರ ನಿಮಗೆ ಅತ್ಯುತ್ತಮ ಎಲ್ಲ ಫ್ರೀ ಉಚಿತವಾಗಿ ನಿಮಗೆ ಬೆಂಗಳೂರು ಇರಬಹುದು, ಚೆನ್ನೈ ಇರಬಹುದು, ದೆಹಲಿ ಇರಬಹುದು, ಇನ್ನೂ ಅನೇಕ ಕಡೆ ನಿಮಗೆ ಉತ್ತಮ ತರಬೇತುದಾರರಿಂದ ಅಥವಾ ಅಂತಾರಾಷ್ಟ್ರೀಯ ತರಬೇತುದಾರರಿಂದ ತರಬೇತಿಯನ್ನು ನೀಡಿ ನಿಮ್ಮನ್ನ ಒಬ್ಬರು ಅಂತಾರಾಷ್ಟ್ರೀಯ ಕ್ರೀಡಾಪಟುವನ್ನಾಗಿ ಮಾಡಲು ಅವರು ಶ್ರಮ ವಹಿಸುತ್ತಾರೆ. ಈ ಸಂದರ್ಭದಲ್ಲಿ ನಿಮಗೆಲ್ಲವೂ ಸಹ ಉಚಿತವಾಗಿರುತ್ತದೆ, ನೀವು ಯಾವುದೋ ಒಂದು ನಯಾ ಪೈಸೆ ಖರ್ಚು ಮಾಡಾಗಿಲ್ಲ, ನಿಮ್ಮನ್ನ ವರ್ಷಾನುಗಟ್ಟಲೆ ಅವರು ಊಟ ತಿಂಡಿ ಅತ್ಯುತ್ತಮವಾದ ಪೋಷಕಾಂಶವುಳ್ಳ ಆಹಾರವನ್ನು ನೀಡಿ ನಿಮ್ಮನ್ನು ತಯಾರು ಮಾಡ್ತಾರೆ. ನಂತರ ನಿಮಗೆಲ್ಲ ಗೊತ್ತೇ ಇದೆ, ಏಷ್ಯನ್ ಗೇಮ್ಸ್ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತನೇ ಕಾಮನ್ವೆಲ್ತ್ ನಡೀತು, ಅಥವಾ ಒಲಿಂಪಿಕ್ಸ್ ಇರ್ಬೋದು, ಲಾಸ್ಟ್ ಒಲಿಂಪಿಕ್ಸ್ನಲ್ಲೆಲ್ಲ ಅತ್ಯುತ್ತಮವಾದ ಪದಕಗಳನ್ನು ಪಡೆದಿದ್ದಾರೆ. ಈ ರೀತಿಯಾಗಿ ಮುಂದೆ ಮುಂದೆ ಹೋಗ್ತದೆ. ಮತ್ತೊಮ್ಮೆ ತಮಗೆ ತಿಳಿಯಪಡಿಸುವುದೇನೆಂದರೆ, ರಾಷ್ಟ್ರೀಯ ಮಟ್ಟದಲ್ಲಿ ನೀವು ಅತ್ಯುತ್ತಮ ಸಾಧನೆಯನ್ನು ತೋರಿಸಿದ ಪಕ್ಷದಲ್ಲಿ ನಿಮಗೆ ಕೆಲಸ ಕಟ್ಟಿಟ್ಟ ಬುದ್ಧಿ, ನಿಮಗೆ ಸರ್ಕಾರಿ ನೌಕರಿ ಗ್ಯಾರಂಟಿ ಅಂತಲೇ ಅನ್ಕೊಳ್ಳಿ, 100ಕ್ಕೆ 100 ಭಾಗ. ಇಲ್ಲಿ ಎಲ್ಲೆಲ್ಲಿ ನಿಮಗೆ ಸರ್ಕಾರಿ ನೌಕರರ ಯಾವ ಯಾವ ಇಲಾಖೆಗಳಲ್ಲಿ ಸಿಗ್ತದೆ ಅಂದರೆ, LIC ಇರಬಹುದು, ರೈಲ್ವೆ ಇರಬಹುದು, ಪೊಲೀಸ್ ಇಲಾಖೆ ಇರಬಹುದು, ಎಲ್ಲದರಲ್ಲೂ 2% ಏನು ನಂಬರ್ ಆಫ್ ಪೋಸ್ಟ್ ಇರುತ್ತದೆ ಅದರಲ್ಲಿ 2% ಕ್ರೀಡಾಪಟುಗಳಿಗಾಗಿ ಮೀಸಲಿಟ್ಟಿದ್ದಾರೆ. ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಪಡೆದರೆ ಅಥವಾ ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್, ಒಲಿಂಪಿಕ್ ಅಲ್ಲಿ ಪದಕವನ್ನು ಪಡೆದರೆ ಆವಾಗ ನಿಮಗೆ ಹೈಯರ್ ಲೆವೆಲ್ DYSP ಪೋಸ್ಟ್ ಇರ್ಬೋದು ಪೊಲೀಸ್ ಇಲಾಖೆಯಲ್ಲಿ, ಇಲ್ಲಾಂದ್ರೆ ಬ್ಯಾಂಕಲ್ಲಿ ಹೈಯರ್ ಪೋಸ್ಟ್, ನಿಮಗೆ ಕೆಲಸ ಮಾಡದೆ ಹೋದ್ರೂ ಅಲ್ಲಿ ಮಾಡಬೇಕು ಅಂತೇನಿಲ್ಲ, ನಿಮ್ಮನ್ನ ಒಬ್ರು ಬ್ಯಾಂಕ್ನಲ್ಲಿ ನಿಮ್ಮನ್ನ ಅಂಬಾಸಿಡರ್ ಆಗಿ ನೇಮಕ ಮಾಡಿಕೊಂಡು ನಿಮಗೆ ಅತ್ಯುತ್ತಮವಾದ ಸ್ಯಾಲ್ರಿಯನ್ನು ಕೊಟ್ಟು ನಿಮ್ಮನ್ನು ಗೌರವಿಸ್ತದೆ. ಇದು ಒಂದು ಕಡೆ ಆದರೆ ನಿಮ್ಮ ಜೀವನಕ್ಕೆ ಒಂದು ಹಾದಿಯನ್ನು ತೋರಿಸಿದ್ರೆ, ಮತ್ತೊಂದು ಕಡೆ ಎಲ್ಲರೂ ಒಲಿಂಪಿಕ್ಗೆ ಹೋಗಲ್ಲ, ಎಲ್ಲರೂ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಪಡೆಯಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಶಾಲೆಯಲ್ಲಿ ಓದ್ತಾ ಇದ್ರಿ, ಪ್ರತಿಯೊಬ್ಬರೂ ಮೊದಲನೇ ರ್ಯಾಂಕ್ ಬರಕ್ಕಾಗೋದಿಲ್ಲ. ಕೆಲವರು 40% ತಗೊಳ್ಳೋರು ಇದ್ದಾರೆ, ಪಡದೇ ಇದ್ದವರು ಸಹ ಚಿಂತೆಗೆ ಒಳಗೊಳ್ಳಬೇಕಾಗ. ಆದ್ರಿಂದ ಪ್ರತಿಯೊಬ್ಬರಿಗೆ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಅವಕಾಶ ಮಾಡಿಕೊಡ್ತದೆ. ನಾನು ಮೊದಲೇ ತಿಳಿಸಿದಂತೆ ತಮಗೆಲ್ಲರಿಗೂ ಒಂದೇ ಕೋಣೆಯಲ್ಲಿ ಕುಳಿತು 4 ಗಂಟೆ 5 ಗಂಟೆ ಕುಳಿತು ಪಾಠ ಕೇಳಿ ಬಹಳ ಮನಸ್ಸಿಗೆ ಬೇಜಾರಾಗಿರುತ್ತೆ. ನೀವು ಫಸ್ಟ್ ಮಕ್ಕಳುಗಳು ಬೆಳಿಗ್ಗೆ ಟೈಮ್ ಟೇಬಲ್ ನೋಡೋದು ಯಾವ್ದು ಹೇಳಿ, ಯಾವುದು PET ಅಂದ್ರೆ ಫಿಸಿಕಲ್ ಎಜುಕೇಶನ್,
1: ತೆರೆಯಲಿದೆ, ಅದನ್ನ ಬಹಳ

ಹೆಂಗ್ ಮಾಡ್ತೀರಿ? ಪ್ರತಿಯೊಬ್ಬರು ಮಧ್ಯಾಹ್ನ 3 ಗಂಟೆಗೆ ನೆನಪೆ ಕ್ಲಾಸ್ ಅಲ್ಲಿ ಇದು ಕಣೋ, 2 ಗಂಟೆಗೆ ಇದೆ ಕಣೋ, ಮೊದಲು ಬೆಳಗ್ಗೆ 10 ಗಂಟೆಗೆ ಇದೆ ಕಣೋ, ಇವತ್ತು ಅದಾಡೋಣ, ಈ ಆಟ ಆಡೋಣ, ಆ ಆಟಾಡೋಣ ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡು, ಅದು ನಿಮಗೆ ಖುಷಿ ತರುವಂತಹ ವಿಚಾರ. ಆ ರೀತಿಯಾಗಿ ಒಂದು ಕ್ರೀಡೆ ನಿಮಗೆ ಅತ್ಯುತ್ತಮ ಬೆಳವಣಿಗೆಯನ್ನ ಆರೋಗ್ಯವನ್ನ ಪ್ರತಿಯೊಬ್ಬರಿಗೂ ನೀಡುತ್ತದೆ. ಇದರಲ್ಲಿ ವಯಸ್ಸಿನ ಅಂತರವಿರೋದಿಲ್ಲ. ನೀವು ಪ್ರತಿಯೊಬ್ಬರು, ನನ್ನ ಅಭಿಪ್ರಾಯ, ನನ್ನ ಒಂದು ಮನವರಿಕೆ, ಕಳಕಳಿ, ಮನವಿ ಏನಂದ್ರೆ, ಪ್ರತಿಯೊಬ್ಬರು ಯಾವುದಾದರೂ ಒಂದು ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಕಾಲೇಜಲ್ಲಿ ಯಾವುದಾದರೂ ಒಂದು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ. ನನ್ನ ವೈಯಕ್ತಿಕವಾಗಿ ಹೇಳುವುದಾದ್ರೆ, ನಾನು ಒಂದು ಸಣ್ಣ ತಾಲೂಕಿನಲ್ಲಿ ಗುಂಡುಪೇಟೆ ಅಂತ ಕೇಳಿರ್ಬೋದು, ಅಲ್ಲಿ ನಾನು ಹುಟ್ಟಿ ಬೆಳೆದವನು. ಅದೊಂಥರ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲ, ಗ್ರಾಮನೂ ಅಲ್ಲ, ಆ ತರ ಇದ್ದಿದ್ದು. ನಾನು ಮೊದಲು ಕಬಡ್ಡಿಯನ್ನ ಆರಿಸಿಕೊಂಡೆ. ಅದರಲ್ಲಿ ನಮ್ಮ ಅಣ್ಣ, ಸ್ವಂತ ಅಣ್ಣ, ಅವನು ಫುಟ್ಬಾಲ್ ನಲ್ಲಿದ್ದ, ಮಿಲಿಟರಿ ಅನ್ಸದು. ಅದರಲ್ಲಿ ನಮ್ಮ ಗುಂಡುಪೇಟೆಯ ಫುಟ್ಬಾಲ್ ಬಹಳ ಫೇಮಸ್ ಇತ್ತು ಗುಂಡುಪೇಟೆಯಲ್ಲಿ. ಆ ಒಂದು ಫುಟ್ಬಾಲ್ ನಲ್ಲಿ ನಾನು ಅಂದ್ರೆ ಇದೇ ರೀತಿ ಅವಾಗ ಗುಂಡುಪೇಟೆ ತಂಡ ದೆಹಲಿಗೆ ಹೋಗಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿತು. ಅವಾಗ ಮತ್ತೆ ಎಲ್ಲರೂ ಊರಿಗೆ ಬಂದ ತಕ್ಷಣ ಅವರನ್ನ ಒಂದು ಲಾರಿಯಲ್ಲಿ ಮೆರವಣಿಗೆ ಮಾಡಿದ್ರು. ಆಗ ನನ್ನ ಮನಸ್ಸು ಪರಿವರ್ತನೆಯಾಗಿ ನಾನು ಸಹ ಫುಟ್ಬಾಲ್ಗೆ ಜಂಪ್ ಆದೆ. ಅಲ್ಲಿಂದ ನನ್ನ ಫುಟ್ಬಾಲ್ ಕೆರಿಯರ್ ಪ್ರಾರಂಭವಾಯಿತು. ನಂತರ ನಾನು ಎಲ್ಲ ಮಟ್ಟದಲ್ಲೂ ಭಾಗವಹಿಸಿ, ರಾಷ್ಟ್ರ ಮಟ್ಟದಲ್ಲೂ ಭಾಗವಹಿಸಿ ಪದಕಗಳು ಪಡೆಯಕ್ಕಾಗಲಿಲ್ಲ ರಾಷ್ಟ್ರ ಮಟ್ಟದಲ್ಲಿ, ಬಟ್ ರಾಜ್ಯ ಮಟ್ಟದಲ್ಲಿ ಪದಕಗಳನ್ನು ಪಡೆದ್ವಿ. ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯವನ್ನ 4 ಬಾರಿ ಪ್ರತಿನಿಧಿಸಿ, ನಂತರ BPN MPN ಮಾಡಿ NIS ಪಾಟ್ಯಾಲದಲ್ಲಿದೆ ಪಂಜಾಬ್ ಮಾಡಿ ಫುಟ್ಬಾಲ್ ತರಬೇತನಾಗಿ ಕ್ರೀಡೆಯಲ್ಲೇ ನನ್ನ ಜೀವನವನ್ನ ಮುಂದುವರಿಸಿದೆ. ಅದೇ ರೀತಿಯಾಗಿ ತಾವುಗಳು ಸಹ ಕಂಪಲ್ಸರಿ, ಪ್ರತಿಯೊಬ್ಬರೂ ಸಹ ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ಅತಿ ಮುಖ್ಯವಾಗಿ ಕಾಣುತ್ತದೆ. ಇದಲ್ಲದೆ ಮತ್ತೊಂದು ವಿಷಯವನ್ನ ಎಲ್ಲ ನನ್ನ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂತಹ ನಮ್ಮ ಮಕ್ಕಳಿಗೆ ಹಾಗೂ ಅವರ ಪೋಷಕರಿಗೆ ವೆರಿ ಇಂಪಾರ್ಟೆಂಟ್ ತಿಳಿಸುವುದು ಏನಂದ್ರೆ, ಕ್ರೀಡೆಯಲ್ಲಿ ಯಾರು ಚೆನ್ನಾಗಿರ್ತಾರೆ ಅಥವಾ 4ನೇ ತರಗತಿಯಲ್ಲಿ ಓದಿರ್ತಕ್ಕಂತಹ ಕ್ರೀಡಾಪಟುಗಳಿಗೆ ಒಂದು ಸೆಲೆಕ್ಷನ್ ಅನ್ನು ಮಾಡ್ತೀವಿ ಹಾಸ್ಟೆಲ್ಗಳಿಗೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಈಗ ಸುಮಾರು ಒಂದು 10 ವರ್ಷಗಳಿಂದ ಕ್ರೀಡಾ ನಿಲಯ ಅಂತ ತೆಗೆದಿದ್ದಾರೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ವತಿಯಿಂದ ಅಲ್ಲಿ ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೋತಾರೆ. ವೆರಿ ಸಿಂಪಲ್, 30 ಮೀಟರ್ ಓಡೋದು, ವರ್ಟಿಕಲ್ ಜಂಪ್, 4 ಟೆಸ್ಟ್ ಇರುತ್ತದೆ. ನಿಮ್ಗೆ ಯಾವುದೇ ಕ್ರೀಡೆ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರಲಿ ಅದನ್ನ ಅವ್ರು ನೋಡೋದಿಲ್ಲ. 4ನೇ ತರಗತಿಗೆ ಆಯ್ಕೆ ಮಾಡ್ಕೋತಾರೆ, ಅಂದ್ರೆ 5ನೇ ತರಗತಿಗೆ ಎಂಟ್ರಿ. ಅದರಲ್ಲಿ ಆಯ್ಕೆ ಆದವರಿಗೆ ಉಚಿತವಾಗಿ ಪೂರ್ತ ವರ್ಷ ನಿಮಗೆ ತರಬೇತಿ ಹಾಗೂ ಕ್ರೀಡಾ ನಿಲಯದಲ್ಲಿ ಊಟ ತಿಂಡಿ ಪ್ರತಿ ದಿವಸನೂ ಸಹ ಮಾಂಸಾಹಾರವನ್ನ ನೀಡ್ತಾರೆ. ಮೊಟ್ಟೆ, ಬಾಳೆಹಣ್ಣು, ಈ ತರ ಒಬ್ಬ ಮಗುವಿಗೆ 250ರಿಂದ 300 ರೂಪಾಯಿವರೆಗೆ ವೆಚ್ಚ ಮಾಡ್ತಾರೆ ಸರ್ಕಾರ. ಅದರಲ್ಲಿ ಆಯ್ಕೆ ಆದವರಿಗೆ ಉಚಿತವಾಗಿ ತರಬೇತಿಯನ್ನು ನೀಡಿ ನೀವು ಹಾಗೆ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ರೆ, ಅಂದ್ರೆ ಅಲ್ಲಿ ಯಾವುದೇ ನಿಮಗೆ ಕಾಂಪಿಟೇಷನ್ ಇರೋದಿಲ್ಲ, ನಿಮ್ಮ ಒಂದು ಸಾಮರ್ಥ್ಯವನ್ನ ಅಲ್ಲಿ ಪ್ರತಿ ವರ್ಷ ಗಣನೆಗೆ ತಗೋತಾರೆ. ಅದರಲ್ಲಿ ಟೆಸ್ಟ್ಗಳು ಇಟ್ಟು ನೀವು ಅದನ್ನೆಲ್ಲ ಪಾಸ್ ಆದ್ರೆ ಮತ್ತೆ ನಿಮ್ಮನ್ನ 6ನೇ ತರಗತಿ 7ನೇ ತರಗತಿಗೆ ಅಲ್ಲೇ ಕಂಟಿನ್ಯೂ ಮಾಡಬಹುದು. ಅದೇ ರೀತಿಯಾಗಿ ನೀವು ಒಂದ್ ಸತಿ ಅಲ್ಲಿಗೆ ಜಾಯಿನ್ ಆದ್ರೆ 5ನೇ ತರಗತಿಗೆ ನಿಮಗೆ ಅಪ್ ಟು ಪದವಿವರೆಗೆ ಡಿಗ್ರಿ ಏನೇ ಡಿಗ್ರಿವರೆಗೂ ಸಹ ನೀವು ಹಾಸ್ಟೆಲ್ನಲ್ಲಿ ಇರಬಹುದು. ಅದು ಹಂತ ಹಂತವಾಗಿ, ಒಂದು ಫಾರ್ ಎಕ್ಸಾಂಪಲ್ ನಾನು ಮಂಡ್ಯದಲ್ಲಿದ್ದೆ, ಮಂಡ್ಯದಲ್ಲಿ 10ನೇ ತರಗತಿವರೆಗೂ ಇದೆ. 10ನೇ ತರಗತಿ ಆದ್ಮೇಲೆ PUC ಗೆ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ನಿಮ್ಮ ಕ್ರೀಡೆ ಎಲ್ಲಿದೆ ಅಲ್ಲಿಗೆ ಬೆಂಗಳೂರಲ್ಲಿ ಇರ್ಬೋದು ಅಥವಾ ಬೆಳಗಾವಿ ಇರ್ಬೋದು, ಬಿಜಾಪುರದಲ್ಲಿ ಇರ್ಬೋದು, ಉಡುಗೆಯಲ್ಲಿ ಇರ್ಬೋದು, ವಿವಿಧ ಕ್ರೀಡೆಗಳು ವಿವಿಧ ಸ್ಥಳಗಳಲ್ಲಿ ಇರುತ್ತದೆ. ಅಲ್ಲಿಗೆ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಅಲ್ಲಿ ಹೆಚ್ಚಿನ ಇನ್ನೂ ಉತ್ತಮವಾದ ನುರಿತ ತರಬೇತಿದಾರರಿಂದ ತರಬೇತಿಯನ್ನ ಪಡೆದುಕೊಂಡು ಅಲ್ಲಿಂದ ಮುಂದಕ್ಕೆ ನೀವು ಹೋಗ್ಬೋದು. ಆ ತರ ಸುಮಾರು ನಮ್ಮ ಶಿಷ್ಯಂದ್ರಗಳು
ಉತ್ತಮ

ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾಗಿ ಈಗ ಉತ್ತಮ ಹುದ್ದೆಯಲ್ಲಿದ್ದಾರೆ. ಅವರ ಜೀವನ ಬಹಳ ಉತ್ಕೃಷ್ಟತೆಯಿಂದ ಉತ್ತಮವಾದ ಕೆಲಸವನ್ನ ಪಡ್ಕೊಂಡಿದ್ದಾರೆ. ಹಾಗೆ ನೀವು ಅದನ್ನ ನಿಮ್ಮ ಪೋಷಕ ವರ್ಗದವರು, ನೀವು ಚಿಕ್ಕ ಮಕ್ಕಳುಗಳ 4ನೇ ಕ್ಲಾಸ್ ಅವ್ರಿಗೆ ಅಂದ್ರೆ ಏನು ಗೊತ್ತಿರೋದಿಲ್ಲ, ಇದು ಪೋಷಕರ ಗಮನಕ್ಕೆ ಇದು ಅತಿ ಮುಖ್ಯ. ಅದೇ ರೀತಿಯಾಗಿ ಬಹಳ ಎತ್ತರ ಇರತಕ್ಕಂಥದ್ದು, 150 ಸೆಂಟಿಮೀಟರ್, 149 ಸೆಂಟಿಮೀಟರ್ 4ನೇ ತರಗತಿ ಓದ್ತಿರ್ತಕ್ಕಂಥ ಮಕ್ಕಳುಗಳನ್ನ ದಯವಿಟ್ಟು ಮನೆಯಲ್ಲಿ ಕೂರಿಸ್ಕೊಳ್ಬೇಡಿ. ಅವರೊಂದನೇ ಇಂಥ ಹಾಸ್ಟೆಲ್ಗಳಿಗೆ ಹಾಕಿ ವಿತಿನ್ ಅವರು 7ನೇ ತರಗತಿ ಅಥವಾ 10ನೇ ತರಗತಿ ಒಳಗಡೆ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗುತ್ತಾರೆ. ಇದು ನಾನು ಸುಳ್ಳು ಹೇಳ್ತಾ ಇಲ್ಲ, ಇದು ಸತ್ಯ. ಸುಮಾರು ಮಕ್ಕಳು ಹೈಟ್ ಇರ್ತಕ್ಕಂಥ, ಎತ್ತರ ಇರ್ತಕ್ಕಂಥ 150 ಸೆಂಟಿಮೀಟರ್, 152 ಸೆಂಟಿಮೀಟರ್ ಮಕ್ಕಳುಗಳಿದ್ದಾರೆ 4ನೇ ತರಗತಿ ಓದ್ತಿರೋ ಅವರು 180 ಸೆಂಟಿಮೀಟರ್, 185 ಸೆಂಟಿಮೀಟರ್ವರೆಗೂ ಬೆಳೀತಾರೆ. ಅಂದ್ರೆ 6 ಅಡಿಗಿಂತಲೂ ಜಾಸ್ತಿ ಬೆಳೀತಾರೆ. ಆದ್ರಿಂದ ಅಂತ ಮಕ್ಕಳುಗಳನ್ನೆಲ್ಲ ಮನೆಯಲ್ಲಿ ಕೂರಿಸ್ಕೋಬೇಡಿ. ನಿಮಗೆ ಹಾಸ್ಟೆಲ್ಗೆ ಸೇರ್ಸಕ್ಕೆ ಇಚ್ಛೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಸ್ಥಳೀಯದಲ್ಲಿ ಅವರನ್ನ ಅವರು ಸೂಕ್ತ ಕ್ರೀಡೆ ಅಂದ್ರೆ ಎತ್ತರ ಇರ್ತಕ್ಕಂಥವ್ರಿಗೆ ವಾಲಿಬಾಲ್, ಬ್ಯಾಸ್ಕೆಟ್ಬಾಲ್, ಅಥ್ಲೆಟಿಕ್ ನಲ್ಲಿ ಹೈ ಜಂಪ್, ಅಥವಾ ದೃಢಕಾಯವಾಗಿದ್ದು ಎತ್ತರ ಇದ್ದವರಿಗೆ ಶಾರ್ಟ್ ಪುಟ್, ಡಿಸ್ಕಸ್, ಈ ತರ ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಿದರೆ ಅವರು ಅತ್ಯುತ್ತಮವಾದ ಕ್ರೀಡಾಪಟುಗಳಾಗೋದ್ರಲ್ಲಿ ಸಂದೇಹವಿಲ್ಲ. ನಾನು ಮೊದಲೇ ತಿಳಿಸಿದಂತೆ ಕ್ರೀಡೆ ಮಾನವನ ಒಂದು ಅವಿಭಾಜ್ಯ ಅಂಗ. ವಯಸ್ಸಾದ್ಮೇಲೆ ನಾವು ಡಾಕ್ಟರ್ ಹತ್ರ ಹೋದ್ರೆ ಶುಗರ್ ಇರ್ಬೋದು, BP ಇರ್ಬೋದು, ಯಾವುದೇ ಕಾಯಿಲೆ ಇರ್ಬೋದು, ಅಥವಾ ಪ್ಯಾರಲೈಸ್ ಆಗಿರ್ಬೋದು, ಅವ್ರಿಗೆಲ್ಲ ಕಂಪಲ್ಸರಿ ಡಾಕ್ಟ್ರೇ ಹೇಳ್ತಾರೆ ವ್ಯಾಯಾಮ ಮಾಡಿ, ಗಂಟೆಗೆ ಬೆಳಗ್ಗೆ ಸಾಯಂಕಾಲ 1-5 ಕಿಲೋಮೀಟರ್ ವಾಕ್ ಮಾಡಿ, ಸ್ವಲ್ಪ ವ್ಯಾಯಾಮ ಮಾಡಿ ಅಂತ. ಇದು ಸಹ ಒಂದು ಕ್ರೀಡೆಯ ಸಪರೇಟ್ ಒಂದು ಅಂಗ. ವಾಕ್ ಮಾಡೋದು ಅಷ್ಟೇ, ಎಕ್ಸಸೈಸ್ ಮಾಡೋದು ಅಷ್ಟೇ, ನೋಡಿ ಡಾಕ್ಟ್ರೇ ಹೇಳ್ತಾರೆ. ಆದ್ರಿಂದ ಪ್ರತಿಯೊಬ್ಬರೂ ಸಹ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳೋದು ಒಂದು ಅತಿ ಪ್ರಾಮುಖ್ಯದ ವಿಚಾರವಾಗಿದೆ. ಉತ್ತಮವಾದ ಕ್ರೀಡಾಪಟು ಆದರೆ ನಿಮ್ಮ ಜೀವನ ಸಾರ್ಥಕತೆ ಆಗುತ್ತದೆ. ನೀವು ವಿದ್ಯೆಯಲ್ಲಿ ಕಮ್ಮಿ ಇದ್ದರೂ ಸಹ ಕ್ರೀಡೆಯಿಂದ ನೀವು ನಿಮ್ಮ ಮುಂದಿನ ಸಂತೋಷದ ಜೀವನವನ್ನು ಸಾಗಿಸಬಹುದಾಗಿದೆ. ಇದಕ್ಕೆ ಬಹಳಷ್ಟು ನಿದರ್ಶನಗಳಿವೆ. ನನ್ನ ಹಾಗೂ ನಮ್ಮ ಸಹೋದ್ಯೋಗಿ ತರಬೇತುದಾರರ ಶಿಷ್ಯಂದ್ರಗಳು ಪೊಲೀಸ್ ಇಲಾಖೆ ಇರ್ಬೋದು, ಮಿಲಿಟರಿಯಲ್ಲಿ ಸೆಲೆಕ್ಷನ್ ಆಗಿದ್ದಾರೆ, ರೈಲ್ವೇನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ, ಬ್ಯಾಂಕಿಂಗ್ನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಈಗಾಗಲೇ ಅವರೆಲ್ಲ ಅತ್ಯುತ್ತಮವಾದ ಕ್ರೀಡಾಪಟುವಾಗಿ ಕೆಲಸವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅದಲ್ಲದೆ ಅವರು ಡಿಗ್ರಿವರೆಗೂ ಸಹ ಓದು ನಿನ್ನ ಫೀಸನ್ನು ಮರುಪಾವತಿ ಮಾಡ್ತದೆ ಸರ್ಕಾರ. ಹಾಗೂ ನಿಮಗೆ ಏನು ನಾನು ಸ್ಕಾಲರ್ಶಿಪ್ ಅಂದೆ, ಅದು 1 ರೂಪಾಯಿ 2 ರೂಪಾಯಿ ಅಲ್ಲ, 50,000 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊಡು. ರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು ಪಡೆದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು ಪಡೆದರೆ ನಿಮಗೆ ಗೊತ್ತೇ ಇದೆ, ಯಾರು ಕಾಮನ್ವೆಲ್ತ್ ಗೆದ್ದ ತಕ್ಷಣ ಅವರಿಗೆ 80 ಲಕ್ಷ, 50 ಲಕ್ಷ, ಗೋಲ್ಡ್ಗೆ 1 ಕೋಟಿ, ಸಿಲ್ವರ್ಗೆ 50 ಲಕ್ಷ, 75 ಲಕ್ಷ ಈ ಥರ ಎಲ್ಲ ಕೊಡ್ತಾರೆ. ಆ ಥರ ನೀವು 4 ಮೆಡ್ಲ್ ಗೆದ್ದುಬಿಟ್ರೆ 4 ಇಂಟರ್ನ್ಯಾಷನಲ್ಲಿ ನೀವು ಕೋಟ್ಯಾಧಿಪತಿ ಆಗ್ತೀರಿ. ಜೊತೆಗೆ ನಿಮ್ಮ ಲೈಫ್ ಟೈಮ್ ಕೆಲಸನೂ ಸಿಗುತ್ತೆ. ಅದು ಏನು ಮಾಮೂಲಿ ಕ್ಲರ್ಕ್ ಹುದ್ದೆ ಅಲ್ಲ, ಅತ್ಯುತ್ತಮವಾದ ಗ್ರೇಡ್ 1 ಹುದ್ದೆಗಳು ನೀವು ಪಡ್ಕೊಳ್ಬಹುದು. ಮಕ್ಕಳೇ ಹಾಗೂ ಪೋಷಕ ವರ್ಗದವರೇ, ಮಕ್ಕಳನ್ನ ಬರೀ ಓದು ಅಂತ ನೀವು ಒತ್ತಾಯ ಮಾಡಬೇಡಿ. ಪ್ರತಿಯೊಬ್ಬರಿಗೂ ಅವನ ಶಕ್ತಿ ಎಷ್ಟಿರ್ತದೆ ಅಷ್ಟೇನೆ ಅವ್ರು ಮಾಡು. ಕೆಲವರು ಅತ್ಯುತ್ತಮವಾಗಿ ಓದಿ ಕ್ರೀಡೆಯಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲದಿದ್ರು ಸಹ ಅತ್ಯುತ್ತಮವಾಗಿ ಕೆಲಸ ಬಿಡಿಸ್ಕೊಡ್ತಾರೆ, ಚೆನ್ನಾಗಿ ಓದ್ತಾರೆ, ರ್ಯಾಂಕಿಂಗ್ ಮಾಡ್ತಾರೆ. ಕಡಿಮೆ ಇದ್ದವರು ಕ್ರೀಡೆಯಲ್ಲಿ ಇದ್ರೆ ಇದರಲ್ಲಿ ತೊಡಸ್ಕೊಳ್ತಾರೆ. ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ, ಯಾವುದೇ ಕ್ರೀಡೆಯಲ್ಲಿ ತೊಡಸ್ಕೊಂತ ಮಗು SSLC ಇರ್ಬೋದು, PUC ಇರ್ಬೋದು, ದೈಹಿಕವಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಮಗು ನಾನು ಕಮ್ಮಿ ಮಾರ್ಕ್ಸ್ ತಗೊಂಡೆ ಅಂತ ಸೂಸೈಡ್ ಮಾಡ್ಕೊಂಡಿಲ್ಲ. ಆ ನಿದರ್ಶನನೇ ನಾ ಇದುವರೆಗೂ ಕೇಳಿಲ್ಲ. ಯಾಕೆಂದ್ರೆ ಅವನಿಗೆ ಆತ್ಮವಿಶ್ವಾಸ ಇರ್ತದೆ, ಅವನಿಗೆ ಆತ್ಮಸ್ಥೈರ್ಯ ಇರ್ತದೆ, ನಾನು ವಿದ್ಯೆಯಲ್ಲಿ ಹಿಂದೆ ಇದ್ರು ಸಹ ನನ್ನ ಬದುಕು ತೋರಿಸ್ತೀನಿ, ನನ್ನ ಬದುಕು ಬೇರೆ ರೀತಿಯಲ್ಲಿ ಇದೆ ಅಂತ ಅವನಿಗೆ ಕಾನ್ಫಿಡೆನ್ಸ್ ಜಾಸ್ತಿ. ಕ್ರೀಡೆಯಲ್ಲಿ ಇರ್ತಕ್ಕಂಥವ್ರಿಗೆ ಬೋಧನೆ ಚೆನ್ನಾಗಿರ್ತಾರೆ, ಅವರಿಗೆ ಆದರೆ ಮನಸ್ಸು ಕ್ರೀಡೆ ಕಡೆ ಯಾವ ಹೇಳ್ಕೊಂಡು ಹೋಗ್ತಾರೆ. ಆದ್ರಿಂದ ಮಕ್ಕಳಿಗೆ

ಓದುವಿನ ಬಗ್ಗೆ ತುಂಬಾ ಒತ್ತಡವನ್ನು ಹಾಕ್ಬಿಡಿ. ಒತ್ತಡ ಇರಬೇಕು, ಆದರೆ ತುಂಬಾ ಒತ್ತಡನ ತರಬಾರ್ದು. ನಾನು ಇಲ್ಲಿ ಸಿಟಿನಲ್ಲಿ ನೋಡ್ತೀನಿ, ಬೆಂಗಳೂರು ಮೈಸೂರು ಸಿಟಿನಲ್ಲಿ ಪ್ರತಿಯೊಬ್ಬರು ಆ ಮಗು ಸ್ಕೂಲಿಗೆ ಬಂದ ತಕ್ಷಣ ಟ್ಯೂಷನ್ಗೆ ಹಾಕ್ತಾರೆ, ಅಲ್ಲೇ ಬೇಸತ್ತೋಗಿರ್ತಾನೆ, ಮತ್ತೆ ಟ್ಯೂಷನ್, 1ನೇ ತರಗತಿಯಿಂದ ಟ್ಯೂಷನ್ಗೆ ಹಾಕ್ತಾ ಇದ್ದಾರೆ, 3 KGಯಿಂದ ಟ್ಯೂಷನ್ಗೆ ಹಾಕ್ತಾ ಇದ್ದಾರೆ. ಅದರ ಅವಶ್ಯಕತೆ ಇಲ್ಲ. ಲೋಡು ಜಾಸ್ತಿ ಆದ ತಕ್ಷಣ ಈಗ ಒಂದು ಎತ್ತಿನ ಗಾಡಿನಲ್ಲಿ ಎಷ್ಟು ಎತ್ತಿಗೆ ಸಾಮರ್ಥ್ಯ ಇರ್ತದೋ ಅಷ್ಟು ಲೋಡನ್ನು ಹಾಕ್ಬೇಕು. ಅದಕ್ಕಿಂತ ಜಾಸ್ತಿ ಲೋಡ್ ಆದ್ರೆ ಏನಾಗುತ್ತೆ, ಎತ್ತು ಕುಸಿದು ಬೀಳ್ತದೆ ಅಷ್ಟೇ. ಆ ಲೋಡ್ ಅನ್ನೋದು ಒಂದು ತಲೆಯಲ್ಲಿ ಭಾರವನ್ನು ತುಂಬಾರದು. ಅವರಿಗೆ ವಿಶ್ರಾಂತಿಯೂ ಬೇಕು ಹಾಗೂ ವ್ಯಾಯಾಮವೂ ಬೇಕು. ಎಂಜಾಯ್ಮೆಂಟ್ ಅಂತೀವಿ ಇದು. ಎಂಜಾಯ್ಮೆಂಟ್ ಅಂದರೆ ಈಗ ಆ ಮಗು 1 ಗಂಟೆ ಪಾರ್ಕ್ನಲ್ಲೋ ಅಥವಾ ಕ್ರೀಡಾ ಮೈದಾನದಲ್ಲೋ ಬಂದರೆ ಅವರ ಲವಲವಿಕೆಯೇ ಬೇರೆ, ಅವರ ಲವಲವಿಕೆಯೇ ಬೇರೆ. ಅಷ್ಟು ಲವಲವಿಕೆಯಿಂದ ಇರ್ತಾರೆ. ಬರೀ ಓದು ಓದು ಅಂತ ಹೇಳ್ತಿದ್ರೆ ಅವನಿಗೆ ಜಿಗುಪ್ಸೆ ಬರುತ್ತೆ ಮೊದಲು. ಆದ್ದರಿಂದ ನಾವು ಸಮತೋಲನವನ್ನು ಕಾಪಾಡ್ಕೊಳ್ಳೋದು, ಓದು ಇರಬೇಕು, ಅದರ ಜೊತೆಯಲ್ಲಿ ಕ್ರೀಡೆ ವ್ಯಾಯಾಮ ಇವುಗಳು ಸಹ ಇರಬೇಕು. ಕೆಲವರಿಗೆ ದೈಹಿಕವಾಗಿ ಫಾರ್ ಎಕ್ಸಾಂಪಲ್ ಫುಟ್ಬಾಲ್ ವಾಲಿಬಾಲ್ ಅವೆಲ್ಲ ಟಫ್ ಗೇಮ್ಸ್, ಅದ್ರಲ್ಲಿ ಆಗದೆ ಇದ್ದವರಿಗೆ ಇನ್ನೊಂದು ಇದೆ ಏನು, ಫಾರ್ ಎಕ್ಸಾಂಪಲ್ ಚೆಸ್ ಇದೆ. ಚೆಸ್ ಮೆಂಟಲ್ ದೈಹಿಕವಾಗಿಂತ ಅವರಿಗೆ ಮಾನಸಿಕವಾಗಿ ಅದೊಂದು ಮಾನಸಿಕ ಕ್ರೀಡೆ ಅಂತ ನಾವು ಕರಿತೀವಿ. ಅಂತಹ ಕ್ರೀಡೆಗಳಲ್ಲೂ ಸಹ ನಂತರ ತಾವುಗಳು ಮುಂದಿನ ಚಟುವಟಿಕೆಗಳನ್ನ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ. ನೀವು ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಲು ಸಹ ಅದರಲ್ಲಿ ವಯಸ್ಸೇನಿಲ್ಲ, ನೀವು 4ನೇ ತರಗತಿಯಿಂದ ಅಥವಾ 3ನೇ ತರಗತಿಯಿಂದ ಪ್ರಾರಂಭ ಮಾಡಬಹುದು. ಅದರಲ್ಲೇನು ವಯಸ್ಸಿನ ಮಿತಿ ಏನಿಲ್ಲ. ಆದ್ರೆ ನೀವು ಎಷ್ಟು ಬೇಗ ನೀವು ಚಿಕ್ಕ ವಯಸ್ಸಿನಲ್ಲಿ 4ನೇ ತರಗತಿ 10 ವರ್ಷ 9ರಿಂದ 10 ವರ್ಷದಲ್ಲಿ ಪ್ರಾರಂಭ ಮಾಡಿದ್ರೆ ನಿಮ್ಮ ಸಾಧನೆ ಮುಂದೆ ನೀವು 16 ವರ್ಷ ಆದಂತ ನಿಮ್ಮ ಸಾಧನೆ ಅತ್ಯುತ್ತಮವಾಗಿ ಬರ್ತದೆ. ಆದರೆ ಪ್ರತಿನಿತ್ಯ ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಒಲಿಂಪಿಕ್ಸ್ನಲ್ಲಿ ಎಲ್ಲಾ ಮಕ್ಕಳುಗಳು ಚಿಕ್ಕ ವಯಸ್ಸು ಮಕ್ಕಳುಗಳು ಭಾಗವಹಿಸಬಹುದು. 6ನೇ ವಯಸ್ಸಿನಿಂದ ಸ್ಟಾರ್ಟ್ ಆಗೋದಿಲ್ಲ, ಏನಿದ್ರು 10ನೇ ವಯಸ್ಸಿನ ನಂತರ ಶುರು ಆಗ್ತದೆ. ಅದರಲ್ಲಿ 10ನೇ ವಯಸ್ಸು ಅಂದ್ರೆ ನಿಮಗೆ ಜಿಮ್ನಾಸ್ಟಿಕ್ ಹೆಸರು ಕೇಳಿದ್ದೀರಾ? ಜಿಮ್ನಾಸ್ಟಿಕ್ ಬಹಳ ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭ ಆಗತಕ್ಕಂತ ಒಂದು ಕ್ರೀಡೆ. ಅದರಲ್ಲಿ ಚಿಕ್ಕ ಮಕ್ಕಳು 10ರಿಂದ 12 ವರ್ಷ 13 ವರ್ಷದ ಮಕ್ಕಳುಗಳು ಸಹ ಆ ಒಂದು ಕ್ರೀಡೆಯಲ್ಲಿ ಒಲಿಂಪಿಕ್ ನಲ್ಲಿ ಭಾಗವಹಿಸ್ತಾರೆ. ಎಂಬ ಇನ್ನು ಬಾಕಿ ಕ್ರೀಡೆಗಳು ಒಲಿಂಪಿಕ್ ನಲ್ಲಿ ಎಲ್ಲ ದೊಡ್ಡವರು ಭಾಗವಹಿಸಿದ್ದು, ಎಬೋ 25 ವರ್ಷ ಮೇಲ್ಪಟ್ಟ ಮಹಿಳೆಯರು ಹಾಗೂ ಪುರುಷರು ಭಾಗವಹಿಸುವುದು. ಬಹಳ ಕಮ್ಮಿ ವಯಸ್ಸು ಅಂದ್ರೆ ಯಾವುದು ಜಿಮ್ನಾಸ್ಟಿಕ್ ನಲ್ಲಿ ಮಾತ್ರ ಆ ವಯಸ್ಸಿನಲ್ಲಿ ಭಾಗವಹಿಸಬಹುದು. ಕ್ರಿಕೆಟ್ ಬಹಳ ಬೇಗ ಮುಂದುವರಿಯುತ್ತೆ. ಕ್ರೀಡೆಯಲ್ಲಿ ವಿಧ ವಿಧವಾದ ಕ್ರೀಡೆಗಳಿವೆ. ಈಗ ನೀವು ಒಂದು ಟಿವಿಯಲ್ಲೇ ನೋಡ್ತೀರಿ ಅಥವಾ ಖುದ್ದಾಗಿ ಹೋಗಿ ವೀಕ್ಷಣೆ ಮಾಡ್ತೀರಿ, ನೀವು ಕಂಪ್ಯಾರಿಟಿವ್ ಮಾಡಬೇಕು, ಎರಡಕ್ಕೂ ತುಲನೆ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಯಾವ ರೀತಿ ಪ್ಲೇಯರ್ಗಳಿಗೆ ಶ್ರಮ ಇದೆ, ಅದೇ ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಆ ಪ್ಲೇಯರ್ಗಳಿಗೆ ಎಷ್ಟು ಶ್ರಮ ಇದೆ. ಫಾರ್ ಎಕ್ಸಾಂಪಲ್ ಯಾಕೆ ಈ ಕ್ರೀಡೆಯನ್ನ ಕ್ರಿಕೆಟ್ ಅನ್ನ ಮಕ್ಕಳುಗಳು ಲೈಕ್ ಮಾಡ್ತಾರೆ ಅಂದ್ರೆ ಇದರಲ್ಲಿ ಜಾಸ್ತಿ ತುಂಬಾ ಶ್ರಮ ವಹಿಸತಕ್ಕಂತ ಕೆಲಸ ಇಲ್ಲ. ಫಾರ್ ಎಕ್ಸಾಂಪಲ್ ಒಬ್ಬ ಬ್ಯಾಟ್ಸ್ಮನ್ ಬರ್ತಾರೆ, 5 ಬಾಲ್ ಫೇಸ್ ಮಾಡ್ತೀರಿ, 6ನೇ ಬಾಲ್ ಔಟ್ ಆಗ್ತೀರಿ, ಹೌದಲ್ಲ? 6ನೇ ಬಾಲ್ ಔಟ್ ಆಗಿ ನೀವು ಪೆವಿಲಿಯನ್ ಹೋದ್ರೆ ನಿಮ್ಗೆ ಫುಲ್ ರೆಸ್ಟ್. ಇದರಿಂದ ಮಕ್ಕಳುಗಳಿಗೆ ಏನಾಗುತ್ತೆ ಅಂದ್ರೆ ಎಂಜಾಯ್ಮೆಂಟ್ ಜಾಸ್ತಿ ಸಿಗುತ್ತೆ, ಪ್ಲಸ್ ಅವರಿಗೆ ಶ್ರಮ ಅನ್ನೋದು ವ್ಯಾಯಾಮ ಮಾಡ್ತಕ್ಕಂತ ಶ್ರಮ ದೈಹಿಕ ಶ್ರಮ ಬಹಳ ಕಡಿಮೆ ಇದೆ. ಒಂದು ಎಲ್ಲಾ ಈ ಟಿವಿ ಮಾಧ್ಯಮಗಳಲ್ಲಿ ಯಾವುದೇ ಟಿವಿ ನೀವು ಸ್ಪೋರ್ಟ್ಸ್ ಚಾನಲ್ ಹಾಕಿ ಎಲ್ಲದರಲ್ಲೂ ಕ್ರಿಕೆಟೇ ಬರೋದು, ಬೇರೆ ಕ್ರೀಡೆ ಬರೋದೇ ಇಲ್ಲ. ನಮ್ಮ ಪೋಷಕರು ಸಹ ಹಾಗೂ ಕ್ರೀಡಾಪಟುಗಳು ಸಹ ಆಯ್ಕೆ ಮಾಡ್ಕೊಳ್ಳೋದೇ ಜಾಸ್ತಿ ಕ್ರಿಕೆಟ್. ಈಗ ಒಂದು ತಾಲೂಕಿನಲ್ಲಿ 16 ಜನ ಸೆಲೆಕ್ಷನ್ ಮಾಡ್ಕೋತಾರೆ ಕ್ರಿಕೆಟ್ ನಲ್ಲಿ ಅಂತ ಇಟ್ಕೊಳ್ಳಿ. ಒಂದು 2000 ಜನ ಅಥವಾ 1000 ಜನ ಅಥವಾ 500 ಜನ ಕ್ರಿಕೆಟೇ ಆಡ್ತಿದ್ರೆ ಅದರಲ್ಲಿ ಯಾರು ಅತ್ಯುತ್ತಮವಾದವನು, ಅದರಲ್ಲೂ ರಾಜಕೀಯ, ಅದರಲ್ಲೊಂದು 4-5 ಸೀಟು ರಾಜಕೀಯ ವ್ಯಕ್ತಿಗಳ ಮಕ್ಕಳುಗಳಿಗೆ ಹೋಗ್ತದೆ, ಇಲ್ಲ ಅವ್ರ ಸಂಬಂಧಿಕರುಗಳಿಗೆ ಹೋಗ್ತದೆ. ಈ ರೀತಿಯಾಗಿ ಒಂದು ಆಯ್ಕೆ ಪ್ರಕ್ರಿಯೆ ನಡೀತದೆ. ಅದರಿಂದ ಯಾರು ಕಮ್ಮಿ ಕ್ರೀಡೆಯಲ್ಲಿ ಅಷ್ಟು ಶ್ರಮವನ್ನು ವಹಿಸ್ತೀರೋ ಅಷ್ಟು ಒಳ್ಳೇದು.

0: ಅಂತ ಕ್ರೀಡೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಹೌದು ನಿಜ, ಇದೆಲ್ಲ ಮಾಧ್ಯಮಗಳು ಮತ್ತು ಪೋಷಕರು ಎಲ್ಲರೂ ಕ್ರಿಕೆಟ್ ಅನ್ನೇ ಲೈಕ್ ಮಾಡೋದು ನನಗೆ ಗೊತ್ತು, ಅದ್ರ ಬಗ್ಗೆ ವಾದ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅದು ಬಹಳ ತುಂಬಾ ಸಾಹುಕಾರದ ತುಂಬಾ ಶ್ರೀಮಂತರ ಕ್ರೀಡೆ ಅಂತ ಕರಿತೀವಿ. ಒಂದು ಬ್ಯಾಟ್ ನೀವು ತಗೊಂಡಿರೋ ಕ್ಯಾಪು ಹೆಲ್ಮೆಟ್ ಎಲ್ಲ ಸೇರಿದ್ರೆ ಒಂದು 15,000 ರೂಪಾಯಿಂದ 20,000 ರೂಪಾಯಿ ನೀವು ಖರ್ಚು ಮಾಡಬೇಕು ಬರೀ ಎಕ್ವಿಪ್ಮೆಂಟ್ ತಗೊಳಕ್ಕೆ. ಕ್ರಿಕೆಟ್ ಆಡಬೇಕು ಎಕ್ವಿಪ್ಮೆಂಟ್ ತಗೊಳಕ್ಕೆ ಅದು ಶಕ್ತಿ ಇರತಕ್ಕಂತ ಅವ್ರು ಮಾತ್ರ ತೆಕ್ಕೊಡ್ತಾರೆ. ಇಲ್ಲೇ ಒಂದ್ರೆ ಕಬಡ್ಡಿ ಆಡಮ್ಮ, ಖೋಖೋ ಆಡಮ್ಮ, ಏನು ಖರ್ಚಿಲ್ಲ, ಬರೀ ಒಂದ್ ಟೀ ಶರ್ಟ್ ಒಂದ್ ನಿಕ್ಕರ್ ಹಾಕೊಂಡ್ರೆ ಸಾಕು ಅಲ್ವಾ? ಒಂದೇ ನಾಣ್ಯದ ಎರಡು ಮುಖ, ವಿದ್ಯಾಭ್ಯಾಸ ಮತ್ತೆ ಕ್ರೀಡೆ. ಒಂದ್ ಕಡೆ ಹೆಡ್ಡು, ಇನ್ನೊಂದ್ ಕಡೆ ಟೈಲ್, ಜೊತೆ ಜೊತೆಯಲ್ಲೇ ಹೋಗ್ಬೇಕು. ವ್ಯಾಯಾಮ ಎಷ್ಟು ಮುಖ್ಯ ನೀವು ಊರಿನಲ್ಲಿ ನೋಡ್ತೀರಿ, ಕೆಲವರು ವಯಸ್ಸಾದವ್ರನ್ನ, ಇನ್ನೊಬ್ಬರನ್ನ, ಕೆಲವು ರೋಗಿಗಳನ್ನ ಎಲ್ಲರೂ ಸಹ ವ್ಯಾಯಾಮದಲ್ಲೇ ತೊಡಗಿಸ್ಕೊಂಡ್ರೆ ಅವರೆಲ್ಲ ವಾಸಿ ಆಗೋದು. ನಂತರ ನೀವು ನಿಮ್ಮಂತ ಚಿಕ್ಕ ವಯಸ್ಸಿನವರು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡ್ರೆ ಯಾವುದೇ ಕ್ರೀಡೆ ಇರ್ಬೋದು, ನೀವು ಹೇಳ್ತಾ ಇದ್ರಿ ಕ್ರಿಕೆಟ್ ಅಂತ, ಕ್ರಿಕೆಟ್ ಆರು ವಹಿಸ್ಕೊಳ್ಳಿ ಅಥವಾ ಇಷ್ಟಪಡಿ ಅಥವಾ ಬೇರೆ ಯಾವುದೇ ಕ್ರೀಡೆಯನ್ನು ಇಷ್ಟಪಡಿ, ನಿಮ್ಮ ಗ್ರಾಮದಲ್ಲಿ ನಿಮ್ಮ ತಾಲೂಕಿನಲ್ಲಿ ಯಾವುದು ಕ್ರೀಡೆ ಪ್ರಚಲಿತ ಇರ್ತದೆ ಅಂತ ಕ್ರೀಡೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹಳ್ಳಿಯಲ್ಲಿ ಯಾವುದೇ ಕ್ರೀಡೆ ಇಷ್ಟಪಡ್ತಾರೆ, ಥ್ರೋಬಾಲ್ ಇರ್ಬೋದು ಹೆಣ್ಣು ಮಕ್ಕಳಿಗೆ, ಶಟ್ಲ್ ಇರ್ಬೋದು, ಖೋಖೋ ಅತ್ಯುತ್ತಮವಾದ ಕ್ರೀಡೆ. ಖೋಖೋ ರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲದೆ ಇರ್ಬೋದು ಆದರೂ ಸಹ ಅತ್ಯುತ್ತಮವಾದ ಕ್ರೀಡೆ, ರಾಷ್ಟ್ರ ಮಟ್ಟದವರೆಗೂ ನಡೆಯುತ್ತೆ. ಅದರಲ್ಲಿ ಬೇಕಾದಷ್ಟು ಈಗ ನಮ್ಮ ಇಲ್ಲಿ ಮೈಸೂರಿನಲ್ಲಿ ನೀನಸಿಪುರ ಅಂತಿದೆ, ಅಲ್ಲಿ ಒಂದು ಸಣ್ಣ ಹಳ್ಳಿ, ಆ ಸಣ್ಣ ಹಳ್ಳಿಯಲ್ಲಿ ಬರೀ ಖೋಖೋ ಬಿಟ್ಟರೆ ನೀನು ಆಡಲ್ಲ, ಅವರೆಲ್ಲ ಇವತ್ತು ಏರ್ಫೋರ್ಸ್ ನಲ್ಲಿ ಇದ್ದಾರೆ ಹೆಣ್ಮಕ್ಳು, ಬರೀ ಹೆಣ್ಮಕ್ಳು ಟೀಮ್ ಅಲ್ಲಿ ಇರೋದು, ಪೊಲೀಸರಲ್ಲಿ ಇದ್ದಾರೆ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ. ಹಾಗೂ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಪ್ರತಿ ವರ್ಷ ಅಂತ ಆಲ್ ಇಂಡಿಯಾ ಯೂನಿವರ್ಸಿಟಿ ಕಾಂಪಿಟೇಷನ್ ನಲ್ಲಿ ಚಿನ್ನ ಬೆಳ್ಳಿ ಅಟ್ಲೀಸ್ಟ್ ಮೂರಲ್ಲಿ ಒಂದು ಪದಕ ಅಂತ ಗ್ಯಾರಂಟಿ ಪ್ರತಿ ವರ್ಷ, ಅವರಿಗೆ ಕೆಲಸ ಅಂತ ಗ್ಯಾರಂಟಿ. ಆ ರೀತಿ ನೀವು ತೊಡಗಿಸ್ಕೊಳ್ಬೇಕು. ನೀವು ಇದೇ ಆಯ್ಕೆ ಮಾಡ್ಕೋತೀನಿ, ಇಷ್ಟ ಈ ಕ್ರೀಡೆನೇ ಇಷ್ಟ, ಇಷ್ಟ ಇದ್ರೂ ಸಹ ಅದಕ್ಕೆ ಹೆಚ್ಚಿನ ಒಂದು ಶ್ರಮವನ್ನು ಸಹ ಕೊಡಬೇಕಾಗ್ತದೆ. ಹಾಗೂ ಕೆಲವು ಕ್ರೀಡೆಗಳಂತೂ ನಾನು ಹೇಳಿ ಮುಂಚೆನೇ ಹೇಳಿದೆ, ಶ್ರೀಮಂತ ಕ್ರೀಡೆಗಳೇ ಬೇರೆ ಇದೆ. ಶ್ರೀಮಂತ ಕ್ರೀಡೆಗಳು ಅಂದ್ರೆ ಸೋಷಿಯೋ ಎಕನಾಮಿಕ್ ಎಕನಾಮಿಕ್ಸ್ ನಲ್ಲಿ ಎಕನಾಮಿಕಲ್ಲಿ ಹೈ ಲೆವೆಲ್, ಕ್ರಿಕೆಟು, ಶಟ್ಲ್ ಬ್ಯಾಡ್ಮಿಂಟನ್ನು, ಟೆನ್ನಿಸ್ಸು, ಸ್ವಿಮ್ಮಿಂಗು, ಟೇಬಲ್ ಟೆನ್ನಿಸ್ಸು, ಇವೆಲ್ಲ ತುಂಬಾ ಕಾಸ್ಟ್ಲಿ ಗೇಮ್ಗಳು. ಟೇಬಲ್ ಟೆನ್ನಿಸ್ ಕಮ್ಮಿ, ಇದಿಷ್ಟು ಮೆಟೀರಿಯಲ್ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗ್ತದೆ. ಅದರಿಂದ ನಮ್ಮ ನಮ್ಮ ಆ ಒಂದು ಪರಿಸರಕ್ಕೆ ಇದೆ, ಹಾಗೂ ನಮ್ಮ ತಂದೆ ತಾಯಿಗಳು ಎಷ್ಟು ಖರ್ಚು ಮಾಡಬಹುದು ಅಂತ ತಿಳ್ಕೊಂಡು ನಾವು ಮಾಡ್ಬೇಕಾಗ್ತದೆ. ಅಕಸ್ಮಾತ್ ನೀವು ತುಂಬಾ ಚೆನ್ನಾಗಿ ಅತ್ಯುತ್ತಮವಾದ ಕ್ರೀಡಾಪಟು ಕ್ರಿಕೆಟ್ ನಲ್ಲಿ ಆಗ್ತೀರಿ ಅನ್ನಂಗಿದ್ರೆ ಊರಿನವರ ಸಹಾಯ ತಗೊಂಡು, ಗ್ರಾಮ ಪಂಚಾಯತ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಹಿರಿಯ ಹಣದಲ್ಲಿ ಚೆನ್ನಾಗಿರ್ತಕ್ಕಂತ ಒಂದು ವ್ಯಕ್ತಿಗಳಿಂದ ಪಡ್ಕೊಂಡು ನೀವು ಕ್ರೀಡೆಯನ್ನ ಮುಂದುವರಿಸ್ಬೋದಮ್ಮ. ಇನ್ನು ಬೇಕಾದಷ್ಟಿದೆ ಹೇಳಲಿಕ್ಕೆ, ಸಮಯ ಅವಕಾಶಗಳು ಕಮ್ಮಿ, ಆದ್ರಿಂದ ನಾವು ಇವರೆಲ್ಲರೂ ಹೆಚ್ಚಿನ ಸಂಖ್ಯೆ, ಪ್ರತಿಯೊಬ್ಬರೂ ಸಹ ಈವನ್ ಅಂಗವೈಕಲ್ಯ ಇರೋರು ಸಹ ಭಾಗವಹಿಸಬೇಕು. ನೀವು ನೋಡಿದಿರಲ್ಲ, ಅಂಗವೈಕಲ್ಯದ ಒಲಿಂಪಿಕ್ ನಡೀತದೆ, ಕೈ ಇಲ್ದೇ ಇದ್ದವರು, ಕಾಲಿಲ್ದೇ ಇದ್ದವರು, ಎರಡೂ ಕಾಲಿಲ್ದೇ ಇದ್ದವರು ಸಹ ಓಡೋದನ್ನ ನೀವು ನೋಡಿರ್ಬೋದು ಟಿವಿನಲ್ಲೆಲ್ಲ. ಈ ಸತಿ ಕಾಮನ್ವೆಲ್ತ್ ಅಲ್ಲೂ ಭಾರತ ದೇಶಕ್ಕೆ ಒಂದು 5-6 ಮೆಡಲ್ಗಳು ಬಂದಿದೆ ಅಂಗವೈಫಲ್ಯ ಇರತಕ್ಕಂತ ಕ್ರೀಡಾಪಟುಗಳು, ಅವರು ಸಹ ಭಾಗವಹಿಸಿ ಪದಕಗಳನ್ನು ಪಡೆದಿದ್ದಾರೆ. ಆದ್ದರಿಂದ ಇದರಲ್ಲಿ ಯಾವುದೇ ಭೇದ ಭಾವ ಇರೋದಿಲ್ಲ, ಎಲ್ಲರೂ ಸಹ ಒಟ್ಟಿಗೆ ಭಾಗವಹಿಸಿ ನಿಮ್ಮ ಒಂದು ನಿಮಗೆ ಉತ್ಪ್ರೇಕ್ಷಣೆ ಆಗಲಿ. ನೀವುಗಳೆಲ್ಲರೂ ಮುಂದೆ ಇನ್ನೂ ಹೆಚ್ಚಾಗಿ ಭಾಗವಹಿಸಿ, ನನ್ನಿಂದ ನಿಮಗೆ ಉತ್ತೇಜನ ಸಿಕ್ಕಿದ್ದಲ್ಲಿ ನನಗೂ ಸಹ ಸಾರ್ಥಕವಾಗ್ತದೆ, ನೀವು ಸಹ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಮಾತುಗಳಿಂದ ಉತ್ತೇಜನಗೊಂಡಿದ್ರೆ ನನಗೂ ಬಹಳ ಸಂತೋಷವಾಗ್ತದೆ. ಥ್ಯಾಂಕ್ ಯು.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಕ್ರೀಡೆಯ ಜಗತ್ತಿಗೆ ಒಂದು ಪಯಣ ಕುರಿತು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಫುಟ್ಬಾಲ್ನ ತರಬೇತುದಾರರಾದ ಶ್ರೀ ಬಾಬು ಗುರುರಾಜ್ ಜಿವಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸುಬ್ಬಯ್ಯ,

ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸ್ನೇಹಿತರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಇವರುಗಳಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 28/8/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ MR ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ದಿಲೀಪ್ ಶೇಟ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ರಾಜು KS ರವರು ವಾಕ್ಭಾಷ ಶ್ರವಣ ತಜ್ಞರು, ಐನರ್ ರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663 1. ಧನ್ಯವಾದಗಳು.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಎಲ್ಲರಿಗೂ ಶಿಕ್ಷಣ, ವಿಶೇಷೇತನ ಮಕ್ಕಳ ಸಮನ್ವಯ ಶಿಕ್ಷಣ ಎಂಬ ವಿಷಯದ ಕುರಿತು ಎಚ್ಚರಿಕೋಟೆ ಮತ್ತು ಸರಗೂರು ತಾಲೂಕಿನ ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಶ್ರೀ MS ಗಿರೀಶ್ ಮೂರ್ತಿರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ವಿಶೇಷಚೇತನ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಒಂದೇ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಯಲು ಅವಕಾಶ ನೀಡುವುದು, ಶಾಲೆಯಲ್ಲಿ ಅಗತ್ಯ ಸೌಲಭ್ಯ ಮತ್ತು ಅಗತ್ಯ ಸಾಧನಗಳನ್ನು ಒದಗಿಸುವುದು ಹಾಗೂ ಸಮಗ್ರ ಮತ್ತು ಸಮಾನ ಶಿಕ್ಷಣದ ವಿಧಾನ ಕುರಿತು ನೇರವಾಗಿ ತಜ್ಞರ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119 ಧನ್ಯವಾದಗಳು. ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮರುಭೂಮಿಯಲ್ಲಿ ವಾಸಿಸುವ ಸಸ್ಯಗಳು ಎಂಬ ವಿಷಯದ ಕುರಿತು ಕುಮಾರ್ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮರುಭೂಮಿಯಲ್ಲಿ ವಾಸಿಸುವ ಸಸ್ಯಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಭೂಮಿಯ ಮೇಲ್ಮೈ 1/5 ಭಾಗಕ್ಕಿಂತ ಹೆಚ್ಚು ಭಾಗವು ಮರುಭೂಮಿ ಭೂದೃಶ್ಯಗಳಿಂದ ಆವೃತವಾಗಿದೆ. ಮರುಭೂಮಿಗಳು ವರ್ಷಕ್ಕೆ 25 cm ಕಡಿಮೆ ಮಳೆಯಾಗುವ ಸ್ಥಳಗಳಾಗಿವೆ. ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಮರುಭೂಮಿಗಳು ಯಾವಾಗಲೂ ಬಿಸಿಯಾಗಿರುವುದಿಲ್ಲ. ಆಫ್ರಿಕಾದ ಸಹಾರ ಮರುಭೂಮಿಯು ದಿನದಲ್ಲಿ 122 degrees Fahrenheit ವರೆಗೆ ತಲುಪಿದರೂ ಪರ್ವತ ಮತ್ತು ಧ್ರುವ ಭೂದೃಶ್ಯಗಳನ್ನು ಸಹ ಮರುಭೂಮಿಗಳಾಗಿರಬಹುದು. ಒಂದು ಪ್ರದೇಶವನ್ನು ಮರುಭೂಮಿ ಎಂದು ವರ್ಗೀಕರಿಸಲಾಗುತ್ತದೆ. ಅದು ಎಷ್ಟು ಶುಷ್ಕವಾಗಿದೆ ಎಂಬುದರ ಆಧಾರದ ಮೇಲೆ, ಅದು ಅದರ ತಾಪಮಾನದ ಆಧಾರದ ಮೇಲೆ ಅಲ್ಲ. ಜೀವ ಉಳಿಸಿಕೊಳ್ಳಲು ನೀರು ಅತ್ಯಗತ್ಯ. ದೀರ್ಘಕಾಲದವರೆಗೆ ನೀರಲ್ಲಿ ಇರುವುದು ತುಂಬಾ ಕಷ್ಟ. ಆದ್ದರಿಂದ ಮರುಭೂಮಿ ಭೂದೃಶ್ಯಗಳಲ್ಲಿ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳು ಬದುಕಲು ಚೆನ್ನಾಗಿ ಹೊಂದಿಕೊಳ್ಳುವ ಅಗತ್ಯವಿದೆ. ಮರುಭೂಮಿಯಲ್ಲಿ ವಾಸಿಸುವ ಅನೇಕ ಸಸ್ಯಗಳು ಮಳೆ ಬಹಳ ವಿರಳವಾಗಿರುವುದರಿಂದ ವರ್ಷಗಳ ಕಾಲ ನೀರಿಲ್ಲದೆ ಬದುಕಬೇಕಾಗುತ್ತದೆ. ಕೆಲವು ಸಸ್ಯಗಳು ನೀರಿನ ಹುಡುಕಲು ಮಣ್ಣಿನಲ್ಲಿ ಬಹಳ ದೂರ ಹೋಗುತ್ತವೆ. ಅತ್ಯಂತ ಉದ್ದವಾದ ಬೇರುಗಳನ್ನು ಹೊಂದಿರುತ್ತವೆ. ಈ ಬೇರುಗಳನ್ನು ಟ್ಯಾಪ್ ರೂಟ್ ಎಂದು ಕರೆಯಲಾಗುತ್ತದೆ. ಇತರೆ ಸಸ್ಯಗಳು ಮತ್ತು ಎಲೆಗಳು ಅಥವಾ ಕಾಂಡದಲ್ಲಿ ನೀರನ್ನು ಸಂಗ್ರಹಿಸಲು ಬುದ್ಧಿವಂತ ಮಾರ್ಗಗಳನ್ನು ಕಂಡುಕೊಳ್ಳುತ್ತವೆ. ಅದು ಅವರಿಗೆ ದೀರ್ಘಕಾಲ ಇರುತ್ತದೆ ಎಂದು ಖಚಿತಪಡಿಸುತ್ತದೆ. ಈ ಸಸ್ಯಗಳನ್ನು ರಸಭರಿತ ಸಸ್ಯಗಳು ಎಂದು ಸಹ ಕರೆಯಲಾಗುತ್ತದೆ. ಬಾಷ್ಪ ವಿಸರ್ಜನೆಯ ಮೂಲಕ ನೀರಿನ ನಷ್ಟವನ್ನು ಕಡಿಮೆ ಮಾಡುವ ಒಂದು ಮಾರ್ಗವಾಗಿ ಅನೇಕ

ಭೂಮಿಯ ಸಸ್ಯಗಳು ಬಹಳ ಸಣ್ಣ ಎಲೆಗಳನ್ನು ಹೊಂದಲು ವಿಕಸನಗೊಂಡಿವೆ. ಎಲೆಯ ಬಣ್ಣವು ಸೂರ್ಯನ ಶಾಖವನ್ನು ಪ್ರತಿಬಿಂಬಿಸಲು ಸಹಾಯ ಮಾಡುತ್ತದೆ. ಮರಳು ದೀಪದ ಸಸ್ಯಗಳಂತಹ ಬೆಳ್ಳಿಯ ಎಲೆಗಳನ್ನು ಹೊಂದಿರುವ ಸಸ್ಯಗಳು ಗಾಢವಾದ ಎಲೆಗಳನ್ನು ಹೊಂದಿರುವ ಸಸ್ಯಗಳಿಗಿಂತ ಕಡಿಮೆ ಶಾಖವನ್ನು ಹೀರಿಕೊಳ್ಳುತ್ತವೆ. ಇತರೆ ಸಸ್ಯಗಳು ಮತ್ತಷ್ಟು ನೀರಿನ ನಷ್ಟವನ್ನು ತಡೆಯಲು ತಮ್ಮ ಎಲೆಗಳ ಮೇಲೆ ಸಣ್ಣ ಕೂದಲನ್ನು ಹೊಂದುತ್ತವೆ. ಮರುಭೂಮಿಯಲ್ಲಿ ವಾಸಿಸುವ ಕೆಲವು ಸಸ್ಯಗಳು ನೂರಾರು ವರ್ಷಗಳ ಕಾಲ ಬದುಕಬಲ್ಲವು. ಕ್ಯಾಲಿಫೋರ್ನಿಯಾದಲ್ಲಿ ಸಾವಿರ ವರ್ಷಗಳಿಗಿಂತ ಹಳೆಯದಾದ ಡ್ರೋಸೋವಾ ಮರವಿದೆ. ಆದಾಗ್ಯೂ ತಾಪಮಾನ ಹೆಚ್ಚಾದರೆ, ಅಂದರೆ ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮವಾಗಿ ಜೋಸುವ ಮರಗಳು ಅಳಿವಿನ ಅಪಾಯದಲ್ಲಿರುತ್ತವೆ. ಇದು ಸಸ್ಯ ಪ್ರಭೇದಗಳಿಗೆ ಮಾತ್ರ ದುರಂತವಲ್ಲ, ಇದು ಬಹಳಷ್ಟು ಪ್ರಾಣಿಗಳಿಗೂ ಅಪಾಯವನ್ನು ಉಂಟು ಮಾಡುತ್ತವೆ. ನೀರಿನ ಮೂಲಗಳು ತೀರಾ ಕಡಿಮೆ ಇರುವುದರಿಂದ ಮತ್ತು ಅವುಗಳ ನಡುವೆಯೂ ಇರುವುದರಿಂದ ಪ್ರಾಣಿಗಳು ತಮ್ಮ ಜೀವನದ ಚಕ್ರ ನಿರ್ಣಾಯಕ ಹಂತಗಳಿಗೆ ಸಸ್ಯಗಳನ್ನು ಅವಲಂಬಿಸಿವೆ. ಕೆಲವು ಪ್ರಾಣಿಗಳು ಜಲ ಸಂಚಯನಕ್ಕಾಗಿ ಸಸ್ಯಗಳನ್ನು ತಿನ್ನುತ್ತವೆ ಮತ್ತು ಕುಡಿಯುತ್ತವೆ. ಆದರೆ ಇತರವು ಮರುಭೂಮಿ ಸಸ್ಯವರ್ಗದೊಂದಿಗೆ ಹೆಚ್ಚು ಅಸಾಮಾನ್ಯ ಸಂಬಂಧವನ್ನು ಹೊಂದಿವೆ. ಉದಾಹರಣೆಗೆ ಯಕ್ಕ, ಪತಂಗಗಳು ಜೋಶುವ ಮರದ ಹೂವಿನಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ. ಜೋಶುವ ಮರವಿಲ್ಲದೆ ಯಾವುದೇ ಮೊಟ್ಟೆಗಳು ಇರುವುದಿಲ್ಲ. ಟಂಬಲ್ ವಿಂಡ್ಗಳು ಮರುಭೂಮಿಗಳಂತಹ ಶುಷ್ಕ ಮತ್ತು ಬಿಸಿ ಪರಿಸ್ಥಿತಿಗಳಲ್ಲಿ ಬೆಳೆಯುವ ವಿವಿಧ ಸಸ್ಯ ಪ್ರಭೇದಗಳ ಗುಂಪುಗಳಾಗಿದೆ. ಇವು ಗಾತ್ರದಲ್ಲಿ ಬದಲಾಗುತ್ತವೆ, ತುಂಬಾ ಚಿಕ್ಕದಾಗಿರುವುದರಿಂದ ಸಾಕಷ್ಟು ದೊಡ್ಡದಾಗಿರುತ್ತವೆ, ಕೆಲವು ವ್ಯಕ್ತಿಯಷ್ಟು ದೊಡ್ಡದಾಗಿರುತ್ತವೆ. ಟಂಬಲ್ ವಿಂಡ್ಗಳನ್ನು USA, ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾದಂತಹ ಸ್ಥಳಗಳಲ್ಲಿ ಕಾಣಬಹುದು. ಅವು ಬೇರುಗಳು ಮತ್ತು ಕಾಂಡಗಳ ಮೂಲಕ ನೆಲಕ್ಕೆ ಅಂಟಿಕೊಳ್ಳಲು ಪ್ರಾರಂಭಿಸುತ್ತವೆ. ಆದರೆ ಗಾಳಿಯ ಕಾರಣದಿಂದಾಗಿ ಅವು ಬೇರ್ಪಟ್ಟು ಗಾಳಿಯು ಅವುಗಳನ್ನು ತೆಗೆದುಕೊಂಡರೂ ಬೀಸಲು ಪ್ರಾರಂಭಿಸುತ್ತವೆ. ಸುತ್ತಾಡುವುದು ಸಹಜ. ತಮ್ಮ ಬೀಜಗಳನ್ನು ದೂರದವರೆಗೆ ಹರಡಲು ಟಂಬಲ್ ವಿಂಡ್ಗಳ ಒಂದು ಮಾರ್ಗವಾಗಿದೆ. ಟಂಬಲ್ ವಿಂಡ್ಗಳು ನೋಡಲು ಖುಷಿ ನೀಡಬಹುದಾದರೂ ಅವು ಕೆಲವು ಪರಿಸರಗಳಿಗೆ ಹಾನಿಯನ್ನು ಉಂಟು ಮಾಡಬಹುದು. ಅವು ಆಕ್ರಮಣಕಾರಿ ಪ್ರಭೇದಗಳಾಗಿವೆ, ಅಂದರೆ ಅವು ಮೊದಲು ಬೆಳೆಯದ ಸ್ಥಳಗಳಲ್ಲಿ ಇತರೆ ಸಸ್ಯ ಜೀವನವನ್ನು ಆಕ್ರಮಿಸಿಕೊಳ್ಳುತ್ತವೆ ಮತ್ತು ಪ್ರಾಬಲ್ಯವನ್ನು ಸಾಧಿಸುತ್ತವೆ. ಅವುಗಳ ಶುಷ್ಕ ಸ್ವಭಾವದಿಂದಾಗಿ ಟಂಬಲ್ ವಿಂಡ್ಗಳು ಹೆಚ್ಚು ಸುಡುವಂಥವುಗಳಾಗಿವೆ, ಅಂದರೆ ಪೊದೆಯ ಬೆಂಕಿಯ ಸಂದರ್ಭದಲ್ಲಿ ಅವು ದೊಡ್ಡ ಅಪಾಯವನ್ನು ಉಂಟು ಮಾಡಬಹುದು. ಹಾಗೆ ಎರಡನೆಯದಾಗಿ ಪಾಪಸ್ಸು ಕಳ್ಳಿ. ಕಳ್ಳಿಗಳು ಅತ್ಯಂತ ಗಟ್ಟಿಮುಟ್ಟಾದ ಸಸ್ಯಗಳಾಗಿವೆ. ಲಕ್ಷಾಂತರ ವರ್ಷಗಳಿಂದ ಅವು ಮರುಭೂಮಿಯ ಭೂದೃಶ್ಯದ ತೀವ್ರ ಪರಿಸ್ಥಿತಿಗಳಲ್ಲಿ ಬದುಕಲು ಸಾಧ್ಯವಾಗುವಂತೆ ವಿಕಸನಗೊಂಡಿವೆ. ಅವು ತಮ್ಮ ಬೇರುಗಳು, ಎಲೆಗಳು ಮತ್ತು ಕಾಂಡಗಳಲ್ಲಿ ತೇವಾಂಶವನ್ನು ಸಂಗ್ರಹಿಸುವ ಮೂಲಕ ಬಹಳ ಕಾಲ ಬಹಳ ಕಡಿಮೆ ನೀರಿನಿಂದ ಬದುಕಬಲ್ಲವು. ಆದಾಗ್ಯೂ ಕಳ್ಳಿಯನ್ನು ಕೊಲ್ಲುವುದು ಬಹುತೇಕ ಅಸಾಧ್ಯ ಎಂಬ ಸಾಮಾನ್ಯ ತಪ್ಪು ಕಲ್ಪನೆ ಇದೆ. ಕಳ್ಳಿಗಳು ಮರುಭೂಮಿ ಭೂದೃಶ್ಯದಲ್ಲಿ ಬದುಕುಳಿಯುವಲ್ಲಿ ಬಹಳ ಉತ್ತಮವಾಗಿದೆ. ಕಠಿಣ ವಾತಾವರಣದಲ್ಲಿ ಬದುಕುವ ಅವುಗಳ ಸಾಮರ್ಥ್ಯವು ಮಲಗುವ ಕೋಣೆಯಲ್ಲಿ ಅಥವಾ ಅಡುಗೆ ಮನೆಯ ಕಿಟಕಿ ಮೇಲೆ ಬದುಕುಳಿಯುವಲ್ಲಿ ಅವುಗಳನ್ನು ಸಮರ್ಥರನ್ನಾಗಿ ಮಾಡುವುದಿಲ್ಲ. ಕಡಿಮೆ ಬೆಳಕಿನಲ್ಲಿ ಅಥವಾ ಅತಿಯಾದ ತೇವಾಂಶದ ಬೇರುಗಳೊಂದಿಗೆ ಇವು ಉತ್ತಮವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಅವು ಕಡಿಮೆ ನಿರ್ವಹಣೆಯನ್ನು ಹೊಂದಿದ್ದರೂ ಸರಿಯಾದ ಪರಿಸ್ಥಿತಿಗಳಲ್ಲಿ ಅವು ಕಡಿಮೆ ನಿರ್ವಹಣೆಯನ್ನು ಹೊಂದುತ್ತವೆ. ಪಾಪಸ್ಸು ಕಳ್ಳಿಗಳಿಗೆ ಸಾಕಷ್ಟು ಬೆಳಕು ಬೇಕು. ಅವು ತಮ್ಮ ಬಣ್ಣವನ್ನು ಕಳೆದುಕೊಂಡು ಮಸುಕಾಗಲು ಪ್ರಾರಂಭಿಸಿದರೆ ನೀವು ಅವುಗಳನ್ನು ಹೆಚ್ಚು ಬೆಳಕು ಇರುವ ಸ್ಥಳಕ್ಕೆ ಸ್ಥಳಾಂತರಿಸಬೇಕಾಗುತ್ತದೆ. ಹೆಚ್ಚು ಸೂರ್ಯನ ಬೆಳಕು ಬೀಳುವ ಕಿಟಕಿಯ ಬಳಿ ಅವುಗಳನ್ನು ಇಡುವುದು ಒಳ್ಳೆಯದು. ಜನರು ಪಾಪಸ್ಸು ಕಳ್ಳಿಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ. ಸಾಮಾನ್ಯವಾಗಿ ಅವುಗಳಿಗೆ ತಿಂಗಳಿಗೊಮ್ಮೆ ಮಾತ್ರ ನೀರು ಹಾಕಬೇಕಾಗುತ್ತದೆ. ಅವುಗಳನ್ನು ಕಿಟಕಿಯ ಬಳಿ ಇರಿಸಿ ನಂತರ ಅವುಗಳನ್ನು ಒಂಟಿಯಾಗಿ ಬಿಡಿ. ಕಳ್ಳಿಯ ಆವಾಸ ಸ್ಥಾನಕ್ಕೆ ಉತ್ತಮ ಪರಿಸ್ಥಿತಿಗಳನ್ನು ಸೃಷ್ಟಿಸಲು ನಾಲ್ಕು ಅಂಶಗಳು ಬೇಕಾಗುತ್ತದೆ. ಅವುಗಳೆಂದರೆ ಮಣ್ಣು, ನೀರು, ಬೆಳಕು ಮತ್ತು ತಾಪಮಾನ. ಕಳ್ಳಿಗೆ ಅಗತ್ಯವಿರುವ ನಿರ್ದಿಷ್ಟ ರೀತಿಯ ಮಣ್ಣು ಇಲ್ಲದಿದ್ದರೂ ಆ ಮಣ್ಣು ಹೊಂದಿರಲೇಬೇಕಾದ ನಿರ್ದಿಷ್ಟ ಗುಣಲಕ್ಷಣಗಳಿವೆ. ಆದರ್ಶ ಮಣ್ಣು ಬೇಗ ಬಸಿದು ಹೋಗುವ ಅಥವಾ ಮರಳು ಮಿಶ್ರಿತವಾಗಿದ್ದು ಭೂಮಿಯ ನೈಸರ್ಗಿಕ ಕಳ್ಳಿ ಆವಾಸ ಸ್ಥಾನದಂತೆಯೇ ಇರುತ್ತದೆ. ಕಳ್ಳಿಗೆ ಉತ್ತಮವಾಗಿಸಲು ನೀವು ನಿಮ್ಮ ಮಣ್ಣಿನಲ್ಲಿ ಇರುವ ಮತ್ತು ಪೀಟ್ ಪಾಚಿಯನ್ನು ಸೇರಿಸಬಹುದು. ಆದರೆ ವೇಗವಾಗಿ ಬಸಿದು ಹೋಗುವ ಅಥವಾ ಹೆಚ್ಚು ಗಂಟು ಬೀಳದ ಯಾವುದೇ ಮಣ್ಣು ಉತ್ತಮವಾಗಿರಬೇಕಿಲ್ಲ. ಕಳ್ಳಿ ಗಿಡದ ನಿರ್ವಹಣೆಯಲ್ಲಿ ಸರಿಯಾದ ಮಟ್ಟದ ತೇವಾಂಶವು ನಿರ್ಣಾಯಕವಾಗಿದೆ.
ಮನೆಯಲ್ಲಿ ಕಳ್ಳಿ ಗಿಡಗಳು ಬದುಕು

0: ಕುದಿರಲು ಅತಿಯಾಗಿ ನೀರು ಹಾಕುವುದು ಒಂದು ಪ್ರಮುಖ ಕಾರಣವಾಗಿದೆ. ಸಾಮಾನ್ಯವಾಗಿ ನೀವು ತಿಂಗಳಿಗೊಮ್ಮೆ ನಿಮ್ಮ ಕಳ್ಳಿಗೆ ನೀರು ಹಾಕಬೇಕು ಮತ್ತು ನೀರು ಹಾಕುವ ಮೊದಲು ಮಣ್ಣು ಸಂಪೂರ್ಣವಾಗಿ ಒಣಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ವಸಂತ ಮತ್ತು ಬೇಸಿಗೆಯಲ್ಲಿ ಅವುಗಳಿಗೆ ಸ್ವಲ್ಪ ಹೆಚ್ಚು ನೀರು ಬೇಕಾಗುತ್ತಿತ್ತು, ಏಕೆಂದರೆ ಅವು ಬೆಳೆಯುವ ಋತುಗಳಾಗಿವೆ. ಕಳ್ಳಿಗೆ ತಾಪಮಾನವು ಮುಖ್ಯ. ವಸಂತ ಮತ್ತು ಬೇಸಿಗೆಯಲ್ಲಿ ಕಳ್ಳಿಗೆ ಉತ್ತಮ ತಾಪಮಾನವು 18 ಡಿಗ್ರಿಯಿಂದ 32 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ. ಶರತ್ಕಾಲ ಮತ್ತು ಚಳಿಗಾಲ ಬಂದಾಗ ಸೂಕ್ತ ತಾಪಮಾನವು 7 ರಿಂದ 12 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ. ಮೊದಲನೆಯದಾಗಿ ಎಲ್ಲ ಪಾಪಸ್ಸು ಕಳ್ಳಿಗಳು ಮುಳ್ಳುಗಳನ್ನು ಹೊಂದಿರುವುದಿಲ್ಲ. ಅರಣ್ಯ ಪಾಪಸ್ಸು ಕಳ್ಳಿಗಳು ಮುಳ್ಳುಗಳನ್ನು ಹೊಂದಿರುವುದಿಲ್ಲ, ಆದರೆ ಮರುಭೂಮಿಯಲ್ಲಿರುವ ಹೆಚ್ಚಿನ ಪಾಪಸ್ಸು ಕಳ್ಳಿಗಳು ಹೊಂದಿರುತ್ತವೆ. ಅವುಗಳ ಮುಳ್ಳು ಮೇಲ್ಮೈ ಜಲಸಂಚಯನದ ಮಾರ್ಗವಾಗಿ ಅವುಗಳನ್ನು ತಿನ್ನಬಹುದಾದ ಪ್ರಾಣಿಗಳಿಂದ ಅವುಗಳ ನೀರಿನ ಸರಬರಾಜನ್ನು ರಕ್ಷಿಸುತ್ತದೆ. ಕೆಲವು ಮರುಭೂಮಿ ಯೋಜನೆಗಳು ರಕ್ಷಣೆಯ ಮತ್ತೊಂದು ವಿಧಾನವಾಗಿ ವಿಷವನ್ನು ಸಹ ಒಳಗೊಂಡಿರುತ್ತವೆ. ಕೇಳುಗರೆ, ಕೇಳದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮರುಭೂಮಿಯಲ್ಲಿ ವಾಸಿಸುವ ಸಸ್ಯಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮರುಭೂಮಿಯಲ್ಲಿ ವಾಸಿಸುವ ಸಸ್ಯಗಳು ಎಂಬುದರ ಕುರಿತು ಕುಮಾರ ಸ್ಫೂರ್ತಿದವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾಸ್ವನದ ಕಾರ್ಯಕ್ರಮ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 3ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಅರ್ಜುನ, ಯಾರಿಗೆ ಈ ಧರ್ಮದಲ್ಲಿ ಶ್ರದ್ಧೆ ಇಲ್ಲವೋ ಅವರು ನನ್ನನ್ನು ಪಡೆಯದೆ ಮೃತ್ಯುಮಯವಾಗಿರುವಂಥ ಈ ಸಂಸಾರ ಮಾರ್ಗಕ್ಕೆ ಪುನಃ ಪುನಃ ಬರುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನು ನಾವು ವಿಸ್ತಾರವಾಗಿ ತಿಳಿದುಕೊಳ್ಬೇಕು ಅಂತಂದರೆ, ಯಾರು ದೇವರಲ್ಲಿ ನಂಬುವುದಿಲ್ಲವೋ, ಕೇವಲ ಈ ಮಾನುಷ ದೇಹ ಮತ್ತು ಇಂದ್ರಿಯಗಳ ಸುಖ ಇವುಗಳಲ್ಲಿ ಮಾತ್ರ ನಂಬುತ್ತಾರೋ, ಅವರು ಇದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡಿ ಅಂತಹ ಸಂಸಾರ ವಾಸನೆಗಳನ್ನು ಮಾತ್ರ ಕೂಡಿ ಹಾಕಿಕೊಳ್ಳುತ್ತಾರೆ. ಇಂತಹ ಜನ ಮರಣ ಹೊಂದಿದರೆ ಅವರು ದೇವರ ಸಮೀಪಕ್ಕೆ ಹೋಗುವುದಿಲ್ಲ, ಬದಲಿಗೆ ಪುನಃ ಪುನಃ ಇದೇ ಸಂಸಾರಕ್ಕೆ ಬರುತ್ತಾರೆ. ಈ ಸಂಸಾರ ಜನನ ಮರಣಗಳಿಂದ ತುಂಬಿದೆ. ಇಲ್ಲಿ ಹಲವು ಬಗೆಯ ಜನ್ಮಗಳನ್ನು ಪಡೆದು ಸುಖ ದುಃಖಗಳನ್ನು ಅನುಭವಿಸುತ್ತಿದ್ದಾರೆ. ಜೈನ, ಬುದ್ಧ ಮುಂತಾದ ಧರ್ಮಕ್ಕೆ ಸೇರಿದವರು ಕೂಡ ಒಂದು ದೇವರಲ್ಲಿ ನಂಬುವುದಿಲ್ಲ. ಆದರೆ ಅವರು ಬುದ್ಧನಂತಹ ಒಂದು ಸ್ಥಿತಿ, ತೀರ್ಥಂಕರರಂತಹ ಒಂದು ಸ್ಥಿತಿಯನ್ನು ನಂಬುತ್ತಾರೆ. ಯಾರು ಒಳ್ಳೆಯ ಜೀವನವನ್ನು

ಬಳಸಿಕೊಂಡು ಬುದ್ಧ ಅಥವಾ ತೀರ್ಥಂಕರರ ಸಂದೇಶಕ್ಕೆ ತಕ್ಕಂತೆ ತಮ್ಮ ಜೀವನವನ್ನು ಮಾರ್ಪಡಿಸಿಕೊಂಡಿರುತ್ತಾರೋ ಅವರು ಮುಕ್ತರಾಗುತ್ತಾರೆ. ಅದು ಭಗವತ್ ಮಾರ್ಗ. ಆತ್ಮತತ್ವವನ್ನು ತಿಳಿಯದವರು ಸಹಜವಾಗಿಯಾದರೂ ಅನಾತ್ಮರೂಪದ ಸಂಸಾರದಲ್ಲಿಯೇ ಬಿದ್ದಿರುತ್ತಾರೆ. ಅಂತರ್ಮುಖ ಅಂತಃಕರಣವುಳ್ಳ ಈ ಜನರು ತಮ್ಮ ಬೌದ್ಧಿಕ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲವನ್ನೂ ಕೂಡ ವಿಷಯಗಳು, ವ್ಯಾಪಾರಗಳಲ್ಲೂ, ಇವುಗಳಲ್ಲೇ ವ್ಯಯಿಸುತ್ತಾ ಇದೇ ಸಂಸಾರವೆಂಬ ಚಕ್ರದಲ್ಲಿ ತಿರುಗುತ್ತಿರುತ್ತಾರೆ. ಸಂಸಾರದಿಂದ ಬಿಡುಗಡೆ ಎನ್ನುವುದು ಅವರಿಗೆ ಬಹಳ ದೂರದ ಮಾತಾಗಿರುತ್ತದೆ. ವಿಷಯಗಳ ಬೆನ್ನಟ್ಟಿದಷ್ಟೂ ಕೂಡ ಮನುಷ್ಯನಿಗೆ ಅಶಾಂತಿ ಜಾಸ್ತಿ. ಇದನ್ನೇ ಸಂಸಾರವೆನ್ನುವುದು. ಸಮುದ್ರದ ಯಾವುದೇ ಭಾಗದಿಂದ ನೀರನ್ನು ತೆಗೆದು ರುಚಿಸಿದರೂ ಕೂಡ ಅದು ಉಪ್ಪೇ ಆಗಿರುತ್ತದೆ. ಹಾಗಾಗಿ ಪ್ರಪಂಚದ ಸ್ವರೂಪವೇ ಸಂಸಾರವೆಂದ ಮೇಲೆ ಅಲ್ಲಿರುವ ವಿಷಯಗಳ ಬೆನ್ನಟ್ಟುವುದೆಂದರೆ ಅದು ಮತ್ತೆ ಸಂಸಾರವೆಂಬ ಚಕ್ರಕ್ಕೆ ಸಿಕ್ಕಿಬಿದ್ದಂತೆ. ಹಾಗಾಗಿ ನಾಮರೂಪ ಜಗತ್ತಿನ ಸ್ವರೂಪವೇ ನಶ್ವರವಾಗಿರುವಂಥದ್ದು. ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳ ಬದಲಾವಣೆ ಆಗುತ್ತಲೇ ಇರುತ್ತದೆ. ಪರಮಾತ್ಮನು ಇಲ್ಲಿ ಜಗತ್ತನ್ನು ಮೃತ್ಯುವಿನ ದವಡೆಯೊಳಗೆ ಸಿಕ್ಕಿರುವ ಜಗತ್ತು ಎಂದು ವಿವರಿಸಿದ್ದಾನೆ. ವೇದಾಂತದಲ್ಲಿ ಶ್ರದ್ಧೆ ಎಂಬುವ ಶಬ್ದಕ್ಕೆ ಬಹಳ ಅರ್ಥವಿದೆ. ರವೀಂದ್ರನಾಥ ಠಾಗೋರರು ಹೇಳುವಂತೆ ಶ್ರದ್ಧೆ ಎಂಬುವುದು ಕೇವಲ ಮಾನಸಿಕ ಭಾವನೆಯಲ್ಲ, ಅದು ಬೌದ್ಧಿಕ ದಾರ್ಢ್ಯತೆಯಿಂದ ಬೆಳೆದು ಬಂದಿರುವಂಥ ಒಂದು ದೃಢವಾದ ಜ್ಞಾನ. ಆಚಾರ್ಯ ಶಂಕರರ ಪ್ರಕಾರ ಶಾಸ್ತ್ರ ಹಾಗೂ ಗುರುಗಳ ವಾಕ್ಯದಲ್ಲಿ ಅಚಲವಾದ ನಂಬಿಕೆಯಿಟ್ಟು ಅದಕ್ಕೆ ಸರಿಯಾಗಿ ತನ್ನ ಜೀವನ ಕ್ರಮವನ್ನು ರೂಪಿಸಿಕೊಳ್ಳುವಂಥದ್ದು ಶ್ರದ್ಧೆ. ಈ ಶ್ರದ್ಧೆಯು ನಮ್ಮನ್ನು ನಮ್ಮ ಮಾನಸಿಕ ಹಾಗೂ ಬೌದ್ಧಿಕ ಮಟ್ಟಗಳಿಂದ ಆಚೆಗೆ ಕರೆದೊಯ್ಯುತ್ತದೆ. ಈ ಮಾರ್ಗದಲ್ಲಿ ಮುಂದುವರೆಯುವವರಿಗೆ ಶ್ರದ್ಧೆ ಎನ್ನುವಂಥದ್ದು ತುಂಬಾ ಅತ್ಯವಶ್ಯಕ. ಶ್ರದ್ಧೆ ಇಲ್ಲದವರಿಗೆ ಈ ಜ್ಞಾನವು ಫಲಕಾರಿಯಾಗುವುದಿಲ್ಲ. ಹಾಗೆಯೇ ಶ್ರದ್ಧೆ ಇಲ್ಲದ ಜನ ವಿಷಯ ವಾಸನೆಗಳಿಗೆ ಬಲಿಯಾಗಿ ಪ್ರಾಣಿಗಳ ಹಾಗೆ ಅತ್ಯಂತ ನೀಚ ಜೀವನವನ್ನ ಜೀವಿಸುತ್ತಿರುತ್ತಾರೆ. ಹುಚ್ಚು ಹಿಡಿದ ರಾಜನೊಬ್ಬ ಸಿಂಹಾಸನವನ್ನು ತ್ಯಾಗ ಮಾಡಿ ಮೈಮೇಲಿನ ಬಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟು ಭಿಕಾರಿಯಂತೆ ಬೀದಿ ತುಂಬಾ ಅಲೆಯುತ್ತಿರುವಂತೆ ನಮ್ಮ ಪರಿಸ್ಥಿತಿಯಾಗುತ್ತದೆ. ನಮ್ಮ ಸ್ವರೂಪವು ಕೂಡ ಸಚ್ಚಿದಾನಂದ ಸ್ವರೂಪವಾಗಿದ್ದರೂ ಕೂಡ ಅದರ ಬಗ್ಗೆ ನಮಗೆ ಪೂರ್ಣ ಶ್ರದ್ಧೆ ಇಲ್ಲದಿರುವುದರಿಂದ ನಾವು ಸಂಸಾರಿಗಳಾಗಿಯೇ ಒದ್ಲಾಡಬೇಕು. ಹಾಗಾಗಿ ಸಾಮಾನ್ಯವಾಗಿ ಕಾಣುವಂಥ ಈ ಶ್ಲೋಕವು ಸಂಸಾರಗಳಿಗೆ ಅತ್ಯಂತ ಮಹತ್ವದ ಸಂದೇಶವನ್ನ ಇಲ್ಲಿ ಕೊಡ್ತಾ ಇದೆ. ಹಾಗಾಗಿ ಈ ಶ್ಲೋಕದ ಮೂಲಕ ಜ್ಞಾನಕ್ಕೂ ಮತ್ತು ಅಜ್ಞಾನಕ್ಕೂ ಇರುವ ವ್ಯತ್ಯಾಸವನ್ನ ಆ ಪರಮಾತ್ಮ ತೋರಿಸಿ ಜ್ಞಾನದ ಮಹತ್ವವನ್ನ ಎತ್ತಿ ಹಿಡಿತಾ ಇದ್ದಾನೆ. ಹಾಗಾಗಿ ನಾವು ಈ ಜಗತ್ತಿನಲ್ಲಿ ಕರ್ಮವನ್ನ ಎಷ್ಟು ಮಾಡ್ತೇವೋ, ಕೆಲಸಗಳನ್ನ ಎಷ್ಟು ನಿರ್ವಹಿಸ್ತೇವೋ, ಕಾರ್ಯಗಳನ್ನ ಎಷ್ಟು ಸಫಲವಾಗಿ ಮಾಡ್ತೇವೋ, ಅದರ ಜೊತೆಗೆ ಆ ಕಾರ್ಯವನ್ನ ಮಾಡ್ತಾ ಆ ಕಾರ್ಯದ ಬಗ್ಗೆ ಮತ್ತು ಆ ಕಾರ್ಯದ ಫಲ ಸಮರ್ಪಣೆಯ ಬಗ್ಗೆ ಜ್ಞಾನವನ್ನ ಬೆಳೆಸ್ಕೊಳ್ಬೇಕು. ಅಂಥ ಜ್ಞಾನವನ್ನ ನಾವು ಶ್ರದ್ಧೆಯಿಂದ ಮುಂದುವರಿಸ್ಕೊಂಡೇ ಹೋದಲ್ಲಿ ಮತ್ತೆ ಇದೇ ಸಂಸಾರದ ಒಂದು ಬಂಧನಕ್ಕೆ ಬರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆತ್ಮತತ್ವವನ್ನು ತಿಳಿಯದವರು ಸಹಜವಾಗಿಯಾದರೂ ಈ ಅನಾತ್ಮರೂಪದಲ್ಲಿಯೇ ಇರ್ತಾರೆ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ವಿಷಯಗಳ ಬೆನ್ನಟ್ಟಿ ಹೋದಷ್ಟು, ಅಂದರೆ ನನಗೆ ಈ ಕೆಲಸ ಆಗಬೇಕು, ಆ ಕೆಲಸ ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ತಗೊಳ್ಬೇಕು, ಇದನ್ನು ನನ್ನದಾಗಿಸ್ಕೊಳ್ಬೇಕು, ಆಸ್ತಿ ಮಾಡಬೇಕು, ಸಂಪತ್ತನ್ನು ಗಳಿಸ್ಬೇಕು, ಜಯವನ್ನೇ ನಾನು ಹೋಗಬೇಕು, ಇಂಥ ಕೆಲಸಗಳಾಗಿಯೇ ತೀರಬೇಕು ಅಂತ ಹೇಳಿ ಆಸೆ ಆಕಾಂಕ್ಷೆಗಳ ಹಿಂದೆಯೇ ಬಿತ್ತು ಅಂತಂದರೆ ಮತ್ತೆ ನಾವು ಇದೇ ಸಂಸಾರದ ಚಕ್ರಕ್ಕೆ ಬಂದು ಬೀಳ್ಬೇಕಾಗತ್ತೆ. ಅದು ಹೇಗೆ ಅಂತಂದರೆ ಈ ಪ್ರಪಂಚವೇ ಹಾಗಿದೆ. ಸಮುದ್ರದ ಯಾವ ಭಾಗದಲ್ಲಿಯೇ ಹೋಗಿ ನಾವು ಒಂದು ಹಿಡಿ ನೀರನ್ನು ಅಥವಾ ಒಂದು ಹನಿ ನೀರನ್ನು ಕುಡಿದ್ರೂ ಕೂಡ, ರುಚಿ ನೋಡಿದ್ರೂ ಕೂಡ ಅದು ಉಪ್ಪುಪ್ಪಾಗಿಯೇ ಇರುತ್ತೆ. ಹಾಗಾಗಿ ಪ್ರಪಂಚವೇ ಹೇಗೆ ನಿರ್ಮಾಣ ಆಗಿದೆ ಅಂತಂದರೆ ಒಬ್ಬ ಮನುಷ್ಯ ಇದೇ ಆಸೆ ಆಕಾಂಕ್ಷೆಗಳ ಹಿಂದೆ ಬೀಳುವಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಾನೆ.

ಆದರೆ ಅದನ್ನು ಮೀರಿ ಹೋಗುವಂಥವನಿದಾನಲ್ಲ ಅವನೇ ಈ ಯೋಗಿ ಅಂತ ಹೇಳಿಸ್ಕೊಳ್ಳುವಂಥದ್ದು. ಹಾಗೆ ಯೋಗಿ ಆಗಬೇಕು ಅಂತಂದರೆ ಕೋಟ್ಯಾಂತರ ಕೋಟಿ ಜನಗಳಲ್ಲಿ ಒಬ್ಬ ಯೋಗಿ ಆಗಬಹುದಂತೆ. ಅಟ್ಲೀಸ್ಟ್ ಯೋಗಿ ಆಗ್ಲಿಕ್ಕಾಗಲಿಲ್ಲ ಅಂದ್ರೂ ಯೋಗಿ ಆಗುವಂತಹ ಹಂತಕ್ಕೆ ಒಂದೊಂದೇ ಹೆಜ್ಜೆಯನ್ನು ಇರಿಸಿಕೊಂಡಾದರೂ ನಾವು ಹೋಗಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದು. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಚಂದ್ರಮರೆಯಾದೊಡನೆ ಕೌಮುದಿಯ ತಂಪಿರದು

ಹಾಗಾಗಿ ಕೌಮುದಿಯ ತಂಪಿನಲ್ಲಿ ಚಂದ್ರ ಮರೆಯಾದೊಡನೆ ಮಿಂಚು ಮೋಡ ಮಾಯವಾಗದೇ ಇರುತ್ತಾ? ಹಾಗಾಗಿ ಹಣದ ಚೀಲ ಎಂಬುದು ನಮ್ಮಿಂದ ದೂರವಾಗಿಬಿಟ್ರೆ ಬಂಧುಗಳು, ಬಾಂಧವರು, ನೆಂಟರು, ಇಷ್ಟರು ಅವರು ಕೂಡ ದೂರ ಆಗೋಗ್ಬಿಡ್ತಾರೆ. ಹಾಗಾಗಿ ಬಾಂಧವ್ಯ ಎಂಬುವಂಥದ್ದು ತುಂಬ ಚಂಚಲ. ಹಾಗಾಗಿ ಕೇವಲ ಬಾಂಧವ್ಯದ ಸುಳಿಯಲ್ಲೇ ನಾವು ಸಿಲುಕದೆ ನಾವು ವೈಯಕ್ತಿಕ ಜ್ಞಾನವನ್ನು ಬೆಳೆಸಿಕೊಂಡು ಭಗವಂತನಲ್ಲಿ ಶರಣಾಗಬೇಕು ಅನ್ನುವಂಥದ್ದೇ ಮುದ್ದು ರಾಮನ ಮಾತು ಕೂಡ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತದಿಂದ ಆಗುವ ದುಷ್ಪರಿಣಾಮಗಳ ಅನುಭವ ಹಂಚಿಕೆ ಮತ್ತು ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಪರಿಚಯ ಕುರಿತು ಹಾಸನ ಜಿಲ್ಲೆಯ ಆಲ್ಕೋಹಾಲಿಕ್ ಅನನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಈರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಬಟ್ ನಾನು ಸ್ವಲ್ಪ ನನ್ನ ಸ್ಟೋರಿ ಏನಿದೆ ಅದು ಹೇಳ್ತೀನಿ. ನಾನು ಒಬ್ಬ ಹಾಸನದಲ್ಲಿ ಮಿಡ್ಲ್ ಇದೇ ಕ್ಲಾಸಲ್ಲಿ ಹುಡ್ತವನೆ. ನಮ್ಮ ತಂದೆ ಡ್ರಿಂಕ್ಸ್ ಮಾಡೋರು, ಅಂದರೆ ಯಾವತ್ತಾರು ಮಟನ್ ಮಾಡಿದ್ರೆ ಅವ್ರು ಸದ್ಯ ವ್ಯಾಪಾರ ಮಾಡೋಕ್ಕೆ ಹೋದಾಗ ಲಾಭ ಬಂದರೆ ಒಂದು ಅರ್ಧ ಕ್ವಾರ್ಟರ್ ಕುಡಿಯೋರಷ್ಟೇ, ಆದರೆ ಒಂದು ಕ್ವಾರ್ಟರ್ ತಂದಿಟ್ಟರೆ ಅರ್ಧ ಕುಡಿದ್ರೂ ಕೂಡ ಅದನ್ನ ಮುಚ್ಚಿಡೋರು. ನಮಗೆ ಮುಚ್ಚಿಡೋದು ಗೊತ್ತೇ ಇಲ್ಲ, ಕುಡ್ದಾದ್ಮೇಲೆ ಮಲಗಿಸ್ಬಿಟ್ಟು ಇನ್ನೊಂದು ಹೇಳೋದು, ಅದಕ್ಕೆ ನಾವು ಕುಡ್ಕರು ಅಂತ ಹೇಳೋದು. ಇದು ಯಾಕಂದರೆ ಸಾಮಾನ್ಯವಾಗಿ ನಮ್ಮ ದೇವರಾಜ್ ಹೇಳಿದರು 100 ಕೆಟ್ಟ ಜನ ಅಂದರೆ, ಈಗ ಸಕ್ಕರೆ ಕಾಯಿಲೆ ಎಲ್ರಿಗೂ ಇದೆಯಾ? ಸಕ್ಕರೆ ಕಾಯಿಲೆ ನನಗಿದೆ, ನಾನು 1000 ಟ್ಯಾಬ್ಲೆಟ್ ತಿನ್ನಲೇದು. ಹಂಗೆ ಅಮೂಲ್ ರೋಗ ಇದ್ದವನು ಅದು ಮುಟ್ಟಿರೆ ಅವನಿಗೆ ಆಗಲ್ಲ. ಆ ರೋಗ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲ, ಈತೆ ಅನ್ನೋದು ರೋಗದ ಬಗ್ಗೆ ನಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿರಬೇಕು, ಎಷ್ಟೋ ಜನ ಈ ಯಜಮಾನ್ರಿಗೆ ಗೊತ್ತಿರುತ್ತೆ. ಯೋ ನಿಮಗೇನೇ ಆ ರೋಗ ಇಷ್ಟೊಂದು ಕುಡಿದ್ಯಾ ನೋಡೋ, ಅವ್ನು ಕುಡಿದ್ಬಿಟ್ಟು ಹೆಂಗೆ ಹೋಗಿ ಹೆಂಗೆ ಕೆಲಸ ಮಾಡ್ಕೊಂಡು ಬಂದೋತಾನೆ. ಅವ್ರು ಹೇಳಿರ್ತಾರೆ ಇದು ಒಂದು ರೋಗ ಅಂತ, ಆದ್ರೆ ನಾವು ತಿಳ್ಕೊಂಡಿರ್ಕಲ್ಲ, ರೋಗ ಅಂದ್ರೆ ಬೇರೆ ರೋಗ ಅಂತ ತಿಳ್ಕೊಂಡಿರ್ತೀವಿ. ಬಟ್ ನನ್ನ ಲೈಫ್ನಲ್ಲಿ ಈ ಕುಡಿಯೋರು ಒಳ್ಳೆಯವ್ರು ಅಲ್ಲ ಅನ್ನಂಗೆ ಇದೆ. ನಾನು ಇನ್ನೊಂದು 50 ವರ್ಷ ಹಿಂದಕ್ಕೆ ಹೋದ್ರೆ ಒಂದು ಊರಲ್ಲಿ 18-20 ವರ್ಷದ ಹುಡುಗ ಒಬ್ಬ ಕುಡಿತಾನೆ ಅಂತ ಗೊತ್ತಾದ್ರೆ ಯಾರೂ ಫಂಕ್ಷನ್ ಕರಿತಿರಲಿಲ್ಲ, ಯಾರು ಅವನ ಜೊತೆ ಮಾತಾಡಿಸ್ತಿರಲಿಲ್ಲ. ಆಗ ಕುಡಿಬೇಕಾದ್ರೂ ಎಲ್ಲೋ ಊರಿಂದ ಆಚಿಕೊಂಡು ಇದಿರೋದು ಎಂಡದಂಗಡಿ. ಆಮೇಲೆ ಸಾರೆ ಬಂದಿರೋದು, ನಾನು ಹೇಳ್ತಾ ಇರೋದು 78-77 ಇಸ್ವಿನಲ್ಲಿ ಸಾರೆ ಅಂಗಡಿ. ನಮ್ಮ ತಂದೆ ಏನು ಮಾಡೋರು, ಟವಲ್ ಹಿಂಗೆ ಹಾಕೊಳ್ಳೋರು, ಸುಮ್ಮನೆ ಸೈಲೆಂಟಾಗಿ ಎಲ್ಲ ಹೊಲ್ದತ್ರಕ್ಕೆ ಹೋಗೋರಂಗೆ ಹೋಗೋರು, ಹಂಗಾಶ್ ಹೋಗಿ ಅದನ್ನು ದೂರು ಕೊಟ್ಕೊಂಡು ಹಿಂಗಾಶ್ ಬರೋರು. ಏನು ಡೈರೆಕ್ಟಿಗೂ ಗೊತ್ತಿರಲಿಲ್ಲ, ಹಂಗೆ ಇದ್ದಿದ್ದು. ಅವಾಗ ಒಬ್ಬ ಕುಡ್ಕ ಅಂತಂದರೆ ಬೆಲೆ ಕೊಡ್ತಿರಲಿಲ್ಲ, 1000 ಮಾತ್ರ ಕುಡಿತಾ ಇದ್ವಿ. ಆಗ ಹಂಗೆ ಇತ್ತು. ಅವಾಗ ಯಾರೇ ಆಗಲಿ ಒಬ್ಬ ಕುಡಿದ್ರೆ ಊರಾಗೂರೆ ಅವನು ಕುಡಿಯೋದು ಕೊಟ್ಬಿಡೋನಂತೆ, ಕುಡಿಯೋದು ಕೊಟ್ಬಿಡೋನು ಹೆಣ್ಣು ಕೊಡ್ತಿರಲಿಲ್ಲ. ಈಗ ಎಣ್ಣೆ ಇಲ್ಲ ಬಿಡಿ, ಹುಡುಗರಿಗೆಲ್ಲ ಹೆಣ್ಣು ಕೊಡ್ತಾರೆ. ಅದರಲ್ಲಿ ಬ್ಯಾಚುಲರ್ ಇದ್ರೆ ಕೊಡ್ತಾ ಇದ್ರೆ ಅದು ಕಷ್ಟವೇ ಅದು. ಬಟ್ ಆ ಸ್ಟೇಜ್ನಲ್ಲಿ ಇದ್ದಾಗ ಈಗಿನ ಪರಿಸ್ಥಿತಿಲಿ ಹುಡುಕ ಇಲ್ಲ ಅಂದ್ರೆ ಫಂಕ್ಷನಿಗೆ ಕರೆಯಲ್ಲ. ನಮಗೆ ಹೇಳಕ್ ಬರೋಣ ಹೇಳ್ತಾರೆ, ಅಣ್ಣ ಕುಡಿಯಲ್ಲ ಏನಿಲ್ಲ ಅವನೇ ಕರಿತೀಯ ಬರ ಅಂದ್ರೆ 60 ವರ್ಷದಲ್ಲಿ ಎಷ್ಟು

ಡಿಫ್ರೆನ್ಸ್ ಆಗಿದೆ ಇದು ಅಂದರೆ, ಆಗಿನ ಕುರ್ತಕ್ಕೆ ಲೆಕ್ಕ ಹಾಕೊಂಡ್ರೆ ಒಂದು ಬ್ರ್ಯಾಂಡಿಗೆ ಕುಡಿದ್ರೆ ಕೆಮ್ಮು ಹೋಗೋದು, ಶಕ್ತಿ ಬರೋದು, ಕೆಲಸ ಮಾಡೋಕ್ಕೆ ಇರೋದು, ಬೆಳಿಗ್ಗೆ ಎದ್ರೆ ಕೆಲಸ ಮಾಡೋರು. ಈಗ ಕುಡ್ದ ಅರ್ಧ ಗಂಟೆ ಅಷ್ಟೇ ಕಳೆನಾಶಕ ಅಂತೇನೆ ಹೆಸರು ಕಟ್ಟಿಯಾರ. ಅದು ಈ ಲಿವರ್ ಪವರ್ ಎಲ್ಲ ತಿನ್ಕೊಂಡು ಗೌರ್ಮೆಂಟ್ ಕೇಳ್ಬೇಕು ರೀ, ಅದು ಏನು ಬೇಕು ಅದು ಮಾಡ್ಬೇಕು. ದುರ್ಸಂಪನ್ನ ಮಾಡೋಕ್ಕೆ ನಾವು ಏನು ಬೇಕು ಏನು ಬೇಡ ಅದನ್ನ ಚೂಸ್ ಮಾಡಬೇಕು. ಅದೇ ಯಾಕಪ್ಪ ನಿದ್ರೆ ಬೇಕು ಅಂದ್ರೆ ಕುಡಿಯೋಕ್ಕೆ ಯಾಕೆ ಹೋಗ್ಬೇಕು? ಮನೆಗೆ ತಗೋಬೋ ಒಂದು ಕೆ ಜಿ ಗೋಡಂಬಿ, ದ್ರಾಕ್ಷಿ, ಹಾಲು, ಗಸಗಸೆ ಪಾಸೆ ಮಾಡ್ಕೊಂಡು ಹಚ್ಕೊಂಡು ಕೂಡ ಕೆಲಸ ಮಾಡಿದ್ರೆ ನಿದ್ರೆ ಬರುತ್ತೆ. ಅದ್ಯಾಕೆ ಕುಡ್ತಾನೆ ಬೇಕು? ಅಲ್ಲ ಬಿಡಿ, ನಾವು ಹಂಗೆ ಗೊತ್ತಿರಲಿಲ್ಲ ಮಾಡಿದ್ದು, ಈಗ ನೀವು ಮಾಡ್ತಿದ್ರಿ ತಪ್ಪು ಅಂತ ಅಲ್ಲ, ಗೊತ್ತಾದ ಮೇಲೆ. ಈಗ ನನಗೇನಿಸ್ತಿತ್ತು ಅಂದರೆ, ನಾನು ಸಾಮಾನ್ಯವಾಗಿ ಎಂಡ ಊರಲ್ಲಿ ಸಿಗ್ತಾ ಇತ್ತು, ನಮ್ಮ ತಂದೆ ನಮ್ಮ ಗದ್ದೆ ಪಕ್ಕದಲ್ಲೇ ಇತ್ತು, ಚಿಕ್ಕ ಹುಡುಗನೇ ನನ್ನ ಕೂರಿಸಿದ್ದಾರೆ, ಅದು ಎತ್ತ ತಾಯಿ ಎದೆ ಹಾಲು ಅಂತ ಒಂದು ಕತೆ ಇತ್ತು. ಈಗೆಲ್ಲ ಬುಡಕೇನೆ ಗೊಬ್ಬರ ಹಾಕಿರ್ತಾರೆ, ಅದನ್ನ ಎದೆ ಹಾಲಿನಿಂದ ಬಂದಿದ್ದೆ, ಅದು ಮಿಕ್ಸ್ ಆಗೇ ಬರೋದು ಪ್ರತಿಯೊಂದು. ಏನು ಪೋಟ್ ಶಾಖ ಶಕ್ತಿ ತಗೋಬೇಕಾರೆ ಏನಿರುತ್ತೋ ಮಣ್ಣಲ್ಲಿ ಅದೇ ಮೇಲೂ ಬರೋದು. ಈಗ ತೆಂಗಿನ ಮರದಲ್ಲೂ ಬರೋದು ಅಷ್ಟೇ, ಈ ಸಿನಿಮಾದಲ್ಲಿ ಎಲ್ಲ ಅಷ್ಟೇ, ಎಲ್ಲ ಯಾವಾಗ ಸಿನಿಮಾ ಗೊಬ್ಬರ ಬಂತು ಸಗಣಿ ಗೊಬ್ಬರ ಹೋಗಿ ಎಲ್ಲ ಹಾಳಾಗೋಗಿದೆ. ಅದರಲ್ಲಿ ಬ್ರ್ಯಾಂಡಿ ವಿಸ್ಕಿ ತಯಾರಾಗೋದು ಈಗಂತೂ ಅರ್ಧ ಗಂಟೆ ನಿಮಗೆ ನೆಸೆ ಕೊಡ್ಬೋದು ಅಷ್ಟೇ. ಅದ್ರಲ್ಲಿ ಏನಾಯಿದೆ ಕುಡಿದ್ರೆ, ಈಗ ನಾನು ನನಗೆ ತಿಳಿದಂಗೆ ಒಂದು 20ನೇ ಇಸ್ವಿಯಿಂದ ಈಚೆಗೆ 5 ವರ್ಷದಿಂದ ಈಚೆಗೆ ಕುಡಿದವರು ಪುರುಷತ್ವನೇ ಇಲ್ಲ ಅನ್ನಂಗೆ ಆಗಿದೆ. ಎಷ್ಟೋ ಜನ ಗುಪ್ತ ಅದು, ಅದು ಯಾರು ಕೇಳೋಕ್ಕೋಲ್ಲ, ಅಯ್ಯ ನನಗೆ ಹಿಂಗಾಗಿತ್ತು ಹೆಂಗೈತೀಗ ಒಂದೇನೋ ಒಂದು ಪಲ್ಸ್ ಬಂದರೆ ಇನ್ನೊಬ್ರಿಗೆ ಹೇಳೋಣ, ಇನ್ನು ಅದ್ರ ಬಗ್ಗೆ ಗುಪ್ತವಾಗಿರೋದು ಯಾರು ಹೇಳ್ತಾರ ಹೇಳಲ್ಲ. ಅದು ಅವನೇ ಅನುಭವಿಸ್ತಾ ಇರ್ತಾನೆ, ಅದಕ್ಕೆ ಏನು ಮಾಡ್ತಾನೆ, ನನಗೆ ಹಿಂಗಾಯಿದೆ ಅಂತ ಡಾಕ್ಟರ್ ಟ್ರೀಟ್ಮೆಂಟ್ ಎಲ್ಲ ಕುಡಿಯೋಕೆ ಹೋಗ್ತಾನೆ. ಅದು ಎಷ್ಟೋ ಆಗ್ತಾ ಇದೆ. ಆದರೆ ಡ್ರಿಂಕ್ಸ್ ಆಫ್ ಗೌರ್ಮೆಂಟ್, ಅವ್ರು ಸಾಯಿಸೋಕ್ಕೆ ಹುಟ್ಟಿದ್ದಾರೆ ಸಾಯಿಸ್ತಾರೆ, ನೀವು ಯಾಕೆ ಸಾಯ್ಬೇಕು? ಈಗ ಹೇಳೋದೇನಪ್ಪ ಅಂದರೆ, ನಮಗೆ ರೋಗ ಅಂತ ಗೊತ್ತಾದ ಮೇಲೆ ಪದೇ ಪದೇ, ಈಗ ನೋಡಿ ನಾನು 4 ವರ್ಷ ಕುಸ್ತಿ ಮಾಡಿದೆ, 4 ವರ್ಷ ಗೆದ್ದೆ, 5ನೇ ವರ್ಷ ಕುಸ್ತಿ ಮಾಡಿದ್ರೆ ಸೋತೆ, ಅದು ನನಗೆ ಗೊತ್ತಾಗ್ಬಿಡ್ತು. ಓ ಇನ್ನು ನಾನು ಕುಸ್ತಿಗೆ ಹೋದ್ರೆ ಸೋಲ್ತೀನಿ ಅಂತ ಎಚ್ಚರ್ಕೊಂಡು. ಹಂಗೆ ಇದು ಏನಾಯ್ತು ಅಂದರೆ, ನನಗೆ ರೋಗ ಅಂತ ಗೊತ್ತಾದ ಮೇಲೆ ನಾವು ಇದ್ರ ಮುಂದೆ ಆಗಲ್ಲ ಅಂತ ಬಿಟ್ಟಕ್ಕೆ ಇವತ್ತಿನವರೆಗೂ ಇದು ಬರ್ತಿದ್ದೀನಿ. ರಿಟೈರ್ಡ್ ಆಗಿ 5 ವರ್ಷ ಆಗಿದೆ, ಇನ್ನು ಗಟ್ಟಿಮುಟ್ಟಾಗಿ ಚೆನ್ನಾಗಿದ್ದೀನಿ. ಈಗ ನೋಡಿ ಈ ಸಲ ನೀವು ಇದ್ರಿ, ಇವತ್ತು ಒಂದು ಇಟ್ಟಿಗೆ ಎತ್ಬೇಕಾದ್ರೆ ಕಷ್ಟಪಡ್ತೀರ, ಯಾಕೆ? ಮೊದಲೆಲ್ಲ ಶಕ್ತಿ ಇರಲಿಲ್ವಾ? ಇತ್ತು. ಸ್ಟಾರ್ಟಿಂಗ್ ನಿಮ್ಗೆ ಎಂತೆಂಥ ಶಕ್ತಿ ಇತ್ತು, ಎಲ್ಲ ಬಾಡಿಲಿ ಆರ್ಗನೈಸೇಷನ್ ಎಲ್ಲ ತೆಗೆದು ಮಾಡ್ತಿದ್ವಿ. ಯಾಕೆ ಅಂದರೆ ಇದು ನಮಗೆ ಈ ಕ್ರೇವಿಂಗು ಮೊದಲೇ ಇತ್ತು, ಹುಟ್ಟಾಗಲೇ ಇದೆ, ನಮಗೆ ಗೊತ್ತಿರಲ್ಲ. ನಾವು ಕುಡಿಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಅದನ್ನ ಬೇರೆ ಒಂಥರ ಒಂದು ಬೆಕ್ಕು ಕುಡಿದ್ಬಿಟ್ಟು ನಮ್ಗೆ ಸಾಕು ಅಂತ ಹೋದ್ರೆ ಅವ್ ನಾರ್ಮಲ್ ಓಕೆ. ನನಗೆ ಒಂದು ಬೆಕ್ ಸಾಕಾಗಲ್ಲ, ಇವತ್ತು ಮಾತ್ರ ಒಂದು ಬೆಕ್ ಕುಡಿದಿನಿ ಒಳ್ಳೆ ಮಜಾ ಕೊಟ್ಟಿರುತ್ತೆ, ನಾಳೆ ನೀನು ತಿರ್ಗೋ ಒಂದು ಬೆಕ್ ಕುಡಿದ್ರೆ ಮೈಯೆಲ್ಲ ಕಸಿ ಓ ಏನೋ ಕರ್ಕೊಂಡಲ್ಲ ಏನೋ ಕರ್ಕೊಂಡು ನೋಡ್ರೆ ಇನ್ನೊಂದು ಚೂರು ಬೇಕು. ಅವಾಗ ಏನು ಮಾಡ್ತೀಯ ನೀನು? ಊಟನೂ ಮಾಡೋಕ್ಕಲ್ಲ ಏನಿಲ್ಲ, 2ನೇ ದಿವಸಕ್ಕೆ ಯಾರು ಕೇಳಿ ಊಟ ಮಾಡಿ ಯೋ ನೆನ್ನೆ ನೋಡ ಒಂದು ಬೆಕ್ ಕುಡ್ದುಬಿಟ್ಟು ಎಷ್ಟೋ ಒಂದು ತಿಂದೆ ತಿನ್ನು ಅಂದರೆ ಇರು ಅಂದ್ಕೊಂಡು ಚೂರು. ಅವಾಗ ಏನು ಇನ್ನೊಂದು ಚೂರು ತಾಕ್ಯ ತಿರ್ಗಿ ನೆನ್ನೆ ಥರನೇ ಊಟ ಮಾಡಿ ಅಲ್ಲಿ ಒಂದು ಚೂರು ಜಾಸ್ತಿ ಆಯ್ತಾ? ಅವಾಗ ಏನಾಯ್ತು, ಇನ್ನು ಆಯಿತು ಹಂಗೆ ಒಂದಿನೇ 2 ದಿನ ದುಡ್ಡು ಇರಲ್ವೋ ಅಥವಾ ಬೇರೆ ಏನು ಅಂತನೋ ಅಂತ ಬೆಂಗು ಕಷ್ಟಪಟ್ಟು ಮ್ಯಾನೇಜ್ ಮಾಡ್ತೀಯ, ಆದರೆ ನಿನ್ನ ಬಾಡಿ ನಿನ್ನ ತಡ್ಕೊಳಕ್ಕಾಗಲ್ಲ. ಅದೇನು ಮಾಡ್ತೀವಿ, ತಿರ್ಗಾ 1 ವರ್ಷಕ್ಕೆ ಇರ್ತಲ್ಲ ಅವತ್ತು 1 ವರ್ಷಕ್ಕೆ ತಗೊಂಡ್ರೆ ತಿರ್ಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಅದು 2 ಬೇಕು 2 ಬೇಕು. ಅವಾಗ ಏನು ಮಾಡ್ತೀವಿ, ತಿರ್ಗಾ ಊಟ ಮಾಡಿ. ಅಲ್ಲಿಗೆ ನಿನಗೆ ಗೊತ್ತಿಲ್ಲ ಇದು ನನ್ನ ಫೋಕಸ್ ಮಾಡ್ತೈತೆ ಎರಡು ಉಲ್ಬಣ ಗುಣ ರೋಗ ಅಂತ ನಿಮಗೆ ಗೊತ್ತಿರಲ್ಲ. ಅಂದರೆ ನಾನು ನಿನ್ನ ಸ್ವಲ್ಪ ಜಾಸ್ತಿ ಕುಡಿದ್ರೆ ಜಾಸ್ತಿ ತಿಂತೀನಿ, ಜಾಸ್ತಿ ಕೆಲಸ ಮಾಡ್ತೀನಿ ಅಂತ ಮಾತ್ರ ನೀನು ತಿಳ್ಕೊತೀಯ. ಅದು ಮಾಡೋದು ಹಂಗೇನೆ, ಅದು ಮಾಡ್ತಾ ಏನು ಮಾಡುತ್ತೆ ಅಂದರೆ ದಿಸೆ ಎಲ್ಲಿಗೆ ನಿನ್ನ ಬಾಡಿ ತಗೊಂಡು ಹೋಗ್ಬೇಕು, ನಿನ್ನ ಆರ್ಥಿಕವಾಗಿ ಎಲ್ಲಿ ತಗೋಬೇಕು ಅಲ್ಲಿ ತಗೋಗ್ತೆ. ಆಮೇಲೆ ಆರ್ಥಿಕವಾಗಿ ದುಡ್ಡು ಕಮ್ಮಿ ಆಯಿತು ಅಥವಾ ಬೇರೆ ಏನಾಯಿತು, ಇದು ಏನಾಯಿತು, ಹೊಟ್ಟೆ ಬೂತ್ ಕಳಿಸ್ತು ಅದಕ್ಕೆ ಊಟ ಕಮ್ಮಿ ಆಗ್ತಾ ಬರುತ್ತೆ. ಎಣ್ಣೆ ಜಾಸ್ತಿ ಆಗ್ತಾ ಇರುತ್ತೆ, ಊಟ ಕಮ್ಮಿ ಆಗ್ತಾ ಇರುತ್ತೆ, ಬಾಡಿಲಿ ವೀಕ್ ಆಗ್ತಾ ಇರ್ತೀಯ ಗೊತ್ತಿರಲ್ಲ. ಬಿಡು ಇವತ್ತು ಸ್ವಲ್ಪ ಹಿಂಗಾಯ್ತು ನಾಳೆ ಸರೋಗು, ವರ್ಷ ಕಳೆದ್ರೂ ಕೂಡ ಹಿಂಗೆ ಮಾಡ್ತಾ ಬರೋದು ಎಲ್ಲಿ ನೀನು ಅಮ್ಮರಿಗೆ. ಇನ್ನೊಂದು ಏನಾಗುತ್ತೆ ಅಂದರೆ, 1.25 ಕೋಟಿ 2 ಕೋಟಿ ಕುಡ್ದೂ ನಾರ್ಮಲ್ ಆಗಿರ್ತಾನೆ, ನೀನು ಇರ್ತೀಯ, ಆದರೆ ನಿನ್ನ ಬಾಡಿನಲ್ಲಿ ಎಲ್ಲನೂ ಅದು ಕರಗಿಸ್ತಾ ಬರ್ತಾ ಇರುತ್ತೆ, ಪವರ್ ತೆಗಿತಾ ಬರುತ್ತೆ. ಯಾಕಂದರೆ ನಮ್ಮಲ್ಲಿ ಡ್ರಿಂಕ್ಸ್ ಮಾಡಿದ್ರೆ ಬಾಡಿಲೇ ಉಳ್ಕೊಳ್ಳುತ್ತೆ, ಆಲ್ಕೋಹಲಿಕ್ ಏನು ಪವರ್ ಇರುತ್ತೆ ಅದು ಹಂಗೆ ಉಳ್ಕೊಳ್ಳುತ್ತೆ, ಫಿಲ್ಟರ್ ಆಗ್ಬಿಟ್ಟು ನೀರು ಮಾತ್ರ ಹೋಗಿರುತ್ತೆ. ಅದು ಏನಾಗುತ್ತೆ, ಬಾಡಿಲಿ ಇರೋದು ನಮ್ಮ ಶಕ್ತಿ ಏನಿರುತ್ತೆ, ನಮ್ಮ ತಂದೆ ತಾಯಿ ಹೊಟ್ಟೆನಲ್ಲಿ ಕೊಟ್ಟರೆ ಶಕ್ತಿ ಎಲ್ಲಾನು ಅದು ಕತ್ತರಿಸ್ತಾ ಬರ್ತಾ ಇರುತ್ತೆ. ಹಂಗೆ ವೀಕ್ ಆಗ್ತಾ ಬರ್ತಾ ಬರ್ತಾ ಏನಾಗುತ್ತೆ, ನೀನು 2-2.5 ಪಾಟ್ ಆದೇಟ್ಗೆ ಇಲ್ಲಿ ಸ್ವಿಚ್ ಆಫ್ ಆಗುತ್ತೆ, ನಿನಗೆ ಗೊತ್ತಿರಲ್ಲ. ಅದನ್ನೇ ಬ್ಲಾಕ್ ಔಟ್ ಅಂತ ಹೇಳೋದು, ವಾರ್ನಿಂಗ್ ಸ್ಟೇಜ್ ಬೇರೆ.
ಬ್ಲಾಕ್ಔಟ್ ಬೇರೆ, ಯಾರು ಬ್ಲಾಕ್ಔಟ್ ಆದ್ರೆ

ಅವರೇ ಇಲ್ಲಿರೋದು. ನಿಮಗೆ ಗೊತ್ತಿಲ್ಲ ಬ್ಲಾಕ್ಔಟ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ನೀ ಏನ್ ಮಾಡ್ತೀಯಾ, ಈಗ 1.25 ಕೋಟಿವರೆಗೂ ಚೆನ್ನಾಗಿರ್ತೀನಿ ನಿಂಗೆ ಗೊತ್ತಿರ್ತೀಯ, 2 ಕೋಟಿ ಕೊಡ್ತೀಯ, ಆಮೇಲೆ ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ, ಚೆನ್ನಾಗಿ ಮಾತಾಡ್ತಿರ್ತೀಯ, ಚೆನ್ನಾಗಿ ಆಟ ಮಾಡ್ಕೊತೀಯ, ಚೆನ್ನಾಗಿ ಓದ್ತೀಯ, ಚೆನ್ನಾಗಿ ಜೋಗಿನ ತುರ್ತೈತಿ, ಎಲ್ಲಾನು ಮಾಡ್ತೀಯ, ನಿನಗೆ ಮಾತ್ರ ಗೊತ್ತಿರಕ್ಕಲ್ಲ. ಮನೇಲೋ ಗಲಾಟೆ ಮಾಡ್ತೀಯ, ನಿನಗೆ ಮಾತ್ರ ಗೊತ್ತಿರಕ್ಕಲ್ಲ. ಅವ್ರು ಹೇಳ್ತಾರೆ, ಓ ನೆನ್ನೆ ಏನು ಕುಡ್ಕೊಂಡು ಹಿಂಗೆ ಮಾಡಿದೆ, ನಾನೇನು ಮಾಡಲಪ್ಪ, ನಾನು ಸೀರೆ ಬಂದು ಕುಡ್ದು ಬಂದು ಮನೆ ಕಂಡೆ. ಅವ್ರಿಗೆ ಯೋ ರಂಪ ಮಾಡಿದಿಲ್ಲ, ಇದು ಹೊಡೆದಾಕಿದ್ ನೀನೆ ಅಂದ್ರೆ, ಅಲ್ಲ ನೀವು ನನ್ನ ಕುಡ್ದು ಕಂಡ್ರೆ ನಿಮ್ಗೆ ಆಗಲ್ಲ, ನನ್ನ ಸುಳ್ಳು ಹೇಳ್ತಾ ಇದ್ರ, ಸುಳ್ಳು ಹೇಳ್ತಾ ಇದ್ರ. ಅವಾಗ ಯಾಕಂದ್ರೆ ಯಾರು ಈಗ ಬಿಡಿ ವಿಡಿಯೋ ಮಾಡಿ ತೋರಿಸ್ತಾರೆ, ಎಲ್ಲ ಇರ್ತದೆ, ಹಿಂದಿನ ನಾನು ಹೇಳ್ತಾ ಇರೋದು. ಹಾಗೆ ನಂದು ಮಾತು ರೆಕಾರ್ಡ್ ಮಾಡಿದರೆ ನಾನು ನಂಬಿಲ್ಲ ಅಂದ್ರೆ ಅದನ್ನ ನಂಬಲ್ಲ ನಾವು. ಈಗ ನೀನು ಒಂದು ಸಂಬಳ ತಗೋತಿಯಪ್ಪ, ಸಂಬಳ ತಗೊಂಡು 1,000 ರೂಪಾಯಿ ಸಂಬಳ ಬಂದೆ ಇವತ್ತು, ಆ ಬಟ್ಟೆ ಮಾಡ್ತೀಯ ಸಂಬಳ ಬಂದ್ರೆ ವಯಸ್ಸು ಕೂಡ ಕೊಟ್ಬಿಡ್ತೀಯ, ಯಾಕೆ ನಾಳೆಗೆ ಬೇಕಲ್ಲ ಅವನು ಸಂಬಳ ದುಡ್ಡು, ಹೆಂಡತಿ ಮಕ್ಕಳಿಗೆ ಮನೆಗೆ ಬಾಡಿಗೆ ಕಟ್ಟಕ್ಕೆ ಫೀಸ್ಗೆಲ್ಲ ಬೇಡ, ಫಸ್ಟು ಅವನಿಗೆ ವಯಸ್ಸು ತೋರು ನನಗೆ. ಆ ಸೋಳ ಮಕ್ಕಳು ಏನು ಪೋರ್ ಇಟ್ಕೊಂಡವ್ರು, ನಾನು ಮಾಡಿದ್ದು ನನ್ನ ಜೀವನದಲ್ಲೆಲ್ಲ ಅದೇ, ಫಸ್ಟು ಅವ್ರಿಗೆ ಕೊಟ್ಬಿಡು, ಆಮೇಲೆ ಯಾರು ಸಾಲ ಪಾಲ ಕೊಡಿಸ್ ಅವನಿಗೆ ಕೊಟ್ಬಿಡೋದು, ಯಾಕೆ ಕೇಳಿಸ್ಕೋಬೇಕಲ್ಲ. ಮನೆಗೆ ಒಂದು ಎಷ್ಟು ಹುಳಿ ಇದ್ದೆ ಅದರಲ್ಲಿ ಅರ್ಧ ಕುಡಿ ಇಟ್ಕೊಂಡು ಕೊಡೋದು, ಇಷ್ಟೇ ಯಾರು ಜೀವನ ಮಾಡಿದ್ದಿಲ್ಲ. ಈಗ ಒಂದಿನ ಹೋಗ್ತೀಯಪ್ಪ ಸಂಬಳ ತಗೊಂಡು 1,000 ರೂಪಾಯಿನಲ್ಲಿ 100 ರೂಪಾಯಿ ಮಾತ್ರ ಮೇಲ್ಗಡೆ ಜೋಗಿ ಇಟ್ಕೊಂಡು ಇನ್ನು 900 ಇಲ್ಲಿ ಇಟ್ಕೊಂಡು ಹೋಗಿ 100 ರೂಪಾಯಿನಲ್ಲಿ 10 ರೂಪಾಯಿ ಕ್ವಾಟ್ರ್ ಅಂದ್ರೆ 2 ಕ್ವಾಟ್ರ್ ತಿಂದು ಒಂದು ಚಿಲ್ಲಿ ಚಿಕನ್, ಒಂದು ಜಿಂಜಿ ಚಿಕನ್, ಬಟ್ಟೆ ಚಿಕನ್, ಏನೇನು ಬೇಕಲ್ಲ ತಿಂದ್ರು 100 ರೂಪಾಯಿ ಖಾಲಿ ಆಗುತ್ತೆ. ಆಗ ಸಾಕು, ಒಂದು ಕ್ವಾಟ್ರ್ ಕೊಡ್ಬಿಟ್ಟು ಮನೆಗೆ ಹೋಗಿ ಹೆಂಡತಿ ದುಡ್ಡು ಕೊಟ್ಟು ಎಲ್ಲ ಮಾಡಾದ್ಮೇಲೆ ತಿರುಗ ಕುಡಿಯೋಣ ಅಂತ ಬಾರಲ್ಲಿ ಕೂತ್ಕತ್ತೀಯ, ಕೂತ್ಕೊಂಡು ಒಂದು ಕ್ವಾಟ್ರ್ ಹೇಳಿರ್ತೀಯ, ಒಂದು ಕ್ವಾಟ್ರ್ ನೀನು ಕುಡಿತೀಯ ತಿಂತೀಯ. ಆದ್ರೆ ಯಾ ನೆನ್ನೆ ಮಾಡ್ದಂಗೆ ಇವತ್ತು ಮಾಡಿದ್ ನೀವು ಸಂಬಳ ಬಂದಿದ್ದಲ್ಲ, ಇನ್ನು ನೋಡ್ ಬದ್ರಿ ಮನೆಗೆ ಹೋಗ್ಬಿಟ್ಟು ಬಾತ್ರೂಮ್ಗೆ ಹೋಗಿ ಎಳ್ಕೊ ಬಂದ್ಬಿಟ್ಟು ಯಾರ ಮುಂದೆ ತೆಗಿಯಕ್ಕಲ್ಲ, ನೋಡ್ಬಿಟ್ರೆ ಕೇಳ್ತಾರಲ್ಲ, ಅವ್ ಹೋಯ್ತೀಯ ಹೋಗ್ಬಿಟ್ಟು ಅಲ್ಲಿ 100 ತಕ್ಕ ತಿರ್ಗ ಇನ್ನೊಂದು ಕ್ವಾಟ್ರ್ ಕೊಡ. ಈಗ ನಿನ್ನ ಯಾಮಾರ್ಸಲ್ಲಿ ಎಷ್ಟೋ ಜನ ಇರ್ತಾರೆ ನಿಂಗೆ ಗೊತ್ತಿರಲ್ಲ, ಆಗ ಯಾರೊಬ್ಬ ಬರ್ತಾನೆ ಅವ್ನ ಸಂಬಳ ಆಗಿದೆ ಅಂತ, ನಿಂದು 2 ಕ್ವಾಟ್ರ್ ಆಗಿದೆ. ಯಾಕಂದ್ರೆ ರೋಗ ಯಾವ ಥರ ನಿಮಗೆ ಆವರ್ಸುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಅವಾಗ ಏನ್ ಮಾಡ್ತೀಯ, 2 ಕ್ವಾಟ್ರ್ ಕೂತ್ಕೊಂಡು ಎದ್ದು ಹೋಗೋ ಟೈಮ್ ಬರ್ತಾನೆ, ಏನಪ್ಪ ಅಣ್ಣ ನೀನೇನೋ ಸಂಬಳ ತಗೋಬಿಟ್ಟೆ ನಮ್ಗಿನ್ನೂ ಸಂಬಳ ಆಗಿಲ್ಲ, ಹ್ಞೂ ನೆನ್ನೆ ಮನೆಯೆಲ್ಲ ನಾನು ಕೊಡ್ತೀನಿ ಇಲ್ವಾ ಅಂದಾಗ ಕುಡ್ಕಿರ್ತೀಯ ಅವನಂತ ಚೂರ. ಹಾಗೆ ಇನ್ನೇನು ಮಾಡೋದು, ಇಬ್ಬಳಿ ಮುಂದೆ ಬಂದು ತಿರ್ಗಾ 100 ರೂಪಾಯಿ ತೆಗಿಬೇಕಲ್ಲ ಅಂತ, ಸರಿ ಇರು ಅಂತೇಳ್ಬಿಟ್ಟು ತಿರ್ಗಾ ರೀಸಸ್ ಮಾಡ್ಕೋಬಿಡ್ತೀನಿ ಅಂತ ಇನ್ನೂ ನೋಟ್ ಹೇಳ್ತಿರ್ತೀಯ, ಹೇಳ್ಕೊಂಬತ್ತೀಯ. ಸರಿ ಅದರಲ್ಲೂ ಅವನ ಜೊತೆ ಒಂದು ಚೂರು ಕುಡಿಬೇಕು ಅಂತ ಆಸೆ ಆಗ್ತದೆ. ಸರಿ ಆಯ್ತು, ಅವ್ನು 1 ಕ್ವಾಟ್ರ್ ಹೇಳಿ ನೀನು 1 ಕ್ವಾಟ್ರ್ ಕುಡಿದು ಸಿಂಪಲ್ ಆಗಿ ತಿಂದಿರ್ತೀಯಲ್ಲ, ಅವ್ನು ಈರುಳ್ಳಿ ಇದ ಪಳಿದ್ಯ ಹೇಳ್ಬಿಟ್ಟು ಸ್ವರ್ಗ ಹೇಳ್ಬಿಟ್ಟು ತಿಂದ್ಬಿಟ್ಟು ಆಯ್ತು ಅಂತ, ಅವಾಗ ನಿನಗೆ 3 ಕ್ವಾಟ್ರ್ ಆಯ್ತು, ನಿಂದು ತಲೆ ಆಫ್ ಆಗೋಯ್ತು. ಆಫ್ ಆದ್ಮೇಲೆ ಮುಂದಕ್ಕೆ ಏನು ಮಾಡಿದ್ರೆ ನಿಮ್ಗೆ ಗೊತ್ತಿರಲ್ಲ. ಅವನೇನು ಮಾಡ್ತಾನೆ, ಅವ್ನ ಗಂಟು ಪೂರ್ತಿ ಕುಡಿತಾನೆ, ನನ್ನ ಹೆಂಡತಿ ಮಕ್ಕಳಿಗೆ ಏನೇ ಇಲ್ಲ ಅಂತ ಕೇಳಿಸ್ಕೊತಾನೆ, ಎಲ್ಲ ಮಾಡಿ ನಿನಗೆ ಅವ್ನು ಗೊತ್ತು ಆಟಕ್ಕೆ ಹೋಗೋಷ್ಟು ಮಾತ್ರ ಉಳಿಸಿ ನಿನ್ನ ಮನೆಗೆ ಕಳಿಸ್ತಾನೆ. ಕುಡ್ದು ಮಲಗಿದೀಯ, ಮಧ್ಯ ಅದೇನು ಪೂರ್ತಿ ಬೆಳಿಗ್ಗೆವರೆಗೂ ಏನಲ್ಲ, ಮಧ್ಯದಲ್ಲಿ ಎಚ್ಚರ ಆಗುತ್ತೆ, ಎಚ್ಚರ ಅದು ನಿನ್ಗೆ ಏನಾಗುತ್ತೆ ತಲೆ ಹಿಡ್ಕೊಂಡಂಗೆ ಇರುತ್ತೆ, ಓ ಏನು ಹಂಗಾಯ್ತಲ್ಲ ಹಿಂಗಾಯ್ತಲ್ಲ ಹಿಂಗಾಯ್ತಲ್ಲ ಎಲ್ಲ ಹುಡ್ತೀಯ, 1 ಪೈಸಾ ದುಡ್ಡಿಲ್ಲ ಏನಿಲ್ಲ, ಮನೆಗೆ ಬಂದು ರಂಪ ಮಾಡಿ ಮಲಗಿರ್ತೀಯ. ಆಗ ಹೆಂಡತಿ ಮಕ್ಕಳು ನಿನ್ಗೆ ಎದಳ್ಳಿ ಅಂತ ಕಾಯ್ಕೊಂಡಿರ್ತಾರೆ, ಅವ್ರು ಉಣ್ಣ ದುಡ್ಬಿಟ್ಟು ನೀನು ಊಟ ಮಾಡಿರಕ್ಕಲ್ಲ ಮಲಗಿರ್ತೀಯ, ಎದ್ದು ಏನು ಮನೆ ಹಿಂಗೆ ಮಾಡಿಬಿಟ್ಟೆ ಹಂಗೆ ಮಾಡಿಬಿಟ್ಟೆ ಅಂತ ಕೇಳಿದ್ರೆ, ಆ ನನ್ನ ಜೋಬಲ್ಲಿ ದುಡ್ಡಿತ್ತು, ನಾನು ಆ ಬಾರಲ್ಲಿ 100 ರೂಪಾಯಿ ಮಾತ್ರ ಖರ್ಚು ಮಾಡಿದ್ದು, ಮಿಕ್ಕಿ ದುಡ್ಡು ಎತ್ಕೊಂಡಿದ್ರೆ ಅಂತ ಅವ್ರ ಮುಂಚೆ ಜಗಳ. ಎಷ್ಟು ಆಗಿದ್ದಲ್ಲ, ಆಗ್ತಾನೇ ಇತ್ತು, ಆಗತ್ತೆ, ಇನ್ನೊಂದ್ಸತಿ ಟ್ರೈ ಮಾಡೋದೇನು ಬೇಕಾಗಿಲ್ಲ. ಜೀವನದಲ್ಲಿ ಎಲ್ಲಾನು ಅನುಭವಿಸಿ ಎಲ್ಲ ಕಳ್ಕೊಂಡು ಚೂರು ಜೀವ ಇತ್ತು ಪೂರ್ತಿ ಅಲ್ಲ, ಆ ಜೀವದಿಂದ ವಾಪಸ್ ಬಂದಿರೋದು ಈ ಥರ ಕ್ಯಾಂಪಲ್ಲೇ ನನಗೂ ಚಾನ್ಸ್ ಸಿಕ್ಕಿದ್ದು, ಕ್ಯಾಂಪಲ್ಲೇ ನಾನು ಕ್ಯೂರ್ ಆಗಿದ್ದು. ಅವಾಗ ಏನಾಯ್ತು, ತಿರುಗೂ ನಿನಗೆ ಈಗ ಜ್ಞಾನ ಬರ್ಬೇಕು ಅಂದ್ರೆ 1/4 ಕೋಟಿ ಕೊಡ್ಬೇಕು. ಆಗ ಮನೆಯಲ್ಲಿ 10 ರೂಪಾಯಿ ಇದು ಇಟ್ಕೊಂಡು ಯಾಕೆ ಹೆಂಗಿತ್ತು ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ, ಏನಾಯ್ತು ಅಂತ ಗೊತ್ತಿಲ್ಲ, ಸಂಬಳ ಇಟ್ಕೊಂಡಿದ್ದೆ ನನಗೆ 1/4 ಕುದುರೆನೆ ಜ್ಞಾನ ಬರೋದು ಅಂತ ನಿನ್ನ ಮೈಂಡ್ ನೀನೇ ಒದರಾಡ್ಕೊಂಡು ಅಷ್ಟೊತ್ತಿನಲ್ಲಿ ಅವನು ಎಪ್ಪಿಸೋ ಏನಮ್ಮ ನೈಟ್ ಗೊತ್ತಿರುತ್ತೆ ತಿಳಿಸಿರುತ್ತೆ ಅಂತ, 1/4 ಕೋಟಿ ಕುಡಿತೀಯ. ಕುಡ್ದಾಗ ಏನು ಮಾಡ್ತೀಯ, ನೀನು ಸಂಬಳ ತಗೊಂಡು ನೀ ಬಾರಿಗೆ ಹೋಗಿ ಫಸ್ಟ್ 100 ತೆಗೆದಿದ್ದು, ಆಮೇಲೆ 100 ತೆಗೆದಿದ್ದು, ಆಮೇಲೆ ಇನ್ನೊಬ್ಬ ಫ್ರೆಂಡ್ ತೆಗೆದು 100 ತೆಗೆದಿದ್ದು ಮಾತ್ರ ಅಂತ ಮುಗಿದೆ ಅಂತ. ಎಷ್ಟೋ ಸತಿ ಮಾಡಿದ್ರಿ ಅದು ಆಗ್ತಾನೆ ಇರುತ್ತೆ. ಯಾವಾಗ ನಮ್ಮ ಮೈಂಡ್ನಲ್ಲಿ ಸ್ವಿಚ್ ಆಫ್ ಆಗುತ್ತೋ ಅವನು ಆಲ್ಕೋಲಿಕ್ 100% ಪೂರ್ತಿ. ಯಾವಾಗ ಬಾಡಿ ಮ್ಯಾನೇಜ್ ಮಾಡಿ ಅದನ್ನು ಮ್ಯಾನೇಜ್ ಮಾಡ್ತಾನೆ ಅವನು ಆಲ್ಕೋಲಿಕ್ ಅಲ್ಲ. ಸ್ಟಾರ್ಟಿಂಗಲ್ಲಿ ಅದನ್ನ ನಾವು ಮ್ಯಾನೇಜ್ ಮಾಡಿದ್ವು, ಆಮೇಲೆ ಅದು ನಮ್ಮನ್ನ ಮ್ಯಾನೇಜ್ ಮಾಡಕ್ ಸ್ಟಾರ್ಟ್ ಆಯ್ತು, ಮುಗಿತು ನಮ್ಮ ಲೈಫ್. ಒಂದ್ಸತಿ ಅದು ಎಗರಿ ಯಾವಾಗ ಮೇಲೆ ಬಿತ್ತು ಅದು ಸಾಯೋವರೆಗೆ ಎಗರಿ ಬಿಡ್ತಾ ಇರುತ್ತೆ, ನಮಗೆ ಗೊತ್ತಿರಲ್ಲ. ಯಾಕಂದ್ರೆ ಅದರಲ್ಲಿ ನಾವು ಸುಖ ಪಟ್ಟಿರ್ತೀವಲ್ಲ, ಆ ಸುಖ ಮರೆಯೋಕ್ಕಾಗಲ್ಲ.

ಆಮೇಲೆ ಬಿಟ್ಟರೆ ಬೇಕಾದವ್ರು ಸುಖ ಸಿಗುತ್ತೆ, ಅದೆಲ್ಲ ನಿಮಗೆ ಬೇಕಾಗಿಲ್ಲ. ಇವತ್ತು ಸದ್ಯಕ್ಕೆ ಟೆಂಪ್ರವರಿ, ಪರ್ಮನೆಂಟ್ ನಿಮಗೆ ಬೇಕಾಗಿಲ್ಲ. ಈಗ ನಾವು ಮುಂಚಿರೋದು ಇದೆಲ್ಲ ನೋಡಿ ನಿಮಗೆ ಕಾಣ್ತಾ ಇದ್ದಾನೆ. ನಮ್ಮ ಫ್ರೆಂಡ್ ಬಿಡಿ, ಅವರು ಅನುಭವಿಸಿದರೆ ಕಾರಣದಿಂದ ಬಂದಿದ್ದಾರೆ. ಅದು ಏನೋ ಒಂದೊಂದು ಸತಿ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಡ್ರೈವರ್ ಅವನು ಅಂತ ಯಾರು ಹೇಳಕ್ಕಾಗಲ್ಲ. ಅವನು ಎಷ್ಟೇ ಎಕ್ಸ್ಪೀರಿಯನ್ಸ್ ಡ್ರೈವರ್ ಆಗಿದ್ರು ಕೂಡ ಒಂಚೂರು ಆದ್ರೆ ಯಾಮಾರ್ಲೇಬೇಕಾಗತ್ತೆ. ಹಂಗಂತ ಹೇಳ್ಬಿಟ್ಟು ನಾನು ಡ್ರೈವರ್ ಅಂತ ಕಂಬಕ್ಕೆಲ್ಲ ಗುದ್ದದಲ್ಲ. ಅಕಸ್ಮಿಕ ಅದಕ್ಕೆ ಏನು ಮಾಡಕ್ಕ, ಅದು ಸಹಜ. ಬಟ್ ನಾವಾಗಿ ನಾವು ಮಾಡ್ಕೊಳ್ಳೋದು ನಮ್ಮ ತಪ್ಪು. ನಮ್ಮ ಗುಂಡಿ ಕೊಟ್ಕೊಂಡು ನಾವೇ ಒಳಗೆ ಹೋದಾಗತ್ತೆ. ಈ ಥರ ನನಗೆ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದನು ಸ್ವಲ್ಪ ಕುಡಿಯೋಕೆ ಹೋದೆ. ನಾನು ಎಲ್ಲಿ ಕೆಲಸ ಸಿಕ್ಕಿ ಎಲ್ಲ ಆದ್ಮೇಲೆ ಸ್ವಲ್ಪ ಕುಡಿಯೋಣ ಅಂತ ಹೋದೆ. ಹಿಂಗೆ ಪೋಗ್ರೆಸ್ ಆದ್ರೆ ಮತ್ತು 10 ವರ್ಷದಲ್ಲೇ ನಾನು ದೊಡ್ಡ ಆಲ್ಕೋಲಿಕ್ ಆಗ್ಬಿಟ್ಟೆ. 10 ವರ್ಷದಲ್ಲೇ ಹೆಂಡತಿ ಮಕ್ಕಳು ಪೋಟ್ಬೋ ಆಯ್ತು, ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಿಲ್ಲ, ಏನು ಮಾಡೋಕ್ಕಾಗಿಲ್ಲ. ಆಮೇಲೆ ನನಗೆ ರಿಯಾದಿಗೂ ಸೇರಿಸಿದ್ರು. ಅಲ್ಲಿಗೆ ಬಂದು ಒಂದು 8 ತಿಂಗಳು ಚೆನ್ನಾಗಿದ್ದಿದ್ದೆ. ಒಂದು ಸತಿ 2 ಸತಿ ಆದರೆ ಇದ್ದಿದ್ದು ಎಲ್ಲ ಹೋಯ್ತು. ಲಾಸ್ಟ್ಗೆ ಎಷ್ಟು ಕುಡಿದ್ರು ನಶೆ ಬರ್ತಾ ಇಲ್ಲ, ಕುಡಿದೇನೂ ಇರೋಕ್ಕಾಗಲ್ಲ. ಏನು ಸ್ನಾನ ಮಾಡೋದು ಒಂದು ವಾರ ಆಗೋದು, ಮತ್ತೇನು ಗೌರ್ಮೆಂಟ್ ಕೆಲಸಕ್ಕೆ ಹೋಗಿ ಎಷ್ಟೋ ದಿನ ಆಗಿ ಮನೆಗೆ ಗೊತ್ತಾಗೋಗ್ಬೋದು. ಇವರು ಉಳಿಯಲ್ಲ, ಈಗ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದು ಸೇರ್ಸವ್ರಿ, ಏನೋ ಒಂದು ಒಳ್ಳೇದಾಗಲಿ ಅಂತ. ಸರಿ, ಇಲ್ಲಿ ನೀವು ಇದಾದ್ರಿ ಅಂತ ಇಟ್ಕೊಳ್ಳಿ. ಆಗ ನಿಮ್ಮ ಮನೆಯಿಂದ ಕರ್ಕೊಂಡ್ಬಂದಾರೆ. ಆಮೇಲೆ ರೋಡಲ್ಲಿ ಬಿದ್ದಿರ್ತೀರ, ಅಲ್ಲಿಂದನೂ ಕರ್ಕೊಂಬರ್ತಾರಪ್ಪ, ಏನೋ ಇನ್ನೊಂದು ಚಾರ್ಜ್ ಕೂಡ. ಅಲ್ಲಿಂದ ಕೇಳಲಾರು ಮೋರಿಯಲ್ಲಿ ಮಲಗಿರ್ತೀರ, ಮೋರಿಯಲ್ಲಿ ನೂರು ಜಾಸ್ತಿ ಇದ್ರೆ ದೇವರನ್ನು ತೊಳ್ತಾರೆ. ಇನ್ನು 2 ಸತಿ 3 ಸತಿ ಏರೋ ಮುಳುಗಿದನೂ 3 ಸತಿ ಅವಕಾಶ ನಿಮಗೂ ಗೊತ್ತು, ಪ್ರತಿಯೊಂದು ಗೊತ್ತು. ಅದೇ ರೀತಿ ಅವಕಾಶ ಸಿಕ್ಕಿದಾಗ ನೀವು ಹುಡ್ಕೋಬೇಕು. ಅದು ಯಾಮಾರಿ ನೀವಾಗಿ ನೀವು ಬಿಟ್ರಿ ಅಂದರೆ ಇಂಥ ಅವಕಾಶ ಸಿಕ್ಕಲ್ಲ. ಇವತ್ತು ನಾವು ಹಾಸನದಿಂದ ಇದೇ ಊರಿಗೆ 3ನೇ ಸತಿ ಬರ್ತಾರೆ. ನಾನು ಯಾವಾಗ ರಿಕವರಿ ಆದ್ನೋ, ಇವರು ಮೊದಲು ಕನಕಪುರದಲ್ಲೆಲ್ಲ ನಡೆಸ್ತಾ ಇದ್ದಾರೆ, ಇವರೇ ಗ್ರೂಪ್ನವರು. ಕನಕಪುರದಲ್ಲಿ ಇದ್ದಾಗ ನಾನು 5 ವರ್ಷ 6 ವರ್ಷ ಕುಡಿಯೋದು ಬಿಟ್ಟಾಗ 5-6 ಸತಿ ಹೋಗಿದ್ದೀನಿ. ಆ ಕ್ಯಾಂಪಿಗೆಲ್ಲ ಮಾಡ್ತೀನಿ. ಮಧ್ಯದಲ್ಲಿ ನಾನು ಬೇರೆ ಕಡೆ ಆದರೆ ಇಲ್ಲಿ ಬೇರೆ ಕಡೆ ಆದರೆ ಇವ್ರಿಗೆ ಗೊತ್ತಿರಲಿಲ್ಲ ನಾನು ಎಲ್ಲಿದ್ದೆ ಅಂತ. 3 ವರ್ಷದಿಂದ ಗೊತ್ತಾಯ್ತು ಓ ಇಲ್ಲಿ ಹಾಸನದಲ್ಲಿ ಇದೆ ಅಂತ. ಅವರೇ ಕೇಳ್ಕೊಂಡು ನಮ್ಮ ಯಶೋದಮ್ಮ ಮೇಡಮ್ ನನ್ನ ಅಲ್ಲಿ ವಾಟರ್ ರಾಜಣ್ಣ ಅಂತ ಕರಿತಿದ್ರು, ನಾನು ವಾಟ್ಸಪ್ಲೈ ಕೆಲಸ ಮಾಡ್ತಿದ್ದೆ. ಇವತ್ತು ಅಲ್ಲಿ ಬೆಂಗಳೂರಲ್ಲಿ ವಾಟರ್ ರಾಜಣ್ಣ ಅಂದರೆ ನಮ್ಮ AI ಮೆಂಬರ್ಸ್ಗೆ 1000 ಜನಕ್ಕೂ ಗೊತ್ತು. ಅವಾಗಿಂದ ಇವತ್ತಿವರೆಗೂ ಕುರ್ತಾ ಪುಟ್ಟ ಜೀವನ ಮಾಡ್ತಾ ಇರೋದು. ಈಗ ನಮ್ಮ ಹಾಸನದಲ್ಲಿ ಮತ್ತೆ ಸೆಟ್ಲ್ ಆಯ್ತೀವಿ. ಹಾಸನದಲ್ಲಿ ಹೆಚ್ಚಿಗೆ 100,000 ಜನ ಇಲ್ಲಿ ಕುಡಿಯೋದು ಬಿಟ್ಟವ್ರೆ, ನಾವು ಅದೇ ಸೇವೆ ಮಾಡ್ತಿದ್ವಿ. ಈಗ ನೀವು ಇದ್ದೀರಿ ಅಂತ ಗೊತ್ತಾದಾಗ 3 ಸತಿ ಬಂದಿದ್ವಿ ನಾವು ಇಲ್ಲೇ. ಈಗ ಹೇಳ್ದೆ ಅಡ್ಗೆ ನಾನು ಹೇಳಿದೆ ನಾವು ಹೋಗೋಣ ಅಂತೇವು. ನಾವು ರೆಡಿ ಯಾಕೆ ಬರ್ತೀವಿ ಅಂದರೆ ಈಗ ನನ್ನಂತ ಒಬ್ಬ 3 ರೋಗಿಗೆ ಒಬ್ಬ ಅವಕಾಶ ಸಿಕ್ತು ಅಂದರೆ ಎಷ್ಟೋ ಅನುಕೂಲ ರೀ. ಅದು ನೀವು ನೆನೆಸ್ಕೋತೀರಾ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಹಿಂಗೆ ನಿಮ್ಮಿಂದ ಇನ್ನೊಬ್ಬನಿಗೆ ಸಹಕಾರ ಆಯ್ತದೆ. ನನ್ನನ್ನು ಯಾರೊಬ್ಬ ಕ್ಯಾಂಪಿಗೆ ಕರ್ಕೊಂಡ್ಬಂದು ಕೊಟ್ಟಿಸಿದ್ರು. ಅವ್ರು ಏನು ಹೇಳಿದ್ರು, ನೋಡಪ್ಪ ನಾನು ನಿನ್ನ ಕರ್ಕೊಂಡು ನೀನು ಇನ್ನೊಬ್ರಿಗೆ ಮಾಡುವ, ನಾವು ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡೋದು, ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ. ಅದೇನಪ್ಪ ಅಂದ್ರೆ ಒಬ್ಬ AI ಮೆಂಬರ್ಸು ಇನ್ನೊಬ್ಬ AIಗೆ ತುಂಬ ಸಹಾಯ ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ಯಾರು ದುಡ್ಡು ಖಾತೆ ಏನು ಕೊಡಕ್ಕೆ ಹೋಗಲ್ಲ. ಇಷ್ಟು ದೂರ ಆಯ್ತಾ, 1000 ಖರ್ಚಲ್ಲಿ ಬಂದು ನಾವು ನಮ್ದೇನು ಮಾಡ್ಬೇಕು ಮಾಡಿದ್ವಿ, ಹೊಟ್ಟೆ ಕೂಟಿರುವ ಕೊಡಿಸ್ತೀವಿ. ಈಗ ನಿನ್ಗೆ ಒಬ್ಬ AI ಮೆಂಬರ್ ಸಿಗ್ತಾ ಅಂದ್ರೆ ಹುಡುಗರು ಸಿಗ್ತಾ ಅಂದ್ರೆ ಹುಡುಗನ ಸ್ನೇಹ, ಏ ನೀನು ಎಷ್ಟು ಕೊಡ್ತೀಯ ನಾನು ಎಷ್ಟು ಕೊಡ್ತೀನಿ, ನಮ್ದು ಹಂಗಲ್ಲ. ಏ ಬಾ ಇವತ್ತು ಅಲ್ಲಿ ಫಂಕ್ಷನ್ ನಡೀತಾ ಇದೆ, ನಮ್ಮ AI ಮುಖಾಂತರ ಹೋಗೋಣ, ಸಂದೇಶ ಕೊಡೋಣ. ನಮ್ಮ ನಮ್ಮ ಪ್ರೀತಿ, ನಮ್ಮ ಪ್ರೀತಿಯಿಂದನೇ ನಾವು ಒಟ್ಟೊಟ್ಟಿಗೆ ಬಂದು ಒಟ್ಟೊಟ್ಟಿಗೆ ಸಂದೇಶ ಕೊಡೋದು ಮಾಡೋದು. ದಯವಿಟ್ಟು ಹೇಳ್ತೀನಿ ಕಣಿ, ಇದು ತಿರ್ಗಾ ತಿರ್ಗಾ ನಾವು ಕುಡಿದು ತಿರ್ಗಾ ತಿರ್ಗಾ ಹಾಳಾಗೋದಕ್ಕಿಂತ ಕುಡ್ತಾಬಿಟ್ಟು ನೋಡಿ, ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನೋಡಿ, ಕುಡಿಯೋಕ್ಕೆ ಕೆಲಸನು ನೀವೇ ಹೋಗಿ ಬಾರ್ಗೂ ಕುಡ್ದಿಲ್ಲ, ನೀವು ನೋಡಿರ್ತೀರ ಅಷ್ಟೇ. ಓ ಅವನೇನೋ ಕುಡಿತಾವನಿ, ಏನೋ ಮಜಾ ಐತೆ, ಏನೋ ಮಜಾ ಐತೆ ಅಂತ ಅಂದ್ಕೊಂಡಿರ್ತೀರ. ಆದರೆ ಯಾರೋ ಒಬ್ಬ ಕರ್ಕೊ ಹೋಗಿ ಒಂಚೂರು ಕುಡಿ ಅಂತ ಕುಡಿತಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಅದೇ ಇದೆ ರಿವರ್ಸ್ ಬನ್ನಿ. ಈಗ ನಾವು ಕುಡ್ತಾ ಬಿಟ್ಟಿರೋದ್ರಿಂದನೇ ನಾವು ನಿಮ್ಮಂಥವ್ರಿಗೆ ಸಹಾಯ ಹೇಳಿ ಕುಡ್ತಾ ಬಿಡ್ಸಕ್ಕಾಗ. ಕುಡಿಬೇಕಾದ್ರೂ ಒಬ್ಬ ಕುಡ್ಕನೆ ಕಳಿಸಿಲ್ಲ, ಕುಡಿಬೇಕಾದ್ರೆ ಇವತ್ತು ಕುಡ್ತಾ ಬಿಟ್ಟರೇ ಬಿಡೋದಿದ್ರೆ ನಿಮಗೆ ಸಹಕಾರ ಮಾಡೋದು ದಯವಿಟ್ಟು ಹೇಳಿ. ನಾವು ಕುಡಿದು ಜೀವನ ಮಾಡ್ತೀವಿ ಅನ್ನೋದು ತುಂಬ ತಪ್ಪು, ಆಗದೇ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರೂ ತಿರ್ಗಾ ರಿವರ್ಸ್ ಆಗುತ್ತೆ. ತಿರ್ಗಾ ಈ ಎಲ್ಲ ಚಾನ್ಸು ಕಳ್ಕೋಬೇಕಾಗ್ತದೆ. ಈಗ ಸ್ವಲ್ಪ ಚಾನ್ಸ್ ಸಿಕ್ಕಿದೆ, ನೀವು ಕಳಿಸೋರಿಗೆ ಒಂದು ಬೆಲೆ ಇರುತ್ತೆ, ನಿಮಗೂ ಒಂದು ಬೆಲೆ ಇರುತ್ತೆ. ನಾಳೆ ದಿವಸ ಅವರು ಬೆಲೆ ಕಳ್ಕೊಂಡ್ರೆ ನಿಮ್ಗೇನು ಬೆಲೆ ಇರುತ್ತೆ? ಏನು ಸಹಾಯ ಮಾಡ್ತಾರೆ? ಯಾರು ಮಾಡಲ್ಲ. ದಯವಿಟ್ಟು ಇದರಂಥ ಕೆಟ್ಟ ಕಾಯಿಲೆ ನಿಮ್ಗೆ ಎಲ್ಲಿ ಯಾವುದೂ ಇಲ್ಲ. ನನಗೆ ತಿಳಿದಂಗೆ ಪ್ರತಿಯೊಂದಕ್ಕೂ ಔಷಧಿ ಐತೆ ಅಂತ ನಮ್ಮ ಫ್ರೆಂಡ್ ಹೇಳಿದ್ರೆ ಇದಕ್ಕೆ ಔಷಧಿ ಇಲ್ಲ. ಒಂದು ಆನೆ ಪಳಗಿಸ್ಬೇಕಾದ್ರೆ ಇನ್ನೊಂದು ಆನೆನೇ ತಗೋಬೇಕು, ಒಂದು ಕುಡಿಯೋದು ಕೊಡ್ಬೇಕಾದ್ರೆ ಇನ್ನೊಬ್ಬ ಕುಡ್ತಾ ಬಿಟ್ರನಿಂದನೇ ಸಹಾಯ. ನಮ್ಮ ಇವತ್ತು ಫ್ಯಾಮಿಲಿ ನನ್ನ ತಮ್ಮದಿರಲಿ ನಮ್ಮ ತಂಗಿ ಮಕ್ಕಳಲ್ಲಿ ಎಷ್ಟು ಜನ ಕುಡ್ಕೊಂಡಿದ್ದಾರೆ, ಎಲ್ಲ ಬಿಟ್ಟು ಜೀವನ ಮಾಡ್ತಿದ್ದಾರೆ.
ನಮ್ಮ ಸ್ನೇಹಿತರು ಹೇಳಿದಂಗೆ 18 ಜನ ಅಂತಾರೆ.

0: 18 ಜನ ಅಲ್ಲ, ಒಂದ್ 200 ಜನಕ್ಕೇನೆ ಫ್ಯಾಮಿಲಿ ದೊಡ್ಡದಾಗಿದ್ರೆ ಬಾಧಕನೆ. ಈಗ ಒಂದು ಫಂಕ್ಷನ್ ಮಾಡ್ತಾ ಇದ್ರೆ ನಾವು ನ್ಯಾಯವಾಗಿ ಇರ್ತೀವ? ಅಲ್ಲಿ ಎಷ್ಟು ಜನ ಇರ್ತಾರೆ? ಎಲ್ಲ ನಾರ್ಮಲ್ ಮಾಡ್ತಾರೆ, ಅವ್ರಿಗೆಲ್ಲ ಬಾಧಕವಾ? ನಾವು ಹಾಳು ಮಾಡಿದ ಇಟ್ಟಿಗೆ ಅವರೆಲ್ಲ ಏನಂತಾರೆ, ಛೋ ನಪ್ಪ ಬಂದ್ಬಿಟ್ಟು ಅವ ಫಂಕ್ಷನ್ಗೂ ನಮ್ಮನ್ನು ಕರೆಯಲ್ಲ. ನನಗೆ ಶ್ರೀಮಂತ ತಂದೆ ಮಕ್ಕಳು ಎಲ್ಲ ಇದ್ರು ಕೂಡ ಬಡವನಾಗಿದ್ದು, ಗೌರ್ಮೆಂಟ್ ಕೆಲಸ ಇದ್ರು ಇಲ್ಲನಾಗಿದ್ದೆ, ಫ್ಯಾಮಿಲಿ ಇದ್ರು ಇಲ್ಲ ಇದ್ದೆ, ಎಲ್ಲನೂ ಕಳ್ಕೊಂಡಿದ್ದೆ. ಒಂದು ದಿನ ನೈಟ್ ಒಂದೂವರೆ ಕ್ವಾರ್ಟರ್ ಬಡ್ಡಿದಾರ ಇನ್ನು ಚೂರು ನೆಸೆ ಇರಲ್ಲ, ಬೇಡ್ಕೊಂಡೆ ಏನಪ್ಪ ನನ್ನ ಸ್ಥಿತಿ ಹಿಂಗಾಗೋ ಜಂಟಿ ಇಲ್ಲೇ ಮಾಡ್ತಾಳೆ, ಹೆಂಗು ಗೌರ್ಮೆಂಟ್ ಕೆಲಸ ಶಸ್ತ್ರ ಸಿಕ್ಕ ಸಿಗುತ್ತೆ ಬಿಡಿ, ನಾವು ಮಾಡೋಟ್ ಮಾಡಿದೆ ಅಂತ ಅವ್ರು ಕೈ ಬಿಟ್ಲು. ಅಂತಂದ್ರು ಕೈ ಬಿಟ್ರು, ನಮ್ಮ ಅಪ್ಪ ಏನೇ ವಯಸ್ಸಾದ್ರು ಕೈ ಬಿಟ್ರು. ನಾನು ಕುಡ್ತಾ ಬಿಟ್ಟ ಮೇಲೆ ನಮ್ಮ ತಂದೆ 15 ವರ್ಷ ಮುಟ್ಟಿರಲಿಲ್ಲ. ಮೊದಲ ಬರ್ತಡೆಗೆ ಕೊತ್ತಮರಲ್ಲಿ ನಾನೇ ಮೀಟಿಂಗ್ ಓಪನ್ ಮಾಡಿದ್ದೆ ಒಂದು ಆಫೀಸ್, ಅಲ್ಲಿ ಬರ್ತಡೆ ಮಾಡಿಕೊಂಡೆ. ಮೊದಲನೇ ವರ್ಷ ಬರ್ತಡೆ ಕುಡಿಯೋ ಬಿಟ್ಟದ ನಮ್ಮ ತಂದೆಯನ್ನು ಕರೆಸಿದ್ದೆ. ಅವರು ಬದುಕಿದ 15 ವರ್ಷನೂ ಒಂದು ಡ್ರಾಪ್ ಮುಟ್ಟಲಿಲ್ಲ. ನನ್ನ ಮಗ ಬಿಟ್ಟನಲ್ಲ ಸಾಕು, ನನಗೆ ಹಾಕ್ಬೇಕು ಅಂತ ಅವ್ರು ಅಲ್ಲಿ ಹೇಳಿದರು. ನನ್ನ ಮಗ ಕುಡಿಬೇಕಾದ್ರೆ ನಾನೇ ಕಾರಣ, ವಯಸ್ಸಾದ ಕಾಲದಲ್ಲಿ ನನ್ಗೆ ತಂದು ಕೊಡಲಿ ಅಂತ ನಾನು ಕಲಿಸಿದೆ, ಈ ಥರ ಕೊಡ್ತಾಯಿದ್ದೇನೆ ಅಂತ ಗೊತ್ತಿಲ್ಲ. ಅದು ಈ ರೋಗ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಈಗ ಮೊದಲೆಲ್ಲ ಇರಲೇ ಇಲ್ಲ ಅಂತ ಹೇಳ್ತಾರಪ್ಪ 100 ವರ್ಷದಿಂದ, ಈಗ ಒಂದು 105 ವರ್ಷದಿಂದ ಕಾರ್ಡ್ ಆಯ್ತು ಈ ರೋಗ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಅಂತ ಅಂದರೆ, ಅದರಲ್ಲಿ ಏನು ಮೆಡಿಕಲ್ ತಯಾರು ಮಾಡೋರು ಏನು ಮಾಡ್ಯಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದನ್ನು ಸವಾಸ ನಮಗೆ ಬೇಡ, ನಮ್ಮ ಶರೀರ ನಮ್ಮ ಸವಾಸ, ನಾವು ಚೆನ್ನಾಗಿರ್ಬೇಕಷ್ಟೇ. ದಯವಿಟ್ಟು ಈ ಮೀಟಿಂಗ್ ಬನ್ನಿ, ಆಮೇಲೆ ನಾವು ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ, ನಮಗೆ ಜೀವಿತ ಸಿಕ್ಕಿದ್ರೆ ನಿಮಗೂ ಸಿಗುತ್ತೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ.
1: ಇದುವರೆಗೂ ಕುಡಿತದಿಂದ ಆಗುವ ದುಷ್ಪರಿಣಾಮಗಳ ಅನುಭವ ಹಂಚಿಕೆ ಮತ್ತು ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಪರಿಚಯ ಕುರಿತು ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಹಾಸನದ ಶ್ರೀಯುತ ಈರಾಜ್ರವರು.

ಸಿಯಾಚಿನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವರ್ ಚಂದ್, ಕಾಳಿದಾಸ್ ಮೇಘಾನಿರವರ ಜನ್ಮ ದಿನಾಚರಣೆ ಹಾಗೂ ಮಹಾತ್ಮ ಅಯ್ಯಂಕಾಳಿರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಮೊದಲಿಗೆ ತಾವರ್ ಚಂದ್ ಕಾಳಿದಾಸ್ ಮೇಘಾನಿರವರ ಜನ್ಮ ದಿನಾಚರಣೆ. ಇವರು ಗುಜರಾತಿ ಪ್ರಸಿದ್ಧ ಕವಿ ಮತ್ತು ಸ್ವತಂತ್ರ ಹೋರಾಟಗಾರರು. ತಾವರ್ ಚಂದ್ ಕಾಳಿದಾಸ್ ಮೇಘಾನಿರವರು ಆಗಸ್ಟ್ 28, 1863 ಜನಿಸಿದರು. ಹಾಗೆ March 3, 1947 ನಿಧನರಾದರು. ಅವರು ಭಾರತದ ಒಬ್ಬ ಹೆಸರಾಂತ ಕವಿ, ಬರಹಗಾರ, ಸಾಮಾಜಿಕ ಸುಧಾರಕ ಮತ್ತು ಸ್ವತಂತ್ರ ಹೋರಾಟಗಾರರಾಗಿದ್ದರು. ಇವರು ಗುಜರಾತಿ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ಅದರಲ್ಲೂ ರಾಷ್ಟ್ರೀಯ ಶಾಹಿರ್ ಅಂದರೆ ರಾಷ್ಟ್ರಕವಿ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಸಮಯದಲ್ಲಿ ತಮ್ಮ ದೇಶಭಕ್ತಿ ಗೀತೆಗಳು ಮತ್ತು ಬರಹಗಳ ಮೂಲಕ ಜನರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಮೂಡಿಸಿದ್ದಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಇವರಿಗೆ ಸ್ವಯಂ ಪ್ರೇರಿತವಾಗಿ ರಾಷ್ಟ್ರೀಯ ಶಾಹಿರ್ ಎಂಬ ಅಂದರೆ ರಾಷ್ಟ್ರಕವಿ ಎಂಬ ಬಿರುದನ್ನು ನೀಡಿದರು. ಇವರು ಗುಜರಾತ್ನ ಜಟೋಲಿ ಎಂಬಲ್ಲಿ ಜೈನ ಕುಟುಂಬದಲ್ಲಿ ಜನಿಸಿದರು. ಇವರು 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಗುಜರಾತಿ ಜಾನಪದ ಸಾಹಿತ್ಯವನ್ನು ಸಂಶೋಧಿಸಿ ಪ್ರಕಟಿಸಿ ಸಂಗ್ರಹಿಸುವಲ್ಲಿ ಅಪಾರ ಕೊಡುಗೆಯನ್ನು ಹೊಂದಿದ್ದಾರೆ. ಇವರು ಬರೆದ ದೇಶಭಕ್ತಿ ಗೀತೆಗಳು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರನ್ನು ಅಪಾರವಾಗಿ ಪ್ರೇರೇಪಿಸಿದವು. 1930 ಇವರು ಬರೆದ ಸಿಂಧೂಡೋ ಎಂಬ 15 ದೇಶಭಕ್ತಿ ಗೀತೆಗಳ ಪುಸ್ತಕವನ್ನು ಬ್ರಿಟಿಷ್ ಸರ್ಕಾರ ನಿಷೇಧಿಸಿ ಇವರಿಗೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಿತು. ಇವರು ಕಾವ್ಯ, ಕಾದಂಬರಿ, ನಾಟಕ ಸೇರಿದಂತೆ 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ರವೀಂದ್ರನಾಥ ಟ್ಯಾಗೋರ್ರವರ ಕೃತಿಗಳನ್ನು ಗುಜರಾತಿಗೆ ಅನುವಾದಿಸುವ ಮೂಲಕ ತಮ್ಮ ಸಾಹಿತ್ಯ ಯಾನವನ್ನು ಆರಂಭಿಸಿದರು. ಇವರು ಬರೆದ ಅತ್ಯಂತ ಜನಪ್ರಿಯ ಗುಜರಾತಿ ಗೀತೆ ಮೋರ್ ಬನಿ ತನ್ ಘಾಟ್ ಕರೆ ಅನ್ನ ಸಂಜಯ್ ಲೀಲಾ ಬನ್ಸ್ರವರ ರಾಮಲೀಲಾ ಚಲನಚಿತ್ರದಲ್ಲೂ ಬಳಸತೊಡಗಿದ್ದಾರೆ. ಮೇಘಾನಿರವರು ಗುಜರಾತ್ ಹಳ್ಳಿ ಹಳ್ಳಿಗೆ ಸಂಚರಿಸಿ ಅಲ್ಲಿನ ಜನಪದ ಗೀತೆಗಳು ಮತ್ತು ಕಥೆಗಳನ್ನು ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದರು. ಇವರ ಸೌರಾಷ್ಟ್ರ ರಸದಾರ್ ಗುಜರಾತಿ ಜಾನಪದ ಕಥೆಗಳು ಅತ್ಯಂತ ಪ್ರಸಿದ್ಧ ಸಂಗ್ರಹವಾಗಿದೆ.

ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ ಮಹಾತ್ಮ ಅಯ್ಯಂ ಕಾಳಿರವರ ಜನ್ಮ ದಿನಾಚರಣೆ. ಅಯ್ಯಂ ಕಾಳಿದಾಸ ಎಂಬುದು ಕೇರಳದ ಪ್ರಸಿದ್ಧ ಸಮಾಜ ಸುಧಾರಕ ಮಹಾತ್ಮ ಅಯ್ಯಂ ಕಾಳಿರವರದು. ಇವರು ಭಾರತದ ಮಹಾನ್ ಸಮಾಜ ಸುಧಾರಕ, ಶಾಸಕ ಮತ್ತು ಕ್ರಾಂತಿಕಾರಿ ನಾಯಕರಾಗಿದ್ದರು. ಕೇರಳದಲ್ಲಿ ಅಸ್ಪೃಶ್ಯತೆ ಮತ್ತು ಜಾತಿ ಪದ್ಧತಿಯ ವಿರುದ್ಧ ಹೋರಾಡಿದ ದಲಿತರ ಧೀಮಂತ ನಾಯಕರಾಗಿದ್ದ ಇವರನ್ನು ಮಹಾತ್ಮ ಗಾಂಧೀಜಿಯವರು ಪುಲಯ ರಾಜ ಅಂದರೆ ರೈತರ ರಾಜ ಎಂದು ಗೌರವಿಸಿದರು. ಇವರು ಆಗಸ್ಟ್ 28, 1863 ಕೇರಳದ ತಿರುವನಂತಪುರ ಬಳಿಯ ವೆಂಗನೂರು ಎಂಬ ಹಳ್ಳಿಯಲ್ಲಿ ಜನಿಸಿದರು. ಇವರು ದಲಿತ ಸಮುದಾಯದ ಪುಲಿಯ ಜಾತಿಗೆ ಸೇರಿದವರಾಗಿದ್ದರು. ಆ ಕಾಲದ ತಿರುವಾಂಕೂರು ಸಂಸ್ಥಾನದಲ್ಲಿ ದಲಿತರಿಗೆ ಸಾರ್ವಜನಿಕ ರಸ್ತೆಗಳಲ್ಲಿ ನಡೆಯಲು, ಶಾಲೆಗೆ ಹೋಗಲು ಹಾಗೂ ಉತ್ತಮ ಬಟ್ಟೆ ಧರಿಸಲು ಸ್ವಾತಂತ್ರ್ಯವಿರಲಿಲ್ಲ. ಇದನ್ನು ಕಂಡು ಬೆಳೆದ ಅಯ್ಯಂ ಕಾಳಿರವರು ಬಡಿದೆದ್ದು ನಿಲ್ಲಲು ನಿರ್ಧರಿಸಿದರು. ಇವರು ವಿಲ್ಲಂಬಡ್ಡಿ ರಾರಿ ಅಂದರೆ ಎತ್ತಿನ ಗಾಡಿ ಹೋರಾಟವನ್ನು ಆರಂಭಿಸಿ ಆ ಕಾಲದಲ್ಲಿ ಕೆಳವರ್ಗದವರಿಗೆ ಎತ್ತಿನ ಗಾಡಿ ಬಳಸುವ ಹಾಗೂ ರಾಜಮಾರ್ಗಗಳಲ್ಲಿ ಸಂಚರಿಸುವ ಹಕ್ಕಿರಲಿಲ್ಲ. ಇದನ್ನು ವಿರೋಧಿಸಿ ಅಯ್ಯಂ ಕಾಳಿರವರು ತಾವೇ ಒಂದು ಎತ್ತಿನ ಗಾಡಿಯನ್ನು ಖರೀದಿಸಿ ಉತ್ತಮ ಉಡುಪು ಧರಿಸಿ ಸಾರ್ವಜನಿಕ ರಸ್ತೆಯಲ್ಲಿ ಸವಾರಿ ಮಾಡುವ ಮೂಲಕ ಸರ್ವರ್ಣೀಯರು ಸವಾಲನ್ನು ಎದುರಿಸಿದರು. ಇದು ಕೇರಳದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ನಾಗರಿಕ ಹಕ್ಕುಗಳ ಹೋರಾಟವಾಯಿತು. ಹಾಗೆ ದಲಿತ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶ ಸಿಗಬೇಕೆಂದು ಒತ್ತಾಯಿಸಿ ಇವರು 1903 ರೈತ ಕಾರ್ಮಿಕರನ್ನು ಸಂಘಟಿಸಿ ಬೃಹತ್ ಮುಷ್ಕರ ನಡೆಸಿದರು. ಇದರ ಫಲವಾಗಿ 1910 ದಲಿತ ಮಕ್ಕಳಿಗೆ ಶಾಲಾ ಪ್ರವೇಶದ ಹಕ್ಕು ದೊರೆಯಿತು. ದಲಿತ ಮಹಿಳೆಯರು ಮೇಲ್ವಸ್ತ್ರ ಧರಿಸುವಂತಿರಲಿಲ್ಲ ಮತ್ತು ಕಲ್ಲಿನ ಸರಗಳನ್ನಷ್ಟೇ ಹಾಕಬೇಕಿತ್ತು. ಅಯ್ಯಂ ಕಾಳಿರವರು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಿ ಅಲ್ಲಿನ ಕಲ್ಲಿನ ಸರಗಳನ್ನು ಕಿತ್ತಿಸಿದು ಗೌರವಾನ್ವಿತ ಉಡುಪು ಧರಿಸುವಂತೆ ಕ್ರಾಂತಿ ಮಾಡಿದರು. ಹಾಗಾಗಿ ಇವರು ತುಳಿತಕ್ಕೆ ಒಳಗಾದ ಬಡವರ ಮತ್ತು ದಲಿತರ ಶೈಕ್ಷಣಿಕ ಹಾಗೂ ಆರ್ಥಿಕ ಪ್ರಗತಿಗಾಗಿ 1903 ಈ ಸಂಘಟನೆಯನ್ನು ಅಂದರೆ ಸಾಧು ಜನ ಪರಿಪಾಲನಾ ಸಂಘವನ್ನು ಸ್ಥಾಪಿಸಿದರು. ಇವರ ಶಾಸಕ ಸೇವೆಯನ್ನು ಮತ್ತು ಇವರ ಸಮಾಜ ಸೇವೆಯನ್ನು ಗುರುತಿಸಿ 1910 ಇವರನ್ನು ತಿರುವಾಂಕೂರಿನ ಪ್ರಜಾಸಭೆಗೆ ಸದಸ್ಯರಾಗಿ ನೇಮಿಸಲಾಯಿತು. ಈ ಸಭೆಗೆ ಸೇರಿದ ಮೊದಲ ದಲಿತ ಸದಸ್ಯರಾಗಿದ್ದರು. ಮಹಾತ್ಮ ಅಯ್ಯಂ ಕಾಳಿರವರು 18, 1941 ನಿಧನರಾದರು. ಇಂದಿರಾ ಗಾಂಧಿಯವರು ಇವರನ್ನು ಭಾರತದ ಶ್ರೇಷ್ಠ ಪುತ್ರ ಎಂದು ಬಣ್ಣಿಸಿದ್ದಾರೆ. ಕೇರಳದ ಸಾಮಾಜಿಕ ನವೋದಯಕ್ಕೆ ಇವರು ಹಾಕಿಕೊಟ್ಟ ತಳಹದಿ ಇಂದಿಗೂ ಅಮರವಾಗಿದೆ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮು ಬಂದಿರೋದು.

0: ಬಾಕುಮಾರ, ಇವನ್ಗ ಎಷ್ಟ್ ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡ್ ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸೀತಣ್ಣ, ಜಿನಿಕ್ಕಿ ಎರಡ್ ಕಟ್ ಬಿಡಿಬೇಕ ನಿಂಗೆ?
0: ಬರೀ ಎರಡ್ ಕಟ್ ಬೀಡಿ ಅಲ್ಲ ಕುಮಾರ, ಕಾಸ್ ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತ ಇರ್ತಾನೆ. ಯಾಕೋ
2: ಕುಮಾರ, ರಾಮೋ

0: ರೋಗ ಬಂದದ್ದು? ಯಾವ ರೋಗ ಬಂದ ಕುಮಾರ?
1: ಸಿದ್ದಣ್ಣ, ನೀ ಸೇವಾ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕಾ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಇನ್ನು ಮುಂದೆ ಕೇಳಿ ಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 8ನೇ ವಾರ್ಡಿನ ಸ್ಥಿತಿಗತಿ, ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಪ್ರಸ್ತುತ ದಿನಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರಗೂರು ಪಟ್ಟಣ ಪಂಚಾಯಿತಿಯ 8ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಉಮಾ ರಾಮಚಂದ್ರ ಹಾಗೂ ಶ್ರೀಯುತ ರಾಮೂರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
5: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
6: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
5: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
6: ಹಾಗೂ ಭಾನುವಾರ ಸಂಜೆ 6:50
5: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
7: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ವಿಷಯದ ಕುರಿತು ಮಾತನಾಡುತ್ತಿದ್ದೇವೆ. ಆ ವಿಷಯ ಏನೆಂದರೆ ವಾರ್ಡಿನ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಪಾತ್ರ. ವಾರ್ಡು ಎಂದರೇನು, ಅಲ್ಲಿ ಏನೇನೆಲ್ಲ ಸೌಲಭ್ಯಗಳಿರಬೇಕು, ನೈರ್ಮಲ್ಯವನ್ನು ಯಾವ ರೀತಿ ನಿರ್ವಹಿಸಬೇಕು, ವಾರ್ಡಿನ ಅಭಿವೃದ್ಧಿಯಲ್ಲಿ ನಿವಾಸಿಗರ ಪಾತ್ರ ಎಂತಹದ್ದು ಎಂಬ ವಿಷಯಗಳ ಕುರಿತು ಮಾತನಾಡಲು ಹಾಗೂ ತಮ್ಮ ಅನಿಸಿಕೆಯನ್ನು ಒಂದಷ್ಟು ವಿಚಾರಗಳೊಂದಿಗೆ ಹಂಚಿಕೊಳ್ಳಲು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ಪಟ್ಟಣದ 8ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಉಮಾರಾಮಚಂದ್ರರವರು ಹಾಗೂ ಶ್ರೀಯುತ ರಾಮೂರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚಿಸೋಣ. ತಮ್ಮ ಇಬ್ಬರಿಗೂ ಸಹ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
8: ತಮಗೂ ನಮಸ್ಕಾರ.
7: ಮೇಡಮ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
8: ನಂದು ಹೆಸರು ಉಮಾ ರಾಮಚಂದ್ರ ಅಂತ, ನಾನು 8ನೇ ವಾರ್ಡಿನ ಸದಸ್ಯ ಆಗಿದ್ದೀನಿ, ಪಂಚಾಯಿತಿ ಸದಸ್ಯೆ. ಈಗ 1 ಸ್ಥಾಯಿ ಸಮಿತಿ ಅಧ್ಯಕ್ಷೆ ಆಗಿನೂ ಕೆಲಸ ಮಾಡಿದ್ದೇನೆ. ಈಗ ಸದ್ಯದಲ್ಲಿ ಇನ್ನೇನು 2 ಚುನಾಯಿತ ಪ್ರತಿನಿಧಿದು ಮುಗಿಯತ್ತೆ. ಈಗ ಸದ್ಯದಲ್ಲಿ ನೀವು ನಮ್ಗೆ ಇಲ್ಲಿ ಬಂದು ನಮ್ಮ ವಾರ್ಡಿನ ಬಗ್ಗೆ ಸ್ವಲ್ಪ ಅಭಿವೃದ್ಧಿ ಬಗ್ಗೆ ಎಲ್ಲ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯ ನಿಮಗೂ ಧನ್ಯವಾದಗಳನ್ನು ತಿಳಿಸ್ತೇನೆ.
9: ಸರ್ ನಮಸ್ಕಾರ, ನನ್ನ ಹೆಸರು ರಾಮು ಅಂತ, ಸರ್ಗೂರಿನಲ್ಲೇ ನಿವಾಸಿ ಆಗಿರ್ತೇನೆ, 8ನೇ ವಾರ್ಡ್ ನಿವಾಸಿ ಆಗಿರ್ತೇನೆ. ಪ್ರಸ್ತುತ ರಾಜಕಾರಣದಲ್ಲಿ ಮತ್ತೆ ಸಂಘ ಪರಿವಾರದಲ್ಲಿ 25 ಕೆಲಸ ಮಾಡೋಕೆ ಬಂದಿದ್ದೀನಿ. ಮತ್ತೆ ಬಜರಂಗದಲ್ಲಿ ಜಿಲ್ಲಾ ಜವಾಬ್ದಾರಿ ಇತ್ತು. ಈಗ ಪ್ರಸ್ತುತ ರಾಜಕಾರಣದಲ್ಲಿ ನಮ್ಮ ಶ್ರೀಮತಿ ಅವರಿಗೆ ಬೆನ್ನೆಲುಬಾಗಿ ಜೊತೆಲಿ ಅವರ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ.
7: ಸರ್, ಪ್ರಸ್ತುತ ಈಗ ಸರಗೂರಿನ ಒಂದು ವಾರ್ಡ್ಗಳ ಸ್ಥಿತಿಗತಿ ಹೇಗಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
9: ಸರ್, ನಮ್ಮ ಸರಗೂರು ಪಟ್ಟಣ ಪಂಚಾಯತಿನ 12 ವಾರ್ಡ್ ಇದೆ ಸರ್. 12 ವಾರ್ಡಲ್ಲಿ 6 ಮಹಿಳೆಯರು ಗೆದ್ದಿದ್ದಾರೆ, 6 ಪುರುಷರು ಗೆದ್ದಿದ್ದಾರೆ. ಮತ್ತೆ ವಾರ್ಡಿನ ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ಶೂನ್ಯ ಇದ್ದೀವಿ. ಕೆಲಸ ಅಭಿವೃದ್ಧಿ ಕೆಲಸಗಳಾಗಬೇಕು. ರೋಡ್ ಕೆಲಸ, ಈಗ ನೀರು ಆಲ್ರೆಡಿ ನೀರು ಕೊಡ್ತಾ ಇದ್ದೀವಿ, ಶುದ್ಧ ನೀರಿಗೆ ಕೆಲಸ ಸ್ಟಾರ್ಟ್ ಆಗಿದೆ. ಜಲ್ ಜೀವನ್ ಮಿಷನ್ JJM ಇದರಿಂದ ಕೆಲಸ ಸ್ಟಾರ್ಟ್ ಆಗಿದೆ, ಮಾಡ್ತಾ ಇದ್ದೀವಿ. ಇನ್ನೇನು ಈ ತಿಂಗಳಲ್ಲಿ ಕೊನೆಯಲ್ಲಿ ಶುದ್ಧ ನೀರನ್ನು ಕೊಡಬೇಕು ಅಂತ ಯೋಜನೆ ರೂಪಿಸ್ಕೊಂಡಿದ್ದೀವಿ ಸರ್. ಮತ್ತೆ ಅಭಿವೃದ್ಧಿ ಆಗಬೇಕು, ಯಾಕಂದ್ರೆ

0: ಜನ ನಮ್ಮನ್ನು ಏನ್ ಆಯ್ಕೆ ಮಾಡಿರ್ತಾರೆ ಅಂದ್ರೆ ಅವ್ರನ್ನ ಫಲಾನುಭವಿಗಳು ಮನೆಯಲ್ಲಿರೋ ಮನೆ ಕೊಡಬೇಕು, ಮತ್ತೆ ಸ್ವಚ್ಛತೆ, ನೀರು, ಮತ್ತೆ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಅವ್ರಿಗೆ ಸಹಾಯ ಮಾಡೋ ಅಂತ ಕೆಲಸ ನಾವು ಮಾಡಬೇಕಾಗತ್ತೆ ಸರ್.
1: ಹೌದು, ನಾವು ಚುನಾಯಿತ ಪ್ರತಿನಿಧಿ ಆದ್ಮೇಲೆ ನಮ್ಮ ವಾರ್ಡ್ ಆಗಲಿ ಅಥವಾ ಬೇರೆ ವಾರ್ಡ್ಗಳಲ್ಲಾಗಲಿ ಸದ್ಯಕ್ಕೆ ಈಗಂದ್ರೆ ರಸ್ತೆ ಕಾಮಗಾರಿ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಕರೆಂಟ್ದು ಎಲ್ಲ ತುಂಬಾ ಅಭಿವೃದ್ಧಿ ಆಗಿದೆ. ಮುಂಚೆ ನಾವು ಗೆಲ್ಲೋಕ್ಕಿಂತ ಮುಂಚೆ ನಮ್ಮ ವಾರ್ಡಲ್ಲಿ ರಸ್ತೆ ತುಂಬಾ ಅಂದ್ರೆ ಕೆಟ್ಟೋಗಿತ್ತು, ಕೆಟ್ಟ ಸ್ಥಿತಿಯಲ್ಲೇ ಇತ್ತು ಹೇಳ್ಬೇಕಾದ್ರೆ. ನಾವು ಗೆದ್ದ ಮೇಲೆ ಅಂದ್ರೆ ಸ್ವಲ್ಪ ಎಲ್ಲ ವಾರ್ಡ್ ಇನ್ನೇನೋ ಇನ್ನೊಂದು ಎರಡು ರೋಡ್ ಕಂಪ್ಲೀಟ್ ಆದ್ರೆ ಎರಡು ಕಂಪ್ಲೀಟ್ ಆಗತ್ತೆ ಅನ್ಸುತ್ತೆ. ನಮ್ಮ ವಾರ್ಡಲ್ಲಿ ಎಲ್ಲ ಫುಲ್ ರೋಡ್ ಕಂಪ್ಲೀಟ್ ಆಗತ್ತೆ ಅನ್ಸುತ್ತೆ. ಇನ್ನು ಬಾಕಿ ವಾರ್ಡಲ್ಲೇ ಅಷ್ಟೇ, ಅವ್ರದ್ದು ರೋಡ್ ಕಾಮಗಾರಿ ಅಷ್ಟೇ, ರಸ್ತೆ ಕಾಮಗಾರಿ, ಕರೆಂಟ್ದು, ನೀರ್ದು ಎಲ್ಲ ನಡೀತಾ ಇದೆ ಒಟ್ಟಿನಲ್ಲಿ. ಇನ್ನೂ ಅಂದರೆ ಸರ್ಕಾರದಿಂದ ಇನ್ನೂ ಹೆಚ್ಚಿನ ಅನುದಾನ ಬಂದರೆ ನಮ್ಮ ವಾರ್ಡ್ಗೆ ಇನ್ನೂ ಹೆಚ್ಚಿನ ಕಾಮಗಾರಿ ಕಲ್ಪಿಸ್ಬೋದು ಅಂತ ನಾವು ತಿಳ್ಕೊಂಡಿದ್ದೇವೆ.
0: ಸರ್, ಎಂಟನೇ ವಾರ್ಡ್ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ, ಚುನಾಯಿತ ಪ್ರತಿನಿಧಿ ಆಗಿಕ್ಕಿಂತ ಮುಂಚೆ ರಸ್ತೆ ಇರ್ಬೋದು, ನೀರು ಇರ್ಬೋದು, ಲೈಟ್ ಇರ್ಬೋದು, ಎಲ್ಲ ಏಳ ಮಟ್ಟ ಸ್ಥಿತಿ ಇರಲಿಲ್ಲ. ರಸ್ತೆ ಅಭಿವೃದ್ಧಿ ಆಗಿ ನಮ್ಮ ವಾರ್ಡಲ್ಲಿ 25 ವರ್ಷ ಆಗಿತ್ತು. ಬಂದವರೆಲ್ಲ ಬರೀ ಆಶ್ವಾಸನೆ ಕೊಟ್ಕೊಂಡು ಹೋಗ್ತಾ ಇದ್ರು. ನಾವು ನಮ್ಮ ಜನ ಆಶೀರ್ವಾದ ಮಾಡಿದ್ರೆ ನನ್ನ ಕೆಲಸ ಮಾಡಲಿ ಅಂತ.
2: ಹೌದು,
0: ಅನುದಾನ ಹೆಂಗ್ ಬರುತ್ತೆ ಏನೋ ನನಗೆ ಗೊತ್ತಿಲ್ಲ. ಜನಗಳಿಗೆ ನನ್ನ ಚುನಾಯಿತ ಮಾಡಿ ಕಳಿಸಿರೋದು ಅಭಿವೃದ್ಧಿ ಮಾಡಿ ಅಂತ. ಅವಾಗ ನಾವೆಲ್ಲ ಏನ್ ಮಾಡಿದ್ವಿ, ನನ್ನ ವಾರ್ಡನ್ನ 25 ವರ್ಷ ಆಗಿನ ಯಾಕಂದ್ರೆ ಅಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಪರಿಸ್ಥಿತಿ ಗೊತ್ತು ಅಲ್ಲಿ ಏನಿದೆ ಅಂತ. ಆಮೇಲೆ ನಮ್ಮ ಸಹಪಾಠಿಗಳಾದ ಸದಸ್ಯರುಗಳ ಹತ್ರ ಅನುದಾನಗಳು ಅವ್ರು ಬಂದಿರೋದು, ಈಗ 2 ಲಕ್ಷ ಬಂತು ಅಂದ್ರೆ ನೀವು ನಿಮ್ಮ ವಾರ್ಡ್ ಪೂರ್ತಿ ಆಗಲ್ಲ, ನಮ್ಮ ವಾರ್ಡ್ ಪೂರ್ತಿ ಆಗಲ್ಲ ಅನ್ಬಿಟ್ಟು ಕೆಲವರು ಒಂದು 3-4 ಸದಸ್ಯರುಗಳ ಹತ್ರ ಅವ್ರ ಹತ್ರ ಅನುದಾನ ಬಂದಿರೋದನ್ನ ನಮ್ಮ ವಾರ್ಡ್ ಇಸ್ಕೊಂಡು ಈಗ ರಸ್ತೆ ಕಾಮಗಾರಿ ಕೆಲಸ ಶುರು ಆಗಿದೆ. ನಮ್ಮ ವಾರ್ಡಲ್ಲಿ ಸರ್ ಒಂದು 5 ಡಕ್ ಮಾಡಿಸಿದ್ದೀವಿ. ನಮ್ಮ ಪ್ರಸ್ತುತ ನಮ್ಮ ಶ್ರೀಮತಿಯವರು ಚುನಾಯಿತ ಪ್ರತಿನಿಧಿ ಆದ್ಮೇಲೆ ಪ್ರಸಾದಿ ಅಂಗಡಿ ರೋಡು, ಮತ್ತೆ ಮರಿಯಚ್ಚರ ಅಂಗಡಿ ರೋಡು, ಮತ್ತೆ ಕೆಳಗಡೆ ಮೆಟ್ಲು ಬೇಕರಿ ಕಡೆಗೆ ರೋಡು, ಮತ್ತೆ ಪೈಪ್ ಲೈನ್ಗಳು, ಮತ್ತೆ ಈಗ ಬ್ರಾಹ್ಮಣರ ಬೀದಿ, ಜೈನರ ಬೀದಿ, ಇವೆಲ್ಲ ಡಾಂಬರೀಕರಣ ಸ್ಟಾರ್ಟ್ ಆಗಿದೆ. ಜನಗಳ ಯಾಕಂದ್ರೆ ನಮ್ಮ ಆಯ್ಕೆ ಮಾಡಿದ್ಮೇಲೆ ಅವ್ರಿಗೆ ಆಶ್ವಾಸನೆ ಕೊಟ್ಬಿಟ್ಟು ಚುನಾಯಿತರಾಗಿರ್ತೀವಿ. ಅವರ ಕೆಲಸ ಮಾಡಿ ತೋರಿಸ್ಬೇಕು ಅನ್ಬಿಟ್ಟು ಈ ಸಲ ನಮ್ಗೆ ಅವಕಾಶ ಕೊಟ್ಟಿರೋದ್ರಿಂದ ಉಳಿಸ್ಕೋಬೇಕು ಅನ್ನೋ ಹಿತದೃಷ್ಟಿಯಿಂದ ಕೆಲಸ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ತಾ ಇದ್ದೇವೆ. ಸರ್ಕಾರದಿಂದ ಅನುದಾನಗಳು ಯಾವ ಬಂದಿಲ್ಲ ಸರ್. 2.5 ವರ್ಷ ಬೊಮ್ಮಾಯ ಸರ್ಕಾರ ಇದ್ದಾಗ ನಗರೋತ್ಥಾನ ಅಡಿಯಲ್ಲಿ 7 ಕೋಟಿ ದುಡ್ಡು ಬಂತು ಸರ್ ಊರಿಗೆ. ಆ 7 ಕೋಟಿ ಇದರಲ್ಲಿ 12 ವಾರ್ಡ್ಗೂ ಸರಿಸಮಾನ ಹಂಚ್ಕೊಂಡು, ಮತ್ತೆ ಮೊದಲನೇ ಮುಖ್ಯ ರಸ್ತೆ ಇಲ್ವೇ ಅದು ರೋಡ್ ಔಟ್ ಆಗಿತ್ತು ರಸ್ತೆ. ಈಗ ಅದು ಅಭಿವೃದ್ಧಿ ಯಡಿಯೂರಪ್ಪನವರು 1.25 ಕೋಟಿ ಜಾಸ್ತಿ ಕೊಟ್ಟು ಅವರ ವಿಶೇಷ ಅನುದಾನದಲ್ಲಿ ಆ ರೋಡ್ ಕೆಲಸ ಸ್ಟಾರ್ಟ್ ಆಗಿ ಈಗ ಜಲ್ ಜೀವನ್ ಮಿಷನ್ JJM ಇಂದ ಸ್ವಲ್ಪ ರೋಡ್ ಎಲ್ಲ ಹಾಳಾಗಿತ್ತು, ಈಗ ಅದು ರಿಪೇರಿ ಎಲ್ಲ ಮುಗಿದಿದೆ. ಈಗ ಸ್ವಲ್ಪ ಈಗ ಸೆಕೆಂಡ್ ಮೇನ್ ರೋಡ್ ಅಲ್ಲಿ MLA ಅವರು ಸ್ವಲ್ಪ ಅನುದಾನ ಕೊಟ್ಟಿದ್ದಾರೆ. ಚಿಕ್ಕದೇಮ ಸರ್ಕಲ್ ಇಂದ ಹಿಡಿದು ಮಾವೇರ ಸರ್ಕಲ್ ಅವರಿಗೆ, ಬಸವೇಶ್ವರ ಟೆಂಪಲ್ ಇಂದ ನೃಪತುಂಗ ಸರ್ಕಲ್ ಅವರಿಗೆ, ಸಂತೆ ಮಾಸ್ತಮ್ಮನ ದೇವಸ್ಥಾನ ಹತ್ರ ಈ ಕಾಮಗಾರಿಗಳು ಸ್ಟಾರ್ಟ್ ಆಗಿದೆ ಸರ್. ಜನಗಳ ಅನುಕೂಲ ಆಗ ಕೆಲಸ ಮಾಡ್ತಾ ಇದೀವಿ. ಇನ್ನು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಹೆಚ್ಚಿನ ಅನುದಾನ ಸರ್ಕಾರನ ವಿಶೇಷ ಅನುದಾನಗಳು ಕೊಟ್ರೆ ನಮ್ಮ ಅವಧಿಯಲ್ಲಿ ಮಾಡ್ತೇವೆ. ಇನ್ನು 2 ತಿಂಗಳಿದೆ, 2 ತಿಂಗಳಲ್ಲಿ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಮಾಡ್ತಾ ಇದೀವಿ ಸರ್. ಜನಗಳ ಹತ್ತಿರ ಇದೀವಿ ನಾವು. ಮೊದಲನೇ ಪ್ರಾಧಾನ್ಯತೆ ಶುದ್ಧ ಕುಡಿಯುವ ನೀರು, ಮತ್ತೆ ರಸ್ತೆ ಸ್ವಚ್ಛತೆ, ಮತ್ತೆ ಲೈಟು, ಇವುಗಳಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ. ಆಮೇಲೆ ಖಾತೆ ಕಂದಾಯ ಇರ್ಬೋದು, ನಾವೇ ಪ್ರಸ್ತುತ ನಮ್ಮ ವಾರ್ಡ್ ಅನ್ನ ವಿಚಾರವಾಗಿ ಖಾತೆ ಏನಾದ್ರು ಸಂಬಂಧಪಟ್ಟ ನಾನೇ ಇಸ್ಕೊಂಡು ಹೋಗಿ ಅಲ್ಲಿ ಕಾರ್ಯಾಲಯದಲ್ಲಿ ಮಾಡಿಸಿ ಅವರು ತಂದು ಕೊಡ ಅಂತ ಕೆಲಸ ಮಾಡ್ತಾ ಇದ್ವಿ.
2: ಅಂದ್ರೆ ಅವಶ್ಯಕತೆ ಇದ್ದಂತಹ ಕೆಲಸಗಳನ್ನ ತಾವೇ ಮುಂದೆ ನಿಂತು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಜೊತೆಗೆ ಈಗ ಸಾರ್ವಜನಿಕರಿಗೆ ಏನು ಮೂಲಭೂತವಾಗಿ ಬೇಕಾಗಿರುವಂತಹ ರಸ್ತೆಗಳಾಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಈಗಿರೋಂತ ಅನುದಾನದಲ್ಲಿ ಎಷ್ಟು ಸಾಧ್ಯ ಅಷ್ಟು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ತಿಳಿಸ್ತಾ ಇದ್ದೀರಾ.
0: ಈಗ ಸರ್ಕಾರದಿಂದ ಏನಾಗಿದೆ ಸರ್, ತೆರಿಗೆ ಕಟ್ಟಿರೋ ಹಣದಲ್ಲಿ 15 ಫೈನಾನ್ಸ್ ಮತ್ತೆ 16 ಫೈನಾನ್ಸ್ ಅಂತ ಅನುದಾನ ಕೆಲಸ ಮಾಡ್ತಿದ್ದೀವಿ. ಪೂರ್ತಿ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಸರ್ಕಾರದ ವಿಶೇಷ ಅನುದಾನಗಳು, ಮುಖ್ಯಮಂತ್ರಿ ಅನುದಾನಗಳು ಬಂತು ಅಂದ್ರೆ ಸರ್ ಊರನ್ನ ಅಭಿವೃದ್ಧಿ ಮಾಡಬಹುದು ಸರ್. ಟ್ಯಾಕ್ಸ್ಗಳು ಕಮ್ಮಿ ಬರ್ತಿದೆ, ಟ್ಯಾಕ್ಸ್ ನಮ್ಮಲ್ಲಿ ವಸೂಲಿ ಅತಿ ಜಾಸ್ತಿ ಆಯ್ತು ಅಂದ್ರೆ ಅಭಿವೃದ್ಧಿ ಮಾಡಬಹುದು ಸರ್. ಹಣನೇ ಪ್ರಾಮುಖ್ಯತೆ ಆಗಿರುತ್ತಲ್ಲ ಅಭಿವೃದ್ಧಿ ವಿಚಾರಗಳಲ್ಲಿ.
2: ಹೌದು ಸರಿ. ಪ್ರಸ್ತುತ ತಮ್ಮ ವಾರ್ಡಿನ ಒಂದು ಸ್ಥಿತಿಗತಿ ಹೇಗಿದೆ, ಜೊತೆಗೆ ಇನ್ನು ಏನೆಲ್ಲ ಸಮಸ್ಯೆಗಳು ತಮ್ಮ ವಾರ್ಡ್ನಲ್ಲಿ ಪ್ರಸ್ತುತ ದಿನಗಳಲ್ಲೂ ಸಹ ಇದೆ?
0: ಸರ್, ಈಗ ರಸ್ತೆ ಅಭಿವೃದ್ಧಿ ಆಗಿದೆ, ಇನ್ನೊಂದು

0: ಒಂದು ಸ್ವಲ್ಪ ಒಂದು 50 ಮೀಟರ್ ರಸ್ತೆ ಆಗಬೇಕು ಸರ್. ಈಗ ಬರ್ಸ್ಲಿ ಬಂದು ನೋಡ್ತು ಅಂತಂದ್ರೆ ಅಲ್ಲಿ ವಾಸ್ತವ ಅಂಶ ಗೊತ್ತಾಗುತ್ತೆ, ಮೊದಲು ಯಾವ ರೀತಿ ಚಿತ್ರಣ ಇತ್ತು ಈಗ ಯಾವ ರೀತಿ ಚಿತ್ರಣ ಇದೆ ಅಂತ. ಈಗ ಮುಂದಿನ ಏನಾಗಬೇಕು ಅಂತಂದ್ರೆ ಕಪಿಲಾ ನದಿಗೆ ನಮ್ಮ ಸರಗೂರಿನ ಒಳಗೆ ಎಲ್ಲಾ ಗಲೀಜು ನೀರುಗಳು ಹೋಗಿ ಸೇರ್ತಾ ಇದೆ.
1: ಹೌದು,
0: ಜನ ನಮ್ಮ ಇಲ್ಲೇನ ನಾವು ಶುದ್ಧ ನೀರು ಕುಡಿಯಬಹುದು, ಮುಂದಿನ ಜನಗಳಿಗೆ ಅಶುದ್ಧ ನೀರು ಕುಡಿತಾ ಇದಾರೆ. ಇದ್ರ ಬಗ್ಗೆ ನಾವೆಲ್ಲ ಪಂಚಾಯತಿಲಿ ಇದು ಮಾಡಿ ಎಸ್ ಟಿ ಬಿ ಪ್ಲಾಂಟ್ ಮಾಡಬೇಕು, ಇಲ್ಲ ಇದ್ರ ಶುದ್ಧ ನೀರು ಇದು ಚರಂಡಿ ನೀರು ಹೋಗಿ ನದಿಗೆ ಸೇರಬಾರ್ದು ಅನ್ಬಿಟ್ಟು ಸರ್ ಅವೆಲ್ಲ ನಮ್ಮ ಚೀಫ್ ಆಫೀಸರ್ ಮತ್ತೆ ಡಿ ಸಿ ಪಿ ಡಿ ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು ಅಂತ ಮುಂದಿನ ಯೋಜನೆ. ನಮ್ಮ ಅವಧಿ ಮುಗಿದ್ರು, ಮುಂದೆ ಯಾರೇ ಬಂದು ಸದಸ್ಯರಾದ್ರು ಅದ್ರ ಬಗ್ಗೆ ಯೋಜನೆ ಬಗ್ಗೆ ಈಗ ರೂಪುರೇಷೆಲ್ಲ ಮಾಡಿದ್ದೀನಿ, ಅದನ್ನ ಅವರು ಕಾರ್ಯಗತ ಮಾಡಿಕೊಡಿ ಅನ್ಬಿಟ್ಟು ಮುಂದಿನ ಚುನಾಯಿತ ಪ್ರತಿನಿಧಿ ಯಾರಾಗ್ತಾರೆ ಅವ್ರ ಮುಖಾಂತರ ಮಾಡಿಸ್ಬೇಕು ಅಂತ ಯೋಜನೆ ರೂಪಿಸ್ಕೊಂಡಿದ್ದೀವಿ. ಸರ್ 7 ಕೋಟಿ ಸ್ಯಾಂಕ್ಷನ್ ಆಗಿದೆ ಟಿ ಎಸ್ ಪಿ ಇದು ಎಸ್ ಟಿ ಬಿ ಪ್ಲಾಂಟ್ಗೆ. ಯೂಸ್ಲಿ ಇಲ್ಲಿ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಎಸ್ ಟಿ ಪಿ ಪ್ಲಾಂಟ್ ಆರಂಭ ಮಾಡಿ ಅನ್ಬಿಟ್ಟು 7 ಕೋಟಿ ಅನ್ನೋದನ್ನ ಸ್ಟಾರ್ಟ್ ಬಂದಿದೆ ಸರ್. ಅದೇನಾಗಿದೆ ಅಂದ್ರೆ ನಮ್ಮ ವಾರ್ಡಲ್ಲೇ 2 ಎಕರೆ ಸರ್ಕಾರಿ ಜಾಗನ ನಿಗದಿಪಡಿಸಿ ತೋರಿಸಿದೀವಿ, ಇಂಜಿನಿಯರ್ಗಳು ಇಲ್ಲಿ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ, ಅದನ್ನ ಅಧಿಕಾರಿಗಳು ಇದ್ ಮಾಡಿದಾರೆ. ಅದು ಎಸ್ ಟಿ ಪಿ ಪ್ಲಾಂಟ್ ಆಯ್ತು ಅಂದ್ರೆ ಸರ್ ನೀರನ್ನ ಫಿಲ್ಟರ್ ಮಾಡಿ ಅದನ್ನ ಕೊಡುವಂತ ಕೆಲಸ ಮಾಡುವುದು. ಯಾಕೆಂದ್ರೆ ಗಲೀಜು ನೀರೆಲ್ಲ ಹೋಗಿ ಹೋಗಿ ನದಿಗೆ ಸೇರೋತ್ನಲ್ಲಿ ಸರ್ ನಮ್ಮಂತಾನೇ ಮನುಷ್ಯರು, ಅವರು ಬಾಳ್ಬೇಕು. ಇಲ್ಲೇ ಗಲೀಜ್ ನೀರಲ್ಲಿ ಇಡೀ ಸರಗೂರ್ ಪೂರ್ತಿ ಬಂದು ಕಪಿಲಾ ನದಿಗೆ ಸೇರ್ತಾ ಇದೆ, ಅದ್ರ ಬಗ್ಗೆ ಪ್ಲಾನ್ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಿಗದಿಪಡಿಸ್ಕೊಂಡಿದ್ದೀವಿ ಸರ್. ಕಾರ್ಯಗತ ಆಗಬೇಕು, ಯಾಕಂದ್ರೆ ಸರಗೂರ್ ಇದು ಬಿಟ್ಟರೆ ಮೈಸೂರು ನಂಜನಗೂಡು ಬೆಂಗಳೂರಿಗೂ ಅರ್ಧ ನೀರು ನಮ್ಮ ಕಪಿಲಾ ನೀರೇ ಹೋಗೋದು. ಇವೆಲ್ಲ ಶುದ್ಧ ನಮ್ಮ ಕರ್ನಾಟಕದವರು ಒಳ್ಳೆ ಪರಿಸರ ಇಟ್ಕೊಂಡು ನಾವ್ಯಾಕೆ ಶುದ್ಧ ನೀರು ಕುಡಿಬೇಕು ಅನ್ನೋದು ಕಾನ್ಸೆಪ್ಟ್ ಇದೆ ಸರ್.
1: ಹೌದು,
0: ಮತ್ತೆ ಇದೆಲ್ಲ ಅಧಿಕಾರಿಗಳು ಹೊರಗಕ್ಕೂ ರಾಜಕೀಯದಲ್ಲಿ ಯಾರೇ ಪಕ್ಷಾತೀತವಾಗಿ ಇದ್ರ ಬಗ್ಗೆ ಕೆಲಸ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊತೀವಿ ನಿಮ್ಮ ಮುಖಾಂತರ.
1: ಸರ್, ವಾರ್ಡಿನ ಅಭಿವೃದ್ಧಿಗೆ ಇರುವಂತಹ ತೊಡಕುಗಳು ಅಥವಾ ಅಡೆತಡೆಗಳು ಏನು, ಪ್ರಸ್ತುತ ದಿನಗಳು ಏನೆಲ್ಲ ಸಮಸ್ಯೆಗಳು ಒಂದು ವಾರ್ಡಿನ ಅಭಿವೃದ್ಧಿಯನ್ನ ಮಾಡಬೇಕು ಅಂದಾಗ ನಿಮ್ಗೆ ಎದುರಾಗುತ್ತೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ವಾರ್ಡಿನ ಅಭಿವೃದ್ಧಿ ಆಗಬೇಕು ಅಂದ್ರೆ ಮುಖ್ಯನೇ ಹಣ ಸರ್. ಸರ್ಕಾರದಿಂದ ಅನುದಾನಗಳು ಕೊಡ್ತು ಅಂದ್ರೆ ಸರ್ ಅಭಿವೃದ್ಧಿ ಮಾಡಬಹುದು. ಸರ್ಕಾರನೇ ಅನುದಾನ ಕೊಡ್ಲಿಲ್ಲ ಅಂತಂದ್ರೆ ಇಲ್ಲಿ ಸಂಗ್ರಹ ಏನಾಗತ್ತೆ, ಆ ಇದರಲ್ಲೇ ಸ್ವಲ್ಪ ಮಾಡೋದಾದ್ರೆ ನಮ್ಮ ಅವಧಿನೇ ಮುಗಿದೋಗುತ್ತೆ. ಈಗ 1 ಟರ್ಮ್ ಕೊಟ್ಟಿದ್ರೆ ಅದು ನಗರತನ ಅದ್ರಲ್ಲಿ ಬಿಟ್ರೆ 2 ಟರ್ಮ್ ಏನು ಅನುದಾನ ವಿಶೇಷ ಅನುದಾನ ಏನಿಲ್ಲ. ಈಗ ಏನಪ್ಪಾ ಅಂದ್ರೆ ಬೇರೆ ಬೇರೆ ಸದಸ್ಯರುಗಳು ಇದ್ಕೊಂಡು ವಾರ್ಡನ್ ಅಭಿವೃದ್ಧಿ ಮಾಡಿದೀವಿ, ಇನ್ನು ಮಾಡ್ಬೇಕನ್ನೋದು ಬೇಜಾರಿದೆ. ಈಗ ನಾವು 100ಕ್ಕೆ 100 ಮಾಡಿಲ್ಲ, 100ಕ್ಕೆ 75 ಭಾಗ ಮಾಡಿದೀವಿ ಅಭಿವೃದ್ಧಿ ವಿಚಾರದಲ್ಲಿ. ಅನುದಾನದ ಕೊರತೆಯಿಂದ ಪೂರ್ತಿ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಯಾರೇ ಆಯ್ಕೆ ಆಯ್ತು ಅಂದ್ರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅನ್ಬಿಟ್ಟು ಹೇಳ್ತೇವೆ ಅವರು. ಸರ್, ಈಗ ಹೇಳಕ್ ಹೋಯ್ತು ಅಂದ್ರೆ ಸಮಸ್ಯೆಗಳು ಜಾಸ್ತಿ ಇದೆ ಸರ್. ಪಾಪ ನಮ್ಮ ಸ್ನೇಹಿತರುಗಳ ಕೌನ್ಸಿಲ್ ಕೊಟ್ಟಾಗ ನಮ್ಮಲ್ಲೇ ಇರೋರು ಅಡೆತಡೆ ಮಾಡಿದ್ರು, ಆ ವಾರ್ಡ್ಗೆ ನಿನ್ನ ಅನುದಾನ ಯಾಕೆ ಕೊಟ್ಟಿದೆ ಅನ್ಬಿಟ್ಟು ಅಲ್ಲಿ ವಾರ್ಡ್ಗಳಿಗೆಲ್ಲ ಎತ್ಕಟ್ಟಿ ಎಲ್ಲ ಮಾಡಿರೋದೆಲ್ಲ ಉಂಟು. ಅವ್ರಿಗೆ ಅವಾಗ ವಿವರಿಸ್ತೀವಿ 2 ಲಕ್ಷ ತಗೊಂಡು ನೀವು ಏನ್ ಮಾಡ್ತೀರಾ. ಈಗ 2 ಲಕ್ಷ 3-4 ಜನ ಸೇರ್ತು ಅಂತ ಅಂದ್ರೆ 10 ಲಕ್ಷ ಆಗುತ್ತೆ. 10 ಲಕ್ಷ ಒಂದು ವಾರ್ಡ್ ಅಭಿವೃದ್ಧಿ ಮಾಡಬಹುದು. 2ನೇ ಸಲ ಬಂದಾಗ ನಮ್ಮಲ್ಲಿ ಬಂದಿರೋ ದುಡ್ಡನ್ನು ನಿಮಗೆ ಕೊಡ್ತೀವಿ ಅನ್ಬಿಟ್ಟು ಈ ತರ ಕನ್ವಿನ್ಸ್ ಮಾಡ್ಬಿಟ್ಟು ಮಾಡಿರೋ ಸತ್ಯ. ಈಗ ಆ ಇದ್ರ ಮೇಲೆ 17 ಲಕ್ಷದ ಕೆಲಸ ನಮ್ಮ 8 ವಾರ್ಡಲ್ಲಿ ನಡೀತಾ ಇದೆ. ಈಗ ಮುಂದಿನ ದಿನಗಳಲ್ಲಿ ನನಗೆ ಯಾರು ಕೊಟ್ಟಿದ್ದಾರೆ ಅವ್ರಗಳಿಗೆ ಅನುದಾನ ನಾವು ಕೊಡ್ತಾ ಇದೀವಿ. ಈಗ 16 ಫೈನಾನ್ಸ್ ಬಂದಿದೆ, ಒಬ್ಬೊಬ್ಬರಿಗೆ ಸದಸ್ಯರುಗಳು 4 ಲಕ್ಷ ಬಂದಿದೆ. ನನಗೆ ಕೊಟ್ಟಿರೋರಿಗೆ ನನ್ನದಲ್ಲಿ ಕೊಟ್ಟಿದ್ದೀನಿ ಅವ್ರಿಗೆ.
1: ಅದೇ, ಅವರು ನಿಮ್ಗೆ ಕೊಟ್ಟಂತಹ ಅನುದಾನವನ್ನ ಈಗ ಪ್ರಸ್ತುತ ನಿಮ್ಗೆ ಅನುದಾನ ಬಂದಿರೋದ್ರಿಂದ ಈ ಅನುದಾನವನ್ನು ಮರುಪಾವತಿಯಾಗಿ ಅವರು ಕೊಡ್ತಾ
0: ಇದ್ದಾರೆ ಅಭಿವೃದ್ಧಿ ಅವ್ರದ್ದು ವಾರ್ಡು ಆಗ್ಲಿ ಅಂತ. ಯಾಕೆಂದ್ರೆ ಸರ್ ನಮ್ಮ ವಾರ್ಡ್ ಚಿಕ್ಕ ವಾರ್ಡು, ಅಭಿವೃದ್ಧಿ ಮಾಡುವುದು. ಅದರ ಜೊತೆಗೆ ನಮಗೆ ಸ್ವಚ್ಛತೆ ದೃಷ್ಟಿಯಿಂದ ನಮ್ಮಲ್ಲಿ ಒಬ್ಬ ಪೌರ ಕಾರ್ಮಿಕ ಅನ್ನೋ ಬದಲು ಪೌರ ಸೈನಿಕ ಅಂತ ಇದೆ. ಮನೆ ಕಸನ್ನ ಅವರು ಗಾಡೀಲಿ ಬಂದು ನಂದೀಶ ಇರ್ಬೋದು, ಮತ್ತೆ ನಮ್ಮ ಧರ್ಮರಾಜ ಅಂತ ಇದ್ದಾನೆ ಧರ್ಮ ಅಂತ, ಅವನ್ನ ನಾವೊಬ್ಬ ಪೌರ ಕಾರ್ಮಿಕ ಅಂತ ನೋಡ್ತೀನಿ, ನಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯ ಅಂತ ನೋಡಿದೀವಿ ಅವರಿಬ್ಬರು. ಅವರಿಬ್ರು ಚೆನ್ನಾಗಿತ್ತು ಅಂದ್ರೆ ನನ್ನ ವಾರ್ಡನ್ನ ಸ್ವಚ್ಛತೆಗೆ ಪ್ರಮುಖ ಪ್ರಾಧಾನ್ಯತೆ ಅವರೇ. ಸ್ವಚ್ಛತೆಯಾಗಿ ಇಡೋದು ಅಂದ್ರೆ ಅವರೇ ಮಾಡೋದು. ದಿನ ಬೆಳಗ್ಗೆ ಆಯ್ತು ಅಂದ್ರೆ ಬೀದಿ ಬೀದಿಯಲ್ಲಿ ಕಸ ಗುಡಿಸಿ ಏನಾದ್ರು ಕಂಪ್ಲೇಂಟ್ ಇತ್ತು ಅಂದ್ರೆ ನಾವು ಬೆಳಿಗ್ಗೆ ಸಂಜೆ ನೋಡ್ತಾ ಇರ್ತೀವಿ. ಅವನು ಹೇಳಿದ ತಕ್ಷಣ ಅಟೆಂಡ್ ಮಾಡಿ ನನ್ನ ವಾರ್ಡನ್ನ ಮೊದಲು ಹೆಂಗಿತ್ತು ಅಂತ ಗೊತ್ತಿಲ್ಲ.

0: ಇಲ್ಲ. ಧರ್ಮ ಮಂದಿರ ನನ್ನ ವಾರ್ಡ್ ಸ್ವಚ್ಛತೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿದ್ದಾನೆ. ಮತ್ತೆ ನಂದೀಶ್ ಅನ್ಬಿಟ್ಟು ಮನೆ ಮನೆ ಕಸ ಕಲೆಕ್ಟ್ ಮಾಡ್ತಾನೆ. ಪ್ರತಿಯೊಂದು ಮನೆ ಹತ್ರ ಹೇಳಿದ್ವಿ ಅವ್ನಿಗೆ ಡೈರೆಕ್ಷನ್ ನೋಡಪ್ಪ, ಪ್ರತಿಯೊಂದು ಮನೆ ಹತ್ರ ನಿಲ್ಲಿಸ್ಬೇಕು ಅಂತ. ಅದೇ ರೀತಿ ಅವನ ಪಾಪ ಹುಡುಗ ಒಳ್ಳೆ ಕೆಲಸ ಮಾಡ್ಕೊಂಡು ನಮಗೂ ಹೆಸರು ತಂದ್ಕೊಟ್ಟಿದ್ದಾನೆ. ಅವರಿಬ್ಬರು ಹೆಸರು ತಂದ್ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಪೌರ ಕಾರ್ಮಿಕರ ಬಗ್ಗೆ ನಮ್ಮ ಅಪಾರ ಅಭಿಮಾನ ಇದೆ ಸರ್. ಇಡೀ ಸರ್ಗೂರ ಸ್ವಚ್ಛತೆ ಇಡಬೇಕು ಅಂತಂದ್ರೆ ಅವರೇ ಪ್ರಮುಖರು.
1: ಹೌದು,
0: ಅವ್ರನ್ನ ನಾವೆಲ್ಲ ನಾವ್ ಏನ್ ಅನ್ಕೊಂಡಿದ್ದೇವೆ, ಪೌರ ಕಾರ್ಮಿಕರಲ್ಲ ಅವರು, ಪೌರ ಸೈನಿಕರು ಅನ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೇವೆ.
1: ಖಂಡಿತ ಸರ್,
0: ದೇಶದಲ್ಲಿ ಸೈನಿಕರು ನಮ್ಮ ದೇಶನ ಎಷ್ಟು ಕಾಪಾಡ್ತಿದ್ದಾರೆ ಅಂದ್ರೆ, ಅದೇ ರೀತಿ ನಮ್ಮ ಪೌರ ಸೈನಿಕರು ನಮ್ಮ ಆರೋಗ್ಯ ವಿಚಾರದಲ್ಲಿ ಇರ್ಬೋದು, ಸ್ವಚ್ಛತೆ ವಿಚಾರ ನಮ್ಮ ಸರ್ಗುರನ್ನ ಸೈನಿಕರಾಗಿ ಸರ್ಗುನ ಸ್ವಚ್ಛತೆ ಕಾಪಾಡ್ತಾ ಇದ್ರೆ ಸರ್ ಒಂದು ಹೆಮ್ಮೆ ರೀತಿ ಹೇಳ್ತೀವಿ. ಹೆಮ್ಮೆ ಪಡಬಹುದು ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ ಸರ್.
1: ಹೌದು
0: ಸರ್, ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು ಸರ್. ನಮ್ಮ ಪಟ್ಟಣ ಪಂಚಾಯತಿಯಿಂದನೇ ನಾವು ಗೆದ್ದ ವಸ್ತ್ರದಲ್ಲಿ ಹಸಿ ಕಸಕ್ಕೂ ಮತ್ತೆ ಒಣ ಕಸಕ್ಕೂ ಎರಡೆರಡು ಟಬ್ಗಳು ಕೊಟ್ಟಿದ್ದೀನಿ ಸರ್. ಅವ್ರ ಮನೆ ಮನೆಗೆ ಹೋಗಿ ಜಾಗೃತಿ ಮೂಡಿಸ್ತಾರೆ ಅಂದ್ರೆ ಬದಲಾವಣೆ ತರಬಹುದು ಸರ್, ಪ್ರಯತ್ನ ಪಡಬೇಕು.
1: ಹೌದು,
0: ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ವಿದ್ಯಾವಂತರು ಕಮ್ಮಿ ಇದ್ದಾರೆ, ಅವ್ರ ಜಾಗೃತಿ ಮೂಡಿಸೋ ಕೆಲಸ ಅಂತ ಆಯ್ತು ಅಂದ್ರೆ ಸರ್ ಸಕ್ಸಸ್ ಆಗ್ಬೋದು.
1: ಸರ್, ತಮ್ಮ ಒಂದು ವಾರ್ಡಿನ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ? ಕಸ ವಿಲೇವಾರಿ ಬಗ್ಗೆ ಈಗ ಪ್ರಸ್ತುತ ತಾವು ಮಾತಾಡ್ತಾ ಇದ್ರಿ, ಅದು ಸರಿಯಾದ ಸಮಯಕ್ಕೆ ಕಸ ವಿಲೇವಾರಿ ಆಗಿರ್ಬೋದು ಅಥವಾ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿಯಾಗಿ ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ನೈರ್ಮಲ್ಯ ಅಂತ ನಮ್ದು ಕಪಿಲಾ ನದಿ ಅಂಚಲ್ ಬರುತ್ತೆ ನಮ್ಮ ವಾರ್ಡು. ನಿಮಗೆ ಇದರಿಂದ ಸಂತೆ ಮಾಡೋದಿಂದ ಹಿಡಿದು ಹತ್ತನೇ ವಾರ್ಡ್ವರೆಗೂ ಮೂರು ವಾರ್ಡ್ಗಳು ನಮ್ಮ ಕಪಿಲಾ ನದಿ ತೀರಲ್ಲೇ ಬರುತ್ತೆ. ನೈರ್ಮಲ್ಯ ಸ್ವಲ್ಪ ಎಸ್ ಟಿ ಬಿ ಪ್ಲಾಂಟ್ ಆಗ್ಲೇಬೇಕು ಸರ್, ಯಾಕಂದ್ರೆ ಮೇನ್ ಮೇಜರ್ ಅದೇ ನಮಗೆ ಇರೋದು. ಯಾಕಂದ್ರೆ ಅದು ಒಳಗೆ ನೀರು ಹರಿಯೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀವಿ. ಸಣ್ಣ ಸಣ್ಣದ ಮಾಡಿದರೆ ಅದನ್ನ ಮೇಂಟೆನೆನ್ಸ್ ಮಾಡಬೇಕು ಸರ್. ಎಸ್ ಟಿ ಬಿ ಪ್ಲಾಂಟ್ ಮಾಡಿದ ತಕ್ಷಣನೇ ಇದಾಗಲ್ಲ, ಅದು ಕಸನ ವಾರಕ್ಕೊಂದ್ಸಲಿನ ಇಲ್ಲ ಹತ್ತು ದಿನಕ್ಕೊಂದ್ಸಲ ತೆಗೆದು ತೊಟ್ಟಿಗಳನ್ನ ಸ್ವಚ್ಛತೆಯಿಂದ ಇಡಬೇಕು. ಯಾಕಂದ್ರೆ ನೀರು ಹಂಗೆ ನಿಂತ್ಕೊಬಿಟ್ರೆ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ಬಿಡುತ್ತೆ, ಮತ್ತೆ ಸೊಳ್ಳೆ ಇವುಗಳೆಲ್ಲ ಕಾಟ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಗಮನ ತಂದಿದೀವಿ ಸರ್. ಈಗೆಲ್ಲ ಸ್ವಲ್ಪ ಎಲ್ಲ ಒಂದು 50% ನಡೀತಾ ಇದೆ ಕೆಲಸ. ಡ್ರೈನೇಜ್ಗಳು ನಮ್ಮ ವಾರ್ಡಲ್ಲಿ ಕೆಲವು ಕಡೆ ಆಗಬೇಕು, 90% ಆಗಿದೆ ಸರ್ ಕೆಲಸಗಳು. ಎರಡೂವರೆ ವರ್ಷದಿಂದ ಅನುದಾನ ಇಲ್ಲ, ಕುಂಠಿತವಾಗಿದೆ, ಆಮೇಲೆ ಗತಿಯಲ್ಲಿ ಕೆಲಸಗಳು ನಡೀತಿದೆ ಸರ್. ಸರ್, ಮೊದಲು ಬಯಲು ಮುಕ್ತ ಮೋದಿ ಅವರ ಕಾನ್ಸೆಪ್ಟ್ ಇದೆ ಸರ್, ಪ್ರತಿ ಮನೆಗೂ ಟಾಯ್ಲೆಟ್ ಇದ್ರದ್ದು ಅನುದಾನಗಳು ಕೊಡ್ತಾ ಇದ್ರು. ಈಗ ನಮ್ಮ ವಾರ್ಡಲ್ಲೂ ಸರ್ ಒಂದು ಮಹಿಳೆಯರಿಗೂ ಮತ್ತೆ ಪುರುಷರಿಗೂ ಟಾಯ್ಲೆಟ್ ಕಟ್ಸಿದೀವಿ, ಅದು ಉದ್ಘಾಟನೆ ಆಗ್ಬೇಕು. 10 ಲಕ್ಷ ಕೊಟ್ಬಿಟ್ಟು ಮಾಡಿಸಿದೀವಿ ಸಾರ್ವಜನಿಕರು ಉಪಯೋಗಕ್ಕೆ ಅಂತ. ಯಾಕಂದ್ರೆ ಬಯಲು ಮುಕ್ತ
1: ಗ್ರಾಮ ಆಗಿರ್ಬೋದು ಅಥವಾ ಬಯಲು ಮುಕ್ತ ನಗರವಾಗಿರ್ಬೋದು.
0: ಹೌದೌದು, ಮಾಡಿದೀವಿ, ಅಲ್ಲಿ ಮಾಡಿದೀವಿ, ಮತ್ತೆ ಎಸ್ ಬಿ ಎಂ ಬ್ಯಾಂಕ್ ಹತ್ರ ಮಾಡಿದೀವಿ. ಅವರು ಕೆಲಸ ಫಿನಿಶಿಂಗ್ ಆದ ತಕ್ಷಣನೇ ಮುಂದಿನ ತಿಂಗಳಿಂದ ಸಾರ್ವಜನಿಕ ಅನುಕೂಲ ಅಂತ ಕೆಲಸ ಮಾಡ್ತಾ ಇದ್ದೀವಿ.
1: ಇನ್ನು ಪ್ರತ್ಯೇಕವಾಗಿ ಗ್ರಾಮದಲ್ಲಿ ಅಥವಾ ವಾರ್ಡ್ನಲ್ಲಿ ವಾಸ ಮಾಡ್ತಾರಂತವ್ರಿಗೆ ಶೌಚಾಲಯದ ವ್ಯವಸ್ಥೆ ಕಲ್ಪಿಸ್ಕೊಡೋದ್ರಲ್ಲಿ?
0: ಸರ್, ನಮ್ಮ ವಾರ್ಡಲ್ಲಿ ಎಲ್ಲ ಮನೆಗಳಲ್ಲಿ ಇದೆ. ಕೆಲವು ಮನೆಯವರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಫಿಟ್ ನಿರ್ಮಿಸಿಲ್ಲ, ಅವರು ಡೈರೆಕ್ಟ್ ಡ್ರೈನೇಜ್ಗೆ ಬಿಟ್ಬಿಟ್ಟಿದ್ದಾರೆ. ಅಂತವ್ರಿಗೆ ಹೋಗಿ ಎಲ್ಲ ಸ್ವಲ್ಪ ಜಾಗೃತಿ ಮಾಡಿ ಈ ತರ ಮಾಡೋದ್ಬೇಡಿ. ಈಗ ಮುಂದಿನ ಪೀಳಿಗೆಗೆ ನಾವೇ ಇತರ ಶುದ್ಧ ನೀರು ಕೊಡ್ಲಿಲ್ಲ ಅಂತಂದ್ರೆ ಆ ನೀರೇ ಕುಡಿಯೋ ಪರಿಸ್ಥಿತಿ ಆಗುತ್ತೆ. ಸ್ವಲ್ಪ ಜಾಗೃತಿ ಮೂಡಿ ಅವ್ರ ಮನೆಯಲ್ಲೇ ಎಲ್ಲ ಫಿಟ್ ಮಾಡ್ಕೊಳ ಕೆಲಸ ಮಾಡ್ತಾ ಇದಾರೆ ಸರ್. ಇನ್ನೊಂದು 10% ಆಗ್ಬೇಕು.
1: ಸರ್, ವಾರ್ಡ್ಗಳಲ್ಲಿ ಈಗ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಆಗ್ತಿದೆ ಸರ್. ಏನೇ ಇದು ಬಂತು ಅಂದ್ರೆ ನಮ್ಗೆ ಅನುದಾನ ಇರೋ ಅನುದಾನದಲ್ಲಿ ಮಾಡ್ತಾ ಇದೀವಿ, ಹೆಚ್ಚಿನ ಅನುದಾನ ಬರ್ತಾ ಇಲ್ಲ. ಸಂಗ್ರಹ ಅಂತ ನಮ್ಮ ಇದರಿಂದ ಸಂಗ್ರಹ ಆಗ್ಬೇಕು, ಸಂಗ್ರಹನೂ ಮಾಡಿಸ್ತಾ ಇದೀವಿ, ಅವೆಲ್ಲ ಕೆಲಸ ಮಾಡ್ತಾ ಇದೀವಿ ಸರ್.
2: ಅದೇ ನಾವು ಈಗ ಗೆದ್ದ ಚುನಾಯಿತಿ ಪ್ರತಿನಿಧಿ ಆದ್ಮೇಲೆ ಈಗ ರಸ್ತೆಗಾಗಲಿ ಹೆಚ್ಚುವರಿ ಕಾಮಗಾರಿ ಅದ್ರ ಹೆಚ್ಚಿನ ಅದ್ರ ಬಗ್ಗೆ ಗಮನ ಕೊಟ್ಟಿದ್ದೀವಿ. ನೀರಿನ ಬಗ್ಗೆ ಮಾಮೂಲಿ ಶುದ್ಧ ನೀರು ಕುಡಿಯೋಕ್ಕೆ ಜನರಿಗೆ ಅನುಕೂಲವಾಗಲಿ ಅಂತ, ಆಮೇಲೆ ಮಾಮೂಲಿ ಲೈಟು ಎಲ್ಲ ಕಂಬಗಳಿಗೆ ಬಲ್ಪ್ಗಳು ಎಲ್ಲ ತುಂಬಾ ಹದಗೆಟ್ಟಿತ್ತು, ಲೈಟು ಬಲ್ಪ್ ಎಲ್ಲ ಇರಲಿಲ್ಲ. ನಾವು ಬಂದ್ಮೇಲೆ ಸ್ವಲ್ಪ ಬಲ್ಪಿನ ಎಲ್ಲ ವ್ಯವಸ್ಥೆನೂ ಸ್ವಲ್ಪ ಸರಿಯಾಗಿದೆ. ಆಮೇಲೆ ಮನೆಗಳು, ಮನೆ ಇಲ್ದವರಿಗೆಲ್ಲ ಸರ್ಕಾರದಿಂದ ಬಂದಿರೋ ಪಂಚಾಯತಿಂದ ಮನೆಗಳು ಕೊಟ್ಟಿದ್ದಾರೆ. ಆಮೇಲೆ ಈ ಮಳೆಗಾಲಕ್ಕೆಲ್ಲ ಮಳೆ ಸ್ವಲ್ಪ ಹಾನಿಯಾಗಿದೆ ಗೋಡೆ, ಅದಕ್ಕೆಲ್ಲ ರಿಪೇರಿ ಆಗಲಿ ಅಥವಾ ಮನೆ ಕಟ್ಸೋಕ್ಕಾಗಲಿ ಅವ್ರಿಗೂ ಹೆಲ್ಪ್ ಮಾಡಿದ್ದಾರೆ, ಪಂಚಾಯತಿಯಿಂದ ಹೆಲ್ಪ್ ಮಾಡಿದ್ವಿ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಮತ್ತೆ ಅದೇ ಸ್ವಚ್ಛತೆ ಬಗ್ಗೆ, ಅದೇ ಅದ್ರ ಬಗ್ಗೆನೂ ತುಂಬಾ ನಮ್ಮ ಪೌರ ಕಾರ್ಮಿಕರು ಹೆಚ್ಚಿನ ಕಾಳಜಿ ವಹಿಸ್ಬಿಟ್ಟು ವಾರ್ಡ್ಗಳಿಗೆ ಹೆಚ್ಚಿನ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಕಾಪಾಡ್ಕೊಂಡಿದ್ದಾರೆ. ಅಷ್ಟೇ ಹೇಳಕ್ಕೆ ಇಷ್ಟ.
1: ಸರ್, ನಿಮ್ಮ ವಾರ್ಡ್ನಲ್ಲಿ ಇರುವಂತಹ ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಆರೋಗ್ಯ ಕೇಂದ್ರಗಳ ಒಂದು ಅಭಿವೃದ್ಧಿ

0: ನೀವು ನೀಡ್ತಾರಂತಹ ಒತ್ತು ಎಂಥದ್ದು ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ
1: ಸರ್, ನಮ್ಮ ವಾರ್ಡಲ್ಲಿ ಸರ್ಕಾರಿ ಶಾಲೆಲ್ಲ ಅಂಗನವಾಡಿಗೆ ಒಂದು ಜಾಗ ಕೊಡಿಸಿದ್ದೀವಿ ಸರ್. ಇಷ್ಟು ವರ್ಷ ಆದರೂ ಸ್ವಂತ ಕಟ್ಟಡ ಇರಲಿಲ್ಲ, ಈಗ 7-8 ವಾರ್ಡ್ ಸೇರಿ ಒಂದು ಜಾಗ ಕೊಟ್ಟಿದ್ದೇವೆ. ವರ್ತಕರ ಮಂಡಳಿ ಅವರ ಆಫೀಸ್ ಪಕ್ಕನೆ ಕೊಟ್ಟಿದ್ದೇವೆ ಈಗ ಜಾಗ, ಅದು ಕೆಲಸ ಶುರು ಆಗಿದೆ. ಆಮೇಲೆ ನಮ್ಮ ಪಂಚಾಯತ್ ಇದೆ ಬಸವೇಶ್ವರ ದೇವಸ್ಥಾನ ಎದುರಿಗೆ 50-60 ಜಾಗದಲ್ಲಿ ಆಯುಷ್ಮಾನ್ ಭಾರತ್ ಹಾಸ್ಪಿಟಲ್ಗೆ ಜಾಗ ಕೊಟ್ಟಿದ್ದೇವೆ ಸರ್. ಅದು DC ಅವರ ಇದಕ್ಕೆ ಹೋಗಿದೆ ಅಲ್ಲ, ಅದು ಬಿಡುಗಡೆ ಆದ ತಕ್ಷಣ ಸರ್, ಅನುದಾನ ಬಿಡುಗಡೆ ಆದ ತಕ್ಷಣ ಕೆಲಸ ಕಾರ್ಯಗಳು ಶುರು ಆಗುತ್ತೆ ಸರ್.
0: ಸರ್, JJM ಬಗ್ಗೆ ತಾವು ಮೊದಲೇ ಮಾತಾಡ್ತಾ ಇರಬೇಕಾದ್ರೆ ತಿಳಿಸಿದ್ರಿ, ಈಗ JJM ತನ್ನ ಒಂದು ಕಾರ್ಯವನ್ನ ಮುಗಿಸಿದ್ಯಾ, ಅದರಿಂದ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಪ್ರಸ್ತುತ ದಿನಗಳಲ್ಲಿ?
1: ಸರ್, 90% ಕೆಲಸ ಆಗಿದೆ JJM ದು. ಮೋದಿ ಅವರ ಕಲ್ಪನೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯರು ಶುದ್ಧ ನೀರನ್ನು ಕೊಡಬೇಕು ಅನ್ಬಿಟ್ಟು ಜಲ್ ಜೀವನ್ ಮಿಷಿನ್ ಮತ್ತೆ ಇಲ್ಲಿ JJM ಅಂತ ಎಲ್ಲ ಇದ್ ಮಾಡಿದ್ದಾರೆ ಸರ್. ಮೊದಲು ನಾವು ಪಟ್ಟಣ ಪಂಚಾಯತ್ ಶುದ್ಧ ನೀರು ಅಂತ ಕೊಡ್ತಿದ್ವಿ, ಅದು ಇಷ್ಟು ಸಮರ್ಪಕವಾಗಿ ಇರಲಿಲ್ಲ ಶುದ್ಧ ನೀರಿನ ಘಟಕ. ಈಗ ಇವ್ರು ಬಂದ ಮೇಲೆ, JJM ಅವ್ರು ಬಂದ ಮೇಲೆ ಸರ್, ಪ್ರತಿಯೊಂದು ಮನೆಗೂ ನೀರನ್ನ ಅಳವಡಿಕೆ, ನಲ್ಲಿ ಅಳವಡಿಕೆ ಆಗಿದೆ ಸರ್. ಇನ್ನೇನಪ್ಪ ಅಂತಂದ್ರೆ ಟ್ಯಾಂಕ್ಗಳದು ವಾಲ್ಗಳೆಲ್ಲ ಫಿಟ್ ಮಾಡ್ತಾ ಇದಾರೆ, ಈಗ ಟ್ರಯಲ್ ಆಗಿ ಡೈಲಿ ಬಿಡ್ತಾ ಇದಾರೆ. ಈಗ ಮೊದಲು 2 ದಿನಕ್ಕೊಂದ್ಸಲ ನೀರು ಕೊಡ್ತಾ ಇದ್ರು, ಈಗ ಡೈಲಿ ನೀರು ಕೊಡ್ತಾರೆ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಡೈಲಿ ಬರುತ್ತೆ, 24x7 ಎಲ್ಲ ಡೈಲಿ
0: ಬರುತ್ತೆ,
1: ಇಷ್ಟು ಅವರ್ ಅಂತ ಇರುತ್ತೆ ಸರ್. ಅದು ಶುದ್ಧ ನೀರು. ಈಗ ಪ್ರಸ್ತುತವಾಗಿ ಅಲ್ಲಿ ಜಾಕ್ವಾಲ್ ಅಂತ ಇದೆ ಸರ್, ನಮ್ದು ನೀರನ್ನ ಇದ್ರದ್ದು. ಅಲ್ಲಿ ಹೊಸ ಮೊದಲು ನಮಗೆ ಬರೀ 25 HP ಮೋಟರ್ ಇತ್ತು, 25 HP ಮತ್ತೆ 15 HP ಎರಡು ಮೋಟರ್ ಇತ್ತು. ಇವರು ಬಂದ ಮೇಲೆ ಸರ್ 80 HP ಮೋಟರ್ ಇದೆ. ನಮಗೆ ಒಂದು ದಿನಕ್ಕೆ ಸರ್ಗೂರ್ಗೆ 10 ಲಕ್ಷ ಲೀಟರ್ ನೀರು ಖಾಲಿ ಆಗುತ್ತೆ ಸರ್. ಒಂದು ದಿನಕ್ಕೆ 10 ಲಕ್ಷ ಲೀಟರ್ ಖಾಲಿ ಆಗ್ತಾ ಇದೆ. ಅದು ನಮಗೆ ಇವ್ರು JJM ಅವ್ರು ಬಂದ ಮೇಲೆ ಇಷ್ಟು ನಮ್ಮ ಸರ್ಗೂರಲ್ಲಿ ನೀರಿನ ಅವಶ್ಯಕತೆ ಇದೆ ಅಂತ ಗೊತ್ತಿರೋದು.
0: ಅಂದ್ರೆ ಲೆಕ್ಕಾಚಾರದ ಪ್ರಕಾರ JJM ಮಿಷಿನ್ ಬಂದ ಮೇಲೆ
1: ಗೊತ್ತಾಗಿದ್ದು, ಅಲ್ಲಿವರೆಗೂ ನಮಗೆ ಕೊಡ್ತಿರ್ಲಿಲ್ಲ. ನಮ್ಮ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಸರ್, ಬೇರೆ ಕಡೆ ಎಲ್ಲ ನೀರಿಗೆ ಎಷ್ಟು ಅಭಾವ ಇದೆ ಅಂತ. ವೇಸ್ಟ್ ಮಾಡಕ್ ಹೋಗ್ಬಾರ್ದು, ಪ್ರತಿ ಹನಿ ನೀರಿಗೂ ನಾವು ಉಪಯೋಗ ಪಡ್ಕೋಬೇಕು ಸರ್. ಕೆಲವ್ರು ಏನ್ ಮಾಡ್ತಾರೆ, ನೀರನ್ನ ಬೇಕಾಬಿಟ್ಟು ಬಿಟ್ಬಿಡೋದು, ನೀರು ತಿರುಗಿಸ್ಬಿಡೋದು, ಆ ನೀರು ಹೋಗೋದು, ಅವೆಲ್ಲ ನೀರಿಗೆ ಎಷ್ಟು ಪ್ರಾಧಾನ್ಯತೆ ಕೊಡಬೇಕು ಅಂದ್ರೆ ಮುಂದೊಂದು ದಿನಗಳ ಪೀಳಿಗೆಗೆ ಅದು ದುಡ್ಡು ಈಗಲೇ ನಾವು ಸರ್ ಕುಡಿಬೇಕು ಅಂದ್ರೆ 20 ರೂಪಾಯಿ ಕೊಟ್ಟ ಇಲ್ಲ 30 ರೂಪಾಯಿ ಕೊಟ್ಟ ನೀರು ಕೊಂಡ್ಕೊಂಡು ಕುಡಿಯೋ ಮಟ್ಟಕ್ಕೆ ಆಗ, ಪ್ರಕೃತಿಲಿ ಸಿಗಂತಂದ್ರೆ ದುಡ್ಡು ಕೊಡ್ಬಿಟ್ಟು ಕುಡಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮುಂದಿನ ಪೀಳಿಗೆ ಉಳಿಸ್ಬೇಕು ನೀರನ್ನ ಅನ್ನ ಇದ್ರಲ್ಲೂ ಮೀಟರ್ ಅಳವಡಿಸಿದ್ದಾರೆ ಸರ್. ಜನರು ಜಾಗೃತಿ ಆಗ್ಲಿ, ಅದ್ರ ಬಗ್ಗೆ ಸ್ವಲ್ಪ ಒಲವಿರ್ಲಿ, ಅವ್ರಿಗೂ ಭಯ ಅನ್ನೋದು ಇರುತ್ತೆ, ಮೀಟರ್ ಓಡ್ಬಿಟ್ಟು ಅನ್ನೋದು ದುಡ್ಡು ಕಟ್ಟು ಎಷ್ಟು ಜಾಸ್ತಿ ಬರುತ್ತಲ್ಲ ಅನ್ನೋದು ಜಾಗೃತಿ ಮೂಡ್ತಾ ಇದಾರೆ. ಅವ್ರು ಬಂದ್ಮೇಲೆ ಒಳ್ಳೆ ಕೆಲಸ ಆಗಿದೆ ಸರ್.
0: ಸರ್, ವಾರ್ಡಿನ ಅಭಿವೃದ್ಧಿಯಲ್ಲಿ ಇದುವರೆಗಿನ ತಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಅನಿಸಿಕೆಗಳನ್ನು ಹಂಚ್ಕೊಳ್ಳೋದಾದ್ರೆ.
1: ಸರ್, ನಾವು 2021 ಗೆದ್ದು ಬಂದ್ಮೇಲೆ ಸರ್, ಅದರಿಂದ ಹಿಂದೆ ವಾರ್ಡ್ ಅನ್ನ ಅಭಿವೃದ್ಧಿ ಏನೋ ಶೂನ್ಯ ಇತ್ತು ಸರ್. ನಮ್ಮ 8ನೇ ವಾರ್ಡ್ ಮಾತ್ರ ನಾವು ಹೇಳ್ತಿರೋದು, ನಾವು ನೋಡಿರೋದು, ಯಾಕಂದ್ರೆ ನಾನು ಅಲ್ಲಿ ಹುಟ್ಟೆ ಬೆಳೆದಿರೋದ್ರಿಂದ ನಮ್ಮ ವಾರ್ಡಲ್ಲಿ ಬಂದಿದ್ದ ಅನುದಾನಗಳೆಲ್ಲ ಅಲ್ಲಿಗೆ ಗೆದ್ದಿರೋ ಚುನಾಯಿತ ಪ್ರತಿನಿಧಿಗಳು ಏನು 2004 ಇಲ್ಲಿವರೆಗೆ ಗೆದ್ಕೊಂಬಂದಿರೋ ಸರ್, ನಮಗೆ ಏನು ಕೊಟ್ಟಿರ್ಲಿಲ್ಲ ಸರ್. ಓಪನ್ ಚಾಲೆಂಜ್ ಮಾಡಿದೆ, ಅವ್ರು ಬರಲಿ ಕುತ್ಕೊಂಡು ಡಿಬೇಟ್ ಕುತ್ಕೊಂಡು ಅವ್ರೇನೇನು ಮಾಡೋರು ನಾವೇನ್ ಮಾಡೋರು ಹೇಳ್ತೀವಿ ಸರ್. ನಾವು ಬಂದ್ಮೇಲೆ ಸರ್ 10 ಮನೆ ಕೊಟ್ಟಿದ್ದೀವಿ ನಮ್ಮ ವಾರ್ಡನ್ ಇವರುಗಳಿಗೆ, ಮತ್ತೆ ಸ್ಕಾಲರ್ಶಿಪ್ಗಳು ಕೊಟ್ಟಿದ್ದೀವಿ ವಿದ್ಯಾರ್ಥಿಗಳಿಗೆ, ಮತ್ತೆ ಡ್ರೈನೇಜ್ಗಳು ಮಾಡಿಸಿದೀವಿ ಸರ್, ಪೈಪ್ ಲೈನ್ ಶುದ್ಧ ನೀರು ಪೈಪ್ ಲೈನ್ಗಳು ಮಾಡಿಸಿದ್ದೀವಿ ಮನೆ ಮನೆಗೂ. ಆಮೇಲೆ ಹಸಿ ಕಸ ಒಣ ಕಸ ಇವುಗಳಿಗೂ ಟಬ್ಗಳು ಕೊಟ್ಟಿದ್ದೀವಿ, ಮತ್ತೆ ರಸ್ತೆ ಅಭಿವೃದ್ಧಿಗಳು ಮಾಡಿದ್ದೀವಿ ಸರ್. ಬಂದು ವಾರ್ಡಲ್ಲಿ ಎಲ್ಲ ನೀವು ಕೇಳ್ತು ಅಂತಂದ್ರೆ ಮಾಡಿದಾರೆ ಅನ್ನೋ ಮಟ್ಟ ಕೆಲಸ ಮಾಡಿದ್ದೀವಿ. ಡೈಲಿ ಲೈಟ್ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಇವು ಪ್ರಮುಖ ಇವುಗಳಿಗೆ ಆದ್ಯತೆಗಳು ಕೊಟ್ಟಿದ್ದೀವಿ ಸರ್. ಇನ್ನು ಮುಂದಿನ ದಿನಗಳಲ್ಲೂ ಏನು ಸರ್ಕಾರದ ಅನುದಾನಗಳು ಬರುತ್ತೆ ಜನಗಳು ಕೊಡ ಅಂತ ಇದು ಮಾಡಿದ್ವಿ. ಒಬ್ಬರು ಅಂಗವಿಕಲರು ಮನೆ ಕೊಡಿಸಿದ್ದೀವಿ ನಮ್ಮ ವಾರ್ಡಲ್ಲೇ, ಮತ್ತೆ ಏನಾರ ಸಣ್ಣ ಪುಟ್ಟ ಇದಾಯ್ತು ಅಂದ್ರೆ ಅವ್ರ ಜೊತೆನೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ.
2: ಈ ವಾರ್ಡಲ್ಲಿ ಕೆಲಸ ಅಭಿವೃದ್ಧಿ ಅಂತೂ ಆಗಿದೆ 90% ನಮ್ಮ ಮನೆಯವ್ರು ಹೇಳೋ ಪ್ರಕಾರ. ಇವಾಗ ಈಗ ಸ್ವಲ್ಪ ನಮಗೂ ನಾವು ಗೆದ್ದಿದ್ದಕ್ಕೂ ಒಂದು ಮಟ್ಟಿಗೆ ಸಾರ್ಥಕ ಆಯಿತು, ನಮಗೂ ನಮಗೂ ಜನ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಅಂತ ನಮಗೂ ಅನಿಸ್ತಾ ಇದೆ ಇವಾಗ. ಇನ್ನೂ ಮುಂದೆ ಅದೇ ವಿಶೇಷ ಅನುದಾನ ಆ ಥರ ಏನಾದ್ರು ಬಂದರೆ, ಇನ್ನೂ ನಾವು ನಮ್ಮ ಅವಧಿಯಲ್ಲಿ ಇನ್ನೂ 2 ತಿಂಗಳ ಅವಧಿಯಲ್ಲಿ ಆ ಥರ ಏನಾರು ಬಂದರೆ ಹೆಚ್ಚಿನ ಇನ್ನೂ ನಾವು ಅಭಿವೃದ್ಧಿಗೆ ಇನ್ನೂ ಸಹಕಾರ ಮಾಡ್ಬೋದು ಅಂತ ಅನಿಸತ್ತೆ. ಈಗ ನಮ್ಮ ಇದ್ರಲ್ಲಿ ಅಂತಂದ್ರೆ ವಾರ್ಡಲ್ಲಿ ಈಗ ಮೇನ್ ಅಂದ್ರೆ ಜನರ ಬೆಂಬಲನು ನಮಗೆ

0: ತುಂಬಾ ಅವಶ್ಯಕತೆ ಅವ್ರೇ, ಅವರು ಸಪೋರ್ಟ್ ಮಾಡಬೇಕು ನಮಗೆ. ಅವರು ನಮಗೆ ಮುಂದಕ್ಕೆ ನೀವು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಎಲ್ಲ ನೀವು ಗೆದ್ದಮೇಲೆ ಅಭಿವೃದ್ಧಿ ಆಗಿದೆ ವಾರ್ಡ್ಗಳು ಅಂತಂದ್ರೆ ನಮಗೂ ಒಂಥರ ಖುಷಿ ಹೆಮ್ಮೆ ಆಗತ್ತೆ. ಓ, ನಾವು ಗೆದ್ದಿದ್ದಕ್ಕೂ ಸಾರ್ಥಕ ಆಯ್ತಲ್ವಾ ಅಂತ ಅನ್ಸತ್ತೆ. ಅದಕ್ಕೆ ಖುಷಿ ಅಂತೂ ಆಗತ್ತೆ. ಬಟ್ ವಾರ್ಡ್ ಅಭಿವೃದ್ಧಿ ಆಗ್ಬೇಕು, ಇನ್ನು ನಮ್ಮ ಅವಧಿಯಲ್ಲೂ ಇನ್ನೂ ಆಗ್ಬೇಕಿತ್ತೇನೋ, ಇನ್ನು ಪೂರ್ತಿ ಸಂಪೂರ್ಣ ಆಗ್ಬೇಕಿತ್ತೇನೋ ಅಂತ ಒಂದು ಮನಸ್ಸಲ್ಲಿ ಇತ್ತು. ಒಟ್ಟಿನಲ್ಲಿ ಈಗ 90% ಆಗಿದೆ, ಅದೊಂದು ಖುಷಿ ಇದೆ ನಮಗೆ.
1: ಮೇಡಮ್, ನಿಮ್ಮ ಒಂದು ಸದಸ್ಯತ್ವದಲ್ಲಿ ಈಗ ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳನ್ನ ಇನ್ನು ಏನೇನು ಹಾಕೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಮುಂದಿನ ಯೋಜನೆ ಅಂದ್ರೆ ಇವಾಗ ಅದೇ ಇನ್ನೊಂದು 2 ತಿಂಗಳು ಉಳಿದಿದೆಯಲ್ವಾ, ಅದರೊಳಗೆ ಏನಾರ ಬಂದ್ರೆ ಅನುದಾನ, ಏನಾದ್ರು ಪಂಚಾಯತಿ ಅನುದಾನ ಅಥವಾ ವಿಶೇಷ ಅನುದಾನ ಏನಾರ ಬಂದ್ರೆ ಮುಂದಿನ ಇನ್ನೇನು ನಮ್ದು ವಾರ್ಡ್ ಅಲ್ಲಿ ಅಥವಾ ಬೇರೆ ವಾರ್ಡ್ಗಳಲ್ಲಿ ನಮ್ಮ ಸದ್ಯಕ್ಕೆ ನಮ್ಮ ವಾರ್ಡ್ ಅನ್ನೋ ಪ್ರಕಾರ ಅಂದ್ರೆ ಮುಂದೆ ಏನು ಇನ್ನು ಬಾಕಿ ಇರೋ ಏನೋ ಕೆಲಸ ಇದೆ ಅಲ್ವಾ ವಾರ್ಡ್ ಅಲ್ಲಿ, ಅದನ್ನ ಮುಂದೆ ಅದನ್ನ ಕಂಪ್ಲೀಟ್ ಆಗಿ ಮಾಡ್ಬಿಡ್ಬೇಕು. ನಮ್ಮ ವಾರ್ಡ್ ಅಲ್ಲಿ ಯಾವ ಮುಂದೆ ಯಾರು ನೆಕ್ಸ್ಟ್ ಯಾರು ಗೆದ್ರೂ ಅವರು ಮಾಡ್ತಾರೆ, ಬಟ್ ಅವ್ರು ಮಾಡುವಷ್ಟರಲ್ಲಿ ನಾವು ನಮ್ಮ ಸದಸ್ಯತ್ವದಲ್ಲಿ ನಮ್ದು ಕಂಪ್ಲೀಟ್ ಆಗ್ಬೇಕು, ನಾವು ಮಾಡಿದೀವಿ ಅಂತ ಈ 2 ತಿಂಗಳಲ್ಲಿ ವಿಶೇಷ ಅನುದಾನ ಆಗ್ಲಿ ಪಂಚಾಯತಿ ಅನುದಾನದಿಂದ ಯಾವ್ದಾದ್ರು ಒಂದು ಬಂದ್ರೆ ಮುಂದಿನ ಯೋಜನೆ ಅವು ಅಂದ್ರೆ ಮುಂದಿನ ಯೋಜನೆ ಬಗ್ಗೆ ಮುಂದೆ ಮಾಡೋಕ್ಕಿಂತ ನಾವು ಈ ನಮ್ಮ 2 ತಿಂಗಳ ಅವಧಿಯಲ್ಲಿ ಮಾಡಿ ಮುಗಿಸ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಇದೆ. ಒಟ್ಟಿನಲ್ಲಿ ನೋಡುವ ಅದು ಏನಾಗತ್ತೆ ಅಂತ ಗೊತ್ತಿಲ್ಲ. ಇನ್ನು
2: ಈಗ 14ನೇ ಹಣಕಾಸು ಆಯೋಗದಲ್ಲಿ 435,000 ರೂಪಾಯಿ ಆಗಿದೆ, ಮುಂದೆ ತಿಂಗಳ ಹಣ ಬಿಡುಗಡೆ ಆಗ್ತಿದೆ. ಮಡಿವಾಳರ ಏನೋ ಒಂದು ಬ್ಯಾಲೆನ್ಸ್ ಇತ್ತು, ಮಡಿವಾಳರ ಬೀದಿ, ಕಾಂಕ್ರೀಟ್ ರಸ್ತೆ, ಡ್ರೈನೇಜು ಮತ್ತೆ ಡಕ್ಕು, ಇಷ್ಟು ಅನುದಾನ ಹಾಕ್ಸಿದ್ದೀನಿ ಸರ್ ಅಲ್ಲಿಗೆ. ಮತ್ತೆ ಇನ್ನೊಂದು ಎಲ್ಲಿ ರೋಡ್ ಕೆಲಸ ಅರ್ಧ ಕಾಂಕ್ರೀಟ್ ಆಗಿತ್ತು ಅದರೊಂದು 30 ಅಡಿದು ಅದು ಮುಗಿಸ್ತಿದ್ದೀವಿ. ಇನ್ನು ನಮಗೆ ಏನಪ್ಪ ಮೇಜರ್ ಅಂತಂದ್ರೆ ಚಂದ್ರಮೌಳೇಶ್ವರ ರಥಬೀದಿ ಒಂದು ಆಗ್ತಿದೆ, ಅದರಲ್ಲಿ ಒಂದು 30 ಮೀಟ್ರು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಎಮ್ ಎಲ್ ಎ ಅವ್ರ ಜೊತೆ ಮಾತಾಡಿದ್ದೀವಿ, ಕೊಡ್ತೀನಿ ಅಂತ ಅಂದಿದ್ದಾರೆ, ಅದು ಆಗ್ಬಿಡ್ತದೆ ಅಂತ ಪೂರ್ಣ ಪ್ರಮಾಣದ ಕೆಲಸ ಆಗಿದೆ. ಇನ್ನೇನು ಮುಂದಿನ ಸದ್ಯ ಬಂದವ್ರು ಗೆದ್ದವರು ಅವ್ರು ಜಾಸ್ತಿ ಏನು ಫೋಕಸ್ ಮಾಡಬೇಕು ಅಂದರೆ ಸರ್, ಕಪಿಲಾ ನದಿ ತೀರದಲ್ಲಿ ಬರೋ ಅಂಥ ಕೆಲಸಗಳು ಮಾಡಬೇಕು ಸರ್. ಅಲ್ಲಿ STP ಪ್ಲಾಂಟ್ ಮಾಡಿಸ್ಬೇಕು, ಮತ್ತು ಅಲ್ಲಿಗೆ ನೀರು ಚರಂಡಿ ನೀರು ಹೋಗದೆ ನೋಡ್ಕೊಬೇಕು, ಅದನ್ನು ನಿರ್ವಹಣೆ ಮಾಡೋ ಅಂತ ಕೆಲಸ ಮಾಡಬೇಕು. ಅದನ್ನು ಈಗ ಮುಂದಿನ ಇದಕ್ಕೆ ಯೋಜನೆ ಮಾಡಿ ಪ್ಲಾನ್ ಎಲ್ಲ ಮಾಡಿ ಕೊಟ್ಬಿಟ್ಟಿದೀವಿ ಸರ್. ಬಂದವರು ಅದನ್ನ ನಿರ್ವಹಿಸ್ತಾ ಹೋದ್ರೆ ಸಾಕು, ಇನ್ ಜನಗಳಿಗೆ ಏನ್ ಬರಬೇಕು ಅನುದಾನಗಳನ್ನ ಕೊಡಿಸಿ ವಾರ್ಡ್ ಅನ್ನು ಅಭಿವೃದ್ಧಿ ಮಾಡ್ಕೋದ್ರೆ ನಮ್ ಸಹಕಾರ ಇದೇ ಇರುತ್ತೆ ಮುಂದಿನ ದಿನಗಳಿಂದ.
1: ಸರ್, ಒಟ್ಟಾರೆಯಾಗಿ ವಾರ್ಡಿನ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಆಗಿರ್ಬೋದು, ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಹೇಗಿತ್ತು ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ?
2: ಸರ್, ನಮಗೆ ಯುವಕರೇ ನಮ್ಮ ಶಕ್ತಿ, ಮುಂದಿನ ನಮ್ಮ ಪೀಳಿಗೆ ಅಂತಂದ್ರೆ ಅವರೇ ನಡೆಸ್ಕೋವಂತ ಕೆಲಸ. ಅವರು ರಾಜಕಾರಣಕ್ಕೆ ಬರಬೇಕು ಸರ್, ಯಾಕೆ ನಮ್ಮ ನ್ಯೂನ್ಯತೆಗಳು ನಮ್ಮ ತಪ್ಪುಗಳನ್ನ ತೋರ್ಸಂತವ್ರು ಅವರೇ. ಹಿರಿಯರೇನ ಬಿಡ ಹೋಗನು ಕ್ಷಮಿಸ್ಬಿಡ್ತಾರೆ, ಆದ್ರೆ ಯುವಕರು ನೇರವಾಗಿ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಅದರಿಂದ ಯುವಕರು ಹೆಚ್ಚೆಚ್ಚಿನ ಇದರಲ್ಲಿ ಬರಬೇಕು. ನಮ್ಮ ವಾರ್ಡಲ್ಲಿ ಅನುದಾನ ಬಂದಿಲ್ಲ ಅಂತಂದ್ರೆ ಯಾಕೆ ಬಂದಿಲ್ಲ ಏನಂತಂದ್ರೆ ಅವ್ರು ಜಾಗೃತರ ಆಯ್ತಾರೆ ಸರ್. ಇವತ್ತು ಎಲ್ಲರ ಕೈಲ ಮೊಬೈಲ್ ಇದೆ, ನಮ್ಮ ತಪ್ಪುಗಳು ನಮ್ಮ ಸರಿಗಳನ್ನೆಲ್ಲ ಅವರು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾರೆ ಸರ್. ಇವತ್ತು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಸುಮಾರು ಸಾಮಾಜಿಕ ಜಾಲತಾಣದಲ್ಲಿ ಆಗ್ತು ಅಂದ್ರೆ ಸರ್ ನಾವು ಅವ್ರಿಗೆ ಎದುರ್ಕೊಂಡು ಕೆಲಸ ಮಾಡೋಂತ ಆಗತ್ತೆ ಕೆಲಸಗಳು. ಅವರು ಹೆಚ್ಚಿನ ರೀತಿಯಲ್ಲಿ ಬರಬೇಕು ಸರ್, ರಾಜಕಾರಣಕ್ಕೆ ಬರಬೇಕು, ಎಲ್ಲಾ ಕ್ಷೇತ್ರದಲ್ಲಿ ಇರಬೇಕು ಸರ್ ಯುವಕರು ಇವತ್ತು.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಸರಗೂರಿನ ಸಾರ್ವಜನಿಕರಿಗೆ ಏನಾದರೂ ಸಂದೇಶವನ್ನು ಕೊಡೋದಾದ್ರೆ ಏನಂತ ಕೊಡೋದಿಕ್ ಬಯಸ್ತೀರಾ?
2: ಸರ್, ಜನಧ್ವನಿ ಅಂತಂದ್ರೆ ಸಾಮಾನ್ಯ ಜನರ ನಾಡಿ ಮಿಡಿತ ಇಟ್ಟು ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದೀರ, ನೀವು ಏನೇನು ಕೆಲಸ ಮಾಡಿದೀರ, ನಮ್ಮ ತಪ್ಪು ಸರಿಗಳನ್ನ ಜಾಗೃತಿ ಮೂಡಿಸ್ತಿದ್ದೀರ, ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕು ಅಂತ ಆಶಿಸ್ತೀನಿ ಸರ್. ನಿಮ್ಮ ಜನಧ್ವನಿ ಸಮುದಾಯ ಬಾಣಾಲಯ ಕೇಂದ್ರ ಇಡೀ ನಮ್ಮ ಕರ್ನಾಟಕದಲ್ಲಿ ವ್ಯಾಪಿಸ್ಬೇಕು ಅಂತ ನಮ್ದು ಆಶಯ ಇದೆ ಸರ್. ಅದು ಒಳ್ಳೇದು, ಯಾಕಂದ್ರೆ ಜನ ಜಾಗೃತಿ ಆಗ್ಬೇಕು ಸರ್. ಯಾಕಂದ್ರೆ ಇವತ್ತು ಮೊಬೈಲ್ ಎಲ್ಲ ಇಟ್ಕೊಂಡು ಪ್ರತಿಯೊಂದು ಇದರಲ್ಲೂ ಇರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಿನ ರೀತಿಯಲ್ಲಿ ನೀವು ನಮ್ಮನ್ನ ಪ್ರಶ್ನೆ ಮಾಡೋದ್ರಿಂದ ನಾವು ಜಾಗೃತರಾಯ್ತೀವಿ. ನಮ್ಮ ಸರ್ಗೂರಲ್ಲಿ ಇದೆ ಜನಧ್ವನಿ ಕೇಂದ್ರ, ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡಿದಾಗ ನಾವೆಲ್ಲ ಏನಕ್ಕೆ ಸತ್ಯ ಹೇಳಬೇಕಲ್ಲ, ಸುಳ್ಳು ಹೇಳೋಕ್ಕಾಗಲ್ವಲ್ಲ, ಇದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ದೀನಿ. ನಿಮಗೂ ಒಳ್ಳೇದಾಗಲಿ, ನಮಗೂ ಜಾಗೃತಿ ಮೂಡಿಸಿ ಒಳ್ಳೇದಾಗಿದೆ ಸರ್. ನಮ್ಮ ಹೆಚ್ಚಿನ ಇದಾಗಿ ಸರ್, ನಮ್ಮ ವಾರ್ಡ್ಗೆ ನಮ್ಮ ವಾರ್ಡ್ ಜನಕ್ಕೆ ಅವ್ರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತೀವಿ ಸರ್. ಎಲ್ಲೋ ಇದ್ದವನ್ನ ಕರ್ಕೊಂಬಂದು ನಮ್ಮ ಶ್ರೀಮತಿ ಅವ್ರಿಗೆ ಟಿಕೆಟ್ ಕೊಟ್ಟು ಬೆನ್ತಟ್ಟಿ ನಮ್ಮ ಸಣ್ಣ ಸಮುದಾಯದ್ರು ಬೆನ್ತಟ್ಟಿ ನಮ್ಮನ್ನ ಈ ಆಶೀರ್ವಾದ ಮಾಡ ಕಳಿಸಿದ್ರೆ ಸರ್. ಅದ್ರ ಜೊತೆಗೆ ನಮ್ಮ ಸರ್ಗೂರ ಜನತೆಗೆ ನಮ್ಮ ಸರಿ ತಪ್ಪುಗಳನ್ನೆಲ್ಲ ತಿದ್ದಿ ನೀವು ಇವತ್ತು

0: ಜನ ನಮ್ನ ಬೆನ್ ತಡ್ತಾ ಇದಾರೆ, ನಿನ್ ವಾರ್ಡಲ್ಲಿ ಕೆಲಸ ಮಾಡ್ತಿದ್ದೆ ಹಿಂಗೆ ಮಾಡ್ಕೋ ಅಂತ ಹೇಳ್ತಾ ಇದಾರೆ, ಆಶೀರ್ವಾದ ಮಾಡ್ತಿದ್ದಾರೆ. ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ ಸರ್ ನನ್ನ ಕಡೆಯಿಂದ.
1: ಇಲ್ಲಿಯವರೆಗೂ ತಮ್ಮ ವಾರ್ಡಿನ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
1: ಇಂದು ನಾವು ಸರಗೂರು ಪಟ್ಟಣದ 8ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಉಮಾರಾಮಚಂದ್ರ ಹಾಗೂ ಶ್ರೀಯುತ ರಾಮೂರವರಿಂದ 8ನೇ ವಾರ್ಡಿನ ಬಗ್ಗೆ ಹಾಗೂ ಸರಗೂರಿನ ಇತರೆ ವಾರ್ಡ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ವಾರ್ಡಿನ ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ಸಮಸ್ಯೆಗಳನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ಸರಗೂರು ಪಟ್ಟಣದ 8ನೇ ವಾರ್ಡಿನ ಸ್ಥಿತಿಗತಿ, ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ನಮ್ಮೂರು ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಪಟ್ಟಣದ 8ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಉಮಾ ರಾಮಚಂದ್ರ ಹಾಗೂ ಶ್ರೀಯುತ ರಾಮೂರವರು. ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

0: ಇದುವರೆಗೂ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಸುಮಧುರ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ಬಂಧನ ಮತ್ತು ಬಂಧನದಿಂದ ಬಿಡುಗಡೆ ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾದ ಶ್ರೀಯುತ ಸಿ ವಿ ಕೇಶವಮೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾನೂನು ಕೇವಲ ಪುಸ್ತಕದ ಸಾಲುಗಳಲ್ಲ, ಅದು ನಮ್ಮ ನೆಮ್ಮದಿಯ ಬದುಕಿನ ರಕ್ಷಾಕವಚ. ಗೊಂದಲಗಳಿಗೆ ತೆರೆ ಎಳೆಯಲು, ನ್ಯಾಯದ ಹಾದಿ ತೋರಿಸಲು ಇಂದು ನಿಮ್ಮ ಮುಂದೆ ಬಂದಿದೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕಾನೂನು ಸಲಹೆ. ಇಂದಿನ ಸಂಚಿಕೆಯಲ್ಲಿ ನಾವು ಚರ್ಚಿಸಲಿರುವ ವಿಷಯ ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ಬಂಧನ ಮತ್ತು ಬಂಧನದಿಂದ ಬಿಡುಗಡೆಯಾಗುವ ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಹಿರಿಯ ವಕೀಲರಾದ ಶ್ರೀಯುತ ಸಿ ವಿ ಕೇಶವಮೂರ್ತಿರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
4: ಧನ್ಯವಾದ
3: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
4: ನಾನು ಕಳೆದ 44 ಮೈಸೂರು ನಗರದಲ್ಲಿ ವಕೀಲಿ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅದಕ್ಕೆ ಪೂರ್ವದಲ್ಲಿ 8 ಕಾಲ ಕಾಲೇಜಿನಲ್ಲಿ ಕಾನೂನು ವಿಷಯದ ಬಗ್ಗೆ ಉಪನ್ಯಾಸಕನಾಗೂ ಕೂಡ ಕೆಲಸ ಮಾಡಿದ್ದೀನಿ. ನನ್ನ ವಿಶೇಷ ಆಸಕ್ತಿ ಇರೋದು ಸಿವಿಲ್ ಕೇಸಸ್ಸು. ಹಂಗನ್ ಮಾತ್ರಕ್ಕೆ ಕ್ರಿಮಿನಲ್ ಕೇಸ್ಗಳಿಂದ ದೂರ ಇದ್ದೀನಿ ಅಂತೇನಲ್ಲ. ನಾನು ಕ್ರಿಮಿನಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಎಷ್ಟೋ ತಿಳುವಳಿಕೆ ಗಳಿಸ್ಕೊಂಡಿದ್ದೀನಲ್ಲ. ಅದರ ಹಿನ್ನೆಲೆಯಲ್ಲಿ ಇವತ್ತಿನ ವಿಷಯದ ಬಗ್ಗೆ ಕೆಲವು ಅನಿಸಿಕೆಗಳನ್ನು, ಕೆಲವು ಅಂಶಗಳನ್ನು ನಿಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳೋದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ.
3: ಸಂವಿಧಾನದ ಅಡಿಯಲ್ಲಿ ಈಗ ಒಬ್ಬ ವ್ಯಕ್ತಿ ಬಂಧನಕ್ಕೆ ಒಳಗಾಗುವಂತಹ ಸಂದರ್ಭದಲ್ಲಿ ಅಥವಾ ಬಂಧನದಿಂದ ಬಿಡುಗಡೆಯನ್ನು ಬಯಸುವಂತಹ ಸಂದರ್ಭದಲ್ಲಿ ಅವನಿಗೆ ಕಾನೂನಿನ ಅಡಿಯಲ್ಲಿ ಏನೆಲ್ಲ ಅಂಶಗಳು ಪ್ರಭಾವ ಬೀರುತ್ತವೆ, ಆ ಒಂದು ಅಂಶಗಳ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ.
4: ನೋಡಿ, ಸಂವಿಧಾನದ ಹಿನ್ನೆಲೆ ಅಂತ ಬಹಳ ಮೂಲಭೂತ ಪ್ರಶ್ನೆಯನ್ನ ತಾವು ಎತ್ತಿದ್ದೀರಿ. ಸಂವಿಧಾನದಲ್ಲಿ ವಿಧಿ 14 ವಿಧಿ 32 ಮೂಲಭೂತ ಹಕ್ಕುಗಳು ಅಂತ ಇದೆ. ನೋಡಿ, ಬಹಳ ಜನ ಮೂಲಭೂತ ಹಕ್ಕುಗಳು ಅಂದಾಗ ಮೂಲಭೂತ ಸ್ವಾತಂತ್ರ್ಯ ಅಂತ ಇದೆ 19 ವಿಧಿಲಿ, ಅದಕ್ಕೂ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೋತಾರೆ. ಹಾಗಲ್ಲ, ಮೂಲಭೂತ ಸ್ವಾತಂತ್ರ್ಯ ಅನ್ನೋದು ಒಂದು ವಿಧಿ. ಮೂಲಭೂತ ಹಕ್ಕುಗಳು ಅಂದ್ರೆ ಈಗ ಹಕ್ಕುಗಳು, ಸಮಾನತೆ ಹಕ್ಕುಗಳು 14 ವಿಧಿಲಿದೆ, 19 ಇಲ್ಲ. 15, 16, 17, 18 ಹಂಚಿ ಹೋಗಿದೆ ಅದು.

ಏನೇನು ಮುಖ್ಯವಾದ ಅಂಶಗಳು ಅನ್ನೋದು. ಸೊ 19ನೇದೇ ಪ್ರತ್ಯೇಕ. ಆ ರೀತಿ 21 ಅಂತಕ್ಕಂತ ಒಂದು ವಿಧಿ ಇದೆ. 21 ಅನ್ನೋದು ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಮಾತಾಡುತ್ತೆ, ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯ ನನ್ನ ದೇಹದ ಬಗ್ಗೆ. ಅಲ್ಲಿ ಈ ತರ ಪದ ಬಳಸಿದ್ದಾರೆ, ನೋ ಪರ್ಸನ್ ಶಾಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ರೈಟ್ ಟು ಲೈಫ್ ಆರ್ ಲಿಬರ್ಟಿ ಎಕ್ಸೆಪ್ಟ್ ಬೈ ದ ಪ್ರೊಸೀಜರ್ ಎಸ್ಟಾಬ್ಲಿಶ್ಡ್ ಬೈ ಲಾ. ಯಾವನೇ ವ್ಯಕ್ತಿಗೆ, ಓ ಈಗ ಬಹಳ ಗಹನವಾದ ಪದ ಬಳಸ್ಬಿಟ್ಟೆ ನಾನು, ಮೂಲಭೂತ ಹಕ್ಕುಗಳು ಅಂತ ಹೇಳದ್ನಲ್ಲ 19, ಅದು ಭಾರತದ ನಾಗರಿಕನಿಗೆ, ಎವ್ರಿ ಸಿಟಿಸನ್. ಇಲ್ಲಿ ನಾನು ಹೇಳಲಿಲ್ಲ ಸಿಟಿಸನ್ ಅನ್ನಲಿಲ್ಲ, ಈ ಸ್ವಾತಂತ್ರ್ಯ ಇದೆಯಲ್ಲ ವೈಯಕ್ತಿಕ ಹಕ್ಕು ಎಲ್ಲರಿಗೂ ಇದೆ, ಎವ್ರಿ ಪರ್ಸನ್, ಇದು ಪ್ರತಿಯೊಬ್ಬರಿಗೂ ಸೇರುತ್ತೆ. ಈಗ ವಿದೇಶದಿಂದ ಒಂದು ಮಹಿಳೆ ಭಾರತಕ್ಕೆ ಬಂದಿದ್ದಾಳೆ, ಅವಳ ಮೇಲೆ ದೌರ್ಜನ್ಯ ಆಯ್ತು ಅಥವಾ ಅತ್ಯಾಚಾರ ಆಯ್ತು, ಅವಳನ್ನು ಕಾಪಾಡೋದಕ್ಕೆ ಹಕ್ಕಿಲ್ವೇ, ಅಥವಾ ಅವಳ ಮೇಲೆ ಏನೋ ಒಂದು ಆರೋಪ ಬಂತು, ಅವಳು ತನ್ನನ್ನು ರಕ್ಷಿಸಿಕೊಳ್ಳೋದಕ್ಕೆ ಈ ಕಾಯ್ದೆ ಅಡಿಯಲ್ಲಿ ಹಕ್ಕಿಲ್ವೇ ಅಂದರೆ, ಅದಕ್ಕಾಗಿ ಸಂವಿಧಾನದ 21ನೇ ವಿಧಿ ಹೀಗೆ ಹೇಳುತ್ತೆ, ನೋ ಪರ್ಸನ್ ಯಾರೊಬ್ಬರು ಶಾಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ರೈಟ್ ಟು ಲೈಫ್ ಆರ್ ಲಿಬರ್ಟಿ. ನಿನ್ನ ಜೀವಿಸುವ ಹಕ್ಕು, ನಿನ್ನ ಸ್ವಾತಂತ್ರ್ಯ, ಅದನ್ನು ಕಾನೂನು ಅನ್ವಯ ಕಸಿದುಕೊಳ್ಳಬಹುದೇ ಹೊರತು ಬೇರೆ ಯಾವುದೇ ರೀತಿಯಲ್ಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಏನ್ ಹಿಂಗಂದ್ರೆ, ನಿನ್ ಜೀವಿಸುವ ಹಕ್ಕನ್ನು ಕಸ್ಕೋಬೋದಾ? ಓ ಖಂಡಿತ, ನೀ ಬದುಕಿದೀಯ ಭೂಮಿ ಮೇಲೆ, ಯಾರ ಕೃಪೆಯಲ್ಲೇ ಏನು ಬದುಕಿಲ್ಲ ನೀನು. ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾಯ್ದೆಗಳು ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ನಿನ್ನ ಜೀವವನ್ನೂ ತೆಗೀತಕ್ಕಂಥ ಅಧಿಕಾರ ಈ ಕಾಯ್ದೆ ಅಡಿಯಲ್ಲಿ ಸರ್ಕಾರಕ್ಕಿದೆ. ಈಗ ಒಬ್ಬ ವ್ಯಕ್ತಿಗೆ ಮರಣದಂಡನೆ ಕೊಡ್ತೀವಿ, ಅರೆ ನಾನು ಹುಟ್ಟಿದ್ದು ನಿಮ್ಮನ್ನು ಕೇಳ್ಕೊಂಡು ಹುಟ್ಟಿದ್ನೇನ್ರಿ, ಸಾಯೋದು ನಿಮ್ಮನ್ನು ಕೇಳ್ಕೊಂಡು ಸಾಯ್ಬೇಕೇನ್ರಿ ನಾನು ಅಂದರೆ, ಹೌದೌದು ಉಂಟು, ಹುಟ್ಟಿದ್ದು ನಿಮ್ಮ ಅಪ್ಪ ಅಮ್ಮನ ಕೃಪೆಯಿಂದ ಹುಟ್ಟಿದ್ಯಾ, ಸಾಯೋದು ಮಾತ್ರ ನೀ ಬದುಕಿರೋ ಅಷ್ಟಿನ ಬದುಕಿರ್ಬೋದು. ಆದರೆ ನಮ್ಮ ದೇಶದ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದಾಗ ಕಾನೂನು ಪ್ರಕಾರವೇ ಕ್ರಮ ಜರುಗಿಸಿ ನ್ಯಾಯಾಲಯಗಳು ನಿನ್ನ ಜೀವ ತೆಗೆದುಹಾಕಬೇಕು ಅನ್ನೋ ತೀರ್ಮಾನಕ್ಕೆ ಬಂದಾಗ ನಿನ್ನ ಜೀವ ತೆಗೆಯಬಹುದು. ಅವತ್ತಿನವರೆಗೆ ನಿನ್ನ ಜೀವಿಸುವ ಹಕ್ಕು. ಯಾವತ್ತು ತೀರ್ಮಾನ ಆಯ್ತೋ ಡೆತ್ ಸೆಂಟೆನ್ಸ್ ಕೊಟ್ಟು ಹಿ ಶುಡ್ ಬಿ ಹ್ಯಾಂಗ್ಡ್ ಬೈ ನೆಕ್ ಟಿಲ್ ಡೆಡ್ ಅಂತ ತೀರ್ಮಾನ ಮಾಡ್ತಾರಲ್ಲ, ಆ ಡೆತ್ ವಾರಂಟ್ಗೆ ಸೈನ್ ಮಾಡ್ತಾರಲ್ಲ, ಅಲ್ಲಿವರೆಗೆ ನಿನ್ನ ಜೀವಿಸುವ ಹಕ್ಕು. ಜೀವಿಸುವ ಹಕ್ಕು ಒಂದೇ ಅಲ್ಲ, ವೈಯಕ್ತಿಕ ಸ್ವಾತಂತ್ರ್ಯನೂ ಇದೆ. ಏನಿ ವೈಯಕ್ತಿಕ ಸ್ವಾತಂತ್ರ್ಯ ಅಂದರೆ, ವೈಯಕ್ತಿಕ ಸ್ವಾತಂತ್ರ್ಯ ಅಂದರೆ 10 ಬಗೆಯ ಸ್ವಾತಂತ್ರ್ಯಗಳಿದ್ದಾವೆ, 100 ಬಗೆಯ ಸ್ವಾತಂತ್ರ್ಯಗಳಿದ್ದಾವೆ. ನಿಮ್ಮ ಕಲ್ಪನೆಯಲ್ಲಿ ಏನೇನು ಬರ್ತದೆ ಅದೆಲ್ಲ ವೈಯಕ್ತಿಕ ಸ್ವಾತಂತ್ರ್ಯ. ನಾನು ಹೇಳ್ತೀನಿ, ಸರ್ ನಾನು ಬೆಳಗಾಗೆದ್ದು ಒಂದು ಕಪ್ ಹಾಲು ಕುಡಿಬೋದಾ? ಕುಡೀರಿ, ಅದಕ್ಕೇನು ವೈಯಕ್ತಿಕ ಸ್ವಾತಂತ್ರ್ಯ? ನಾನು ಹಾಲು ಕುಡಿಯೋದಿಲ್ಲ, ಅದು ನಿನ್ನ ಸ್ವಾತಂತ್ರ್ಯ. ಸರ್ ಟೀ ಕುಡಿಬೋದಾ? ಸರ್ ನಾವು ಗ್ರಾಮೀಣ ಪ್ರದೇಶದವರು, ಕುಡೀರಿ, ಅದಕ್ಕೇನಂತೆ? ಒಬ್ಬ ಸಾರಾಯಿ ಕುಡಿಬೋದಾ ಸರ್ ಬೆಳಗಾಗೆದ್ದು ಅಂತ ಕೇಳ್ತಾನೆ, ಕುಡಿಬೋದು, ಅದು ನಿನ್ನ ವೈಯಕ್ತಿಕ ಹಕ್ಕೇ. ಆದರೆ ಪಾನ ನಿಷೇಧ ಕಾಯ್ದೆಗೆ ಒಳಪಟ್ಟು, ಪಾನ ನಿಷೇಧ ಕಾಯ್ದೆ ಅಂತಿದೆಯಲ್ಲ ಅದು ನಿನ್ನ ಆ ವೈಯಕ್ತಿಕ ಹಕ್ಕನ್ನು ಕಸ್ಕೊಳ್ತದೆ. ಸಾರಾಯಿ ಕುಡಿಯೋ ಹಕ್ಕು ಇದೆ ನಿನಗೆ, ಕಾಫಿ ಟೀ ಹಾಲು ಕುಡಿಯೋ ಹಕ್ಕು ಇದೆ. ಯಾವಾಗಲಾದರೂ ಕಾಯ್ದೆ ಆ ವ್ಯಾಪ್ತಿಯಲ್ಲಿ ಬಂದು ನಿನ್ನ ವೈಯಕ್ತಿಕ ಹಕ್ಕನ್ನು ಕಸಿದುಕೊಂಡರೆ ಅಥವಾ ನಿಯಂತ್ರಣಕ್ಕೆ ಒಳಪಡಿಸಿದರೆ, ಈಗ ಎಲ್ಲಿ ಕುಡಿಬೋದು? ಬೀದಿ ಮಧ್ಯೆ ನಿಂತ್ಕೊಂಡು ಕುಡಿಬೋದಾ? ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಕುಡಿಬೋದಾ? ಇಲ್ಲ, ಆ ಕುಡಿಯೋದಕ್ಕೆ ಸ್ಥಳಗಳಿದ್ದಾವೆ. ವೈನ್ ಸ್ಟೋರ್ಗೆ ಹೋಗು, ತಗೋ ನಿಂಗೆ ಬೇಕಾದಂಥ ಲಿಕ್ಕರು, ಅಲ್ಲಿ ನಿಂತ್ಕೊಂಡು ಬೀದಿಲಿ ಕುಡಿಬೇಡ ನೀನು, ಸೀದಾ ಅದನ್ನು ತಗೊಂಡು ನಿಮ್ಮ ಮನೇಲಿ ಹೋಗು, ನಿಮ್ಮ ಮನೇಲಿ ಹೋಗಿ ಕುಡಿ ಅಲ್ವಾ? ಅದು ನಿನ್ನ ವೈಯಕ್ತಿಕ ಸ್ವಾತಂತ್ರ್ಯ. ವೈನ್ ಸ್ಟೋರಲ್ಲಿ ಹೋಗಿ ನಿನಗೆ ಬೇಕಾದಂಥ ಲಿಕ್ಕರ್ ಕೊಂಡ್ಕೊಂಡು ನಿಮ್ಮ ಮನೇಲಿ ಹೋಗಿ ಕುಡಿತೀಯಾ ಅಂದ್ರೆ ಅದು ನಿನ್ನ ವೈಯಕ್ತಿಕ ಸ್ವಾತಂತ್ರ್ಯನೇ. ಅಥವಾ ಅದಕ್ಕೆ ನಿರ್ದಿಷ್ಟ ಸ್ಥಳಗಳಿದ್ದಾವೆ, ಬಾರ್ ಅಂತಾರೆ, ಅಬಕಾರಿ ಕಾಯ್ದೆ ಅಡಿಯಲ್ಲಿ ಲೈಸೆನ್ಸ್ ಕೊಟ್ಟಿರ್ತಾರೆ, ಅಲ್ಲಿ ಏನೇನು ನಿಯಮ ಪಾಲಿಸಬೇಕು ಆ ನಿಯಮಗಳಿಗೆ ಒಳಪಟ್ಟು ಯಾರು ಬರ್ತಾರೆ ಗ್ರಾಹಕರು, ಅವರು ಕೂಡ ಮಾದಕ ಪಾನೀಯ ಕುಡಿಯಬಹುದು. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ, ಮಾದಕ ಪಾನೀಯ ಕುಡಿಯುವುದು ಕೂಡ ನಿನ್ನ ವೈಯಕ್ತಿಕ ಸ್ವಾತಂತ್ರ್ಯದಲ್ಲಿ ಬರುತ್ತೆ. ಬಹಳ ಕುತೂಹಲದ ಒಂದು ಪ್ರಶ್ನೆ ಕೇಳ್ತೀನಿ, ಏನಂತ, ನಿದ್ದೆ ಮಾಡೋದು ವೈಯಕ್ತಿಕ ಹಕ್ಕಲ್ಲಿ ಬರುತ್ತಾ? ಖಂಡಿತ ಬರುತ್ತೆ. ನೀವು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಿಂತ ಇನ್ನೇನ್ರಿ ಬೇಕು? ನನಗೆ ಹೆಂಡ ಸಾರಾಯಿ ಕಾಫಿ ಟೀ ಊಟ ತಿಂಡಿ ಏನು ಬೇಡ, ನಿದ್ದೆ ಮಾಡ್ಕೊಂಡಿದ್ರೆ ಬಹಳ ಖುಷಿಯಲ್ಲಿ ಇರ್ತೀವಿ. ಏನು ಇಲ್ಲ, ನಿರ್ಯೋಚನೆ ಅಲ್ವನ್ರಿ, ಏನು ಯೋಚನೆ ಮಾಡೋದಿಲ್ಲ. ಆ ತರ ನೆಮ್ಮದಿಯಾಗಿ ನಿದ್ದೆ ಮಾಡ್ತಕ್ಕಂತ ಹಕ್ಕು ನಿನಗಿದೆಯಾ? ಇದೆ. ಅದೆಲ್ಲಿದೆ? 21ನೇ ವಿಧಿಯಲ್ಲೇ ಇದೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಚೆನ್ನಾಗಿರುತ್ತೆ. ಒಬ್ಬ ಕರಕ್ ಸಿಂಗ್ ಅಂತ ಇದ್ದ, ಕರಕ್ ಸಿಂಗ್ ಅನ್ನೋ ದರೋಡೆಕೋರ.

ಮೇಲೆ ಹತ್ತಾರು ಪ್ರಕರಣಗಳು ದಾಖಲಾಯಿತು. ಹತ್ತಾರು ಪ್ರಕರಣಗಳಲ್ಲಿ ಅವನಿಗೆ ಶಿಕ್ಷೆನೂ ಆಯಿತು. ಜೈಲಿನಲ್ಲಿದ್ದ, ಜೈಲಿಂದ ಬಿಡುಗಡೆ ಆಗಿ ಬಂದ. ಜೈಲಿಂದ ಬಿಡುಗಡೆ ಆದಮೇಲೆ ಎಲ್ಲಿಗೆ ಹೋಗ್ಬೇಕು? ಮನೆಗೆ ಹೋದ. ದಿನಾ ಪೊಲೀಸ್ನವರು ರಾತ್ರಿ ಇವ್ರ ಮನೆ ಹತ್ರ ಬರೋದು, ಟಕ್ ಟಕ್ ಟಕ್ ಟಕ್ ಅಂತ ಬಾಗಿಲು ಕೊಟ್ಟದು. ಕರೆಕ್ಟ್ ಸಿಂಗ್ ಮನೇಲೆ ಇದೇನಪ್ಪ ಅಂದ್ರೆ, ಇವ್ ನಿನ್ನೆಲ್ಲೂ ಕಳ್ತನ ಕೊಟ್ಟೋಗಿದ್ದಾನೋ, ದರೋಡೆಗೆ ಹೋಗಿದ್ದಾನೋ, ಇವ್ರ ಕೈಲಿ ಅಲ್ಲಿ ಹೋಗಿ ಹಿಡಿಯೋಕ್ಕಾಗಲ್ಲ. ಮನೆಯಲ್ಲೇ ಇವನ್ ಗಂಭೀರವಾಗಿ ಮಲ್ಕೊಂಡಿದ್ರೆ ನಮ್ ಕೆಲ್ಸ ಸುಲಭ, ಬಾಗಿಲು ಕುಟ್ಟಿ ಕುಟ್ಟಿ ಮಾಡೋದು. ಮಿಡ್ ನೈಟ್ ನಾಕ್ ಇದಂಗಿದೆ, ಮಧ್ಯರಾತ್ರಿ ನಿಮ್ ಮನೆಗೆ ಬಂದು ನಾನು ಬಾಗಿಲು ತಟ್ತೀನಿ, ಇಷ್ಟ ಆಗುತ್ತೇನ್ರಿ ನಿಮ್ಗೆ, ಬೆಳಗ್ಗೆ ಬನ್ರಿ ಅಂತಾರೆ ಒಳಗೆ ಎದ್ದವರು, ಇಲ್ದಿರ ಬನ್ರಿ, ಏನಪ್ಪ ಇಷ್ಟೊತ್ತಲ್ಲಿ ಬಂದ, ಯಾರೋ ಪೀಡೆ ಒಕ್ಕರಿಸ್ದಂಗೆ ಅಂತ ಬೈಕೊಂಡವರು ಬಾಗಿಲು ತೆಗಿತೀವಿ. ಆ ಕರಕ್ಟ್ ಸಿಂಗ್ ಮನೆಗೆ ಹೋಗಿ ಹೋಗಿ ಪೊಲೀಸ್ನವ್ರು ರಾತ್ರಿ ಬಾಗಿಲು ತಟ್ತಾ ಇದ್ರಂತ. ಕೇಳೋದವನ್ನ, ಕರಕ್ಟ್ ಸಿಂಗ್ ಮನೇಲಿದ್ಯಾ, ಯಾಕ್ರಿ ಬಂದು ಬಂದು ಹಿಂಗ್ ಮಾತ್, ನಿನಗೆ ಶಿಕ್ಷೆ ಆಗಿದ್ದು ಹೌದು, ಶಿಕ್ಷೆ ಅನುಭವಿಸಿದ್ಯಾ ಅನ್ನೋದು ಹೌದು, ಆದರೂ ನೀನು ಇಂಥ ಅಪರಾಧಗಳ ಪುನರಾವರ್ತನೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಿನ್ನ ಮನೆ ಬಾಗಲ್ ತಟ್ತಾ ಇದ್ದೀವಿ. ಅವನು ನ್ಯಾಯಾಲಯಕ್ಕೆ ಅರ್ಜಿ ಹಾಕ್ದ, ಸುಪ್ರೀಂ ಕೋರ್ಟ್ವರೆಗೂ ಹೋಯ್ತು ಪ್ರಕರಣ. ಆ ಪ್ರಕರಣದಲ್ಲಿ ಹೇಳಿದ್ದಾರೆ, ಸೌಂಡ್ ಸ್ಲೀಪ್, ನೆಮ್ಮದಿಯ ನಿದ್ದೆ ಮಾಡತಕ್ಕಂಥದ್ದು, ಅನ್ಡಿಸ್ಟರ್ಬ್ಡ್, ನನ್ನ ಪಾಡಿಗೆ ನಾನು ಮಲ್ಕೊಂಡಿದ್ರೆ ನೀವ್ಯಾಕೆ ಬಂದು ಗೋಳ್ ತೆಗಿತೀರಿ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಕ್ಕಂಥದ್ದು ಕೂಡ ಈ ವೈಯಕ್ತಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ಬರ್ತದೆ. ಸೊ ವೈಯಕ್ತಿಕ ಸ್ವಾತಂತ್ರ್ಯ ಅಂದ್ರೆ ಏನೆಲ್ಲ ಇದೆ ರೀ, ವಿದೇಶಕ್ಕೆ ಹೋಗ್ಬೇಕು ನೀವು, ಅದು ವೈಯಕ್ತಿಕ ಸ್ವಾತಂತ್ರ್ಯ. ನೀವು ಇಲ್ಲಿಂದ ಫಾರಿನ್ ಹೋಗ್ಬೇಕು ನೀವು, ವೈಯಕ್ತಿಕ ಸ್ವಾತಂತ್ರ್ಯ. ಆದ್ರೆ ಕಂಡೀಷನ್ಗಳೇನಿದೆ ಅದಕ್ಕೆ ಅನ್ವಯ ಆಗುತ್ತಷ್ಟೇ. ಪಾಸ್ಪೋರ್ಟ್ ತಗೋಬೇಕು, ಅಲ್ಲಿ ನಿಮ್ ಗುರುತು ಪತ್ತೆ ಎಸ್ಟಾಬ್ಲಿಷ್ ಮಾಡಬೇಕು, ನಿಮ್ ಹಿನ್ನೆಲೆ ಏನು ಅನ್ನೋದನ್ನ ತೋರಿಸ್ಕೊಡ್ಬೇಕು. ಸೊ ಈ ತರ ಹತ್ತು ಹಲವು ಅಂಶಗಳು ಏನು ನೀವು ಕಲ್ಪನೆ ಮಾಡ್ಕೋಬಹುದು, ಒಬ್ಬ ನಾಗರಿಕ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಏನೇನು ಹಕ್ಕುಗಳ ಕಲ್ಪನೆ ಮಾಡ್ಕೋಬಹುದು ಅದೆಲ್ಲ ವಿಧಿ 21ರ ವ್ಯಾಪ್ತಿಯಲ್ಲೇ ಬರುತ್ತೆ. ಅಂಥ ವಿಧಿಯ ಆಧಾರದ ಮೇಲೆ ಇವತ್ತು ಬಂಧನ, ಬಂಧನದಿಂದ ಬಿಡುಗಡೆ ಎನ್ನುವ ವಿಷಯದ ಬಗ್ಗೆ ನಾನು ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನು ಬಂಧನ, ಯಾತಕ್ಕೆ ಮಾಡ್ತಾರೆ ಒಬ್ಬ ವ್ಯಕ್ತಿಯನ್ನ? ಒಬ್ಬ ಪೊಲೀಸ್ ಅಧಿಕಾರಿಯ ಮುಂದೆ ಒಂದು ಕಾಗ್ನಿಸಿಬಲ್ ಅಫೆನ್ಸ್ ಅಂತೀವಿ ಕನ್ನಡದಲ್ಲಿ ಹೇಳ್ತಾರೆ, ಈ ತರ ಟ್ರಾನ್ಸ್ಲೇಟು, ತಕ್ಸೀರು ತೆಗೆದುಕೊಳ್ಳಬಹುದಾದ ಮೊಕದ್ದಮೆ. ಏನಪ್ಪ ಹೀಗಾದ್ರೆ ಕಾಗ್ನಿಸಿಬಲ್? ಸಂಜ್ಞೇಯ ಅಪರಾಧ. ಕಾಗ್ನಿಸಿಬಲ್ ಅಂದ್ರೆ ಸಂಜ್ಞೇಯ ಅಪರಾಧ, ನಾನ್ ಕಾಗ್ನಿಸಿಬಲ್ ಅಂದ್ರೆ ಅಸಂಜ್ಞೇಯ ಅಪರಾಧ. ನಾ ಹೆಚ್ಚು ಡೀಟೇಲ್ಸ್ ಹೋಗಲ್ಲ, ಸ್ವಲ್ಪ ಗಂಭೀರ ಸ್ವರೂಪದ ಅಪರಾಧ, ಗಂಭೀರ ಸ್ವರೂಪವಲ್ಲದ ಅಪರಾಧ, ಇಷ್ಟು ಹೇಳ್ಬಿಟ್ರೆ ಗೊತ್ತಾಗುತ್ತೆ ಜನಸಾಮಾನ್ಯರಿಗೆ ಅರ್ಥ ಆಗೋದು. ಗಂಭೀರ ಸ್ವರೂಪದ ಅಪರಾಧ ಒಬ್ಬ ಪೊಲೀಸ್ ಅಧಿಕಾರಿಯ ಮುಂದೆ ಘಟಿಸಿದಾಗ, ಯಾರೋ ಅಪರಾಧಿ ಆರೋಪಿನ್ ಆ ವ್ಯಕ್ತಿಯನ್ನ ಪೊಲೀಸ್ನವನು ಬಂಧಿಸಬಹುದು. ಗಂಭೀರ ಸ್ವರೂಪವಲ್ಲದ ಯಾವ್ದೋ ಟ್ರಾಫಿಕ್ ವೈಲೇಷನ್ ಮಾಡ್ಕೊಂಡೋದೆ ನಾನು, ಅದು ಉಲ್ಲಂಘನೆ, ಅದು ತಪ್ಪೆ. ಹಾಲ್ಟ್ ಬೋರ್ಡ್ ಇದೆ, ಹಾಲ್ಟ್ ಬೋರ್ಡ್ ಮುಂದೆ ನಿಲ್ಲಿಸ್ತೇನೆ ಹೊರಟೋಗ್ಬಿಟ್ಟೆ ನಾನು, ಅದಕ್ಕೆ ನನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ, ಅದು ಗಂಭೀರ ಸ್ವರೂಪದ ಅಪರಾಧ ಅಲ್ಲ. ಇನ್ನು ಹೆಲ್ಮೆಟ್ ಹಾಕೊಂಡು ಹೋಗ್ತೀನಿ, ಫೋಟೋ ತಕ್ಕೊತ ನೋಡಿದಿರಲ್ಲ, ಫೋಟೋ ತಕ್ಕೊಂಡು ಆಮೇಲೆ ನಿಮಗೆ ಕೋರ್ಟಿನ ನೋಟಿಸ್ ಬರುತ್ತೆ, ಕೋರ್ಟ್ಗೂ ನೀವು ಹಾಜರಾಗದಿದ್ರೆ ಮುಂದಿನ ಕ್ರಮದಲ್ಲಿ ಅರೆಸ್ಟು ಮಾಡ್ಬೋದು ನಿಮ್ಮನ್ನ, ಅಲ್ಲಿ ಸ್ಥಳದಲ್ಲಿ ಅರೆಸ್ಟ್ ಮಾಡೋಕೆ ಅವಕಾಶ ಇಲ್ಲ. ಹೆಲ್ಮೆಟ್ ಹಾಕೊಂಡಿಲ್ಲ ಅರೆಸ್ಟ್ ಮಾಡೋ ಇವನ್ನ ಒಳಗೆ ಕಳಿಸುವಂತ ಅನ್ನೋಕ್ಕಾಗಲ್ಲ, ಯಾಕೆಂದ್ರೆ ಅದು ಗಂಭೀರ ಸ್ವರೂಪವಲ್ಲದ ಅಪರಾಧ. ಸೊ ಅಪರಾಧಗಳನ್ನ ಗಂಭೀರ ಸ್ವರೂಪದ ಅಪರಾಧ, ಗಂಭೀರ ಸ್ವರೂಪವಲ್ಲದ ಅಪರಾಧ ಅಂತ ಎರಡು ಬಗೆ ವಿಂಗಡಣೆ ಮಾಡಿಕೊಂಡಿದ್ದಾರೆ. ಗಂಭೀರ ಸ್ವರೂಪದ ಅಪರಾಧ ಆದರೆ ಪೊಲೀಸ್ ಅವನು ಕಣ್ಣಲ್ಲಿ ಕಂಡ ಕೂಡಲೇ ಇಂಥ ಅಪರಾಧ ಘಟಿಸ್ತಾ ಇದೆ, ಇವನ ಪಾತ್ರ ಇದೆ, ಇವನೇ ಅಪರಾಧಿ, ಇವನೇ ಮಾಡ್ತಾ ಇರೋವನು ಅಂತ ಮನವರಿಕೆ ಆದಾಗ ಅವನನ್ನು ಅವನು ಬಂಧಿಸಬಹುದು. ಏನು ಎಲ್ಲ ಕಡೆನೂ ಎಲ್ಲೆಲ್ಲಿ ಅಪರಾಧ ನಡೆಯುತ್ತೆ ಅಲ್ಲೆಲ್ಲ ಪೊಲೀಸ್ನವ್ನು ನಿಂತ್ಕೊಂಡಿರೋದಿಲ್ಲ, ಎಲ್ಲಿ ಅಪರಾಧ ನಡೀತು ಅನ್ನೋದ್ರ ಬಗ್ಗೆ ಪೊಲೀಸ್ನವ್ರಿಗೆ ದೂರು ಬಂದಾಗ ನಾವೇನ್ ಮಾಡ್ತೀವಿ, ದೂರು ತಗೊಂಡೋಗಿ ಪೊಲೀಸ್ನವ್ರಿಗೆ ಕೊಡ್ತೀವಲ್ವಾ, ಆ ದೂರಿನ ಆಧಾರದ ಮೇಲೆ ಬಂಧಿಸ್ಬೋದು. ಸೊ ಇವನ್ ನೋಡಿಲ್ಲ, ಇವನ ಎದುರಿಗೆ ನಡೆದಿಲ್ಲ ಅಪರಾಧ, ಆದ್ರೆ ಇವನ ಹತ್ರ ದೂರು ಬಂದಿದೆ, ಆ ದೂರನ್ನ ಪೂರ್ತಿ ಪರಿಶೀಲಿಸಿ ನೋಡ್ತಾನೆ, ಇವನಿಗೆ ಮನವರಿಕೆ ಆಗುತ್ತೆ, ಈ ದೂರಿನ ಪ್ರಕಾರ ಇಂತಹ ವ್ಯಕ್ತಿ ಇಲ್ಲಿ ಏನು ಸಂಜ್ಞೆಯ ಅಪರಾಧ ಎಸಗಿದ್ದಾನೆ, ಆದ್ರಿಂದ ಇವನ್ನ ಬಂಧಿಸಬಹುದು, ಆ ತೀರ್ಮಾನಕ್ಕೆ ಬರ್ತಾನೆ. ಆ ಥರ ಪ್ರಕಾರದಲ್ಲೂ ಅವನು ಏನಾದ್ರು ಮಾಡ್ಬೋದು, ಅಥವಾ ಇವನಿಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಇವನ ವಿವೇಚನೆಯನ್ನು ಬಳಸಿ ಯೋಚನೆ ಮಾಡಿದರೆ ಒಂದು ಅನುಮಾನ ಬರುತ್ತೆ ಇವನು ಮಾಡಿರಬಹುದು ಅಂತ. ಮಾಡಿದ್ದನ್ನು ಕಣ್ಣಾರೆ ನೋಡಿದ್ದಾನೆ, ಮಾಡಿದ ಬಗ್ಗೆ ದೂರು ಬಂದಿದೆ,

ಅಥವಾ ಬಂದಿರೋ ದೂರು ನಾವು ಎಲ್ಲ ಪರಿಶೀಲಿಸಿ ನೋಡಿದಾಗ ಇಂಥವನು ಮಾಡಿರಬಹುದು ಅನ್ನುವ ಅನುಮಾನ ಬರುತ್ತೆ. ಅಂತ ಅನುಮಾನ ಬಂದಾಗಲೂ ಕೂಡ ಅವನ್ನ ಬಂಧಿಸಬಹುದು. ಪೊಲೀಸ್ನವನಿಗೆ ಬಂಧಿಸುವ ಅಧಿಕಾರ ಎಲ್ಲೆಲ್ಲಿಗೆ ಬರುತ್ತೆ? ಈ ಬಂಧನ ಯಾತಕ್ಕೆ ಬೇಕು? ಅವನು ಮಾಡ್ದ, ಅವನು ತಪ್ಪು ಮಾಡಿದ್ದಾನೆ, ಕರ್ಕೊಂಡೋಗ್ರಿ ನ್ಯಾಯಾಲಯಕ್ಕೆ, ಶಿಕ್ಷೆ ಮಾಡ್ರಿ ಅವನಿಗೆ. ಅದು ಅಷ್ಟು ಸುಲಭ ಕ್ರಿಯೆ ಅಲ್ಲ. ಈಗ ಒಂದು ಪ್ರಕರಣದಲ್ಲಿ ಒಂದು ತಪ್ಪಾಗಿದೆ, ಅಲ್ಲಿ ತಪ್ಪಿಗೆ ಸಂಬಂಧಿಸಿದ ಪೂರಕವಾದ ಎಲ್ಲ ಮಾಹಿತಿಯನ್ನ ಕಲೆ ಹಾಕಬೇಕು. ಅದಕ್ಕೆ ಬೇಕಾದಂತ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಬೇಕು. ಅದಾದ ನಂತರ ನ್ಯಾಯಾಧೀಶರ ಮುಂದೆ ದೋಷಾರೋಪಣ ಪಟ್ಟಿ ಕೊಡ್ತಾರೆ. ಸೊ ಈ ಅವಧಿಯಲ್ಲಿ ಮಾಹಿತಿ ಸಂಗ್ರಹಿಸಬೇಕಲ್ಲ, ಯಾರಿಂದ? ತಪ್ಪಿತಸ್ಥರಿಂದ ಸಂಗ್ರಹಿಸಬೇಕು, ಅಥವಾ ಅವನು ಹೇಳ್ತಕ್ಕಂಥವ್ರು ಯಾರೋ ಇನ್ಯಾರೋ ಅವನಿಗೆ ಬೆಂಬಲ ಕೊಟ್ಟಿದ್ರೆ ಅವರಿಂದ ಸಂಗ್ರಹಿಸಬೇಕು. ಈ ಸಾಕ್ಷ್ಯ ಸಂಗ್ರಹದ ಕೆಲಸ ಇದೆಯಲ್ಲ, ಆ ಅವಧಿಯಲ್ಲಿ ಇವನ ಪ್ರೆಸೆನ್ಸ್ ಅಂದ್ರೆ ಇವನ ಉಪಸ್ಥಿತಿ ಪೊಲೀಸ್ನವ್ರಿಗೆ ಬೇಕಾಗತ್ತೆ. ಆ ಕಾರಣಕ್ಕೆ ಅವನ್ನ ಬಂಧಿಸ್ತಾರೆ. ಇಲ್ಲದೆ ಹೋದ್ರೆ ಅವನು ಬಿಟ್ಟು ಬಿಡ್ಬೋದಲ್ಲ, ಬರಯ್ಯ ಆರು ತಿಂಗಳಾದ್ಮೇಲೆ ಕೋರ್ಟ್ ಹತ್ರ ಬಂದ್ಬಿಡಪ್ಪ, ವಿಚಾರಣೆ ಪ್ರಾರಂಭ ಆಗುತ್ತೆ ಅವತ್ತು. ಇಲ್ಲ, ಈಗ ನಿನ್ನಿಂದನೂ ಮಾಹಿತಿ ಬೇಕಾಗಿದೆ ನನಗೆ, ಬೇರೆಯವರಿಂದಲೇ ಮಾಹಿತಿ ಸಿಕ್ಕಿ ಬೇರೆ ಎಷ್ಟೋ ಕೆಲವು ಈ ಬ್ಯಾಂಕ್ ಫ್ರಾಡು ಇವೆಲ್ಲ ಇದೆ ನೋಡಿ. ಈ ಬ್ಯಾಂಕ್ ಫ್ರಾಡಲ್ಲಿ ಎಲ್ಲ ಡಾಕ್ಯುಮೆಂಟ್ಸಲ್ಲೇ ಇರುತ್ತೆ, ಪ್ರತಿಯೊಂದು ಪೈ ಟು ಪೈ ಲೆಕ್ಕ ಕಂಪ್ಯೂಟರಲ್ಲಿ ಇರುತ್ತೆ. ಆ ಕಂಪ್ಯೂಟರ್ ಹ್ಯಾಂಡಲ್ ಮಾಡ್ತಾ ಇದ್ದವನು ಕನ್ಸರ್ನ್ ಕ್ಲರ್ಕು ಅಥವಾ ಲೆಡ್ಜರ್ಲಿ ಇರುತ್ತೆ. ಇವನೇನು ಮ್ಯಾನಿಪುಲೇಟ್ ಮಾಡಿದಾನೋ ಅಷ್ಟು ರೆಕಾರ್ಡಲ್ಲಿ ಇರುತ್ತೆ, ಇವನು ಬೇಕಾಗೇ ಇಲ್ಲ. ಅದನ್ನ ನಿಮ್ಮ ಮೇಲೆ ಆರೋಪ ಹೊರಿಸಬೇಕಾದ್ರೆ ಎಲ್ಲ ದಾಖಲಾತಿಗಳ ಆಧಾರದ ಮೇಲೆ ನೀನು ಇಂಥ ದಿನ ಬಂದು ಈ ಬ್ಯಾಂಕಲ್ಲಿ ಈ ಕೌಂಟರ್ ಚಾರ್ಜ್ ತಗೊಂಡೆ, ರೆಕಾರ್ಡ್ ಅಲ್ಲಿದೆ. ಇಂಥ ತಾರೀಕಿನವರೆಗೂ ಅಲ್ಲಿ ಕೆಲಸ ಮಾಡಿದ್ದೀಯಾ, ಅದು ರೆಕಾರ್ಡ್ ಅಲ್ಲಿದೆ. ಇಂಥ ತಾರೀಕಿನ ದಿವಸ ಈ ದಾಖಲಾತಿಗಳ ಮ್ಯಾನಿಪುಲೇಷನ್ ನಡೆದಿದೆ, ಅದು ದಾಖಲಾತಿಯಲ್ಲಿದೆ. ಇವನ್ನೇನು ಕೂರಿಸ್ಕೊಂಡು ಏನು ಮಾಡಬೇಕು? ಬೇಕಾದರೆ ಪ್ರಶ್ನೆಗಳು ಕೇಳಿ ಇನ್ನೂ ಹೆಚ್ಚಿನ ಮಾಹಿತಿ ಪಡಿಬೇಕಾದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಬೋದು. ಬಹಳಷ್ಟು ಸಾರಿ ಅರೆಸ್ಟೇ ಮಾಡೋದೇ ಇಲ್ಲ, ಒಂದೇ ಸಾರಿ ದೋಷಾರೋಪಣ ಪಟ್ಟಿ ಸಲ್ಲಿಸ್ತಾರಲ್ಲ ಅವಾಗ ಇವನನ್ನು ನ್ಯಾಯಾಲಯದ ಮುಂದೆ ಹಾಜರು ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿವರೆಗೆ ಇವನ್ನ ಅರೆಸ್ಟ್ ಮಾಡೋ ಅಗತ್ಯ ಇಲ್ಲ. ಸಾಧಾರಣವಾಗಿ ಒಬ್ಬ ವ್ಯಕ್ತಿ ಒಂದು ಅಪರಾಧ ಎಸಗಿದ್ದಾನೆ ಅಂತ ಮನವರಿಕೆ ಆದಾಗ ಅವನ ಪ್ರೆಸೆನ್ಸು ಅಂದರೆ ಅವನ ಉಪಸ್ಥಿತಿ ತನಿಖೆಗಾಗಿ ಅನುಕೂಲ ಆಗೋ ದೃಷ್ಟಿಯಿಂದ ಬೇಕಾಗಿದೆ ಅಂದರೆ ಅವನನ್ನ ಬಂಧಿಸಬಹುದು. ನೋಡಿ, ಏನೇನು ಕಾರಣಕ್ಕೆ ಆ ಥರ ಕಾರಣ ಬಂದರು? ಈಗ ಇವನನ್ನ ಬಂಧಿಸ್ತೇ ಬಿಟ್ಬಿಟ್ವು ಅಂದ್ಕೊಳ್ಳಿ, ಏನು ಮಾಡ್ತಾನೆ ಅವನು? ಸಾಧ್ಯತೆಗಳು ಹೇಳ್ತೀನಿ. ಸಾಕ್ಷಿ ನಾಶ ಮಾಡ್ತಾನೆ. ಇವನೇ ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಬಿಟ್ಟಿರ್ತಾನೆ ಅಲ್ಲಲ್ಲಿ ಅಲ್ಲಲ್ಲಿ. ಈ ಮಚ್ಕೊಂಡ್ಕೊಬಂದ ಹೊಡೆದಕ್ಕೆ, ಆ ಮಚ್ಚಿಯಲ್ಲಿ ಕೊಂಡ್ಕೊಂಬಂದ ಇಂಥ ಅಂಗಡಿ, ಆ ಮಚ್ಚಲ್ಲಿ ಹೋಯ್ತು, ಇದು ಮಚ್ಚನೇ ಬಿಸಾಕ್ಬಿಡ್ತಾನೆ ತಿಪ್ಪೆ ಹೊಡೋಗ್ಬಿಟ್ಟು ಯಾರ ಕೈಗೂ ಸಿಕ್ತಿದ್ದಂಗೆ. ಸಾಕ್ಷಿಗಳ ಮೇಲೆ ಪ್ರಭಾವ, ಓಡೋ ಕಾಲು ಹಿಡ್ಕೋತಾನೆ. ಎಷ್ಟು ಕಡೆ ರೀ ಡೌರಿ ಕೇಸ್ಗಳೆಲ್ಲ ಆಗಿದೆ, ಹೆಂಡತಿನ ಕೊಲೆ ಮಾಡ್ತಾನೆ, ಅತ್ತೆ ಮಾವನ ಕಾಲು ಹಿಡ್ಕೋತಾನೆ ಓಡೋಗ್ಬಿಟ್ಟು. ಈ ಕಾರಣಕ್ಕೆ ನಾನು ಮಾಡಿದ್ದು ನೋಡಿ, ನಿಮ್ಮ ಮಗಳು ಸರಿ ಇಲ್ಲ, ನಿಮ್ಮ ಮಗಳು ನನಗೆ ಎಂತ ವಂಚನೆ ಮಾಡಿಬಿಟ್ಲು, ಮೋಸ ಮಾಡಿಬಿಟ್ಲು, ನೀವು ನನ್ಗೆ ಕ್ಷಮಿಸ್ಬೇಕು ಅಂತ. ಸಾಕ್ಷಿಗಳ ಮೇಲೆ ಈ ಥರ ಪ್ರಭಾವ ಬೀರೋಕ್ಕೆ ಸಾಧ್ಯ ಇದೆ, ಸಾಕ್ಷ್ಯ ನಾಶ ಮಾಡೋ ಸಾಧ್ಯತೆ ಇದೆ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇದೆ. ಅದಕ್ಕೂ ಹೆಚ್ಚಾಗಿ ಈ ಮುಂದೆ ಇವನ ಹಾಜರಾತಿ ಬೇಕಲ್ಲ ನ್ಯಾಯಾಲಯದ ಮುಂದೆ, ಅದು ಕಷ್ಟಕರ ಆಗ್ಬೋದು. ಹುಡುಗ್ಬಿಟ್ರೆ ತಪ್ಪಿಸ್ಕೊಂಡು ಇಲ್ಲೇನೋ ಬಾಂಬೆಗೆ ಹೋಗ್ತಾನೆ. ಯಾವ ಬಾಂಬೆ, ಯಾವ ಗಲ್ಲಿಲಿ, ಯಾವ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡಿರ್ತಾನೋ, ಟೀ ಮಾಡ್ಕೊಂಡಿರ್ತಾನೋ ಯಾರು ಗೊತ್ತು? ಇಡೀ ಬಾಂಬೆ ಎಲ್ಲ ನೀವು ಜಾಲಾಡ್ಬಿಟ್ರು ಸಿಕ್ಕಲ್ಲ ಅವ್ನು ನಿಮ್ಮ ಕೈಗೆ. ಅವನ ಹಾಜರಾತಿಯನ್ನ ನ್ಯಾಯಾಲಯದ ಮುಂದೆ ನಾವು ಬೇಕಾಗುತ್ತೆ ಅಂದಾಗ ಇವ್ನು ನಮ್ಮ ಕೈಗೆ ಸಿಕ್ಕದೆ ಹೋಗ್ಬೋದು. ಅದಕ್ಕೆ ಬಂಧಿಸಿಟ್ಕೊಂಡೆ ಬಿಡೋಣ, ಮುಂದಕ್ಕೆ ಬರ್ತೀನಿ. ಬಂಧಿಸಿಟ್ಕೊಂಡೆ ಇರಬೇಕಾ, ಏನ್ ಮಾಡಬೇಕು? ಬಂಧನ ಬಿಡುಗಡೆ ಅಂತ ಒಂದು ಆಸ್ಪೆಕ್ಟ್ ಇತ್ತು ಏನಲ್ಲ. ಫಸ್ಟ್ ಬಂಧಿಸ್ಬೇಕಾದ್ರೆ ಕಾರಣ ಏನು ಅಂದ್ರೆ ಇವನನ್ನ ಇವತ್ತು ಬಿಟ್ಟರೆ ಸಿಕ್ಕ, ನೋಟೋಗ್ಬಿಡ್ತಾನೆ ಇವನು, ಕೊಡೋಗ್ಬಿಡ್ತಾನೆ ಇವನು. ಎಷ್ಟು ಪ್ರಕರಣಗಳಲ್ಲಿ ಅದನ್ನ ಹೇಳ್ತಾರಲ್ಲ, ನೋಡಿದೀವಲ್ವಾ? ಆ ಕಾರಣಕ್ಕೆ ನಾವು ಇವನನ್ನ ಹಿಡಿದಿಟ್ಕೊಳ್ಬೇಕಾಗುತ್ತೆ. ನಾವು ನೋಡಿ, ಘೋಷಿತ ಅಪರಾಧಿ ಅಂತ ಒಬ್ಬ ಯಾವುದೋ ಒಂದು ಪ್ರಕರಣದಲ್ಲಿ ಆರೋಪಿ ಆಗಿರ್ತಾನೆ. ನ್ಯಾಯಾಲಯದ ಮುಂದೆ ಅವನು ಬಂದವನು ನ್ಯಾಯಾಲಯದ ಬಂಧನದಿಂದ ತಪ್ಪಿಸ್ಕೊಂಡ ಹೊರಟೋದ. ಪ್ರಕರಣದ ವಿಚಾರಣೆ ಶುರುವಾಗುತ್ತೆ, ವಿಚಾರಣೆಗೆ ಅವನು ಹಾಜರಾಗಬೇಕು, ಬರೋದೇ ಇಲ್ಲ, ಯಾರ ಕೈಗೂ ಸಿಕ್ಕಲ್ಲ. ಅವನು ಶ್ಯೂರಿಟಿ ಕೊಟ್ಟಿರ್ತಾನೆ, ಜಾಮೀನ್ದಾರ ದಂಡ ಕಟ್ಬಿಡ್ತಾನೆ, ಹೋಗ್ತಾನೆ. ನಾನೇನು ಮಾಡಲಿ ಸರ್? ನಾನು ಜಾಮೀನ್ದಾರ, ಹೌದು, ನಾನು ಇವನು ಕರ್ಕೊಬಂದು ನ್ಯಾಯಾಲಯದ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದು ನಿಜ. ಇವನು ಕರ್ಕೊಂಬಂದು ನಿಲ್ಸೋಕೆ ಆಗ್ತಾ ಇಲ್ವಲ್ಲ, ನೀವೇನು ದಂಡ ವಿಧಿಸ್ತೀರಿ, ನಾನು ದಂಡ ಕಟ್ತೀನಿ, ಹೊರಟೋಗ್ಬಿಡ. ಸೊ ಆ ಪ್ರಕರಣದ ವಿಚಾರಣೆ ಇವನ ಆಬ್ಸೆನ್ಸಲ್ಲಿ, ಇವನ ಅನುಪಸ್ಥಿತಿಯಲ್ಲಿ ವಿಚಾರಣೆ ನಡೆಯಿತು. ಇವನ ಅಪರಾಧಿ ಕೋರ್ಟ್ ಡಿಕ್ಲೇರ್ ಮಾಡಿತು, ಘೋಷಿತ ಅಪರಾಧಿ.

0: ಅದು ಎದುರಿಗೆ ಇದ್ರೆ ಅಲ್ಲೇ ಶಿಕ್ಷೆ ವಿಧಿಸ್ತೀವಿ, ಜೈಲಿಗೆ ಕಳಿಸ್ತೀವಿ. ಇವನ್ ಬರೀ ಘೋಷಿತ ಅಪರಾಧಿ, ಶಿಕ್ಷೆ ವಿಧಿಸೋಕ್ ಆಗ್ತಾ ಇಲ್ಲ, ಇವನ ಎದುರಿಗೆ ಬಂದಿಲ್ವಲ್ಲ ಅಂತ ಅಪರಾಧಿ ಕೈಗೆ ಸಿಕ್ಬಿಟ್ರೆ ಘೋಷಿತ ಅಪರಾಧಿನ ಬಂಧಿಸ್ಬೋದು. ನ್ಯಾಯಾಲಯದ ಮುಂದೆ ಹಾಜರು ಮಾಡೋದು ಅಷ್ಟೇ, ಹಿಂದಿನ ಕೆಲಸ ಇಲ್ಲ. ಇವನ್ ಘೋಷಿತ ಅಪರಾಧಿ ಇವನು ಅಂತ ನೋಡಿ. ಕಳುವು ಮಾಲು ಯಾವ್ದಾದ್ರು ಇದ್ದು ಅದರ ಸ್ವಾಧೀನದಲ್ಲಿದ್ದಾನೆ ಅವನು, ಇನ್ನೇನು ಕಾಣ್ತಾ ಇಲ್ಲ. ಈಗ ಒಳ್ಳೆ ಫಾರಿನ್ ವಾಚು ನಿಮ್ ಕೈಯಲ್ಲಿದೆ, ಅದು ನಿಮ್ ಕೆಪಾಸಿಟಿ ಏನು ಲಾಗ ಹೊಡೆದ್ರು ಕೂಡ ನೀವು ತಗೊಳಕ್ಕಾಗಲ್ಲ ಅಂತ ವಾಚ್ ಕಟ್ಕೊಂಡು ಓಡಾಡ್ತಾ ಇದ್ದೀರಿ ನೀವು. ಪೊಲೀಸ್ನವನಿಗೆ ಅನುಮಾನ ಇದು ಕದ್ದಿರೋದು, ಚೀಫ್ ಮಿನಿಸ್ಟರ್ ಮನೇಲಿ ಕದ್ದಿರ್ಬೋದು ಇವನು, ಅವನ ಕೈಯಲ್ಲಿತ್ತಲ್ಲ ನೋಡೋದು ರೋಡೋ ವಾಚ್ ಇದು. ಓಹೋಹೋ, ಅನುಮಾನ ಬಂದಿದೆ ನನಗೆ, ಕಳುವು ಮಾಲಿನ ಸ್ವಾಧೀನದಲ್ಲಿದ್ದಾನೆ ಇವನು, ಆದರೆ ಇದಕ್ಕೆ ಸಂಬಂಧಿಸಿದಂತ ಏನೋ ಅಪರಾಧನ ಎಸಗಿದಾನ ಇಲ್ವೋ ಗೊತ್ತಿಲ್ಲ. ಏನು ನಿಮ್ಗೆ ಚೀಫ್ ಮಿನಿಸ್ಟರ್ ನಿಮ್ಮ ಸ್ನೇಹಿತರು ಆಗಿರ್ಬೋದು, ನಿನಗೆ ಇಟ್ಕೊಳಪ್ಪ ತಗೊಳ್ರಿ ವಿಷಯ ಕೊಡ್ತಾ ಇದ್ದೀನಿ ಅಂತ ಕೊಟ್ಟಿರ್ಬೋದು, ಆದರೆ ಪೊಲೀಸ್ನವ್ರಿಗೆ ಅದು ಗೊತ್ತಿಲ್ಲ. ಪೊಲೀಸ್ನವ್ರಿಗೆ ಏನು ಅನಿಸುತ್ತೆ, ಇವನು ರೋಡೋ ವಾಚ್ ಕಟ್ಕೊಂಡು ಓಡಾಡ್ತಾನಲ್ಲ ನಮ್ಮೂರವನು ಇವನು, ಏನು ಇವನು ಕೂಲಿ ಮಾಡ್ಕೊಂಡು ಬದುಕ್ತಾ ಇದ್ದವನು ಇವನು, ಆದ್ರಿಂದ ಏನೋ ಒಂದು ಅಪರಾಧ ಮಾಡಿದ್ದಾನೆ ಅಂತ ಒಂದು ಅನುಮಾನ ಬರುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಅವನು ಬಂಧಿಸ್ಬಹುದು. ಇನ್ನೂ ಯಾವುದಾದ್ರು ಸಂದರ್ಭಗಳಿದ್ದಾವೆ, ಹಲವಾರು ಸಂದರ್ಭಗಳಲ್ಲಿ ಪೊಲೀಸ್ನವರು ಇಮಿಡಿಯೇಟ್ ಆಗಿ ಇವ್ರನ್ನ ಬಂಧಿಸೋದಕ್ಕೆ ಅವಕಾಶ ಇರುತ್ತೆ. ಬೇಕಾದ್ರೆ ಇನ್ನೊಂದೆರಡು ಉದಾಹರಣೆ ಹೇಳ್ತೀನಿ. ಏನದು, ಪೊಲೀಸ್ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾನೆ, ನೀವು ಆ ಪೊಲೀಸ್ ಅಧಿಕಾರಿಯ ಕೆಲಸಕ್ಕೆ ತಡೆ ಕೊಡ್ತಾ ಇದ್ದೀರಿ, ಇನ್ನೇನು ಮಾಡ್ತಿಲ್ಲ ನೀವು
1: ಕೆಲಸಕ್ಕೆ ತಡೆ
0: ಅವನ ಕೆಲಸಕ್ಕೆ. ಸರ್ಕಾರಿ ಅಧಿಕಾರಿ ಅವನು, ಅದು ಪೊಲೀಸ್ ಅಧಿಕಾರಿ, ಅವನೇನೋ ಒಂದು ಕೆಲಸ ಮಾಡ್ತಾ ಇದ್ದಾನೆ, ಅವನ ಜವಾಬ್ದಾರಿ ಇಲ್ಲಿ, ಆ ಕೆಲಸಕ್ಕೆ ತಡೆ ಉಂಟು ಮಾಡ್ತಿದ್ದೀರಿ ನೀವು. ನೀವೇನು ಅಪರಾಧ ಮಾಡಿಲ್ಲ, ಅವನ್ ಮಾಡೋ ಕೆಲಸಕ್ಕೆ ತಡೆ ಉಂಟು ಮಾಡ್ತಾ ಇದ್ದೀರಿ, ಅದು ಕೂಡ ಗಂಭೀರ ಸ್ವರೂಪದ ಅಪರಾಧನೇ. ಆಗಲೂ ನಿಮ್ಮನ್ನ ಅವ್ರು ಬಂಧಿಸೋದಕ್ಕೆ ಅವಕಾಶ ಇರುತ್ತೆ. ಭಾರತದ ಸೇನಾ ದಳ ಇದೆ, ನೇವಿ ಇದೆ, ಏರ್ಫೋರ್ಸ್ ಇದೆ, ಆರ್ಮಿ ಇದೆ, ಅಲ್ಲಿ ತುಂಬ ಪಕ್ಕಾ ಡಿಸಿಪ್ಲಿನ್. ನಿಮ್ಮ ಡ್ಯೂಟಿ, ನಿಮ್ಮ ಡ್ಯೂಟಿ ಪಾಯಿಂಟು ಯಾವ ಊರು ಅಲ್ಲಿ ಅಂದ್ರೆ ಅಲ್ಲೇ ಇರಬೇಕು. ಊಟ ತಿಂಡಿ ಎಲ್ಲಿ ಸಿಕ್ಕಿದ ಕಡೆ ತಿರುಗೋಕ್ಕಾಗಲ್ಲ. ಕಂಟೋನ್ಮೆಂಟಲ್ಗಳಲ್ಲಿದ್ದರೆ ಮಾತ್ರ ಸಾಯಂಕಾಲ ಅಥವಾ ಭಾನುವಾರ 2 ಅವರ್ಸ್ ಟೈಮ್ ಕೊಡ್ತಾರೆ ಅವ್ರಿಗೆ ಕಂಟೋನ್ಮೆಂಟ್ ಏರಿಯಾ ಬಿಟ್ಟು ಈಚೆ ಬರೋಕ್ಕೆ. ಅದರ್ವೈಸ್ ಹೆಡ್ ಕ್ವಾರ್ಟರ್ಸ್ ಎಲ್ಲ ಇರಬೇಕು ಮಿಲಿಟರಿ ಅವರು. ಅಂತಹ ಸೈನ್ಯಕ್ಕೆ ಸೈನಿಕ ದಳಕ್ಕೆ ಸೇರಿದವನು ಆ ಸೈನಿಕ ದಳವನ್ನು ಬಿಟ್ಟು ಓಡ್ ಬಂದಿದ್ದಾನೆ ಅಂತ ಅನ್ಸಿದ್ರೆ, ಸೈನಿಕ ಆನ್ ಡ್ಯೂಟಿ ಇರಬೇಕಾದವನು ಇಲ್ಲಿ ಓಡಾಡ್ತಾ ಇದ್ದಾನಲ್ಲ ನಮ್ಮೂರಲ್ಲಿ, ಪೊಲೀಸ್ನವ್ನು ಪ್ರಶ್ನೆ ಮಾಡಿದ್ರೆ ಸರಿಯಾದ ಉತ್ತರ ಕೊಡೋದಿಲ್ಲ ಅಂತ ಅವನ್ನ ಬಂಧಿಸ್ಬೋದು. ಯಾಕೆಂದ್ರೆ ನಿನ್ನ ಬಂಧಿಸಿ ನಾನು ಸಂಬಂಧಪಟ್ಟವ್ರಿಗೆ ಸೂಕ್ತವಾದ ಮಾಹಿತಿ ಕೊಡ್ತೀನಿ, ನಿನ್ನ ಮೇಲೆ ಅವ್ರು ಏನೇ ಕ್ರಮ ಜರುಗಿಸಿದ್ರು ನೀ ಅಪರಾಧ ಏನು ಮಾಡಿಲ್ಲ, ನನಗೆ ಗಮನಕ್ಕೆ ಬಂದಂಗೆ ನೀನು ಸೈನಿಕ, ಸೈನಿಕ ದಳವನ್ನ ಬಿಟ್ಟು ಓಡಿ ಬಂದಿದ್ದೀಯ ಅಂತಕ್ಕಂತ ಅನುಮಾನ ನನಗಿದೆ. ನನಗೆ ನೋಡಿ, ಅದು ಬಿಟ್ಟರೆ ಯಾವುದೋ ಒಬ್ಬ ಪೊಲೀಸ್ ಅಧಿಕಾರಿನೇ ಈ ಪೊಲೀಸ್ ಅಧಿಕಾರಿಗೆ ಕೋರಿಕೆ ಕಳಿಸ್ತಾನೆ, ನೋಡಿ ನಿಮ್ಮ ವ್ಯಾಪ್ತಿಯಲ್ಲಿ ಅಂದ್ರೆ ನಿಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬ ಆರೋಪಿ ಬಂದಿದ್ದಾನೆ, ನಾನು ಅವನನ್ನ ಬಂಧಿಸ್ಬೇಕು, ಕೇರಳದವನು ನಮಗೆ ಫೋನ್ ಮಾಡ್ತಾನೆ, ಮಾಹಿತಿ ಕೇಳ್ತಾನೆ ಈ ತರ ಅವನು ಇಂಥ ಕಡೆ, ಅವನ ನೀವು ಬಂಧಿಸಿ, ಯಾಕೆಂದ್ರೆ ಅವನು ಒಂದು ಗಂಭೀರ ಸ್ವರೂಪದ ಅಪರಾಧದಲ್ಲಿ ಭಾಗಿಯಾಗಿದ್ದಾನೆ, ನಾನೇ ಬಂದು ಬಂಧಿಸ್ಬೇಕಾಗಿತ್ತು, ಅದಕ್ಕೂ ಮುಂಚೆ ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ನೀವು ಅವನನ್ನ ಬಂಧಿಸಿ ನನ್ನ ಬಂಧನಕ್ಕೆ ಕೊಡಿ, ಕೊಡ್ಬೇಕು ಪೊಲೀಸ್, ಪೊಲೀಸ್ಗೆ ಸಹಕಾರ ಕೊಡಬೇಕು, ಇಲ್ಲಾಂದ್ರೆ ಅಲ್ಲಿಂದ ಇಲ್ಲಿ ಬರೋ ಹೊತ್ತಿಗೆ ಇವ್ನು ಓಡೋಗ್ಬಿಡ್ತಾರೆ, ಇಲ್ಲಿಂದ ತಪ್ಪಿಸ್ಕೊಡೋಗ್ಬಿಡ್ತಾರೆ. ಹಾ, ಅಂಥ ಅವಕಾಶ ಇಲ್ದಿದ್ದಂತೆ ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಇಂಥ ಪ್ರಕರಣಗಳಲ್ಲಿ ಇದೆ. ಹಾಗಿದ್ರೆ ಎರಡನೇದು ಯಾವುದು ನಾನು ಹೇಳಿದ್ನಲ್ಲ ಈಗ, ಕಾಗ್ನಿಸಿಬಲ್ ಸಂಜ್ಞೇಯ ಅಪರಾಧ. ಅಸಂಜ್ಞೇಯ ಅಪರಾಧದಲ್ಲಿ ಪೊಲೀಸ್ನವರು ನೇರವಾಗಿ ನಮ್ಮನ್ನು ಬಂಧಿಸುವುದಕ್ಕೆ ಅವಕಾಶವಿಲ್ಲ. ಇದು ಬೇಸಿಕ್ ಡಿಫ್ರೆನ್ಸ್, ಕಾಗ್ನಿಸಿಬಲ್ ಅಂದರೆ ಸಂಜ್ಞೇಯ, ನಾನ್ ಕಾಗ್ನಿಸಿಬಲ್ ಅಸಂಜ್ಞೇಯ. ಕಾಗ್ನಿಸಿಬಲ್ ಅಂದರೆ ಸಂಜ್ಞೇಯ ಅಪರಾಧದಲ್ಲಿ ಇಂಥ ಸಂದರ್ಭಗಳಲ್ಲಿ ಪೊಲೀಸ್ನವರು ಇನ್ಯಾರನ್ನೂ ಕೇಳಿದೆ, ಮ್ಯಾಜಿಸ್ಟ್ರೇಟ್ನೋ ಕೇಳ್ಕೊಂಬರ್ಬೇಕಾದಿಲ್ಲ, ನನ್ನ ಕಣ್ಮುಂದೆ ಕೊಲೆ ನಡೀತಾ ಇದೆ ರೀ, ಏನು ಮ್ಯಾಜಿಸ್ಟ್ರೇಟ್ನ ಕೇಳ್ಕೊಂಬರಲ್ಲ ಇವನ್ನ ಬಂಧಿಸ್ಲ ಬಿಡ್ಲಾ ಅಂತ. ಗಂಭೀರ ಸ್ವರೂಪದ ಅಪರಾಧ ನನ್ನ ಕಣ್ಮುಂದೆ ನಡೆದಿದೆ, ಗಂಭೀರ ಸ್ವರೂಪದ ಅಪರಾಧ ನಡೆದಿದೆ ಅಂತ ನನಗೆ ದೂರು ಬಂದಿದೆ, ಗಂಭೀರ ಸ್ವರೂಪದ ಅಪರಾಧ ನಡೆದಿದೆ ಅಂತ ನಾನು ಅನ್ಕೋತೀನಿ ಈ ಮಾಹಿತಿ ಎಲ್ಲ ನೋಡಿದಾಗ ಅಲ್ವೇ. ಇಂಥ ಸಂದರ್ಭಗಳಲ್ಲಿ ಪೊಲೀಸ್ನವರು ಸೀದಾ ಅವ್ರನ್ನ ಬಂಧಿಸಬಹುದು.
2: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
3: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ.
1: ಅದರ ಅರಿವು ಇದ್ರೆ

0: ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
0: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರ್ಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
0: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
2: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ಬಂಧನ ಮತ್ತು ಬಂಧನದಿಂದ ಬಿಡುಗಡೆ, ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಎಂಬುದರ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾದ ಶ್ರೀಯುತ ಸಿವಿ ಕೇಶವಮೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಎಲ್ಲರಿಗೂ ಶಿಕ್ಷಣ, ವಿಶೇಷಚೇತನ ಮಕ್ಕಳ ಸಮನ್ವಯ ಶಿಕ್ಷಣ ಎಂಬ ವಿಷಯದ ಕುರಿತು ಎಚ್ಚರಿಕೋಟೆ ಮತ್ತು ಸರಗೂರು ತಾಲೂಕಿನ ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಶ್ರೀ MS ಗಿರೀಶ್ ಮೂರ್ತಿರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ವಿಶೇಷಚೇತನ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಒಂದೇ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಯಲು ಅವಕಾಶ ನೀಡುವುದು, ಶಾಲೆಯಲ್ಲಿ ಅಗತ್ಯ ಸೌಲಭ್ಯ ಮತ್ತು ಅಗತ್ಯ ಸಾಧನಗಳನ್ನು ಒದಗಿಸುವುದು ಹಾಗೂ ಸಮಗ್ರ ಮತ್ತು ಸಮಾನ ಶಿಕ್ಷಣದ ವಿಧಾನ ಕುರಿತು ನೇರವಾಗಿ ತಜ್ಞರ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119 ಧನ್ಯವಾದಗಳು.

ಪ್ರಿಯ ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ರಕ್ಷಾ ಬಂಧನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಅಣ್ಣ ತಂಗಿಯ ಜೀವನದ ಒಂದು ಉತ್ತಮ ಪ್ರೀತಿಯ ಸಂಕೇತ ಈ ರಕ್ಷಾಬಂಧನ. ರಕ್ಷಾಬಂಧನ ಪ್ರಾಚೀನ ಕಾಲದಿಂದಲೂ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಭಾರತೀಯರು ಶ್ರಾವಣ ಮಾಸದಲ್ಲಿ ಆಚರಿಸುವ ಒಂದು ಹಬ್ಬವಾಗಿದೆ. ಈ ದಿನ ಸಹೋದರಿಯರು ತಮ್ಮ ಸಹೋದರನ ಮುಂಗೈಗೆ ರಾಖಿಯನ್ನು ಕಟ್ಟಿ ಆರತಿ ಮಾಡಿ ಸಹೋದರನ ಆಶೀರ್ವಾದವನ್ನು ಬೇಡುತ್ತಾರೆ. ತಂಗಿಯ ರಕ್ಷಣೆ ಅಣ್ಣನಿಂದ, ಅಣ್ಣನ ರಕ್ಷಣೆ ತಂಗಿಯಿಂದ ಎಂಬ ಪರಸ್ಪರ ಭ್ರಾತೃತ್ವದ ಭಾವನೆಯನ್ನು ದಿಟ್ಟಗೊಳಿಸುವ ಹಬ್ಬ ಇದಾಗಿದೆ. ಭಾರತದ ಶ್ರಾವಣ ಮಾಸದ ಹುಣ್ಣಿಮೆಯನ್ನು ಯುಸರ್ ಉಪಕರ್ಮ ಎಂದು ಇಂದಿನಿಂದ ಆಚರಿಸುತ್ತಿದ್ದಾರೆ. ಈ ದಿನಕ್ಕೆ ಮತ್ತೊಂದು ವಿಶೇಷವಿದೆ. ಮುಂಚೆ ಉತ್ತರ ಭಾರತದಲ್ಲಿ ಮಾತ್ರ ಹೆಚ್ಚು ಪ್ರಚಲಿತವಿದ್ದ ರಕ್ಷಾಬಂಧನ ಅಥವಾ ರಾಖಿ ಹಬ್ಬವನ್ನು ಇತ್ತೀಚಿನ ವರ್ಷಗಳಲ್ಲಿ ಭಾರತದಾದ್ಯಂತ ಎಲ್ಲ ಆಚರಿಸುತ್ತಾರೆ. ಆದರೆ ಅಣ್ಣ ತಂಗಿಯರ ಬಾಂಧವ್ಯವನ್ನು ಪ್ರತಿಯೊಬ್ಬರೂ ಭಾವನಾತ್ಮಕವಾಗಿ ಸ್ಮರಿಸುವ ಈ ದಿನ ಬಾಲ್ಯದ ಅನೇಕ ಸಿಹಿ ಕಹಿ ನೆನಪುಗಳನ್ನು ತಮ್ಮ ಮನದಲ್ಲಿ ಮೂಡಿಸುತ್ತದೆ. ರಕ್ಷಾಬಂಧನ ಆಚರಣೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ತನ್ನದೇ ಆದ ಮಹತ್ವವಿದೆ. ಪ್ರತಿಯೊಬ್ಬ ಸಹೋದರಿಯು ಸಮಾಜದ ದುಷ್ಟಶಕ್ತಿಗಳಿಂದ ರಕ್ಷಿಸೆಂದು ತನ್ನ ಸಹೋದರನ ಮುಂಗೈಗೆ ರಾಖಿ ಕಟ್ಟುತ್ತಾರೆ. ಪ್ರತಿಯೊಬ್ಬ ಸಹೋದರನು ಈ ಸಮಯದಲ್ಲಿ ಸಹೋದರಿಯೆಡೆಗೆ ತನ್ನ ಭ್ರಾತೃತ್ವ ಪ್ರೇಮವನ್ನು ಉಜ್ವಲಗೊಳಿಸಬೇಕೆಂದು ರಕ್ಷಾಬಂಧನದ ಹಬ್ಬದ ನೀತಿಯಾಗಿದೆ. ಹಾಗೆ ಇದು ಜಾತಿ ಮತ್ತು ಧರ್ಮವನ್ನು ಲೆಕ್ಕಿಸದೆ ಎಲ್ಲ ವರ್ಗದ ಜನರು ಈ ಹಬ್ಬದಲ್ಲಿ ಭಾಗವಹಿಸುತ್ತಾರೆ. ಈ ಹಬ್ಬವನ್ನು ವಿವಿಧ ರಾಜ್ಯಗಳಲ್ಲಿ ರಾಖಿ ಪೂರ್ಣಿಮಾ, ನಾರಿಯಲ್ ಪೂರ್ಣಿಮಾ ಮತ್ತು ಕಜರಿ ಪೂರ್ಣಿಮಾ ಎಂದು ಕರೆಯುತ್ತಾರೆ ಮತ್ತು ಇದನ್ನು ವಿಭಿನ್ನವಾಗಿ ಆಚರಿಸಲಾಗುತ್ತದೆ. ರಕ್ಷಾಬಂಧನದ ಪರಿಕಲ್ಪನೆಯು ಮುಖ್ಯವಾಗಿ ರಕ್ಷಣೆಯ ಕುರಿತಿದ್ದಾಗಿದೆ. ಸಾಮಾನ್ಯವಾಗಿ ಜನರು ದೇವಾಲಯಗಳಲ್ಲಿ ಅರ್ಚಕರ ಬಳಿಕೆ ಹೋಗಿ ತಮ್ಮ ಕೈಗಳಿಗೆ ಪವಿತ್ರ ದಾರವನ್ನು ಕಟ್ಟಿಸಿಕೊಳ್ಳುವುದನ್ನು ನಾವು ಕಾಣಿಸುತ್ತೇವೆ. ವಾರಣಾಸಿಯ ಕಾಲಭೈರವ ದೇವಾಲಯದಲ್ಲಿ ನಾವು ಇದನ್ನು ಕಾಣುತ್ತೇವೆ. ಇಲ್ಲಿ ಜನರು ತಮ್ಮ ಮಣಿಕಟ್ಟಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುತ್ತಾರೆ. ಅದೇ ರೀತಿ ಜಮ್ಮುವಿನ ಶ್ರೀ ವೈಷ್ಣೋದೇವಿ ದೇವಾಲಯದಲ್ಲಿ ದೇವಿಯನ್ನು ಪೂಜಿಸಿದ ನಂತರ ಜನರು

ಕೊನೆಗೆ ಕಪ್ಪು ಪಟ್ಟಿಯನ್ನ ಕಟ್ಟಿಕೊಳ್ಳುವುದನ್ನ ನಾವು ಕಾಣಬಹುದು. ಇಂದು ಧಾರ್ಮಿಕ ಕಾರ್ಯಗಳಲ್ಲಿ ಧಾರ್ಮಿಕ ಆಚರಣೆಯನ್ನು ಪ್ರಾರಂಭಿಸುವ ಮೊದಲು ಪೀಠಾಧಿಪತಿಯು ಈ ಆಚರಣೆಯನ್ನು ನಿರ್ವಹಿಸುವ ವ್ಯಕ್ತಿಗೆ ಮಡಿಕಟ್ಟಿಗೆ ದಾರವನ್ನು ಕಟ್ಟುವುದು ನಾವು ಗಮನಿಸಬಹುದು. ರಾಗಿ ಕಟ್ಟುವುದು ಕೇವಲ ಸಹೋದರ ಸಹೋದರರಿಗೆ ಮಾತ್ರ ಸೀಮಿತವಲ್ಲ. ಇದನ್ನು ಹೆಂಡತಿ ತನ್ನ ಗಂಡನಿಗೂ ಅಥವಾ ಶಿಷ್ಯ ಗುರುವಿಗೂ ಕಟ್ಟಬಹುದು. ಈ ಬಂಧ ರಕ್ತ ಸಂಬಂಧಿಗಳ ನಡುವೆ ಇರಬೇಕಿಲ್ಲ. ಹುಡುಗಿ ರಾಗಿ ಕಟ್ಟುವ ಮೂಲಕ ಹುಡುಗನನ್ನು ತನ್ನ ಸಹೋದರನಾಗಿ ದತ್ತು ಪಡೆಯಬಹುದು. ಈ ಆಚರಣೆ ಪ್ರೀತಿಯ ಬಂಧವನ್ನು ಬಲಪಡಿಸುವುದಲ್ಲದೆ ಕುಟುಂಬದ ಗಡಿಗಳನ್ನು ಮೀರುತ್ತದೆ. ಆಪ್ತ ಸ್ನೇಹಿತರು ಮತ್ತು ನೆರೆಹೊರೆಯವರ ಮಣಿಕಟ್ಟಿನ ಮೇಲೆ ರಾಖಿ ಕಟ್ಟಿದಾಗ ಅದು ಸಾಮರಸ್ಯದ ಸಾಮಾಜಿಕ ಜೀವನದ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಇದು ಒಬ್ಬರ ಸ್ವಂತ ಕುಟುಂಬದ ಗಡಿಗಳನ್ನು ಮೀರಿ ಅದು ಇಡೀ ಭೂಮಿಗೆ ಒಂದೇ ಕುಟುಂಬವಾಗಿ ಅವರ ದೃಷ್ಟಿಕೋನವನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ. ವಸುದೇವ ಕುಟುಂಬಕಂ ಎಂಬ ನೀತಿಯನ್ನು ಹಾಗೆ ತತ್ವವನ್ನು ಹೊಂದಿದೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಎಲ್ಲರಿಗೂ ಶಿಕ್ಷಣ, ವಿಶೇಷೇತನ ಮಕ್ಕಳ ಸಮನ್ವಯ ಶಿಕ್ಷಣ ಎಂಬ ವಿಷಯದ ಕುರಿತು ಎಚ್ಚರಿಕೋಟೆ ಮತ್ತು ಸರಗೂರು ತಾಲೂಕಿನ ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಶ್ರೀ MS ಗಿರೀಶ್ ಮೂರ್ತಿರವರೊಂದಿಗೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ವಿಶೇಷಚೇತನ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಒಂದೇ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಯಲು ಅವಕಾಶ ನೀಡುವುದು, ಶಾಲೆಯಲ್ಲಿ ಅಗತ್ಯ ಸೌಲಭ್ಯ ಮತ್ತು ಅಗತ್ಯ ಸಾಧನಗಳನ್ನು ಒದಗಿಸುವುದು ಹಾಗೂ ಸಮಗ್ರ ಮತ್ತು ಸಮಾನ ಶಿಕ್ಷಣದ ವಿಧಾನ ಕುರಿತು ನೇರವಾಗಿ ತಜ್ಞರ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119 ಧನ್ಯವಾದಗಳು.

ಬೆಳಗ್ಗೆಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 48 ರೂಪಾಯಿ, ಪೆನ್ಸಿಲ್ ಬೀನಿಸ್ 53 ರೂಪಾಯಿ, ಮೆಣಸಿನಕಾಯಿ 33 ರೂಪಾಯಿ, ಸೌತೆಕಾಯಿ 7 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 16 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 13 ರೂಪಾಯಿ, ಬದನೆಕಾಯಿ 26 ರೂಪಾಯಿ, ಕೋಸು 11 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವೆ.

0: ಅದನ್ನ ಬುಡಾಕೆ ಐತೆಯಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಹೂಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 28/8/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಎಂಆರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ದಿಲೀಪ್ ಸೇಠ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು, ಅಯ್ಯನರ್ ರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663 18. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಎಲ್ಲರಿಗೂ ಶಿಕ್ಷಣ, ವಿಶೇಷೇತನ ಮಕ್ಕಳ ಸಮನ್ವಯ ಶಿಕ್ಷಣ ಎಂಬ ವಿಷಯದ ಕುರಿತು ಎಚ್ಚರಿಕೋಟೆ ಮತ್ತು ಸರಗೂರು ತಾಲೂಕಿನ ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಶ್ರೀ MS ಗಿರೀಶ್ ಮೂರ್ತಿರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ವಿಶೇಷಚೇತನ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಒಂದೇ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಯಲು ಅವಕಾಶ ನೀಡುವುದು, ಶಾಲೆಯಲ್ಲಿ ಅಗತ್ಯ ಸೌಲಭ್ಯ ಮತ್ತು ಅಗತ್ಯ ಸಾಧನಗಳನ್ನು ಒದಗಿಸುವುದು ಹಾಗೂ ಸಮಗ್ರ ಮತ್ತು ಸಮಾನ ಶಿಕ್ಷಣದ ವಿಧಾನ ಕುರಿತು ನೇರವಾಗಿ ತಜ್ಞರ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119 ಧನ್ಯವಾದಗಳು.

ಇನ್ನು ನಿಮ್ಮದಿ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು.

0: ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವು ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶ್ರೀಮತಿ ಶ್ವೇತಾರವರು ಹಾಡಿರುವ ಹಾಡುಗಳು.

ಹಾಡು ಹಸೆ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶ್ರೀಮತಿ ಶ್ವೇತಾರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
1: ಪ್ರೀತಿಯ ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ರಕ್ಷಾ ಬಂಧನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಅಣ್ಣ ತಂಗಿಯ ಜೀವನದ ಒಂದು ಉತ್ತಮ ಪ್ರೀತಿಯ ಸಂಕೇತ ಈ ರಕ್ಷಾಬಂಧನ. ರಕ್ಷಾಬಂಧನ ಪ್ರಾಚೀನ ಕಾಲದಿಂದಲೂ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಭಾರತೀಯರು ಶ್ರಾವಣ ಮಾಸದಲ್ಲಿ ಆಚರಿಸುವ ಒಂದು ಹಬ್ಬವಾಗಿದೆ. ಈ ದಿನ ಸಹೋದರಿಯರು ತಮ್ಮ ಸಹೋದರನ ಮುಂಗೈಗೆ ರಾಖಿಯನ್ನು ಕಟ್ಟಿ ಆರತಿ ಮಾಡಿ ಸಹೋದರನ ಆಶೀರ್ವಾದವನ್ನು ಬೇಡುತ್ತಾರೆ. ತಂಗಿಯ ರಕ್ಷಣೆ ಅಣ್ಣನಿಂದ, ಅಣ್ಣನ ರಕ್ಷಣೆ ತಂಗಿಯಿಂದ ಎಂಬ ಪರಸ್ಪರ ಭ್ರಾತೃತ್ವದ ಭಾವನೆಯನ್ನು ದಿಟ್ಟಗೊಳಿಸುವ ಹಬ್ಬ ಇದಾಗಿದೆ. ಭಾರತದ ಶ್ರಾವಣ ಮಾಸದ ಹುಣ್ಣಿಮೆಯನ್ನು ಯುಸರ್ ಉಪಕರ್ಮ ಎಂದು ಇಂದಿನಿಂದ ಆಚರಿಸುತ್ತಿದ್ದಾರೆ. ಈ ದಿನಕ್ಕೆ ಮತ್ತೊಂದು ವಿಶೇಷವಿದೆ. ಮುಂಚೆ ಉತ್ತರ ಭಾರತದಲ್ಲಿ ಮಾತ್ರ ಹೆಚ್ಚು ಪ್ರಚಲಿತವಿದ್ದ ರಕ್ಷಾಬಂಧನ ಅಥವಾ ರಾಖಿ ಹಬ್ಬವನ್ನು ಇತ್ತೀಚಿನ ವರ್ಷಗಳಲ್ಲಿ ಭಾರತದಿಂದ ಎಲ್ಲ ಆಚರಿಸುತ್ತಾರೆ. ಆದರೆ ಅಣ್ಣ ತಂಗಿಯರ ಬಾಂಧವ್ಯವನ್ನು ಪ್ರತಿಯೊಬ್ಬರೂ ಭಾವನಾತ್ಮಕವಾಗಿ ಸ್ಮರಿಸುವ ಈ ದಿನ ಬಾಲ್ಯದ ಅನೇಕ ಸಿಹಿ ಕಹಿ ನೆನಪುಗಳನ್ನು ತಮ್ಮ ಮನದಲ್ಲಿ ಮೂಡಿಸುತ್ತದೆ. ರಕ್ಷಾಬಂಧನ ಆಚರಣೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ತನ್ನದೇ ಆದ ಮಹತ್ವವಿದೆ. ಪ್ರತಿಯೊಬ್ಬ ಸಹೋದರಿಯು ಸಮಾಜದ ದುಷ್ಟಶಕ್ತಿಗಳಿಂದ ರಕ್ಷಿಸೆಂದು ತನ್ನ ಸಹೋದರನ ಮುಂಗೈಗೆ ರಾಖಿ ಕಟ್ಟುತ್ತಾರೆ. ಪ್ರತಿಯೊಬ್ಬ ಸಹೋದರನು ಈ ಸಮಯದಲ್ಲಿ ಸಹೋದರಿಯರಿಗೆ ತನ್ನ ಭ್ರಾತೃತ್ವ ಪ್ರೇಮವನ್ನು ಉಜ್ವಲಗೊಳಿಸಬೇಕೆಂದು ರಕ್ಷಾಬಂಧನದ ಹಬ್ಬದ ನೀತಿಯಾಗಿದೆ. ಹಾಗೆ ಇದು ಜಾತಿ ಮತ್ತು ಧರ್ಮವನ್ನು ಲೆಕ್ಕಿಸದೆ ಎಲ್ಲ ವರ್ಗದ ಜನರು ಈ ಹಬ್ಬದಲ್ಲಿ ಭಾಗವಹಿಸುತ್ತಾರೆ. ಈ ಹಬ್ಬವನ್ನು ವಿವಿಧ ರಾಜ್ಯಗಳಲ್ಲಿ ರಾಖಿ ಪೂರ್ಣಿಮಾ, ನಾರಿಯಲ್ ಪೂರ್ಣಿಮಾ ಮತ್ತು ಕಜರಿ ಪೂರ್ಣಿಮಾ ಎಂದು ಕರೆಯುತ್ತಾರೆ ಮತ್ತು ಇದನ್ನು ವಿಭಿನ್ನವಾಗಿ ಆಚರಿಸಲಾಗುತ್ತದೆ. ರಕ್ಷಾಬಂಧನದ ಪರಿಕಲ್ಪನೆಯು ಮುಖ್ಯವಾಗಿ ರಕ್ಷಣೆಯ ಕುರಿತಿದ್ದಾಗಿದೆ. ಸಾಮಾನ್ಯವಾಗಿ ಜನರು ದೇವಾಲಯಗಳಲ್ಲಿ ಅರ್ಚಕರ ಬಳಿಕೆ ಹೋಗಿ ತಮ್ಮ ಕೈಗಳಿಗೆ ಪವಿತ್ರ ದಾರವನ್ನು ಕಟ್ಟಿಸಿಕೊಳ್ಳುವುದನ್ನು ನಾವು ಕಾಣಿಸುತ್ತೇವೆ. ವಾರಣಾಸಿಯ ಕಾಲ ಭೈರವ ದೇವಾಲಯದಲ್ಲಿ ನಾವು ಇದನ್ನು ಕಾಣುತ್ತೇವೆ. ಇಲ್ಲಿ ಜನರು ತಮ್ಮ ಮಣಿಕಟ್ಟಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುತ್ತಾರೆ. ಅದೇ ರೀತಿ ಜಮ್ಮುವಿನ ಶ್ರೀ ವೈಷ್ಣೋದೇವಿ ದೇವಾಲಯದಲ್ಲಿ ದೇವಿಯನ್ನು ಪೂಜಿಸಿದ ನಂತರ ಜನರು ಹಣೆಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಳ್ಳುವುದನ್ನು ನಾವು ಕಾಣಬಹುದು. ಇಂದು ಧಾರ್ಮಿಕ ಕಾರ್ಯಗಳಲ್ಲಿ ಧಾರ್ಮಿಕ ಆಚರಣೆಯನ್ನು ಪ್ರಾರಂಭಿಸುವ ಮೊದಲು ಪೀಠಾಧಿಪತಿಯು ಈ ಆಚರಣೆಯನ್ನು ನಿರ್ವಹಿಸುವ ವ್ಯಕ್ತಿಗೆ ಮಣಿಕಟ್ಟಿಗೆ ದಾರವನ್ನು ಕಟ್ಟುವುದು ನಾವು ಗಮನಿಸಬಹುದು. ರಾಖಿ ಕಟ್ಟುವುದು ಕೇವಲ ಸಹೋದರ ಸಹೋದರರಿಗೆ ಮಾತ್ರ ಸೀಮಿತವಲ್ಲ. ಇದನ್ನು ಹೆಂಡತಿ ತನ್ನ ಗಂಡನಿಗೂ ಅಥವಾ ಶಿಷ್ಯ ಗುರುವಿಗೂ ಕಟ್ಟಬಹುದು. ಈ ಬಂಧ ರಕ್ತ ಸಂಬಂಧಿಗಳ ನಡುವೆ ಇರಬೇಕಿಲ್ಲ. ಹುಡುಗಿ ರಾಖಿ ಕಟ್ಟುವ ಮೂಲಕ ಹುಡುಗನನ್ನು ತನ್ನ ಸಹೋದರನಾಗಿ ದತ್ತು ಪಡೆಯಬಹುದು. ಈ ಆಚರಣೆ ಪ್ರೀತಿಯ ಬಂಧವನ್ನು ಬಲಪಡಿಸುವುದಲ್ಲದೆ ಕುಟುಂಬದ ಗಡಿಗಳನ್ನು ಮೀರುತ್ತದೆ. ಆಪ್ತ ಸ್ನೇಹಿತರು ಮತ್ತು ನೆರೆಹೊರೆಯವರ ಮಣಿಕಟ್ಟಿನ ಮೇಲೆ ರಾಖಿ ಕಟ್ಟಿದಾಗ ಅದು ಸಾಮರಸ್ಯದ ಸಾಮಾಜಿಕ ಜೀವನದ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಇದು ಒಬ್ಬರ ಸ್ವಂತ ಕುಟುಂಬದ ಗಡಿಗಳನ್ನು ಮೀರಿ ಅದು ಇಡೀ ಭೂಮಿಗೆ ಒಂದೇ ಕುಟುಂಬವಾಗಿ ಅವರ ದೃಷ್ಟಿಕೋನವನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ. ವಸತಿ

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವರ್ ಚಂದ್, ಕಾಳಿದಾಸ್ ಮೇಘಾನಿರವರ ಜನ್ಮ ದಿನಾಚರಣೆ ಹಾಗೂ ಮಹಾತ್ಮ ಅಯ್ಯಂಕಾಳಿರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಮೊದಲಿಗೆ ತಾವರ್ ಚಂದ್, ಕಾಳಿದಾಸ್ ಮೇಘಾನಿರವರ ಜನ್ಮ ದಿನಾಚರಣೆ. ಇವರು ಗುಜರಾತಿ ಪ್ರಸಿದ್ಧ ಕವಿ ಮತ್ತು ಸ್ವತಂತ್ರ ಹೋರಾಟಗಾರರು. ತಾವರ್ ಚಂದ್ ಕಾಳಿದಾಸ್ ಮೇಘಾನಿರವರು ಆಗಸ್ಟ್ 28, 1863 ಜನಿಸಿದರು, ಹಾಗೆ March 3, 1947 ನಿಧನರಾದರು. ಅವರು ಭಾರತದ ಒಬ್ಬ ಹೆಸರಾಂತ ಕವಿ, ಬರಹಗಾರ, ಸಾಮಾಜಿಕ ಸುಧಾರಕ ಮತ್ತು ಸ್ವತಂತ್ರ ಹೋರಾಟಗಾರರಾಗಿದ್ದರು. ಇವರು ಗುಜರಾತಿ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ಅದರಲ್ಲೂ ರಾಷ್ಟ್ರೀಯ ಶಾಹಿರ್ ಅಂದರೆ ರಾಷ್ಟ್ರಕವಿ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಸಮಯದಲ್ಲಿ ತಮ್ಮ ದೇಶಭಕ್ತಿ ಗೀತೆಗಳು ಮತ್ತು ಬರಹಗಳ ಮೂಲಕ ಜನರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಮೂಡಿಸಿದ್ದಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಇವರಿಗೆ ಸ್ವಯಂ ಪ್ರೇರಿತವಾಗಿ ರಾಷ್ಟ್ರೀಯ ಶಾಹಿರ್ ಎಂಬ ಅಂದರೆ ರಾಷ್ಟ್ರಕವಿ ಎಂಬ ಬಿರುದನ್ನು ನೀಡಿದರು. ಇವರು ಗುಜರಾತ್ನ ಜಟೋಲಿ ಎಂಬಲ್ಲಿ ಜೈನ ಕುಟುಂಬದಲ್ಲಿ ಜನಿಸಿದರು. ಇವರು 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಗುಜರಾತಿ ಜಾನಪದ ಸಾಹಿತ್ಯವನ್ನು ಸಂಶೋಧಿಸಿ ಪ್ರಕಟಿಸಿ ಸಂಗ್ರಹಿಸುವಲ್ಲಿ ಅಪಾರ ಕೊಡುಗೆಯನ್ನು ಹೊಂದಿದ್ದಾರೆ. ಇವರು ಬರೆದ ದೇಶಭಕ್ತಿ ಗೀತೆಗಳು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರನ್ನು ಅಪಾರವಾಗಿ ಪ್ರೇರೇಪಿಸಿದವು. 1930 ಇವರು ಬರೆದ ಸಿಂಧೋಡೋ ಎಂಬ 15 ದೇಶಭಕ್ತಿ ಗೀತೆಗಳ ಪುಸ್ತಕವನ್ನು ಬ್ರಿಟಿಷ್ ಸರ್ಕಾರ ನಿಷೇಧಿಸಿ ಇವರಿಗೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಿತು. ಇವರು ಕಾವ್ಯ, ಕಾದಂಬರಿ, ನಾಟಕ ಸೇರಿದಂತೆ 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ರವೀಂದ್ರನಾಥ ಟ್ಯಾಗೋರ್ರವರ ಕೃತಿಗಳನ್ನು ಗುಜರಾತಿಗೆ ಅನುವಾದಿಸುವ ಮೂಲಕ ತಮ್ಮ ಸಾಹಿತ್ಯ ಯಾನವನ್ನು ಆರಂಭಿಸಿದರು. ಇವರು ಬರೆದ ಅತ್ಯಂತ ಜನಪ್ರಿಯ ಗುಜರಾತಿ ಗೀತೆ ಮೋರ್ ಬನಿ ತನ್ ಘಾಟ್ ಕರೆ ಅನ್ನ ಸಂಜಯ್ ಲೀಲಾ ಬನ್ಸ್ರವರ ರಾಮಲೀಲಾ ಚಲನಚಿತ್ರದಲ್ಲೂ ಬಳಸತೊಡಗಿದ್ದಾರೆ. ಮೇಘಾನಿರವರು ಗುಜರಾತ್ ಹಳ್ಳಿ ಹಳ್ಳಿಗೆ ಸಂಚರಿಸಿ ಅಲ್ಲಿನ ಜನಪದ ಗೀತೆಗಳು ಮತ್ತು ಕಥೆಗಳನ್ನು ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದರು. ಇವರ ಸೌರಾಷ್ಟ್ರ ನಿ ರಸದಾರ್ ಗುಜರಾತಿ ಜಾನಪದ ಕಥೆಗಳು ಅತ್ಯಂತ ಪ್ರಸಿದ್ಧ ಸಂಗ್ರಹವಾಗಿದೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ ಮಹಾತ್ಮ ಅಯ್ಯಂಕಾಳಿರವರ ಜನ್ಮ ದಿನಾಚರಣೆ. ಅಯ್ಯಂಕಾಳಿದಾಸ ಎಂಬುದು ಕೇರಳದ ಪ್ರಸಿದ್ಧ ಸಮಾಜ ಸುಧಾರಕ ಮಹಾತ್ಮ ಅಯ್ಯಂಕಾಳಿರವರದು. ಇವರು ಭಾರತದ ಮಹಾನ್ ಸಮಾಜ ಸುಧಾರಕ, ಶಾಸಕ ಮತ್ತು ಕ್ರಾಂತಿಕಾರಿ ನಾಯಕರಾಗಿದ್ದರು. ಕೇರಳದಲ್ಲಿ ಅಸ್ಪೃಶ್ಯತೆ ಮತ್ತು ಜಾತಿ ಪದ್ಧತಿಯ ವಿರುದ್ಧ ಹೋರಾಡಿದ ದಲಿತರ ಧೀಮಂತ ನಾಯಕರಾಗಿದ್ದ ಇವರನ್ನು ಮಹಾತ್ಮ ಗಾಂಧೀಜಿಯವರು ಪುಲಯ ರಾಜ ಅಂದರೆ ರೈತರ ರಾಜ ಎಂದು ಗೌರವಿಸಿದರು. ಇವರು ಆಗಸ್ಟ್ 28, 1863 ಕೇರಳದ ತಿರುವನಂತಪುರ ಬಳಿಯ ವೆಂಗನೂರು ಎಂಬ ಹಳ್ಳಿಯಲ್ಲಿ ಜನಿಸಿದರು. ಇವರು ದಲಿತ ಸಮುದಾಯದ ಪುಲಿಯ ಜಾತಿಗೆ ಸೇರಿದವರಾಗಿದ್ದರು. ಆ ಕಾಲದ ತಿರುವಾಂಕೂರು ಸಂಸ್ಥಾನದಲ್ಲಿ ದಲಿತರಿಗೆ ಸಾರ್ವಜನಿಕ ರಸ್ತೆಗಳಲ್ಲಿ ನಡೆಯಲು, ಶಾಲೆಗೆ ಹೋಗಲು ಹಾಗೂ ಉತ್ತಮ ಬಟ್ಟೆ ಧರಿಸಲು ಸ್ವಾತಂತ್ರ್ಯವಿರಲಿಲ್ಲ. ಇದನ್ನು ಕಂಡು ಬೆಳೆದ ಅಯ್ಯಂಕಾಳಿರವರು ಬಡಿದೆದ್ದು ನಿಲ್ಲಲು ನಿರ್ಧರಿಸಿದರು. ಇವರು ವಿಲ್ಲಂಬಡ್ಡಿ ರಾರಿ ಅಂದರೆ ಎತ್ತಿನ ಗಾಡಿ ಹೋರಾಟವನ್ನು ಆರಂಭಿಸಿ ಆ ಕಾಲದಲ್ಲಿ ಕೆಳವರ್ಗದವರಿಗೆ ಎತ್ತಿನ ಗಾಡಿ ಬಳಸುವ ಹಾಗೂ ರಾಜಮಾರ್ಗಗಳಲ್ಲಿ ಸಂಚರಿಸುವ ಹಕ್ಕಿರಲಿಲ್ಲ. ಇದನ್ನು ವಿರೋಧಿಸಿ ಅಯ್ಯಂಕಾಳಿರವರು ತಾವೇ ಒಂದು ಎತ್ತಿನ ಗಾಡಿಯನ್ನು ಖರೀದಿಸಿ ಉತ್ತಮ ಉಡುಪು ಧರಿಸಿ ಸಾರ್ವಜನಿಕ ರಸ್ತೆಯಲ್ಲಿ ಸವಾರಿ ಮಾಡುವ ಮೂಲಕ ಸರ್ವರ್ಣೀಯರು ಸವಾಲಿನ ಎದುರಿಸಿದರು. ಇದು ಕೇರಳದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ನಾಗರಿಕ ಹಕ್ಕುಗಳ ಹೋರಾಟವಾಯಿತು. ಹಾಗೆ ದಲಿತ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶ ಸಿಗಬೇಕೆಂದು ಒತ್ತಾಯಿಸಿ ಇವರು 1903 ರೈತ ಕಾರ್ಮಿಕರನ್ನು ಸಂಘಟಿಸಿ ಬೃಹತ್ ಮುಷ್ಕರ ನಡೆಸಿದರು. ಇದರ ಫಲವಾಗಿ 1910 ದಲಿತ ಮಕ್ಕಳಿಗೆ ಶಾಲಾ ಪ್ರವೇಶದ ಹಕ್ಕು ದೊರೆಯಿತು. ದಲಿತ ಮಹಿಳೆಯರು ಮೇಲ್ವಸ್ತ್ರ ಧರಿಸುವಂತಿರಲಿಲ್ಲ ಮತ್ತು ಕಲ್ಲಿನ ಸರಗಳನ್ನಷ್ಟೇ ಹಾಕಬಹುದು.

0: ಬೇಕಿತ್ತು. ಅಯ್ಯಂ ಕಾಳಿರವರು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಿ ಅಲ್ಲಿನ ಕಲ್ಲಿನ ಸರಗಳನ್ನು ಕೀರ್ತಿಸಿದ್ದು ಗೌರವಾನ್ವಿತ ಉಡುಪು ಧರಿಸುವಂತೆ ಕ್ರಾಂತಿ ಮಾಡಿದರು. ಹಾಗಾಗಿ ಇವರು ತುಳಿತಕ್ಕೆ ಒಳಗಾದ ಬಡವರ ಮತ್ತು ದಲಿತರ ಶೈಕ್ಷಣಿಕ ಹಾಗೂ ಆರ್ಥಿಕ ಪ್ರಗತಿಗಾಗಿ 1903 ಈ ಸಂಘಟನೆಯನ್ನು ಅಂದರೆ ಸಾಧು ಜನ ಪರಿಪಾಲನಾ ಸಂಘವನ್ನು ಸ್ಥಾಪಿಸಿದರು. ಇವರ ಶಾಸಕ ಸೇವೆಯನ್ನು ಮತ್ತು ಇವರ ಸಮಾಜ ಸೇವೆಯನ್ನು ಗುರುತಿಸಿ 1910 ಇವರನ್ನು ತಿರುವಾಂಕೂರಿನ ಪ್ರಜಾಸಭೆಗೆ ಸದಸ್ಯರಾಗಿ ನೇಮಿಸಲಾಯಿತು. ಈ ಸಭೆಗೆ ಸೇರಿದ ಮೊದಲ ದಲಿತ ಸದಸ್ಯರಾಗಿದ್ದರು. ಮಹಾತ್ಮ ಅಯ್ಯಂ ಕಾಳಿರವರು 18 ಜೂನ್ 1941 ನಿಧನರಾದರು. ಇಂದಿರಾ ಗಾಂಧಿಯವರು ಇವರನ್ನು ಭಾರತದ ಶ್ರೇಷ್ಠ ಪುತ್ರ ಎಂದು ಬಣ್ಣಿಸಿದ್ದಾರೆ. ಕೇರಳದ ಸಾಮಾಜಿಕ ನವೋದಯಕ್ಕೆ ಇವರು ಹಾಕಿಕೊಟ್ಟ ತಳಹದಿ ಇಂದಿಗೂ ಅಮರವಾಗಿದೆ. ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 119 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ಬಹಿರಂತರಗಳು ಒಂದು
4: ಭೂತ ಭವ್ಯಗಳೊಂದು
3: ಇಹ ಪರಂಗಳಂ ಒಂದು
4: ಚೈತನ್ಯ ಒಂದು
3: ಬಹುಪಾತ್ರ ನಾಟಕದಿ
4: ಮಾಯೆ ಶತವೇಷಗಳ
3: ವಹಿಸಲೀವಳು ಪತಿಗೆ ಮಂಕುತಿಮ್ಮ.
2: ಸೊ ನಾವು 133 ಮುಕ್ತಕದಲ್ಲಿದ್ದೀವಿ. ಕಳೆದ ಮುಕ್ತಕಗಳಲ್ಲಿ ಬಹಳ ಸುಂದರವಾದಂಥ ರೀತಿಯಲ್ಲಿ ಅನೇಕ ವಸ್ತುಗಳನ್ನು ನಾವು ನೋಡ್ತೀವಿ, ಅದರಲ್ಲಿ ಏಕತೆ ಇದೆ ಅನ್ನೋದನ್ನು ನೋಡ್ತಾ ಬಂದ್ವಿ. ಜೀವಿಗಳು ಅನೇಕ ಆದರೂ ಕೂಡ ಆ ಜೀವಿಗಳು ಉಪಯೋಗಿಸುವಂಥ ಪ್ರಕೃತಿಯಲ್ಲಿರುವಂತಹ ಎಲ್ಲ ಸೌಕರ್ಯಗಳು ಸಂಪನ್ಮೂಲಗಳು ಒಂದೇ ಅನ್ನೋದನ್ನು ನಾವು ನೋಡಿದ್ವಿ. ಮತ್ತು ನಾವು ಯಾವುದೇ ಅನುಭವಕ್ಕೆ ಎರಡು ಮುಖ್ಯವಾದಂಥ ಸಾಪೇಕ್ಷತಾ ವಿಚಾರಗಳನ್ನು ಮಾಡ್ತೀವಿ ಅಂತ ನಾನು ಕಳೆದ ಸರ್ತಿ ಕೂಡ ಹೇಳಿದ್ದೆ. ಒಂದು ದೇಶ, ಇನ್ನೊಂದು ಕಾಲ, ಸ್ಪೇಸ್ ಅಂಡ್ ಟೈಮ್, ಇವು ಎಲ್ಲ ಒಂದೇ ಅನ್ನೋದನ್ನು ಕಳೆದ ಮುಕ್ತಕಗಳಲ್ಲಿ ಡಿ ವಿ ಜಿ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದೇನು? ಬಹಿಹಿ ಅಂದರೆ ಆಚೆ ಇರೋವಂಥದ್ದು, ಅಂತರ್ ಒಳಗಡೆ ಇರೋವಂಥದ್ದು. ನಮಗೆ ಅದು ಹೊರಗಡೆ ಮತ್ತು ಒಳಗಡೆ ಅನ್ನೋಂಥ ಭೇದವಾಗಿ ಕಾಣಿಸುತ್ತೆ. ಅದು ನನ್ನ ಶರೀರ, ನನ್ನ ದೇಹ ಅನ್ನೋಂಥದ್ದು ಮತ್ತು ಉಳಿದ ಪ್ರಪಂಚ ಅನ್ನೋಂಥದ್ದಾಗ್ಬೋದು. ನನ್ನ ಮನಸ್ಸು, ಬುದ್ಧಿಗಳು ಮತ್ತು ನನ್ನ ದೇಹ ಅನ್ನೋಂಥ ಭಾವನೆಯಾಗ್ಬೋದು. ಅಥವಾ ಅದಕ್ಕಿಂತ ಸ್ಥೂಲವಾಗಿ ನಾನು ನನ್ನ ಮನೆಯವರು ಮತ್ತು ನನ್ನ ಮನೆಯವರು ಅಲ್ಲದೆ ಇರೋವಂಥವ್ರು, ನನ್ನವರು ನನ್ನವರು ಅಲ್ಲದೆ ಇರೋವಂಥವ್ರು ಅಂತಾಗ್ಬೋದು. ನನ್ನ ಹಳ್ಳಿಯವರು ಬೇರೆ ಹಳ್ಳಿಯವರು, ನನ್ನ ರಾಜ್ಯದವರು ಬೇರೆ ರಾಜ್ಯ. ಸೊ ಹೀಗೆ ನಾವು ಅದೆಷ್ಟೋ ರೀತಿಯಲ್ಲಿ ನಾನು ಬೇರೆ, ನೀನು ಬೇರೆ ಅನ್ನೋಂಥದ್ದನ್ನು ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಆ ಎಲ್ಲ ಭೇದಗಳೂ ಕೂಡ, ಹೊರಗೆ ಒಳಗೆಗಳು ಕೂಡ ಒಂದೇ ಅನ್ನೋದು ನಾವು ಇದುವರೆಗೂ ನೋಡಿದ್ವಿ. ಅದು ದೇಶದ ಒಂದು ಪರಿಗಣನೆಯಲ್ಲಿ, ಆದರೆ ಕಾಲದ ಪರಿಗಣನೆಯೂ ಕೂಡ ನಾವು ನೋಡಿದ್ವಿ. ಅದೆಷ್ಟೋ ವರ್ಷಗಳಿಂದ ಒಂದೇ ರೀತಿಯ ಒಂದು ಪರಂಪರೆ

ಪರೆ ಮುಂದುವರಿತಾ ಬರ್ತಾ ಇದೆ. ಹಳೆದು ಹೊಸತುಗಳು ಒಂದೇ ರೀತಿಯಲ್ಲಿ ಮುಂದುವರಿತಾ ಹೋಗ್ತಾ ಇದೆ, ಒಂದಕ್ಕೊಂದು ಬೆಸತ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ನೋಡಿದ್ವಲ್ಲ. ಸೊ ಅದರ ಅರ್ಥ ಏನಪ್ಪ ಅಂದರೆ, ಭೂತ ಅಂದರೆ ಈಗಾಗಲೇ ಕಳೆದು ಹೋಗಿರುವಂಥದ್ದು, ಭೂತಕಾಲ. ಭವ್ಯ ಯಾವುದು ಆಗುತ್ತೋ ಮುಂದೆ ಅದು. ಸೊ ಹಿಂದೆ ಆಗಿರೋವಂಥದ್ದು ಮುಂದೆ ಆಗಬೇಕಾಗಿರುವಂಥದ್ದು, ಅವೆರಡರಲ್ಲೂ ಸಾಮ್ಯತೆ ಇದೆ ಅನ್ನೋದನ್ನು ನಾವು ನೋಡಿದ್ವಿ. ಹೇಗೆ ವಿಶ್ವ ಚಿರ ಪುರಾತನ ನಿತ್ಯ ನೂತನ ಇದನ್ನು ನಾವು ನೋಡಿದ್ವಿ. ಸೊ ಹಾಗೆ ನಾವು ನಮ್ಮ ಸಾಧಾರಣವಾದಂಥ ಬುದ್ಧಿಶಕ್ತಿಗೆ ಎಟುಕಿಸೋ ಹಾಗೆ ಮಾಡಿಕೊಳ್ಳುವಂಥ ಭೇದಗಳು ಈ ದೇಶ ಕಾಲಗಳಲ್ಲಿ, ಈ ದೇಶ ಕಾಲಗಳಲ್ಲಿ ಕಾಣಿಸುವಂತಹ ಒಂದು ವೈವಿಧ್ಯ ಅಥವಾ ಭಿನ್ನತೆ ಏನಿದೆಯೋ ಅದು ಕೇವಲ ಕಾಣಿಕೆ, ಬರೀ ತೋರಿಕೆ. ಮೂಲದಲ್ಲಿ ನಾವು ನೋಡಿದಾಗ ಆ ಭೇದಗಳು ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ವಿ. ಅಟ್ಲೀಸ್ಟ್ ಆ ವಿಷಯಗಳನ್ನು ನಾವು ಕೇಳಿದ್ವಿ. ಎಷ್ಟು ಮಟ್ಟಿಗೆ ಅರ್ಥ ಆಯಿತು ಅನ್ನೋದು ನಿಧಾನವಾಗಿ ಆಗುವಂಥ ಒಂದು ಪ್ರಕ್ರಿಯೆ. ಸೊ ಈ ಭೇದಗಳನ್ನು ಇಟ್ಕೊಂಡೇ ನಾವು ಜೀವನವನ್ನು ಮಾಡ್ತೀವಿ. ಬಹಿ ಮತ್ತು ಅಂತರ್, ಆಚೆ ಮತ್ತು ಒಳಗೆ. ಸೊ ಈ ಎರಡು ಒಂದು ರೀತಿಯದು, ಇವತ್ತು ನಾಳೆ ಅಥವಾ ನಿನ್ನೆ ಮತ್ತು ನಾಳೆಗಳು, ಇವುಗಳನ್ನು ನಾವು ನಮ್ಮ ತಲೆಯಲ್ಲಿ ಇಟ್ಕೊಂಡೇ ನಾವು ನಮ್ಮೆಲ್ಲ ಜೀವನದ ವ್ಯವಹಾರಗಳನ್ನು ನಾವು ಮಾಡ್ತೀವಿ. ಇದು ದ್ವಂದ್ವ, ಒಳ ಹೊರ ಇದು ಎರಡಿದೆ, ಹಳೆಯದು ಹೊಸದು ಅಥವಾ ಕಳೆದು ಹೋಗಿರುವಂಥದ್ದು ಮುಂದೆ ಬರುವಂಥದ್ದು, ಅದು ದ್ವಂದ್ವ. ಸೊ ಈ ಎರಡು ದೇಶದ್ದು, ಈ ಎರಡು ಕಾಲದ್ದು, ಈ ಎರಡೆರಡೇ ಅಂತ ನಮಗೆ ಕಾಣಿಸಿದ್ರೂ ಕೂಡ ನಿತ್ಯ ಜೀವನದಲ್ಲಿ ಅದು ನಮಗೆ ಕಂಡು ಬರುವಂಥದ್ದು ಎರಡಾಗಿ ಅಲ್ಲ, ಸಹಸ್ರಾರು ರೂಪಗಳಲ್ಲಿ ಅದು ನಮಗೆ ಕಂಡು ಬರುತ್ತೆ. ನಮ್ಮ ನಿತ್ಯ ಜೀವನದ ವ್ಯವಹಾರದಲ್ಲಿ ನಾವು ನೋಡಿದಾಗ ಕಳೆದು ಹೋಗಿರುವಂಥ ಯಾವುದೇ ಘಟನೆಯನ್ನು ನಾವು ಆ ದೇಶಕ್ಕೆ ನಾವು ಅಥವಾ ಆ ಜಾಗಕ್ಕೆ ನಾವು ಹೊಂದಿಸ್ಕೊಳ್ತಾ ಬರ್ತೀವಿ. ಅದರಲ್ಲಿ ಅದೆಷ್ಟೋ ರೀತಿಯಲ್ಲಿ ಅದು ನಮ್ಮ ಅನುಭವಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಚಳಿಯದೆ ನಿಂತು ಹೋಗಿರುತ್ತೆ. ಬಹುಶಃ ನಾನು ಯಾವುದೋ ಮೈಸೂರಿಗೆ ಹೋಗಿದ್ದೆ ಅನ್ನೋಂಥದ್ದು ಇರ್ಬೋದು, ಯಾವಾಗ ಹೋಗಿದ್ದೆ, ಎಲ್ಲಿ ಹೋಗಿದ್ದೆ ಅನ್ನೋಂಥದ್ದು ದ್ವಂದ್ವದಲ್ಲಿರಲ್ಲ, ಈಗ ಅನೇಕ ರೀತಿಯಲ್ಲಿರುತ್ತೆ. ಯಾಕೆ ಪ್ರತಿಯೊಂದು ಅನುಭವವೂ ಕೂಡ ಈ ಎರಡು ದ್ವಂದ್ವಗಳ ಆಧಾರದ ಮೇಲೆ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರಿರುತ್ತೆ. ಸೊ ಹಾಗೆ ಆ ಪರಿಣಾಮದ ಅನುಭವದ ರೀತಿಯಲ್ಲೇ ನಾನು ಜೀವನವನ್ನು ರೂಪಿಸ್ಕೊಳ್ತಾ ಬರ್ತೀನಿ. ಸೊ ಆಗ ನನ್ನ ಜೀವನದಲ್ಲಿ ನಾನು ಕೆಲವು ಸಂದರ್ಭಗಳಲ್ಲಿ ಒಳ್ಳೆ ಕೆಲಸ ಮಾಡ್ತೀನಿ, ಕೆಲವು ಸಂದರ್ಭಗಳಲ್ಲಿ ಕೆಟ್ಟ ಕೆಲಸ ಮಾಡ್ತೀನಿ. ಯಾಕೆ, ಈ ದ್ವಂದ್ವಗಳ ಆಧಾರಿತವಾಗಿ ನಾನು ಜೀವನವನ್ನು ನಡೆಸ್ತಾ ಇರೋದರಿಂದ ನನಗೆ ಚೆನ್ನಾಗಾಯಿತು ಅಂತನ್ನುವಾಗ ನಾನು ಒಳ್ಳೆ ರೀತಿಯಲ್ಲಿರ್ತೀನಿ, ನನಗೇನೋ ಕೆಡಕು ಬಂದಂಗೆ ಆಯಿತು ಅಂತಂದಾಗ ನಾನು ಕೆಟ್ಟವನಾಗ್ತೀನಿ. ನಾನೇ ಸಂದರ್ಭ ಅನುಸಾರವಾಗಿ ಒಳ್ಳೆಯದನ್ನು ಮಾಡ್ತೀನಿ, ಕೆಟ್ಟದ್ದನ್ನು ಮಾಡ್ತೀನಿ. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಒಳ್ಳೆ ಕೆಲಸ ಮಾಡಿದ್ರೆ ಅದು ಧರ್ಮದ ಕೆಲಸನಪ್ಪ, ನಿನಗೆ ಪುಣ್ಯ ಬರುತ್ತೆ, ನೀನು ಕೆಟ್ಟ ಕೆಲಸ ಮಾಡಿದ್ರೆ ಅದು ಪಾಪ ಅಲ್ವಾ, ಸೊ ಆ ಪಾಪ ನಿನಗೆ ಬಂದು ಅಂಟ್ಕೊಳ್ಳುತ್ತೆ, ಪುಣ್ಯ ಬಂದರೆ ನಾನು ಎಲ್ಲಿಗೆ ಹೋಗ್ತೀನಿ, ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಪಾಪ ಬಂದರೆ ನಾನು ಎಲ್ಲಿಗೆ ಹೋಗ್ತೀನಿ, ನರಕಕ್ಕೆ ಹೋಗ್ತೀನಿ. ಇಲ್ಲಿ ನಾನು ನನ್ನ ಜೀವನವನ್ನು ನಾನು ನಡೆಸ್ತಾ ಇದ್ದೀನಿ. ಸೊ ಈಗ ತಿರ್ಗಾ ಎರಡು ದ್ವಂದ್ವ ಬಂತು, ಇಲ್ಲಿರುವಂಥದ್ದು ಇಹ, ಇಲ್ಲಿ ಬಿಟ್ಟ ಮೇಲೆ ಪರ, ಆ ಪರಕ್ಕೆ ಹೋಗಬೇಕಾದ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಥವಾ ನರಕಕ್ಕೆ ಹೋಗ್ತೀನಿ. ಇಲ್ಲಿ ಈ ದ್ವಂದ್ವವನ್ನು ನಾವು ನೋಡಿದಾಗ, ಈ ದ್ವಂದ್ವ ಎಲ್ಲಿಂದ ಬಂತು, ನಮ್ಮ ದೇಶ ಕಾಲಗಳ ಪರಿಗಣನೆಯಲ್ಲಿ ನಾವು ಮಾಡುವಂಥ ಚಟುವಟಿಕೆಗಳಿಂದ ಇಹ ಮತ್ತು ಪರದ ದ್ವಂದ್ವ ಬಂತು. ಮೂಲಭೂತವಾಗಿ ನಾವು ನೋಡಿದಾಗ ದೇಶದಲ್ಲಿ ಅಂತರ್ ಬಹಿ ಎರಡರಲ್ಲೂ ಇರುವಂತಹ ಚೈತನ್ಯ ಒಂದೇ, ಆ ಚೈತನ್ಯದಲ್ಲಿ ವ್ಯತ್ಯಾಸ ಆಗಿಲ್ಲ. ಕಾಲದ ಪರಿಗಣನೆಯಲ್ಲಿ ನೋಡಿದರೆ ನಿನ್ನೆ ಇದ್ದದ್ದೇ ನಾಳೆಯೂ ಇರುವಂತಹ ಚೈತನ್ಯ, ಆ ವಿಶ್ವ ಜೀವನ ಲಹರಿ ಅನಾದಿ ಕಾಲದಿಂದ ಪಸರಿಸುತ್ತಿದೆ, ಹರಿತಾ ಇದೆ ಅಂತ ನಾವು ನೋಡಿದ್ವಿ. ಸೊ ಚೈತನ್ಯ ಒಂದೇ, ಮೂಲಭೂತವಾದಂತಹ ದೇಶ ಕಾಲಗಳಲ್ಲಿ ಒಂದೇ ಚೈತನ್ಯ ಇದೆ ಅನ್ನೋದಾದರೆ ಇಹ ಪರದಲ್ಲೂ ಕೂಡ ಒಂದೇ ಚೈತನ್ಯ ಇರಬೇಕು. ಇಹದಲ್ಲಿ ಬೇರೆ, ಪರದಲ್ಲಿ ಬೇರೆ ಚೈತನ್ಯ ಅಂತ ಅನ್ನಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮ್ಮ ಕಣ್ಣಿಗೆ ಕಾಣುವಂಥ ದ್ವಂದ್ವಗಳು ಏನಿದೆ, ಆ ದ್ವಂದ್ವಗಳು ಪ್ರಕಟವಾಗುವಂತಹ ನಾನಾತ್ವ ಬಹುತ್ವಗಳೇನಿದೆಯೋ ಅವೆಲ್ಲದರಲ್ಲೂ ಕೂಡ ಇರೋಂಥ ಚೈತನ್ಯ ಒಂದೇ. ಇದು ಹೇಗೆ ಅಂತಂದರೆ,
ಇದು ನಾಟಕದ ಒಂದು ಉದಾಹರಣೆಯನ್ನು ಡಿ ವಿ ಜಿಯವರು ಭಾಳ ಚೆನ್ನಾಗಿ ಕೊಡ್ತಾರೆ.

0: ನಾವೆಲ್ಲರೂ ನಮ್ಮ ಶಾಲೆಗಳಲ್ಲಾದರೂ ನಾಟಕವನ್ನು ಮಾಡೇ ಇರ್ತೀವಿ. ಟೀಚರ್ಸ್ದು ಬಲವಂತಕ್ಕಾದರೂ ಸ್ಟೇಜ್ ಹತ್ತಬೇಕು ಅಂಥೇಳಿ ಏನೋ ಒಂದು ನಾಟಕ ಮಾಡಿಸಿರ್ತಾರೆ. ಸೊ ನನಗೆ ಈ ಥರ ನಾಟಕ ಮಾಡಿದ ಅನೇಕ ಅನುಭವಗಳಿದೆ. ಕೆಲವು ಸರ್ತಿ ಏನಾಗ್ತಿತ್ತು, ನಾವು ನಾಲ್ಕೈದು ಜನ ಸೇರ್ಕೊಂಡು ನಾಟಕ ಮಾಡ್ತಾ ಇರುವಾಗ ನಾಟಕದ ದಿನ ಯಾರಿಗೋ ಹುಷಾರಿಲ್ಲ, ಯಾವುದೋ ಪಾತ್ರ ಮಾಡಬೇಕಿತ್ತು, ಆ ಪಾತ್ರಧಾರಿಗೆ ಹುಷಾರಿಲ್ಲ, ಅವನು ಬಂದಿಲ್ಲ ಅಂತಂದರೆ ನಾಟಕ ನಿಲ್ಲಿಸೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡ್ತಿದ್ವಿ, ನಮ್ಮಲ್ಲೇ ಎಲ್ರಿಗೂ ಡೈಲಾಗ್ಗಳು ಚೆನ್ನಾಗಿ ಎಲ್ಲರೂ ಮಾಡ್ತಾ ಮಾಡ್ತಾ ಉರು ಹೊಡೆದ್ಬಿಟ್ಟಿರ್ತಿದ್ವಿ. ಸೊ ನನ್ನ ಪಾತ್ರದ ಜೊತೆಗೆ ನಾನು ಅವನ ಪಾತ್ರವನ್ನು ಮಾಡ್ತಾ ಇದ್ದೆ. ಹಾಗೆ ಬಹುಶಃ ನಿನಗೂ ಇದೇ ಅನುಭವ ಆಗಿರುತ್ತೆ, ಎಲ್ರಿಗೂ ಇದೇ ಥರದ ಸಣ್ಣ ಸಣ್ಣದ ಅನುಭವ ಆಗಿರುತ್ತೆ. ಈಗ ಸಿನಿಮಾಗಳು ನೋಡ್ತೀವಿ, ಸಿನಿಮಾಗಳಲ್ಲಿ ಒಂದೇ ಸಿನಿಮಾದಲ್ಲಿ ಯಾರು ನಾಯಕ ದ್ವಿಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ, ಡಬಲ್ ಆ್ಯಕ್ಟಿಂಗ್, ಒಬ್ಬನೇ ವ್ಯಕ್ತಿ ಆದರೆ ಎರಡು ಪಾತ್ರಗಳಲ್ಲಿ ಮಾಡಿದ್ದಾರೆ. ಇನ್ನೊಂದು ನಾವು ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ದಂಥದ್ದು ಏಕಪಾತ್ರಾಭಿನಯ ಅಂತ, ಮೋನೋ ಆ್ಯಕ್ಟಿಂಗ್. ಒಂದು ನಾಟಕದ ಸನ್ನಿವೇಶವನ್ನು ನಾನು ಒಬ್ಬನೇ ಬೇರೆ ಬೇರೆ ಪಾತ್ರಗಳನ್ನು ಪ್ರತಿಬಿಂಬಿಸ್ತಾ ಮಾಡ್ತೀನಿ, ಏಕಪಾತ್ರಾಭಿನಯ. ಅದರಲ್ಲಿ ಧ್ವನಿಯ ಬದಲಾವಣೆಯೋ ಜಾಗದ ಬದಲಾವಣೆಯೋ ಏನೋ ಮಾಡಿಕೊಂಡು ನಾನು ಇಲ್ಲಿ ನಿಂತಿದ್ದಾಗ ರಾಜ, ಈ ಕಡೆ ನಿಂತಿದ್ದಾಗ ರಾಣಿ ಅಂತ ಹೇಳ್ತಾ ನಾನೇನೋ ಮಾಡ್ತೀನಿ. ಸೊ ಇದು ನಮಗೆ ಗೊತ್ತು ಅಲ್ವಾ. ಸೊ ಹಾಗೆ ಈ ನಮ್ಮ ಜೀವನದಲ್ಲಿ ಕೂಡ, ನಾವು ನೋಡ್ತಾ ಇರುವಂಥ ಪ್ರಪಂಚದಲ್ಲಿ ಕೂಡ ಪ್ರಕೃತಿ ಪುರುಷನಿಗೆ, ಅಂದರೆ ಪ್ರಕೃತಿ ಅಂತ ನಾವು ಏನು ನಾವು ನೋಡ್ತೀವಿ ಮಾಯೆ, ಆ ಮಾಯೆ ಜಗದೀಶ್ವರನಿಗೆ, ಅಂದರೆ ಎಲ್ಲರಲ್ಲೂ ಚಲನೆಯನ್ನು ನೀಡ್ತಾ ಜೀವವನ್ನು ತುಂಬುತ್ತಾ ಇರುವಂತಹ ಆ ಚೈತನ್ಯ ಸ್ವರೂಪಿ ಶಕ್ತಿಗೆ ಮಾಯೆ ಅನೇಕ ಪಾತ್ರಗಳನ್ನು ಕೊಡುತ್ತಂತೆ. ಈಗ ಡೈರೆಕ್ಟರ್ ಒಬ್ಬರು ಇರ್ತಾರೆ ನಾಟಕದಲ್ಲಿ, ಆ ಡೈರೆಕ್ಟರ್ ಹೇಳ್ತಾರೆ ನೀನು ಹೀರೋ ಪಾರ್ಟ್ ಮಾಡು, ನೀನು ವಿಲನ್ ಪಾರ್ಟ್ ಮಾಡು, ನೀನು ಇನ್ನೊಂದು ಪಾರ್ಟ್ ಮಾಡು ಅಂತ. ಅವರಷ್ಟು ಜನ ಬೇರೆ ಬೇರೆಯವರು ಅಂತ ನಮಗೆ ಕಾಣಿಸ್ತಾ ಇದ್ದಾರೆ, ಅವರಷ್ಟು ಜನ ಇರಲಿಲ್ಲಪ್ಪ. ಆವಾಗ ಡೈರೆಕ್ಟರ್ ಏನು ಹೇಳ್ತಾರೆ, ಇರೋ ಒಬ್ಬನಿಗೇ ನೀನು ಇಲ್ಲಿ ನಿಂತ್ಕೊಂಡಾಗ ಹೀರೋ ಆಗು, ಈ ಕಡೆ ನಿಂತ್ಕೊಂಡಾಗ ನೀನು ವಿಲನ್ ಆಗು, ಆ ಕಡೆ ನಿಂತ್ಕೊಂಡಾಗ ನೀನು ಹೀರೋ ತಾಯಿ, ಏನೋ ಒಂದು ಈ ಥರ ಹೇಳ್ತಾ ಹೋಗ್ತಾರಲ್ಲ. ಸೊ ಡೈರೆಕ್ಟರ್ ಏನು ಮಾಡಿದ್ರು, ಪಾತ್ರಧಾರಿಗೆ ಬೇರೆ ಬೇರೆ ಪಾತ್ರಗಳನ್ನು ಅಲಾಟ್ ಮಾಡಿದ್ರು, ಇಲ್ಲಿ ನಿಂತ್ಕೊಂಡ್ರೆ ಹೀಗೆ ಹೀಗೆ ಹೀಗೆ. ಹಾಗೆ ನಮ್ಮ ವಿಶ್ವದ ಒಂದು ಪ್ರಕ್ರಿಯೆಯಲ್ಲಿ ಮಾಯೆ ಅಂದರೆ ಪ್ರಕೃತಿ ಪುರುಷನಿಗೆ, ಪತಿಗೆ, ತನ್ನ ಪತಿಗೆ ಅನೇಕ ಪಾತ್ರಗಳನ್ನು ವಹಿಸ್ತಾಳಂತೆ. ನೀನು ಇಲ್ಲಿದ್ದಾಗ ಮನುಷ್ಯನಾಗು, ಇಲ್ಲಿದ್ದಾಗ ಕಲ್ಬಂಡೆಯಾಗು, ಇನ್ನೊಂದು ಕಡೆ ಅಲ್ಲಿ ನೀನು ಮರದ ರೂಪದಲ್ಲಿರು, ಆದರೆ ಎಲ್ಲ ಕಡೆಯೂ ಇರೋಂಥದ್ದು ಒಬ್ಬನೇ. ಆ ಏಕಪಾತ್ರಾಭಿನಯ ನಡೀತಾ ಇದೆ ವಿಶ್ವದಲ್ಲಿ. ಸೊ ಹಾಗೆ ಇಡೀ ವಿಶ್ವವನ್ನು ಚೈತನ್ಯ ಒಂದೇ ಅಂತ ನಾವು ನೋಡೋದಕ್ಕೆ ಸಾಧ್ಯವ? ಬಹುತ್ವದಲ್ಲಿ ಏಕತ್ವವನ್ನು ಕಾಣೋದಕ್ಕೆ ಸಾಧ್ಯವ? ಯೂನಿಟಿ ಇನ್ ಡೈವರ್ಸಿಟಿ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವ? ಅದನ್ನು ನಾವು ಮಾಡಿಕೊಳ್ಬೇಕು ಅನ್ನೋಂಥದ್ದು ಈ ಮುಕ್ತಕದ ಒಂದು ಮುಖ್ಯ ಉದ್ದೇಶ. ಆ ಬಹುತ್ವ ನಾನಾತ್ವಗಳಿಂದ ಏಕತ್ವದ ಕಡೆಗೆ ನಾವು ಹೋಗೋದಕ್ಕೆ ಸಾಧ್ಯ ಆದಾಗ ನಮ್ಮೆಲ್ಲರ ಜೀವನ ಖಂಡಿತ ಸುಖಮಯವಾಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 119 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸುಬ್ಬಯ್ಯ, ಬಂಗಾರ ಶೆಟ್ಟಿ ಮತ್ತು ರವಿಕುಮಾರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸ್ನೇಹಿತರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಇವರುಗಳಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ.

ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 33 ರೂಪಾಯಿ, ಪೆನ್ಸಿಲ್ ಬೀನಿಸ್ 43 ರೂಪಾಯಿ, ಮೆಣಸಿನಕಾಯಿ 33 ರೂಪಾಯಿ, ಸೌತೆಕಾಯಿ 7 ರೂಪಾಯಿ, ಹಿಂಸೆ 4 ರೂಪಾಯಿ, ಸುನಾಮಿ 11 ರೂಪಾಯಿ, ಎಳವನ 12 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 16 ರೂಪಾಯಿ, ಪಡವಲಕಾಯಿ 34 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 11 ರೂಪಾಯಿ, ಬದನೆಕಾಯಿ 26 ರೂಪಾಯಿ, ಕೋಸು 11 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಎಲ್ಲರಿಗೂ ಶಿಕ್ಷಣ, ವಿಶೇಷಚೇತನ ಮಕ್ಕಳ ಸಮನ್ವಯ ಶಿಕ್ಷಣ ಎಂಬ ವಿಷಯದ ಕುರಿತು ಎಚ್ಚರಿಕೋಟೆ ಮತ್ತು ಸರಗೂರು ತಾಲೂಕಿನ ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಶ್ರೀ MS ಗಿರೀಶ್ ಮೂರ್ತಿರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ವಿಶೇಷಚೇತನ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಒಂದೇ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಯಲು ಅವಕಾಶ ನೀಡುವುದು, ಶಾಲೆಯಲ್ಲಿ ಅಗತ್ಯ ಸೌಲಭ್ಯ ಮತ್ತು ಅಗತ್ಯ ಸಾಧನಗಳನ್ನು ಒದಗಿಸುವುದು ಹಾಗೂ ಸಮಗ್ರ ಮತ್ತು ಸಮಾನ ಶಿಕ್ಷಣದ ವಿಧಾನ ಕುರಿತು ನೇರವಾಗಿ ತಜ್ಞರ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119 ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 28/8/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸ್ವಿಯ ಆಗಸ್ಟ್ ತಿಂಗಳ 28ನೇ ತಾರೀಕಿನ ಶುಕ್ರವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: 1,000ಕ್ಕೂ ಅಧಿಕ ಮಂದಿ ನಾಪತ್ತೆ, ಬದುಕುಳಿದವರಿಗಾಗಿ ತೀವ್ರ ಶೋಧ, ನೇಪಾಳ ಪ್ರವಾಹ, 359 ಸಾವು, 101 ತಾಲೂಕು ಬರಪೀಡಿತ, ಸರ್ಕಾರ ಘೋಷಣೆ. ನೆರವಿಗೆ ಕೈಚಾಚುವ ಸ್ಥಿತಿಯಲ್ಲಿ ರೈತರು, 8 ತಾಲೂಕುಗಳು ಬರಪೀಡಿತ, ಸರ್ಕಾರದಿಂದ ಘೋಷಣೆ, ಪಿರಿಯಾಪಟ್ಟಣ ಪಟ್ಟಿಯಲ್ಲಿಲ್ಲ. ಬೆಳಗನಹಳ್ಳಿ ಚಿರತೆ ಪ್ರತ್ಯಕ್ಷ, ಹಂತ ಹಂತವಾಗಿ ಬರ ಘೋಷಣೆಗೆ ನಿರ್ಧಾರ. 178 ತಾಲೂಕುಗಳಲ್ಲಿ ಮಣ್ಣಿನ ತೇವಾಂಶದ ತೀವ್ರ ಕೊರತೆ, ಕಂದಾಯ ಸಚಿವ ಪರಮೇಶ್ವರ ಮಾಹಿತಿ. ಸುಭಾಷ್ ಚಂದ್ರ ಪ್ರಕರಣ ಇತ್ಯರ್ಥಕ್ಕೆ ಒಪ್ಪಿಗೆ. 22,006 ಕೋಟಿ ಮೊತ್ತದ ಸಾಲಕ್ಕೆ 6.50 ಕೋಟಿ ಮರುಪಾವತಿಗೆ ಆದೇಶ. ಇವಿ ಮಾರುಕಟ್ಟೆ 20 ಲಕ್ಷ ಕೋಟಿಗೆ, 5 ವರ್ಷಗಳಲ್ಲಿ ವಿದ್ಯುತ್ ಚಾಲಿತ ವಾಹನೋದ್ಯಮದಿಂದ 5 ಕೋಟಿ ಉದ್ಯೋಗ. ಕೇಂದ್ರದಿಂದ ಸಕ್ಕರೆ ಹಗರಣ, ಪಂದ್ಯ ಡ್ರಾ, ಗಿಲ್ ಬಳಗಕ್ಕೆ ಸೋಲ್ಗೆ ಸಮ. ಶ್ರೀಲಂಕಾ ಸೋಲು ತಪ್ಪಿಸಿದ ಸೋನಾ ದಿನಿಶ ಲಾಹಿರು, ಭಾರತ ತಂಡಕ್ಕೆ 1 ಅತ್ಯುತ್ತಮ ಸಾಧನೆ. ಜರ್ಮನಿ ವಿರುದ್ಧ ಭಾರತಕ್ಕೆ ಜಯ. ಏಷ್ಯಾ ಕಪ್ ಕ್ರಿಕೆಟ್ ಇಂದಿನಿಂದ, ಹಾಂಕಾಂಗ್ ಬಳಗಕ್ಕೆ ಕರ್ನಾಟಕದ ಮಮತಾ.

ಕೋಚ್ ಸೆಪ್ಟೆಂಬರ್ 5 ಆಟ ಆಸ್ಪದಿಸುವ ಅವಕಾಶ. ಪ್ರಮುಖ ಅಂಶಗಳ ವಿವರಣೆ. 1,000ಕ್ಕೂ ಅಧಿಕ ಮಂದಿ ನಾಪತ್ತೆ, ಬದುಕುಳಿದವರಿಗಾಗಿ ತೀವ್ರ ಶೋಧ. ನೇಪಾಳ ಪ್ರವಾಹ, 359 ಸಾವು. ನಲುಗಿದ ದೇಶಕ್ಕೆ ನೆರವಿನ ಹಸ್ತ, ನಾಪತ್ತೆಯಾದವರಲ್ಲಿ ವಿದೇಶಿಯವರೇ ಹೆಚ್ಚು. ಕಾಠ್ಮಂಡು, ನವದೆಹಲಿ. ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 359ಕ್ಕೆ ಏರಿಕೆಯಾಗಿದೆ. 1,000ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದು ರಕ್ಷಣಾ ತಂಡಗಳು ಪ್ರವಾಹ ಬಾಧಿತ ಪ್ರದೇಶಗಳಲ್ಲಿ ಗುರುವಾರ ತೀವ್ರ ಶೋಧ ಕಾರ್ಯಾಚರಣೆ ನಡೆಸಿದವು. ನೇಪಾಳದ ಪೇಟೆ, ಕುಶಿ ಮತ್ತು ತ್ರಿಶೋಲಿ ನದಿಯ ದಡದಲ್ಲಿರುವ ಗ್ರಾಮಗಳು ಹಾಗೂ ಪಟ್ಟಣಗಳ ಮೇಲೆ ಬುಧವಾರ ಬೆಳಿಗ್ಗೆ ಸುನಾಮಿಯಂತೆ ಅಪ್ಪಳಿಸಿದ ಕೆಸರು ಮಿಶ್ರಿತ ನೀರು ಹಲವಾರು ಕಟ್ಟಡಗಳು, ಮನೆಗಳನ್ನು ನುಂಗಿ ಹಾಕಿದೆ. ಸಂತ್ರಸ್ತ ಪ್ರದೇಶಗಳಲ್ಲಿ ಸಿಲುಕಿದ್ದ 100 ಮಂದಿಯನ್ನು ಸುರಕ್ಷಿತ ತಾಣಗಳಿಗೆ ಸ್ಥಳಾಂತರಿಸಲಾಗಿದೆ. ಕೆಸರಿನಡಿ ಹೂತು ಹೋಗಿರುವ ಮೃತದೇಹಗಳ ಪತ್ತೆಗೆ ನೇಪಾಳ ಸೇನೆಯು ಶ್ವಾನದಳದ ನೆರವು ಪಡೆದುಕೊಂಡಿದೆ. ಹಠಾತ್ ಪ್ರವಾಹಕ್ಕೆ ತುತ್ತಾದ ಪ್ರದೇಶಗಳು ಸ್ಮಶಾನದಂತಾಗಿವೆ. ಇಲ್ಲಿ ಉಳಿದಿರುವುದು ಮಣ್ಣು ಮತ್ತು ಕಲ್ಲುಗಳು ಮಾತ್ರ ಎಂದು ಗಡಿಪಟ್ಟಣ ಮರೆಯಿಂದ ರಕ್ಷಿಸಲ್ಪಟ್ಟ ನೇಪಾಳದ ಕಸ್ಟಮ್ ಏಜೆಂಟ್ ಓಂಕಾರ್ ಜೋಶಿ ದುರಂತದ ಭಯಾನಕತೆಯನ್ನು ಬಿಚ್ಚಿಟ್ಟರು. 111 ತಾಲೂಕು ಬರಪೀಡಿತ, ಸರ್ಕಾರ ಘೋಷಣೆ. ಬೆಂಗಳೂರು ರಾಜ್ಯದ 101 ತಾಲೂಕುಗಳು ಬರಪೀಡಿತ ಎಂದು ಸರ್ಕಾರ ಘೋಷಿಸಿದೆ. ಈ ಪೈಕಿ 89 ತೀವ್ರ, 12 ಸಾಧಾರಣ ಪ್ರಮಾಣದ ಬರ ಪರಿಸ್ಥಿತಿ ಇದೆ. ಸುದ್ದಿಗೋಷ್ಠಿಯಲ್ಲಿ ಗುರುವಾರ ಈ ಬಗ್ಗೆ ವಿವರ ನೀಡಿದ ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ, ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಮಾನದಂಡಗಳನ್ನು ಪರಿಗಣಿಸಿ ಈ ಘೋಷಣೆ ಮಾಡಲಾಗಿದೆ. ಇನ್ನು 32 ತಾಲೂಕುಗಳಲ್ಲಿನ ಪರಿಸ್ಥಿತಿಯನ್ನು ಪುನರ್ ಪರಿಶೀಲಿಸಲಾಗುತ್ತದೆ ಎಂದು ಅವರು ಹೇಳಿದರು. ಬರ ಪರಿಸ್ಥಿತಿ ಕುರಿತು ಈ ತಿಂಗಳ ಕೊನೆಯ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸುತ್ತೇವೆ, ಪ್ರಧಾನಿ ಗೃಹ ಸಚಿವರು ಮತ್ತು ಕೃಷಿ ಸಚಿವರಿಗೆ ಮನವಿ ಕೊಡುತ್ತೇವೆ ಎಂದು ಮಾಹಿತಿ ನೀಡಿದರು. ನೆರವಿಗೆ ಕೈಚಾಚುವ ಸ್ಥಿತಿಯಲ್ಲಿ ರೈತರು, 8 ತಾಲೂಕುಗಳು ಬರಪೀಡಿತ, ಸರ್ಕಾರದಿಂದ ಘೋಷಣೆ, ಪಿರಿಯಪಟ್ಟಣ ಪಟ್ಟಿಯಲ್ಲಿಲ್ಲ. ಮೈಸೂರು ಜಿಲ್ಲೆಯ 8 ತಾಲೂಕುಗಳನ್ನು ತೀವ್ರ ಬರಪೀಡಿತ ಎಂದು ಸರ್ಕಾರ ಗುರುವಾರ ಘೋಷಿಸಿದ್ದು, ಈ ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆಗಳ ಮೇಲೆ ಗರ ಬಡಿದಿರುವುದಕ್ಕೆ ಕನ್ನಡಿ ಹಿಡಿದಿದೆ. ನೆರವಿಗೆ ಕೈಚಾಚುವ ಸ್ಥಿತಿ ರೈತರಿಗೆ ಎದುರಾಗಿದೆ. ಪಿರಿಯಪಟ್ಟಣ ಹೊರತುಪಡಿಸಿ ಉಳಿದೆಲ್ಲ ತಾಲೂಕುಗಳು ಬರದಿಂದ ತತ್ತರಿಸುತ್ತಿವೆ. ರೈತರು ಸರ್ಕಾರದ ಸಹಾಯಕ್ಕಾಗಿ ಕೈಚಾಚಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾನಿ ಮತ್ತು ನಷ್ಟವನ್ನು ಅಂದಾಜಿಸಲು ಇಲಾಖೆಯಿಂದ ಬೆಳೆಗಳ ಜಂಟಿ ಸಮೀಕ್ಷೆ ಇನ್ನಷ್ಟೇ ನಡೆಯಬೇಕಾಗಿದೆ. ಬೆಳಗನಹಳ್ಳಿ ಚಿರತೆ ಪ್ರತ್ಯಕ್ಷ. ಹಂಪಾಪುರ ಹೊರವಲಯದ ಬೆಳಗನಹಳ್ಳಿಯಲ್ಲಿ ಗುರುವಾರ ರಾತ್ರಿ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರು ಹಾಗೂ ರೈತರಲ್ಲಿ ಆತಂಕ ಮೂಡಿದೆ. ರೈತ ಕುಮಾರ್ ಅವರು ಜಮೀನಿಗೆ ಕೊಳವೆ ಬಾವಿಯ ನೀರು ಹಾಯಿಸಲು ತೆರಳಿದ್ದ ಸಂದರ್ಭದಲ್ಲಿ ಜಮೀನಿನ ಸಮೀಪ ಚಿರತೆ ಕಾಣಿಸಿಕೊಂಡಿದೆ. ಕಳೆದ ಕೆಲವು ದಿನಗಳಿಂದ ಗ್ರಾಮದ ಹೊರವಲಯದ ಜಮೀನುಗಳ ಬಳಿ ಚಿರತೆ ಓಡಾಡುತ್ತಿರುವ ಬಗ್ಗೆ ಅನುಮಾನ ವ್ಯಕ್ತವಾಗುತ್ತಿದ್ದು, ಇದೀಗ ರೈತರ ಕಣ್ಣಿಗೆ ಚಿರತೆ ಕಾಣಿಸಿಕೊಂಡಿರುವುದು ಆತಂಕಕ್ಕೆ ಕಾರಣವಾಗಿದೆ. ರಾತ್ರಿ ವೇಳೆ ಜಮೀನುಗಳಿಗೆ ತೆರಳುವ ರೈತರು ಭಯಭೀತರಾಗಿದ್ದಾರೆ. ಹಂತ ಹಂತವಾಗಿ ಬರ ಘೋಷಣೆಗೆ ನಿರ್ಧಾರ. 178 ತಾಲೂಕುಗಳಲ್ಲಿ ಮಣ್ಣಿನ ತೇವಾಂಶದ ತೀವ್ರ ಕೊರತೆ, ಕಂದಾಯ ಸಚಿವ ಪರಮೇಶ್ವರ ಮಾಹಿತಿ. ಬೆಂಗಳೂರು ಬರಪೀಡಿತ ತಾಲೂಕುಗಳಲ್ಲಿ ಪ್ರತಿ 15 ದಿನಕ್ಕೊಮ್ಮೆ ಪರಿಸ್ಥಿತಿಯ ಪರಿಶೀಲಿಸುತ್ತೇವೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ 3 ಅಥವಾ ಅದಕ್ಕಿಂತ ಹೆಚ್ಚಿನ ವಾರಗಳಲ್ಲಿ ಮಳೆಯಾಗದ ತಾಲೂಕು ಬರಪೀಡಿತ ವ್ಯಾಪ್ತಿಗೆ ಸೇರುತ್ತದೆ. ಹೀಗಾಗಿ ಹಂತ ಹಂತವಾಗಿ ಬರ ಘೋಷಣೆ ಮಾಡಬೇಕಾಗುತ್ತದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ 178 ತಾಲೂಕುಗಳಲ್ಲಿ ಮಣ್ಣಿನ ತೇವಾಂಶದ ತೀವ್ರ ಕೊರತೆ ಎದುರಾಗಿದೆ. ಅದರಲ್ಲಿ 86 ತಾಲೂಕುಗಳು ಅತಿ ತೀವ್ರ ಹಾಗೂ 92 ತಾಲೂಕುಗಳು ಸಾಧಾರಣ ತೇವಾಂಶ ಕೊರತೆ ಎದುರಿಸುತ್ತಿದ್ದು, ಇದು ಬೆಳೆಗಳ ಪ್ರಾಥಮಿಕ ಬೆಳವಣಿಗೆ ಮೇಲೆ ದುಷ್ಪರಿಣಾಮ ಬೀರಿದೆ ಎಂದರು. ಸಿಇಟಿ ಪ್ರವೇಶ, ಸೀಟು ರದ್ದಿಗೆ ನಾಳೆ ಕೊನೆಯ ದಿನ. ಬೆಂಗಳೂರು ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕೆ 2 ಸುತ್ತಿನಲ್ಲಿ ಹಂಚಿಕೆಯಾಗಿದ್ದ ಸೀಟುಗಳನ್ನು ಆನ್ಲೈನ್ ಮೂಲಕ ರದ್ದುಪಡಿಸಿಕೊಳ್ಳಲು ಚಾಯ್ಸ್ ದಾಖಲಿಸುವ ಅವಧಿಯನ್ನು 29 ವಿಸ್ತರಿಸಲಾಗಿದೆ. ಕೋರ್ಸ್ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡವರು ಶುಲ್ಕ ಪಾವತಿಸಿ ಕಾಲೇಜುಗಳಲ್ಲಿ ವರದಿ ಮಾಡಿಕೊಳ್ಳಲು 31 ಕೊನೆಯ ದಿನವಾಗಿದೆ. ಚಾಯ್ಸ್ 1 ಆಯ್ಕೆ ಮಾಡದೆ 3 ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸುವವರು 2 ಸುತ್ತಿನಲ್ಲಿ ಹಂಚಿಕೆಯಾಗಿದ್ದ ಸೀಟನ್ನು 5,000 ದಂಡ ಪಾವತಿಸಿ ರದ್ದುಪಡಿಸಿಕೊಳ್ಳಬಹುದು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಹೇಳಿದ್ದಾರೆ. ಕೇಂದ್ರದಿಂದ ಸಕ್ಕರೆ ಹಗರಣ, ನವದೆಹಲಿ.
ದಸರಾ ದೀಪಾವಳಿ ಸೇರಿದಂತೆ ವಿವಿಧ ಹಬ್ಬಗಳು ಸಮೀಪಿಸುತ್ತಿರುವ ಈ ಕಾಲದಲ್ಲಿ ಸಕ್ಕರೆ ಬೆಲೆ ಏರಿಕೆಯಾಗುತ್ತಿರುವುದು ಮೋದಿ ನೇತೃತ್ವದ ಸರ್ಕಾರದ ಹೊಸ ಮಾಸ್ಟರ್ ಸ್ಟ್ರೋಕ್. ದಾಸ್ತಾನುದಾರರು ಮತ್ತು ಕಾಳಸಂತೆಕೋರರಿಗೆ 36,000 ಕೋಟಿ ಲಾಭ ಮಾಡಿಕೊಡಲು ಸಕ್ಕರೆ ಸಂಗ್ರಹದ ಕೊರತೆ ಇದೆ ಎಂದು ತಿಳಿದಿದ್ದರೂ ಸರ್ಕಾರ ಸುಮ್ಮನೆ ಕುಳಿತಿತ್ತು. ಇದು ಕೇಂದ್ರದ

ಸಕ್ಕರೆ ಹಗರಣ ಎಂದು ಕಾಂಗ್ರೆಸ್ ಗುರುವಾರ ಆರೋಪಿಸಿದೆ. ಮಧ್ಯಮಗೋಷ್ಠಿ ನಡೆಸಿದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸರ್ಜಿವಾಲಾ, ಹಬ್ಬದ ಕಾಲವಾದ್ದರಿಂದ ಆಗಸ್ಟ್ನಿಂದ ನವೆಂಬರ್ನವರೆಗೆ ಸುಮಾರು 1.2 ಕೋಟಿ ಟನ್ ಸಕ್ಕರೆ ಬಳಕೆಯಾಗುವ ನಿರೀಕ್ಷೆ ಇದೆ. ಪ್ರತಿ ಕೆಜಿಗೆ ಸಕ್ಕರೆಗೆ ಜನ 30 ಹೆಚ್ಚಿಗೆ ನೀಡಬೇಕಾಗುತ್ತದೆ ಎಂದರು. ಇವಿ ಮಾರುಕಟ್ಟೆ 20 ಲಕ್ಷ ಕೋಟಿಗೆ, 5 ವರ್ಷಗಳಲ್ಲಿ ವಿದ್ಯುತ್ ಚಾಲಿತ ವಾಹನೋದ್ಯಮದಿಂದ 5 ಕೋಟಿ ಉದ್ಯೋಗ. ನವದೆಹಲಿ, 2030 ವೇಳೆಗೆ ದೇಶದ ವಿದ್ಯುತ್ ಚಾಲಿತ ವಾಹನಗಳ ಮಾರುಕಟ್ಟೆ ಗಾತ್ರ 20 ಲಕ್ಷ ಕೋಟಿಗೆ ತಲುಪುತ್ತಿರುವ ನಿರೀಕ್ಷೆ ಇದೆ. ಜೊತೆಗೆ ಈ ವೇಳೆಗೆ ಉದ್ಯಮವು 5 ಕೋಟಿಯಷ್ಟು ಉದ್ಯೋಗ ಸೃಷ್ಟಿಸಬಹುದು ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೇಶದಲ್ಲಿ ಪ್ರಸ್ತುತ 57 ಲಕ್ಷ ವಿದ್ಯುತ್ ಚಾಲಿತ ವಾಹನಗಳು ನೋಂದಣಿಯಾಗಿವೆ. ಇದು ಒಟ್ಟು ವಾಹನಗಳ ಸಂಖ್ಯೆಗೆ ಹೋಲಿಸಿದರೆ 7% ಮಾತ್ರ ಎಂದು ಸಿಐಐ ಐಟಿಸಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಗುರುವಾರ ಹೇಳಿದ್ದಾರೆ. ಪಂದ್ಯ ಡ್ರಾ, ಗಿಲ್ ಬಳಗಕ್ಕೆ ಸೋಲಿಗೆ ಸಮ. ಶ್ರೀಲಂಕಾ ಸೋಲು ತಪ್ಪಿಸಿದ ಸೋನಲ್ ದಿನೇಶ ಲಾಹಿರು, ಭಾರತ ತಂಡಕ್ಕೆ 1-0 ಟೆಸ್ಟ್ ಸರಣಿ. ಕೊಲಂಬೋ, ಫಲಿತಾಂಶಗಳ ಪಟ್ಟಿಯಲ್ಲಿ ಈ ಟೆಸ್ಟ್ ಪಂದ್ಯ ಡ್ರಾ ಎಂದೇ ದಾಖಲಾಗುತ್ತದೆ ನಿಜ, ಆದರೆ ಭಾರತ ತಂಡದ ಮಟ್ಟಿಗೆ ಈ ಡ್ರಾ ಸೋಲಿದಂತೆ ಅದೇ ಶ್ರೀಲಂಕಾಕ್ಕೆ ಜಯವಿದ್ದಂತೆ ಎಂಬುದರಲ್ಲಿ ಸಂಶಯವಿಲ್ಲ. ಇದಕ್ಕೆ ಪೂರಕವಾಗಿ ಹಲವು ಕಾರಣಗಳಿವೆ. ಪಂದ್ಯದ ಆಟಗಾರ ಗೌರವಕ್ಕೆ ಪಾತ್ರರಾದ ಸೋನಲ್ ದಿನುಷ ಮತ್ತೊಂದು ಅಮೋಘವಾದ ಇನ್ನಿಂಗ್ಸ್ ಆಡಿದರು. 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ 3ನೇ ಶತಕ ಗಳಿಸಿದರು. ಇದರೊಂದಿಗೆ ಸರಣಿಯನ್ನು 2-0 ಕ್ಲೀನ್ ಸ್ವೀಪ್ ಮಾಡಬೇಕೆಂಬ ಭಾರತದ ಯೋಜನೆಯನ್ನು ಗುರುವಾರ ಸೋನಲ್ ಬೌಂಡರಿಯಾಚೆ ಹೊಡೆದಟ್ಟಿದರು. ಭಾರತ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ ಗಳಿಸಿದ 503 ರನ್ಗಳಿಗೆ ಉತ್ತಮವಾಗಿ ಶ್ರೀಲಂಕಾ 290 ರನ್ಗೆ ಆಲ್ಔಟ್ ಆಗಿದ್ದು, ಬುಧವಾರ ಫಾಲೋ ಆನ್ ಪಡೆದ ನಂತರ 6ಕ್ಕೆ 229 ರನ್ ಗಳಿಸಿತ್ತು. ಮೊದಲ ಇನ್ನಿಂಗ್ಸ್ನಲ್ಲಿಯೂ ಶತಕ ಹೊಡೆದಿದ್ದ ಸೋನಲ್ 7 ರನ್ ಗಳಿಸಿ ಕ್ರೀಸ್ನಲ್ಲಿದ್ದರು. ಅವರೊಂದಿಗೆ ಕೆಶರಾ ನುವಂತ ಕೂಡ ಇದ್ದರು. ಸಲೀಮಾ ಟೇಟೆ ಪಡೆಗೆ 5ನೇ ಸ್ಥಾನ, 52 ವರ್ಷಗಳಲ್ಲಿ ಅತ್ಯುತ್ತಮ ಸಾಧನೆ. ಜರ್ಮನಿ ವಿರುದ್ಧ ಭಾರತಕ್ಕೆ ಜಯ. ಆಮ್ಸ್ಟೆಲ್ವಿನ್, ಭಾರತ ಮಹಿಳಾ ಹಾಕಿ ತಂಡವು ತನಗಿಂತ ಮೇಲಿನ ಕ್ರಮಾಂಕದ ಜರ್ಮನಿ ತಂಡವನ್ನು 3-1 ಗೋಲುಗಳಿಂದ ಸೋಲಿಸಿ ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ 5ನೇ ಸ್ಥಾನ ಪಡೆಯಿತು. ಇದು 52 ವರ್ಷಗಳಲ್ಲಿ ತಂಡದ ಅತ್ಯುತ್ತಮ ಸಾಧನೆ ಎನಿಸಿತು. ಇದು 6ನೇ ಸ್ಥಾನಕ್ಕಾಗಿ ಗುರುವಾರ ನಡೆದ ಈ ಪಂದ್ಯದಲ್ಲಿ ನವನೀತ್ ಕೌರ್ 44 ಮತ್ತು 47ನೇ ನಿಮಿಷ ಗೋಲುಗಳನ್ನು ಗಳಿಸಿ ತಂಡದ ಗೆಲುವಿನಲ್ಲಿ ಮಿಂಚಿದರು. ಇಶಿಕಾ 11 ಗೋಲನ್ನು ಗಳಿಸಿದರು. ಜರ್ಮನಿ ತಂಡದ ಪ್ಯಾರಾಲಿಂಪಿಕ್ಸ್ ಕೊನೆ ಗಳಿಕೆಯಲ್ಲಿ ಗೋಲು ಗಳಿಸಿ ಸೋಲಿನ ಅಂತರ ತಪ್ಪಿಸಿದರು. ಈ ದಿನದ ಶುಭಾಷಿತ, ನಿಮ್ಮ ಕನಸು ನನಸಾಗುವ ಮೊದಲು ನೀವು ಕನಸು ಕಾಣಬೇಕು. ಎಪಿಜೆ ಅಬ್ದುಲ್ ಕಲಾಂ. ಇದುವರೆಗೂ ಪತ್ರಿಕಾ ಮಾಹಿತಿ ಪ್ರಸಾರವಾಯಿತು. ಮತ್ತೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಪತ್ರಿಕಾ ಮಾಹಿತಿ ಪ್ರಸಾರವಾಗಲಿದೆ. ನಮಸ್ಕಾರ.

ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರ ವೈಭವ. ಸರಕೂರು ತಾಲೂಕಿನ ಕುರ್ಣಿಗಲ ಹಾಗೂ ಆಲನಹಳ್ಳಿಯ ತೆಂಕಲಯ್ಯ ವಾಸುದೇವ ದೇವಾಲಯದ ಇತಿಹಾಸ ಹಿನ್ನೆಲೆ ಮತ್ತು ಪೂಜಾ ವೈಶಿಷ್ಟ್ಯತೆ ಕುರಿತು ಹಾಲನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗಣೇಶ್ ಅವರು ಹಾಗೂ ಕುರ್ಣಿಗಲ ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಸವಣ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕುರ್ನೆಗಲ ಹಾಗೂ ಆಲನಹಳ್ಳಿಯ ಬಳಿ ಇರುವ ತೆಂಕಲಯ್ಯ ವಾಸುದೇವ ದೇವಾಲಯದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಆಲನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗಣೇಶ್ ರವರು ಹಾಗೂ ಕುರ್ನೆಗಲ ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಸವಣ್ಣರವರು. ಬನ್ನಿ, ಅವರನ್ನು ಕಾರ್ಯಕ್ರಮ

0: ಖುಷಿ ಮಾಡಿಕೊಂಡು ಇಲ್ಲಿ ವಾಸಿಸ್ತಾ ಇದ್ದೀವಿ. ನಮಗೆ ಮೇಯ್ನಾಗಿ ಬಂದು ಸದ್ಯಕ್ಕೆ ಪ್ರಾಣಿಗಳ ಅವಳಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಅದು ಬಿಟ್ಟರೆ ರೈಲ್ವೆ ಪ್ಯಾರಿಗೇಡ್ ಆಗಬೇಕು, ಅದು ಬಿಟ್ಟರೆ ಮೇಯ್ನ್ ರೋಡು ಫಸ್ಟು ರೋಡ್ ಆಗಬೇಕು. ರೋಡ್ ಸಾಮಾನ್ಯ ಆಗಿತ್ತು, ಈಗ ಅಲ್ಲ ಅಧೋಗತಿ ಆಗಿದೆ. ಮೇಯ್ನ್ ರೋಡ್ ಆಗಬೇಕು. ಅದು ಬಿಟ್ಟರೆ ವಾಸುದೇವರು, ವಾಸುದೇವರು ಅಂತಂದರೆ 7-3 ಸ್ಥಳದಿಂದ ಅಂತಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ನಮಗೆ ಇತಿಹಾಸದಿಂದ ಅದು ಹೋಯ್ತಿದ್ರು, ಎಲ್ಲ ಜನ ಎಲ್ಲ ಗೊತ್ತೇ ಇಲ್ಲ. ಬಟ್ ಏನಪ್ಪ ಪುನಃ ಈಗ ಈ ಫಾರೆಸ್ಟ್ ಎಲ್ಲ ಪ್ಯಾರಿಗೇಡ್ ಎಲ್ಲ ಇದೆಲ್ಲ ಆದಾಗ ಸ್ವಲ್ಪ ಬ್ರೇಕಪ್ ಆಗಿದೆ. ಬ್ರೇಕಪ್ ಅಂದರೆ ಹೋಗ್ಬೇಡಿ ಅನ್ನೋದೊಂದು ಹಿನ್ನೆಲೆ ಇದೆ. ಕೆಲವು ಈಗ ಮುಳ್ಳೂರು ಚಾಮಲಾಪುರ ಆ ಸೈಡಿಂದೆಲ್ಲ ಬಂದು ಒಂದ್ಸರಿ ಫಾರೆಸ್ಟ್ನವರೆಲ್ಲ ಅಲ್ಲಿ ತಡೆ ಮಾಡಿ ಅಲ್ಲೇ ಹಾಕ್ಬಿಟ್ಟು ವಾಪಸ್ ಕಳಿಸಿದ ಪ್ರಕರಣಗಳು ಅವೆ ಬಂದವೆ. ಹಂಗಾಗಿ ಅದನ್ನು ಬಿಡಬೇಕು, ಯಾಕಂದ್ರೆ ನಾವು ನಂಬ್ಕೊಂಡಿರೋದೇ ಅದನ್ನು, ನಮ್ಗೆ ಯಾವ ತೊಂದರೆನೂ ಇಲ್ಲಿವರೆಗೆ ಇದುವರೆಗೆ ಆಗಿಲ್ಲ. ಹಾಗಾಗಿ ಫಾರೆಸ್ಟ್ನವರು ಕಿರುಕುಳ ಕೊಟ್ಟವ್ರೆ. ಆಗ ಪುನಃ ಬಂದು ಪುನಃ ನಾವು ಎಸ್ ಎಫ್ ಅವ್ರ ಸಾಹೇಬ್ರನ್ನೆಲ್ಲ ಭೇಟಿ ಮಾಡಿ ಅವ್ರು ಪುನಃ ಒಂದು ಪ್ಯಾಕೇಜ್ ಮಾಡಿ ಅಂದರೆ ಒಂದು ಸ್ವಲ್ಪ ಜನ ಹೋಗಿ ಅಂತ ಬಿಟ್ಟರು. ಆಗ ಆ ಪದಾರ್ಥಗಳೆಲ್ಲ ಅಲ್ಲೇ ಇಟ್ಬಿಟ್ಟು ಹೊಂಟೋಗಿದ್ರು ಅವರು. ಈ ಥರ ಪ್ರಕರಣಗಳೇ ನಡ್ತಾರೆ, ಅದು ಆಗೋದು ಬೇಡ. ಈಗ ಕಾಡ್ಗೆ ಜನ ಮೇಯ್ಸೋಕ್ಕೆ ಬಿಡ್ತಾ ಇಲ್ಲ, ತೊಂದರೆ ಇಲ್ಲ, ಅವ್ರ ಪ್ರಾಣಿ ಬರೋದು ಬೇಡ, ನಾವು ಅಲ್ಲಿ ಹೋಗೋದು ಬೇಡ, ತೊಂದರೆ ಇಲ್ಲ, ಅದೊಂದು ಕಡೆ ಇರಲಿ. ಹಂಗಾಗಿ ಈ ಕಾಡನ್ನವ್ರು ಬಿಗಿ ಮಾಡೋದು ನಮಗೂ ಅನುಕೂಲ, ಅವ್ರಿಗೂ ಅನುಕೂಲ. ನಮ್ಗೆ ಯಾವ ಅವಳಿ ಬರಬಾರ್ದು, ಈಗ ಪ್ಯಾರೆ ಗಿಡ ಆಗಬೇಕು, ಆಗಿದ್ದು ಜಾಲರಿ ಹಾಕಿ ಮೆಸ್ ಹಾಕ್ಲಿಬೇಕಾದ್ರೆ ತೊಂದರೆ ಇಲ್ಲ, ನಾವು ಹೋಗೋದೇ ಬೇಡ ಅದರೊಳಗೆ. ಈಗ ಅವರು ಈ ಕಡೆ ಅವರು ಬರೋದು, ಅವ್ರು ಮಾಮೂಲಿ ಕ್ಯಾಜುವಲಾಗಿ ಓಡಾಡಲಿ ಅಂದರೆ ಈ ದೇವಸ್ಥಾನಕ್ಕೆ ಮಾತ್ರ ಬಿಟ್ಕೊಡ್ಬೇಕು. ಯಾಕಂತಂದರೆ ಅದು ನಮಗೆ ಗೊತ್ತೇ ಇಲ್ಲ, ನಾವು ನಮ್ಮ ಅಪ್ಪದಿರ್ಗೆ ಗೊತ್ತಿಲ್ಲ ಅನಿಸ್ತದೆ. ಆ ಕಾಲದಿದ್ದೀವಿ ಎಲ್ಲ ಹೋಗಿ ಪೂಜೆ ಮಾಡ್ಕೊಬಂದಿದ್ದು ಸರ್ವೇ ಸಾಮಾನ್ಯ. ಈಗ ಅವರು ನಮ್ಮನ್ನೇನು ಸ್ಪ್ರೀಯಾಗಿ ಹೋಗಿ ಅಂತ ಬೇಡ, ಅವರೇ ಒಂದಷ್ಟು ಜನ ಕರ್ಕೊಂಡು ಅವರು ಬರಲಿ, ಅವರು ಸೆಕ್ರು ಇರಲಿ, ಅವ್ರಿಗೆ ಬಂದು ಜೊತೆಲಿ ತಗೊಂಡೋಗಿ ಪೂಜೆ ಮಾಡಿಸಿ ವಾಪಸ್ ಕಳಿಸ್ಕೊಳ್ಳಿ ಅಂತ ತೊಂದರೆ ಇಲ್ಲ. ಅವರು 1000 ಜನ ಬೇಡ, ಒಂದು ಇದು ಇಂತಿಂಥ ದಿನ ಬನ್ನಿ ಅಂತ ಪ್ಯಾಕೇಜ್ ಮಾಡಲಿ, ಪ್ಯಾಕೇಜ್ ಪ್ರಕಾರ ಒಳಗೆ ಹೋಗೋದಾಗಲಿ. ಅದು ಬಿಟ್ಟರೆ ಕುಡುಗಿ ದೇವಸ್ಥಾನ ಅಂದ್ಬಿಟ್ಟು ಅಲ್ಲೊಂದು ದೇವರು, ಅದನ್ನು ಎಲ್ಲ ಊರಲ್ಲಿ ಮುಗಿದ ಮೇಲೆ ಲಾಸ್ಟಲ್ಲಿ ಆ ದೇವರು ಪೂಜೆ ಮಾಡೋದು. ಯಾಕಂದ್ರೆ ಎಲ್ಲ ಜಾತ್ರೆಗಳು ಆದಮೇಲೆ ಆ ಜಾತ್ರೆ ಮುಗಿದ ಮೇಲೆ ನಮ್ಮ ವ್ಯವಸಾಯ ಕಮೆನ್ಸ್ ಮಾಡೋದಿಲ್ಲ. ಅಲ್ಲಿ ಈಗ ಮೂಲ ಸೌಕರ್ಯಗಳು ಕಡಿಮೆ, ಒಂದು ದೇವಸ್ಥಾನ ಅದು ಚೆನ್ನಾಗಿ ಅದರಲ್ಲಿ ಒಂದು ನೇರವಾಗಿ ಹೇಳಬೇಕು ಅಂತಂದರೆ ನಮ್ಮ ಇಲ್ಲಿ ಒಂದು ಜೀವ ನದಿ ಬರುತ್ತೆ ಕೇರಳದಿಂದ. ಆ ನದಿ ಬಂದಾಗ ಯಾವ ಕಾಲದಲ್ಲೂ ಯಾರಿಗೂ ಗೊತ್ತೇ ಇಲ್ಲ ನೀರು ಫುಲ್ ಡ್ರೈ ಆಗಿರೋದು. ಒಂದ್ಸರಿ ಡ್ರೈ ಆಗಿತ್ತು, ನಾವು ಕಣ್ಣಾರ ನೋಡಿದ ಘಟನೆ ಇದು. ಡ್ರೈ ಆಗಿ ಅವತ್ತು ಮಳೆನೇ ಇಲ್ಲ. ಆ ದೇವರು ಸತ್ಯನ ಏನೋ ಅದು ಅದು ಅದು ಭಗವಂತನಿಗೆ ಗೊತ್ತು, ನಮ್ಮ ನಾವು ಯಾರು ಹೇಳೋದಲ್ಲ. ಆ ಟೈಮಲ್ಲಿ ಆ ಪೂಜೆ ಮಾಡ್ಬೇಕಾದ್ರೆ ಅಲ್ಲಿ ದೇವ್ರು ಬರ್ತದೆ. ಅದು ಮೂಢನಂಬಿಕೆ ಅನ್ಕೊಂಡು ಕೆಲವರು ಅನ್ಕೋಬೋದು, ಕೆಲವರು ನಮ್ಗೆ ವಾಸ್ತು ನೋಡಿರೋ ನಮ್ಗೆ ಗೊತ್ತಿರ್ಬೋದು. ಆ ನೀರು ದೇವ್ರು ಬರಬೇಕು 11 ಗಂಟೆಗೆ ಆದರೆ 9 ಗಂಟೆಲಿ ಆಟೋಮೆಟಿಕ್ ಆಗಿ ಫುಲ್ ಒಳೆ ಬಂತು. ಅದು ನಾವು ಪ್ರಾಮಾಣಿಕವಾಗಿ ನೋಡಿದ ಘಟನೆ ಕೇರಳದಿಂದ. ಫುಲ್ಲು ಡ್ರೈ ಆಗಿ ನೀರೇ ಇಲ್ಲ, ಅದು ಇತಿಹಾಸದಲ್ಲಿ ಆಗಿತ್ತಿಲ್ಲ. ಒಂದ್ಸರಿ ನಮ್ಮ ಸಮ್ಮುಖದಲ್ಲಿ ಒಂದು 5-6 ವರ್ಷ ಮೇಲಾಗಿರ್ಬೋದು, ಈಗ 5-6 ವರ್ಷ ಮೇಲಾಗದೆ. ಆ ಟೈಪಲ್ಲಿ ನಾವು ನೀರು ಇತ್ತಿಲ್ಲ. ಇವತ್ತು ದೇವ್ರು ಬಂದರೆ ಏನಪ್ಪ ಮಾಡೋ, ಆ ದೇವ್ರು ನೀರು ಬಿಡಲೇಬೇಕು. 9 ಗಂಟೆಯಲ್ಲಿ ಕರೆಕ್ಟಾಗಿ ನೀರು ಆಟೋಮೆಟಿಕ್ಕಾಗಿ 2 ಕಡೆಯಿಂದ ಬಂತು, ಎಲ್ಲ ಒಂದೇ ಸರಿ ನನ್ನ ದೇವ್ರಿಗೆ ಹೋಗ್ಬೇಕು. ಅದು ಕಡಿಮೆ ಅಂತ ಒಂದು 2 ಗಂಟೆಯಲ್ಲಿ ಜಾತ್ರೆ ನಡೀತದೆ ಅಂದರೆ ಸಖತ್ತು ಕ್ರೇಜ್ ಇರ್ತದೆ ಅದು, ಆ ಮಟ್ಟಿಗೆ ನಡೀತದೆ. ಹಂಗೆ ಆಗ ಆ ದೇವರು ನೀರು ಬಂತಲ್ಲ, ಅದು ಭಾರಿ ವಿಪರ್ಯಾಸ. ಅದು ನಾವು ನೋಡೋಕ್ಕಾಗಲ್ಲ ಒಟ್ಟು, ಆ ಮಟ್ಟಿಗೆ ಬಂತು. ಅದರಿಂದ ನಾವು ಅದು ನಂಬಲೇಬೇಕು. ಅದು ಬೇರೆ ದಿನ ಬರ್ಬೋದಾಗಿತ್ತು, ಅಲ್ಲಿ ಹಿಂದಿನ ದಿನ ಬರ್ಬೋದಾಗಿತ್ತು. ಅವತ್ತಿನ ದಿನ ದೇವರು ಬರ್ತಾರೆ ಅಂತಂದಾಗ ಅವರು ಕರೆಕ್ಟಾಗಿ 9 ಗಂಟೆಗೆ ಆಟೋಮೆಟಿಕ್ ಎಲ್ಲ ಪೂಜೆ ಮಾಡ್ಕೊಂಡು ನೀರು ಬಂತು. ಇದು ಪ್ರಕೃತಿ, ಅದು ಅದನ್ನು ನಾವು ಮೆಚ್ಚಬೇಕಾದ. ಆದ್ದರಿಂದ ಅದನ್ನು ನಾವು ಜೀವನೋದ್ಧಾರ ಮಾಡಬೇಕು, ಅದು ನಂಬಿಕೆ ವರ್ಷಕ್ಕೊಂದ್ಸಲ ಪೂಜೆ ಮಾಡಬೇಕು. ಅದಕ್ಕೆ ಆ ಕೆಲವು ಮೂಲಸೌಕರ್ಯಗಳು ಕಡಿಮೆ, ಅಲ್ಲಿ ಅಂಗಡಿ ಹಾಕೋರಿಗೆ ಅದಕ್ಕೆಲ್ಲ ತೊಂದರೆ ಇದೆ. ಅದನ್ನೆಲ್ಲ ನೀಟಾಗಿ ಮಾಡಿಸ್ಬೇಕು, ಅದು ಕ್ಲೀನಾಗೆಲ್ಲ ವಾಸ್ತು ಆಗಬೇಕು, ಸ್ವಲ್ಪ ಇನ್ನೂ ಡೆವಲಪ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಅದು ಆ ದೇವಸ್ಥಾನದ ಬಗ್ಗೆ, ನಮ್ಮ ತಂದೆ ಹೆಸರು ಅಣ್ಣಯ್ಯಪ್ಪ ಅಂದ್ಬಿಟ್ಟು, ನಾವು ಗಣೇಶ್ ಅಂದ್ಬಿಟ್ಟು ಅಲ್ಲಿಳಿದ್ರು. ನಾವು ಮೂಲತಃ ಹೊಸಕೋಟೆಯವರು. ನಾವು ಇಲ್ಲಿ ಬಂದು ಜಮೀನು ಪರ್ಚೇಸ್ ಮಾಡಿ ಸ್ವಲ್ಪ ಹೆಚ್ಚಿಗೆ ಮುಂದೆ 25 ವರ್ಷ ಆಯಿತು ಇಲ್ಲಿ ಬಂದಿದ್ದೀವಿ. ಏನು ತೊಂದರೆ ಇಲ್ಲ ನಮಗೆ, ಆ ಥರದಲ್ಲಿ ಏನು ತೊಂದರೆ ಇಲ್ಲ. ನಾವು ಇಲ್ಲಿ ಹೆಚ್ಚಿನ ಡೆವಲಪ್ ಮಾಡಬೇಕು ಅಂದ್ಬಿಟ್ಟು ನಾವು ಸ್ವಲ್ಪ ಶುಂಠಿ ಮತ್ತು ಕಾಫಿ ಮೆಣಸು ಇವೆಲ್ಲನೂ ಮಾಡಿದ್ದೀವಿ. ಏನು ತೊಂದರೆ ಇಲ್ಲ, ಅದರಲ್ಲೇನು ತೊಂದರೆ ಇಲ್ಲ. ಸದ್ಯಕ್ಕೆ ಆನೆ ಅವಳು ಇತ್ತು, ಫಾರೆಸ್ಟ್ನವ್ರು ಕೋಪ್ರೇಟ್ ಮಾಡ್ತಾರೆ, ಅದರಿಂದ ಇಲ್ಲ ಇಲ್ಲವೇ ಏನು ಅದೇನಿಲ್ಲ ಅಂತೇನಿಲ್ಲ. ಅವರು ಕೋಪ್ರೇಟ್ ಮಾಡ್ತಾರೆ. ಇನ್ನು ನಮಗೆ ಸ್ವಲ್ಪ ಇನ್ನು ಹಾಕಿದ ಬೆಳೆನ ಹಾಳು ಮಾಡಬಾರ್ದು, ಆ ಟೈಪಲ್ಲಿ ಕೊಟ್ಟರೆ ನಮಗೆಲ್ಲ ಸವಲತ್ತು ಕೊಟ್ಟರೆ, ಅವ್ರು ಜೀಪು ಕಳಿಸ್ಕೊಟ್ಟರೆ, ಈಗ ಕರೆದಾಗ ಅವರೆಲ್ಲ ಬಂದು ಕೋಪ್ರೇಟ್ ಮಾಡಾರೆ, ಪರಿಹಾರನೂ ಕೊಟ್ಟರೆ. ಕೆಲವು ಸಣ್ಣ ಪುಟ್ಟ ಲೇಟಾಗಿರ್ಬೋದು, ಪರಿಹಾರನೂ ಕೊಟ್ಟರೆ. ಅದರಲ್ಲೇನು ಅವ್ರ ಪಾಪ ಅವ್ರ ಮೇಲೆ ನಮ್ಮ ಇದಿಲ್ಲ. ಅವರು ನಾವು ನಮ್ಮ ಕುಟುಂಬದಲ್ಲಿ ಅವರು ಒಬ್ಬರು ಅನ್ನೋ ಲೆಕ್ಕಾಚಾರದಲ್ಲೇ ನಾವು ಮೇಂಟೈನ್ ಮಾಡ್ಕೊಂಡಿದ್ದೀವಿ. ಏನು ತೊಂದರೆ ಇಲ್ಲ, ಆ ಥರ ಎಲ್ಲ ಕೊಟ್ಟರೆ ಫಾರೆಸ್ಟ್ನವರು.
1: ನಮಸ್ಕಾರ, ನನ್ನ ಹೆಸರು ಬಸವಣ್ಣ ಅಂತ, ಗ್ರಾಮ ಪಂಚಾಯತಿ ಸದಸ್ಯರು. ನಮ್ಮ ತಂದೆ ಕೆ ಎಂ ಮಾದೇವಪ್ಪಂತ ಗೌಡಿಕೆ, ನಮ್ಮದು ಕುರುಡೇಗಲ ವಾಸಿ.
2: ಸರ್, ಮೊದಲನೇದಾಗಿ ಈ ಒಂದು ತೆಂಕ್ಲಯ್ಯ ಮತ್ತು ವಾಸುದೇವ ಅನ್ನೋ ಒಂದು ಹೆಸರು ದೇವರಿಗೆ ಹೇಗೆ ಬಂತು, ಈ ದೇವರ ಒಂದು ಇತಿಹಾಸ ಏನು, ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ.
0: ವಾಸುದೇವ ಅಂತಂದರೆ ಮೊದಲು ಅದು ನಮಗೆ ಗೊತ್ತಿಲ್ಲ, ಆ ಕಾಲದಿಂದ ಇದು ವಾಸುದೇವ ಅಂತ ಅವರು ಕರ್ಕೊಂಬಂದಿದ್ರು, ನಾವು ಅದನ್ನು ಕಂಟಿನ್ಯೂ ಮಾಡ್ಕೋಬರ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ಏನಪ್ಪ ಅಂತಂದರೆ ಮೇಯ್ನಾಗಿ ಈ ದೇವ್ರಿಗೆ ಹೋಗ್ಬೇಕು ಅಂತಂದರೆ ಈ ಯಂಗ್ಸು ಲೇಡೀಸು ನೋಡೋಂಗಿಲ್ಲ, ಅರ್ಲಿ ಮಾರ್ನಿಂಗ್ ಹೋಗ್ಬೇಕು. ನಾವು ನೈಟ್ ಬಂದು ಇಲ್ಲಿ ವಾಸ ಇದ್ದು

0: ಅವು ಯಾರನ್ನೂ ನೋಡದಂತೆ ನಾವು ಹೊರಗಡೆ ಮನೆಯಿಂದ ಹೊರಗಡೆ ಮಲಗಿದ್ದು ಅಲ್ಲಿ ಹೋಗ್ಬೇಕು ಅನ್ನೋದೊಂದು ರೂಢಿ ಇತ್ತು. ಅದು ಈಗಲೂ ನಿಮಿತ್ತ ಈಗ ಹೊರಗಡೆ ಇದು ಹೊರಗಡೆ ಅಂತಂದ್ರೆ ಮನೇಲಿ ಮಲಗಾಗೇ ಇಲ್ಲ, ಹೊರಗಡೆ ಅಂತಂದ್ರೆ ಇದು ಒಂದು ದೇವಸ್ಥಾನ ಆಗಿರ್ಬೋದು, ಇಲ್ಲ ಅಂತಂದ್ರೆ ಮರದಾಗ ಒಂದು ಅಡಿಯಲ್ಲಿರ್ಬೋದು. ಇದು ಇವತ್ತು ಅದು ರೂಢಿಲ್ಲದೆ ಯಾರು ಲೇಡೀಸ್ ನೋಡಂಗಿಲ್ಲ, ಅವ್ರ ಮನೆಯವ್ರು ನೋಡಂಗಿಲ್ಲ, ಅದೇ ರೂಢಿಲಿ ಬಂದ್ಬಿಟ್ಟಿತ್ತು ಅದು. ಈಗಲೂ ಅಲ್ಲಿ ಆ ದೇವ್ರಿಗೆ ಹೆಂಗಸುಗಳಲ್ಲಿ ಹೋಗಂಗಿಲ್ಲ, ಹೋಗೋದು ಇಲ್ಲ, ಹೋಗಂಗಿಲ್ಲ, ಅಲ್ಲಿಂದ ವಾಪಸ್ ಪ್ರಸಾದನೂ ತರಂಗಿಲ್ಲ. ಆ ಮನೆ ರೂಢಿಲೇ ಇತ್ತು, ಈಗಲೂ ಅದೇ ಪದ್ಧತಿ ಅದ, ಈಗಲೂ ಅದೇ ಪದ್ಧತಿ ಅದ ಅಂತಂದ್ರೆ ಅಲ್ಲಿ ಏನಪ್ಪ ಅಂತಂದ್ರೆ ಈ ದೇವ್ರ ನಂಬಿಕೆ ಅಂತಂದ್ರೆ ಅಲ್ಲಿಗೆ ಹೋಗಿದ್ದು ಬಂದಿನಿಗೆ ನಮಗೆ ಮಳೆ ಗ್ಯಾರಂಟಿ ಅನ್ನೋದು ಒಂದು ನಂಬಿಕೆ, ಅದು ಉಯ್ತಿತ್ತು, ಅದು ನಾವು ಕಣ್ಣಾರು ನೋಡಿದ್ವಿ ಒಟ್ಟಲ್ಲಿ. ಈಗಲೂ ಸ್ವಲ್ಪ ಮಳೆ ಕಮ್ಮಿ ಆಗದೆ ಅಂದ್ರೆ ಇವತ್ತು ಅದೇ ಪದ್ಧತಿ ಇಲ್ಲದೆ ಹಂಗಿರೋದ್ರಿಂದ ಆ ದೇವ್ರನ್ನ ಎಲ್ಲ ನಂಬಿಕೆ ಬಂದ್ಬಿಟ್ಟಿದ್ವಿ. ಈಗಲೂ ಅಲ್ಲಿಂದ ಏನಪ್ಪ ಅಂತಂದ್ರೆ ನಾವು ಆ ದೇವ್ರಿಗೆ ಆ ದೇವ್ರ ಹೆಸರೇಳಿ ಒಂದು ಪೂಜೆ ಮಾಡಿದ್ರೆ ನಮಗೆ ಯಾವ ಪ್ರಾಣಿ ಹಾನಿ ಆಗಲ್ಲ, ಬೆಳೆ ಹಾನಿ ಆಗಲ್ಲ, ಈ ಥರದ್ದೊಂದು ರೂಢಿಲಿ ಬಂದದೆ. ಅದು ಇದನ್ನ ಇದು ಕಂಟಿನ್ಯೂ ಅದ. ಈಗ ಬೇರೆ ಕಡೆ ಎಲ್ಲ ಭಾಗದಲ್ಲೂ ಬೇರೆ ಕಡೆ ಎಲ್ಲ ಉಲಿ ತಿಂತು ಅದು ಆನೆ ತುಳಿತು ಅನ್ನೋದೆಲ್ಲ ಪ್ರಕರಣಗಳಿವೆ. ಇದೇ ನಮ್ಮ ಈ ಭಾಗದಲ್ಲಿ ಮಾತ್ರ ಆ ಥರದ್ದು ಏನೂ ನಡೆದೇ ಇಲ್ಲ. ಈ ಸಣ್ಣ ಪುಟ್ಟ ಉಲಿ ತಿಂದ್ರೆ ಬಾಬಾ ಇಲ್ಲ ಅಂತಲ್ಲ, ಅದು ಮಾಮೂಲಿ ಕಾಡು ಹೋದಾಗ ಉಲಿ ತಿಂದವಾಗ ಬಂದು ಆ ಉಲಿ ಸರ್ವೇ ಸಾಮಾನ್ಯ, ಅದೇನು ಮಾಡೋಕೆ ಆಯ್ತಾ ಇಲ್ಲ. ಅದು ಅವ್ರದ್ದು ತಪ್ಪು ಅಂತ ಹೇಳೋಕ್ಕಲ್ಲ, ನಮ್ಮದು ತಪ್ಪಿರುತ್ತೆ ಅವ್ರದ್ದು ತಪ್ಪಿರುತ್ತೆ. ಈ ಪ್ರಾಣಿಗಳ ಮೊದಲು ಒಳಕ್ಕೆ ಬಿಡ್ತಿದ್ರು, ಎಲ್ಲಿಗೆ ಆ ಕಾಡಿನೊಳಕ್ಕೆ ದನಗಳು ಬಿಡ್ತಿದ್ರು. ಆಗ ಆ ಪ್ರಾಣಿಗಳು ಆ ಮೇ ತಿನ್ಕೋತಿದ್ವು, ಎನ್ನ ಒಳಗೆ ತಿಂತಿದ್ವು. ಈಗ ಬಿಡಲ್ಲ, ಆಗ ಒಳಗೆ ಬಂದು ತಿಂತೇವೆ, ಅದಕ್ಕೆ ಪರ್ಯಾಯ ಏನು ಮಾಡೋಕ್ಕಲ್ಲ, ಹೊಟ್ಟೆ ಪಾಡಗಾಗಿ ಹೊರಗೆ ಬರೋದು. ಅದು ಪಾರೆಸ್ಟ್ನವ್ರು ಏನು ಮಾಡಬೇಕು ಅದನ್ನು ಅದು ಸಂಬಂಧಪಟ್ಟವ್ರು ನೋಡ್ಕೊಳ್ಳಿ. ಅಂದರೆ ದೇವ್ರು ಮಾತ್ರ ನಮಗೆ ಈಗಲೂ ನಂಬಿಕೆ ಅಂತಂದರೆ ಬೇರೆ ದೇವ್ರಿಗಿಂತ ಕಾಡಲ್ಲಿರೋ ದೇವರು ಭಾರಿ ಕ್ರಿಟಿಕಲ್ ಆಗಿರ್ತವೆ, ಅಂದರೆ ಸತ್ಯಸಾಕ್ಷಿಯಾಗಿರ್ತವೆ ಅನ್ನೋ ಲೆಕ್ಕಾಚಾರ ಆ ಟೈಪ್ ಇರೋದ್ರಿಂದ ಅಲ್ಲಿ ಏನು ಕಾಡೊಳಗೂ ಒಂದು ಏನು ದೇವಸ್ಥಾನ ಮಾಡೋಕೆ ಬಿಟ್ಟಿಲ್ಲ. ನಾನು ಕಣ್ಣಾರ ನೋಡಿದ್ದೀನಿ, ದೇವಸ್ಥಾನ ಮಾಡೋಕೆ ಬಿಟ್ಟಿಲ್ಲ, ಒಂದು ಲಿಂಗ ಅದೆ ಬಿಟ್ಟು ಅಂದರೆ ಒಂದು ಗೋಪುರ ಅದೇ, ಅಲ್ಲೆಲ್ಲ ಹಿಂದೆ ಜನ ಇದ್ರು ಅಂತ ಹೇಳ್ತಾರೆ, ಅದು ನಾವು ನೋಡಿಲ್ಲ, ಕೆಲವರು ನೋಡೇ ಇಲ್ಲ. ಆ ದೇವ್ರಿಗೆ ಈಗಲೂ ನಾವು ಎಲ್ಲ ಪೂಜೆ ಮಾಡ್ತಾರೆ, ಆ ಪೂಜೆ ಮಾಡಲೇಬೇಕು ಕಡ್ಡಾಯ. ಅದು ಅದೊಂದು ನಾವು ಏನೇ ಒಂದು ಆರಂಭನ ಕಂಟಿನ್ಯೂ ಮಾಡಬೇಕು, ಒಂದು ವ್ಯವಸಾಯನ ಕಂಟಿನ್ಯೂ ಮಾಡಬೇಕು ಅಂದ್ರೆ ಅವು ಫಸ್ಟ್ ಯಾವ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಅಂದರೆ ಯುಗಾದಿ ಆದಮೇಲೆ ಆ ದೇವ್ರಿಗೆ ಪೂಜೆ ಮಾಡಿಬಿಟ್ಟೆ ನಾವು ಕೆಲಸ ಸ್ಟಾರ್ಟ್ ಮಾಡೋದು ಅನ್ನೋದೊಂದು ವಾಡಿಕೆ ಆಗದೆ, ಆ ವಾಡಿಕೆನ ಕಂಟಿನ್ಯೂ ಮಾಡ್ಕೋಬೇಕು. ಆ ಥರದ್ದನ್ನು ಕುಡುಗಿ ಜಾತ್ರೆ ಅಂತೂ ಅಷ್ಟೇ, ಕುಡುಗಿ ಜಾತ್ರೆ ಅದು ಎರಡು ಒಟ್ಟಿಗೆ ಬೀಳ್ತದೆ. ಆ ಕುಡುಗಿ ಜಾತ್ರೆಯನ್ನು ಮುಗಿಸಿಬಿಟ್ಟೆ ವಾಸುದೇವ್ರಿಗೆ ಹೋಗೋದಿಲ್ಲ, ವಾಸುದೇವ್ರಿಗೆ ಹೋಗಿ ಬಂದು ಕುಡುಗಿ ಜಾತ್ರೆ ಮಾಡೋದು, ಅಲ್ಲಿ ಪೂಜೆ ಮಾಡಿಬಿಟ್ಟು ಬಂದು ಅವ್ರು ಏನೋ ಒಂದು ಬಾಂಧವ್ಯ ಅದಕ್ಕೆ, ಹಂಗಾಗಿ ಆ ದೇವಸ್ಥಾನ ಪೂಜೆ ಬಾಂಧವ್ಯ ಅಲ್ಲಿಂದ ಮುಗಿಸ್ಬಿಟ್ಟು ಬಂದು ಇದು ಮುಗಿದ್ರೆ ಬಾಡ್ರು ನಮ್ಮದು. ಇನ್ನು ಬಾಡ್ರು ಅಂತಂದ್ರೆ ಯಾವ ಊರ್ಲು ಜಾತ್ರೆನೇ ಇಲ್ಲ, ಪುನಃ ಗೆಡ್ಡೆ ಸ್ಟಾರ್ಟ್ ಆಗಬೇಕು. ಇನ್ನು ಬೇಲ್ಕುಪ್ಪೆ ಸ್ಟಾರ್ಟ್ ಆದಮೇಲೆ ಕಮೆನ್ಸು, ಫಸ್ಟ್ ಬೇಲ್ಕುಪ್ಪೆ, ಲಾಸ್ಟು ಕುಡುಗಿ ಜಾತ್ರೆ ವಿತ್ತು ನಮ್ಮ ತೆಂಗ್ಲೈನ್ ದೇವಸ್ಥಾನ. ಈ ಥರ ವಾಡ್ಕಿರೋದು, ಹಂಗಾಗಿ ಆ ದೇವರು ಕಡ್ಡಾಯವಾಗಿ ನಮಗೆ ಹೋಗೋಕೆ ಅವಕಾಶ ಮಾಡಿಕೊಡ್ಲೇಬೇಕು ಎಲ್ರಿಗೂ ಅಷ್ಟೇ. ಯಾರಿಗಾದ್ರೂ ಅದ್ರಲ್ಲಿ ಬೇರೆ ಏನೂ ಇಲ್ಲ, ಅಲ್ಲಿ ಹೋಗಿ ಬೇರೆ ಏನೋ ತಕ್ಕಬರೋದೋ ಇನ್ನೊಂದು ಮಾಡೋದೋ ಅನಾಹುತ ಮಾಡೋದು ಯಾವುದೂ ಇಲ್ಲ. ಅದಕ್ಕೆ ನಾವು ಕಡ್ಡಾಯವಾಗಿ ನಾವು ಹೋಗ್ಲೇಬೇಕು.
1: ಈಗ ನಿಮ್ಮ ಒಂದು ಅಪ್ಪ ಕಾಲದಲ್ಲಿ ಅಥವಾ ತಾತವ್ರ ಕಾಲದಲ್ಲಿ, ಈಗ ನೀವು ಚಿಕ್ಕವರಾಗಿರ್ತಿದ್ರು, ಅಲ್ಲಿಗೆ ಪೂಜೆಗೆ ಹೋಗ್ತಿದ್ರು ಆಗ ಯಾವ ರೀತಿ ಹೋಗ್ತಿದ್ರು?
0: ಆಗ್ಲೂ ಸೇಮ್ ಇದೇ ತರ ಅಂತಂದ್ರೆ, ಈಗ ಅದು ಅವ್ರು ಏನಪ್ಪ ಅಂತಂದ್ರೆ ಆಗ್ಲೂ ಅಷ್ಟೇ, ನಾವು ಹೊರಗಡೆಯಿಂದ ಬಂದು ನೈಟು ಯಾರು ಬರೀ ಕಾಲಲ್ಲಿ ಅಂದ್ರೆ ಪಾದರಕ್ಷಿಣೆ ಹಾಕಂಗಿಲ್ಲ, ಬಂದು ಅಲ್ಲಿ ಹೊರಗಡೆ ಮಲಗಿದ್ದು ಅಲ್ಲಿ ಅಲ್ಲಿ ಬಣ್ಣ ಏನಾಯ್ತು ಪ್ರಸಾದ ಆಯ್ತು ಅದನ್ನ ತಗೊಂಡೋಗಿ ಅವ್ರು ಏನು ಮಾಡ್ಕೊಬತ್ತಿದ್ರು ಅದೇ ಪದ್ಧತಿಯಲ್ಲಿ ಈಗಲೂ ಮಾಡ್ತಾರೆ. ಅದು ಅವರು ಮಾಡ್ತಿದ್ರು, ಅದು ನಾವು ಕೆಲವರು ಈಗಲೂ ವಯಸ್ಸಾದವರೆಲ್ಲ ಹೋಗ್ತಾರೆ ಅಲ್ಲಿಗೆ ನಡ್ಕೊಂಡು. ತಂದೆಯವ್ರ ಕಾಲದ ಇದೇ ಥರ ಅಂತಂದ್ರೆ, ಅವರು ನೈಟ್ ಬಂದು ಇಲ್ಲಿ ಆರ್ತಿದ್ದು ಅವರು ಪೂಜೆ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಅಲ್ಲೇ ಅಲ್ಲೇ ನದಿ ಬರ್ತದೆ ನಮ್ಮ ಬಿರೋಳು, ಆ ನದಿ ದೇವಸ್ಥಾನ ಪಕ್ಕದಲ್ಲೇ ಬರೋದು, ಅಲ್ಲೇ ಸ್ನಾನ ಮಾಡ್ಕೊಂಡು ಅಲ್ಲೇ ಪೂಜೆ ಮಾಡಿಬಿಟ್ಟು ಅಲ್ಲಿ ಏನೋ ನಿತ್ಯ ಕರ್ಮ ಏನಾದ್ರು ಮುಗಿಸ್ಕೊಂಡು ಆಗ ನಾವು ಬತ್ತಿದ್ರು. ಆ ಟೈಪಲ್ಲಿ ಈಗ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಬಂದಿದ್ವಿ. ಆಗ ನಮ್ಗೆ ಅದು ಮಾಡ್ಕೊಬಂದಾಗ ನಮಗೊಂಥರ ತೃಪ್ತಿ ಸಮಾಧಾನ ಇರ್ತಿತ್ತು, ಬೆಳೆ ಹಾಕಿದ್ರೆ ಬೆಳೆ ಚೆನ್ನಾಗಾಗಿತ್ತು, ಈ ಥರ ಬಂದಿದೆ. ಹಂಗಾಗಿ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಳ್ತೇವೆ. ಅಲ್ಲಿಂದ ಲೇಡೀಸ್ ತಿಂತಾರೆ, ಲೇಡೀಸ್ ನೋಡಬಾರ್ದು ಅನ್ನೋ ಒಂದು ವಾಡಿಕೆ ಇತ್ತಲ್ಲ, ಆ ಉದ್ದೇಶದ ಅವ್ರು ಬಂದ್ರೆ ಹೆಂಗಸುಗಳು ತಿನ್ಬಾರ್ದು ಅನ್ನೋದು ಒಂದು ವಾಡಿಕೆ ಇತ್ತು. ಈಗಲೂ ಯಾರು ತರಲ್ಲ, ಅಲ್ಲಿ ಏನು ಪ್ರಸಾದ ಅಂತಂದ್ರೆ ಬೇರೆ ಏನು ಮಾಡಲ್ಲ, ಈ ಪಂಚಮೂರ್ತ ಅದು ಸಣ್ಣ ಪುಟ್ಟದ ಅಭಿಷೇಕ ಮಾಡ್ತಾರೆ, ಅದನ್ನ ಅಲ್ಲೇ ಧೂಪ ಅಂತ ತಗೊಂಡೋಗಿ ಧೂಪ ಎಲ್ಲ ಹಾಕಿ ಮುಗಿಸ್ಬಿಟ್ಟು ಅಲ್ಲೇ ತಿಂದ್ಬಿಟ್ಟು ಅಲ್ಲೇ ಅಲ್ಲಿ ಏನಾದ್ರೆ ಎಷ್ಟು ಜನ ಹೋಗುತ್ತೆ ಅಷ್ಟು ಜನಕ್ಕೆ ಅವ್ರು ಲಿಮಿಟ್ ಮಾಡಿರ್ತಾರೆ, ಅದು ಮುಗಿಸ್ಕೊಬರ್ತಾರೆ, ಮನೆಗೇನು ತರಂಗಿಲ್ಲ ಅಂತ ವಾಡಿಕೆ ಅದ. ಅದು ವಾಡಿಕೆ ಈಗಲೂ ಕಂಟಿನ್ಯೂ ಮಾಡ್ಕೊಬಂದಿವಿ. ದೇವ್ರು ಅಂದಮೇಲೆ ಎಲ್ರಿಗೂ ಒಂದು ನಂಬಿಕೆ ಇರ್ತಲ್ಲ, ಆ ನಂಬಿಕೆ ಮೇಲೆ ನಾವು ಭಯ, ಅದರಿಂದಾಗಿ ಅವರು ತರಲ್ಲ, ತರೋದು ಇಲ್ಲ, ಈಗಲೂ ತಂದಿಲ್ಲ, ತರೋದು ಇಲ್ಲ, ಹಂಗಾಗಿ ನಡ್ಕೊ ಬಂದಿದೆ ಅದು.
1: ಜೊತೆಗೆ ಈಗ ಹೆಂಗಸರು ಹೋಗ್ಬಾರ್ದು ಅಥವಾ ಹೆಂಗಸರು ಪ್ರಸಾದನು ಕೂಡ ನೋಡಬಾರ್ದು ಅನ್ನೋದು ಏನ್ ಕಾರಣ?
0: ಅದು ಹಿಂದಲೇ ಅವ್ರು ಏನು ಮಾಡ್ಕೊಬಂದ್ರೆ ಅದು ಅದು ಕೆಲವು ದೇವಸ್ಥಾನವೇ ಇಲ್ಲಿ ಕೊಂಗಳಿ ಮಲ್ಲಪ್ಪ ಅಂತದ ಸೇಮ್ ಅದು ಹಂಗೆ ಕೇಸು, ಅದು ಅದಂಡಾಗ ಅದು ಊರು ಒಳಗೆ ಅದು ಹಂಗಾದ್ರೂ ಯಾರು ಲೇಡೀಸ್ ಹೋಗಲ್ಲ. ಅದೇನು ಅವ್ರು ಹೋದಾಗ ಹಿಂದೆ ಹಿಂದೆ ಯಾವುದೋ ಕಾಲದಲ್ಲಿ ಹೆಂಗಸು ಹೋದಾಗ ಅವರು ಕಲ್ಲಾಗ್ಬಿಟ್ಟಿದ್ರಂತೆ. ಅದು ಒಂದು ವಾಡಿಕೆ, ಅದು ನಾವು ನೋಡಿಲ್ಲ, ಬೇರೆಯವ್ರು ನೋಡಿರೋದು, ಬೇರೆಯವ್ರು ಆಗಿರೋದು ಹೇಳೋದು. ಅಲ್ಲೆಲ್ಲ ಬಾಡ್ರದೆ, ಅದು ಇವರು ಜೀವಂತವಾಗದೆ, ಅದು ತಮಿಳ್ನಾಡು ಬಾಡ್ರು ಮತ್ತು ಕರ್ನಾಟಕ ತಮಿಳ್ನಾಡು ಬಾಡ್ರದ ಕೊಂಗಳಿ ಮಲ್ಲಪ್ಪ ಅಂದ್ರೆ ಅಲ್ಲಿಗೂ ಹೆಂಗಸು ಹೋಗಂಗಿಲ್ಲ ಅಂದ್ರೆ ಅದು ಡೇ ಟೈಮ್ ಹೋಗೋದೇ ಅಂತ ತೊಂದರೆ ಇಲ್ಲ, ಅಲ್ಲೆಲ್ಲ ಹೋಗ್ತಾರೆ. ಇದು ಹಂಗೆ ಅದಕ್ಕಿಂತ ಇಷ್ಟ, ಇದು ಕಾಡು ಒಳಗಿರೋ ದೇವರು, ಇದು ಕಾಡು ಒಳಗಿರೋ ದೇವರು. ಆ ಕಾಲದಿಂದ ಹಂಗೆ ಬಂದಲ್ಲ, ಆ ಉದ್ದೇಶಕ್ಕೆ ಈಗಲೂ ಹಂಗೆ ಆಗೋದೇನೋ ಅನ್ನೋ ಲೆಕ್ಕಾಚಾರವೋ, ಇದು ನಾವು ಮೂಢನಂಬಿಕೆ ಅನ್ಕೋಬೇಕೋ ಇಲ್ಲ ಇಲ್ಲ ಸರಿ ಅನ್ಕೋಬೋದು, ಅದು ಅದು ಅವ್ರಿಗೆ ಬಿಟ್ಟದ್ದು. ಹಂಗಾಗಿ ಆ ಅದನ್ನೇ ವಾಡಿಕೆ ಅದಲ್ಲ, ಆ ವಾಡಿಕೆನೇ ಕಂಟಿನ್ಯೂ ಮಾಡ್ಕೊಬಂದಿರೋದು.

0: ಹಿಂದೆಯವರು ಅಂದ್ರೆ ಎಲ್ರಿಗೂ ಭಯ ಇರ್ತಲ್ಲ, ಭಯ ಇಡೋದ್ರಿಂದ ಆ ಥರ ನಾವು ವಾಡಿಕೆ ಆಗಿದೆ. ಅದರಿಂದ ಅದೇ ಪದ್ಧತಿಲಿ ನಡ್ಕೊ ಬಂದಿದೆ. ಈಗ ಅಂತಂದ್ರೂ ಕಮ್ಮಿ ಆಯ್ತು, ಅದೇ ಅದು ಕಮ್ಮಿ ಆಗೋದು ಬೇಡ. ಯಾಕಂದರೆ ನಾವು ಈಗ ಪುನಃ ಏನಿತ್ತು ಅದೇ ಸುಮ್ಮನೆ ಜನ ಬದಲಾವಣೆ ಆಗಿರ್ಬೋದು, ಇನ್ನು ಬೇರೆದೆಲ್ಲ ಅದೇ ಇತ್ತು, ವಾಸ್ತು ದೇವ್ರು ಬದಲಾಗಲ್ಲ, ಅದು ಅನ್ನೋ ಲೆಕ್ಕಾಚಾರ ನಮ್ಮದು ಅಷ್ಟೇ. ಅದೇ ಈಗ ಜನ ಏ ಅದೇನಾದದು ನಮ್ಗೆ ತೊಂದರೆ ಆಗೋದ ಅಂತ ಪ್ರಶ್ನೆ ಮಾಡೋ ಜನನೂ ಉಟ್ಕೊಂಡ್ರೆ ಅದು
1: ಉಟ್ಕೊಳ್ಳೋದು
0: ಬೇಡ. ಏನಾಗದ ಅಪ್ಪ ಅಪ್ಪನೇ ಅಮ್ಮ ಅಮ್ಮನೇ ಮಗ ಮಕ್ಕಳೇ, ಅದು ಅದು ಹಂಗೆ ಇರಬೇಕು. ದೇವರು ದೇವರಾಗಿ ಇರಲಿ, ನಾವು ನಾವಾಗಿ ಇರೋದು ಅನ್ನೋ ಲೆಕ್ಕಾಚಾರ ನನ್ನ ಒಂದು ಒಪಿನಿಯನ್.
2: ಈಗ ನಮ್ಗೆ ಗೊತ್ತಿರಂಗೆ ಅಂದರೆ ಹಿಂದಿಂದೆ ನಮ್ಮ ತಾತ ಮುತ್ತಾತ ಆಗಲಿ ಅದು ಪದ್ಧತಿ ನಮ್ಮನೇಲೇ ಇರೋದು. ಈಗ ಸ್ವಲ್ಪ ಸತ್ಗೆ ಪತ್ಗೆ ಅದು ಆಡೋದು ಅದೇನಿರ್ಬೋದು ಕೊಡೋ ವಸ್ತುಗಳೆಲ್ಲ ನಮ್ಮನೇಲೇ ಇರೋದು. ನಮ್ಮ ತಾತ ಆದಮೇಲೆ ಅವ್ರ ತಾತ, ನಮ್ಮ ತಾತ ಆದಮೇಲೆ ನಮ್ಮ ಅಪ್ಪ, ಅಪ್ಪ ಆದಮೇಲೆ ಈಗ ನಮಗೆ ಬಂದಿದೆ. ಹೆಚ್ಚು ಕಮ್ಮಿ ಒಂದು 200 ವರ್ಷದಿಂದ ನಮ್ಮನೇಲೇ ಇದೆ ಅದು. ಅದು ನಮ್ಗೆ ಗೊತ್ತಿರೋದು ಇಷ್ಟೇ ಅಂದರೆ ಅವ್ರು ಏನು ಮಾಡ್ಕೊಬರ್ತೀವಿ ಇಲ್ಲಿಂದೆ ಮೂಲಧಾರ, ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಮುಂದೆ ಈಗ ಜನಗಳಿಗೆ ಹೇಳಲ್ಲ, ನಮ್ಮ ಗಣೇಶಣ್ಣ ಹೇಳಿದ್ರು ಈ ಜನಗಳಿಂದ ಕೆಲವು ತೊಂದರೆ ಆಯ್ತವ ಅವ್ರು ಬಂದು, ಕೆಲವು ನಿಜ ಅದು. ಈಗ ಅದು ಅದೇನು ಮಾಡ್ಬಿಡೋದು ಇದೇನು ಮಾಡ್ಬಿಡೋದು ಅಂತ ಮಾಡ್ತಾರೆ, ಅಲ್ಲಲ್ಲೇ ಅನುಭವಿಸ್ತಾರೆ ಅವರು. ಅವ್ರು ನಮ್ಗೆ ತೆಂಕ್ಲೇನೇ ಆಗಲಿ, ನಮ್ಮಲ್ಲಿ ಪೂಜೆ ನಮ್ಮ ಆರಾಮನ ಪೂಜೆ ನಮ್ಮನೇಲೇ ಇರೋದು, ನಾವು ಮಾಡ್ತೀವಿ. ಅವತ್ತಿಗೆ ವಿಷಯ ಮಾಡೋತ್ತಿಗೆ ಏನು ತೊಂದರೆ ಕೊಡ್ತಾರೆ ಅದು ಮಾಡ್ತಾರೆ, ಎಲ್ಲ ಅನುಭವಿಸ್ಬಿಟ್ರೆ ಅವ್ರ ಹೆಸರುಗಳಿಗೆ ನಾವು ಅದು ಅನುಭವ ಬರ್ತದೆ. ಅಲ್ಲಲ್ಲೇ 3 ತಿಂಗಳಿಗೆ ಕೊಡ್ತಾ ಅದು, ಯಾರೋ ಬಂದು ಮಾಡೋದು ತೆಗೆದ್ರು ಹೋದ್ರು ಅವರು ಕಣ್ಣಾರು ನೋಡ್ತಾ ಇರ್ತೀವಿ. ಈಗೇನಂದ್ರೆ ಇದು ವಾಡಿಕೆ ಬಂದ್ಬಿಟ್ಟು ಈ ಕಟ್ಟುನಿಟ್ಟಾಗಿ ನಾವು ಏನು ಮಾಡ್ಕೋತೀವಿ ಅದು ನಮ್ಮ ಗ್ರಾಮಕ್ಕೆ ಅಕ್ಕಪಕ್ಕದ ಹಳ್ಳಿಗೆಲ್ಲ ಒಳ್ಳೇದು. ಇವತ್ತು ಯಾವನ ಬರ್ಬೋದು ಆ ದೇವ್ರು ನನ್ನೇನು ಮಾಡ್ಬಿಡೋದು ನಾನೇನು ಮಾಡ್ಬಿಡೋದು ಅಂತ ತೋಬೋದು. ಅದು ಹೇಳ್ಕೊಳ್ಳೋದೇ ಅದು ಮಾಡಿ ತೋರಿಸ್ತದೆ, ಮಾಡಿ ತೋರಿಸಿ ಇವ್ರು ಕೆಲವ್ರು ಬುದ್ಧಿ ಕಲಿತೇ ಇಲ್ಲ. ನಾವು ಹೇಳೋಷ್ಟು ಹೇಳ್ತೀವಿ, ಅದನ್ನ ನೀವೇ ಮಾಡ್ಬೇಕಂತಾರ, ನಾವು ನೀವು ಮಾಡ್ಯಪ್ಪ ಅಂದ್ಬಿಟ್ರೆ ನಮ್ಗೆ ಏನಾರ ತೊಂದರೆಗಳಾಯ್ತಾವ. ಯಾಕಂದ್ರೆ ನಾವು ಮಾಡೋ ಪೂಜೆಗಳು ಅವ್ರಿಗೆ ಗೊತ್ತಾಗಲ್ಲ. ಇಲ್ಲಿಂದ ನಮ್ಮ ಅಪ್ಪಾಜಿ ಕಾಲದಿಂದ ನಮ್ಮ ತಾತನ ಕಾಲದಿಂದ ಏನು ನಡೀತಿತ್ತು ಅದನ್ನು ನಮ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಯಾರು ದೇವ್ರು ಮಾಡ್ಬೇಕು ಅವರೇ ಮಾಡ್ಬೇಕು, ಬೇರೆಯವ್ರು ಬಂದರೆ ಅದಾಗೋದಿಲ್ಲ. ಈಗ 200 200 ಮೇಲೆ ಅನ್ಕೊಳ್ಳಿ, ನಮ್ಮ ತಾತ ಅವ್ರ ತಾತ ಅವರೆಲ್ಲ ಯಾಕಂದ್ರೆ 4 ತಲೆಮಾರದಿಂದ 8 ಇದಿರೋದು ಹಿಂದೆ ಅಲ್ಲಿ ಊರಿತ್ತಂತೆ. ಈಗಲೂ ಎಲ್ಲ ಅಲ್ಲಿ ಬಸವ ಮೇಲೆ ಗುಡ್ಡಪಟ್ಟುಗಳೆಲ್ಲ ದೇವಸ್ಥಾನಗಳೆಲ್ಲ ಚಪ್ಪಡಿ ಗಿಪ್ಪಡಿ ಎಲ್ಲ ಹಂಗೆ ಇದ್ದಾವೆ. ಈ ಪರೇಶ್ನವ್ರು ದಾರಿ ಕೊಡಲ್ಲ. ಈಗ ಮೊದಲು ಹೋಗಿ ನಾವೆಲ್ಲ ನೋಡಿದೆವು, ದಿನ ಮೀಸಕ್ಕೆ ಹೋಗ್ತಿದ್ದೋ ನೋಡ್ತಿದ್ದೋ, ಅವು ಅದೆಲ್ಲ ಚೆನ್ನಾಗಿದೆ. ಈಗೇಂದ್ರೆ ಎಲ್ಲೇ ನೋಡಿ, ಈಗ ನಮ್ಮ ಪಕ್ಕದ ಗ್ರಾಮದಲ್ಲಿ ಹುಲಿ ತಿಂದಿದೆ, ನಮ್ಮಿಲ್ಲಿ ಒಂದು ಆನ ತುಳಿದ ಒಂದು ಹುಲಿ ತಿಂದಿರೋದ ಏನಿಲ್ಲ, ಏನು ದೇವ್ರ ಸಾಕಾರ ಹಂಗಿದೆ. ಬೆಳಿಗ್ಗೆ ಹೇಳ್ತೋರು ಅವ್ನು ಹೆಸರು ಹೇಳ್ಬಿಟ್ರೆ ನಮಗೇನು ಆಗಲ್ಲ. ಈಗ ಗಣೇಶಣ್ಣ ಅವ್ರು ಹೇಳಿದ್ರು ನೀರು ಇತ್ತಿಲ್ಲ, ನಾವು ಆಲರಿ ತರ್ಬೇಕಾದ್ರೆ ನೀರು ಇತ್ತಿಲ್ಲ, ಅವ 10 11 ಗಂಟೆ ಕರೆಕ್ಟಿಗೆ ಒಂದನೇ ಮಳೆಯಲ್ಲೇ ಬೇಸಿಗೆ ನೀವು ಒಳ ತುಂಬ ನೀರು ಬಂದ್ಬಿಡ್ತು, ಆಟೋಮೆಟಿಕ್ ಬಂದ್ಬಿಡ್ತು. ಅದು ಇವತ್ತಿಗೆ ನಮ್ಮ ಮದುವಾದ ವರ್ಷ ಅದು ಹಂಗಾದ್ದು. ಈಗ ಅದನ್ನು ನೆನೆಸ್ಕೊಂಡ್ರೆ ನಮ್ಗೆ ರಾಮ ಸುಳ್ಳು ಅಂತಿದೆ. ಈ ಜನಗಳು ಏನಂತಾರೆ, ಇವ್ರು ಸುಳ್ಳು ಹೇಳ್ತಾರೆ ಅಲ್ಲಿ ಹೋಗಿ ಹೇಳಿ ದೇವ್ರು ನೋಡ್ಕೊತ. ನಾವು ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಿ ದೇವ್ರ ಅವ್ರದ ಇಲ್ಲದ ಸೆಕೆಂಡ್ರಿ ಅದು. ಈಗ ನಮಗೇನಂದ್ರೆ ಈಗ ನಮಗೆ ಈ ಮೂಲಾಧಾರ ಇಲ್ಲಿ ಪಾರೆಸ್ಟ್ನವರು ನಮ್ಗೊಂದು ಅವಕಾಶ ಮಾಡ್ಕೊಡ್ಬೇಕು ವರ್ಷಕ್ಕೊಂದು ಸಾರಿ. ಅವರು ಒಂದು 500 ಜನ ಬರತೋಕೆ ನಮ್ಮ ಗಣೇಶನ್ ಹೇಳಿದ್ರು ಶಿಫ್ಟ್ ಆಗ್ಬಿಟ್ಕೊಳ್ಳಿ, ಒಂದು ವಾರ 200 ಜನ ಹೋಗಿ, ಇನ್ನೊಂದು ವಾರ 200 ಜನ ಶಿಫ್ಟ್ ಜೊತೆಲಿ ಅವರೇ ಕರ್ಕೊಂಡು ಹೋಗಿ. ಈ ವರ್ಷ ಹಂಗೆ ಮಾಡಿಕೊಟ್ರು ಎಮ್ ಎಲ್ ಎ ಅವ್ರು ಫೋನ್ ಮಾಡಿ ನರಸಿಂಹವರ್ಧನ್ ಎಮ್ ಎಲ್ ಎ ಅವರು ಒಂದು ಅವಕಾಶ ಮಾಡಿಕೊಟ್ರು ಹೇಳಿ ನೆಕ್ಸ್ಟ್ ಕ್ಯಾನ್ಸಲ್ ಆಗಿ ತಿರ್ಗ ನೆಕ್ಸ್ಟ್ ವಾರ ಬಂದಿದ್ದು ಹೋದ್ರು. ಅದೇ ರೀತಿ ಮುಂದುವರ್ಕೊಂಡು ಹೋಗಲಿ, ನಮಗೊಂದು ಅವಕಾಶ ಕೊಡಲಿ, ಆ ದೇವ್ರು ಬಾಡ ಭಾಗ್ಯ ನಮಗೂ ಸಿಕ್ಕಲಿ. ಇಲ್ಲಿ ಈಗ ವಯಸ್ಸು ಚಿಕ್ಕದವರು ನಮಗೊಂದು ಎಳ್ಳೆ ಕೊಟ್ಟಿದ್ದಾರೆ, ಈ ಗ್ರಾಮದಲ್ಲಿ ನೀವು ಮಾಡ್ಕೊಂಡು ಹೋಗಪ್ಪ ನಿಮ್ಮ ಅಪ್ಪ ಜೊತೆ ಅಲ್ಲಿ ಬಿಡಬೇಡಿ ಅಂತ ದೇವರು ನಮಗೊಂದು ಒಳ್ಳೇದು ಮಾಡ್ಕೊಂಬಂದಿದ್ದಾನೆ. ನಾವು 4 ಜನಕ್ಕೆ ನಮ್ಮ ಕೈಲಿ ಸಹಾಯ ಮಾಡ್ಕೊಂಡು ಮಾಡ್ಕೊಂಡ್ರಿ. ಪೂಜೆ ಮಾಡೋರು ಅಂದರೆ ಇಂದ ನಮ್ಮಿಲ್ಲಿ ನಮ್ಮ ಪಕ್ಕದ ಮನೆಯವರೇ ಬುದ್ಧಿವರು ಅಂತಿದ್ರು, ಈಗ ಅವರು ತೀರೋಗ್ಬಿಟ್ರು. ಅವ್ರು ತೀರೋದ ಮೇಲೆ ಅವ್ರ ಕುಟುಂಬದಲ್ಲಿ ಯಾರು ಬೇಡ ಅಂದ್ಬಿಟ್ಟು ಅವ್ರ ಹಳಿಯಿಂದೇ ಕರ್ಕೊಂಡೋಗಿ ಅವರು ಸಿಟಿಲಿದ್ದಾರೆ, ಅವ್ರನ್ನೂ ಕರ್ಕೊಂಡ್ಬಂದ್ಬಿಡ್ತೀವಿ. ಹೋಗೋದು ಮಾರನೆ ಅರಳಿ ಮಲೆಯನ್ನು ಕರಿತೀವಿ. ಹಿಂದೆ ಏನು ನಡೀತಿದ್ದು ಪದ್ಧತಿ ಅವಶ್ಯಕ, ಹೋಗಿ ನಾವು ಸರ್ಗುರ್ಲಿ ಅದಕ್ಕೇನು ವಸ್ತುಗಳು ಬೇಕೆಲ್ಲ ತಗೊಂಡು ಹೋಗ್ತೀವಿ. ಹೋಗಿ ಅಲ್ಲಿ ಅಲ್ಲೂ ಸ್ನಾನ ಮಾಡ್ತೀವಿ, ಪ್ರತಿಯೊಬ್ಬರು ಸ್ನಾನ ಮಾಡೋಕೆ ಇಲ್ಲಿ ಮಾಡ್ಕೊಂಡ್ವಿ. ಸ್ನಾನ ಮಾಡ್ಕೊಂಡು ಸುತ್ತ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಕೊಂಡ ಹಾಕ್ಬಿಟ್ಟು ಆ ಕೊಂಡ ಆದಮೇಲೆ ಅಭಿಷೇಕ ಒಳೆಯಿಂದ ಅಲ್ಲೂ ಆಲಾರಿ ಕಣಿಗೆ ತಕ್ಕೋಗಿ ಅಭಿಷೇಕ ಪೂಜೆ ಮಾಡಿಬಿಟ್ಟು ಧೂಪ ಹಾಕ್ಬಿಟ್ಟು ಕೆಳಗೆ ಇಳಿದ್ಬಿಡ್ತೀವಿ. ಅಲ್ಲೇನು ಫಲಾರ ಮಾಡ್ತೀವಿ ಅದನ್ನು ತಿನ್ಕೊಂಡು ನೀ ನೋಡ್ಕಪ್ಪ ಒಂದು ಒಳ್ಳೆ ಒಳ್ಳೇದು ಅಲ್ಲಿ ಮುಂದೆ ಕಟ್ಟಿ ಏನು ತೊಂದರೆ ಕೊಡ್ಬಂದ್ಬಿಟ್ಟು ಹೇಳ್ಬಿಟ್ಟು ಬರ್ತೀವಿ. ಅಲ್ಲಾದ್ಮೇಲೆ ನೆಕ್ಸ್ಟು ನಮ್ಮ ಗ್ರಾಮದೇ ಮಾರಮ್ಮಂದು ಹುಡುಗಿ ಮಾರಮ್ಮನದು ನಮ್ಮಲ್ಲಿ ಇರೋದು ನಾವೇ ಮಾಡೋದು ಅದ್ನಿವಿ. ಅದು ಅದು ಎರಡು ಅಣ್ಣ ತಂಗಿ ಅಂತಂತಾರೆ ಜನ, ಅದು ಕೊಡುಗನ ಮಾರಿ. ಈಗ ನಮ್ಮ ಗ್ರಾಮದವ್ರು ಏನು ಮಾಡ್ರೆ ಕುಡುಗಿ ಮಾರಿ ಅಂತ ಅನ್ಕೊಬಿಟ್ರೆ, ಅದನ್ನ ಕೊಡುಗನ ಮಾರಿ ಅದು ಕುಡುಗಿ ಮಾರಿ ಕುಡುಗಿ ಮಾರಿ ಅಂತ ಇಟ್ಕೊಬಿಟ್ರೆ ಹೆಸರು ಹಾಕಾಕ್ಬಿಡದ. ಇವೆರಡು ಇರೋದ್ರಿಂದ ನಮಗೆ ಯಾವ ತೊಂದರೆ ಇರಲ್ಲ. ಓ ಯಾವುದೇ ರೋಗ ಬರಲಿ, ಒಂದು ಕೊರೋನೆ ಬರಲಿ, ಏನು ನಮ್ಮ ಮಾರಮ್ಮನೇ ಜಡರ ಅಂತ ಬರ್ತಾರೆ ಅದು ಅಂತಾರೆ. ಒಂದೇ ಜನ ಪೂಜೆ ಮಾಡಿದ್ರೆ ಸಾಕು, ಒಂದು ಒಳ್ಳೆ ಅದೊಂದು ನಂಬಿಕೆ ಚೆನ್ನಾಗಿದೆ. ಆ ನಂಬಿಕೆ ಇದ್ರೂ ಜನಗಳು ಅದನ್ನ ಉಳಿಸ್ಕತೆ ಇಲ್ಲ. ಕೆಲವರು ಪಾಪ ಹಿಂದಿಲ್ಲವರು ಇನ್ನೂ ಹಂಚ್ಕಡೆ ಬೆಳ್ತಾವ್ರೆ, ಈಗ ಬಂದಿರೋ ಪೀಳಿಗೆಗಳು ಜನಗಳು ನಾನೇನು ಮಾಡ್ಬಿಡೋ ನಾನೇನು ಮಾಡ್ಬಿಡೋ ಅಂತ ಮಾಡ್ತಾವ್ರೆ. ಅದು ಕಣ್ಣು ಮುಂದೆ ತೋರಿಸ್ತಾ ಅವ್ರನ್ನ ನಾವು ಹೆಸರು ಹೇಳ್ಬಿಡೋದು ಮಾಡೋ ಅನುಭವ ಮಾಡ್ತಾವ್ರೆ ಅವರು. ಈ ರೀತಿಯಾಗಿ ನಮಗೊಂದು ಅವಕಾಶ ಕೊಟ್ರ, ಈ ಅವಕಾಶಕ್ಕೆ ನಮ್ಮ ಪಾರೆಸ್ಟ್ನವರು ನಮಗೊಂದು ಒಳ್ಳೇದು ಮಾಡಿಕೊಡ್ಬೇಕು.

0: ಬಂದ ಜನಗಳಿಗೆ ಒಂದು ಒಳ್ಳೇದು ಮಾಡಿ, ಸರಿ ಕಣಯ್ಯ ಹೋಗಿದ್ದು ನಮ್ಗೆ ಒಳ್ಳೇದಾಯ್ತು ಅನ್ನೋದು ಭಾವನೆ ಜನಗಳಲ್ಲೂ ಬರಬೇಕು, ಪಾರೆಸ್ಟ್ನವ್ರು ಉಳಿಸ್ಕೋಬೇಕು ಅದನ್ನು.
1: ಸರ್, ಅಲ್ಲಿ ಒಂದು ದೇವರ ಒಂದು ಮೂರ್ತಿ ಇದೆ ಅಂತ ಹೇಳಿದ್ರಿ, ಒಂದು ಲಿಂಗದ ರೂಪದ ಒಂದು ಮೂರ್ತಿ ಇದೆ, ಮತ್ತೆ ಒಂದು ಚಾವಣಿ ಇದೆ ಅಂತ ಹೇಳಿದ್ರಿ, ಇದ್ರ ಜೊತೆಗೆ ಇನ್ನೆಲ್ಲ ಅಂಶಗಳನ್ನ ಅಲ್ಲಿ ನಾವು ಗಮನಿಸಬಹುದು. ಮೂರ್ತಿ ವಿಶೇಷವಾಗಿ ಯಾವ ರೀತಿಯಾಗಿದೆ, ಅದನ್ನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡೋದಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಏನಾದ್ರು ಮಾತಾಡೋದಾದ್ರೆ.
2: ಒಂದು ನಾಲ್ಕಡಿ ಹತ್ತದಲ್ಲಿ ಗೋಪುರ, ನಾಲ್ಕಡಿ ಹೈಟ್ಗೆ ಒಂದು ಮರದ ಪೋಲ್ ಹಾಕಿ ಒಂದು ಚಪ್ರ ಹಾಕಿರೋದು ಕಾಣ್ತಾ ಇದೆ ಅಲ್ಲಿ. ಅಂದ್ರೆ ಹಿಂದೆ ಹೆಂಗಿತ್ತು ಅಂತ ನಾವು ನೋಡಿಲ್ಲ, ಇವಾಗ ಇವತ್ತು ನೆಕ್ ಮೂಮೆಂಟ್ ಅಲ್ಲಿ ಏನದ ಅದು ಗೊತ್ತು, ಅದು ಮಾತ್ರ ಹೇಳ್ಬೋದು ಅಷ್ಟೇ. ಅಲ್ಲಿ ಒಂದು ಲಿಂಗ, ಲಿಂಗ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಒಂದು 3 ಅಡಿ ಲೆಕ್ಕ ಇರ್ಬೋದು, ಅದು 3 ಅಡಿ ಲೆಕ್ಕ ಅದ. ಆ ಟೈಪ್ ಅಲ್ಲಿ ಲಿಂಗ ಅದ, ಅದು ಬಿಸಿಲು ಬಂದ್ರೆ ಒಣಗುತ್ತೆ, ಮಳೆ ಬಂದ್ರೆ ನೆನೀತದೆ, ಆ ಟೈಪ್ ಅದ. ಸ್ವಲ್ಪ ಹೆಚ್ಚಿಗೆ ಒಂದು 50 ಅಡಿ ಪಾತಲ್ಲಿ ಅದು ಗೋಪುರ ಟೈಪ್ ಅಲ್ಲದೆ, ಆ ಕಂಬನೂ ಹಂಗೆ ನಿಂತವೆ. ಅಲ್ಲಿ ಬಿಸಿಲು ಬಂದ್ರೆ ಒಣಗುತ್ತದೆ, ಮಳೆ ಬಂದ್ರೆ ನೆನೀತದೆ, ಅದೇ ಮಟ್ಟಕ್ಕೆ ಅದ ಇವತ್ತು. ಅದನ್ನ ನಾವು ಹೋಗಿ ಸಣ್ಣದಾಗ ಒಂಗ ಸೊಪ್ಪು ಹಾಕ್ಬಿಟ್ಟು, ಸ್ವಲ್ಪ ಅಲ್ಲೇ ಕಾಡಲ್ಲಿ ಒಂದು ಸಣ್ಣ ಪುಟ್ಟ ಒಂಗ ಸೊಪ್ಪು ಹಾಕ್ಬಿಟ್ಟು ಅದ್ರ ಮುಂದೆ ಧೂಪ ಅಂದ್ಬಿಟ್ಟು ಸುತ್ತ ಎಲ್ಲ ಹಾಕಿ ಕ್ಲೀನ್ ಮಾಡಿ ಅಲ್ಲಿ ವರ್ಷಕ್ಕೊಂದ್ಸಾರಿ ಅದನ್ನು ನಾವು ಪೂಜೆ ಮಾಡ್ಕೋ, ಪೂಜೆ ಮಾಡ್ಬಿಟ್ಟು ಬರ್ತೀವಿ. ಈಗ ಅದನ್ನು ಬೇರೆ ಥರದಲ್ಲಿ ನಾವು ಜೀರ್ಣೋದ್ಧಾರ ಮಾಡಬೇಕು ಅಂದರೆ ಒಂದೇ ದಿನದಲ್ಲಿ ಮಾಡೋ ಅಂಥ ಜನವನವ್ರೆ, ಮತ್ತು ನಮ್ಮ ರೈತರು ಸಾಕಾಗಷ್ಟು ಮಾಡೋಕ್ಕವ್ರೆ, ಅಂದ್ರೆ ಫಾರೆಸ್ಟ್ ಅವರು ಅನುಮತಿ ಕೊಡಲ್ಲ, ಅಲ್ಲಿ ಕೇಳೋಕ್ಕಾಗೋದಿಲ್ಲ, ಅದು ಟಫ್ ಕೆಲಸ. ಅದು ಅದನ್ನು ನಾವು ಅದೇನದ ಅದನ್ನೇ ಮಾಡ್ಕೋತೀವಿ ಅಷ್ಟೇ. ನಾವು ಮುಂದುವರೆದು ಅದನ್ನು ಊರೊಳಗಿದ್ರೆ ಅದೇನೋ ಬೇರೆ ಥರ ಮಾಡ್ಬೋದಿತ್ತು. ಇವತ್ತು ಏನೋ ಕೊಟ್ಟು ಖರ್ಚು ಮಾಡ್ಬಿಟ್ಟು ಮಾಡೋ ಅಂಥ ಜನಗಳು, ಅವ್ರ ಸಹಾಯ ಮಾಡೋಂಥ ಜನವ್ರ ಜಾಗ ಕೊಟ್ಟು ಇಲ್ಲೂ ಮಾಡ್ಬೋದು, ಅದನ್ನು ಇಲ್ಲಿಗೆ ತರಂಗಿಲ್ಲ, ನಾವು ಅನ್ಕೋಬೇಕು ಹೊತ್ತು ಅದು ಇಲ್ಲಿಗೆ ತರಂಗಿಲ್ಲ, ಅದು ಇಲ್ಲಿ ಹೆಂಗದ ಅದನ್ನೇ ಮುಂದುವರ್ಸ್ಕೋರ್ ಸರ್. ಈ ಫಾರೆಸ್ಟ್ನವ್ರನ್ನ ಈಗ ನಾವು ಮಾಡ್ತೀವಿ ಅಂತ ಒಂದೇ ದಿನದಲ್ಲಿ ಮಾಡೋ ಅಂಥ ಜನವು ಅವ್ರ ನಮ್ಮ ತಪ್ಪು, ಏನು ಬೇಕಾದ್ರು ಒಬ್ಬೊಬ್ರು 1 ರೂಪಾಯಿ ಹಾಕೋರು ಅದು ಕೆಲಸ ಮಾಡ್ಬೋದು. ಆದರೆ ಫಾರೆಸ್ಟ್ನವ್ರಲ್ಲಿ ಅದು ರಿಸ್ಟ್ರಿಕ್ಷನ್ ಅಂತ ಇರ್ತಲ್ಲ, ಹಂಗಾಗಿ ಅಲ್ಲಿಗೆ ಜಾಗ ಕೊಡಲ್ಲ ಅವರು. ಈಗ ಇರೋದೇ ಬೆಲ್ಕುಪ ದೇವಸ್ಥಾನನೇ ಕೊಟ್ಟಿರೋ ಜಾಗನೇ ವಾಪಸ್ ತಗೊಂಡ್ರೆ ಅಂಥದ್ರಲ್ಲಿ ನಮ್ಗೆ ಅಲ್ಲಿ ಕೊಡಕ್ಕೆ ಬರಲ್ಲ. ನಮ್ಗೇನಪ್ಪ ಅಂದ್ರೆ ಇರೋದ್ರಲ್ಲಿ ಅದನ್ನ ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ಬೋದು, ಇದು ವಾಸ್ತವ. ಅವಕಾಶ
3: ಮಾಡ್ಕೊಡ್ಬೇಕು,
2: ಬಿಡ್ತಾರೆ ಈಗ. ಅದು ಅಂದ್ರೆ ಮೊದಲೆಲ್ಲ ಆರಾಮಾಗಿ ಹೋಯ್ಚಿದ್ದು, ಈಗೇನಪ್ಪ ಅಂತಂದ್ರೆ ನಾವು ಹೋಗ್ಬೇಕು ಅಂತ ಅಲ್ಲಿ ಹೋದಾಗ ಅವ್ರನ್ನ ಪರ್ಮಿಷನ್ ತಗೋ, ಪರ್ಮಿಷನ್ ತಗೊಳ್ಳೋ ತೊಂದರೆ ಇಲ್ಲ. ಈಗ ಅವ್ರನ್ನ ಕೇಳ್ಬಿಟ್ಟೆ ಹೋಗೋದು ಅಲ್ಲಿ, ಮುಳ್ಳೂರು ಚಾಮಲಾಪುರದವ್ರು ಬಂದಾಗ ಒಂದು 500 ಜನ ಬಂದ್ಬಿಟ್ಟವರು, ಅವರು ಪಾಪ ಸಾವಿರಾರು ಗಟ್ಟಲೆ ಸಾಮಾನು ಮತ್ತು ಕಾಯಿ ಹಣ್ಣು ಎಲ್ಲ ತಗೋಬೇಕು. ಫಾರೆಸ್ಟಲ್ಲಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಹೋಗ್ಬೇಕಾದ ಟೈಮಲ್ಲಿ ಅವ್ರು ಅಲ್ಲಿ ಹೋದಾಗ ಅವ್ರು ಬಂದು ಅವರು ಒಂದು 20-30 ಜನ ಬಂದ್ಬಿಟ್ಟು, ಅವ್ರು ಮೇಲಧಿಕಾರಿಗಳು ಇರ್ತಲ್ಲ, ಅವ್ರು ಬಿಡಬೇಡಿ ಅಂತ ಅಷ್ಟು ಜನ ಬಿಡೋಂಗಿಲ್ಲ, ಹೋಗೋಂಗಿಲ್ಲ, ರೂಲ್ಸ್ ಇಲ್ಲ ಅನ್ನೋ ಲೆಕ್ಕಾಚಾರ ಬಂದಾಗ ಆ ಗಡಿ ಬಾರ್ದಲ್ಲ ಟೆಂಚು ಪಿಟಿ ಮಾಡಿದ್ರು, ಐ ಪಿಟಿ ಹಾಕಿ ಇಟ್ಬಿಟ್ಟು ವಾಪಸ್ ಕಳಿಸ್ಬಿಟ್ರು. ಆಗ ತುಂಬ ನೋವಾಯ್ತು ನಮ್ಗೆ, ಪಾಪ ಅವ್ರು ಏನು ಬೇರೆ ಏನು ಕೇಳ, ಮರ ಕೇಳ್ತಾ ಇಲ್ಲ, ಇನ್ನೊಂದು ಕೇಳ್ತಾ ಇಲ್ಲ, ಅರಣ್ಯದಲ್ಲಿ ಏನೋ ಒಂದು ವಸ್ತು ಕೇಳ್ತಾ ಇಲ್ಲ, ಅವರು ನಮಗೆ ಪೂಜೆ ಮಾಡೋಕೆ ಅವಕಾಶ ಮಾಡಿಕೊಡಿ. ಕಂಪ್ಲೀಟ್ ಬಿಡ್ಲೇ ಇಲ್ಲ ಸರಿ, ನಾವು ಕಣ್ಣಾರ ನೋಡಿದ ಘಟನೆ ಇದು. ಬಿಡ್ಲಿಲ್ಲ ಅಂತಂದಾಗ ಅವರು ಪುನಃ ಲೆಕ್ಕ ಹಾಕಲಿ, ಅವ್ರಿಗೆ ವಾಪಸ್ ಹೊಟ್ಟಿದ್ರು, ಆ ಪದಾರ್ಥಗಳೆಲ್ಲ ನೀನೇ ನೋಡ್ಕೊಪ್ಪ ಅಂತ ಬಾರ್ಡರ್ಲ್ಲಿ ಹಾಕ್ಬಿಟ್ಟುಂಟದ್ರು. ಆಗ ಪುನಃ ಅವರು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಪರ್ಮಿಷನ್ ತಗೊಂಡ್ಬಂದು, ಆಗ ಪುನಃ ಇನ್ನೊಂದು ಮತ್ತೆ ನೆಕ್ಸ್ಟ್ ರೌಂಡ್ ಇನ್ನೊಂದು ರೌಂಡ್ ಬಂದು ಅವ್ರು ಹೋಗಿ ಪೂಜೆ ಮಾಡ್ಕೊಂಡು ಹೋದ್ರು. ಫಾರೆಸ್ಟ್ ಅವ್ರ ಜೊತೆಲೇ ಹೋದ್ರು ಮಾಡ್ರು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು. ಆ ಥರ ತೊಂದರೆ ಕೊಡೋದು ಬೇಡ, ಯಾಕಂತಂದ್ರೆ ಮಾಡ್ಕೊ ಬಂದ್ಬಿಟ್ಟು ಆ ಕಾಲದಿಂದ ಮಾಡ್ಕೊ ಬಂದಾರಲ್ವಾ. ಈಗ ಪಾಪ ಯಾರೂ ಆಗಲಿ, ಅವರು ಪಾಪ ಅವ್ರ ಮನಸ್ಸು ಸಂತೋಷಕ್ಕೆ ಅವರು ಬರ್ತಾರೆ. ಈಗ ಅವ್ರು ಪೂಜೆ ಮಾಡಬೇಕು, ಪೂಜೆ ಮಾಡೋಕೆ ಹೋಗ್ಬೇಡ ಅನ್ನೋದು. ಇವ್ರದ್ದೇನೋ ಒಂದು ಇದೇ ಇತಿಹಾಸ ಇದೆ, ಆ ಇತಿಹಾಸದಲ್ಲಿ ಅವ್ರು ಬರ್ತಾರೆ. ಅವರು ಅವರೆಲ್ಲ ಒಂದು ಮೈಸೂರಲ್ಲಿರ್ತಾರೆ, ಅವರು ಸಾಕಾಗಷ್ಟು ವಿಚಾರವಂತರು ಅರಸ್ನವ್ರು ಅಂದ್ಬಿಟ್ಟು, ಅವ್ರು ಬಂದು ಸಾವಿರಾರು ಜನಕ್ಕೆ ಅನ್ನ ಹಾಕಿ ಅವರು ಜೊತೆಲಿ ಕರ್ಕೊಬತ್ತಾರೆ. ಅವರೆಲ್ಲ ತಿಳ್ಕೊಂಡೇ ಬಂದಿರ್ತಾರೆ, ಅವ್ರೇನು ಬೇರೆ ಥರ ಇಲ್ಲ ಅವ್ರ ಇದ್ರ ಮೇಲೆ. ಅವರು ಪ್ರತಿ ವರ್ಷ ಅವ್ರು ಬರೋದೇ ಒಂದು 20 ವರ್ಷ ಅವ್ರು ಬಂದು ಎಲ್ಲ ಅವ್ರು ಬರಬೇಕು ಅಂತಂದರೆ ನಮ್ಮ ಭಾಗದಲ್ಲೇ ನಾವು ಖುಷಿ ಪಡ್ತೀವಿ. ಯಾಕೆ ಪಡ್ತೀವಿ ಅಂತಂದರೆ ಅವರೆಲ್ಲ ಬಂದಾಗ ನಮಗೆ ಮಳೆ ಹೋಗ್ತದೆ ಅನ್ನೋ ಒಂದು ನಂಬಿಕೆ, ಅದು ಸತ್ಯ. ಅವ್ರು ಬಂದಾಗ 4 ಅಡಿ ಮಳೆ ಹಾಕಲೇಬೇಕು, ಮುಂದೆ ಒಂದು ತಿಂಗಳಾನ್ಗಟ್ಟಲೆ ಮಳೆ ಇಲ್ಲ ಅಂತಂದ್ವಿ. ಅರಸ್ನವ್ರು ಇವತ್ತು ಒಂದು 100 ಜನ ಬಂದಾರ ಅಂತಂದರೆ ನಮಗೊಂಥರ ಖುಷಿ ಇಲ್ಲಿ, ಇವತ್ತು ಮಳೆ ಗ್ಯಾರಂಟಿ ನಮಗೆ ಅನ್ನೋದೊಂದು ವಾಡಿಕೆ. ಅದಾಗಿರೋದು ಸತ್ಯ, ಅದರಲ್ಲಿ ನಡ್ಕೊಬಂದದ. ಅಂದರೆ ಮೊದಲೆಲ್ಲ ಜೋರಾಗಿ ಹೋಗಿತ್ತು, ಈಗ ಮಳೆ ಕಮ್ಮಿ ಆಗದ, ಅದರಿಂದ ಕಮ್ಮಿ ಆಗೋದದು, ಅದು ವಿಪರ್ಯಾಸ ಮತ್ತು ಅವು ಇವತ್ತು ನಡೆದದ. ಅದು ಹಂಗಾಗಿ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಒಂದು ಅವಕಾಶ ಮಾಡ್ಕೊಂಡು. ದೇವ್ರು ಅದ ಕಾಣ್ತಾ ಇಲ್ಲ, ಈಗ ಜನ ಸ್ವಲ್ಪ ಬೇರೆ ಬೇರೆ ಥರದಲ್ಲೆಲ್ಲ ಇರೋದ್ರಿಂದ ದೇವ್ರು ಅವನ ದೇವ್ರು ಇಲ್ಲದೆ. ಈಗ ನಮ್ಮ ಅಪ್ಪ ಅಮ್ಮ ಹೆಂಗೆ ಇದ್ದು ಹೋದ್ರು ಅಂದರೆ ದೇವ್ರು ಇದ್ದು ಹೋಗೋಣ ಅನ್ನೋ ಲೆಕ್ಕಾಚಾರ ನಮ್ಮದು. ದೇವ್ರು ನಮ್ಮ ಕಣ್ಣು ಕಾಣ್ತಾ ಇಲ್ಲ, ದೇವ್ರು ಇಲ್ಲಿ ಅವನ ಮನಸ್ಸಲ್ಲಿದ್ರೆ ಅದೇ ದೇವ್ರು, ಇಲ್ಲ ಅಂದ್ರೆ ಇಲ್ಲ ಅನ್ಬೋದು ಅಷ್ಟೇ.
1: ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವಂತಹ ಒಂದು ಪೂಜೆ ಆಗಿರ್ಬೋದು, ಉತ್ಸವ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು, ಎಷ್ಟು ಪ್ರಸಿದ್ಧವಾಗಿರುತ್ತೆ, ಜೊತೆಗೆ ಯಾವ ದಿನಗಳಲ್ಲಿ ಯಾವ ಸಂದರ್ಭಗಳಲ್ಲಿ ಈ ಒಂದು ಜಾತ್ರೆ ಮತ್ತು ಉತ್ಸವಗಳು ನಡೆಯುತ್ತವೆ, ಅದ್ರ ಬಗ್ಗೆ ಹೇಳೋದಾದ್ರೆ
2: ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಯುಗಾದಿ ಟೈಮು, ಯುಗಾದಿ ಅಂತಂದ್ರೆ ಮಾರ್ಚ್ ತಿಂಗಳಲ್ಲಿನೋ, ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಬೀಳ್ತದೆ. ಅದು ಫಸ್ಟ್ ಆರಂಭ ಅಂತಂದ್ರೆ ಮಾರ್ಚ್ ತಿಂಗಳು ಲಾಸ್ಟ್ ಮುಗೀತು ಅಂತಂದ್ರೆ ಯುಗಾದಿ ಹಬ್ಬ ಯಾವಾಗ ಬೀಳ್ತದೆ, ಅದಾದ ಒಂದು ಸೋಮವಾರ ಅಂತ ಬರ್ತದೆ. ಯುಗಾದಿ ಹಬ್ಬ ಯಾವ ವಾರ ಬೀಳು, ಸೋಮವಾರ ಬಿದ್ದರೆ ಅವತ್ತಿಗೆ ನಾವು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದೊಂದು ವಾಡಿಕೆ.

0: ಅಲ್ಲಿ ಊರ್ಲಿ ಗ್ರಾಮಸ್ಥರು ಹಿಂದಿನ ನಂಬಿಕೆ, ಈಗ ಊರ್ಲಿ ಯಜಮಾನರು ಅಂತ ಗುಡಿಗೌಡರು ಅಂತ ಇರ್ತಾರೆ. ಅವ್ರಿಗೆ ಅವ್ರ ಗಮನಕ್ಕೆ ಬಂದಾಗ ಅವ್ರು ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ, ಮನೆಗೆ ಇಷ್ಟು ಅಂದ್ಬಿಟ್ಟು ಒಂದು ಏನೋ ಒಂದು ಕಾಣಿಕೆ ಅಂತಂದರೆ ಆ ಕಾಣಿಕೆ ರೂಪದಲ್ಲಿ ಅಂತಂದರೆ ಅಲ್ಲಿಗೆ ಏನು ಖರ್ಚಾಯ್ತದೆ, ಈಗ ಒಂದು 10,000 ಆಯ್ತದೆ ಅಂತಂದರೆ ಮನೆಗೆ ಒಂದು 1,000 ಅಂತ ಹಾಕೊಂಡು ಫಸ್ಟ್ ಹೋಗಿ ಅದಕ್ಕೆ ಧೂಪ ಮತ್ತು ಬಾಳೆಹಣ್ಣು ಅದು ಇದು ಅಂದ್ಬಿಟ್ಟು ತಗೊಬಂದ್ಬಿಟ್ಟು ಅವ್ರು ಹಾಕೊಂಡು ಮನೆಗೆಲ್ಲ ಹೇಳ್ತಾರೆ. ಅವರು ಹೇಳಿದಾಗ ಒಬ್ಬರು ಗುಡಿಗೌಡರು ಅಂತ ಅವ್ರು ಹೇಳ್ತಾರೆ ಇಂಥ ದಿನ ಹೋಗ್ಬೇಕು ಅಂತ. ಅವ್ರೊಂದು ಮೀಟಿಂಗ್ ಮಾಡ್ತಾರೆ, ಫಸ್ಟು ಮೀಟಿಂಗ್ ಮಾಡಿಬಿಟ್ಟು ಆ ಮೀಟಿಂಗ್ ದಿನಕ್ಕೆ ಅವರು ಹೇಳಿದಾಗ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಒಂದು ವಾಡಿಕೆ. ಅದು ಆರಂಭ ನಾವು ಬೆಳೆ ಆಗ ಸ್ಟಾರ್ಟಿಂಗಲ್ಲಿ ಅಂದರೆ ಇನ್ನು ಬೆಳೆ ಒಂದು ತಿಂಗಳು ಅಂದಾಗ ಆಗಲೇ ಇಲ್ಲಿ ಪ್ರಿಪೇರ್ ಆಗಬೇಕು ನಾವು. ಆ ಪ್ರಿಪೇರ್ ಆದಾಗ ಮಾತ್ರ ಹೋಗಕ್ಕೆ ಸಾಧ್ಯ. ಬೇರೆ ಕಡೆ ಬೇರೆ ದಿನದಲ್ಲಿ ಏನು ಹೋಗಲ್ಲ, ಯಾರು ಹೋಗೋದಿಲ್ಲ ಅಲ್ಲಿ. ಈಗ ಬೇರೆ ದಿನದಲ್ಲಿ ನಾವು ಬೇಕಾದ ದಿನ ಹೋಗ್ಬೋದು ಅಂತೇನಿಲ್ಲ ಅಲ್ಲಿಗೆ. ಅದಕ್ಕೊಂದು ವಾಡಿಕೆ ಇದೆ ಅಂದರೆ ಯುಗಾದಿ ಹಬ್ಬ ಆದ ಒಂದು ದಿನ ಆಗ್ಬೋದು, ಎರಡು ದಿನ ಆಗ್ಬೋದು, ಸೋಮವಾರ ಬೀಳಬೇಕು. ಆ ಸೋಮವಾರ ದಿನ ಹೋಗ್ಬೇಕು ಅನ್ನೋದೊಂದು ಇದು. ಪುನಃ ಅಲ್ಲಿಂದ ಹೋಗಿ ಬಾಳಕಾಯಲ್ಲಿ ಹಾಕ್ಬಿಟ್ಟು ಪುನಃ ಶನಿವಾರ ಅಲ್ಲಿಗೆ ಹೋಗ್ಬೇಕು. ಮಾಮೂಲಿ ಶನಿವಾರನೇ ಅದು 7-3 ತಲಿಂದ ಬಂದ್ರದ ಹಂಗೆ. ಸೋಮವಾರ ಬಾಳಕಾಯಿಗೆ ಹೋಗ್ಬೇಕು, ಶನಿವಾರ ಪೂಜೆ ಮಾಡಬೇಕು ಅನ್ನೋದೊಂದು ಒಂದು ಇದು. ಅದೇ ನಿಟ್ಟಿನಲ್ಲಿ ಬಂದ್ರೆ ಅದನ್ನೇ ಅದು ಈಗಲೂ ಹಂಗೆ ನಡೀತದೆ. ಬೇರೆ ದಿನದಲ್ಲಿ ಜಾತ್ರೆ ಇನ್ನೊಂದು ದಿನ ಮಾಡೋದು ಅಂತೇನಿಲ್ಲ. ಅಲ್ಲಿಗೆ ಪೂಜೆ ಮಾಡಿದ ಮೇಲೆ ಮಂಗಳವಾರ ಸೋಮವಾರ ದಿನ ಬಾಳಕಾಯಿಗೆ ಹೋಗ್ಬೇಕು, ಶನಿವಾರ ದಿನ ಪೂಜೆ ಮಾಡಬೇಕು, ಅಲ್ಲಿ ಮಂಗಳವಾರ ದಿನ ಮಾರಿಯಬ್ಬ ಮಾಡಬೇಕು. ಇದು ಒಂದು ಟೈಮ್ ಟೇಬಲ್ ಪಟ್ಟಿ, ಅದು ಆ ಪಟ್ಟಿ ಟೈಪಲ್ಲೇ ಬಂದಿರೋದು. ಇವತ್ತು ಅದೇ ನಡೀತಿರೋದು, ಆ ಟೈಮ್ ಟೇಬಲ್ ಚೇಂಜ್ ಆಗಿಲ್ಲ, ಆಗೋದು ಇಲ್ಲ. ಇದು ನಮ್ಮ ಇದು, ಅವು ಬೇರೆಯವ್ರು ಬಂದರು ಅಷ್ಟೇ ಆ ಟೈಮಲ್ಲೇ ಬರೋದು. ಈ ಯುಗಾದಿ ಟೈಮಲ್ಲೇ ಬರೋದು, ಯಾವ ಜನ ಬಂದರು ಆ ಯುಗಾದಿ ಟೈಮಲ್ಲೇ. ಆಗ ಬ್ಯಾಸ್ಗೆ ಸಮ್ಮರ್ ಟೈಮಲ್ಲಿ ಏನೂ ಇರೋಲ್ಲ, ಆ ಟೈಮಲ್ಲೇ ಹೋಗಿ. ಇನ್ನು ಬೇರೆ ಟೈಮಲ್ಲೆಲ್ಲ ಅವ್ರ ಖುಷಿ ಬಗ್ಗೆ ಅವರು ಇದು ಮಾಡ್ತಾರೆ. ಬೇರೆ ದಿನ ಅವಕಾಶವೂ ಇಲ್ಲ, ಹೋಗ್ಬೋದು ಅವಕಾಶ ಇರ್ತದೆ ಅಂತಂದರೆ ನಾವು ಯಾರು ಕೇಳಲ್ಲ, ಹೋಗಂಗೆ ಇಲ್ಲ. ಆ ಟೈಮಲ್ಲಿ ಮಾತ್ರ ಸಾಧ್ಯ. ಇನ್ನು ಇನ್ನು ಬರೇ ಇನ್ನು ಪುನಃ 12 ತಿಂಗಳು ಕಳೆದ ಮೇಲೆ ಆ ಪ್ರಕ್ರಿಯೆ ನಡೆದು ಅಲ್ಲಿಗಂಟ ಯಾರೂ ಹೋಗಲ್ಲ. ಅಲ್ಲಿಗೆ ಯಾರು ಮಧ್ಯೆ ಹೋಗಿ ತೊಂದರೆ ಕೊಡೋದೋ ಇನ್ನೊಂದು ಮಾಡೋದೋ ಅದ್ಯಾವುದೂ ಇಲ್ಲ. ಅಷ್ಟು ಇಲ್ಲ ಇಲ್ಲ ಇಲ್ಲ ಇಲ್ಲ ಅದೇ ಬೇರೆ. ಅವರು ಅವರು ಒಂದು ಟೈಮ್ ಫಿಕ್ಸ್ ಮಾಡ್ಕೊಬರ್ತಾರೆ ಆ ಉಗಾದಿ ಟೈಮಲ್ಲಿ. ಇವ್ರು ಅಲ್ಲಿ ಹೋಗಾರ ಅಂತಂದರೆ ಮುತ್ತಿಗೆ ಉಂಡಿ ಆಗಿರ್ಬೋದು, ಚನ್ನಗುಂಡಿ ಆಗಿರ್ಬೋದು, ಎತ್ತಗಾಯಿ, ಬಂಕೋಡಿ, ಈ ಭಾಗ ಇರಲಿ, ಮುಳಿಯೂರು ಭಾಗ, ಮುಳ್ಳೂರು ಭಾಗ, ಸ್ವಲ್ಪ ಹೆಚ್ಚಿಗೆ ಆಲ್ರೌಂಡ್ ನಮ್ಮ ತಾಲೂಕಲ್ಲಿ ಅರ್ಧ ತಾಲೂಕೆ ಹೋಗ್ತಾರೆ. ಅವರೆಲ್ಲ ಒಂದು ಡೇಟ್ ಫಿಕ್ಸ್ ಮಾಡ್ಕೊತಾರೆ ಅಂದರೆ ಅವರು ಹೋಗ್ಬೇಕಾರೆ ಅಲ್ಲಿಗೆ, ಇಲ್ಲ ಬುಧವಾರ ಹೋಗ್ಬೇಕು, ಇಲ್ಲ ಶನಿವಾರ ಹೋಗ್ಬೇಕು, ಎರಡೇ ದಿನ ಟೈಮ್ ಆದರೆ ಅಲ್ಲಿಗೆ ಹೋಗೋದು, ಇಲ್ಲ ಬುಧವಾರ ಹೋಗ್ತಾರೆ ಪೂಜೆಗೆ, ಇಲ್ಲ ಶನಿವಾರ ಹೋಗ್ತಾರೆ. ಅದರಲ್ಲಿ ಈ ವಾರ ನಾವು ಹೋದರೆ ನೆಕ್ಸ್ಟ್ ವಾರ ಹೋಗ್ತಾರೆ. ಆ ಬುಧವಾರ ಶನಿವಾರನೇ ಒಂದು ತಿಂಗಳ ಗಂಟೆ ಆಗ್ಬೋದು. ಈ ಒಂದು ತಿಂಗಳಲ್ಲಾಯ್ತು ಗ್ಯಾಪ್ ಮಧ್ಯೆ ಹೋದ್ರೆ ಈ ವಾರ ಒಂದು ಒಬ್ಬರು ಹೋದ್ರೆ ನೆಕ್ಸ್ಟ್ ವಾರ ಒಬ್ಬರು, ಶನಿವಾರ ಒಬ್ಬರು ಹೋದ್ರೆ ಬುಧವಾರ ಒಬ್ಬರು. ಈ ಥರ ಊರಲ್ಲಿ ಅವರು ಜಾಸ್ತಿ ಬರೋದು ಮುಳ್ಳೂರು ಚಾಮಲಾಪುರದವರು ಜಾಸ್ತಿ ಬಿಟ್ಟು ಇಲ್ಲಿ ಅಷ್ಟೇನು ಕ್ರೌಡ್ ಇರಲ್ಲ, ಒಂದು 100 ಜನ, ಒಂದು 50 ಜನ ಇಷ್ಟಿರಲೇ ವ್ಯಾಪ್ತಿ, ಒಂದು ಮನೆಗೆ ಒಬ್ಬರು ಅಂತ ಅವ್ರಿಗೆ ನಿಕಟವಾಗಿ ಹೋಗ್ತಾವ್ರೆ. ಹಂಗಾಗಿ ಆ ಥರ ಹೋಗ್ತಾರೆ. ಆ ಭಾಳ ಆ ತಿಂಗಳು ಬಿಟ್ಟು ಇನ್ನು ಪುನಃ ಬರ ಒಂದು ವರ್ಷಕ್ಕಂಟ ಅವ್ರು ಯಾರು ಬರಲ್ಲ. ಏನು
1: ಇಲ್ಲಿ ಏನಾಗಿದೆ ಅಂದರೆ ಫಸ್ಟು ನಮ್ಮ ರೈತರಿಗೆ ಬರೋದು ಹೊಸ ವರ್ಷ ಅಂದರೆ ಯುಗಾದಿ ರೈತರಿಗೆ. ಯುಗಾದಿಲಿ ಯುಗಾದಿಗೆ ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ಪೂಜೆ ನಮ್ಮದೇ ಅಲ್ಲಿಗೆ, ವಾಸಂದಯ್ಯ ತೆಂಕ್ಲೆ ಅಂತ ಹೇಳ್ತೀವಿ. ಫಸ್ಟ್ ಪೂಜೆ ನಮ್ಮದಾದಮೇಲೆ ಇನ್ನು ಅಕ್ಕಪಕ್ಕದ ಹಳ್ಳಿಗಳೆಲ್ಲ ಬರೋದು. ಅದು ಮಾಡಿ ಒಂದು ವಾರಕ್ಕಿಲ್ಲಿ ಮಾರಮ್ಮನ ಪೂಜೆ ಐತೆ ಚೆನ್ನಾಗಿರುತ್ತೆ. ಅದಾದಮೇಲೆ ಏನು ತೊಂದರೆ ಮಳೆ ಗ್ಯಾರಂಟಿ ಎಲ್ಲಿಲ್ಲ ಅಂದ್ರಿ. ಆವಾಗ ಏನು ಮಾಡ್ತಾರೆ ನಾವೆಲ್ಲ ಏನೇನು ಬೇಕು ಮಾಡಿಬಿಟ್ಟು ಇಲ್ಲಿ 2 ದಿನ ಮಾರಮ್ಮ ಇರುತ್ತೆ, ಅವಳಿಗೆ ಏನು ಪೂಜೆ ಮಾಡೋಕ್ಕೆ ದೊರಸ್ಬಿಟ್ಟು ಅಲ್ಲಿಗೆ ಏನೆಲ್ಲ ಮಾಡಿಬಿಟ್ಟು ಎತ್ತಿ ಮಾಡೋಕ್ಕೆ ಒಳ್ಳೇದಾಯ್ತದೆ. ಈಗ ಅದಾದಮೇಲೆ ಒಂದು ಇವ್ರು ಬರೋದು ಆದ್ರಿ ಮಳೆ ಹೊತ್ತಿಗೆ ಅಲ್ವಾ, ನಮ್ಮ ಅರ್ಸ್ನವರು ಅಂತೀವಲ್ಲ ಅವರು ಬರೋದು. ನಾವು ಪೂಜೆ ಮಾಡಿ ಒಂದು 3 ತಿಂಗಳ ಮೇಲೆ ಅವ್ರು ಬರೋದು. ಅವ್ರದ್ದೇ ಒಂದು ಸ್ಟೆಪ್ಪು, ನಮ್ಮದೇ ಒಂದು ಸ್ಟೆಪ್ಪು. ಇಲ್ಲಿ ನಮ್ಮ ಸ್ಟೆಪ್ ಏನಾಯ್ತು ಅಂದರೆ ನಮ್ಮ ಕುರುಣೇಗಾಲ, ಇಲ್ಲಿ ಆಚೆ ಶಿವಪುರ, ಮುತ್ಕವಂಡಿ, ಈ ಹೊಸಕೋಟೆ, ಕಾಡುಬೇವರು, ಇವರು ಇವ್ರು ಹೇಳಿದ್ರು ಗಣೇಶ ಹೇಳಿದಾಗ ಒಂದೊಂದು ವಾರ ಒಂದೊಂದು ವಾರ ಒಬ್ಬೊಬ್ಬರು ಹಿಂದಿನಿಂದ ಏನು ನಡ್ಕೋ. ಮೊದಲೆಲ್ಲ ಜೊತೆಲಿ ಹೋಗಿ ಮಾಡ್ತಿದ್ರು, ಹಿಂದೆ ಜನ ಕಮ್ಮಿ ಇತ್ತು, ಹಿಂದೆ ಕೇರಳಕ್ಕೆ ಹೋಗಿ ಬಾಳೆಕಾಯಿ ತಗೊಬಂದು ಅಲ್ಲೇ ಗುಳಿಗೆ ಹಾಕ್ಬಿಟ್ಟು ಮಾಡ್ತಿದ್ರು. ಇವಾಗ ಏನು ಮಾಡ್ತಾರೆ ಅಂದರೆ ಈ ನಡೆಯವರು ಯಾರ ಮಾಡೋರು ಅವರು ಅಕ್ಕಪಕ್ಕದ ಗ್ರಾಮರು ಯಾರು ಬಾಳೆಕಾಯಿ ತರಕ್ಕೆ ಹೋಗಲ್ಲ. ಹಿಂದ್ಲು ಪದ್ಧತಿ ನಡ್ಕೊ ಬರ್ತಾ ಇರೋದು ನಮ್ಮ ಕುರುಣೇಗಾಲ ಆಳಹಳ್ಳಿ ಗ್ರಾಮದಲ್ಲಿ. ಇಂದ ನಮ್ಮ ತಾತ ನಮ್ಮ ಅವರು ಯಾರೇ ಆಗಲಿ ಬಾಳೆಕಾಯಿ ಕೇರಳಕ್ಕೆ ಹೋಗಿ ಅಲ್ಲೇನು ಧೂಪನೂ ನಾವು ಅಲ್ಲೇ ಧೂಪ ಮರದಲ್ಲೇ ಸಿಗ್ತಾ, ಕಾಡಲೇ ಧೂಪ ಮರದಲ್ಲಿ ಸಿಗ್ತಾ, ಆ ಧೂಪ ತಗೋಗಿ ಗುಳಿಗೆ ಹಾಕ್ಬಿಟ್ಟು ಅದನ್ನು ಮಾಡ್ಕೊಬಂದು ಅಲ್ಲಿ ಮಾಡ್ಕೊಬಂದು ಪೂಜೆ ಮಾಡ್ಕೊಂಡು ಬಂದಮೇಲೆ ಎಲ್ಲ ಒಳ್ಳೆಯದಾಗುತ್ತೆ. ಅದನ್ನು ಇಷ್ಟು ನಮ್ಮ ಕಣ್ಣೆದುರು ನಡೆದಿರೋ ಘಟನೆಗಳಿವು. ಇನ್ನು ಮುಂದೆ ಏನಾದ್ರು ಈ ಪರೇಶ್ನವ್ರು ಹೆಂಗೆ ಅವಕಾಶ ಮಾಡ್ಕೊಡೋ ಅದ್ರ ಮೇಲೆ ನಾವು ಮುಂದುವರಿಬೇಕಾಗುತ್ತೆ.
2: ಸರ್, ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ ಬರುವಂತಹ ಭಕ್ತರಿಗೆ ಏನಾದರೂ ಅನ್ನ ಸಂತರ್ಪಣೆ ಆಗಿರ್ಬೋದು, ಪ್ರಸಾದ ವಿತರಣೆ ಆಗಿರ್ಬೋದು, ಅಥವಾ ಇತರೆ ಏನಾದರೂ ಸೇವಾ ಕಾರ್ಯಕ್ರಮಗಳು ನಡೆಯುತ್ತವೆ ಆ ದಿನಗಳಲ್ಲಿ, ಅದರ ಬಗ್ಗೆ ಹೇಳೋದಾದ್ರೆ?
0: ಹುಡುಗಿ ಜಾತ್ರೆಯಲ್ಲಿ ಕೆಲವು ಸೇವಾರ್ಥಿದಾರರು ಅಂತ ಇರ್ತಾರೆ. ಈಗ ಗ್ರಾಮದಿಂದ ಕೆಲವು ಗುಡಿಗೌಡರ ಮನೆಯಲ್ಲಿ ಒಂದಷ್ಟು ಜನ ಬಂದವರಿಗೆಲ್ಲ ಅವರು ಮಾಡ್ತಾರೆ. ಅಂದರೆ ಅದ್ದೂರಿ ಏನಲ್ಲ, ಮುಂದೆ ಮಿಡ್ಲಾಗಿ ಅಲ್ಲಿ ಕುಡುಗಿ ಜಾತ್ರೆಯಲ್ಲಿ ಕೆಲವರು ಈಗ ಕೆಲವು ಆಕೆ ಅದು ಇದು ಇರ್ತಾರಲ್ಲ, ಅವರು ಕೆಲವ್ರು ಮಾಡಾರೆ ಮಾಡಿರೋದು ಉಂಟು. ಈಗಲೂ ಮಾಡ್ಬೋದು, ಮುಂದೇನು ಮಾಡ್ತಾರೆ. ಹಾಗೇನಪ್ಪ ಅಲ್ಲೇ ಒಂದಷ್ಟು ರೋಡ್ ಜಾಸ್ತಿ ಆಯ್ತದೆ, ಸ್ವಲ್ಪ ಕಮ್ಮಿ ಮಾಡ್ತಾರೆ. ಅಲ್ಲೂ ಕೆಲವು ದಾನಿಗಳಿರ್ತಾರಲ್ಲ, ಅವರು ಅರಕೆ ಪರಕೆ ಇರ್ತಾರಲ್ಲ, ಅವರೆಲ್ಲ ಮಾಡೋದುಂಟು ಮಾಡ್ತಾರೆ. ಅದರಲ್ಲಿ ಕಡಿಮೆ ಅಂತಂದರೆ ಮಂಗಳವಾರ ಅಂತಂದರೆ ಬುಧವಾರ ಗುರುವಾರ 3 ದಿನ ಇರ್ತದೆ. ಅಂದರೆ ಮಂಗಳವಾರನೇ ಮೇಯ್ನು, ಆ ಮಂಗಳವಾರನೇ ಒಂದೇ ದಿನದಲ್ಲಿ ಎಲ್ಲ ತಂದು ಮುಗಿದು ಒಂದೇ ದಿನದಲ್ಲಿ ಮುಗಿಸ್ತಾರೆ. ಕೆಲವೊಂದು ಗಂಟೆಗಟ್ಟಲೆ ಕಾರ್ಯಕ್ರಮ ಆದರೂ ಸಾಕಾಗಷ್ಟು ಜನ ಬರ್ತಾರೆ. ಒಂದೇ ಗಂಟೆ

0: ಮುಗೀತದೆ. ಅಲ್ಲಿ ಸವಲತ್ತುಗಳು ಕಡಿಮೆ, ಮಳೆ ಟೈಮ್ ಸಮ ಮುಂಗಾರು ಮಳೆ ಇರ್ತದಲ್ಲ, ಮಳೆ ಆಯ್ತು ಅಂದ್ಬಿಟ್ಟು ಆ ಒಂದೇ ದಿನದಲ್ಲಿ ಮುಗೀತದೆ ಅದು. ಅದೆಲ್ಲ ಒಂದೇ ದಿನದಲ್ಲಿ ಆಯ್ತು. ಇನ್ನೊಂದು ಹೇಳಬೇಕು ಅಂತಂದರೆ, ನಮ್ಮ ಈ ದೇವರು ಎಷ್ಟು ಪ್ರಬಲ ಅನ್ನೋದಕ್ಕೆ ಈಗ ಬೇರೆ ಕಡೆಯಲ್ಲಿ ನೋಡ್ತೀವಿ. ಈಗ ಬೆಳೆ ಇಲ್ಲೇಸರಿ ಕಂಪ್ಲೀಟ್ ಇಲ್ಲ, ಒಂದು ಏನೂ ಇಲ್ಲೇಸದು, ಏನು ಮಾಡೋಕ್ಕಾಗಿಲ್ಲ ಅಂತ ನಮಗೆ ಇವತ್ತು ಆ ಸಹಕಾರದಿಂದ 50% ಅವರು ಗ್ಯಾರಂಟಿ. ಅದರಲ್ಲೇನು ತೊಂದರೆ ಇಲ್ಲ, ನಾವು ಹಾಕಿದ ಬೆಳೆ ಏನು ಮೋಸ ಆಗಿಲ್ಲ. ಕೆಲವರು ಇರ್ಬೋದು, ಕೆಲವರು ಏನೋ ಬೇರೆ ಥರದಲ್ಲಾಗಿರ್ಬೋದು, ಕ್ರಿಮಿಕೀಟ ಇರ್ಬೋದು, ಆ ಥರದ್ದು ಜಾಸ್ತಿ ಇರ್ಬೋದು, ಅದು ಬಿಟ್ಟರೆ ಬೇರೆ ಥರದಲ್ಲಿ ತೊಂದರೆ ಇಲ್ಲ. ಈಗ ನಾವೇ ಬೆಳೆದಿದ್ದೀವಿ ಇಲ್ಲಿ, ನಾವು ಈ ಬಾಟಲ್ ಇದ್ರೂ ಕೂಡ ನಮಗೇನೋ ಆ ಥರ ಕಂಪ್ಲೀಟ್ ಇಲ್ಲೇಸತಿ, ಏನೂ ಇಲ್ಲ, ಏನಪ್ಪ ಮಾಡೋದು ಅನ್ನೋ ಪರಿಸ್ಥಿತಿಗೆ ಇನ್ನೂ ಬಂದಿಲ್ಲ ನಾವು. ಅಂದರೆ ಇದಕ್ಕೆಲ್ಲ ಕಾರಣ ನಮ್ಮ ವಾಸುದೇವ, ಇದೇ ಮೇನ್ ನಮಗೆ. ಇದು ಅದು ನಂಬಿಕೆ ಮೇಲೆ ನಾವು ಬರ್ತಾ ಇದ್ದೀವಿ. ಇವತ್ತು ನಿಜವಾಗಲೂ ದೇವ್ರು ಅವನ ಅನ್ನೋದಕ್ಕೆ ನಾವೇ ಸಾಕ್ಷಿ. ಯಾಕಂತಂದ್ರೆ ಇಲ್ಲ ಅಂದ್ರೆ ಇಲ್ಲ ಅನ್ಬೋದು. ಕೆಲವು ನಾನೇ ನೋಡಿದ್ದೀನಿ, ಈ ಕೆಲವು ಭಾಗದಲ್ಲೆಲ್ಲ ಏನೂ ಬೆಳೆಯೋಕ್ಕಾಗಿಲ್ಲ ಸಿಗ್ತದೆ, ಮಳೆನೇ ಬಿದ್ದಿಲ್ಲ. ಆದ್ರೆ ನಮಗೆ ಮಳೆ 50% ಮಳೆ ಊದೇ ಹೋದ. ಈಗ ನಾವು 100% ಇತ್ತು, 100% ಅನಾಹುತ ಆಗಿರೋದು ಉಂಟು ನಮಗೆ, ಜಾಸ್ತಿ ಜ್ವರ ಮಳೆ ಬಿದ್ದಿರೋದು ಉಂಟು. ಅದಕ್ಕೂ ದೇವ್ರ ಹೊಣೆ ಅಲ್ಲ, ಅಂದ್ರೆ ಅದು ಪ್ರಕೃತಿ ಕೋಪ ಅದು. ಅದು ಬಿದ್ದದೆ ಸಾಕಾಗಷ್ಟು, ಒಂದ್ಸರಿ ಒಳೆ ಬಂದು ಸಾಕಾಗಷ್ಟು ಅನಾಹುತನೂ ಆಗದೆ. ಅದನ್ನ ನಾವು ಏನ್ ಬೇಕು ಅನ್ಕೋಬಹುದು ಅಂತಂದ್ರೆ, ಮಳೆ ಅಂತೂ ಇಲ್ಲ ಸರಿ, ಕಂಪ್ಲೀಟ್ ಇಲ್ಲ ಅನ್ನೋ ತರ ಇಲ್ಲ. ನಮಗೆ 50% ಬದುಕಿ, ನಾವು ಬೇಜಾನದ ಆಸೆಗಳು ಬೇಜಾನದ, ಅವಕ್ಕೆಲ್ಲ ಹೊಣೆ ಆಗಕ್ಕಾಗಲ್ಲ. ಬದುಕಕ್ಕಂತೂ ತೊಂದರೆ ಇಲ್ಲ, ಇಲ್ಲಿ ಆ ಮಟ್ಟಿಗೆ ಬದುಕಿದೀವಿ. ಬದುಕಬೇಕು ಅಂತಂದ್ರೆ ನಮ್ಮ ದೇವರೇ ಕಾರಣ ಅನ್ನೋದು ಲೆಕ್ಕಾಚಾರ. ಹುಡುಗಿ ಮಾರಮ್ಮ ಆಗಿರ್ಬೋದು, ಇಲ್ಲ ವಾಸುದೇವ ಆಗಿರ್ಬೋದು, ಮಹದೇಶ್ವರ. ನಾವು ಮೇನ್ ಮಹದೇಶ್ವರ ಅಂತ ಫಸ್ಟ್ ಇದು ಮಾಡ್ತಿದ್ದು ಬೆಳಕು ಮಹದೇಶ್ವರನು, ಅದು ನಮ್ಗೆ ಇಂಪಾರ್ಟೆಂಟ್. ಮನದೇವರು ಅನ್ಕೊಂತಾರೆ, ಇವೇನು ಮನದೇವರಲ್ಲ, ಇವು ಹುಡುಗಿ ಮಾರಮ್ಮ ಮತ್ತೆ ಗ್ರಾಮ ದೇವತೆ, ಇವು ಮನದೇವರಲ್ಲ. ಮನದೇವರು ಅಂದ್ರೆ ಮಹದೇಶ್ವರ, ಮಹದೇಶ್ವರ, ಶ್ರೀಕಂಠೇಶ್ವರ ಮತ್ತೆ ಗೋಪಾಲ ಸ್ವಾಮಿ ಈ ಥರ ನೋಡ್ರೆ, ಅವರು ಮನದೇವರು ಅಂತಂತಾರೆ. ಅವಕ್ಕೂ ಹೋಯ್ತಾರೆ ಅಂದ್ರೆ ಅವಕ್ಕೆ ಯಾವಾಗ ಬೇಕಾದ್ರು ಹೋಗ್ಬೋದು. ವರ್ಷದಲ್ಲಿ 365 ಯಾವಾಗ ಬೇಕಾದ್ರು ಅಲ್ಲಿಗೆ ಹೋಗ್ಬೋದು. ಇಲ್ಲಿ ಆ ಥರ ಏನಿಲ್ಲ, ಇದು ವರ್ಷದಲ್ಲಿ ಒಂದೇ ಸಾರಿ. ಇದು ಅಷ್ಟು ಕ್ರಿಟಿಕಲ್ ಆಗದೆ ಅಂದ್ರೆ ನಾನು ಹೇಳ್ದಲ್ಲ, ಯಾವುದೇ ಕಾರಣಕ್ಕೂ ಇವತ್ತು ಇಲ್ಲ ಕಣಪ್ಪ ಬೆಳೆ ಕಂಪ್ಲೀಟ್ ಸರ್ವನಾಶ ಆಗೋಯ್ತು ಅನ್ನೋ ಮಟ್ಟಿಗೆ ಈ ದೇವರುಗಳು ನಮ್ಮ ಬಿಟ್ಕೊಟ್ಟಿಲ್ಲ. ಇದೇ ಮೇನ್ ಆರೋಗ್ಯದಲ್ಲಿ ಅದಾಗಿರ್ಬೋದು ನಿಜ ಅದು. ಈಗ ಕೆಲವು ಈ ಏನೋ ಹೇಳ್ತಾರೆ, ಈ ಎಂತರ ಜಡಾರ ಅಂತ ಬರ್ತದೆ ಕುಡುಗಿ ಮಾರಿ, ಅದಕ್ಕೆ ಒಂದು ಊರ ಮನೆಯಲ್ಲಿ ಪೂಜೆ, ನನ್ನ ಗುಡಿಗರ ಮನೆಯಲ್ಲಿ ಪೂಜೆ ಮಾಡೋದು. ಅಲ್ಲಿ ಬಂದು ಒಂದು ಪೂಜೆ ಮಾಡ್ತಾರೆ, ಹಾಸ್ಪಿಟ್ಲ್ಗೆ ಹೋಗಲ್ಲ. ಹೇಳ್ಬೇಕು ಅಂತಂದರೆ ನಾವು ಈಗ ಜಾಸ್ತಿ ಡಾಕ್ಟ್ರೇ ನಂಬ್ಕೊಂಡಿರೋದು, ಆದರೂ ಈ ದೇವ್ರು ಬಂದಾಗ ಒಂದು ಎಳ್ನೀರು ತಗೊಂಡ್ಬಿಟ್ಟು, ಸೊ ಅವರು ಅದನ್ನು ಒಂದು ಸಂಬಂಧಪಟ್ಟ ಒಂದು ಇಕ್ವಿಪ್ಮೆಂಟ್ ಇಲ್ಲಿ ಇಲ್ಲವೆ, ಅವನ ಸತ್ತಿಗೆ ಮತ್ತು ದೇವರು ಮನೆಯಲ್ಲವೆ, ಅವ್ರು ದೇವಸ್ಥಾನಕ್ಕೆ ಹೋಗಲ್ಲ, ಇಲ್ಲೇ ಬಂದು ಇಲ್ಲೇ ಮನೆಯಲ್ಲಿ ಪೂಜೆ ಮಾಡಿಸ್ಕೊಳ್ತಾರೆ. ಒಂದೇ ದಿನದಲ್ಲಿ ಅವ್ರಿಗೆ ಆಟೋಮೆಟಿಕ್ಕಾಗಿ ಇದಾಯ್ತದೆ. ಈಗ ಹಾಸ್ಪಿಟ್ಲ್ಗೆ ಹೋಗ್ತಿದ್ರು ಮೊದಲು, ಈಗೆಲ್ಲ ಹಾಸ್ಪಿಟ್ಲೇ ಮೇಯ್ನು, ದೇವ್ರು ಯಾರು ನಂಬೋದೇ ಇಲ್ಲ. ಏನಾರು ಆಯಿತು ಅಂದರೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಅದು ಈಗಲೂ ವಾಡಿಕೆ ಅದೇ, ಅದು ವೀಡಿಯೋ ಸಮೇತ ಕೊಡ್ತಿರ್ಬೇಕಾದ್ರೆ ನಾವು ಬಂದು ಇಲ್ಲಿ ಪೂಜೆ ಮಾಡ್ತು ಅಂತಂದ್ರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ನಿರ್ಮೂಲ ಆಯ್ತದೆ. ಇದು ಮೇಯ್ನ್.
1: ಕೊನೆಯದಾಗಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರುವಂತಹ ಭಕ್ತರಿಗೆ ಮತ್ತು ನಮ್ಮ ಕೇಳುಗರಿಗೆ ಏನಾದರೂ ಸಂದೇಶವನ್ನು ಕೊಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ?
0: ಇನ್ನು ಸಂದೇಶ ಅಂತ ಏನಿಲ್ಲ, ನಮಗೂ ಈ ಥರ ನಡೀತದೆ, ನೀವು ಬನ್ನಿ ಕೈ ಜೋಡಿಸಿ. ಹೆಚ್ಚಿನ ಮಟ್ಟದಲ್ಲಿ ನಾವು ಇದನ್ನು ಮುಂದೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನಾವು ಈ ವರ್ಷ ಇರ್ತೀವಿ, ಮುಂದೆ ವರ್ಷ ಹೋಗ್ತೀವಿ, ಇನ್ನೊಂದು 4 ವರ್ಷ ಹೋಗ್ತೀವಿ, ನಾವು ಸಹ ಇದ್ದೀವಿ. ನಮ್ಮ ಮಕ್ಕಳಿಗೂ ಇದನ್ನು ಹಳೆ ಪದ್ಧತಿನ ಹೋಗ್ಲಿ ಸರ್ಬೇಡ. ಯಾಕಂತಂದರೆ ಹಿಂದೆ ಏನಿತ್ತು ಅದು ಇವತ್ತು ಕಂಟಿನ್ಯೂ ಇರಲಿ. ಇರ್ಬೋದು ಬೇರೆ ಬೇರೆ ಚೇಂಜ್ ಆಗಿರ್ಬೋದು, ಬೇರೆ ಬೇರೆ ಥರ ಎಲ್ಲ ಇರೋದು, ಅದೇ ಸೂರ್ಯ, ಅದೇ ಭೂಮಿ, ಅದೇ ಇದು, ಅದೇ ದೇವರು. ಜನ ಬದಲಾವಣೆ ಜಾಸ್ತಿ ಆಗದೆ, ಅದಾಗದ ಬೇಡ. ಅದ್ರ ಜೊತೆಗೆ ಇದು ಇರಲಿ, ಬದಲಾವಣೆ ಆಗಬೇಡ, ಅದು ಬದಲಾವಣೆ ಆಗೋಲ್ಲ. ಈಗ ಸೈಂಟಿಸ್ಟ್ ಏನು ಮುಂದುವರಿತ ಅಷ್ಟು ನಾವು ಮುಂದಕ್ಕೆ ಹೋಗೋದ, ಅದು ಇದನ್ನು ಬಿಡೋದು ಬೇಡ. ಇದಕ್ಕೂ ನಾವು ಓದ್ಕೊಂಡು ಮಾಡ್ಕೋಗ್ಲಿ. ನಾವು ಸತ್ತೋಯ್ತೀವಿ, ಆದರೆ ದೇವ್ರು ಹಂಗೆ ಇರ್ತದೆ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಆ ನಂಬಿಕೆನೂ ಒಂದು ಇರಲಿ ಅನ್ನೋದೊಂದು ನಮ್ಮ.
2: ಈಗ ಎಲ್ಲರೂ ಕೇಳಿದ್ದೀರಿ, ನಾನು ಹೇಳಿದ್ದೀನಿ, ಮುಂದಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮಗೆ ಪಾರೇಶ್ನವರು ಅವಕಾಶ ಮಾಡಿಕೊಟ್ರೆ ನಮ್ಮ ಇಡೀ ನಮ್ಮ ಗ್ರಾಮಗಳಾಗಿರ್ಬೋದು, ಅಕ್ಕಪಕ್ಕ ಗ್ರಾಮದ ಒಂದು ಒಳ್ಳೇದಾಗಲಿ ಅಂತ ಭಾವಿಸ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ.
1: ಸರ್, ಈ ಒಂದು ಕುರ್ನೆಗಾಲ ಮತ್ತು ಆಳ್ನಳ್ಳಿಯ ಒಂದು ಭಾಗದಲ್ಲಿರುವಂತಹ ಒಂದು ತೆಂಕ್ಲಯ್ಯ ಮತ್ತು ವಾಸುದೇವ ದೇವರು ತಮಗೆ ಒಂದು ಮಳೆಯಲ್ಲಾಗಿರ್ಬೋದು, ಒಂದು ಬೇಸಾಯ ವ್ಯವಸ್ಥೆಯಲ್ಲಾಗಿರ್ಬೋದು, ಜೊತೆಗೆ ಒಂದು ಆರೋಗ್ಯ ವ್ಯವಸ್ಥೆಯಲ್ಲಾಗಿರ್ಬೋದು ಎಷ್ಟು ಸಹಕಾರಿಯಾಗಿದೆ, ಜೊತೆಗೆ ದೇವರ ಜೊತೆಗೆ ನಿಮ್ಮ ಒಂದು ನಂಬಿಕೆ ಎಷ್ಟು ಬೆಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಇಷ್ಟು ಸಹ ಇಷ್ಟು ಸಮಯ ನಮ್ಮ ಜೊತೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರಿ, ಜೊತೆಗೆ ದೇವರ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಸಹ ತಿಳಿಸ್ಕೊಟ್ರಿ. ಇಷ್ಟೆಲ್ಲ ವಿಷಯಗಳನ್ನ ನಮಗೆ ಮತ್ತು ನಮ್ಮ ಕೇಳುವವರಿಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
2: ಧನ್ಯವಾದಗಳು. ತಮ್ಮ ಕೂಡ ಧನ್ಯವಾದಗಳು.
1: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರು ತಾಲೂಕಿನ ಕುರ್ನೆಗಾಲ ಹಾಗೂ ಆಲನಹಳ್ಳಿಯ ಬಳಿ ಇರುವ ತೆಂಕಲಯ್ಯ ವಾಸುದೇವ ದೇವಾಲಯದ ಇತಿಹಾಸದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ಇತಿಹಾಸದ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಕೂರು ತಾಲೂಕಿನ ಕುರ್ಮೇಗಾಲ ಹಾಗೂ ಆಲಿನಹಳ್ಳಿಯ ತೆಂಕಲ್ಲಿಯ ವಾಸುದೇವ ದೇವಾಲಯದ ಇತಿಹಾಸ, ಹಿನ್ನೆಲೆ ಮತ್ತು ಪೂಜಾ ವೈಶಿಷ್ಟ್ಯತೆ ಕುರಿತು ಆಲಿನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗಣೇಶ್ ರವರು ಹಾಗೂ ಕುರ್ನೇಗಾಲ ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಸವಣ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಎಲ್ಲರಿಗೂ ಶಿಕ್ಷಣ, ವಿಶೇಷೇತನ ಮಕ್ಕಳ ಸಮನ್ವಯ ಶಿಕ್ಷಣ ಎಂಬ ವಿಷಯದ ಕುರಿತು ಎಚ್ಚರಿಕೋಟೆ ಮತ್ತು ಸರಗೂರು ತಾಲೂಕಿನ ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಶ್ರೀ MS ಗಿರೀಶ್ ಮೂರ್ತಿರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ವಿಶೇಷಚೇತನ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಒಂದೇ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಯಲು ಅವಕಾಶ ನೀಡುವುದು, ಶಾಲೆಯಲ್ಲಿ ಅಗತ್ಯ ಸೌಲಭ್ಯ ಮತ್ತು ಅಗತ್ಯ ಸಾಧನಗಳನ್ನು ಒದಗಿಸುವುದು ಹಾಗೂ ಸಮಗ್ರ ಮತ್ತು ಸಮಾನ ಶಿಕ್ಷಣದ ವಿಧಾನ ಕುರಿತು ನೇರವಾಗಿ ತಜ್ಞರ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಪ್ಲಾಸ್ಟಿಕ್ ಮಾಲಿನ್ಯವ ತಡೆಯಬಲ್ಲ ಹುಲ್ಲು ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯವ ತಡೆಯಬಲ್ಲ ಹುಲ್ಲು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಆಧುನಿಕ ಜಗತ್ತಿನ ಕೈಗಾರಿಕಾ ಕ್ಷೇತ್ರದಲ್ಲಿ ಪ್ಲಾಸ್ಟಿಕ್ ಬಳಕೆ ಬಹಳ ಅನಿವಾರ್ಯವಾಗಿದೆ. ದಿನಬಳಕೆಯ ವಸ್ತುಗಳ ಪ್ಯಾಕಿಂಗ್ನಿಂದ ಹಿಡಿದು ಕಾರುಗಳ ಭಾಗಗಳವರೆಗೆ ಪ್ಲಾಸ್ಟಿಕ್ನ ಬಳಕೆಯನ್ನು ಪ್ರಮುಖವಾಗಿಸಿದೆ. ಇದರ ಬಾಳಿಕೆ ಮತ್ತು ಕಡಿಮೆ ವೆಚ್ಚವು ಅದನ್ನು ಪ್ರತಿಯೊಂದು ವಲಯದಲ್ಲೂ ಅನಿವಾರ್ಯವಾಗಿಸಿದೆ. ಆದರೆ ಹೀಗೆ ಬಳಕೆಯಾದ ಪ್ಲಾಸ್ಟಿಕ್ ಭೂಮಿಯ ಮೇಲಿಂದ ಅಡಿದು ಹೋಗಲು 100 ವರ್ಷಗಳು ಬೇಕಾಗುತ್ತವೆ. ನಮ್ಮ ಸುತ್ತಮುತ್ತಲಿನ ಮಾತ್ರವಲ್ಲದೆ ನದಿ ಸಾಗರಗಳಲ್ಲೂ ಶೇಖರಣೆಯಾಗುತ್ತಿರುವ ಪ್ಲಾಸ್ಟಿಕ್ನಿಂದ ಪರಿಸರಕ್ಕೆ ತೀವ್ರ ಹಾನಿ ಉಂಟಾಗುತ್ತಿದೆ. ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡುವುದು ಕಷ್ಟ. ಅದರಲ್ಲೂ ಗ್ಲಾಸ್ ಫೈಬರ್ ಅಥವಾ ಕಾರ್ಬನ್ ಫೈಬರ್ನಂತಹ ಕೃತಕ ಎಲೆಗಳಿಂದ ಬಲಪಡಿಸಿದ ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡುವುದು ಅತ್ಯಂತ ಕಷ್ಟಕರ. ಈ ಸಮಸ್ಯೆಗೆ ಸುಸ್ಥಿರ ಪರಿಹಾರವನ್ನು ಕಂಡುಕೊಳ್ಳಲು ಮುಂಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ IIT ಮುಂಬೈ ಸಂಶೋಧಕರು ಮುಂದಾಗಿದ್ದಾರೆ. ಪ್ರೊಫೆಸರ್ ಅಪರ್ಣಾ ಸಿಂಗ್ ರವರ ವಿದ್ಯಾರ್ಥಿನಿ ನಿತಿನ್ ಕುಮಾರ್ ಆರ್ಯರವರು ಮತ್ತು ಅವರ ತಂಡವು ನಮ್ಮ ಸುತ್ತಮುತ್ತಲ ಸುಲಭವಾಗಿ ಸಿಗುವ ಕಾಡು ಹುಲ್ಲು ಮತ್ತು ಕೃಷಿ ತ್ಯಾಜ್ಯವನ್ನು ಸಾಮಾನ್ಯ ಪ್ಲಾಸ್ಟಿಕ್ನೊಂದಿಗೆ ಸಂಯೋಜಿಸಿ ಹೊಸ ಪರಿಸರ ಸ್ನೇಹಿ ಮಿಶ್ರತಳಿ ಅಂದರೆ ಕಾಂಪೋಸಿಟ್ ವಸ್ತುವನ್ನು ಅಭಿವೃದ್ಧಿಪಡಿಸಿದ್ದಾರೆ. ನೈಸರ್ಗಿಕ ನಾರುಗಳನ್ನು ಪ್ಲಾಸ್ಟಿಕ್ನ ಜೊತೆ ಬೆರೆಸುವುದರಿಂದ ಪ್ಲಾಸ್ಟಿಕ್ನಲ್ಲಿ ಜೈವಿಕವಾಗಿ ಕೊಳೆಯುವ ಅಂಶ ಹೆಚ್ಚಾಗುತ್ತದೆ. ಈ ನಾರುಗಳು ಕೃತಕ ಪ್ಲಾಸ್ಟಿಕ್ಗಿಂತ ಕಡಿಮೆ ವೆಚ್ಚದಾಗಿದ್ದು ವಸ್ತುವಿನ ಗಡಸುತನ ಮತ್ತು ಬಾಳಿಕೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಎನ್ನುತ್ತಾರೆ ಪ್ರೊಫೆಸರ್ ಅಪರ್ಣಾ ಸಿಂಗ್ ರವರು. ಸಾಮಾನ್ಯವಾಗಿ ಸೆಣಬು ಅಥವಾ ಸೆಣಬಿನಂತಹ ವಾಣಿಜ್ಯ ನಾರುಗಳ ಮೇಲೆ ಸಂಶೋಧನೆಗಳು ನಡೆಯುತ್ತಲೇ ಇವೆ. ಆದರೆ IIT ಮುಂಬೈ ತಂಡವು ಸ್ಥಳೀಯವಾಗಿ ಹಾಗೂ ಮುಕ್ತವಾಗಿ ಸಿಗುವ ಸಾಧಾರಣವಾಗಿ ಗಮನಿಸದ ದರ್ಬೆ ಅಥವಾ ಮಂಜು ಹುಲ್ಲು ಮತ್ತು ಗರಿಕೆ ಹುಲ್ಲುಗಳನ್ನು ಬಳಸಿಕೊಂಡು ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲೂ ಗರಿಕೆ ಮತ್ತು ವಿವಿಧ ಬಗೆಯ ಹುಲ್ಲುಗಳು ಹೇರಳವಾಗಿ ಸಿಗುವುದರಿಂದ ಈ ತಂತ್ರಜ್ಞಾನವು ನಮ್ಮ ರಾಜ್ಯಕ್ಕೂ ಪ್ರಸ್ತುತವೆನಿಸಿದೆ. ಸಾಮಾನ್ಯವಾಗಿ ನೈಸರ್ಗಿಕ ನಾರುಗಳು ನೀರಿನಲ್ಲಿ ಸುಲಭವಾಗಿ ಕರಗುವ ಅಥವಾ ನೀರನ್ನು ಆಕರ್ಷಿಸುವ ಗುಣವನ್ನು ಅಂದರೆ ಹೈಡ್ರೋಫಿಲಿಕ್ ಹೊಂದಿರುತ್ತವೆ. ಆದರೆ ಪ್ಲಾಸ್ಟಿಕ್ ನೀರನ್ನು ವಿಕರ್ಷಿಸುತ್ತದೆ ಅಂದರೆ ಹೈಡ್ರೋಫೋಬಿಕ್

ಇವೆರಡನ್ನು ಒಂದಕ್ಕೊಂದು ಅಂಟುವಂತೆ ಮಾಡುವುದು ವಿಜ್ಞಾನಿಗಳಿಗೆ ದೊಡ್ಡ ಸವಾಲಾಗಿತ್ತು. ಇದಕ್ಕಾಗಿ ಹಿಂದೆ ವಿಷಕಾರಿ ರಾಸಾಯನಿಕಗಳನ್ನು ಬಳಸಲಾಗುತ್ತಿತ್ತು. ಆದರೆ ಐಐಟಿ ಮುಂಬೈ ತಂಡವು ಯಾವುದೇ ಹಾನಿಕಾರಕ ರಾಸಾಯನಿಕಗಳನ್ನು ಬಳಸದೆ ಅತ್ಯಂತ ಸರಳ ಹಾಗೂ ಸುಲಭ ವಿಧಾನಗಳ ಮೂಲಕ ಹುಲ್ಲಿನ ನಾರುಗಳನ್ನು ಪ್ಲಾಸ್ಟಿಕ್ನೊಂದಿಗೆ ಬಲವಾಗಿ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಗರಿಕೆ ಹುಲ್ಲನ್ನು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಿಂದ ಶುದ್ಧೀಕರಿಸಿ ಪ್ಲಾಸ್ಟಿಕ್ನೊಂದಿಗೆ ಸೇರಿಸಿದಾಗ ಅದು ಅತ್ಯಂತ ದೃಢವಾದ ವಸ್ತುವಾಗಿ ಬದಲಾಗುತ್ತದೆ. ಪ್ರೊಫೆಸರ್ ಸಿಂಗ್ ರವರ ತಂಡವು ಮಂಜು ಹುಲ್ಲಿನ ನಾರುಗಳನ್ನು ಬಟ್ಟೆಯಿಂದ ನೇಯ್ದು ಎಪಾಕ್ಸಿ ರೆಸಿನ್ ಜೊತೆ ಸೇರಿಸಿ ನಿರ್ವಾತ ಹದಗೊಳಿಸುವಿಕೆ ಅಂದರೆ ವ್ಯಾಕ್ಯೂಮ್ ಆಕ್ಸಿಡೈಡ್ ಮೋಲ್ಡಿಂಗ್ ತಂತ್ರಜ್ಞಾನದ ಮೂಲಕ ಅತ್ಯಂತ ಗಟ್ಟಿಮುಟ್ಟಾದ ವಸ್ತುವನ್ನು ತಯಾರಿಸಿದ. ಇದು ಕೃತಕ ಗ್ಲಾಸ್ ಫೈಬರ್ಗಿಂತ ಶೇಕಡ 40% ಹೆಚ್ಚು ಶಕ್ತಿಯನ್ನು ಹೊಂದಿದ್ದು ಕೈಗಾರಿಕಾ ಬಳಕೆಗೆ ಸೂಕ್ತವಾಗಿದೆ. ಅಷ್ಟೇ ಅಲ್ಲದೆ ಪ್ರಸ್ತುತ ಜಾಗತಿಕವಾಗಿ ಜನಪ್ರಿಯವಾಗುತ್ತಿರುವ 3D ಪ್ರಿಂಟಿಂಗ್ ತಂತ್ರಜ್ಞಾನದಲ್ಲೂ ಈ ಹುಲ್ಲು ಆಧಾರಿತ ಪ್ಲಾಸ್ಟಿಕ್ ಒಳ್ಳೆಯ ಫಲಿತಾಂಶವನ್ನು ನೀಡಿದೆ. ಸಾಮಾನ್ಯವಾಗಿ HDPE ಪ್ಲಾಸ್ಟಿಕ್ ಅನ್ನು ಬಳಸಿ 3D ಪ್ರಿಂಟಿಂಗ್ ಮಾಡುವಾಗ ಪ್ಲಾಸ್ಟಿಕ್ ತಂಪಾಗುತ್ತಿದ್ದಂತೆ ಮುದುರಿಕೊಳ್ಳುವುದು ಅಥವಾ ಆಕಾರ ಕಳೆದುಕೊಳ್ಳುವುದು ದೊಡ್ಡ ಸಮಸ್ಯೆಯಾಗಿತ್ತು. ಆದರೆ ಹುಲ್ಲಿನ ನಾರುಗಳನ್ನು ಕಾಯಿಸಿದಾಗ ಪ್ಲಾಸ್ಟಿಕ್ನಂತೆ ಹಿಗ್ಗುವುದಿಲ್ಲ ಅಥವಾ ಕುಗ್ಗುವುದಿಲ್ಲ. ಹೀಗಾಗಿ ಪ್ಲಾಸ್ಟಿಕ್ನಲ್ಲಿ ಶೇಕಡ 5-40% ಮಂಜು ಹುಲ್ಲಿನ ನಾರನ್ನು ಬೆರೆಸಿ ಫಿಲ್ಮಿಟ್ ಅನ್ನು ಅಂದರೆ 3D ಪ್ರಿಂಟಿಂಗ್ಗೆ ಬಳಸುವ ಕಚ್ಚಾ ದಾರ ತಯಾರಿಸಿದಾಗ ಪ್ಲಾಸ್ಟಿಕ್ ರೂಪ ಕೆಡದೆ ನಿಖರವಾದ ಆಕಾರದಲ್ಲಿ ಪ್ರಿಂಟ್ ಆಗುತ್ತದೆ. ಈ ನೂತನ ಪರಿಸರ ಸ್ನೇಹಿ ವಸ್ತುವಿನಿಂದ ಕೈಗಾರಿಕಾ ಕ್ಷೇತ್ರದಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳಾಗಲಿವೆ. ವಾಹನ ತಯಾರಿಕಾ ಕ್ಷೇತ್ರದಲ್ಲಿ ಇಂಧನ ಟ್ಯಾಂಕುಗಳು, ಕಾರಿನ ಡ್ಯಾಶ್ಬೋರ್ಡ್ ಮತ್ತು ಬಂಪರ್ಗಳನ್ನು ಹಗುರವಾದ ಹಾಗೂ ದೃಢವಾದ ಈ ಹುಲ್ಲಿನ ಪ್ಲಾಸ್ಟಿಕ್ನಿಂದ ತಯಾರಿಸಬಹುದು. ಇದು ಕಾರಿನ ತೂಕವನ್ನು ತಗ್ಗಿಸಿ ಇಂಧನ ಉಳಿತಾಯಕ್ಕೂ ನೆರವಾಗುತ್ತದೆ. ಗೃಹ ಬಳಕೆಯಲ್ಲಿ ಬದುಕುವ ಗೆದ್ದಲು ಹಿಡಿಯದ ಮತ್ತು ತೇವಾಂಶಕ್ಕೆ ಹಾಳಾಗದ ಪರಿಸರ ಸ್ನೇಹಿ ಬೋರ್ಡ್ಗಳು, ತಾತ್ಕಾಲಿಕ ನಿರ್ಮಾಣ ಸಾಮಗ್ರಿಗಳು ಹಾಗೂ ಮೇಜು ಕುರ್ಚಿಗಳಂತಹ ಪೀಠೋಪಕರಣಗಳನ್ನು ಇದರಿಂದ ತಯಾರಿಸಬಹುದು. ಕರ್ನಾಟಕದ ಮಲೆನಾಡು ಹಾಗೂ ಕರಾವಳಿ ಭಾಗಗಳಲ್ಲಿ ತೇವಾಂಶದಿಂದ ಮರದ ಪೀಠೋಪಕರಣಗಳು ಹಾಳಾಗುವ ಸಮಸ್ಯೆಗೆ ಇದು ಅತ್ಯುತ್ತಮ ಪರ್ಯಾಯವಾಗಿದೆ. ಜೊತೆಗೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ತಟ್ಟೆಗಳು, ಬಟ್ಟಲುಗಳು ಹಾಗೂ ಪ್ಯಾಕಿಂಗ್ ಸಾಮಗ್ರಿಗಳ ಜಾಗದಲ್ಲೂ ಈ ಜೈವಿಕ ಪ್ಲಾಸ್ಟಿಕ್ ಅನ್ನು ಬಳಸಬಹುದು. ಇಂತಹ ಹುಲ್ಲುಗಳನ್ನು ಬಳಸಿಕೊಂಡು ಬಲವಾದ, ಕಡಿಮೆ ವೆಚ್ಚದಲ್ಲಿ ಮತ್ತು ಪುನರ್ಬಳಕೆ ಮಾಡಬಹುದಾದ ಪ್ಲಾಸ್ಟಿಕ್ ಅನ್ನು ತಯಾರಿಸುವುದು ಪರಿಸರ ರಕ್ಷಣೆಯಲ್ಲೊಂದು ಭರವಸೆಯ ಹೆಜ್ಜೆಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯವ ತಡೆಯಬಲ್ಲ ಹುಲ್ಲು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯವ ತಡೆಯಬಲ್ಲ ಹುಲ್ಲು ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ₹33, ಪೆನ್ಸಿಲ್ ಬೀನ್ಸ್ ₹43, ಮೆಣಸಿನಕಾಯಿ ₹33, ಸೌತೆಕಾಯಿ ₹7, ಎಂಸಿ ₹4, ಸುನಾಮಿ ₹11, ಎಳವನ ₹12, ಗುಂಡು ಬದನೆಕಾಯಿ ₹15, ಕುಂಬಳಕಾಯಿ ₹5, ಹೀರೆಕಾಯಿ ₹16, ಪಡವಲಕಾಯಿ ₹34, ತೊಂಡೆಕಾಯಿ ₹18, ಹಾಗಲಕಾಯಿ ₹33, ಕಾಲಿಫ್ಲವರ್ ₹18, ಪೈರ್ ₹33, ದಪ್ಪ ಮೆಣಸಿನಕಾಯಿ ₹33, ಸೋರೆಕಾಯಿ ₹11, ಬದನೆಕಾಯಿ ₹26, ಕೋಸು ₹11, ಸೀಮೆ ಬದನೆಕಾಯಿ ₹23, ಬೆಂಡೆಕಾಯಿ ₹15, ಟೊಮೊಟೊ ₹10.

ಕೇಳುಗರೇ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಎಲ್ಲರಿಗೂ ಶಿಕ್ಷಣ, ವಿಶೇಷೇತನ ಮಕ್ಕಳ ಸಮನ್ವಯ ಶಿಕ್ಷಣ ಎಂಬ ವಿಷಯದ ಕುರಿತು ಎಚ್ಚರಿಕೋಟೆ ಮತ್ತು ಸರಗೂರು ತಾಲೂಕಿನ ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಶ್ರೀ MS ಗಿರೀಶ್ ಮೂರ್ತಿರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ವಿಶೇಷಚೇತನ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಒಂದೇ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಯಲು ಅವಕಾಶ ನೀಡುವುದು, ಶಾಲೆಯಲ್ಲಿ ಅಗತ್ಯ ಸೌಲಭ್ಯ ಮತ್ತು ಅಗತ್ಯ ಸಾಧನಗಳನ್ನು ಒದಗಿಸುವುದು ಹಾಗೂ ಸಮಗ್ರ ಮತ್ತು ಸಮಾನ ಶಿಕ್ಷಣದ ವಿಧಾನ ಕುರಿತು ನೇರವಾಗಿ ತಜ್ಞರ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119 ಧನ್ಯವಾದಗಳು.

ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ. ಶಿವನು ಕೇದಾರನಾಥದಲ್ಲಿ ನೆಲೆಸಲು ಕಾರಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಶಿವನು ಕೇದಾರನಾಥದಲ್ಲಿ ನೆಲೆಸಲು ಕಾರಣವೇನು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಕೇದಾರನಾಥವು ಹಿಮಾಲಯದ ಮಡಿಲಲ್ಲಿರುವ 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾದುದು. ಪರಶಿವನು ಈ ಅತ್ಯಂತ ದುರ್ಗಮವಾದ ಹಾಗೂ ಹಿಮದಿಂದ ಆವೃತವಾದ ಜಾಗದಲ್ಲಿಯೇ ಏಕೆ ಶಾಶ್ವತವಾಗಿ ನೆಲೆಸಲು ನಿರ್ಧರಿಸಿದನು ಎಂಬುದಕ್ಕೆ ಶಿವ ಪುರಾಣದ ಕೋಟಿರುದ್ರ ಸಂಹಿತೆಯಲ್ಲಿ ಸುಂದರವಾದ ಕಥೆಯಿದೆ. ಇದರ ಜೊತೆಗೆ ಪಾಂಡವರಿಗೆ ಸಂಬಂಧಿಸಿದ ಮತ್ತೊಂದು ಪ್ರಚಲಿತ ಪೌರಾಣಿಕ ಹಿನ್ನೆಲೆಯೂ ಇದೆ. ಶಿವಪುರಾಣದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ವಿಷ್ಣುವಿನ ಅವತಾರಗಳಾದ ನರ ಮತ್ತು ನಾರಾಯಣ ಎಂಬ ಋಷಿಗಳು ಬದರಿಕಾಶ್ರಮದಲ್ಲಿ ತೀವ್ರವಾದ ತಪಸ್ಸನ್ನು ಆಚರಿಸುತ್ತಿದ್ದರು. ಲೋಕ ಕಲ್ಯಾಣಾರ್ಥವಾಗಿ ಅವರು ಹಿಮಾಲಯದ ಈ ಪವಿತ್ರ ಪರಿಸರದಲ್ಲಿ ಮಣ್ಣಿನಿಂದ ಮಾಡಿದ ಶಿವಲಿಂಗವನ್ನು ಪ್ರತಿದಿನ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಪೂಜಿಸುತ್ತಿದ್ದರು. ಆದರೆ ನಿರಂತರ ಹಾಗೂ ನಿಷ್ಕಲ್ಮಶವಾದ ಭಕ್ತಿಗೆ ಮೆಚ್ಚಿದ ಪರಶಿವನು ಅವನ ಮುಂದೆ ಪ್ರತ್ಯಕ್ಷನಾಗಿ ದರ್ಶನ ನೀಡುತ್ತಾನೆ. ಪರಮೇಶ್ವರನು ನರನಾರಾಯಣರನ್ನು ಕುರಿತು, ನಿಮ್ಮ ತಪಸ್ಸಿಗೆ ನಾನು ಪ್ರಸನ್ನನಾಗಿದ್ದೇನೆ, ನಿಮಗೆ ಬೇಕಾದ ವರವನ್ನು ಕೇಳಿ ಎಂದು ಹೇಳುತ್ತಾನೆ. ಆಗ ಆ ಇಬ್ಬರು ಋಷಿಗಳು ತಮಗಾಗಿ ಏನನ್ನು ಕೇಳದೆ, ಹೇ ಪ್ರಭು, ಭವಿಷ್ಯದಲ್ಲಿ ಮಾನವ ಕುಲದ ಉದ್ಧಾರಕ್ಕಾಗಿ ಮತ್ತು ಭಕ್ತರ ರಕ್ಷಣೆಗಾಗಿ ನೀನು ಈ ಪವಿತ್ರವಾದ ಕೇದಾರ ಕ್ಷೇತ್ರದಲ್ಲಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಎಂದು ಪ್ರಾರ್ಥಿಸುತ್ತಾರೆ. ಅವರ ನಿಸ್ವಾರ್ಥ ಕೋರಿಕೆಯನ್ನು ಮನ್ನಿಸಿದ ಕರುಣಾಮಯ ಶಿವನು ಭಕ್ತರ ಪಾಪಗಳನ್ನು ನಾಶ ಮಾಡಲು ಮತ್ತು ಅವರ ಇಷ್ಟಾರ್ಥಗಳನ್ನು ಈಡೇರಿಸಲು ಹಿಮಾಲಯದ ಆ ಬೆಟ್ಟಗಳ ನಡುವೆ ಕೇದಾರೇಶ್ವರ ಎಂಬ ಹೆಸರಿನಿಂದ ಜ್ಯೋತಿರ್ಲಿಂಗವಾಗಿ ಶಾಶ್ವತವಾಗಿ ನೆಲೆಸಲು ನಿರ್ಧರಿಸುತ್ತಾನೆ.

ಕೇದಾರನಾಥದ ಹೊಗಮದ ಬಗ್ಗೆ ಮಹಾಭಾರತದ ಯುದ್ಧದ ನಂತರದ ಘಟನೆಗಳೊಂದಿಗೆ ಬೆಸೆದುಕೊಂಡಿರುವ ಮತ್ತೊಂದು ಕಥೆಯೂ ಇದೆ. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವರಿಗೆ ತಮ್ಮದೇ ಗುರು ಹಿರಿಯರನ್ನು ಹಾಗೂ ಸೋದರರನ್ನು ಕೊಂದ ಗೋತ್ರ ಹತ್ಯೆ ಮತ್ತು ಬ್ರಹ್ಮಹತ್ಯೆ ದೋಷ ಕಾಣತೊಡಗುತ್ತದೆ. ಈ ಪಾಪದಿಂದ ಮುಕ್ತರಾಗಲು ಋಷಿ ವೇದವ್ಯಾಸರು ಶಿವನ ಆಶೀರ್ವಾದ ಪಡೆಯುವಂತೆ ಸಲಹೆ ನೀಡುತ್ತಾರೆ. ಪಾಂಡವರು ಶಿವನನ್ನು ಹುಡುಕಿಕೊಂಡು ಮೊದಲು ಕಾಶಿಗೆ ಹೋಗುತ್ತಾರೆ. ಆದರೆ ಯುದ್ಧದಲ್ಲಿ ಪಾಂಡವರು ಮಾಡಿದ ರಕ್ತಪಾತದಿಂದ ಕೋಪಗೊಂಡಿದ್ದ ಶಿವನು ಅವರಿಗೆ ಸುಲಭವಾಗಿ ದರ್ಶನ ನೀಡಬಾರದೆಂದು ನಿರ್ಧರಿಸಿ ಕಾಶಿಯಿಂದ ಹಿಮಾಲಯದ ಗುಪ್ತ ಕಾಶಿಗೆ ಬಂದು ಅಡಗಿಕೊಳ್ಳುತ್ತಾನೆ. ಪಾಂಡವರು ಛಲಬಿಡದೆ ಅಲ್ಲಿಗೂ ಬಂದಾಗ ಶಿವನು ಒಂದು ಗೂಳಿಯ ರೂಪವನ್ನು ತಾಳಿ ಅಲ್ಲಿ ಮೇಯುತ್ತಿದ್ದ ಇತರ ಪ್ರಾಣಿಗಳ ಗುಂಪಿನಲ್ಲಿ ಸೇರಿಕೊಳ್ಳುತ್ತಾನೆ. ಇದನ್ನು ಅರಿತ ಭೀಮನು ಬೃಹತ್ ರೂಪವನ್ನು ತಾಳಿ ಎರಡು ಬೆಟ್ಟಗಳ ಮೇಲೆ ಕಾಲಿಟ್ಟು ನಿಲ್ಲುತ್ತಾನೆ. ಇತರ ಪ್ರಾಣಿಗಳು ಅವನ ಕಾಲುಗಳ ಕೆಳಗೆ ಹಾದು ಹೋದರೂ ದೈವ ಸ್ವರೂಪದ ಗೂಳಿಯು ಆ ರೀತಿ ಹೋಗಲು ನಿರಾಕರಿಸುತ್ತದೆ. ಭೀಮನು ಆ ಗೂಳಿಯನ್ನು ಹಿಡಿಯಲು ಮುಂದಾದಾಗ ಅದು ಭೂಮಿಯೊಳಗೆ ಮರೆಯಾಗಲು ಪ್ರಾರಂಭಿಸುತ್ತದೆ. ಆಗ ಭೀಮನು ತನ್ನ ಸರ್ವಶಕ್ತಿಯನ್ನು ಬಳಸಿ ಗೂಳಿಯ ಹಿಂಭಾಗವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಪಾಂಡವರ ಈ ದೃಢವಾದ ಭಕ್ತಿ ಪಶ್ಚಾತ್ತಾಪ ಮತ್ತು ಛಲವನ್ನು ಕಂಡು ಪ್ರಸನ್ನನಾದ ಪರಶಿವನು ಅವರಿಗೆ ದರ್ಶನ ನೀಡಿ ಪಾಪಮುಕ್ತರನ್ನಾಗಿ ಮಾಡುತ್ತಾನೆ. ಭೂಮಿಯೊಳಗೆ ಉಳಿದ ಗೂಳಿಯ ಡುಬ್ಬದ ಆಕಾರವೇ ಕೇದಾರನಾಥದಲ್ಲಿ ಶಿವಲಿಂಗದ ರೂಪದಲ್ಲಿ ಇಂದಿಗೂ ಪೂಜಿಸಲ್ಪಡುತ್ತದೆ. ಗೂಳಿಯ ಇತರ ಭಾಗಗಳು ಹಿಮಾಲಯದ ಬೇರೆ ಬೇರೆ ನಾಲ್ಕು ಸ್ಥಳಗಳಲ್ಲಿ ಪ್ರಕಟವಾದವು. ತುಂಗನಾಥ, ರುದ್ರನಾಥ, ಮಧ್ಯ ಮಹೇಶ್ವರ ಮತ್ತು ಕಲ್ಲೇಶ್ವರ ಇವುಗಳನ್ನು ಕೇದಾರನಾಥನೊಡನೆ ಸೇರಿಸಿ ಪಂಚ ಕೇದಾರ ಎಂದು ಕರೆಯಲಾಗುತ್ತದೆ. ಈ ಪೌರಾಣಿಕ ಮಹತ್ವವುಳ್ಳ ಕ್ಷೇತ್ರಗಳನ್ನ ಜೀವನದಲ್ಲಿ ಒಮ್ಮೆಯಾದರೂ ದರ್ಶಿಸುವ ಅವಕಾಶ ಒದಗಿ ಬರಲಿ. ನಿಸ್ವಾರ್ಥ ಭಕ್ತಿಗೆ ಭಗವಂತ ಸದಾ ಹೊಲಿಯುತ್ತಾನೆ. ಆದ್ದರಿಂದ ಯಾವುದೇ ಲಾಭಕ್ಕಾಗಿ ಅಲ್ಲದೆ ಭಗವಂತನಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಲು ಪ್ರಾರ್ಥನೆ ಮಾಡೋಣ. ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಿದಾಗ ನಮಗೆ ಅದರಲ್ಲಿ ಒಂದು ಭಾಗ ಸಿಕ್ಕೇ ಸಿಗುತ್ತದೆ. ಇಂತಹ ಪ್ರಾರ್ಥನೆ ನಮ್ಮದಾಗಲಿ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಶಿವನು ಕೇದಾರನಾಥದಲ್ಲಿ ನೆಲೆಸಲು ಕಾರಣವೇನು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಶಿವನು ಕೇದಾರನಾಥದಲ್ಲಿ ನೆಲೆಸಲು ಕಾರಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. 12 ವರ್ಷಗಳಲ್ಲಿ ಪಿಎಂ ಜನ್ಧನ್ ಯೋಜನೆಯಿಂದ ಪರಿವರ್ತನಾತ್ಮಕ ಫಲಿತಾಂಶ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಭೀಕರ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 469 ಏರಿಕೆ, ಇನ್ನೂ ಸಂಪರ್ಕಕ್ಕೆ ಸಿಗದ 977 ಹೆಚ್ಚು ಮಂದಿ. ಟೊರೊಂಟೋದಲ್ಲಿ ಭಾರತ ಕೆನಡಾ ಹಣಕಾಸು ಸಚಿವರ ಸಂವಾದ ಯಶಸ್ವಿ ಮುಕ್ತಾಯ. ದೆಹಲಿಗೆ ತಲುಪಿದ ಮೊದಲ ಕಾಂದಾ ಎಕ್ಸ್ಪ್ರೆಸ್, ಮಹಾರಾಷ್ಟ್ರದಿಂದ 450 ಟನ್ಗೂ ಹೆಚ್ಚು ಈರುಳ್ಳಿ ಪೂರೈಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಧನ್ ಯೋಜನೆಯು ಅಭೂತಪೂರ್ವ ಪ್ರಮಾಣದಲ್ಲಿ ಅನುಷ್ಠಾನಗೊಂಡಿದ್ದು ಮಹತ್ವದ ಪರಿವರ್ತನಾತ್ಮಕ ಫಲಿತಾಂಶಗಳನ್ನು ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ರಾಷ್ಟೀಯ ಆರ್ಥಿಕ ಸೇರ್ಪಡೆಯ ಅಭಿಯಾನವಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದಾರೆ. ಈ ಯೋಜನೆಯಡಿ ಇದುವರೆಗೆ 59 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದ್ದು ಒಟ್ಟು 317,000 ಕೋಟಿ ರೂಪಾಯಿಗಳ ಠೇವಣಿ ಸಂಗ್ರಹವಾಗಿದೆ. 2014 ಇದೇ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಯೋಜನೆಗೆ ಚಾಲನೆ ನೀಡಿದ್ದರು. ವಿಶ್ವದ ಅತಿದೊಡ್ಡ ಹಣಕಾಸು ಸೇರ್ಪಡೆ ಕಾರ್ಯಕ್ರಮವಾಗಿರುವಂತಹ ಜನ್ಧನ್ ಯೋಜನೆಯು ಎಲ್ಲ ಭಾರತೀಯರಿಗೆ ಬ್ಯಾಂಕಿಂಗ್ ಸೇವೆಗಳ ಪ್ರವೇಶವನ್ನು ಮತ್ತಷ್ಟು ವಿಸ್ತರಿಸುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ. ಯೋಜನೆಯ ಅಡಿ ತೆರೆಯಲಾದಂತಹ ಖಾತೆಗಳಲ್ಲಿ 78% ಖಾತೆಗಳು ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿದ್ದು ಸುಮಾರು 56% ಖಾತೆಗಳು ಮಹಿಳೆಯರ ಹೆಸರಿನಲ್ಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಮಧ್ಯ ಏಷ್ಯಾದ ಉಜ್ಬೇಕಿಸ್ತಾನ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿಯವರು ರಾಜಧಾನಿ ತಾಷ್ಕೆಂಟ್ಗೆ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿಯವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದು ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 4ನೆಯ ಉಜ್ಬೇಕಿಸ್ತಾನ ಭೇಟಿಯಾಗಿದೆ. ಈ ಹಿಂದೆ ಅವರು 2015, 2016 ಮತ್ತು 2022 ಉಜ್ಬೇಕಿಸ್ತಾನ್ಗೆ ಭೇಟಿ ನೀಡಿದ್ದರು. ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರು ಕೂಡ 2018 ಮತ್ತು 2019 ಭಾರತಕ್ಕೆ ಭೇಟಿ ನೀಡಿದ್ದರು. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಮತ್ತು ಜನರಿಂದ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರವನ್ನು ಪರಿಶೀಲನೆ ನಡೆಸಲಿದ್ದಾರೆ. ಮುಂದಿನ ಸಹಕಾರದ ಮಾರ್ಗಸೂಚಿಯ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಇದರ ಜೊತೆಗೆ ವಿಕಸಿತ ಭಾರತ 2047 ಮತ್ತು ಉಜ್ಬೇಕಿಸ್ತಾನ್ 2030 ಸಾಮಾನ್ಯ ಅಭಿವೃದ್ಧಿ ದೃಷ್ಟಿಕೋನಗಳನ್ನು ಮತ್ತಷ್ಟು ಮುಂದಕ್ಕೆ ಕೊಂಡೊಯ್ಯುವ ಕುರಿತಂತೆ ಉಭಯ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹಕ್ಕೆ ಮೃತಪಟ್ಟವರ ಸಂಖ್ಯೆ 469 ಏರಿಕೆಯಾಗಿದ್ದು 977 ಹೆಚ್ಚು ಜನರು ಇನ್ನೂ ಸಂಪರ್ಕಕ್ಕೆ ಸಿಗದೆ ನಾಪತ್ತೆಯಾಗಿದ್ದಾರೆ ಎಂದು ರಾಷ್ಟ್ರೀಯ ವಿಕೋಪ ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ನೇಪಾಳ ಮತ್ತು ಚೀನಾ ಗಡಿಯ ನದಿಪಾತದಲ್ಲಿ ಸಂಭವಿಸಿದ ಹಿಮಪಾತವೇ ಈ ಭೀಕರ ಪ್ರವಾಹಕ್ಕೆ ಕಾರಣ ಎನ್ನಲಾಗಿದ್ದು ನದಿ ತೀರದ ಹಲವು ಗ್ರಾಮಗಳು, ರಸ್ತೆ, ಜಲವಿದ್ಯುತ್ ಯೋಜನೆ ಮತ್ತು ಮೂಲಸೌಕರ್ಯ ಕೊಚ್ಚಿ ಹೋಗಿವೆ. ನಾಪತ್ತೆಯಾಗಿರುವಂತಹ 977 ಜನರಲ್ಲಿ 290 ಭಾರತೀಯರು ಸೇರಿದಂತೆ 517 ಮಂದಿ ವಿದೇಶಿಯರು ಸೇರಿದ್ದಾರೆ. ಸದ್ಯ 13,000 ಹೆಚ್ಚು ನೇಪಾಳಿ ಸೇನೆ ಹಾಗೂ ಪೊಲೀಸ್ ಸಿಬ್ಬಂದಿಯನ್ನು ರಕ್ಷಣೆ ಮತ್ತು ಪರಿಹಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಾಗಿದ್ದು ಹೆಲಿಕಾಪ್ಟರ್ಗಳ ಮೂಲಕ ಸುಮಾರು 3,253 ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ನೇಪಾಳದಲ್ಲಿ ಉಂಟಾದಂತಹ ಭಾರೀ ಪ್ರವಾಹದ ಹಿನ್ನೆಲೆಯಲ್ಲಿ ಬಿಹಾರದಲ್ಲಿ ಎದುರಾಗಿದ್ದಂತಹ ಪ್ರವಾಹದ ಆತಂಕ ಸದ್ಯಕ್ಕೆ ಕಡಿಮೆಯಾಗಿದೆ. ಕಳೆದ ಬುಧವಾರ ರಾತ್ರಿ ಗಂಡಕ್ ನದಿಯ ನೀರಿನ

0: ಹರಿವು ಹೆಚ್ಚಾಗಿದ್ದರೂ ನಿನ್ನೆಯಿಂದ ಹರಿವು ಇಳಿಮುಖವಾಗಿದೆ. ಇಂದು ಬೆಳಗ್ಗೆ 6 ಗಂಟೆಗೆ ವಾಲ್ಮೀಕಿ ನಗರ ಬ್ಯಾರೇಜ್ನಲ್ಲಿ ಗಂಡಕ್ ನದಿಯ ನೀರಿನ ಹರಿವು 99,800 ಕ್ಯೂಸೆಕ್ ದಾಖಲಾಗಿದೆ. ನದಿಯ ನೀರಿನ ಹರಿವು ಸದ್ಯ ಸಾಮಾನ್ಯ ಸ್ಥಿತಿಯಲ್ಲಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವ ವಿಜಯಕುಮಾರ್ ಚೌಧರಿ ತಿಳಿಸಿದ್ದಾರೆ. ಭೋಟೆಕೋಶಿ, ತ್ರಿಶೂಳಿ ಮತ್ತು ನಾರಾಯಣಿ ನದಿಗಳ ಮೂಲಕ ನೀರು ಹರಿದು ಗಂಡಕ್ ನದಿಗೆ ತಲುಪುವ ವೇಳೆ ಅದರ ತೀವ್ರತೆ ಕಡಿಮೆಯಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಗಂಡಕ್ ನದಿಯಿಂದ ಬಾಧಿತವಾಗಬಹುದಾದಂತಹ 8 ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಜಲಸಂಪನ್ಮೂಲ ಇಲಾಖೆಯ ತಂಡಗಳು ಅಣೆಕಟ್ಟೆ ಮತ್ತು ದಡದಲ್ಲಿ 24 ಗಂಟೆಯೂ ನಿಗಾ ಮತ್ತು ಗಸ್ತು ನಡೆಸುತ್ತಿವೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಕೆನಡಾದ ಹಣಕಾಸು ಹಾಗೂ ರಾಷ್ಟ್ರೀಯ ಆದಾಯ ಸಚಿವ ಫ್ರಾನ್ಸ್ವಾ ಫಿಲಿಪ್ ಶಾಂಪೇನ್ ಅವರು ಕೆನಡಾದ ಟೊರೊಂಟೊದಲ್ಲಿ ಭಾರತ ಕೆನಡಾ ಹಣಕಾಸು ಸಚಿವರ ಆರ್ಥಿಕ ಮತ್ತು ಹಣಕಾಸು ಸಂವಾದವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ್ದಾರೆ. ಸಂವಾದದ ಬಳಿಕ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ಮತ್ತು ಹಣಕಾಸು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಸಭೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಲಾಗಿದೆ. ಈ ವರ್ಷದ ಮಾರ್ಚ್ನಲ್ಲಿ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾದ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ಅವರ ಭೇಟಿಯ ಸಂದರ್ಭದಲ್ಲಿ ಕೈಗೊಂಡಂತಹ ದ್ವಿಪಕ್ಷೀಯ ಆರ್ಥಿಕ ಮತ್ತು ಹಣಕಾಸು ಸಹಕಾರವನ್ನು ಬಲಪಡಿಸುವ ಬದ್ಧತೆಯ ಮುಂದುವರಿದ ಭಾಗವಾಗಿ ಈ ಸಂವಾದ ನಡೆದಿದೆ ಎಂದು ಉಭಯ ರಾಷ್ಟ್ರಗಳು ತಿಳಿಸಿವೆ. ಮಹಾರಾಷ್ಟ್ರದ ನಾಸಿಕ್ನಿಂದ 450 ಟನ್ಗೂ ಹೆಚ್ಚು ಈರುಳ್ಳಿಯನ್ನು ಹೊತ್ತೊಯ್ಯುತ್ತಿದ್ದಂತಹ ಮೊದಲ ಕಾಂದಾ ಎಕ್ಸ್ಪ್ರೆಸ್ ಸರಕು ರೈಲು ಇಂದು ಬೆಳಗ್ಗೆ ದೆಹಲಿಗೆ ತಲುಪಿದೆ. ಪ್ರಸ್ತುತ ಹಬ್ಬದ ಋತುವಿನಲ್ಲಿ ಈರುಳ್ಳಿ ಲಭ್ಯತೆಯನ್ನು ಕಾಯ್ದುಕೊಳ್ಳಲು ಮತ್ತು ಬೆಲೆ ಸ್ಥಿರತೆ ಕಾಪಾಡಲು ಸರ್ಕಾರವು ಬಫರ್ ಸ್ಟಾಕ್ನಿಂದ ನಿಯಂತ್ರಿತವಾಗಿ ಈರುಳ್ಳಿಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇದರೊಂದಿಗೆ ಚೆನ್ನೈ, ಕೋಲ್ಕತ್ತಾ, ಕೊಚ್ಚಿ, ಗುವಾಹಟಿ, ಲಕ್ನೋ ಮತ್ತು ಪಾಟ್ನಾ ಸೇರಿದಂತೆ ಇತರ ಪ್ರಮುಖ ನಗರಗಳಿಗೂ ರಸ್ತೆ ಸಾರಿಗೆಯ ಮೂಲಕ ಈರುಳ್ಳಿ ಸರಬರಾಜು ಮಾಡಲಾಗುತ್ತಿದೆ. 2025-26 ಸಾಲಿನಲ್ಲಿ ದೇಶದಲ್ಲಿ 307 ಲಕ್ಷ ಟನ್ಗೂ ಹೆಚ್ಚು ಈರುಳ್ಳಿ ಉತ್ಪಾದನೆಯಾಗುವ ನಿರೀಕ್ಷೆ ಇದ್ದು ಮುಂಬರುವ ತಿಂಗಳುಗಳಲ್ಲಿ ದೇಶೀಯ ಬೇಡಿಕೆಯನ್ನು ಪೂರೈಸಲು ಅಗತ್ಯ ದಾಸ್ತಾನಿದೆ ಎಂದು ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕರಿಗೆ ಕೈಗೆಟುಕುವ ದರದಲ್ಲಿ ಈರುಳ್ಳಿ ತಲುಪಿಸುವ ನಿಟ್ಟಿನಲ್ಲಿ ಎನ್ಸಿಸಿಎಫ್, ನಾಫೆಡ್, ಸಫಲ್ ಮತ್ತು ಕೇಂದ್ರೀಯ ಭಂಡಾರ್ ಮಳಿಗೆಗಳ ಮೂಲಕ ಪ್ರತಿ ಕೆಜಿಗೆ 35 ರೂಪಾಯಿಯಂತೆ ರಿಯಾಯಿತಿ ದರದ ಚಿಲ್ಲರೆ ಮಾರಾಟವನ್ನು ಆರಂಭಿಸಲಾಗಿದೆ. 7 ಸ್ಥಳಗಳಲ್ಲಿ 24 ಪರಮಾಣು ವಿದ್ಯುತ್ ರಿಯಾಕ್ಟರ್ಗಳನ್ನು ಭಾರತ ನಿರ್ವಹಿಸುತ್ತಿದ್ದು ಒಟ್ಟು 8.78 ಗಿಗಾವ್ಯಾಟ್ ಸ್ಥಾಪಿತ ಸಾಮರ್ಥ್ಯವನ್ನು ಹೊಂದಿದೆ. ಹೆಚ್ಚುವರಿಯಾಗಿ 9 ರಿಯಾಕ್ಟರ್ಗಳ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಪರಮಾಣು ಇಂಧನ ಇಲಾಖೆ ತಿಳಿಸಿದೆ. ವಿದ್ಯುತ್ ಉತ್ಪಾದನೆಯ ಜೊತೆಗೆ ಆರೋಗ್ಯ, ಕೃಷಿ ಹಾಗೂ ಕೈಗಾರಿಕಾ ಕ್ಷೇತ್ರಗಳಲ್ಲೂ ಪರಮಾಣು ಶಕ್ತಿ ಕೊಡುಗೆ ನೀಡುತ್ತದೆ. ವಿಕಸಿತ ಭಾರತಕ್ಕಾಗಿ ಪರಮಾಣು ಇಂಧನ ಮಿಷನ್ ಅಡಿಯಲ್ಲಿ 2047 ವೇಳೆಗೆ 100 ಗಿಗಾವ್ಯಾಟ್ ಪರಮಾಣು ವಿದ್ಯುತ್ ಸಾಮರ್ಥ್ಯ ಸಾಧಿಸುವ ಗುರಿಯನ್ನು ಭಾರತ ಹೊಂದಿದೆ. ಸುರಕ್ಷತೆಗೆ ಆದ್ಯತೆ ನೀಡುವ ಭಾರತದ ಪರಮಾಣು ಇಂಧನ ಕಾರ್ಯಕ್ರಮ ಕಠಿಣ ನಿಯಂತ್ರಣ, ಬಹು ಹಂತದ ಸುರಕ್ಷತಾ ಕ್ರಮಗಳು ಮತ್ತು ಸಮಗ್ರ ತುರ್ತು ಸಿದ್ಧತೆಯ ಮೂಲಕ ಜನರು ಹಾಗೂ ಪರಿಸರದ ರಕ್ಷಣೆಯನ್ನು ಖಾತರಿಪಡಿಸುತ್ತಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಸ್ಸಾಂ ಮತ್ತು ಮಿಜೋರಾಂನಲ್ಲಿ ನಡೆಸಿದ 2 ಕಾರ್ಯಾಚರಣೆಗಳಲ್ಲಿ 76 ಕೆಜಿ ಮೆಥಾಮ್ ಫೆಟಮೈನ್ ಮಾತ್ರೆಗಳನ್ನು ವಶಪಡಿಸಿಕೊಂಡಿದ್ದು ಈ ಸಂಬಂಧ ಇಬ್ಬರನ್ನು ಬಂಧಿಸಿದೆ. ಮಾದಕ ದ್ರವ್ಯ ಮತ್ತು ಅಮಲು ಪದಾರ್ಥಗಳ ನಿಯಂತ್ರಣ ಕಾಯ್ದೆ 1985 ಅಡಿಯಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಲಾರಿಯ ಚಾಲಕನ ಆಸನದ ಹಿಂದಿನ ವಿಶೇಷವಾಗಿ ನಿರ್ಮಿಸಿದ ರಹಸ್ಯ ಜಾಗದಲ್ಲಿ ಮಾದಕ ವಸ್ತುಗಳನ್ನು ಅಡಗಿಸಿ ಇಡಲಾಗಿತ್ತು. ಮೆಥಾಮ್ ಫೆಟಮೈನ್ ಅನ್ನು ಮಾದಕ ದ್ರವ್ಯ ಮತ್ತು ಅಮಲು ಪದಾರ್ಥಗಳ ಕಾಯ್ದೆಯ ಅಡಿ ಮನೋವಿಕಾರಕ ಪದಾರ್ಥವೆಂದು ಅಧಿಸೂಚಿಸಲಾಗಿದ್ದು ಇದರ ಅಕ್ರಮ ಉತ್ಪಾದನೆ, ದಾಸ್ತಾನು ಮತ್ತು ಕಳ್ಳ ಸಾಗಾಣಿಕೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಚಿಕಾಗೋ, ಆಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಉದ್ಯಮ ಪ್ರತಿನಿಧಿಗಳ ಜೊತೆಗೆ ಭಾರತದ ಹೂಡಿಕೆ ಅವಕಾಶ ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚೆ ನಡೆಸಲಿದ್ದಾರೆ. ಆಶ್ವಿಲ್ನಲ್ಲಿ

31 ಮತ್ತು ಸೆಪ್ಟೆಂಬರ್ 1ರಂದು ನಡೆಯಲಿರುವ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಅವರು ಭಾರತೀಯ ನಿಯೋಗವನ್ನು ಮುನ್ನಡೆಸಲಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಹೂಡಿಕೆದಾರರ ದುಂಡು ಮೇಜಿನ ಸಭೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12 ವರ್ಷಗಳಲ್ಲಿ ಪಿಎಂ ಜನ್ಧನ್ ಯೋಜನೆಯಿಂದ ಪರಿವರ್ತನಾತ್ಮಕ ಫಲಿತಾಂಶ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಭೀಕರ ಪ್ರವಾಹ, ಮೃತ

ಯಶಸ್ವಿ ಮುಕ್ತಾಯ. ದೆಹಲಿಗೆ ತಲುಪಿದ ಮೊದಲ ಕಾಂದಾ ಎಕ್ಸ್ಪ್ರೆಸ್, ಮಹಾರಾಷ್ಟ್ರದಿಂದ 450 ಟನ್ಗೂ ಹೆಚ್ಚು ಈರುಳ್ಳಿ ಪೂರೈಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸ ಸರಕೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಶ್ರೀರಾಮಚಂದ್ರ ಕೃಪಾಳು ಭಜಮನ ಹರ

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

0: ಸತ್ಯ ಸಾಯಿ ಕೃಷ್ಣ, ಸತ್ಯ ಸಾಯಿ ಕೃಷ್ಣ, ಕೃಷ್ಣ ಕೃಷ್ಣ ಗೋವಿಂದ, ಕೃಷ್ಣ ಗೋಪಾಲ ಬಾಲಕೃಷ್ಣ, ನಂದ ನಂದನ ಭಕ್ತ ಚಂದನ ಗಾನಲೋಲ ಕೃಷ್ಣ, ಗಾನಲೋಲ ಕೃಷ್ಣ.
1: ಕೇಳುಗರೆ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಕೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳನ್ನ ಕೇಳಿದ್ರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.

ಕೃಷ್ಣ ಗೋಪಾಲ ಬಾಲ ಕೃಷ್ಣ ನಂದ ನಂದನ ಭಕ್ತ ಚಂದನ ಗಾನಲೋಲ ಕೃಷ್ಣ ಗಾನಲೋಲ ಕೃಷ್ಣ ಸುಂದರ ವದನ ಸರೋಜ ನಯನ ರಾಧ ಪ್ರಿಯ ಕೃಷ್ಣ ಯಾದವ ಕೃಷ್ಣ ಯಶೋಧ ಕೃಷ್ಣ ಸತ್

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸುಬ್ಬಯ್ಯ, ಬಂಗಾರ ಶೆಟ್ಟಿ ಮತ್ತು ರವಿಕುಮಾರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸ್ನೇಹಿತರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಇವರುಗಳಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ ಬರೋಣ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟುವ ಕ್ರಮ ಕುರಿತು ಕರ್ನಾಟಕ ವನ್ಯಜೀವಿ ಸಂರಕ್ಷಣಾ ಅಧಿಕಾರಿಗಳು, ಲೇಖಕರು ಹಾಗೂ ಪರಿಸರ ತಜ್ಞರಾದ ಶ್ರೀಯುತ ಸಂಜಯ್ ಗುಬ್ಬೀರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾಂಧವ್ಯ ಕೇಂದ್ರ ಜನಧ್ವನಿ. ಕೇಳುಗರು, ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟುವ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇರುವವರು ಕರ್ನಾಟಕದ ಪ್ರಮುಖ ವನ್ಯಜೀವಿ ಸಂರಕ್ಷಣಾ ವಿಜ್ಞಾನಿಗಳು, ಲೇಖಕರು ಮತ್ತು ಪರಿಸರ ತಜ್ಞರು, ಹುಲಿ, ಚಿರತೆ ಹಾಗೂ ಇತರೆ ವನ್ಯಜೀವಿಗಳ ಸಂರಕ್ಷಣೆ, ಮಾನವ ವನ್ಯಜೀವಿ ಸಂಘರ್ಷ ನಿವಾರಣೆಗೆ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿರುವಂತಹವರು ಶ್ರೀ ಸಂಜಯ್ ಗುಬ್ಬೀರ್ ಅವರು. ಇವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ. ನನಗೂ ಇಲ್ಲಿ ಬಂದದಕ್ಕೆ ಬಹಳ ಸಂತೋಷ ಆಗಿದೆ. ಸರ್ಗೂ ಸುತ್ತಮುತ್ತಲಿನ ಕೇಳುಗರ ಜೊತೆಗೆ ಮಾತಾಡೋದಕ್ಕೂ ಬಹಳ ಸಂತೋಷ.
1: ಬಹಳ ಸಂತೋಷ ಆಗ್ತದೆ ಸರ್, ಯಾಕಂದ್ರೆ ಇವತ್ತು ತಾವು ನಮ್ಮ ಸ್ಟುಡಿಯೋದಲ್ಲಿ ಇರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತಾನೆ ಕೂಡ ತಿಳ್ಕೊಳ್ಬಹುದು. ಯಾಕಂದ್ರೆ ನಮ್ಮ ಈ ಒಂದು ತಾಲೂಕಿನಲ್ಲಿ ತಮ್ಮಿಂದ ಮಾಹಿತಿ ಬಹಳ ಮುಖ್ಯ ಅಂತಾನೆ ಕೂಡ ಹೇಳ್ಬೋದು. ಯಾಕಂದ್ರೆ ನಾವು ಈ ವನ್ಯಜೀವಿ ಮತ್ತು ಮಾನವ ಸಂಘರ್ಷದ ಬಗ್ಗೆ ಸಾಕಷ್ಟು ನಮ್ಮ ಎರಡು ತಾಲೂಕುಗಳಲ್ಲಿ ಸಾವು ನೋವುಗಳು ಆಗಿದೆ. ಈ ಸಂದರ್ಭದಲ್ಲಿ ಜನಗಳು ಹೇಗೆ ಒಂದು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತಾವು ಬಂದಿರತಕ್ಕಂಥದ್ದು ಬಹಳ ಖುಷಿ ವಿಚಾರ ಸರ್. ಸರ್, ಮೊದಲನೇದಾಗಿ ಈ ಒಂದು ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಅಂತಂದ್ರೆ ಏನು, ಇದು ಯಾಕೆ ಹೆಚ್ಚಾಗ್ತಾ ಇದೆ ಸರ್?
2: ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಅನ್ನೋದು ಹೊಸ ವಿಚಾರ ಅಲ್ಲ. ಯಾವಾಗಿಂದ ಮಾನವ ಕೃಷಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ, ಜಾನುವಾರುಗಳ ಸಾಕಣೆ ಪ್ರಾರಂಭ ಮಾಡ್ದ, ಅವಾಗಿಂದನೂ ಈ ಸಂಘರ್ಷ ಇದ್ದದ್ದೇ. ಅಂದ್ರೆ ಮಾನವ ಬೆಳೆಯುವಂತ ಬೆಳೆಗಳಿಗೆ ವನ್ಯಜೀವಿಗಳು ಆಕರ್ಷಿತವಾಗಿ ಬರ್ತದೆ. ಅದೇ ತರ ಮಾನವ ಪಾಲಿಸುವಂತ ಜಾನುವಾರುಗಳಿಗೆ ಹುಲಿ, ಚಿರತೆ ಇನ್ನಿತರ ಮಾಂಸಾಹಾರಿ ಪ್ರಾಣಿಗಳು ಆಕರ್ಷಿತವಾಗಿ ಬರ್ತದೆ. ಹಾಗಾಗಿ ಈ ಸಂಘರ್ಷ ಯಾವಾಗಿನ ತನಕ ವನ್ಯಜೀವಿಗಳು ಇರ್ತದೆ ಜೊತೆಗೆ ಮಾನವರು ಇರ್ತಾರೆ ಅಲ್ಲಿ ತನಕ ಇದ್ದಿದ್ದೇ ಇದು ಹೊಸ ವಿಚಾರ ಏನಲ್ಲ ಈ ಸಂಘರ್ಷ. ಇತ್ತೀಚಿನ ದಿನಗಳಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಬಹಳ ಹಲವಾರು ಕಾರಣಗಳಿರುತ್ತೆ. ಒಂದೇ ಕಾರಣ ಅಂತ ಹೇಳಲಿಕ್ಕಾಗುದಿಲ್ಲ. ಒಂದು ಮನುಷ್ಯನ ಜನಸಂಖ್ಯೆ ಜಾಸ್ತಿ ಆಗಿದೆ, ಹಾಗಾಗಿ ವನ್ಯಜೀವಿಗಳ ಆವಾಸ ಸ್ಥಾನ ಕುಗ್ತಾ ಇದೆ. ಕೆಲವು ವನ್ಯಜೀವಿಗಳು ಅವುಗಳ ಆವಾಸ ಸ್ಥಾನ ಇಲ್ದಿದ್ರು ಸಹ ಮಾನವ ನಿರ್ಮಿತ ಆವಾಸ ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯತೆ ಆಗುತ್ತೆ. ಉದಾಹರಣೆಗೆ ಕಬ್ಬಿನ ಗದ್ದೆಯಲ್ಲಿ ಹುಲಿಗಳಿರ್ತದೆ, ಜೋಳದ ತೋಟಗಳ ಹೊಲಗಳಲ್ಲಿ ಚಿರತೆಗಳಿರ್ತದೆ, ಅಥವಾ ಜೋಳದ ಹೊಲಗಳಲ್ಲಿ ಹಂದಿಗಳಿರ್ತದೆ. ಆ ಹಂದಿಗಳನ್ನ ಬೇಟೆ ಆಡ್ಲಿಕ್ಕೆ ಹುಲಿಗಳು ಬರ್ತದೆ. ಮತ್ತೆ ನಿಮಗೆ ಗೊತ್ತಿರೋ ಹಂಗೆ ಇತ್ತೀಚಿನ ದಿನಗಳಲ್ಲಿ ಸರಗೂರು ಸುತ್ತಮುತ್ತ ಸುಮಾರು 25-30 ಹುಲಿಗಳು ರೈತರ ಜಮೀನುಗಳಲ್ಲಿ ಅಥವಾ ಬೀಳ್ಬಿಟ್ಟಿರುವಂತ ಜಮೀನುಗಳಲ್ಲಿ ಬಂದು ಸೇರ್ಕೊಂಡಿದೆ ಹುಲಿಗಳು. ಹಾಗಾಗಿ ಇದು ಒಂದು ಯಾವಾಗ ಮಾನವನಿಗೆ ಅದರಿಂದ ಪರಿಣಾಮ ಬೀರುತ್ತೆ ಅಂದ್ರೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ, ಅವಾಗ ಮಾನವನ ದೃಷ್ಟಿಕೋನದಲ್ಲಿ ಸಂಘರ್ಷ ಆಗುತ್ತೆ. ಅದೇ ತರ ಮಾನವನಿಂದ ವನ್ಯಜೀವಿಗಳಿಗೆ ಯಾವಾಗ ನಕಾರಾತ್ಮಕ ಪರಿಣಾಮ ಬೀಳುತ್ತೆ ಅವಾಗ ವನ್ಯಜೀವಿಗಳ ದೃಷ್ಟಿಕೋನದಿಂದ ಅದು ಸಂಘರ್ಷ ಆಗುತ್ತೆ. ಇದನ್ನು ಎರಡನ್ನು ಒಟ್ಟು ಕೂಡಿಸಿದ್ರೆ ಮಾನವ ವನ್ಯಜೀವಿ ಸಂಘರ್ಷ ಆಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಾರಣಗಳಿಂದ ಪ್ರಾಣಿಗಳ ಇರುವಿಕೆಯೇ ಒಂದು ಸಂಘರ್ಷ ಅನ್ನೋ ತರ ಭಾವನೆ ಬಂದ್ಬಿಟ್ಟಿದೆ. ಅಂದ್ರೆ ಮುಂಚೆ ಯಾರತ್ರನೂ ಸಿಸಿ ಟಿವಿ ಇರ್ತಿರ್ಲಿಲ್ಲ, ಈಗ ಹಳ್ಳಿ ಕಡೆ ತುಂಬಾ ಜನರ ಮನೆಯಲ್ಲಿ ಸಿಸಿ

0: ಟಿವಿ ಇದೆ, ಆ ಸಿಸಿ ಟಿವಿ ಮುಂದೆ ಒಂದು ಕರಡಿನೋ ಚಿರ್ತೆನೋ ಆನೆನೋ ಹೋದ್ರೆ ಓ ಆನೆ ಬಂತು ಚಿರ್ತೆ ಬಂತು ಅಂತ ಅದನ್ನ ವಾಟ್ಸ್ಆಪ್ ನಲ್ಲಿ ಎಲ್ಲರಿಗೂ ಕಳಿಸ್ಬಿಡ್ತಾರೆ. ಅದು ದೊಡ್ಡ ಸುದ್ದಿ ಆಗುತ್ತೆ. ಆ ಚಿರ್ತೆ ಆನೆ ಅಥವಾ ಹುಲಿ ಮುಂಚೆನೂ ಅಲ್ಲೇ ಓಡಾಡ್ತಾ ಇತ್ತು, ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ, ರಾತ್ರಿ ಹೊತ್ತು ಓಡಾಡ್ತಿತ್ತು. ಈಗ ಸಿಸಿ ಟಿವಿ ಇರೋದ್ರಿಂದ ಎಲ್ಲರೂ ಅದನ್ನ ದಾಖಲೆಯನ್ನ ನೋಡಿ ಅದನ್ನ ಸಂಘರ್ಷ ಅನ್ಕೋತಾರೆ. ಹಾಗಾಗಿ ಪ್ರಾಣಿ ಇರೋದೇ ಸಂಘರ್ಷ ಅಲ್ಲ. ಯಾವಾಗ ನಕಾರಾತ್ಮಕ ಪರಿಣಾಮ ಬೀಳುತ್ತೆ, ಬೆಳೆ ಹಾನಿ ಆಗುತ್ತೆ, ಜಾನುವಾರು ನಷ್ಟ ಆಗುತ್ತೆ, ಅಪರೂಪಕ್ಕೆ ಮನುಷ್ಯನ ಮೇಲೆ ದಾಳಿ ಮಾಡಿದಾಗ ಅದು ಸಂಘರ್ಷ.
1: ಸರಿಗ ಕರ್ನಾಟಕದಲ್ಲಿ ಯಾವ ಯಾವ ಒಂದು ವನ್ಯಜೀವಿಗಳೊಂದಿಗೆ ಈ ಒಂದು ಮಾನವ ಸಂಘರ್ಷ ಹೆಚ್ಚು ಕಂಡು ಬರುತ್ತೆ ಸರ್?
0: ಅದು ನಾವೆಲ್ಲಿದ್ದೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಸರ್ಗೂರಿನ ಸುತ್ತಮುತ್ತ ಆದ್ರೆ ಚಿರತೆ, ಆನೆ, ಕಾಡಂದಿ, ಜಿಂಕೆ, ಕಡವೆ, ಇಂಥ ಪ್ರಾಣಿಗಳಿಂದ, ಮಂಗ, ಇಂಥ ಪ್ರಾಣಿಗಳಿಂದ ಜನ ಸಂಘರ್ಷ ಅಂತ ಕರೀತಾರೆ. ಮತ್ತೆ ಪರಿಣಾಮನೂ ಆಗುತ್ತೆ. ಕೆಲವು ಕಡೆ ಹಾವಿಂದ ಸಂಘರ್ಷ ಹೆಚ್ಚಾಗುತ್ತೆ. ನಗರವಾಸಿಗಳ ಬಗ್ಗೆ ಕೇಳಿದ್ರೆ ನಗರದಲ್ಲಿ ಮಂಗಗಳಿಂದ ಸಂಘರ್ಷ ಆಗುತ್ತೆ, ಪಾರಿವಾಳದಿಂದ ಸಂಘರ್ಷ ಆಗುತ್ತೆ. ಹಾಗಾಗಿ ನೀವು ಎಲ್ಲಿದ್ದೀರಾ ಅನ್ನೋದ್ರ ಮೇಲೆ ಅವಲಂಬಿತವಾಗಿದೆ ಯಾವ ಪ್ರಾಣಿಯಿಂದ ಸಂಘರ್ಷ ಆಗ್ತಾ ಇದೆ ಅಂತ. ನಾನು ಸರ್ಗೂರಿನ ಮಟ್ಟಕ್ಕೆ ಮಾತಾಡೋದಾದ್ರೆ ನಾನು ಹೇಳಿದಾಗೆ ಹೆಚ್ಚಾಗಿ ಕಾಡಹಂದಿ, ಜಿಂಕೆ, ಕಡವೆ, ಆನೆ, ಹುಲಿ, ಚಿರತೆ, ಬಹುಶಃ ತಕ್ಕ ಒಂದ್ ಸ್ವಲ್ಪ ಮಟ್ಟಿಗೆ ಕರಡಿಗಳಿಂದನೂ ಈ ಸಂಘರ್ಷ ಆಗ್ತಾ ಇದೆ.
1: ಸರ್, ತಾವು ಹೇಳಿದಂಗೆ ನಿಜವಾಗ್ಲೂ ಸರ್ಗೂರು ಮತ್ತೆ ಕೋಟೆ ಸುತ್ತಮುತ್ತ ಭಾಗಗಳಲ್ಲಿ ತಾವು ಹೇಳಿದಂಗೆ ಹುಲಿ ಇರ್ಬೋದು, ಚಿರತೆ, ಕರಡಿ, ಆನೆಗಳು, ಇವುಗಳ ಜೊತೆ ಹೆಚ್ಚಿನ ಸಂಘರ್ಷಗಳು ಆಗುತ್ತೆ ಅಂತಾನೆ ಕೂಡ ಹೇಳ್ಬೋದು. ಅದೇ ರೀತಿ ಈ ಒಂದು ಅರಣ್ಯ ಪ್ರದೇಶಗಳಲ್ಲಿ ಈ ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಈ ಪ್ರಮುಖವಾಗಿ ಏನೇನು ಕಾರಣಗಳಿರ್ಬೋದು ಸರ್?
0: ಒಂದು, ಮಾನವನ ಜನಸಂಖ್ಯೆ ಜಾಸ್ತಿ ಆದಾಗ ವನ್ಯಜೀವಿಗಳ ಆವಾಸ ಸ್ಥಾನದ ಮೇಲೆ ಒತ್ತಡನೂ ಹೆಚ್ಚಾಗ್ತಾ ಇದೆ. ನಮ್ಮ ದೇಶದಲ್ಲಿ ಬಂಡೀಪುರ, ನಾಗರೋಳೆ ಅಂತ ಪ್ರದೇಶಗಳು ಇರೋದು ಕೇವಲ 5% ಮಾತ್ರ. ಆ ಭಾಗದಲ್ಲಿ ಈ ವನ್ಯಜೀವಿಗಳು ಹೆಚ್ಚಾಗಿ ಜೀವನ ನಡೆಸ್ತಾ ಇದ್ದಾರೆ. ಹುಲಿ ಇರ್ಬೋದು, ಆನೆ ಇರ್ಬೋದು, ಇಂಥ ಪ್ರಾಣಿಗಳು. ಆ 5%ಕ್ಕಿಂತ ಹೆಚ್ಚಿನ ಭಾಗದಲ್ಲಿ ನಾವು ಮನುಷ್ಯರು ಉಪಯೋಗಿಸ್ತಾ ಇದೀವಿ. ಆ 5% ಭಾಗದಲ್ಲೂ ಸಹ ಮನುಷ್ಯರು ಇದಾರೆ, ಇಲ್ಲ ಅಂತಿಲ್ಲ. ಮತ್ತೆ ಅಲ್ಲಿ ಹೆದ್ದಾರಿಗಳಿದಾವೆ, ಅಲ್ಲೂ ಹಲವಾರು ತರದ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದಾವೆ. ಹಾಗಾಗಿ ಒಂದು, ಜನಸಂಖ್ಯೆ ಹೆಚ್ಚಾದಂಗೆ ಪ್ರಾಣಿಗಳ ಆವಾಸ ಸ್ಥಾನ ಕುಗ್ಗದಾಗ ನಮ್ಗೆ ಅದೊಂಥರ ಸಂಘರ್ಷದ ಒಂದು ಸಂಕೀರ್ಣವಾದ ಒಂದು ಪ್ರದೇಶ ಆಗ್ತದೆ ಆ ಭಾಗಗಳು. ಎಲ್ಲಿ ವನ್ಯಜೀವಿಗಳು ಇದಾವೆ, ಮಾನವನೂ ಇದಾವೆ. ಹಾಗಾಗಿ ಆವಾಸ ಸ್ಥಾನದ ಕುಗ್ಗುವಿಕೆ, ಜನರ ಜನಸಂಖ್ಯೆ ಹೆಚ್ಚಳ, ಅಥವಾ ವನ್ಯಜೀವಿಗಳ ಆಹಾರವಾದ ಪ್ರಾಣಿಗಳನ್ನ ನಾವು ಆಕ್ರಮಿಸಿಕೊಂಡಾಗ, ಬೇಟೆ ಆಡಿದಾಗ, ಉದಾಹರಣೆಗೆ ಚಿರತೆ ಅಥವಾ ಹುಲಿ, ಅವುಗಳ ಬಲಿ ಪ್ರಾಣಿಗಳ ಬೇಟೆ ಆಡಿದಾಗ ಅವುಗಳಿಗೆ ಆಹಾರ ಕಡಿಮೆ ಆಗಿ ಜಾನುವಾರುಗಳತ್ತ ಬರುವ ಸಾಧ್ಯತೆಯೂ ಇದೆ. ಅದರೊಟ್ಟಿಗೆ ಕೆಲವು ಪ್ರದೇಶಗಳಲ್ಲಿ, ಬಂಡೀಪುರದಂತಹ ಪ್ರದೇಶಗಳಲ್ಲಿ ಕೆಲವು ವನ್ಯಜೀವಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಆ ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಅವುಗಳ ಆವಾಸ ಸ್ಥಾನ ಅಥವಾ ನೈಸರ್ಗಿಕ ಆವಾಸ ಸ್ಥಾನ ಹಿಗ್ಗಿಲ್ಲ. ಈಗ ಉದಾಹರಣೆಗೆ ಬಂಡೀಪುರದಲ್ಲಿ 1972 20 ಹುಲಿ ಇಂದ ಇತ್ತು ಅಂತ ಹೇಳ್ತಾರೆ. ಇವತ್ತು ಬಂಡೀಪುರದಲ್ಲಿ 150 ಹುಲಿ ಇದೆ. ಆದ್ರೆ ನನ್ನ ದೃಷ್ಟಿಕೋನದಲ್ಲಿ ಬಂಡೀಪುರದ ಹುಲಿಯ ಪಾರಿಸರಿಕ ಧಾರಣಾ ಶಕ್ತಿ, ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಅದಕ್ಕೆ ಇಕೋಲಾಜಿಕಲ್ ಕ್ಯಾರಿಯಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ ಅಂತ, ಹಂಗಂದ್ರೆ ಏನರ್ಥ ಅಂತ ಹೇಳಿದ್ರೆ ಒಂದು ಪ್ರದೇಶದಲ್ಲಿ ಎಷ್ಟು ಹುಲಿ ಇರ್ಬೋದು ಅನ್ನೋದಕ್ಕೆ ನಾವು ಪಾರಿಸರಿಕ ಧಾರಣಾ ಶಕ್ತಿ ಅಂತ ಹೇಳ್ತೀವಿ. ಬಂಡೀಪುರದ ಪಾರಿಸರಿಕ ಧಾರಣಾ ಶಕ್ತಿ ನನ್ನ ಪ್ರಕಾರ 70-80 ಹುಲಿಗಳಷ್ಟೇ. ಆದ್ರೆ ನಾವು ಅಲ್ಲಿ 150 ಹುಲಿಗಳನ್ನ ತುರುಕಿದ್ದೀವಿ. ಈಗ ಅಷ್ಟೊಂದು ಹುಲಿಗಳಾದ್ಮೇಲೆ ಅವುಗಳ ಆವಾಸ ಸ್ಥಾನ ಹಿಗ್ಗಿಲ್ದ ಮೇಲೆ ಎಲ್ಲಿ ಹೋಗ್ತದೆ ಆ ಹುಲಿಗಳು? ಆ ಹುಲಿಗಳು ನೈಸರ್ಗಿಕವಾಗಿ ಕಾಡಿನ ಆಚೆ ಇರುವಂತ ಕೆಲವು ಅನೈಸರ್ಗಿಕ ಆವಾಸ ಸ್ಥಾನಕ್ಕೆ ಬಂದು ಸೇರ್ಕೊಳ್ತಾ ಇದ್ದಾರೆ. ಈಗ ಕೆಲವು ರೈತರು ಜಮೀನುಗಳನ್ನ ಬೀಳ್ಬಿಟ್ಟಿರ್ತಾರೆ, ಅಲ್ಲಿ ಬಂದು ಸೇರ್ಕೊಳ್ತವೆ. ಕೆಲವು ಕಡೆ ಕ್ವಾರಿಗಳಾಗಿ ಅದನ್ನು ಬೀಳ್ಬಿಟ್ಟಿರ್ತಾರೆ, ಅಲ್ಲಿ ಬಂದು ಸೇರ್ಕೊಳ್ತವೆ. ಅಥವಾ ನಾವು ಹೊಲಗಳಲ್ಲಿ ಜೋಳ ಹಾಕಿರ್ತೀವಿ ಅನ್ಕೊಳ್ಳಿ, ಅದು 3-4 ತಿಂಗಳಿಗೆ ಹುಲಿಗೆ ಒಂದು ಒಳ್ಳೆ ಆವಾಸ ಸ್ಥಾನ ಆಗುತ್ತೆ, ಯಾಕಂದ್ರೆ ಅಲ್ಲಿ ಕಾಡಂದಿ ಬಂದು ಸೇರ್ಕೊಂಡಿರುತ್ತೆ, ಅದನ್ನ ಹುಡುಕೊಂಡು ಹುಲಿಗಳು ಬರ್ತದೆ. ಹಾಗಾಗಿ ನಮಗೆ ಮೂಲಭೂತವಾಗಿ ನಾವು ನೋಡ್ಬೇಕಾಗಿರೋದು, ಬಂಡೀಪುರದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗಿ ಅಥವಾ ನಾಗರಹೊಳೆಯಲ್ಲಿ ಹೆಚ್ಚಾಗಿ ಅವು ಆಚೆ ಕಡೆ ಬಂದು ಅನೈಸರ್ಗಿಕ ಪ್ರದೇಶಗಳಲ್ಲಿ ಸೇರ್ಕೊಳ್ತಾ ಇದೆ. ಇದು ಕೂಡ ಒಂದು ಮುಖ್ಯವಾದ ಕಾರಣ.
1: ಸರಿ, ಇದ್ರ ಜೊತೆಗೆ ಈಗ ತಾವು ಹೇಳಿದಂಗೆ ಈಗ ಅರಣ್ಯ ನಾಶ ಇರ್ಬೋದು ಅಥವಾ ಈ ಒಂದು ಜೀವ ವೈವಿಧ್ಯತೆ ಒಂದು ಕುಸಿತದಿಂದ ಒಂದು ಕೂಡ ಈ ಒಂದು ಸಂಘರ್ಷ ಹೆಚ್ಚಾಗ ಸಾಧ್ಯತೆಗಳಿರುತ್ತೆ, ಹೇಗೆ ಸರ್?
0: ಇಲ್ಲ, ಈ ಸಂಘರ್ಷ ಆಗೋದು ಯಾವ ಪ್ರಾಣಿಗಳಲ್ಲಿ ಅಂದ್ರೆ ಅವುಗಳ ಸಂಖ್ಯೆ ಜಾಸ್ತಿ ಇರೋ ಪ್ರಾಣಿಗಳು, ಈಗ ಆನೆ ಇರ್ಬೋದು, ಹುಲಿ ಇರ್ಬೋದು. ನಾನೇ ನೋಡಿದಾಗ ನಾನು 1975 ಈ ಪ್ರದೇಶಕ್ಕೆ ಬರ್ತಾ ಇದ್ದೀನಿ, ಬಂಡೀಪುರ ಇರ್ಬೋದು, ನಾಗರಹೊಳೆ ಇರ್ಬೋದು, ಅವಾಗ ಈ ತರ ಸಂಘರ್ಷ ಇರ್ಲಿಲ್ಲ. ಮತ್ತೆ ಆನೆಗಳ ಸಂಖ್ಯೆನೂ ಇಷ್ಟು ಹೆಚ್ಚಿರ್ಲಿಲ್ಲ. ಅವಾಗ ಏನಾಗೋದು, ಬೇಸಿಗೆ ಸಮಯಗಳಲ್ಲಿ ಪ್ರಾಣಿಗಳು, ಅದರಲ್ಲೂ ಆನೆಗಳು, ನಾಗರಹೊಳೆಯ ಉತ್ತರ ಪ್ರದೇಶದಿಂದ, ಬಂಡೀಪುರದ ಈಶಾನ್ಯ ಪ್ರದೇಶದಿಂದ ಎಲ್ಲ ಕಬಿನಿ ಹಿನ್ನೀರಿಗೆ ಬರೋವು. ಕಬಿನಿ ಹಿನ್ನೀರಿಗೆ ಹಾಗಾಗಿ ಬೇಸಿಗೆಗಾಲದಲ್ಲಿ ನೀವು ಕಬಿನಿ ಹಿನ್ನೀರಿಗೆ ಹೋದ್ರೆ ಅಂತರ್ಸಂತೆ ಕಡೆ ಎಲ್ಲ ಹೋದ್ರೆ ಒಂದೇ ಸಂಜೆಯಲ್ಲಿ 350-400 ಆನೆ ಕಾಣೋದು. ಇವತ್ತು 400 ಆನೆ ಕಾಣೋದಿಲ್ಲ, 10-20-30-40 ಆನೆಗಳು ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ ಮುಂಚೆ ಬೇಸಿಗೆ

0: ಅಲ್ಲೆಲ್ಲ ಕಬಿ ನೀರಿಗೆ ನೀರು ಹುಡ್ಕೊಂಡು ಬರೋ. ಈಗ ಅರಣ್ಯದಲ್ಲಿ ಎಲ್ಲಾ ಪ್ರದೇಶಗಳಲ್ಲಿ 1 ಚದರ ಕಿಲೋಮೀಟರ್ಗೆ 2-2 ಕೆರೆ ತೋಡಿದ್ದಾರೆ.
1: ಅಂದ್ರೆ
0: ಅರಣ್ಯದ ಎಲ್ಲಾ ಭಾಗಗಳಲ್ಲಿ ವರ್ಷ ಪೂರ್ತಿ ನೀರು ಸಿಗ್ತದೆ. ಒಂದು ಕೆರೆ ತೋಡೋದು, ಇನ್ನೊಂದು ಅಥವಾ ಬೋರ್ವೆಲ್ ಹಾಕಿ ಅದನ್ನ ಸೋಲಾರಿಂದ ಆಚೆ ಎತ್ತಿ ಕೆರೆಗಳಿಗೆ ತುಂಬಿಸೋದು. ಅಂದ್ರೆ ವರ್ಷ ಪೂರ್ತಿ ಅಲ್ಲಿ ನೀರು ಸಿಗ್ತದೆ ಕೆರೆಗಳಲ್ಲಿ, ಕಾಡಿನ ಎಲ್ಲಾ ಭಾಗಗಳಲ್ಲಿ. ಹಿಂದೆ ಏನಾಗೋದು, ಆತರ ಬೇಸಿಗೆಗಾಲದಲ್ಲಿ ವಲಸೆ ಬರ್ತಾ ಇದ್ವು ಪ್ರಾಣಿಗಳು ಎಲ್ಲಿ ಕಬಿನಿ ಹಿನ್ನೀರಿಗೆ. ವಲಸೆ ಬರುವಾಗ ಕೆಲವು ಅನಾರೋಗ್ಯದಿಂದ ಇರೋ ಪ್ರಾಣಿಗಳು, ಚಿಕ್ಕ ಮರಿಗಳು ಆ ವಲಸೆ ಸಮಯದಲ್ಲಿ ಸತ್ತೋಗೋದು ಒತ್ತಡದಿಂದ. ಅಂದ್ರೆ ನೀರು ಕಡಿಮೆ ಇರೋದು ಅಥವಾ ಆಹಾರ ಕಡಿಮೆ ಇರೋ ಒತ್ತಡದಿಂದ ಸತ್ತೋಗೋದು. ಅದಕ್ಕೆ ನೈಸರ್ಗಿಕ ಮೃತ್ಯುತೆ ಅಂತ ನಾವು ಕರಿತೀವಿ, ಮೃತ್ಯತೆ ಅಂತ ಕರಿತೀವಿ. ಅಂದ್ರೆ ಒಂದು ಜೀವ ಹುಟ್ಟದ ಮೇಲೆ ಅದು ಸಾಯಲೇಬೇಕು, ಹಲವಾರು ಕಾರಣಗಳಿಗೆ ಹಲವಾರು ವಯಸ್ಸಿನಲ್ಲಿ ಸಾಯ್ತದದು. ಹಾಗಾಗಿ ಆ ನೈಸರ್ಗಿಕ ಮೃತ್ಯತೆಯನ್ನು ನಾವು ಇವಾಗ ಕಡಿಮೆ ಮಾಡಿದೀವಿ. ಎಲ್ಲಾ ಕಡೆನೂ ನೀರು ಕೊಡೋದು, ಎಲ್ಲಾ ಪ್ರಾಣಿಗಳಿಗೆ, ಇದು ಜಿಂಕೆಗಳು ಹೆಚ್ಚಾಗ್ಲಿ ಹುಲಿಗಳಿಗೋಸ್ಕರ ಅಂತ ಅದು ಕಾಡನ್ನ ಕಡಿದು ಅದನ್ನು ಹುಲ್ಲುಗಾವಲಾಗಿ ಮಾರ್ಪಾಡು ಮಾಡೋದು. ಅವಾಗ ಏನಾಗ್ತದೆ, ಜಿಂಕೆ ಸಂಖ್ಯೆ ಜಾಸ್ತಿ ಆಗುತ್ತೆ. ಜಿಂಕೆ ಸಂಖ್ಯೆ ಜಾಸ್ತಿ ಆದಾಗ ಹುಲಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹುಲಿಗಳಿಗೆ ನೀರುನು ಇದೆ, ಜಿಂಕೆನೂ ಇದೆ. ಅವುಗಳ ಮರಿಗಳು ಈ ಆಹಾರ ಮತ್ತು ನೀರಿನ ಕೊರತೆಯಿಂದ ಸಾಯೋದಿಲ್ಲ, ಮೃತ್ಯತೆ ಇಲ್ಲ. ಆದ್ರೆ ಕಾಡಿನ ಪ್ರದೇಶ ಹಿಗ್ತಾ ಇಲ್ಲ, ಕುಗ್ಗುತ್ತಾ ಇದೆ. ಕಾಡಿನ ಪ್ರದೇಶ ಹಿಗ್ಗಿಲ್ಲ, ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂದ ತಕ್ಷಣ ವನ್ಯಜೀವಿಗಳು ಆಚೆ ಕಡೆ ಬಂದೇ ಬರುತ್ತೆ. ಹಾಗಾಗಿ ನಾವು ಹೇಗೆ ಕಾಡನ್ನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡೋದು ಇದೆಯೋ ಅದು ಬಹಳ ಮುಖ್ಯ. ನಾವು ವನ್ಯಜೀವಿ ಸಂಘರ್ಷವನ್ನ ಕಡಿಮೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಆನೆಗಳ ಸಂಖ್ಯೆ ಮೃತ್ಯತೆ ಇಲ್ದಲೇನೆ, ಆ ಬೇಸಿಗೆಗಾಲದಲ್ಲಿ ಅದಕ್ಕೆ ನೀರಿಲ್ದಲೆ ಆಹಾರ ಇಲ್ದಲೆ ಸಾಯ್ತಾ ಇದ್ದದನ್ನ ಇವಾಗ ತಡೆದಿದ್ದೀವಿ. ಅದರಿಂದ ಅವುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಸಂಖ್ಯೆ ಜಾಸ್ತಿ ಆದ್ಮೇಲೆ ಏನ್ ಮಾಡ್ತಾವೋ, ಆಚೆ ಬರ್ತಾರೆ, ಆಚೆ ಬಂದೇ ಬರ್ತಾವೆ. ಜನರಲ್ ಒಂದು ತಪ್ಪು ಅಭಿಪ್ರಾಯ ಅಂದ್ರೆ ಕಾಡಿನಲ್ಲಿ ಬೇಸಿಗೆ ಸಮಯದಲ್ಲಿ ನೀರಿಲ್ಲ ಮೇವಿಲ್ಲ ಅದಕ್ಕೆ ಆಚೆ ಬರ್ತವೆ ಅನ್ಕೊಂಡಿದ್ದಾವೆ, ಅದು ತಪ್ಪು. ಕಾಡಿನಲ್ಲಿ ಖಂಡಿತ ನೀರಿದೆ, ಕಾಡಿನಲ್ಲಿ ಅದಕ್ಕೆ ಬೇಕಾದಂತಹ ಹಲವಾರು ಮೇವಿನ ಸಸ್ಯ ವರ್ಗಗಳಿದಾವೆ. ಹಾಗಾಗಿ ನಾವು ಅವುಗಳಿಗೆ ಹೆಚ್ಚು ನೀರು ಕೊಡೋದು, ಹೆಚ್ಚು ಕೆರೆ ತೋಡೋದು, ಚೆಕ್ ಡ್ಯಾಮ್ ಮಾಡೋದು ಇದನ್ನೆಲ್ಲ ನಿಲ್ಲಿಸಲೇಬೇಕು. ಇವತ್ತಿಂದ ಅದನ್ನು ಪ್ರಾರಂಭ ಮಾಡಿ ಆನೆಗಳಿಗೆ ಆಗ್ಲಿ ಹುಲಿಗಳಿಗೆ ಆಗಿ ನೈಸರ್ಗಿಕ ಮೃತ್ಯತೆಯನ್ನು ಹೆಚ್ಚಿಸಿದ್ರೆ ಅವಾಗ ಅವುಗಳ ಸಂಖ್ಯೆ ಸಾಧಾರಣ ಧಾರಣಾ ಶಕ್ತಿಯ ಮಟ್ಟಕ್ಕೆ ಬಂದು ನಮಗೆ ಸಂಘರ್ಷ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ಸಂಘರ್ಷ ಇದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದಕ್ಕೆ ಮುಖ್ಯ ಕಾರಣ ನಾವು ವನ್ಯಜೀವಿ ಆವಾಸ ಸ್ಥಾನಗಳನ್ನ ಅವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾ ಇರೋದು.
1: ಸರ್, ಈಗ ತಾವು ಹೇಳಿದಂಗೆ ಈಗ ಒಂದು ವೇಳೆ ಈಗ ವನ್ಯಜೀವಿಗಳು ಗ್ರಾಮ ಅಥವಾ ಈ ಒಂದು ಕೃಷಿ ಜಮೀನುಗಳಿಗೆ ಬಂದಾಗ ಸಾರ್ವಜನಿಕರು ಮೊದಲು ಏನ್ ಮಾಡ್ಬೇಕು ಸರ್?
0: ಮೊದಲು ಅಂತ ಹೇಳಿದ್ರೆ ನಾವು ಅವುಗಳ ವನ್ಯಜೀವಿಗಳ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸ್ಕೊಳ್ಬೇಕು ಸಂಘರ್ಷ ಆಗದ ಹಾಗೆ. ಅಂದ್ರೆ ಇವಾಗ ನಾನು ಮೇಕೆ ಕಾಯ್ತಿದ್ದೆ, ಕುರಿ ಕಾಯ್ತಿದ್ದೆ, ದನ ಕಾಯ್ತಿದ್ದೆ, ಒಂದ್ ಚಿರತೆ ಬಂದು ಇಳಿತು ಅನ್ಕೊಳ್ಳಿ, ಮಧ್ಯೆ ಪ್ರವೇಶಿಸಬಾರ್ದು. ಯಾಕಂದ್ರೆ ಚಿರತೆ ಹಿಡ್ದೆ ಹಿಡಿಯುತ್ತೆ, ಅದು ನಮ್ಗಿಂತ ಹೆಚ್ಚು ಶಕ್ತಿಶಾಲಿ ಪ್ರಾಣಿ. ನಾವು ಮಧ್ಯದಲ್ಲಿ ಮೇಕೆ ಬಿಡಿಸ್ಲಿಕ್ಕೆ ಹೋದ್ರೆ ನಮ್ಗೂ ಗಾಯ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಯ್ತು, ಮೇಕೆ ಹಿಡಿತಾ ಇಟ್ಕೊಂಡು ಹೋಗೋದಕ್ಕೆ ಬಿಟ್ಬಿಡಿ, ಅವಕಾಶ ಮಾಡಿಕೊಡಿ. ಅದನ್ನ ಅರಣ್ಯ ಇಲಾಖೆಯಲ್ಲಿ ನೀವು ಪರಿಹಾರ ತಗೊಳ್ಳೋದು ಮುಖ್ಯ ಆಗುತ್ತೆ. ಆದ್ರೆ ನಾವು ಅದ್ರ ಮಧ್ಯೆ ಹೋದ್ರೆ ನಮ್ಗೂ ಗಾಯ ಸಾವು ನೋವುಗಳಾಗೋ ಸಾಧ್ಯತೆ ಹೆಚ್ಚಿರುತ್ತೆ. ಒಂದು ಎರಡನೇ ಮುಂಜಾಗ್ರತಾ ಕ್ರಮಗಳು ಅಂದ್ರೆ ನಮ್ಗೆ ಆನೆ ಆಗ್ಲಿ ಹುಲಿ ಆಗ್ಲಿ ಚಿರತೆ ಆಗ್ಲಿ ನಮ್ಮ ಹೊಲಗದ್ದೆಗಳಲ್ಲಿ ಕಂಡ್ರೆ ಅದ್ರ ಹತ್ರ ಹೋಗ್ಬಾರ್ದು. ಎಷ್ಟೊಂದ್ಸಲ ನಮ್ಮ ಆಸಕ್ತಿ ಕೌತುಕತೆಯಿಂದ ಹತ್ರ ಹೋಗ್ತೀವಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲಾರ ಕೈಲೂ ಮೊಬೈಲ್ ಇರುತ್ತೆ, ಮೊಬೈಲ್ ಅಲ್ಲಿ ಫೋಟೋ ತೆಗಿಯಕ್ಕೆ ವಿಡಿಯೋ ತೆಗಿಯಕ್ ಹೋಗ್ತಾರೆ, ಅವಾಗ ಸಾವು ನೋವು ಆಗ್ತದೆ. ಅದು ಎರಡನೇದು ನಿಲ್ಲಿಸ್ಬೇಕು. ಮೂರನೇದು ಸುಳ್ಳು ಸುದ್ದಿ ಹಬ್ಬೋದನ್ನು ನಿಲ್ಲಿಸ್ಬೇಕು. ನಾನು ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ತೆಗೆದ ತಕ್ಷಣ ವಾಟ್ಸ್ಆಪ್ ಹಾಕ್ತೀನಿ, 10 ಹಳ್ಳಿಗಳಿಗೆ ಕಳಿಸ್ತಾರೆ. ಆ 10 ಹಳ್ಳಿಯವ್ರು ಅಲ್ಲಿ ಬಂದು ಸೇರ್ಕೊಳ್ತಾರೆ. ಸೇರ್ಕೊಂಡಾಗ ಹುಲಿಗೆ ಗಾಬರಿಯಾಗಿ ಅದನ್ನು ಯಾರ ಮೇಲೂ ಎರಗುತ್ತೆ. ಯಾಕಂದ್ರೆ ನಾವೆಲ್ಲ ಹುಲಿ ಒಂದು ಪೊದಲ್ಲಿದ್ರೆ ಸುತ್ತ ಸೇರ್ಕೊಳ್ತೀವಿ. ಈಗ ನಮ್ಗೇನೆ ಕಾಡಿನ ಮಧ್ಯೆ 10 ಹುಲಿಗಳ ಮಧ್ಯೆ ನನ್ನೊಬ್ಬನ ಹಾಕಿದ್ರೆ ನನಗೆ ಎಷ್ಟು ಗಾಬರಿ ಆಗುತ್ತೆ, ಅದೇ ತರ ಹುಲಿಗೂ 100 ಜನ ಸೇರಿದಾಗ ಅದಕ್ಕೆ ಗಾಬರಿ ಆಗಿರುತ್ತೆ. ಎಷ್ಟೋ ಸಲ ನಾವು ವಿಡಿಯೋದಲ್ಲಿ ನೋಡ್ತಿರ್ತೀನಿ, ಹುಲಿ ಯಾರ್ದೋ ಜಮೀನಿಗೆ ಬಂದಿರುತ್ತೆ, ಅದನ್ನ ಓಡ್ಸಕ್ಕೆ 10-15 ಜನ ಅದರಿಂದ ಓ ಅಂತ ಕಿರ್ಚ್ಕೊಂಡು ಹೋಗ್ತಿರ್ತಾರೆ. ಅರಣ್ಯ ಇಲಾಖೆಗೂ ಕೆಲಸ ಮಾಡಕ್ ಬಿಡುದಿಲ್ಲ. ಅಂತ ಸಮಯದಲ್ಲಿ ಹುಲಿಗಳು ತಿರುಗಿ ಅಥವಾ ಆನೆಗಳು ತಿರುಗಿ ಜನರಿಗೆ ಸಾವು ನೋವಾಗಿರೋದು ಸಾಕಷ್ಟು ಸಮಯ ಆಗುತ್ತೆ. ಹಾಗಾಗಿ ಜನ ಗುಂಪಿನಲ್ಲಿ ಹುಲಿ ಚಿರತೆ ಆನೆಗಳು ಬಂದಿರೋ ಪ್ರದೇಶಕ್ಕೆ ಹೋಗಲೇಬಾರದು, ಹೋದ್ರೆ ಖಂಡಿತ ಸಾವು ನೋವಾಗುತ್ತೆ. ಅದನ್ನ ಆಮೇಲೆ ನಾವು ಬೇರೆಯವ್ರ ಮೇಲೆ ದೂರೋದು, ಪ್ರಾಣಿಗಳ ಮೇಲೆ ದೂರೋದು ಅವಶ್ಯಕತೆ ಇಲ್ಲ.
1: ಖಂಡಿತ.
0: ನಾಲ್ಕನೇ ವಿಚಾರ ಅಂತ ಹೇಳಿದ್ರೆ ಈಗ ಪ್ರಾಣಿಗಳು ಏನಕ್ಕೆ ಬರುತ್ತೆ, ಬೆಳೆ ಇಲ್ಲ ನಮ್ಮ ಜಾನುವಾರು ತಿನ್ನಕ್ಕೆ. ಬೆಳೆ ಮತ್ತು ಜಾನುವಾರನ್ನು ನಾವು ರಕ್ಷಣೆ ಮಾಡ್ಕೊಳ್ಳೇಬೇಕು. ಈಗ ಒಂದು ಟೇಬಲ್ ಮೇಲೆ ನಾವು ಬೆಲ್ಲ ಇಟ್ಬಿಟ್ಟು ಇರುವೆ ಬರಬೇಡಿ ಅಂದ್ರೆ ಬರಕ್ ಆಗೋದಿಲ್ಲ, ಇರುವೆ ಬಂದೇ ಬರುತ್ತೆ. ಅದಕ್ಕೆ ನಾವು ಬೆಲ್ಲನ ಡಬ್ಬದಲ್ಲಿ ಹಾಕಿಡ್ಬೇಕು ಇರುವೆ ಬರದಂಗೆ. ಅದೇ ತರ ನಮ್ಮ ಜಾನುವಾರು ರಕ್ಷಣೆನೂ ಬಹಳ ಮುಖ್ಯ ಆಗುತ್ತೆ. ಕೊಟ್ಟಿಗೆಯಲ್ಲಿ ಸರಿಯಾದ ಕೊಟ್ಟಿಗೆಯಲ್ಲಿ ಕಟ್ಟಬೇಕು, ರಾತ್ರಿ ಹೊತ್ತು ಕೊಟ್ಟಿಗೆ ಒಳಗಡೆ ಹಾಕ್ಬೇಕು. ಆದಷ್ಟು ಕೊಟ್ಟಿಗೆ ಆಚೆ ಕಡೆ ಒಂದು ದೀಪ ಒಂಚೂರು ಗಲಾಟೆ ಮಾಡೋ ಹಂಗೆ ಏನಾದ್ರು ಹಾಡುಗಳು ಹಾಕೋದು ರೇಡಿಯೋ ಹಾಕೋದು ಮಾಡಿದ್ರೆ ಅಲ್ಲಿಗೆ ಹುಲಿ ಚಿರತೆ ಅಂತ ಪ್ರಾಣಿಗಳು ಬರೋದು ಕಡಿಮೆ ಆಗುತ್ತೆ. ಹಾಗಾಗಿ ಹಲವು ಬೇರೆ ಬೇರೆ ಪ್ರಾಣಿಗಳಿಗೆ ಬೇರೆ ಬೇರೆ ವಿಧಾನಗಳಿಂದ

0: ನಾವು ಸಂಘರ್ಷವನ್ನು ಕಡಿಮೆ ಮಾಡಬೇಕು.
1: ಸರಿಗೆ ತಾವು ಹೇಳ್ದಂಗೆ ನಾವು ಯಾವ ರೀತಿ ಒಂದು ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ. ಈಗ ಅದೇ ರೀತಿ ಈಗ ಕಾಡು ಪ್ರಾಣಿಗಳನ್ನು ಕಂಡಾಗ ನಮ್ಮ ಜನರು ಮಾಡ್ತಕ್ಕಂಥ ಒಂದು ತಪ್ಪುಗಳು ಏನು?
0: ಅದನ್ನ ಮುಂಚೆ ಹೇಳಿದಾಗ, ಒಂದು ಅವುಗಳಲ್ಲಿ ಫೋಟೋ ತೆಗಿಯಕ್ಕೆ ಹೋಗೋದು ನಿಲ್ಲಿಸ್ಬೇಕು.
1: ಹೌದು,
0: ಫೋಟೋ ಇಲ್ದಿದ್ರು ಅದನ್ನ ಕೌತುಕತೆಯಿಂದ ನೋಡಕ್ ಹತ್ರದಿಂದ ನೋಡ್ಬೇಕು, ಅದೇನಾಯ್ತು ಕಣ್ಣ ನೋಡೋಣ ಹೋಗೋಣ ಅನ್ನೋದನ್ನ ಅದನ್ನು ನಿಲ್ಸ್ಬೇಕು. ಅದೇ ಅಲ್ಲಿ ಹೋದ್ರೆ ಖಂಡಿತ ಗಾಯ ಆಗೋದು, ಸಾವು ನೋವುಗಳಾಗೋದೇ ಆಗುತ್ತೆ. ಅದಾದ ನಂತರ ಅದು ಹಿಡಿದ್ರೆ, ನಾನು ಮುಂಚೆ ಹೇಳಿದಾಗ ಜಾನುವಾರು ಹಿಡಿದ್ರೆ ಬಿಟ್ಬಿಡಿ, ಅದನ್ನ ಮದ್ಯಕ್ಕೆ ಹೋಗ್ಬೇಡಿ, ಮದ್ಯಕ್ಕೆ ಹೋದ್ರೆ ನಮ್ಗೇನೆ ತೊಂದರೆ ಹೆಚ್ಚಾಗೋದು. ಆಮೇಲೆ ಅರಣ್ಯ ಇಲಾಖೆಯಿಂದ ಪರಿಹಾರ ತಗೊಳ್ಳೋಣ, ಅದು ಪರಿಹಾರ ಕೊಡೋದು ಕಡಿಮೆ ಇದೆ, ತಡನೂ ಮಾಡ್ತಾರೆ, ಅದು ಬೇರೆ ವಿಚಾರ. ಆದ್ರೆ ನಮ್ಮ ಜೀವಕ್ಕಿಂತ ಹೆಚ್ಚು ಬೆಲೆ ಇಲ್ಲ, ಹಾಗಾಗಿ ಮಧ್ಯದಲ್ಲಿ ಹೋಗಿ ತಡೆಯಲಿಕ್ಕೆ ಪ್ರಯತ್ನ ಪಡಬೇಡಿ. ಮತ್ತೆ ಕಾಡೊಳಗಡೆ ಹೋದ್ರೆ, ಜಾನುವಾರು ಬಿಟ್ಕೊಂಡು ಹೋದ್ರೆ, ನೀವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ. ಕಾಡೊಳಗಡೆ ಹುಲಿ ಇದೆ ಅಂತ ಗೊತ್ತು, ಚಿರತೆ ಇದೆ ಅಂತ ಗೊತ್ತೇ ಗೊತ್ತಿದೆ, ಅಲ್ಲಿ ನಾವು ಜಾನುವಾರು ತಗೊಂಡು ಹೋದಾಗ ಅವುಗಳಿಗೆ ಆಕರ್ಷಿತವಾಗಿ ವನ್ಯಜೀವಿಗಳು ಬಂದೇ ಬರುತ್ತೆ. ಹಾಗಾಗಿ ನಾವು ಬಹಳ ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಕೋಬೇಕು. ನಂತರ ರಾತ್ರಿ ನೀರು ಕಟ್ಟಕ್ ಹೋಗ್ತೀವಿ ಜಮೀನ್ಗೆ, ಕಬ್ಬಿನ ಗದ್ದೆಗೋ ಜೋಳದ ತೋಟಕ್ಕೋ ನೀರು ಕಟ್ಟಕ್ ಹೋಗುವಾಗ ಒಬ್ಬೊಬ್ಬರೇ ಹೋಗ್ಬಾರ್ದು. ಎಷ್ಟೊಂದ್ ಕಡೆ ಪಾಪ ರಾತ್ರಿ ಮಾತ್ರ ಬರೋದು ವಿದ್ಯುತ್ ಶಕ್ತಿ, 3-phase ಕರೆಂಟ್ ಬರೋದು ರಾತ್ರಿ ಮಾತ್ರ, ಏನೋ ಬಾವಿ ಲೈನ್ ಬರೋದು ರಾತ್ರಿ ಹೊತ್ತು ಮಾತ್ರ. ಹಂಗಾಗಿ ರಾತ್ರಿ ಹೋಗ್ಬೇಕಾದ್ರೆ ಸದ್ದು ಮಾಡ್ಕೊಂಡು ಅಥವಾ ಜನರೊಟ್ಟಿಗೆ ಮಾತಾಡ್ಕೊಂಡು ಇಬ್ರು ಮೂವರು ಮಾತಾಡ್ಕೊಂಡು ಹೋದ್ರೆ ಯಾವುದೇ ವನ್ಯಜೀವಿ ಇದ್ರು ಯಾರೋ ಬರ್ತಾ ಇದಾರೆ ಅಂತ ಬಿಟ್ಟು ದೂರ ಹೋಗುತ್ತೆ. ಆದರೆ ಹೆಚ್ಚು ನಮ್ಮಲ್ಲಿ ಸ್ಥಿತಿವಂತರಿದ್ರೆ, ಸ್ವಲ್ಪ ನಮ್ಮ ಮೋಟರ್ ಆನ್ ಮಾಡೋದನ್ನ ಮೊಬೈಲ್ ಅಲ್ಲೇ ಆನ್ ಮಾಡೋದು, ಇವಾಗ ಹೊಸ ತಂತ್ರಜ್ಞಾನಗಳು ಬಂದಿದ್ದಾವೆ, ನಾವು ಮನೆಯಲ್ಲೇ ಕುತ್ಕೊಂಡು ಇವತ್ತು ರಾತ್ರಿದ್ದು ನಮ್ದು ಮೋಟರ್ ಆನ್ ಮಾಡ್ಕೋಬಹುದು, ಏನೋ ಮೊಬೈಲ್ ಸಿಮ್ ಕಾರ್ಡ್ ಉಪಯೋಗಿಸಿ. ಅಂತ ಅಳವಡಿಕೆಗಳನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಒಂದು ವಿಚಾರ ನಾವು ಅರ್ಥ ಮಾಡ್ಕೋಬೇಕು, ಹುಲಿ ಆಗ್ಲಿ ಚಿರತೆ ಆಗ್ಲಿ ಮಾಂಸಾಹಾರಿ ಪ್ರಾಣಿ, ಅದು ಮಾಂಸ ತಿನ್ನೋದು ಬಿಡೋದಿಲ್ಲ. ಅದಕ್ಕೆ ಮಾಂಸ ತಿನ್ಬೇಡಪ್ಪ ನೀನ್ ಸಸ್ಯಹಾರಿ ಆಗು ಅಂತ ಹೇಳಿದ್ರೆ ಅದು ಬಿಡೋದಿಲ್ಲ. ಹಂಗಾಗಿ ಏನಾದ್ರೂ ಬದಲಾವಣೆ ತಂದ್ಕೊಳ್ಬೇಕು ಅಂದ್ರೆ ನಮ್ಮಿಂದ ಬದಲಾವಣೆ ತಂದ್ಕೊಂಡು ನಮ್ಮ ಸುರಕ್ಷತೆಗೆ ನಮ್ಮಲ್ಲಿ ಬದಲಾವಣೆ ತರ್ಕೊಳ್ಬೇಕಾಗುತ್ತೆ.
1: ಸರ್, ಇದ್ರ ಜೊತೆಗೆ ಈಗ ಈ ಒಂದು ವನ್ಯಜೀವಿ ಸಂರಕ್ಷಣೆಯಲ್ಲಿ ಈಗ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೇಗೆ ಆ ಒಂದು ಸಂರಕ್ಷಣೆಯಲ್ಲಿ ಯಾವ ರೀತಿ ಭಾಗವಹಿಸಬಹುದು, ಯಾವ ತರ ಒಂದು ಅವೇರ್ನೆಸ್ ನ ಮೂಡಿಸಬಹುದು ಸರ್? ಅವರು
0: ಹೆಚ್ಚಿನ ಎನ್ ಜಿ ಒಗಳು, ಏನು ಸರ್ಕಾರೇತರ ಸಂಸ್ಥೆಗಳಿದಾವಲ್ಲ, ಅದರಲ್ಲೂ ಈ ವನ್ಯಜೀವಿಗಳ ಮೇಲೆ ಕೆಲಸ ಮಾಡೋರು ಎಲ್ಲರೂ ನಗರ ಪ್ರದೇಶಗಳಲ್ಲೇ ಮಾಡೋದು, ದುರಾದೃಷ್ಟವಶಾತ್. ಹಾಗಾಗಿ ಈ ಸಂಸ್ಥೆಗಳು, ವನ್ಯಜೀವಿಗಳ ಬಗ್ಗೆ ಪರಿಣಿತರು, ತಜ್ಞರು ಯಾರ್ಯಾರು ಇದ್ದಾರೆ, ಅವರೆಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ವನ್ಯಜೀವಿಗಳ ಸಂಘರ್ಷ ಎಲ್ಲಿದೆ ಅಲ್ಲಿ ಕೆಲಸ ಮಾಡಬೇಕು. ಮೊದಲಾಗಿ ಅವರು ಅರಿವು ಮೂಡಿಸ್ಬೇಕು. ಹೇಗೆ ಅರಿವು? ಇವತ್ತು ನಾನು ಬೆಳಗ್ಗೆ ಪ್ರಗತಿ ಶಾಲೆಯಲ್ಲಿ ಮಕ್ಕಳೊಟ್ಟಿಗೆ ಮಾತಾಡ್ತಿದ್ದೆ, ಅವ್ರದ್ದೆಲ್ಲರದು ಇದೇ ಪ್ರಶ್ನೆ, ಏನ್ ಮಾಡ್ಬೇಕು ಅಂತ. ಏನ್ ಮಾಡ್ಬೇಕು ಅಂತ ಕೇಳಕ್ ಪ್ರಶ್ನೆ ಕೇಳಕ್ಕೆ ಯಾರು ಇಲ್ದಿದ್ರೆ ಉತ್ತರ ಕೇಳ್ಕೊಳ್ಬೇಕು ಅಂತ ಅವ್ರಿಗೆ ಆಸಕ್ತಿ ಇದೆ. ಅದೇ ಯಾರನ್ನ ಕೇಳೋದು? ಅವರು ಈ ಎನ್ ಜಿ ಒಗಳೆಲ್ಲ ಹೋಗಿ ಸಿಟಿಗಳಲ್ಲಿ ಸೇರ್ಕೊಂಡ್ಬಿಟ್ಟವ್ರೆ, ಆನೆಗಳ ಬಗ್ಗೆ, ಹುಲಿಗಳ ಬಗ್ಗೆ, ಚಿರತೆಗಳ ಬಗ್ಗೆ, ಕರಡಿಗಳ ಬಗ್ಗೆ ಎಲ್ಲಾದ್ರು ಸಿಟಿಲಿ ದೊಡ್ಡ ಭಾಷಣ ಮಾಡ್ತಾರೆ. ಸಿಟಿಲಿ ಮಾಡಿ ಏನ್ ಪ್ರಯೋಜನ? ಇಲ್ಲಿ ಬರ್ಬೇಕು, ನಮ್ಮ ರೈತರೊಟ್ಟಿಗೆ ಸಂವಾದ ಮಾಡ್ಬೇಕು. ರೈತರು ಬೈತಾರೆ ನಮ್ಗೆ ಇಷ್ಟು ಇಲ್ಲದ ಪ್ರಶ್ನೆಗಳು ಕೇಳ್ತಾರೆ, ಅಲ್ಲೇ ನಡೆಯೋದು ನಿಜವಾದ ವನ್ಯಜೀವಿ ಸಂರಕ್ಷಣೆ. ಹಂಗಾಗಿ ಎನ್ ಜಿ ಒಗಳನ್ನು ಕೂಡ, ಅರಣ್ಯ ಇಲಾಖೆಯವರನ್ನು ಅಷ್ಟೇ, ಅರಿವು ಮೂಡಿಸೋ ಕಾರ್ಯಕ್ರಮಗಳು ಹೆಚ್ಚಾಗಿ ಕಾಡಂಚಿನ ಗ್ರಾಮಗಳಲ್ಲಿ ಆಗ್ಬೇಕು. ಈ ನಿಟ್ಟಿನಲ್ಲಿ ನಾವು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ ಹೊಳೆಮತ್ತಿ ಪ್ರಕೃತಿ ಮಾಹಿತಿ ಕೇಂದ್ರ ಅಂತ ಪ್ರಾರಂಭ ಮಾಡಿದ್ವಿ. ಅದು ಏನಕ್ಕೆ ಪ್ರಾರಂಭ ಮಾಡಿದ್ವಿ ಅಂದ್ರೆ, ಬೇರೆ ಕಡೆ ಎಲ್ಲ ಪ್ರಕೃತಿ ಮಾಹಿತಿ ಕೇಂದ್ರಗಳು ನೀವು ನೋಡಿದ್ರೆ ಪ್ರವಾಸೋದ್ಯಮ ಎಲ್ಲಿ ನಡೆಯುತ್ತೆ ಅಲ್ಲಿರುತ್ತೆ, ಆದ್ರೆ ಸಿಟಿಯಿಂದ ಪ್ರವಾಸೋದ್ಯಮಕ್ಕೆ ಬರ್ತಾರೆ, ಸಫಾರಿಗೆ ಹೋಗಿ ಬರ್ತಾರೆ, ಅಲ್ಲಿರುತ್ತೆ ಪ್ರಕೃತಿ ಮಾಹಿತಿ ಕೇಂದ್ರ. ಆದ್ರೆ ಪ್ರತಿ ರಾತ್ರಿ ಅವನ ಜಮೀನಿನಲ್ಲಿ ಆನೆ ಬಂದು ಬೆಳೆ ತಿನ್ನುತ್ತೆ, ಆ ರೈತನ ಜಮೀನಿನಲ್ಲಿ ಕಾಡಂದಿ ಬಂದು ಬೆಳೆ ತಿನ್ನುತ್ತೆ, ಅವನ ಕೊಟ್ಟಿಗೆಗೆ ಬಂದು ಹುಲಿ ಚಿರತೆ ಜಾನುವಾರು ತಿನ್ನುತ್ತೆ. ಅಂತ ಜನರಿಗೆ ಪ್ರಕೃತಿ ಮಾಹಿತಿ ಕೇಂದ್ರ ಎಲ್ಲಾದ್ರೂ ನೋಡಿದ್ರ? ಇಲ್ಲ, ಯಾರು ಮಾಡೋದಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಹನೂರು ತಾಲೂಕಿನಲ್ಲಿ ಕೆಂಚೈನ್ ದೊಡ್ಡಿ ಅಂತ ಒಂದು ಊರಿನಲ್ಲಿ ಪ್ರಕೃತಿ ಮಾಹಿತಿ ಕೇಂದ್ರ ಮಾಡಿದ್ವಿ. ಅಲ್ಲೆಲ್ಲ ಕಾಡಂಚಿನ ಮಕ್ಕಳನ್ನೇ ಬರೋದು, ಪ್ರತಿ ದಿವಸ ಒಂದು ಅವ್ರ ಶಾಲೆಗೆ ಬಸ್ ಕಳಿಸಿ, ಬಸ್ ನಲ್ಲಿ ಮಕ್ಕಳು ಬಂದು ಒಂದು ದಿವಸದ ಕಾಲ ನಮ್ಮೊಟ್ಟಿಗೆ ಸೇರಿ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತೀವಿ. ಇಲ್ಲಿ ತನಕ ನಾನು ಬಹಳ ಸಂತೋಷದಿಂದ ಹೇಳಬಲ್ಲೆ, 20,000 ಗಾರ್ಡನ್ಸಿನ ಮಕ್ಕಳು ಬಂದಿದ್ದಾರಲ್ಲಿ ಕಳೆದ 8 ವರ್ಷದಲ್ಲಿ. ಅವರಿಗೆ ನಾವೇ ಶಾಲೆ ಬಸ್ಸಿನ ವ್ಯವಸ್ಥೆ ಮಾಡ್ತೀವಿ, ಮಧ್ಯಾಹ್ನದ ಆಹಾರದ ವ್ಯವಸ್ಥೆ ಮಾಡ್ತೀವಿ. ನಿಮ್ಮ ಸರಗೂರು ತಾಲೂಕು, ಎಸ್ಟಿ ಕೋಟೆ ತಾಲೂಕಿಂದನೂ ಮಕ್ಕಳು ಬರ್ತಾರೆ ಅಲ್ಲಿಗೆ. ಅಂತ ಹೆಚ್ಚು ಹೆಚ್ಚು ಪ್ರಕೃತಿ ಮಾಹಿತಿ ಕೇಂದ್ರಗಳು ಕಾಡಂಚಿನಲ್ಲಿ ಆಗ್ಬೇಕು, ಅವರಿಗೆ ಅಲ್ಲಿ ಅರಿವು ಮೂಡಿಸ್ಬೇಕು. ನಾವು ಏನಕ್ ಬೇಕು, ಏನಕ್ ಬೇಡ, ಬಂದಾಗ ಸಂಘರ್ಷ ಆದಾಗ ಹೇಗೆ ನಿಭಾಯಿಸಬೇಕು, ಈ ವಿಚಾರಗಳನ್ನ ಮಾಡೋದು ನಮ್ಮ ದೊಡ್ಡ ಜವಾಬ್ದಾರಿ, ಸರ್ಕಾರೇತರ ಸಂಸ್ಥೆಗಳು, ಅರಣ್ಯ ಇಲಾಖೆ.
1: ಖಂಡಿತ ಸರ್, ಖಂಡಿತ ಸರ್. ತಾವು ಹೇಳಿದಂಗೆ ನಮ್ಮ ಈ ಭಾಗದಲ್ಲಿ ತುಂಬಾ ಜಾಗೃತಿಯ ಒಂದು ಮಾಹಿತಿ ತುಂಬಾ ಬೇಕಿದೆ ಸರ್. ಯಾಕಂದ್ರೆ ನಾವು ಕಳೆದ ವರ್ಷ ನಾವು ನೋಡಿ, ಒಂದು ತಿಂಗಳಲ್ಲೇ ಕೂಡ 4 ಹುಲಿ ದಾಳಿಯಿಂದ 4 ಘಟನೆಗಳು ಕೂಡ ಆಯ್ತು.
0: ಹೌದು,
1: ಆ ಸಂದರ್ಭದಲ್ಲಿ ಜನಗಳಿಗೆ ತುಂಬಾ ಜಾಗೃತಿ ಅವಶ್ಯಕತೆ ತುಂಬಾ ಇದೆ ಅಂತಾನೆ ಕೂಡ ಹೇಳ್ಬೋದು ಸರ್. ಸರ್, ಇದ್ರ ಜೊತೆಗೆ ಈಗ ಮಾನವ ಮತ್ತು ವನ್ಯಜೀವಿಗಳು ಒಂದು ಸಹಬಾಳ್ವೆಯಿಂದ ಬದುಕಲು ಒಂದು ಯಾವ ರೀತಿಯ ಒಂದು ಯೋಜನೆಗಳಿರ್ಬೋದು ಅಥವಾ ಜಾಗೃತಿ ಕಾರ್ಯಕ್ರಮಗಳು ಸರ್ಕಾರ ಅಥವಾ ಅರಣ್ಯ ಇಲಾಖೆ ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
0: ಅರಣ್ಯ ಇಲಾಖೆ ಬಗ್ಗೆ ನಾನು

0: ಹೇಳಲಿಕ್ಕೆ ಆಗೋದಿಲ್ಲ, ಅದು ಅರಣ್ಯಾಧಿಕಾರಿಗಳೇ ಹೇಳ್ಬೇಕು. ಆದ್ರೆ ಸಹಬಾಳ್ವೆ ಅನ್ನೋದು ಬೇಕಾಗಿದೆ, ಸಹಬಾಳ್ವೆ ಅನ್ನೋದು ಬೇಕಾಗಿದೆ. ಯಾಕಂದ್ರೆ ವನ್ಯಜೀವಿಗಳನ್ನ ನಾವು ಇಲ್ಲಿಂದ ಹೋಗು ಅಂದ್ರೆ ಎಲ್ಲಿಗೆ ಹೋಗ್ತಾವ, ಹೋಗಕ್ಕಾಗಲ್ಲ. ಅವುಗಳನ್ನ ಹಿಡಿದು ಸ್ಥಳಾಂತರ ಮಾಡಿ ಅಂತ ಹೆಚ್ಚಿನ ರೈತರು ಯಾವಾಗ್ಲೂ ಕೇಳ್ತಾರೆ. ಆದ್ರೆ ಸ್ಥಳಾಂತರ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಸಂಘರ್ಷ ಹೆಚ್ಚಾಗುತ್ತೆ. ಇಲ್ಲಿಂದ ಇಲ್ಲಿರೋ ಪ್ರಾಣಿನ ತಗೊಂಡೋಗಿ ಬೇರೆ ಪ್ರದೇಶಕ್ಕೆ ಬಿಟ್ರೆ ಆ ಪ್ರಾಣಿ ಇದೇ ಜಾಗಕ್ಕೆ ವಾಪಸ್ ಬರಂಗೆ ಮರಕ್ಕೆ ಹೋಗುತ್ತೆ, ಪ್ರಯತ್ನ ಪಡುತ್ತೆ. ಈಗ ಸರ್ಗೂರ್ನವ್ರು, ನಾವು ಸರ್ಗೂರ್ನವ್ರು ಅನ್ಕೊಳ್ಳಿ, ನೀವು ಕೋಟೆಯವರು ಅನ್ಕೊಳ್ಳಿ, ಕೋಟೆಯಿಂದ ಕರ್ಕೊಂಡೋಗಿ ಯಾವ್ದೋ ಬೇರೆ ರಾಜ್ಯಕ್ಕೆ ಬಿಟ್ಬಿಟ್ರೆ ಅವ್ರು ಕೋಟೆಗೆ ಬರಕ್ ಪ್ರಯತ್ನ ಪಡ್ತಾರೆ. ಅದೇ ತರ ವನ್ಯಜೀವಿಗಳು ಕೂಡ. ನಾನು ಹಿಂದೆ ಈ ಚಿರತೆಗಳಿಗೆ ರೇಡಿಯೋ ಕಾಲರ್ ಅಂತ ಹಾಕ್ತಾ ಇದ್ದೆ. ಅಂದ್ರೆ ಪ್ರಾಣಿಗಳನ್ನ, ಈ ಚಿರತೆ ತೊಂದರೆ ಕೊಡುವಂತ ಚಿರತೆಗಳನ್ನ ಹಿಡಿದು ಸ್ಥಳಾಂತರ ಮಾಡ್ತಾರಲ್ಲ, ಅಂತ ಸಮಯದಲ್ಲಿ ಸರಗೂರ್ ಹತ್ರ ಒಂದು ಚಿರತೆ ಹಿಡಿದ್ಬಿಟ್ಟು ಪಿರಿಯಾಪಟ್ಟಣಕ್ಕೆ ಸ್ಥಳಾಂತರ ಮಾಡಿದ್ರು. ಅದಕ್ಕೆ ನಾನು ರೇಡಿಯೋ ಕಾಲರ್ ಹಾಕಿದ್ದೆ. ಅದು ಚಿರತೆ ಕಾಡೊಳಗೆ ಬಿಟ್ಟಿದ್ರು ಒಂದೇ ದಿವಸದಲ್ಲಿ ಆಚೆ ಬಂದ್ಬಿಟ್ಟು ಎರಡು ತಿಂಗಳೊಳಗಡೆ ಸರಗೂರ್ ಹತ್ರ ವಾಪಸ್ ಬಂದಿತ್ತು. ಹಂಗಾಗಿ ಸ್ಥಳಾಂತರ ಮಾಡೋದು ಖಂಡಿತ ಅದೊಂದು ಉತ್ತರ ಅಲ್ಲ, ಸಂಘರ್ಷ ಹೆಚ್ಚಾಗುತ್ತೆ. ಯಾಕಂದ್ರೆ ಆ ಪ್ರಾಣಿ ಗೊತ್ತಿಲ್ಲದ ಜಾಗದಿಂದ ಗೊತ್ತಿರೋ ಜಾಗಕ್ಕೆ ವಾಪಸ್ ಬರೋ ಮಾರ್ಗದಲ್ಲೆಲ್ಲ ಸಂಘರ್ಷ ಮಾಡ್ತಾ ಹೊಸ ಜಾಗದಲ್ಲಿ ಅದಕ್ಕೆ ನೀರೆಲ್ಲಿದೆ ಗೊತ್ತಿರೋದಿಲ್ಲ, ಎಲ್ಲಿ ಆಹಾರ ಸಿಗುತ್ತೆ ಅಂತ ಗೊತ್ತಿರಲ್ಲ. ಈಗ ನಮ್ಮನ್ನು ಕರ್ಕೊಂಡೋಗಿ ಎಲ್ಲೋ ಕಾಶ್ಮೀರಕ್ಕೋ ಅಸ್ಸಾಂ ಬಿಟ್ರೆ ಏನಾಗುತ್ತೆ, ನಮ್ಗೇನು ಗೊತ್ತಿರಲ್ಲ, ಭಾಷೆ ಗೊತ್ತಿರಲ್ಲ, ಸಂಸ್ಕೃತಿ ಗೊತ್ತಿರಲ್ಲ, ಅಲ್ಲಿರೋ ಆಹಾರ ಗೊತ್ತಿರಲ್ಲ, ಸಂಘರ್ಷ ಆಗುತ್ತೆ. ಅದೇ ತರ ಈ ಪ್ರಾಣಿಗಳು ನಾವು ಸ್ಥಳಾಂತರ ಮಾಡೋದನ್ನ ಕಡಿಮೆ ಮಾಡಲೇಬೇಕು. ತೀರಾ ಅನಿವಾರ್ಯವಾದ ವಿಚಾರಗಳ ಸಂದರ್ಭಗಳಲ್ಲಿ ಮಾತ್ರ ಪ್ರಾಣಿಗಳನ್ನ ಹಿಡಿದು ಸ್ಥಳಾಂತರ ಮಾಡಬೇಕು ಹೊರತು, ಅಥವಾ ಪುನರ್ವಸತಿ ಕೇಂದ್ರಕ್ಕೆ ತಗೊಂಡೋಗಬೇಕು ಹೊರತು, ಸ್ಥಳಾಂತರ ಮಾಡಿದ್ರೆ ಸಂಘರ್ಷ ಇನ್ನೂ ಹೆಚ್ಚಾಗುತ್ತೆ. ಇದು ಬಹಳ ಮೂಲಭೂತವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಿತ್ತು. ಅದಾದ್ಮೇಲೆ ನಾವು ಸಹಬಾಳ್ವೆ ಹೇಗ್ ಮಾಡಬೇಕು, ನಮಗೆ ನಷ್ಟ ಕಡಿಮೆ ಮಾಡ್ಕೊಂಡು ಹೇಗ್ ಮಾಡಬೇಕು ಅನ್ನೋದನ್ನ ಅರಣ್ಯ ಇಲಾಖೆಯ ಬೆಂಬಲದಲ್ಲಿ, ಸರ್ಕಾರದ ಬೆಂಬಲದಲ್ಲಿ, ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು, ಇನ್ನೂ ಹೆಚ್ಚಿನ ಗಮನ ಕೊಡಬೇಕು. ಈಗ ಉದಾಹರಣೆಗೆ ಇವತ್ತು ಅರಣ್ಯ ಇಲಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಒಬ್ರು ಸಿಕ್ಕಿದ್ರು, ಅವ್ರು ಹೇಳ್ತಾ ಇದ್ರು, ಸರ್ ನಮ್ಮ ಸರಗೂರು ವಲಯದಲ್ಲಿ 8 ಗಾರ್ಡ್ಗಳಿಗೆ ಪೋಸ್ಟ್ ಇದೆ, 8 ಗಾರ್ಡ್ಗಳು, 8ರಲ್ಲಿ ಇರೋದೇ 2 ಅಂತೆ, ಇನ್ನು 6 ಜನ ಇಲ್ಲ, ಖಾಲಿ ಇದೆ. ಯಾಕೆಂದ್ರೆ ಇಲ್ಲಿ ಸಂಘರ್ಷ ಹೆಚ್ಚು ಅಂತ ಯಾರು ಬರೋದಿಲ್ಲ. ಈಗ ಆ ಇಬ್ಬರೇ ಹೆಂಗೆ ನಿಭಾಯಿಸ್ತಾರೆ ಹೇಳಿ, ಸರಗೂರು ತಾಲೂಕು ಪೂರ್ತಿ ನಿಭಾಯಿಸ್ಬೇಕು ಅಂದ್ರೆ ಅವ್ರು ಹೆಂಗ್ ನಿಭಾಯಿಸಬೇಕಾಗತ್ತೆ. ಹಂಗಾಗಿ ಅವ್ರ ದೃಷ್ಟಿಕೋನದಲ್ಲೂ ನಾವು ನೋಡ್ಬೇಕು, ಯಾವಾಗ್ಲೂ ದೂರದೊಂದೇ ಅಲ್ಲ. ಹೌದು, ಅವರಲ್ಲೂ ತಪ್ಪಿರುತ್ತೆ, ಸರಿ ತಪ್ಪುಗಳಿರ್ತವೆ, ಒಪ್ಪು ತಪ್ಪುಗಳಿರ್ತದೆ. ಆದ್ರೆ ಅವ್ರ ದೃಷ್ಟಿಕೋನದಲ್ಲೂ ನೋಡಿದಾಗ ಇಬ್ಬರಲ್ಲಿ ಇಬ್ರು ಗಾಡಿ ಇಟ್ಕೊಂಡು ಏನ್ ಸಂಘರ್ಷ ನಿಭಾಯಿಸ್ತಾರೆ. 4 ಉಪ ವಲಯ ಅರಣ್ಯಾಧಿಕಾರಿಗಳು ಇರ್ಬೇಕು ಸರ್ಗೂರಲ್ಲಿ, ಇರೋದೇ 2 ಅಂತೆ. ಗಾರ್ಡ್ಗಳು 8ರಲ್ಲಿ ಇಬ್ರು ಇದಾರೆ, ಉಪ ವಲಯ ಅರಣ್ಯಾಧಿಕಾರಿಗಳಲ್ಲಿ 4ರಲ್ಲಿ ಇಬ್ರು ಇದಾರೆ, ಅವ್ರು ಏನ್ ನಿಭಾಯಿಸ್ತಾರೆ ಸಂಘರ್ಷನ. ಇದನ್ನ ನಾವು ನಮ್ಮ ಸರ್ಕಾರದ ಮೇಲೆ ನಮ್ಮ MLAಗಳ ಮೂಲಕ ಒತ್ತಡ ಹಾಕ್ಬೇಕು. ಈಗ ನಾವು ಗಾರ್ಡ್ಗಳಿಗೆ, DRF ಉಪ ವಲಯ ಅರಣ್ಯಾಧಿಕಾರಿಗಳಿಗೆ, ವಲಯ ಅರಣ್ಯಾಧಿಕಾರಿಗಳಿಗೆ ಬೈದೇನು ಪ್ರಯೋಜನ ಇಲ್ಲ. ನಮ್ಮ ಮನೆ ಮುಂದೆ ಓಟ್ ಕೇಳಕ್ಕೆ ನಮ್ಮ MLA ಬರ್ತಾರಲ್ಲ, ಅವತ್ತು ಹೇಳ್ಬೇಕು ನಂಗೆ ಸಂಘರ್ಷ ಕಡಿಮೆ ಮಾಡಿ, ಅಲ್ಲಿ ನೋಡಿ 8 ಗಾರ್ಡ್ ಇರೋ ಜಾಗದಲ್ಲಿ 2 ಇದಾರೆ, ಯಾಕೆ 8 ಹಾಕ್ಸಿಲ್ಲ ಅಂತ ನಾವು ಅದನ್ನ ಕೇಳೋದಿಲ್ಲ. ದೇವಸ್ಥಾನಕ್ಕೆ ದುಡ್ಡು ಕೊಡಿ ಅಣ್ಣ, ಮದುವೆಗೆ ದುಡ್ಡು ಕೊಡಿ ಅಣ್ಣ, ಇದನ್ನ ಕೇಳ್ತೀವಿ ನಾವು ದುರಾದೃಷ್ಟವಶಾತ್. ನಾವು ಅದನ್ನ ಯೋಚನೆ ಮಾಡಬೇಕು. ನಮ್ಮ ಏನು ಜನರ ಒಬ್ರು ರೆಪ್ರೆಸೆಂಟೇಟಿವ್ ಇರ್ತಾರೆ, MLAಗಳಿರ್ಬೋದು, MPಗಳಿರ್ಬೋದು, ಅವರನ್ನ ನಾವು ಒತ್ತಡ ಹಾಕಿ ಅವರು ಸರ್ಕಾರದಲ್ಲಿ ನೀತಿ ನಿಯಮಗಳನ್ನ ಬದಲಾವಣೆ ಮಾಡೋದೇ ಹೊರತು ಈ ವಲಯ ಅರಣ್ಯಾಧಿಕಾರಿ ಅಲ್ಲ. ಈಗ ನಮ್ಮ ಮೇಕೆ ಇಟ್ಕೊಂಡೋದ್ರೆ, ಕುರಿ ಇಟ್ಕೊಂಡೋದ್ರೆ, ದನ ಇಟ್ಕೊಂಡೋದ್ರೆ ಅದಕ್ಕೆ ಎಷ್ಟು ಹಣ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರ ನಿರ್ಧಾರ ಮಾಡೋದು ವಿಧಾನಸೌಧದಲ್ಲಿ. ಅದನ್ನ ನಮ್ಮ MLA MPಗಳ ಮೂಲಕ ನಾವು ಒತ್ತಡ ಹಾಕ್ಬೇಕೇ ಹೊರತು ಈ ಗಾರ್ಡ್ ಹೊಡೆದು ವಲಯ ಅರಣ್ಯಾಧಿಕಾರಿಗಳಿಗೆ ಹೊಡೆದ್ರೆ ಏನೂ ಬದಲಾವಣೆ ಆಗಲ್ಲ. ಯಾಕಂದ್ರೆ ಅವರು ಕಾರ್ಯನೀತಿಗಳನ್ನ ಬದಲಾವಣೆ
1: ಮಾಡಕ್ಕಾಗಲ್ಲ. ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ಸರ್. ಈ ಒಂದು ಪ್ರಕೃತಿ ಮತ್ತು ಈ ಒಂದು ಜೀವ ವೈವಿಧ್ಯತೆಯನ್ನ ಸಂರಕ್ಷಿಸತಕ್ಕಂತ ನಿಟ್ಟಿನಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷವನ್ನ ಹೇಗೆ ಕಡಿಮೆ ಮಾಡಬಹುದು ಎಂಬುದರ ಕುರಿತು ತಮ್ಮ ಸಲಹೆ ಇರಬಹುದು, ತಮ್ಮ ಸಂದೇಶ ಏನು ಸರ್?
0: ಒಂದು, ನಾವೆಲ್ಲರೂ ಸಹಬಾಳ್ವೆ ಅಂತ ಯೋಚನೆ ಮಾಡಲೇಬೇಕಾಗಿದೆ. ಎರಡನೇದು, ಆ ವನ್ಯಜೀವಿಗಳ ಆವಾಸ ಸ್ಥಾನವನ್ನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡೋದನ್ನ ಇವತ್ತು ಪ್ರಾರಂಭ ಮಾಡಲೇಬೇಕು. ನಮಗೆ ಬೇರೆ ವಿಚಾರಗಳಲ್ಲಿ ಅದರೊಳಗಡೆ ನಾವೇನು ಕಾಂಪ್ರಮೈಸ್ ಮಾಡೋಕ್ಕೆ ಆಗೋದಿಲ್ಲ. ನಿರ್ವಹಣೆಯನ್ನ ವೈಜ್ಞಾನಿಕವಾಗಿ ಮಾಡಬೇಕು. ಮೂರನೇದು, ಕೆರೆ ಮಾಡಿ, ಕೆರೆ ತೋಡಿ, ಅದನ್ನ ಮಾಡಿ, ಇದು ಮಾಡಿ ಅಂತ ಅವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾ ಹೋದ್ರೆ ಸಂಘರ್ಷ ಜಾಸ್ತಿ ಆಗುತ್ತೆ ಹೊತ್ತು ಕಡಿಮೆ ಆಗಲ್ಲ. ನಾಲ್ಕನೇದು, ನಮ್ಮ ಜಾನುವಾರು ನಮ್ಮ ಬೆಳೆಯನ್ನ ರಕ್ಷಣೆ ಮಾಡ್ಕೊಳ್ಳೋದು ನಾವು ಕಲಿಬೇಕು. ನೋಡಿ, ಯಾರಿಗೂ ಇದು ಕಾಡಂಚಿನ ಜನರಿಗೆ ಮಾತ್ರ ಇದೆ ಅಂತಲ್ಲ ತೊಂದರೆಗಳು, ನಗರವಾಸಿಗಳಿಗೂ ತೊಂದರೆ ಇರುತ್ತೆ, ನಗರವಾಸಿಗಳ ತೊಂದರೆಗಳು ಬೇರೆ. ಈಗ ವಾಹನ ಅಪಘಾತಗಳಲ್ಲಿ ವರ್ಷದಲ್ಲಿ 1.5 ಲಕ್ಷ 2 ಲಕ್ಷ ಜನ ಸಾಯ್ತಾರೆ. ಹಂಗಂತ ನಾವು ಹೈವೇಗಳಲ್ಲಿ ವಾಹನ ಓಡಾಡೋದು ನಿಲ್ಸಿದೀವಿ? ನಿಲ್ಸಿಲ್ಲ. ನಾವು ಹೋಗಿ ರಸ್ತೆ ತಡೆ ಮಾಡಿದೀವಿ? ಮಾಡಿಲ್ಲ. ಅದೇ ನಾವು ಸಾಯ್ಬೇಕು ಅಂತಲ್ಲ, ಒಂದು ಜೀವನು ಸಹ ಬಹಳ ಮುಖ್ಯ. ಆದ್ರೆ ನೀವು ನೋಡಿದಾಗ ವನ್ಯಜೀವಿಗಳಿಗೂ ಸ್ಥಾನ ಬೇಕು, ಅವುಗಳನ್ನು ನಮ್ಮ ಭೂಮಿ ಮೇಲೆ ಹುಟ್ಟಿ ಬೆಳೆದಿರೋದು, ವಿಕಸನಗೊಂಡಿರೋದು. ಅವುಗಳಿಗೂ ಅವಕಾಶ ಆಗ್ಬೇಕು, ಮಾನವರಿಗೂ ಅವಕಾಶ ಆಗ್ಬೇಕು. ಇವ್ರಿರ್ಬೇಕು ಅವರಿಲ್ಲ, ಅವ್ರಿರ್ಬೇಕು ಇವ್ರಿಲ್ಲ ಅನ್ನೋ ವಿಚಾರಗಳಲ್ಲ. ಹಾಗಾಗಿ ನೀವು ಗಾರ್ಡನ್ಸ್ ನಲ್ಲಿ

0: ತಕ್ಷಣ ನಮಗೆ ತೊಂದರೆ ಜಾಸ್ತಿ, ಸಿಟಿಲಿರೋರ್ ತೊಂದರೆ ಕಡಿಮೆ ಅಂತ ಅನ್ಕೊಳ್ಬಾರ್ದು. ನಾವು ಸಿಟಿಲಿರೋರ್ಗು ಅವ್ರದೇ ಆದಂತಹ ತೊಂದರೆಗಳಿರುತ್ತೆ, ಕಾಡಂಚಿನಲ್ಲಿರೋರ್ಗು ಅವ್ರದೇ ಆದಂತಹ ತೊಂದರೆಗಳಿರುತ್ತೆ. ಎರಡೂ ಇವಾಗ ಬೆಂಗಳೂರು ನಗರದ ಟ್ರಾಫಿಕ್ ಅಲ್ಲಿ ಜನ ಸಾಯ್ತಾರೆ ಅಥವಾ ಟ್ರಾಫಿಕ್ ಜಾಸ್ತಿ ಅಂತ ಟ್ರಾಫಿಕ್ ನಿಲ್ಸ್ಬಿಟ್ಟಾರೆ, ಬೆಂಗಳೂರಲ್ಲಿ ನಿಲ್ಲಿಸಿಲ್ಲ, ಜನ ಓಡಾಡೇ ಓಡಾಡ್ತಾರೆ. ಅಥವಾ ರಸ್ತೆ ಇಳಿಯೋದ್ ಬಿಟ್ಟಾರೆ, ಬಿಟ್ಟಿಲ್ಲ. ಸರ್ಗೂರಿಂದ ಬೆಂಗಳೂರಿಗೆ ಹೋಗೋದ್ ಬಿಟ್ಟಾರೆ, ಬಿಟ್ಟಿಲ್ಲ. ಅದೇ ತರ ನಾವು ಕಾಡಂಚಿನಲ್ಲಿರೋರು, ನಾವು ಅದನ್ನ ಅರ್ತುಕೊಂಡು ಸಹಬಾಳ್ವೆ ಅಂತ ನಾವು ದಾಪಕಾಲ ಆಗ್ಬೇಕು.
1: ಸರ್, ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನ ಕೂಡ ತಾವು ತಿಳಿಸ್ತೀರಿ. ಯಾಕಂದ್ರೆ ತಮ್ಮಂತವರ ಒಂದು ತಜ್ಞರಿಂದ ಈ ತರದ ಒಂದು ಮಾಹಿತಿಗಳು ನಮ್ಮ ಸಮುದಾಯಕ್ಕೆ, ನಮ್ಮ ಸಾರ್ವಜನಿಕರಿಗೆ ತುಂಬಾ ಅವಶ್ಯಕ. ಸರ್, ಒಂದು ಉದಾಹರಣೆ ಮೂಲಕ, ಯಾಕಂದ್ರೆ ತಾವು ನಾನು ಗಮನಿಸಿದಂಗೆ ತಾವು ಕೂಡ ಒಂದು ಚಿರತೆಯ ಒಂದು ಇದರಲ್ಲಿ ಬಚಾವ್ ಆಗಿದ್ರೆ, ಅಂದ್ರೆ ಆ ಒಂದು ಚಿರತೆಯ ಒಂದು ಆ ಅಟ್ಯಾಕ್ ಕೂಡ ತಮ್ಮನ್ನ ಮಾಡಿದ್ರು. ಸೊ ಅದ್ರ ಅನುಭವ ನಾವು ನಮ್ಮ ಕೇಳಿದ್ರಿಗೆ ಹೇಗಾಯ್ತು, ಹೇಗೆ ಅದರಿಂದ ತಾವು ರಕ್ಷಣೆಯನ್ನ ಪಡೆದುಕೊಂಡ್ರಿ? ಸೊ ಇದರಿಂದ ಸಾರ್ವಜನಿಕರಿಗೂ ಕೂಡ ಸ್ವಲ್ಪ ಮಾಹಿತಿ ತಲುಪಬಹುದು. ಯಾಕಂದ್ರೆ ಈ ತರ ಒಂದು ಸಂದರ್ಭದಲ್ಲಿ ಏನಾದ್ರು ಈ ತರ ಚಿರತೆಗಳು ಈ ತರ ಮಾಡಿದಾಗ ನಾವು ಹೇಗೆ ಅದರಿಂದ ನಾವು ತಪ್ಪಿಸ್ಕೊಳ್ಬಹುದು ಅಥವಾ ಬಚಾವ್ ಆಗ್ಬೋದು ಅನ್ನೋದ್ರ ಕುರಿತು ತಮ್ಮ ಸಂದೇಶ.
2: ಬಹಳ ಮುಖ್ಯವಾಗಿ ಧೈರ್ಯವಾಗಿರ್ಬೇಕು. ನಾವು ಇಷ್ಟೊಂದು ಕಡೆ ನಮಗೆ ತಿಳಿದಾಗೆ ಆನೆಯಿಂದ ಅಥವಾ ಚಿರತೆಯಿಂದ ಗಾಯ ಆಗಿ ಸಾಯೋಕಿನ ಮುಂಚೆನೆ ಅವರು ಹೃದಯಾಘಾತದಿಂದ ಸತ್ತೋಗಿರ್ತಾರೆ, ಗಾಬರಿಯಾಗಿ. ಹಾಗಾಗಿ ಯಾರೂ ಸಾರ್ವಜನಿಕರು ಧೈರ್ಯ ಕಳ್ಕೊಳ್ಬಾರ್ದು ಆ ಸಂದರ್ಭದಲ್ಲಿ. ಕಷ್ಟದ ವಿಚಾರ ಆದ್ರೂ ಧೈರ್ಯ ಪಡ್ಕೊಂಡು ಗಾಬರಿ ಆಗ್ದಿಲ್ದಿದ್ರೆ ನಮಗೆ ಅರ್ಧ ಮುಕ್ಕಾಲು ಭಾಗ ತೊಂದರೆ ಕಡಿಮೆ ಆಗ್ತದೆ. ಯಾಕಂದ್ರೆ ಪ್ರಾಣಿಗಳು ಕೂಡ ನಾಚಿಕೆ ಸ್ವಭಾವದ ಪ್ರಾಣಿಗಳು, ವನ್ಯಜೀವಿಗಳೆಲ್ಲ, ಅವುಗಳು ಸಹ ನಮ್ಮನ್ನು ನೋಡಿದ ತಕ್ಷಣ ವಾಪಸ್ ಹೋಗ್ತದೆ. ಒಂದು, ಎರಡನೇದು ಧೈರ್ಯ ಕಳ್ಕೊಳ್ಬಾರ್ದು. ಎರಡನೇದು ಪ್ರಾಣಿಗಳನ್ನ ನೋಡಿದ ತಕ್ಷಣ ಆನೆಗಳನ್ನ ಬಿಟ್ಟು ಬೇರೆ ಪ್ರಾಣಿಗಳು, ಉದಾಹರಣೆಗೆ ಚಿರತೆ ಆಗ್ಲಿ ಹುಲಿ ಆಗ್ಲಿ, ಕಂಡ ತಕ್ಷಣ ನಿಧಾನವಾಗಿ ಗಾಬರಿ ಆಗ್ದಲೆ ಓಡದಲೆ ಹಿಂದಕ್ಕೆ ಬರ್ಬೇಕೇ ಹೊರತು, ಓಡಕ್ ಹೋದ್ರೆ ಪ್ರಾಣಿ ವನ್ಯಜೀವಿ ಏನ್ ಅನ್ಕೊಳುತ್ತೆ, ಇದು ಯಾವ್ದೋ ಬಲಿ ಪ್ರಾಣಿ ಇರ್ಬೋದು, ಜಿಂಕೆ ಕಡವೆ ಇರ್ಬೋದು ಅನ್ಕೊಂಡು ನಮ್ಮನ್ನ ಅಟ್ಟಿಸ್ಕೊಂಡ್ಬರ ಸಾಧ್ಯತೆ ಇರುತ್ತೆ. ಹಾಗಾಗಿ ಗಾಬರಿ ಆಗ್ದಲೆ ನಿಧಾನವಾಗಿ ವಾಪಸ್ ಬರ್ಬೇಕು. ಮತ್ತೆ ನಾನು ಹೇಳಿದ್ನಲ್ಲ, ರಾತ್ರಿ ಹೊತ್ತು ಮೋಟರ್ ಹಾಕ್ಬೇಕಾ, ಇನ್ನೊಬ್ರ ಜೊತೆ ಹೋಗಿ, ಒಬ್ಬೊಬ್ಬರೇ ಹೋಗ್ಬಾರ್ದು. ಮತ್ತೆ ಯಾರು ಸಿಕ್ಲಿಲ್ವಾ, ನಮ್ಮ ಮೊಬೈಲ್ ಫೋನ್ ಅಲ್ಲಿ ಒಂದ್ 4 ಹಾಡ್ ಹಾಕೊಂಡು, ಅವಾಗ ಪ್ರಾಣಿಗೆ ಯಾರೋ ಬರ್ತಾ ಇದಾರೆ ಅಂತ ತಿಳಿದು ಅದನ್ನು ದಾರಿ ಮಾಡ್ಕೊಳ್ಬಿಡುತ್ತೆ. ಹಾಗಾಗಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ನಾವು ಹೆಚ್ಚು ಅರಿವು ಮೂಡಿಸಿದಷ್ಟು, ಮತ್ತೆ ಆ ಮುಂಜಾಗ್ರತಾ ಕ್ರಮಗಳನ್ನ ನಾವು ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಳ್ಳಿದ್ರೆ ಯಾರು ಏನು ಮಾಡ್ಲಿಕ್ಕಾಗಲ್ಲ, ಅರಣ್ಯ ಇಲಾಖೆನೂ ಏನು ಮಾಡೋಕ್ಕಾಗಲ್ಲ, ಮುಖ್ಯಮಂತ್ರಿಗಳು ಬಂದ್ರು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಜವಾಬ್ದಾರಿ ಅರಣ್ಯ ಇಲಾಖೆ ಮೇಲೆ ಎಷ್ಟು ಜವಾಬ್ದಾರಿ ಇದೆಯೋ, ಸಾರ್ವಜನಿಕರಾಗಿ ನಮ್ಮ ಮೇಲೂ ಅಷ್ಟೇ ಜವಾಬ್ದಾರಿಯಾಗಿದೆ, ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಿ.
1: ಸರ್, ಬಹಳ ಸಂತೋಷ ಆಯ್ತು ಸರ್ ತಮ್ಮ ಜೊತೆ ಇಷ್ಟೊತ್ತು ನಾವು ಮಾತಾಡಿ. ಈ ಒಂದು ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಹೇಗೆ ಮುಂಜಾಗ್ರತೆಯನ್ನ ವಹಿಸಬೇಕು, ಅದರ ಸಮುದಾಯ ಅಂದ್ರೆ ಈ ಒಂದು ಕಾಡಂಚಿನ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಸಮುದಾಯಗಳು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಮ್ಮ ಸಲಹೆ ಸಂದೇಶ ಏನು ಸರ್?
0: ನಾವು ಮುಖ್ಯವಾಗಿ ನಾವು ಅಂದ್ಕೊಳ್ಬೇಕು ಅಂತ ಹೇಳಿದ್ರೆ, ಸರ್ಗೂರಂತ ಪ್ರದೇಶಗಳು, ಕೋಟೆ ಅಂತ ಪ್ರದೇಶಗಳು, ಕಾಡಂಚಿನ ಪ್ರದೇಶಗಳು, ನಾವು ಇಲ್ಲಿಂದ ದೂರ ಹೋಗ್ಲಿಕ್ಕಾಗಲ್ಲ, ವನ್ಯಜೀವಿಗಳನ್ನ ಇಲ್ಲಿಂದ ಹೋಗಿ ಅಂತ ಹೇಳಲಿಕ್ಕಾಗುದಿಲ್ಲ. ಹಂಗಾಗಿ ನಾವು ವನ್ಯಜೀವಿಗಳ ಬಗ್ಗೆ ಸ್ವಲ್ಪನಾದ್ರೂ ಅರ್ಥ ಮಾಹಿತಿ ಪಡ್ಕೊಂಡು ಅವುಗಳ ಬಗ್ಗೆ ಗಾಬರಿ ಆಗ್ದಂಗೆ, ಸುಳ್ಳು ವದಂತಿಗಳನ್ನ ಹಬ್ಬಿಸ್ದಂಗೆ ಸಹಬಾಳ್ವೆ ಮಾಡೋದು ಬಹಳ ಮುಖ್ಯ ಇದೆ. ಅದು ನನ್ನ ಕೋರಿಕೆ ಮತ್ತು ಮನವಿ ಎಲ್ಲ ಕೇಳಿಬರಲಿ.
1: ತುಂಬಾ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಸಮುದಾಯಕ್ಕೆ ಮತ್ತು ಸಾರ್ವಜನಿಕರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ನಮಸ್ಕಾರ. ನನಗೂ ಸಹ ಕೂಡ ಕೋಟೆ ಮತ್ತು ಸರ್ಗೂರು ತಾಲೂಕಿನ ಎಲ್ಲ ಕೇಳುಗರಿಗೆ ನನ್ನ ಅಭಿನಂದನೆಗಳು. ಮತ್ತೆ ವನ್ಯಜೀವಿಗಳಿಂದ ಅಷ್ಟೊಂದು ತೊಂದರೆ ಆದ್ರೂ ಕೆಲವರಿಗೆ ಅದನ್ನು ಸಹಬಾಳ್ವೆ ಅಂತ, ಮತ್ತೆ ಇತ್ತೀಚೆಗೆ ಒಬ್ರು ನೇರಳೆ ಅನ್ನ ಗ್ರಾಮದಲ್ಲೋ ಏನೋ ಒಬ್ರು ರೈತರು ಹೇಳಿದ್ರು, ಅವರ ಕಬ್ಬಿನ ಗದ್ದೆಯಲ್ಲಿ ಎರಡು ಚಿರತೆ ಮರಿಗಳು ಸಿಕ್ಕಿದೆ, ಆದ್ರೆ ನಾನು ಅದನ್ನ ಇಟ್ಕೊಂಡು ಹೋಗ್ಬೇಡಿ, ಚಿರತೆನೂ ಇಟ್ಕೊಂಡು ಹೋಗ್ಬೇಡಿ, ಅಲ್ಲೇ ಇರ್ಲಿ, ಪಾಪ ಮರಿಗಳನ್ನ ನೀವು ಇಟ್ಕೊಂಡು ಹೋದ್ರೆ ತಾಯಿ ಪರಿತಪಿಸುತ್ತೆ ಅಂತ ಹೇಳಿ, ಮರಿಗಳು ಅಲ್ಲೇ ಇರ್ಲಿ, ನಾನ್ ಬೇಕಾದ್ರೆ ಒಂದ್ 2 ದಿವಸ ಆದ್ಮೇಲೆ ಕಬ್ಬು ಕಟಾವ್ ಮಾಡ್ಕೋತೀನಿ, ಅಷ್ಟೊಳಗೆ ತಾಯಿ ತಗೊಂಡೋಗುತ್ತೆ ಅಂತ ಒಂದು ಮಾಧ್ಯಮಗಳಲ್ಲಿ ಹೇಳಿದ್ರು ಅವರು, ವ್ಯಕ್ತಿಯ ಹೆಸರು ಮರ್ತಿದ್ದೆ. ಮತ್ತೆ ಅವ್ರು ತುಂಬಾ ಚೆನ್ನಾಗಿ ಇನ್ನೊಂದು ಹೇಳಿದ್ರು, ಚಿರತೆ ಬಂದ ಮೇಲೆ ನನ್ನ ಕಬ್ಬಿಗೆ ಕಾಡು ಹಂದಿಯ ದಾಳಿ ಕಡಿಮೆ ಆಯ್ತು, ಹಂಗಾಗಿ ಚಿರತೆಯಿಂದ ನನಗೆ ಇಳುವರಿ ಜಾಸ್ತಿ ಆಯ್ತು ಅಂತ ಅವರು ಹೆಸರು ಮಾಡ್ತಾರೆ. ನಂಗೆ ಬಹಳ ಸಂತೋಷ ಆಯ್ತು ಅವ್ರು ನೋಡಿ. ಅವರು ಸಾಕಷ್ಟು ಅರ್ತುಕೊಂಡು ಮತ್ತೆ ಸಹಬಾಳ್ವೆ ಅಂತ ನಿಜವಾಗ್ಲೂ ದಾಪುಕಾಲ ಹಾಕೋದು ಅಂತ ವ್ಯಕ್ತಿಗಳು. ಹಾಗಾಗಿ ಎಲ್ಲರೂ ಅವರಂತ ಅವರಿಂದ ಕಲ್ತ್ಕೊಂಡು ನಾವು ಸಹ ಸಹಬಾಳ್ವೆ ಅಂತ ದೃಷ್ಟಿಕೋನವನ್ನ ಹಾಕ್ಬೇಕು ಅಂತ ನಾನು ಕೇಳಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಿಮಗೂ ಕೂಡ ನನ್ನ ಧನ್ಯವಾದಗಳು ಇಲ್ಲಿ ಆಹ್ವಾನಿಸಿದ್ದಕ್ಕೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಹೇಗೆ ಯಾವ ರೀತಿಯ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು, ಯಾವ ರೀತಿಯ ಒಂದು ಜಾಗೃತಿಯನ್ನು ವಹಿಸಬೇಕು ಅಂತ ನಮ್ಮ ಜೊತೆ ಇದುವರೆಗೂ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕರ್ನಾಟಕದ ಪ್ರಮುಖ ವನ್ಯಜೀವಿ ಸಂರಕ್ಷಣಾ ವಿಜ್ಞಾನಿಗಳು, ಲೇಖಕರು ಮತ್ತು ಪರಿಸರ ತಜ್ಞರು ಹಾಗೂ ಹುಲಿ ಮತ್ತು ಚಿರತೆ

0: ಸಂಬಂಧಪಟ್ಟಂತೆ ಹೆಚ್ಚು ಒಂದು ಅಧ್ಯಯನ ಮಾಡಿರ್ತಕ್ಕಂಥ ಸಂಜಯ್ ಗುಬ್ಬಿರವರು. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ಅವರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟುವ ಕುರಿತು ಕರ್ನಾಟಕ ವನ್ಯಜೀವಿ ಸಂರಕ್ಷಣಾ ಅಧಿಕಾರಿಗಳು, ಲೇಖಕರು ಹಾಗೂ ಪರಿಸರ ತಜ್ಞರಾದ ಶ್ರೀಯುತ ಸಂಜಯ್ ಗುಬ್ಬಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
2: ಜಾನಪದ ಸೊಗಡಿನ ಕಾರ್ಯಕ್ರಮ

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇದುವರೆಗೂ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ ಬಿತ್ತರಗೊಂಡಿತು.
0: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಎಲ್ಲರಿಗೂ ಶಿಕ್ಷಣ, ವಿಶೇಷಚೇತನ ಮಕ್ಕಳ ಸಮನ್ವಯ ಶಿಕ್ಷಣ ಎಂಬ ವಿಷಯದ ಕುರಿತು ಎಚ್ಚರಿಕೋಟೆ ಮತ್ತು ಸರಗೂರು ತಾಲೂಕಿನ ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಶ್ರೀ MS ಗಿರೀಶ್ ಮೂರ್ತಿಯವರೊಂದಿಗೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ವಿಶೇಷಚೇತನ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಒಂದೇ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಯಲು ಅವಕಾಶ ನೀಡುವುದು, ಶಾಲೆಯಲ್ಲಿ ಅಗತ್ಯ ಸೌಲಭ್ಯ ಮತ್ತು ಅಗತ್ಯ ಸಾಧನಗಳನ್ನು ಒದಗಿಸುವುದು ಹಾಗೂ ಸಮಗ್ರ ಮತ್ತು ಸಮಾನ ಶಿಕ್ಷಣದ ವಿಧಾನ ಕುರಿತು ನೇರವಾಗಿ ತಜ್ಞರ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319. ಧನ್ಯವಾದಗಳು.

0: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರು, ಎಂದಿನಂತೆ ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಶೇಷಚೇತನ ಮಕ್ಕಳ ಸಮನ್ವಯ ಶಿಕ್ಷಣವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಶ್ರೀ MS ಗಿರೀಶ್ಮೂರ್ತಿರವರು. ನೀವು ಕೂಡ ಕರೆ ಮಾಡಿ ವಿಶೇಷಚೇತನ ಮಕ್ಕಳ ಸಮನ್ವಯ ಶಿಕ್ಷಣ, ಶಾಲೆಯಲ್ಲಿ ಇರುವ ಅಗತ್ಯ ಸೌಲಭ್ಯಗಳು ಹಾಗೂ ಸಮಗ್ರ ಮತ್ತು ಸಮಾನ ಶಿಕ್ಷಣವನ್ನು ಕುರಿತು ತಜ್ಞರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಧನ್ಯವಾದಗಳು.
1: ಹಾಂ ಸರ್, ನಾವಿವತ್ತು ಸಮನ್ವಯ ಶಿಕ್ಷಣ, ಅದರಲ್ಲೂ ವಿಶೇಷ ಚೇತನ ಮಕ್ಕಳ ಒಂದು ಸಮನ್ವಯ ಶಿಕ್ಷಣದ ಬಗ್ಗೆ ನಾವು ಮಾತನಾಡ್ತೀವಿ. ಸರ್, ಏನು ಸರ್ ಮೊದಲನೇದಾಗಿ ಈ ಸಮನ್ವಯ ಶಿಕ್ಷಣ ಅಂತಂದರೆ ಏನು ಸರ್?
2: ಮೊದಲಿಗೆ ಜನಧ್ವನಿ ಕೇಳುಗರಿಗೆ ಮತ್ತು ತಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೆ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ, ಸಮನ್ವಯ ಶಿಕ್ಷಣ ಅನ್ನುವ ಒಂದು ಹೊಸ ಕಲ್ಪನೆ, ಇದು ಹಳೆಯದಾದರೂ ಕೂಡ ಇದೊಂದು ಹೊಸ ಕಲ್ಪನೆಯಲ್ಲಿ ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಯೋಜನೆ, ಸರ್ವಶಿಕ್ಷಣ ಅಭಿಯಾನ ಇದೀಗ ಮುಂದುವರೆದ ಭಾಗ.

0: ಸಮಗ್ರ ಶಿಕ್ಷಣ ಅಭಿಯಾನ ಸಮಗ್ರ ಶಿಕ್ಷಣ ಕರ್ನಾಟಕದಲ್ಲಿ ಮಧ್ಯವರ್ತನ ಚಟುವಟಿಕೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಮನ್ವಯ ಶಿಕ್ಷಣ ಅಂದಾಗಿ ಹೆಸರು ಹೇಳಿದಾಗೆ ಸಾಮಾನ್ಯ ಮಕ್ಕಳ ಜೊತೆ ವಿಶೇಷ ಚೇತನ ಮಕ್ಕಳನ್ನೂ ಕೂಡ ಸೇರಿಸ್ಕೊಂಡು ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಸಾಮಾನ್ಯ ಶಿಕ್ಷಣ. ನಾವೆಲ್ಲ ನೋಡ್ತೇವೆ ಈಗ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಪಟ್ಟಣ ಪ್ರದೇಶಗಳಲ್ಲಿ ಅವರಿಗೇ ಆದಂಥ ವಿಶೇಷವಂಥ ಶಾಲೆಗಳನ್ನ ತೆರೆದು ಆಯಾಯ ನ್ಯೂನತೆಗಳಿಗೆ ಕೊಡ್ತಾರೆ. ಇದು ಎಲ್ಲ ಕಡೆ ಕೊಡಲಿಕ್ಕೆ ಸಾಧ್ಯನಾ? ಕಷ್ಟ ಸಾಧ್ಯ. ಹಾಗಾಗಿ ಇರುವ ಶಿಕ್ಷಣ ವ್ಯವಸ್ಥೆನಲ್ಲೇ ಸಾಮಾನ್ಯ ಶಾಲೆಗಳಲ್ಲೇ ಆ ಮಕ್ಕಳಿಗೆ ಏನೇನೆಲ್ಲ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕು, ಅವರಿಗೆ ಬರಲಿಕ್ಕೆ ಏನೆಲ್ಲ ಅಗತ್ಯ ಸೌಲಭ್ಯಗಳನ್ನ ಕೊಡುವುದರ ಜೊತೆಗೆ ಆ ಮಕ್ಕಳಿಗೆ ಇತರ ಮಕ್ಕಳ ಜೊತೆಯಲ್ಲೇ ಅವ್ರಿಗೆ ಶಿಕ್ಷಣ ಕಲ್ಪಿಸ್ತಕ್ಕಂಥದ್ದೇ ಸಾಮಾನ್ಯ ಶಿಕ್ಷಣದ ಅರ್ಥ ಮತ್ತು ವ್ಯಾಪ್ತಿಯಾಗಿರುತ್ತೆ. ಇದನ್ನು ನಾವು ಪ್ರಾರಂಭದಿಂದ ಕೂಡ ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಯೋಜನೆಯಿಂದನೂ ಕೂಡ ಇದನ್ನು ನಮ್ಮ ಇಲಾಖೆ ಹಮ್ಮಿಕೊಂಡು ಆ ಮಕ್ಕಳು ಕೂಡ ಮುಖ್ಯವಾಹಿನಿಯಲ್ಲಿ ಇರಬೇಕು. 6-18 ವರ್ಷದೊಳಗಿರ್ತಕ್ಕಂಥ ಎಲ್ಲ ಮಕ್ಕಳು ಹೇಗೆ ಶಿಕ್ಷಣದ ಹಕ್ಕಿನಲ್ಲಿ ಶಿಕ್ಷಣ ಪಡೆಯ ಹಕ್ಕಿದೆಯಾ, ಈ ಹಕ್ಕು ಕೂಡ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ವಂಚಿತರಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದನ್ನು ಕೂಡ ಸಾಮಾನ್ಯ ಶಾಲೆಯಲ್ಲಿ ಆ ಮಕ್ಕಳನ್ನ ದಾಖಲು ಮಾಡಿಕೊಂಡು ಶಿಕ್ಷಣವನ್ನು ಕೊಡ್ತಾ ಇದೆ, ಸಾಮಾನ್ಯ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ.
1: ಓಕೆ ಸರ್, ಈಗ ತಾವು ಹೇಳಿದಂಗೆ ಈ ಒಂದು ವಿಶೇಷ ಚೇತನ ಮಕ್ಕಳಿಗೆ ಈ ಒಂದು ಸಮನ್ವಯ ಶಿಕ್ಷಣ ಅಂತಕ್ಕಂಥದ್ದು ಯಾಕೆ ಆಗತ್ತೆ ಸರ್?
0: ಖಂಡಿತ, ನಾನು ಮೊದಲು ಹೇಳಿದಾಗೆ ಗ್ರಾಮಾಂತರ ಪ್ರದೇಶದಲ್ಲಿ ಮನೆಯಲ್ಲೇ ಆ ಮಕ್ಕಳನ್ನು ನಮ್ಮ ಮಕ್ಕಳನ್ನ ಶಾಲೆಗೆ ಹೇಗೆ ಕಳಿಸೋದು ಅನ್ನುವ ಹಿಂಜರಿಕೆ ಮನೋಭಾವನೆ ಪೋಷಕರಲ್ಲಿ ಒಂದು ನೋಡ್ತೇವೆ, ಮತ್ತು ಈ ಶಾಲೆ ಕಳಿಸಿದಾಗ ನಮ್ಮ ಮಕ್ಕಳನ್ನ ಹೇಗೆ ನೋಡಬಹುದು ಅನ್ನುವ ಮನೋಭಾವವು ಕೂಡ ಪೋಷಕರಲ್ಲಿ ಇರ್ತವೆ. ಜೊತೆಗೆ ಈ ಮಕ್ಕಳು ಆ ಮಕ್ಕಳ ಜೊತೆಯಲ್ಲಿ ಬೆರೀಲಿಕ್ಕೆ ಎಲ್ಲ ಇವರು ಮೊದಲೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಒಂದು ಪೂರ್ವ ನಿರ್ಧಾರಿತ ಇದನ್ನು ಹೋಗಲಾಡಿಸಿ ಸಾಮಾನ್ಯ ಮಕ್ಕಳ ಜೊತೆಲೂ ಕೂಡ ಈ ಮಕ್ಕಳು ಬಂದಾಗ ಸೊ ಅವರಿಗೆ ಅದೇ ಒಂದು ಶಿಕ್ಷಣ ಆಗುತ್ತೆ. ಇತರ ಮಕ್ಕಳ ಜೊತೆಲಿ ಬೆರೆತಾಗಲೇ ಆ ಮಕ್ಕಳು ಹೊರ ಪ್ರಪಂಚವನ್ನು ನೋಡಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಅವ್ರದೇ ಆದಂಥ ಪ್ರಪಂಚದಲ್ಲಿ ಮುಳುಗೋಗ್ಬಿಡ್ತಾರೆ. ಈಗ ನಾವು ಒಂದು ಉದಾಹರಣೆ ಕೊಡೋದಾದರೆ, ಚೆನ್ನಾಗಿರೋ ಒಬ್ಬ ವ್ಯಕ್ತಿಯನ್ನು ಒಂದು ರೂಮಲ್ಲಿ ಕೂಡ ಹಾಕ್ಬಿಟ್ರೆ ಒಂದು 3 ದಿನ ಏನಾಗ್ಬೋದು? ಅಂಥದ್ರಲ್ಲಿ ಆ ಮಕ್ಕಳನ್ನು ನೀವು ವಿಶೇಷವಾಗಿ ಒಂದೇ ಕಡೆ ಅವ್ರನ್ನ ಹೊರ ಪ್ರಪಂಚಕ್ಕೆ ಬಿಡದೇ ಮನೆಯಲ್ಲೇ ಕೂಡ ಹಾಕೊಂಡ್ಬಿಟ್ರೆ ನೀವು ಎಷ್ಟು ಕಡೆ ನೋಡ್ಬೋದು ಇಂಥ ಮಕ್ಕಳನ್ನ ತರಲಿಕ್ಕೆ ಆಗದೇ ಮಾಡ್ತಾರೆ. ಅದು ಆಗಬಾರ್ದು. ಅದು ಇತರ ಮಕ್ಕಳ ಜೊತೆಯಲ್ಲೇ ಬೆರೆತಾಗ ಅವನ ಏನು ಇತರ ಹೈಪರ್ ಚಟುವಟಿಕೆ ಹೈಪರ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ಅದನ್ನು ಕ್ರಮೇಣ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಸಾಕಷ್ಟು ಅನುಭವಗಳು ನಮ್ಮ ಮುಂದೆ ಇವೆ. ಹಾಗಾಗಿ ಆ ಮಕ್ಕಳು ಕೂಡ ಮನೆಯ ಒಳಗಿನ ಪ್ರಪಂಚವನ್ನು ಬಿಟ್ಟು ಹೊರ ಪ್ರಪಂಚಕ್ಕೆ ಬರಬೇಕು, ಅದು ನಮ್ಮ ಮೊದಲ ಉದ್ದೇಶ. ಯಾವ್ಯಾವುದೋ ಕಾರಣಕ್ಕಾಗಿ ಮನೆಯಲ್ಲೇ ಇದ್ದರೆ ಆ ಮಕ್ಕಳು ಮತ್ತೆ ಅದರ ನ್ಯೂನತೆಗಳು ತುಂಬ ದೊಡ್ಡದಾಗುತ್ತೆ. ಆ ನ್ಯೂನತೆ ಕಡಿಮೆ ಆಗಬೇಕು, ಬೆಳಿಬೇಕು ಅಂದರೆ ಮಾಮೂಲಿ ಸಾಮಾನ್ಯ ಶಾಲೆಗೆ ಬಂದಾಗ ಸೊ ಆ ಮಕ್ಕಳನ್ನು ಕೂಡ ಸ್ವಲ್ಪ ಗಮನಿಸ್ದ ಜೊತೆ ಜೊತೆಯಲ್ಲೇ ಬೆಳೆದಾಗ ಅದು ಕ್ರಮೇಣ ನ್ಯೂನತೆಗಳು ಸರಿಪಡಿಸ್ತಕ್ಕಂಥದ್ದು ಅನೇಕ ಉದಾಹರಣೆಗಳು ಭಾಗಶಃ 50 ಸರಿ ಆಗುತ್ತೆ. ಇನ್ನು ಉಳಿದಂತೆ ಬೇರೆ ಬೇರೆ ಸೌಲಭ್ಯ ಕೊಟ್ಟಾಗ ಆ ಮಗು ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯತೆಗಳು ಇವೆ, ಅದನ್ನು ನಾವು ಮನಗಾಣಬೇಕಾಗಿದೆ.
1: ಓಕೆ ಸರಿ, ಈಗ ಇದ್ರ ಜೊತೆಯಲ್ಲಿ ಈ ಒಂದು ವಿಶೇಷ ಚೇತನ ಮಕ್ಕಳನ್ನು ಆ ಶಾಲೆಗಳಲ್ಲಿ ಹೇಗೆ ಒಂದು ಗುರುತಿಸುವಂತಹ ಪ್ರಕ್ರಿಯೆಗಳು ಹೇಗೆ ನಡೀತದೆ ಸರ್?
0: ಈಗ ಮೊದಲಿಗೆ ನಾವು ಪ್ರಾರಂಭದಲ್ಲಿ ಶಾಲಾ ಪ್ರಾರಂಭ ಹಂತದಲ್ಲೇ ಈ ಇತ್ತೀಚೆಗೆ ಪೂರ್ವ ಪ್ರಾಥಮಿಕ ಹಂತದಲ್ಲೇ ಮಕ್ಕಳನ್ನ ಗುರುತಿಸುವ ಪ್ರಕ್ರಿಯೆ ನಡೀತಾ ಇದೆ. ಏನು ಶಿಶು ವಿಹಾರ ಅಥವಾ ಬಾಲವಿಹಾರ ಇರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಅತಿ ಹೆಚ್ಚು ಬೇಗ ಅದನ್ನು ಗುರುತಿಸ್ತಕ್ಕಂಥ ಆ ಪ್ರಕ್ರಿಯೆ ನಡೀತಾ ಇದೆ. ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಗುರುತಿಸ್ತಕ್ಕಂಥದ್ದು ಆ ಥರದ ಮಕ್ಕಳನ್ನು ಮೊದಲೇ ನಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ವಸತಿ ಪ್ರದೇಶದಲ್ಲಿ ಆ ಥರದ ಮಕ್ಕಳು ಎಷ್ಟು ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಶಾಲಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶಿಕ್ಷಕರಿಂದ ಸರ್ವೆ ಆಗ್ತದೆ. ಸರ್ವೆ ಆದ ನಂತರ ಅಂಗನವಾಡಿಯ ಮುಖಾಂತರ ಮಾಹಿತಿ ತಗೊಂಡು ಅಥವಾ ನಮ್ಮ ವ್ಯಾಪ್ತಿಯಲ್ಲಿ ಆ ಥರದ ಮಕ್ಕಳು ಎಲ್ಲೂ ಉಳಿದೋಗ್ಬಾರ್ದು ಅದನ್ನು ಗಮನಿಸ್ಕೊಂಡು ಜೂನಲ್ಲಿ ಪ್ರಾಥಮಿಕ ಪ್ರಾರಂಭದಲ್ಲಿ ಆ ಮಕ್ಕಳನ್ನು ದಾಖಲು ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆ ಆಗುತ್ತೆ. ದಾಖಲು ಮಾಡಿಕೊಂಡ ನಂತರ ಆ ಮಗುವಿಗೆ ಮೊದಲಿಗೆ ಏನು ಬೇಕು? ಮುಕ್ತ ವಾತಾವರಣ ಬೇಕು, ಶಾಲೆಗೆ ಬರ್ತಕ್ಕಂಥ ಪರಿಸರ ನಿರ್ಮಾಣ ಮಾಡಿಕೊಡ್ಬೇಕು, ಅದನ್ನ ಪರಿಸರ ನಿರ್ಮಾಣ ಅಂತ ಹೇಳ್ತೇವೆ. ಉದಾಹರಣೆಗೆ ಒಬ್ಬ ದೈಹಿಕ ನ್ಯೂನತೆ ಮಗು ಇದೆ, ಆ ಮಗು ಶಾಲೆಗೆ ಬರಬೇಕು, ಪ್ರಾರಂಭದಲ್ಲಿ ಮೆಟ್ಲುಗಳಿವೆ, ಮೆಟ್ಲು ಹತ್ತಲಿಕ್ಕೆ ಆಗೋದಿಲ್ಲ, ಏನು ಮಾಡ್ಬೋದು ಅದಕ್ಕೆ? ನಾವು ಅದಕ್ಕೆ ಇಳಿಜಾರು ವ್ಯವಸ್ಥೆಯನ್ನು ಮಾಡಿಕೊಂಡು ಹಾಗಾಗಿ ಸರ್ಕಾರ ಪ್ರತಿ ಶಾಲೆಯಲ್ಲೂ ಕೂಡ ಎಲ್ಲ ಶಾಲಾ ಕಚೇರಿಗಳಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಳಿಜಾರು ವ್ಯವಸ್ಥೆ ಅಲ್ಲಿ ಇರಲಿ. ಇಲ್ಲೇ ನಾವು ಈಗ ನೋಡ್ತೇವೆ ನೋಡಿ, ಎಲ್ಲ ಕಟ್ಟಡ ಪ್ರಾರಂಭ ಅಂತ ಎಲ್ಲ ಕಟ್ಟಡಗಳು ಇಳಿಜಾರು ವ್ಯವಸ್ಥೆ, ರ್ಯಾಂಪ್ಸ್ ಮತ್ತು ರೈಲಿಂಗ್ಸ್ ವ್ಯವಸ್ಥೆಯನ್ನು ಮಾಡಿಕೊಂಡು ಇದು ಮುಕ್ತ ವಾತಾವರಣ ಅಂದರೆ ಪರಿಸರವನ್ನು ನಿರ್ಮಾಣ ಮಾಡ್ಕೊಳ್ತಕ್ಕಂಥವು. ಇನ್ನು ಶಾಲಾ ಕೊಠಡಿಗೆ ಬಂದಮೇಲೆ ಆ ಮಕ್ಕಳನ್ನ ಗುರುತಿಸಿ ಆ ಮಗುಗೆ ಏನು ವ್ಯವಸ್ಥೆ ಬೇಕು ಆಸನದ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥದ್ದು. ಮೊದಲು ಶಾಲೆಗೆ ಬರಲಿಕ್ಕೆ ಒಂದು ಬ್ಯಾರಿಕೇಡ್ ಮುಕ್ತ ವಾತಾವರಣ ಕಲ್ಪಿಸೋದು, ಶಾಲೆ ಒಳಗಡೆ

0: ಬಂದ ಮೇಲೆ ಸೊ ಆ ಮಗುಗೆ ಏನ್ ಬೇಕು, ಉದಾಹರಣೆಗೆ ಒಬ್ಬ ಶ್ರವಣದೋಷ ಮಗು ಇದೆ, ಸೊ ಅವನನ್ನ ಮಗುನ ಬೋಧನೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಮಗೆ ಗೊತ್ತಾಗುತ್ತೆ, ಯಾವ ಮಕ್ಕಳಿಗೆ ಏನೇ ತೊಂದರೆ ಇದೆ ಅಂತೇಳಿ ಸಾಮಾನ್ಯವಾಗಿ ಶಿಕ್ಷಕ ಗುರುಸ್ಕೊಂಡಿರ್ತಾರೆ. ಸೊ ಅವರನ್ನು ಗಮನಿಸಿ ಮುಂದ್ಗಡೆ ಕೂರಿಸ್ಕೊಳ್ತಕ್ಕಂಥದ್ದು, ಆ ಮಗುಗೆ ಏನೋ ಕೇಳಿಸ್ಕೊಳ್ಳೋದು ಈ ಥರ ಏನೇನೋ ಅವನು ಇವ್ ಗೊತ್ತೇ ಆವಾಗ ಅಂಗವಂಗನ ಚಲನಗಳು ಗೊತ್ತಾಗ್ತವೆ ನಮಗೆ. ಆವಾಗ ಮಗುನ ಮುಂದೆ ಕೂಡಿಸ್ಕೊಂಡು ಏನು ಸಮಸ್ಯೆ ಇದೆ ಅಂತೇಳಿ ಗುರುತಿಸ್ಕೊಂಡು ಪೋಷಕರ ಜೊತೆ ಮುಕ್ತವಾಗಿ ಚರ್ಚೆ ಮಾಡಬೇಕು. ಏನಾದರೂ ಹಿಂದೆ ಸಮಸ್ಯೆ ಇತ್ತ, ಹೇಗಿತ್ತು, ಯಾವಾಗಲಿಂದ ಆಗಿದೆ ಅಂತ ತಿಳ್ಕೊಂಡ ನಂತರ ಆ ಮಗುಗೆ ಮೊದಲು ನಾವು ಪ್ರಾರಂಭ ಅಂತಲ್ಲಿ ಮಾಡಬೇಕು, ಆಸನ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು. ಕಲ್ಪಿಸಿಕೊಟ್ಟ ನಂತರ ನಮ್ಮ ತಂತ್ರಾಂಶದಲ್ಲಿ SATSಅಲ್ಲಿ ಮಗುವಿನ ಟ್ರ್ಯಾಕಿಂಗ್ ವ್ಯವಸ್ಥೆಯಲ್ಲಿ ಆ ಮಗುನ ನಾವು ಗುರುತು ಮಾಡ್ತೇವೆ. ಈ ಮಗುಗೆ ವಿಶೇಷ ಅಗತ್ಯ ಉಳ್ಳ ಮಗು, ಏನು ತೊಂದರೆ ಇದೆ ಪ್ರಾರಂಭಿಕ ಹಂತದಲ್ಲಿ, ಬಹುಶಃ ಈಗ ಪೂರ್ವ ಪ್ರಾಥಮಿಕ ಹಂತದಲ್ಲೇ ಗುರುತಿಸೋದ್ರಿಂದ ಈಗಾಗಲೇ ಮಗುಗೆ ಏನಾದರೂ UDD ಕಾರ್ಡ್ ಆಗೋಗಿದ್ರೆ ನಮ್ಮ ಕೆಲಸ ಬಹಳ ಸುಲಭ, ಶಿಕ್ಷಕರ ಕೆಲಸ ಬಹಳ ಸುಲಭ. ಆಗದೇ ಇದ್ರೆ ನಾವು ಕೂಡಲೇ ಏನು ಮಾಡ್ತಾರೆ, ಅವ್ರು ನಮಗೆ ವಿಶೇಷ ಶಿಕ್ಷಕರಿಗೆ ನಮಗೆ ಅವರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಾವು ಕೂಡಲೇ ಅಂತ ಶಾಲೆಗೆ ಭೇಟಿ ಕೊಟ್ಟು ಸೊ ಅವರನ್ನು ಏನು ಮಾಡ್ತೀವಿ, ಆ ವರ್ಷ ನಮ್ಮಲ್ಲಿ ವೈದ್ಯಕೀಯ ತಪಾಸಣಾ ಶಿಬಿರಕ್ಕೆ ಬರ್ಮಾಡಿಕೊಂಡು ವೈದ್ಯಕೀಯ ತಪಾಸಣೆ ಮಾಡೋರ ಮುಖಾಂತರ ಮಗು ಏನು ತೊಂದರೆ ಇದೆ ಅಂತಕ್ಕಂಥ ವ್ಯವಸ್ಥೆ ಆಗುತ್ತೆ. ಈ ನಡುವೆ ನಮ್ಮ ಜೊತೆಯಲ್ಲಿ ಗ್ರಾಮ ಪಂಚಾಯತಿ ಹಂತದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತಿದ್ದಾರೆ, ಅವ್ರ ಹತ್ರ ಕೂಡ ಈ ಮಾಹಿತಿ ಇರ್ತದೆ. ಅವರು ಕೂಡ ಗಮನಕ್ಕೆ ಬಂದ ತಕ್ಷಣ ಇದನ್ನು ಅವ್ರಿಗೆ UDD ಕಾರ್ಡ್ ಮಾಡುವ ವ್ಯವಸ್ಥೆ ಆಗಿರ್ತದೆ. ಆಗಿರಲಿಲ್ಲ, ಆಗಿದ್ದರೆ ಸುಲಭ, ಆಗಲಿಲ್ಲ ಅಂದಾಗ ಅವ್ರು ನಮ್ಮ ಮಾಹಿತಿ ಕೊಟ್ಟಾಗ ನಮ್ಮಲ್ಲಿ ವೈದ್ಯಕೀಯ ತಪಾಸಣಾ ಶಿಬಿರದಲ್ಲಿ ಕರ್ಕೊಂಬಂದು ವೈದ್ಯರನ್ನ ಅಗತ್ಯ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ಅವರಿಗೆ UDD ಕಾರ್ಡ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಇದು ಪ್ರಾರಂಭಿಕ ಹಂತ.
1: ಸರಿ, ಇದರ ಜೊತೆಗೆ ಆ ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾಗಿ ತಮ್ಮ ಒಂದು ಜವಾಬ್ದಾರಿಗಳು ಏನಿರುತ್ತೆ ಸರ್?
0: ನಮ್ಮಲ್ಲಿ ಈ ಮೊದಲೇ ಹೇಳಿದಾಗೆ ನಮ್ಮ ಸಾಮಾನ್ಯ ಶಾಲೆಗಳಲ್ಲಿ ಈ ಥರದ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ನ್ಯೂನತೆಗಿಡಿದೆ ಅನ್ನುವ ಕಾರಣಕ್ಕೆ ಶಾಲೆ ವ್ಯಾಪ್ತಿಯಿಂದ ಹೊರಗುಡಿದೆ ಅಂತ ನೋಡ್ಕೊಳ್ತಕ್ಕಂಥದ್ದು ಮೊದಲ ಜವಾಬ್ದಾರಿ. 6-18 ವರ್ಷದ ಒಳಗಿನ ಮಕ್ಕಳು ಯಾವ ಕಾರಣಕ್ಕೂ ಕೂಡ ಅಂದರೆ ನ್ಯೂನತೆಗಳ ನೆಪದಲ್ಲಿ ಆಚೆ ಉಳಿಬಾರ್ದು, ಆ ಮಗು ಕೂಡ ಮೊದಲು ಶಾಲೆಗೆ ದಾಖಲಾಗಿ ನೋಡ್ತಕ್ಕಂಥದ್ದು ನಮ್ಮ ಮೊದಲ ಕರ್ತವ್ಯ. ದಾಖಲ ಆದ ಮೇಲೆ ಶಾಲೆಯಲ್ಲಿ ಆ ಥರದ ಏನೇನು ಸೌಲಭ್ಯ, ನಮ್ಮ ಮೊದಲು ಹೇಳಿದಾಗೆ ಭೌತಿಕ ಸೌಲಭ್ಯಗಳು ಶಾಲೆಯಲ್ಲಿ ಕಲ್ಪಿಸಲಿಕ್ಕೆ ವ್ಯವಸ್ಥೆ, ಒಂದು ಶೌಚಾಲಯ ಅಥವಾ ಇಳಿಜಾರು ವ್ಯವಸ್ಥೆ, ರೈಲಿಂಗ್ಸ್ ವ್ಯವಸ್ಥೆ ಆ ಶಾಲೆಗೆ, ಪ್ರತಿಯೊಂದು ಶಾಲೆಗೂ ಕೂಡ ಆ ಥರದ ಮಕ್ಕಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮೊದಲಿಗೆ ಇದು 2ನೇ ಹಂತ. 3ನೇ ಹಂತದಲ್ಲಿ ಬೋಧನೆ ಸಂದರ್ಭದಲ್ಲಿ ಉದಾಹರಣೆಗೆ ಬೌದ್ಧಿಕ ವಿಕಲತೆ ಮಕ್ಕಳಿದ್ದರೆ ನಮ್ಮ ಶಿಕ್ಷಕರಿಗೆ ಸವಾಲಾದಾಗ ಶಾಲೆಯಲ್ಲಿ ಒಂದು 20-30-40 ಮಕ್ಕಳು ಇರ್ತವೆ ತರಗತಿನಲ್ಲಿ, ಈ ಥರದ ಒಂದು ಮಗು ಅಥವಾ 2 ಮಗು ಸಿಗಬಹುದು. ಈ ಒಂದು ಮಗು ನೋಡಲಿಕ್ಕೆ 39 ಮಕ್ಕಳನ್ನು ಹೇಗೆ ಗಮನಿಸಬೇಕು, ಅದರ ನಡುವೆ ಇದನ್ನು ಹೇಗೆ ಜೊತೆಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು, ಹೇಗೆ ನಮ್ಮ ಗ್ರಾಮೀಣ ಪರಿಸರದಲ್ಲಿ ಒಬ್ಬ ತಾಯಿ ತನ್ನ 3 ಮಕ್ಕಳನ್ನು ದೊಡ್ಡ ಮಕ್ಕಳನ್ನ ಪಕ್ಕದಲ್ಲಿ ಇಟ್ಕೋತಾಳೆ, ಆ ಮಗು ಇನ್ನೊಂದು ಚಿಕ್ಕ ಮಗುನ ಕೈ ಹಿಡ್ಕೊಳುತ್ತೆ, ಇನ್ನೊಂದು ಮಗು ಕೈ, ಹಾಗೆ ಜೊತೆಲಿ ಕರೆದಿರ್ತಕ್ಕಂಥ ಕೆಲಸವನ್ನು ಆಗೋ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರಿಗೆ ಆ ಥರದ ಮಕ್ಕಳು ಬಂದಾಗ ಏನೇನೆಲ್ಲ ಸವಾಲಿದೆ, ಕಲಿಕಾ ನ್ಯೂನತೆ ಇರ್ಬೋದು ಅಥವಾ ಕಲಿಕೆಯಲ್ಲಿ ಹಿಂದುಳಿದಿರ್ಬೋದು ಅಥವಾ ಆ ಮಗು ಹೈಪರ್ ಆಕ್ಟಿವಿಟೀಸ್ ಆದಾಗ ಹೇಗೆ ಅವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಇದನ್ನು ಶಿಕ್ಷಕರಿಗೆ ಮನದಟ್ಟು ಮಾಡಿಕೊಡ್ತವೆ. ಮನದಟ್ಟು ಮಾಡುವ ಮುಖಾಂತರ ಅವ್ರು ಏನೆಲ್ಲ ಸೌಲಭ್ಯ ಅವರು ಸವಾಲು ಎದುರಿಸ್ತಾರೆ ಅವ್ರ ಜೊತೆ ನಾವು ಕೂಡ ಇಂಟ್ರ್ಯಾಕ್ಟ್ ಮಾಡ್ತೇವೆ, ಅವರಿಂದ ಮಾಹಿತಿ ಪಡ್ಕೊಂಡು ಈ ಬೌದ್ಧಿಕ ವಿಕಲತೆ ಏನಾದರೂ ದೊಡ್ಡದಾಗಿದ್ದರೆ ನಮ್ಮ ಆ ಮಕ್ಕಳಿಗಾಗಿಯೇ ಕ್ಷೇತ್ರ ಸಂಪನ್ಮೂಲ ಕೇಂದ್ರದಲ್ಲಿ ಒಂದು ವಿಭಾಗನೇ ಇದೆ, ಸಮನ್ವಯ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಅಂತ ಒಂದು ವಿಭಾಗ ಇದೆ. ಆ ವಿಭಾಗದಲ್ಲಿ ನಾವು 4 ವಿಶೇಷ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ವರ್ಷ ನಮ್ಮಲ್ಲಿ 3 ಜನ ಕೆಲಸ ಮಾಡ್ತಾ ಇದ್ದೇವೆ. ಪ್ರಾಥಮಿಕ ಹಂತದಲ್ಲಿ 2 ವಿಶೇಷ ಶಿಕ್ಷಕರು ಮತ್ತು ಪ್ರೌಢ ಹಂತದಲ್ಲಿ 1 ಶಿಕ್ಷಕರಿದ್ವಿ. ಇವ್ರನ್ನ ಗುರುತಿಸಿ ಶಿಕ್ಷಕರಿಂದ ಮಾಹಿತಿಯನ್ನು ಪಡ್ಕೊಂಡು ಅವರನ್ನು ಮೊದಲು ದಾಖಲು ಮಾಡ್ತಕ್ಕಂಥದ್ದು, ದಾಖಲು ಮಾಡಾದ್ಮೇಲೆ ಅವ್ರನ್ನ SATS ತಂತ್ರಾಂಶದಲ್ಲಿ ಅವ್ರನ್ನ ದಾಖಲು ಅದನ್ನು ತೋರಿಸ್ತಕ್ಕಂಥದ್ದು ಆದ ನಂತರ ಈ ಥರ ತೋರಿಸಿದಾಗ ಪ್ರಸ್ತುತ ವರ್ಷ ನಮ್ಮ ತಾಲೂಕಿನಲ್ಲಿ 272 ಮಕ್ಕಳನ್ನು ಬೇರೆ ಬೇರೆ ನ್ಯೂನತೆ ಉಳ್ಳ ಮಕ್ಕಳನ್ನು ಗುರುತಿಸ್ಕೊಂಡಿದ್ದೇವೆ. ಇದನ್ನು ಜಿಲ್ಲಾ ಹಂತಕ್ಕೆ ರಾಜ್ಯ ಹಂತಕ್ಕೆ ಈ ಎಲ್ಲ ಮಕ್ಕಳನ್ನ ಟ್ರ್ಯಾಕಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಇದು ಪ್ರಾರಂಭಿಕ ಹಂತದಲ್ಲಿ.
1: ಸರ್, ಈಗ ತಾವು ಹೇಳ್ದಂಗೆ ಈ ಥರ ಒಂದು ಪ್ರಾರಂಭಿಕ ಹಂತದಲ್ಲಿ ಈ ಥರ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳನ್ನು ಶಾಲೆಗೆ ಸೇರಿಸಿದ ನಂತರ ಅಲ್ಲಿ ಆ ಒಂದು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಅಂದರೆ ಇತರೆ ಮಕ್ಕಳ ಜೊತೆ ಕಲಿಯುವಾಗ ಯಾವ ರೀತಿಯ ಒಂದು ಅನುಕೂಲಗಳನ್ನು ಆ ಮಕ್ಕಳಿಗೆ ಕಲ್ಪಿಸಲಾಗ್ತಾ ಇದೆ ಸರ್?
0: ನಾನು ಮೊದಲೇ ಹೇಳಿದಾಗೆ ಆ ಮಕ್ಕಳಿಗೆ ತನ್ನ ಸಹಾಯಕ ವಿದ್ಯಾರ್ಥಿ ಜೊತೆಯಲ್ಲಿ ಅವನ ಸ್ನೇಹಿತ ಗೆಳೆಯನ ಸಹಾಯದಿಂದ ಮೊದಲು ಅವಶ್ಯಕತೆ ಮೊದಲು ಅವನಿಗೆ ಅವಕಾಶ ಮಾಡಿಕೊಡ್ತವೆ. ಅವನಿಗೆ ಏನು, ಉದಾಹರಣೆಗೆ ಒಂದು ಮಗು

0: ಅವನನ್ನ ಇನ್ನೊಂದು ಮಗುಗೆ ಅವನ ಜೊತೆ ತೀರಾ ಅವನಿಗೆ ತೀರಾ ನಿಯರೆಸ್ಟ್ ಹತ್ತಿರದ ಗೆಳೆಯ ಆಪ್ತ ಗೆಳೆಯ ಅಂತ ಹೇಳ್ತೀವಿ, ಆಪ್ತ ಗೆಳೆಯ ಒಬ್ಬನ ಅವನಿಗೆ ಜೊತೆ ಮಾಡ್ತಕ್ಕಂಥದ್ದು. ಅವನು ಅವನಿಗೆ ಬೇಕು ಬೇಡಗಳು ಏನಿದೆ ಅದನ್ನ ಗುರುಸ್ಕೊಂಡು ಪಕ್ಕದಲ್ಲಿ ಅವನಿಗೆ ಸಹಾಯ ಮಾಡ್ತಕ್ಕಂಥದ್ದು, ಅದನ್ನ ಶಿಕ್ಷಕರು ಅದನ್ನ ಗಮನಿಸ್ತಾ ಹೋಗ್ತಾರೆ. ಸೊ ಅವನ ಏನಿದ್ರು ಪಕ್ಕದ ಮಗುಗೆ ಅವಕಾಶ ಮಾಡಿಕೊಡ್ಬೇಕು, ಅವನ ಜೊತೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಅವನಿಗೆ ಹತ್ತಿರದಲ್ಲಿ ಸಹಾಯ ಮಾಡೋದ್ರಿಂದ ಒಂದು ಪೆನ್ನು ಪುಸ್ತಕ ಕೊಡ್ತಕ್ಕಂಥದ್ದು ಅಥವಾ ಬಗ್ಗಿ ಮಾಡಲಿಕ್ಕೆ ಅಥವಾ ಹೊರಗಡೆ ಶೌಚಾಲಯ ಕರ್ಕೊಂಡು ಹೋಗಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ತನ್ನ ಸಹಪಾಠಿಗಳ ಜೊತೆನಲ್ಲೇ ಮೊದಲು ಅವನಿಗೆ ನಾವು ಅವನಿಗೆ ಒಂದು ಜೊತೆಗೂಡಿಸ್ತಕ್ಕಂಥ ಕೆಲಸ ಆಗುತ್ತೆ. ತದನಂತರ ನಮ್ಮ ಮಕ್ಕಳು ನಮ್ಮ ಶಾಲೆ ಶಿಕ್ಷಕರು ಅವ್ರನ್ನ ಗಮನಿಸ್ಕೊಂಡು ಅವ್ನಿಗೆ ಏನೆಲ್ಲ ಸೌಲಭ್ಯಗಳು ಬೇಕು, ಉದಾಹರಣೆಗೆ ನಾನು ಮೊದಲು ಹೇಳಿದಾಗೆ ಶ್ರವಣ ದೋಷ ಕಂಡು ಬಂದಿದೆ ಅಂತ ಏನು ಕಂಡು ಬಂದರೆ ಕೂಡಲೇ ವೈದ್ಯಕೀಯ ತಪಾಸಣೆ ಶಿಬಿರ ಮಾಡಿಸಿ ಅವನಿಗೆ ಶ್ರವಣೋಪಕರಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಆಗುತ್ತೆ. ಒಂದು ಪುನರ್ವಸತಿ ಕಾರ್ಯಕ್ರಮ ಮೊದಲು ದಾಖಲು ಮಾಡ್ತೇವೆ, ದಾಖಲು ಮಾಡಾದ್ಮೇಲೆ ಪುನರ್ವಸತಿಗೆ ಅಥವಾ ತಜ್ಞ ವೈದ್ಯರ ಬಳಿಗೆ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಅದು ಇಲ್ಲ ಅಂತಂದರೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ವಾಮಿ ವಿವೇಕಾನಂದಲು ಕೂಡ ಈ ಅವಕಾಶಗಳಿವೆ. ಅವ್ರ ಮುಖಾಂತರ ಅಥವಾ ನಮ್ಮ ವಾಕ್ಶ್ರವಣ ಮತ್ತು ತರಬೇತಿ ಸಂಸ್ಥೆ ಮೈಸೂರಿಗೆ ಅವರನ್ನು ಕಳಿಸೋದ್ರ ಮುಖಾಂತರ ಅವರಿಗೆ ಏನೆಲ್ಲ ಸೌಲಭ್ಯಗಳಿವೆ ಕೂಡಲೇ ಅದನ್ನು ಪರಿಹಾರ ಮಾಡಿ ಮೊದಲು ಪುನರ್ವಸತಿ ಕಲ್ಪಿಸ್ತಕ್ಕಂಥದ್ದು. ತದನಂತರ ಅವ್ನಿಗೆ ಏನೆಲ್ಲ ಸೌಲಭ್ಯಗಳು ಬರ್ತವೆ, ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಬರ್ತವೆ ಅಂತಕ್ಕಂಥದ್ದನ್ನು ಎರಡನೇ ಹಂತದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ.
1: ಓಕೆ ಸರಿಗೆ, ಇದ್ರ ಜೊತೆಗೆ ಈಗ ತಾವು ಹೇಳ್ದಂಗೆ ಇದು ಮಕ್ಕಳ ಕಲಿಕೆಗೆ ಒಂದು ಬೋಧನಕ್ಕೆ ಅನುಗುಣವಾಗಿ ಏನಾದರೂ ಬೇರೆ ಬೇರೆ ವಿಧಾನಗಳಲ್ಲಿ ಏನಾದರೂ ಬದಲಾವಣೆಗಳನ್ನ ಮಾಡಲಾಗ್ತಾ ಇದೆ, ಹೇಗೆ ಸರ್?
0: ಖಂಡಿತ ಬದಲಾವಣೆಗಳು ಮಾಡಲಿಕ್ಕೆ ನಮ್ಮಲ್ಲಿ ಶಿಕ್ಷಕರಿಗೆ ಆಗಿಂದಾಗೆ ತರಬೇತಿಯನ್ನು ಕೊಡ್ತೇವೆ. ಶ್ರವಣ ದೋಷ ಉಳ್ಳ ಮಕ್ಕಳಿರ್ಬೋದು, ಬೌದ್ಧಿಕ ವಿಕಲತೆ ಉಳ್ಳ ಮಕ್ಕಳಿರ್ಬೋದು, ಅಥವಾ ಸಿಪಿ ಸೆರೆಬ್ರಲ್ ಪಾಲಿಸಿ ಮಕ್ಕಳಿರ್ಬೋದು, ವಿಶೇಷವಾಗಿ ಆರ್ಟಿಸಂ ಮಕ್ಕಳಿದ್ದಾಗ. ಸೊ ಈ ಆರ್ಟಿಸಂ ಮಕ್ಕಳನ್ನು ಹೇಗೆ ನಾವು ಅವ್ರನ್ನ ಗುರುಸ್ಕೋಬೇಕು, ಹೇಗೆ ಅವನನ್ನು ನಾವು ಮೇನ್ ಸ್ಟ್ರೀಮ್ ಕರಲಿಕ್ಕೆ ಮಾರ್ಗೋಪಾಯಗಳೇನು ಇದನ್ನು ಮಾಡ್ಬೋದಾ ಅನ್ನೋ ನಿಟ್ಟಿನಲ್ಲಿ ನಾವು ಶಿಕ್ಷಕರಿಗೆ ನಾವು ಆಗಿಂದಾಗೆ ತರಬೇತಿಯನ್ನು ಕೊಡ್ತೇವೆ. ಉದಾಹರಣೆಗೆ ಕಳೆದ ವರ್ಷ ವಾಕ್ ಮತ್ತು ಶ್ರವಣ ತರಬೇತಿ ಸಂಸ್ಥೆಯಲ್ಲಿ ಹಂತ ಹಂತವಾಗಿ ಎಲ್ಲ ಬ್ಲಾಕ್ನ ಎಲ್ಲ ಶಿಕ್ಷಕರಿಗೆ ಈ ಥರದ ತರಬೇತಿಯನ್ನು ಕೊಡಲಾಗ್ತದೆ. ನಮಗೂ ಕೂಡ ಎಲ್ಲ ಮುಖ್ಯ ಶಿಕ್ಷಕರಿಗೆ ಅಲ್ಲೇ ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅವ್ರನ್ನ ಕಂಡುಹಿಡಿದು ಆ ಮೂಲಕ ಅವ್ರಿಗೆ ಕೊಡ್ತಕ್ಕಂಥ ವಿಧಾನಗಳು, ಬೇರೆ ಬೋಧನಾ ವಿಧಾನಗಳು ಏನಿದೆ, ಉದಾಹರಣೆಗೆ ನಮ್ಮಲ್ಲಿ ಎರಡು ದಿನ ಅವಕಾಶ ಇದೆ. ನಮ್ಮಲ್ಲಿ ಒಂದು ಶಾಲಾ ತರಬೇತಿ ಸಂಸ್ಥೆ SRP ಸ್ಕೂಲ್ ರೆಡಿನೆಸ್ ಪ್ರೋಗ್ರಾಮ್ ಅಂತ ಶಾಲಾ ಸಿದ್ಧತಾ ಕೇಂದ್ರ ಅಂತ ಓಪನ್ ಮಾಡಿ ತೆಗೆದಿದ್ದೇವೆ. ವಾರದಲ್ಲಿ ಎರಡು ದಿನ ಇರ್ತದೆ, ಪ್ರತಿ ಸೋಮವಾರ ಮತ್ತು ಗುರುವಾರ ಅಲ್ಲಿರ್ತದೆ. ಸೊ ಆ ಥರದ ಮಕ್ಕಳನ್ನು ಪೋಷಕರು ಕರ್ಕೊಬಂದಾಗ ಮೊದಲು ಪೋಷಕರಿಗೆ ನಾವು ಮೊದಲು ಅವರಿಗೆ ಹೇಳ್ಕೊಡ್ತೇವೆ ಏನು ಮಾಡಬೇಕು ಈ ಮಗುಗೆ. ಉದಾಹರಣೆಗೆ ಒಂದು ಮಗುಗೆ ತನ್ನ ಬಟ್ಟೆಗಳನ್ನು ತಾನೇ ಹಾಕೋಬೇಕು, ಗುಂಡಿಗಳನ್ನು ಹಾಕೋಬೇಕು, ಅದು ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆ ಒಂದು ಹಂತದಲ್ಲೇ ಮುಗಿಯೋದಿಲ್ಲ, ಒಂದು ಹಂತದಲ್ಲೇ ಮುಗಿಯಲ್ಲ, ಅನೇಕ ಸಲ ಆಮೇಲೆ ಬಣ್ಣ ಬಣ್ಣದ ವಸ್ತುಗಳನ್ನ ಜೋಡಿಸ್ತಕ್ಕಂಥದ್ದು. ಆ ಮೂಲಕ ಒಂದಾದ್ಮೇಲೆ ಒಂದು ಆಕೃತಿ ಆಧಾರದ ಮೇಲೆ ಬಣ್ಣದ ಆಧಾರದ ಮೇಲೆ ಈ ಥರ ಬಂದಾಗ ಮಗುವನ್ನ ಗಮನವನ್ನು ನಮ್ಮ ಕಡೆ ಸೆಳೆದು ಆ ಮೂಲಕ ಅವನ್ನ ಮೇನ್ ಸ್ಟ್ರೀಮ್ಗೆ ತರ್ತಕ್ಕಂಥದ್ದು. ಈ ವಿಧಾನವನ್ನು ನಾವು ಅನುಸರಿಸ್ಕೊಂಡು ಶಿಕ್ಷಕರಿಗೆ ಅದನ್ನು ನಾವು ಉಪಯೋಗವಾಗುವಂತೆ ಮಾಡ್ಕೊಳ್ತೇವೆ. ಮೊದಲು ಆ ಮಗು ಶಾಲೆಗೆ ಬರಬೇಕು, ಬಂದ ನಂತರ ತನ್ನ ಗೆಳೆಯನ ಜೊತೆಯಲ್ಲಿ ಅವನ ಮಟ್ಟಕ್ಕೆ ಅಲ್ಲದೇ ಇದ್ರು ಕೂಡ ಅವ್ನು ಸರಿಸಮ ಕಲ್ಲದೇ ಇದ್ರು ಕೂಡ ತಾನು ಕೂಡ ತನ್ನ ಹಂತದಲ್ಲಿ ಭಾಗಿಯಾಗುವ ವ್ಯವಸ್ಥೆಯಲ್ಲಿ ಬೋಧನಾ ವಿಧಾನಗಳು ನಮ್ಮಲ್ಲಿ ಕೂಡ ಸಾಕಷ್ಟು ಶಿಕ್ಷಕರಿಗೆ ಮತ್ತು ನಮಗೆ ತರಬೇತಿ ವ್ಯವಸ್ಥೆ ಇದೆ ಜಿಲ್ಲಾ ಹಂತದಲ್ಲಿ ರಾಜ್ಯ ಹಂತದಲ್ಲಿ, ಅದನ್ನು ಪಡ್ಕೊಂಡು ಬಂದು ಶಿಕ್ಷಕ ಕೂಡ ನಾವು ತರಬೇತಿಯನ್ನು ಕೊಡಲಾಗುತ್ತೆ.
1: ಓಕೆ ಸರ್, ಈಗ ತಾವು ಹೇಳ್ದಂಗೆ ಈಗ ಒಂದೊಂದು ದೃಷ್ಟಿದೋಷ ಇರ್ಬೋದು, ಶ್ರವಣ ದೋಷ ಇರ್ಬೋದು, ಅಥವಾ ದೈಹಿಕ ಮತ್ತು ಈ ಒಂದು ಬೌದ್ಧಿಕ ವಿಕಲತೆ ಹೊಂದಿರತಕ್ಕಂಥ ಮಕ್ಕಳಿಗೆ ಯಾವ ರೀತಿಯ ಒಂದು ಶೈಕ್ಷಣಿಕ ಸಹಾಯವನ್ನು ನೀಡಲಾಗ್ತಾ ಇದೆ ಸರ್?
0: ಮೊದಲಿಗೆ ದೃಷ್ಟಿದೋಷ ಉಳ್ಳ ಮಕ್ಕಳಿಗೆ ಆ ಥರ ಕಂಡು ಬಂದ ತಕ್ಷಣ ಕೂಡಲೇ ನಾವು ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅವರನ್ನು ರೆಫರ್ ಮಾಡ್ತೇವೆ. ಅಲ್ಲಿ ಅವ್ರನ್ನ ತಪಾಸಣೆ ಮಾಡಿ ವೈದ್ಯಕೀಯ ಇಲಾಖೆಯಿಂದ ಕೂಡ ಅವರಿಗೆ ಪ್ರತಿ ವರ್ಷ ಕನ್ನಡಕ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಲೋ ವಿಷನ್ ಅಂತ. ಅವ್ರಿಗೆ ಕೊಟ್ಟ ನಂತರ ಅವರಿಗೆ ಅದೊಂದು ಪುನರ್ವಸತಿ ಅದು ಕಲ್ಪಿಸ್ಕೊಟ್ರೆ ಸಾಕು. ಅಥವಾ ಆ ಮಗುಗೆ ಇನ್ನೂ ಏನೋ ತೊಂದರೆ ಇದೆ ಅಂತ ಹೇಳಿದ್ರೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಆ ಮಕ್ಕಳಿಗೆ ಕೊಡ್ತಕ್ಕಂಥ ಸೌಲಭ್ಯಗಳು ಅಂದರೆ ಈ ವೈದ್ಯಕೀಯ ತಪಾಸಣಾ ಶಿಬಿರದಲ್ಲಿ ಕನ್ನಡಕ ಕೊಡ್ತಕ್ಕಂಥದ್ದು, ಇನ್ನೂ ಅಗತ್ಯ ಉಳ್ಳದಂದರೆ ಬೂತ್ ಕನ್ನಡಿನ ಕೊಡ್ತಕ್ಕಂಥದ್ದು, ಅಥವಾ ಬುದ್ಧಿಮಾನ ದೃಷ್ಟಿದೋಷ ಉಳ್ಳ ಮಕ್ಕಳಿಗೆ ಕಾಣದೇ ಇಲ್ಲ ಅಂತಂದ್ರೆ ಬ್ರೈಲ್ ಲಿಪಿ ಅನ್ನೋ ಪುಸ್ತಕವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ.
1: ಅದ್ರ ಬಗ್ಗೆ ಮುಂದುವರ್ಸೋಣ ಸರ್, ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು? ಹಲೋ,
2: ಶ್ರೀಧರ್ ಅನ್ಬಿಟ್ಟು.
1: ಹಾ ಶ್ರೀಧರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಹಲೋ ಸರ್, ವಿಶೇಷತೆಗಳ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಸ್ಪೋರ್ಟ್ಸ್ ರಿಲೇಟೆಡ್ ಯಾವ್ದೇ ತರ ಇಲ್ವಾ ಸರ್?
1: ಸ್ಪೋರ್ಟ್ಸ್ ರಿಲೇಟೆಡಾ?

0: ಹೌದು.
1: ಸದ್ಯಕ್ಕೆ ನಮ್ಮಲ್ಲಿ ವರ್ಷಕ್ಕೆ ಒಮ್ಮೆ ಆ ಥರದ ಮಕ್ಕಳಿಗೆ ಕ್ರೀಡೆ ಮತ್ತು ಅವರಿಗೆ ಒಂದು ವರ್ಷದಲ್ಲಿ ಒಮ್ಮೆ ಮಾತ್ರ ಮಕ್ಕಳಿಗೆ ಮಾಡಲಿಕ್ಕೆ ಅವಕಾಶ ಇದೆ ಶ್ರೀಧರ್ ಅವರೇ. ಅದನ್ನು ನಾವು ವರ್ಷಕ್ಕೊಮ್ಮೆ 4 ಕೇಂದ್ರಗಳಲ್ಲಿ ನಡೆಸ್ತೇವೆ. ಪ್ರಾಥಮಿಕ ಹಂತದಲ್ಲಿ 2 ಕೇಂದ್ರ ಮತ್ತು ಪ್ರೌಢ ಹಂತದಲ್ಲಿ 2 ಕಡೆ ಆ ಮಕ್ಕಳಿಗೆ ಕ್ರೀಡೆ ಮತ್ತು ವರ ಸಂಚಾರ ಅಂತೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಮಕ್ಕಳನ್ನು ಮಾಡ್ತಕ್ಕಂಥ ಕೆಲಸ ನಮ್ಮಿಂದ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದ ಅದು ಆಗ್ತಾ ಇದೆ. ಏನ್ ಸಮಸ್ಯೆ ಆಗ್ತಾ ಇದೆ ಶ್ರೀಧರ್ ಅವರೇ?
0: ಅಸೆಸ್ಮೆಂಟ್ ರಿಲೇಟೆಡ್ ಏನಾಗ್ತಿದೆ ಅಂದ್ರೆ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ಶಾಲಾ ಮಕ್ಕಳಿಗೆ ಸರ್ಕಾರಿ ವೈದ್ಯರಲ್ಲಿ ಅಸೆಸ್ಮೆಂಟ್ ಆದ್ರೂ ಕೂಡ ಅಲ್ಲಿಂದ ಅಪ್ರೂವಲ್ ಮಾಡೋದು ತುಂಬಾ ಲೇಟ್ ಆಗ್ತಿದೆ, ತಡ ಆಗ್ತಿದೆ ಸರ್.
1: ಈಗ ನಾವು ಏನ್ ಮಾಡಬಹುದು ಅಂತಂದ್ರೆ, ಮೊದಲಿಗೆ ನಾವು ವೈದ್ಯರನ್ನ ಸಂಪರ್ಕಿಸಿ ಅವರಿಗೆ ಆನ್ಲೈನ್ ನೋಂದಣಿ ಮಾಡಿ ಆನಂತರ ವೈದ್ಯರಿಂದ ಅವರಿಗೆ ಅದನ್ನ ಅವ್ರಿಗೇನು ಎಷ್ಟು ಹಂತದಲ್ಲಿ ತೊಂದರೆ ಇದೆ ಅಂತಕ್ಕಂಥದ್ದು ಗುರುತಕ್ಕಂಥ ಕೆಲಸ ಅದಾಗ್ತಾ ಇದೆ. ಅದು ನಿಮ್ಗೆ ಹೇಳಿದಾಗ ಅದು ಆನ್ಲೈನ್ ಪ್ರಕ್ರಿಯೆ, ಆದ್ರಿಂದ ನೀವು ಹೇಳಿದಾಗ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಕೆಲವೊಮ್ಮೆ ಕೆಲವು ಮಕ್ಕಳಿಗೆ ಒಂದು ವಾರಕ್ಕೆ ಬರ್ತಕ್ಕಂಥ ಅವಕಾಶಗಳು ಕೂಡ ಇದೆ. ಅದು ಆನ್ಲೈನ್ ಪ್ರಕ್ರಿಯೆ ಆದ್ರಿಂದ ಮುಂದಿನ ದಿನಗಳಲ್ಲಿ ನೋಡೋಣ, ಮಾತಾಡೋಣ ಅವ್ರ ಹತ್ರ. ಮೊದಲಿಗೆ ಗುರುತಿಸ್ಕೊಂಡು ಆ ಥರದ ಮಕ್ಕಳೇನಿದ್ರೆ ನಮಗೆ ಪಟ್ಟಿ ಕೊಟ್ಟರೆ ನಾವು ಕೂಡ ವೈದ್ಯರ ಹತ್ರ ಮಾತಾಡಿ ನಾವು ಈಗ ಒಂದು ಇನ್ನೊಂದು ಸರಿ ಕೇಳಿದ್ವಿ. ಕಳೆದ ಸಲ ಏನಾಗಿದೆ ಅಂದರೆ ಮೋರ್ ದ್ಯಾನ್ 40% ಮೇಲಿದ್ರೆ ಮಾತ್ರ ಇವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಆಯಿತು. ಕಳೆದ ವರ್ಷದ ಬದಲಾವಣೆ ಆಗಿದೆ, 40% ಕಡಿಮೆ ಇದ್ದರೂ ಕೂಡ ಆ ಮಕ್ಕಳಿಗೆ ಕೂಡ UDD ಕಾರ್ಡ್ ಕೊಡಬೇಕು ಅಂತ ಕೂಡ ಆಗಿದೆ. ಆ ಸೌಲಭ್ಯ ಅಲ್ಲದೇ ಇದ್ದರೂ ಕೂಡ ಅವನ್ನು ಗುರುತಿಸಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನು ಕೂಡ ಕಳೆದ ನಾವು ಭಾಗಿದಾರರ ಸಭೆಯಲ್ಲಿ ಕೂಡ ನಾವು ನಮ್ಮ ಮಾನ್ಯ TH ಅವ್ರ ಹತ್ರ ಮಾತಾಡಿದ್ದೀವಿ, ಅವರು ಕೂಡ ಅದು ಒಪ್ಕೊಂಡಿದ್ದಾರೆ. ಸೊ ಮುಂದಿನ ತಿಂಗಳಲ್ಲಿ ಅದನ್ನು ಕ್ಯಾಂಪ್ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಎಲ್ಲ ಸೇರಿ ಮಾತಾಡೋಣ.
2: ಓಕೆ ಓಕೆ, ಧನ್ಯವಾದಗಳು ಶ್ರೀಧರ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಈ ಒಂದು ದೃಷ್ಟಿದೋಷವು ಇರತಕ್ಕಂಥ ಮಕ್ಕಳಿಗೆ ಯಾವ ಥರ ಒಂದು ವ್ಯವಸ್ಥೆನ ಕಲ್ಪಿಸಲಾಗ್ತಾ ಇದೆ.
1: ದೃಷ್ಟಿದೋಷ ಉಳ್ಳ ಮಕ್ಕಳಿಗೆ ಕನ್ನಡಕ ಕೊಡ್ತಕ್ಕಂಥ ವ್ಯವಸ್ಥೆ ವೈದ್ಯಕೀಯ ಇಲಾಖೆಯಿಂದ ನಾವು ಅದನ್ನು ಸಂಬಂಧಪಟ್ಟವರಿಂದ ಕಾಂಟ್ಯಾಕ್ಟ್ ಮಾಡಿಕೊಡ್ತಕ್ಕಂಥದ್ದು. ಕಳೆದ ವರ್ಷ 300, 400, 500, 600 ಮಕ್ಕಳವರೆಗೂ ಕೂಡ ಕನ್ನಡಕ ವಿತರಣೆ ನಮ್ಮಲ್ಲಿ RBSK ಕಡೆಯಿಂದ ಕೂಡ ಆಗ್ತಕ್ಕಂಥ ಇದೆ. ಮತ್ತು ನಮ್ಮಲ್ಲಿ ವರ್ಷಕ್ಕೊಮ್ಮೆ ಆ ಮಕ್ಕಳಿಗೆ ನಾವು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಾಗ ಏನು ಅವರಿಗೆ ಅಗತ್ಯ ಇದೆ ಅಂತಕ್ಕಂಥದ್ದನ್ನ ಅಲಿಂಕೋ ಸಂಸ್ಥೆಯವ್ರು ನಿರ್ಧಾರ ಮಾಡ್ತಾರೆ. ಉದಾಹರಣೆಗೆ ಶ್ರವಣ ದೋಷ ಉಳ್ಳ ಮಕ್ಕಳಿಗೆ ಇಯರಿಂಗ್ ಏಡನ್ನು ಕೊಡ್ತಕ್ಕಂಥದ್ದು, ಈ ದೈಹಿಕ ಚಲನವಲನ ಉಳ್ಳ ಮಕ್ಕಳಿಗೆ AFO ಮತ್ತು KFO, ಮತ್ತು ಅವರಿಗೆ ವೀಲ್ ಚೇರು, CP ಚೇರ್ಗಳು, ಅವ್ರಿಗೇನು ಅಗತ್ಯ ಇದೆ ಅದನ್ನು ಅಲಿಂಕೋ ಸಂಸ್ಥೆಯ ತಜ್ಞ ವೈದ್ಯರು ಗುರುತಿಸ್ತಾರೆ. ಅದು ವರ್ಷಕ್ಕೆ ಒಮ್ಮೆ ನಾವು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದ ಅದು ಆಗ್ತಾ ಇದೆ, ಕೊಡ್ತಾ ಈ ವರ್ಷವೂ ಕೂಡ ಬಂದಿದೆ. ಇನ್ನು ಇದು AFO ಮತ್ತು KFO ಒಂದು ಬರಬೇಕಾಗಿದೆ, ಅವ್ನು ಕೊಟ್ಟ ತಕ್ಷಣ ಇಮ್ಮಿಡಿಯೇಟಾಗಿ ಈ ವರ್ಷವನ್ನು ಕೂಡ ನಾವು ಕೊಡಲಿಕ್ಕೆ ವ್ಯವಸ್ಥೆ ಇದೆ, ಕಾಯ್ತಾ ಇದ್ದೀವಿ. ಅವ್ನು ಬಂದ ತಕ್ಷಣ ಈ ಕ್ಷಣದಲ್ಲಿ ಅವ್ರಿಗೆ ಕೊಡ್ತೇವೆ ಅವರು.
2: ಓಕೆ ಸರ್, ಈಗ ಅದೇ ರೀತಿ ಸರ್, ಈಗ ದೈಹಿಕ ಮತ್ತು ಬೌದ್ಧಿಕ ವಿಕಲತೆ ಹೊಂದಿರತಕ್ಕಂಥ ಮಕ್ಕಳಿಗೂ ಕೂಡ ಏನೇನು ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್. ಮತ್ತೊಂದು ಕಾರ್ಯ ಇದೆ. ಹಲೋ
3: ಸರ್, ನಾನು ಜಯರಾಮ್ ಸರ್ ಸಾಗರಿಂದ.
2: ಹಾಂ ಜಯರಾಮ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಪ್ರಶ್ನೆ ಏನಿಲ್ಲ ಸರ್, ಒಬ್ಬ ಅಂಗವಿಕಲ SLC ಗಂಟ ಓದಿರ್ತಾನೆ, ಮುಂದಿನ ಭವಿಷ್ಯ ನಿರ್ಣಯ ಮಾಡ್ಕೊಳಕ್ಕೆ ಕಡೆ ಬರುತ್ತಾನ, ಅವನಿಗೆ ಒಂದು ಕೈ ಸ್ವಾಧೀನ ಇಲ್ಲ, ಒಂದು ಕಾಲು ಸ್ವಾಧೀನ ಇಲ್ಲ, ಆದ್ರೂ ಬಡತನದಿಂದ ಮುಂದೆ ಬಂದು SLC ಗಂಟ ಹೋಗಿದ್ದಾನೆ. ಈಗ ಅವನ ಮುಂದಿನ ಭವಿಷ್ಯ ನಿರ್ಣಯ ಮಾಡ್ಕೊಳಕ್ಕೆ ಏನಾದ್ರೂ ಸರ್ಕಾರದ ಸೌಲಭ್ಯ ಏನಾದ್ರೂ ಸಿಗುತ್ತಾ ಸರ್?
1: ಜಯರಾಮ್ ಅವರೇ ನಮಸ್ಕಾರ. ಈಗ ನಮ್ಮ ವ್ಯಾಪ್ತಿ 6-18 ಒಳಗಿನ ಮಕ್ಕಳಿಗೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಕೊಡ್ತಕ್ಕಂಥ ಸೌಲಭ್ಯಗಳು, ಆ ಮಗುಗೆ ಶಾಲಾ ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮ ಪ್ರಮುಖ ಜವಾಬ್ದಾರಿ. ನೀವು ಹೇಳಿದಾಗೆ ಮುಂದುವರೆದು ಆಯಿತು, ಅವ್ರನ್ನ ಕಳಿಸ್ತೀವಿ ಶಾಲೆಗೆ, SLC ಪಾಸ್ ಆಯಿತು, ಮುಂದೆ ಏನು ಅಂತೇಳಿ ಮುಂದೆ ಪೋಷಕರ ಜೊತೆ ಚರ್ಚಿಸಿ ಆ ಮಗುಗೆ ಏನು ಅಗತ್ಯತೆ ಇದೆ ಅದನ್ನು ನಾವು ನಮ್ಮ ಕೈಲಾದಂತಹ ಅವರಿಗೆ ದಾರಿಯನ್ನು ತೋರಿಸ್ತಕ್ಕಂಥದ್ದು ಕೂಡ ನಮ್ಮಲ್ಲಿ ಇದೆ. ವೃತ್ತಿ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ, ಖಂಡಿತ ಮಾಡ್ತೇವೆ. ಉದಾಹರಣೆಗೆ ನಿಮಗೆ ಆ ಥರದ ಮಗುಗಳೇನಿದ್ರೆ, ವಿಶೇಷವಾಗಿ 1 or 2 ಕೇಸಸ್ ಇದ್ದರೆ ದಯಮಾಡಿ ನಮ್ಮನ್ನು ಸಂಪರ್ಕಿಸಿ. ಆ ಮಕ್ಕಳಿಗಾಗಿಯೇ ಮೈಸೂರಿನಲ್ಲಿ ಅನೇಕ ಸೌಲಭ್ಯಗಳು ಇರ್ತಕ್ಕಂಥದ್ದು. ಉದಾಹರಣೆಗೆ JSSನಲ್ಲಿ ವಿಕಲಚೇತನ ಮಕ್ಕಳಿಗೆ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ಆ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಅವರಿಗೆ ಪ್ರವೇಶವನ್ನು ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆ ಮಗು ಆ ಮೂಲಕ ತನ್ನ ಏನು ಅವನೇನು ಮಾಡಬಲ್ಲ ಅದನ್ನು ಅಲ್ಲಿ ನಿರ್ಧಾರ ಮಾಡಿ ಅವನಿಗೆ ಯಾವುದು ವಿಭಾಗ ಅವನಿಗೆ ಸೆಟ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಅವ್ರು ನಿರ್ಧಾರ ಮಾಡ್ತಾರೆ. ಆ ಥರದ

0: ಪ್ಲೇನವಿದ್ರೆ ದಯಮಾಡಿ ನಮ್ಮ ಗಮನಕ್ಕೆ ತನ್ನಿ. ನನ್ನ ನಂಬರ್ ಕೂಡ ಕೊನೆಯಲ್ಲಿ ಕೊಡ್ತೇನೆ ಫೋನ್ ನಂಬರ್ನ. ಉದಾಹರಣೆಗೆ ಒಂದು ಉದಾಹರಣೆ ನಾನು ನಿಮ್ಗೆ ಹೇಳಬಲ್ಲೆ. ನಂದಿನಾಥಪುರದಲ್ಲಿ ಒಂದು ಮಗು ಇತ್ತು. ಸೊ ಆ ಮಗು ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ SSLC ಫೇಲ್ ಆಗಿತ್ತು. ಎರಡನೇ ಹಂತದಲ್ಲಿ ಆ ಮಗುನ ನಾವೇ ವಿಶೇಷ ಕಾಳಜಿ ವಹಿಸಿ ಪರೀಕ್ಷೆ ತಗೊಂಡು ಪಾಸಾಯಿತು. ಕೊನೆಗೆ ಅದರ ತಾಯಿ ಅಲ್ಲಿ ಅಡುಗೆಯವರಾಗಿದ್ದರು. ಅವ್ರನ್ನ ಕರೆದು ಅವ್ರನ್ನ ಕನ್ವಿನ್ಸ್ ಮಾಡಿ JSS ಪಾಲಿಟೆಕ್ನಿಕಲ್ಲಿ ಅಡ್ಮಿಷನ್ ಮಾಡಿಸ್ತೀವಿ. ಅದು ಒಂದು ವರ್ಷ ಹೋಯ್ತು, ಎರಡನೇ ವರ್ಷ ಹೋಮ್ ಸಿಕ್ನೆಸ್ಸಿಂದ ವಾಪಸ್ ಬಂದ್ಬಿಡ್ತು. ಈ ಥರದ ಕೆಲಸವೂ ಕೂಡ ಆಗ್ತವೆ. ಆ ಥರದ ಒಂದು ಅಥವಾ ಎರಡು ಕೇಸ್ಗಳಿದ್ದರೆ ಅಥವಾ ನಿಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಆ ಮಗುಗೆ ತನ್ನ ಬದುಕು ಕಟ್ಕೊಳ್ಳಿಕ್ಕೆ ಏನು ಬೇಕು ಅದನ್ನು ಮಾರ್ಗದರ್ಶನ ಮಾಡಲಿಕ್ಕೆ ನಾವು ಒಂದು ಜೊತೆ ಕೈ ಜೋಡಿಸ್ತೇವೆ. ಆಗ್ಬಹುದಾ? ಇದೆ, ಖಂಡಿತ. ಆ ಥರ ಇದ್ರೆ ದಯವಿಟ್ಟು ನೀವು ನಾಳೆ ಸಂಪರ್ಕ. ಈ ವರ್ಷ ಪ್ರಕ್ರಿಯೆ ಮುಗಿದಿದೆ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಆಗಸ್ಟ್ ಆಯಿತು. ನೀವು ಮೈಸೂರಿನಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಇರತಕ್ಕಂಥ ಪಾಲಿಟೆಕ್ನಿಕ್ ಇದೆ, ಫಿಸಿಕಲಿ PPH ಅಂತಿದೆ, ಫಿಸಿಕಲಿ ಫಾರ್ ಹ್ಯಾಂಡಿಕ್ಯಾಪ್ ಪಾಲಿಟೆಕ್ನಿಕ್ ಅಂಥೇಳಿ, JSSಅಲ್ಲಿ SJC ಕ್ಯಾಂಪಸ್ಸಲ್ಲಿ ಗಂಗೋತ್ರಿಲಿದೆ. ನೀವು ಮುಂಚಿತ ನನ್ನ ಪ್ರಯತ್ನ ವಹಿಸಿದ್ರೆ ನಾನು ಕೂಡ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೇನೆ. ಕರ್ಕೊಂಡೋಗಿ ಆ ಕಾಲೇಜನ್ನು ತೋರಿಸಿ ಅವ್ರಿಗೆ ಏನೆಲ್ಲ ಸೌಲಭ್ಯ ಬೇಕು, ಪೋಷಕರನ್ನ ದಯಮಾಡಿ ಕರೆಸಿ. ನಾವು ಅವ್ರ ಮೊದಲು ಅವರಿಗೆ ನಾವು ಜೊತೇಲಿ ನಾವು ಮಾರ್ಗದರ್ಶನ ಮಾಡೋಣ. ಅದು ಕೊಟ್ಟು ಆ ನಂತರ ಏನು ಮಾಡಬೇಕು ಮಾಡೋಣ. ಆಗ್ಬೋದಾ?
1: ಯಾತಕ್ಕೆ ನಾನು ಕೈ ಜೋಡಿಸ್ತಾ ಇದ್ದೀನಿ ಅಂದ್ರೆ ಸರ್,
0: ಖಂಡಿತ ನಿಮ್ಮ ಕಾಳಜಿಗೆ ಧನ್ಯವಾದಗಳು.
1: SSLC ಫೇಲ್ ಆದ್ಮೇಲೆ ಅವರು ದುಶ್ಚಟಗಳಿಗೆ ಈಗ ಮದ್ಯಪಾನ ಧೂಮಪಾನ
0: ಖಂಡಿತ ಖಂಡಿತ ಖಂಡಿತ ಖಂಡಿತ
1: ಆ ಉದ್ದೇಶಕ್ಕೆ ಮುಂದುವರೆದ ಭಾಗಕ್ಕೆ ಪಾಸ್ ಆಗಿ ಹೋಗ್ಲಿ.
0: ಅವ್ನ ಬದುಕು ಕಟ್ಕೊಡ್ಬೇಕಲ್ಲ. ಖಂಡಿತ ಆ ಥರ ಇದ್ರೆ ದಯಮಾಡಿ ನಮ್ಮ ಸಂಪರ್ಕಿಸಿ, ನಮ್ಮ ಕೈಲಾದಂತಹ ಮಾರ್ಗದರ್ಶನ ಅಥವಾ ಸಹಾಯವನ್ನು ಮಾಡ್ಲಿಕ್ಕೆ ನಾವು ಸಿದ್ಧರಿರ್ತೇವೆ.
2: ಧನ್ಯವಾದಗಳು ಜಯರಾಮ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಿದ್ದಂಗೆ ಈಗ ದೈಹಿಕ ಮತ್ತು ಬೌದ್ಧಿಕ ವೈಕಲ್ಯ ಹೊಂದಿರತಕ್ಕಂಥ ಮಕ್ಕಳಿಗೆ ಯಾವ ರೀತಿಯ ಶೈಕ್ಷಣಿಕ ಸಹಾಯಗಳು ಸಿಗ್ತಾ ಇದೆ ಸರ್?
0: ನಮ್ಮಲ್ಲಿ ಮೊದಲಿಗೆ ಆ ಮಗು ಶಾಲೆಗೆ ಬರಲಿಕ್ಕೆ ಫ್ರೀ ಬ್ಯಾರಿಕೇಡ್ ಅಂದರೆ ಅವನಿಗೆ ಅಗತ್ಯವುಳ್ಳಂತಹ ವೀಲ್ ಚೇರು CPCR ಕೊಡ್ತಕ್ಕಂಥ ವ್ಯವಸ್ಥೆ, ಆ ಮಗು ಬರಲಿಕ್ಕೆ ಆಗಲಿಲ್ಲ ಅಂದರೆ ಕೊಡ್ತಕ್ಕಂಥದ್ದು. ಬೌದ್ಧಿಕ ವಿಕಲತೆ ಉಳ್ಳ ಮಕ್ಕಳಿಗೆ ನಾನು ಈ ಮೊದಲೇ ಹೇಳಿದಾಗೆ ಅವರಿಗೆ ವಾರದಲ್ಲಿ 2 ದಿನ ನಮ್ಮ ಶಾಲಾ ಸಿದ್ಧತಾ ಕೇಂದ್ರ ಇದೆ. ಆ ಥರದ ಮಕ್ಕಳನ್ನ ಕರ್ಕೊಬಂದರೆ ಶಾಲೆ ಒಳಗಡೆ ಆ ಮಕ್ಕಳನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತಕ್ಕಂಥದ್ದು ಕಲಿಸ್ಕೊಡ್ತವೆ. ಜೊತೆಗೆ ಮಗುಗೆ ಜೀವನ ಕೌಶಲ್ಯ ಬೇಕು. ಶಾಲಾ ಶಿಕ್ಷಣ ಜೊತೆಗೆ ತನ್ನ ಕೆಲಸವನ್ನು ತಾನು ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ನಿಟ್ಟಿನಲ್ಲಿ ಏನು ಮಾಡ್ಬೋದು ಅದು ಮೊದಲು ಪೋಷಕರಿಗೆ ಅರಿವಿರಬೇಕು. ಎಷ್ಟು ದಿನವರೆಗೆ ಪೋಷಕರ ಮಾಡಲಿಕ್ಕೆ ಸಾಧ್ಯ? ನಮ್ಮ ಕೇಂದ್ರದಲ್ಲಿ ಆ ಮಕ್ಕಳಿಗೆ ಪೋಷಕರಿಗೆ ಅದನ್ನು ತರಬೇತಿಯನ್ನು ಕೊಡ್ತವೆ. ಅದನ್ನು ಬಳಸ್ಕೊಂಡು ಆ ಮಕ್ಕಳನ್ನು ಮುಖ್ಯವಾಗಿ ತರ್ತಕ್ಕಂಥ ಕೆಲಸ ಆಗ್ಬೋದು. ಅದನ್ನು ಕೂಡ ಮಾಡ್ತಾ ಇದ್ದೇವೆ, ಬಳಸ್ಕೊತಾ ಇದ್ದಾರೆ ನಮ್ಮಲ್ಲಿ. ಆ ಥರದ ಸುಮಾರು 15 ಮಕ್ಕಳು ನಮ್ಮಲ್ಲಿ ಆ ಥರ ಬಳಸ್ಕೊತಾ ಇದ್ದಾರೆ. ಮತ್ತು ಥೆರಪಿ ಇದೆ, ಬೌದ್ಧಿಕ ವಿಕಲತೆ ಉಳ್ಳ ಮಕ್ಕಳಿಗೆ ಅಥವಾ ದೈಹಿಕ ನ್ಯೂನತೆ ಉಳ್ಳ ಮಕ್ಕಳಿಗೆ ಥೆರಪಿ ಮಾಡ್ತಕ್ಕಂಥ ಕೆಲಸ ಇದೆ. ಜೊತೆಗೆ ಅದೇ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ಮೆಣಸಲು ಕೂಡ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸರ್ವೂರು ಭಾಗದಲ್ಲಿರ್ತಕ್ಕಂಥ ಮಕ್ಕಳನ್ನ ಅಲ್ಲಿಗೂ ಕೂಡ ಕಳಿಸ್ಕೊಡ್ತಾ ಇದ್ದಾವೆ. ಕೋಟೆ ಭಾಗದಲ್ಲಿ ಅವ್ರು ಇಲ್ಲಿ ಬರ್ಲಿಕ್ಕೆ ಆಗಲಿಲ್ಲ ಅಂದರೆ ನಮ್ಮಲ್ಲಿಗೆ ಬಂದಾಗ ವಾರದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ನಮ್ಮಲ್ಲಿ ಒಬ್ಬ ಥೆರಪಿಸ್ಟ್ ಕೂಡ ಮೈಸೂರಿಂದ ಬರ್ತಾರೆ. ನಮ್ಮ ಕೇಂದ್ರ ಸದಾ ಸಿದ್ಧವಾಗಿದೆ, ಮಂಗಳವಾರ ಮತ್ತು ಶುಕ್ರವಾರ ಬಳಸ್ಕೊಂಡು ಎಷ್ಟು ಮಕ್ಕಳು ಬಂದರೂ ಕೂಡ ಥೆರಪಿ ನಡೆಸ್ತಕ್ಕಂಥ ಕೆಲಸ ಇದೆ. ಅದು ಕಂಟಿನ್ಯೂಟಿ ಇರಬೇಕು, ಅದನ್ನು ಬಳಸ್ಕೋಬೇಕಷ್ಟೆ. ಬಳಸ್ಕೊಳ್ಳೋ ಮುಖಾಂತರ ಆ ಥರದ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟಿವೆ, ಅದನ್ನು ಬಳಸ್ಕೊಬೋದು.
2: ಓಕೆ ಸರ್, ಈಗ ತಾವು ಮಾತನಾಡ್ದಂಗೆ ಈಗ ಸಾಮಾನ್ಯ ಶಾಲಾ ಶಿಕ್ಷಕರು ಈ ಒಂದು ವಿಶೇಷ ಚೇತನ ಮಕ್ಕಳೊಂದಿಗೆ ಹೇಗೆ ಕಾರ್ಯನಿರ್ವಹಿಸಬೇಕಾಗತ್ತೆ ಸರ್?
0: ಮೊದಲಿಗೆ ನಾನು ನಿಮ್ಮ ಮೊದಲೇ ಹೇಳಿದಾಗೆ ಶ್ರವಣದೋಷ ಉಳ್ಳ ಮಕ್ಕಳು ಬಂದಕ್ಕಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅವರು ಶ್ರವಣೋಪಕರಣ ಕೊಡ್ತಕ್ಕಂಥ ವ್ಯವಸ್ಥೆ ಆದರೆ ಅವ್ರಿಗೆ ಅರ್ಧ ಕೆಲಸ ಮುಗಿದ ಹಾಗೆ. ದೃಷ್ಟಿದೋಷ ಉಳ್ಳ ಮಕ್ಕಳಿಗೆ ಒಂದು ಕನ್ನಡಕವನ್ನು ಕೊಟ್ಟರೆ ಆ ಮಗು ತನ್ನ ಇದನ್ನು ಶಿಕ್ಷಣ ವ್ಯವಸ್ಥೆ ತಾನು ಕಟ್ಕೊಡುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂದರೆ ಆರ್ಟಿಸಮ್ ಮತ್ತು ಬೌದ್ಧಿಕ ವಿಕಲತೆ ಮಕ್ಕಳಿದ್ದಾಗ ಹೇಗೆ ಮ್ಯಾನೇಜ್ ಮಾಡೋದು, ಅದೊಂದು ಸವಾಲಿನ ಕೆಲಸ. ಸೊ ಆರ್ಟಿಸಮ್ ಮಕ್ಕಳನ್ನ ಇವರು ವಿಶೇಷವಾಗಿ ಗಮನಿಸ್ಕೊಂಡು ನಾವು ತಲ್ಲೀನತೆ ಸ್ವಯಂ ತಲ್ಲೀನತೆ ಅಂತ ಹೇಳ್ತೇವೆ, ಆ ಮಕ್ಕಳನ್ನ ಗಮನಿಸಿ ಅದನ್ನು ಆ ಪ್ರಕ್ರಿಯೆನ ಅವಾಯ್ಡ್ ಮಾಡಬೇಕು. ಅದು ನಮಗೆ ಸ್ವಲ್ಪ ಸವಾಲಿನ ಕೆಲಸ. ನಮ್ಮ ಶಿಕ್ಷಕರಿಗೆ ಆ ಬಗ್ಗೆ ತರಬೇತಿ ಆಗಬೇಕಾಗುತ್ತೆ. ಒಂದಿನ ಅಥವಾ 2 ದಿನ ತರಬೇತಿಯನ್ನು ಕೊಡ್ತೇವೆ. ಏನು ಬೌದ್ಧಿಕ ವಿಕಲತೆ ಉಳ್ಳ ಮಕ್ಕಳಿದ್ದಾಗ ಅಥವಾ ಹೈಪರ್ ಆಕ್ಟಿವಿಟಿ ಇದ್ದಾಗ ಅಥವಾ ಕಲಿಕಾ ನ್ಯೂನತೆ ಇದ್ದಾಗ ಅವರಿಗೆ ವಿಶೇಷವಾದಂಥ 2 ದಿನ ತರಬೇತಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಕೊಡ್ತೇವೆ. ಆ ಮುಖಾಂತರ ಆ ಮಕ್ಕಳಿಗೂ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ, ಬೋಧನಾ ವಿಧಾನವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ಅವ್ರಿಗೆ ಆಗಿಂದಾಗಿ ನಾವು ಶಾಲಾ ಭೇಟಿ ಮಾಡಿದ ಸಂದರ್ಭದಲ್ಲಿ ಶಾಲಿನ ಹತ್ರದ ಮಕ್ಕಳಿದ್ರೆ ಏನು ಮಾಡ್ತಾ ಇದ್ದೀರಿ, ಏನು ತೊಂದರೆ ಇದೆ ಅಂತೇಳಿ ನಾವು ವಿಚಾರಿಸ್ಕೋತೀವಿ. ಸೊ ನಾವು ಕೂಡ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಏನು ಮಾಡಬಹುದು ಅನ್ನೋದನ್ನು ನೇರವಾಗಿ ಶಿಕ್ಷಕರಿಗೆ ತಿಳಿಸ್ತೀವಿ ನಾವು.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
3: ಹಲೋ ನಮಸ್ತೆ ಸರ್.
2: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?

0: ಹೆಸರು ವಿದ್ಯಾ ಅಂತ.
1: ವಿದ್ಯಾ ಎಲ್ಲಿಂದ ಎಲ್ಲಿಂದ ಮಾತನಾಡ್ತಿರೋದು ವಿದ್ಯಾ
0: ಅವ್ರೆ?
1: ಹಾ ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ವಿಶೇಷ ಶಾಲೆಗಳಿಲ್ಲ ಅಂತ.
0: ಮತ್ತೆ ಇನ್ನೊಂದ್ರೆ ಓದಿರೋ ಪೇರೆಂಟ್ಸ್ಗಳು ಇದಾರೆ, ಅವ್ರನ್ನ ಏನಾದ್ರು ತಗೊಂಡ್ರೆ ಅವ್ರಿಗೂ ಒಂದ್ ಹೆಲ್ಪ್ಫುಲ್ ಆಗುತ್ತೆ. ಸುಮ್ನೆ ಮನೇಲಿ ಮಕ್ಕಳು ನೋಡಿದ್ರು ಸುಮ್ನೆ ಇದ್ರೆ ಅವ್ರಿಗೂ ಫೈನಾನ್ಸಿಯಲ್ ಪ್ರಾಬ್ಲಮ್ ಇರುತ್ತೆ, ಒಂದ್ ಸ್ಪೆಷಲ್ ಮಗು ಇದ್ದಾಗ ಫೈನಾನ್ಸಿಯಲ್ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ, ಅವ್ರಿಗೆ ಸ್ಪೆಷಲ್ ನೀಡ್ಸ್ ಆಗಿರ್ಬೋದು, ಸಾಧನ ಆಗಿರ್ಬೋದು, ಅವ್ರಿಗೆ ಪ್ರತಿಯೊಂದಕ್ಕೂ ಅವ್ರ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ತೊಂದರೆ ಇರುತ್ತಲ್ವಾ, ಅದ್ರಿಂದ ಆ ಪೇರೆಂಟ್ ತಗೊಂಡ್ರೆ
2: ವಿದ್ಯಾರ್ಥಿ ನಮಸ್ಕಾರ. ವಿಶೇಷ ಶಾಲೆ ತೆರೆಯೋದು ನಮ್ಮ ವ್ಯಾಪ್ತಿಯಲ್ಲಿಲ್ಲ. ನಾವು ನಮ್ಮ ವ್ಯಾಪ್ತಿ ಏನಿದೆಯಪ್ಪ ಅಂದರೆ ಆ ಥರ ಮಕ್ಕಳನ್ನ ಗುರುತಿಸಿ ಸಾಮಾನ್ಯ ಶಾಲೆಯಲ್ಲಿ ದಾಖಲು ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಿಂದ ಆಗ್ತಾ ಇದೆ, ನಾವು ಮಾಡಬೇಕಾದ್ದು. ವಿಶೇಷ ಶಾಲೆಗಳು ಅಂತಂದಾಗ ಗ್ರಾಮಾಂತರ ಪ್ರದೇಶದಲ್ಲಿ ನಡೆಸ್ತಕ್ಕಂಥ ಕಷ್ಟ ಎಷ್ಟಿದೆ, ಅದು ಎಲ್ಲವೂ ಕೂಡ ಸರ್ಕಾರನೇ ಮಾಡಬೇಕು ಅಂತಂದಾಗ ಸ್ವಲ್ಪ ಮಟ್ಟಿಗೆ ಅದು ಕಷ್ಟ ಸಾಧ್ಯ ಕೆಲಸ. ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಸ್ವಯಂ ಸೇವಾ ಸಂಸ್ಥೆಗಳು ಏನಾದರೂ ಮುಂದೆ ಬಂದರೆ ಬಹುಶಃ ಅದು ಮುಂದಿನ ದಿನಗಳಲ್ಲಿ ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ. ಮತ್ತು ಈ ಸದ್ಯಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಇರ್ತಕ್ಕಂಥ ಸೌಲಭ್ಯಗಳನ್ನ ಬಳಸ್ಕೋಬೇಕು, ಆ ಮಕ್ಕಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ನೀವು ಹೇಳಿದಾಗ ಅಲ್ಲಿಗೆ ಹೋಗಲಿಕ್ಕೆ ಕಷ್ಟ, ಅದಕ್ಕೆ ನಾವೀಗ ಸಾಮಾನ್ಯ ಶಿಕ್ಷಣವನ್ನು ಸರ್ಕಾರ ಜಾರಿ ಮಾಡಿರ್ತಕ್ಕಂಥದ್ದು. ಎಷ್ಟು ಮಕ್ಕಳು ಮೈಸೂರಿಗೆ ಬೆಂಗಳೂರಿಗೆ ಹೋಗಿ ವಿಶೇಷ ಶಾಲೆ ಕಲೀಲಿಕ್ಕೆ ಸಾಧ್ಯ? ಆ ಉದ್ದೇಶಕ್ಕೋಸ್ಕರನೇ ನಾವು ಮಾಮೂಲಿ ಶಾಲೆಗಳಲ್ಲಿ ಆ ಥರದ ಮಕ್ಕಳನ್ನು ಸೇರಿಸ್ಕೊಂಡು ಒಂದು ಹಂತದವರೆಗೆ ಮಾಡ್ಬೋದು. ಬಹುಶಃ ಮಗುಗೆ ಸ್ವಲ್ಪ ತಿಳುವಳಿಕೆ ಜಾಸ್ತಿ ಬಂದಾಗ ಮುಂದುವರೆದ ಭಾಗ ಅದು. ಉದಾಹರಣೆಗೆ ದೃಷ್ಟಿದೋಷ ಉಳ್ಳ ಮಕ್ಕಳು ಅಥವಾ ಶ್ರವಣದೋಷ ಉಳ್ಳ ಮಕ್ಕಳಿದ್ರೆ
1: ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಮಾತನಾಡಿ, ಕೇಳಿಸ್ತಾ ಇಲ್ಲ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಮಾತನಾಡಿ, ತಾವು ಏನು ಮಾತನಾಡ್ತಿರೋದು ಸರಿಯಾಗಿ ಕೇಳಿಸ್ತಾ ಇಲ್ಲ.
0: ಡಿಸ್ಟರ್ಬ್
2: ಆಗುತ್ತೆ ಅಂತ
0: ಹೇಳಿ
1: ಅಂತ ಹೇಳ್ತಾ
2: ಇರ್ತದೆ. ಈಗ ಹೌದು, ನೀವು ಹೇಳಿದಾಗೆ ನಮ್ಮ ಮಕ್ಕಳಲ್ಲಿ ಹೋಗೋದ್ರಿಂದ ಬೇರೆ ಮಕ್ಕಳಿಗೆ ತೊಂದರೆ ಆಗ ಅನ್ಕೋಬಾರ್ದು ನಾವು. ಸೊ ನಮ್ಮ ಮಕ್ಕಳಿಗೆ ಆ ಥರದ ವ್ಯವಸ್ಥೆ ಕೊಟ್ಟಾಗ ಮಕ್ಕಳನ್ನ ಬೇರೆ ಚೆನ್ನಾಗಿರೋ ಮಕ್ಕಳನ್ನ ನೋಡಿ ಕಲಿತಕ್ಕಂಥದ್ದು ಸಾಕಷ್ಟಿದೆ. ಮಗುಗೆ ಒಂದು ಹಂತದಲ್ಲಿ ನಾವು ಶಿಕ್ಷಣ ಕೊಡೋಕ್ಕಿಂತ ಹೆಚ್ಚಾಗಿ ತನ್ನ ಸುತ್ತಮುತ್ತಲಿನ ಪರಿಸರನ ನೋಡಿ ಬೇರೆ ಚೆನ್ನಾಗಿರ್ತಕ್ಕಂಥ ಮಕ್ಕಳು, ಉದಾಹರಣೆಗೆ ನಮ್ಮ ಮಗು ಇದೆ ಅಂತ ತಿಳ್ಕೊಂಡು ವಿಶೇಷಚೇತನ ಮಗುಗೆ, ಆ ಮಗುಗೆ ಊಟ ಮಾಡೋ ಪ್ರಕ್ರಿಯೆ ಗೊತ್ತಿರೋದಿಲ್ಲ. ಸೊ ಬೇರೆ ಚೆನ್ನಾಗಿರೋ ಮಗು ಪಕ್ಕ ಕೂತಾಗ ಆ ಮಗು ಹೇಗೆ ಊಟ ಮಾಡುತ್ತೆ ನಾವು ಹೇಳಬೇಕಾಗ ತಿಳಿ ಹೇಳಬೇಕು. ಹೇಗೆ ಊಟ ಮಾಡ್ತೆ ನೀನು ಮಾಡು, ಹೇಗೆ ಲೋಟ ಇಟ್ಕೋತಾನೆ ಇಟ್ಕೋ, ಬೇರೆಯವರನ್ನು ನೋಡಿ ಕಲಿಸ್ತಕ್ಕಂಥದ್ದು ಕೂಡ ಸಾಕಷ್ಟಿದೆ. ಹಾಗಾಗಿ ಒಂದು ವರದಾನ ಏನಪ್ಪ ಅಂದರೆ ನೀವು ವಿಶೇಷ ಶಾಲೆಗೆ ಹೋದರೆ ಅವ್ರದೇ ಆದಂಥ ಲೋಕ, ಆದರೆ ಸಾಮಾನ್ಯ ಶಿಕ್ಷಣ ಶಾಲೆಗೆ ಸೇರಿಸಿದಾಗ ಏನಾಗುತ್ತೆ, ಚೆನ್ನಾಗಿರೋ ಮಕ್ಕಳನ್ನ ನೋಡಿ ಈ ಮಕ್ಕಳು ಬೇಕಲಿತಕ್ಕಂಥ ಅವಕಾಶಗಳು ಕೂಡ ಜಾಸ್ತಿ. ಅದನ್ನು ತಜ್ಞರ ಜೊತೆ ನಮ್ಮ ತರಬೇತಿ ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ಈ ವಿಷಯವನ್ನು ಚರ್ಚೆ ಮಾಡಿದ್ದೇವೆ. ವಿಶೇಷ ಶಾಲೆಯಲ್ಲಿರ್ತಕ್ಕಂಥ ವ್ಯವಸ್ಥೆ ಕೂಡ
1: ಕೇಳಿಸ್ಕೊಳ್ಳಿ ವಿದ್ಯಾ, ನೀವೇನ್ ಮಾತನಾಡ್ತಿರೋದು ನಿಜ ಕೇಳಿಸ್ತಾ ಇಲ್ಲ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಮಾತನಾಡಿ. ಸರ್ಗೆ ನೀವ್ ಏನ್ ಹೇಳ್ತಾ ಇದ್ರೆ ಅದು ಅರ್ಥ ಆಗ್ತಾ ಇಲ್ಲ, ಕೇಳಿಸ್ತಾ ಇಲ್ಲ ಸರಿಯಾಗಿ ಧ್ವನಿ, ನಿಮ್ದು ಕಟ್ ಕಟ್ ಆಗ್ತಾ ಇದೆ ವಾಯ್ಸು.
2: ಒಂದು ಪ್ರಾಥಮಿಕ ಅಂತ ಆಗಲಿ, ಆನಂತರ ಬೇಕಾದರೆ ನೀವು ಹೇಳಿದಾಗೆ ನೋಡೋಣ ಮುಂದಿನ ದಿನಗಳಲ್ಲಿ ಅಷ್ಟೊಳಗೆ ಏನಾದ್ರು ಇನ್ನೂ ಒಂದಷ್ಟು ಅವಕಾಶಗಳು ಸಿಕ್ಕಿದ್ರೆ ಏನು ಮಾಡಬಹುದು ಅಂತ ನೋಡೋಣ. ಸದ್ಯಕ್ಕೀಗ ನಮ್ಮಲ್ಲಿ ಪ್ರಕ್ರಿಯೆ ಏನಪ್ಪ ಅಂತಂದರೆ ವಿಶೇಷ ಶಾಲೆಗಳು ಇಲ್ಲದೇ ಇದ್ದ ಸಂದರ್ಭದಲ್ಲಿ ಆ ಮಕ್ಕಳಿಗೆ ವಿಶೇಷ ಶಾಲೆ ಶಿಕ್ಷಣ ಕೊಡ್ತಕ್ಕಂಥದ್ದು ಈಗ ದುಬಾರಿ ಆದ್ದರಿಂದ, ಗ್ರಾಮಾಂತರ ಪ್ರದೇಶದಲ್ಲಿ ಇಲ್ಲದೇ ಇರೋದ್ರಿಂದ ಸಾಮಾನ್ಯ ಶಾಲೆಯಲ್ಲಿ ಆ ಮಕ್ಕಳನ್ನ ಅಡ್ಮಿಷನ್ ಮಾಡಿಕೊಂಡು ಅವರಿಗೆ ಶಿಕ್ಷಣ ಕಟ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಬಹುಶಃ ನೀವೇನಾದ್ರು ತಂದೆ ತಾಯಿಗಳಿಗೆ ಪೋಷಕರು ಇಷ್ಟಪಟ್ಟಲ್ಲಿ

0: ನಗರ ಪ್ರದೇಶಗಳಿಗೆ ಹೋದಾಗ ಆ ಥರ ಶಾಲೆಗಳು ಕೂಡ ಇವೆ. ಅದು ಸ್ವಲ್ಪ ಮಗು ಬೆಳವಣಿಗೆ ಆದ್ಮೇಲೆ ನೋಡ್ಬೋದು.
1: ಓಕೆ, ಧನ್ಯವಾದಗಳು ವಿದ್ಯಾರ್ಥಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಿದ್ರಿ ಈ ಒಂದು ಸಾಮಾನ್ಯ ಶಾಲಾ ಶಿಕ್ಷಕರು ಹೇಗೆ ಈ ಒಂದು ಮಕ್ಕಳ ಜೊತೆ ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀರಿ. ಅದೇ ರೀತಿ ಸರ್, ಈಗ ಪೋಷಕರು ತಮ್ಮ ಒಂದು ಮಗುವಿನ ಶಿಕ್ಷಣದಲ್ಲಿ ಯಾವ ರೀತಿಯಲ್ಲಿ ಸಹಕಾರವನ್ನು ನೀಡಬೇಕು, ಮತ್ತು ಜೊತೆಗೆ ಈ ಥರದ ಮಕ್ಕಳಿಗೆ ಯಾವ ಥರ ಒಂದು ಪ್ರೋತ್ಸಾಹವನ್ನು ನೀಡಬೇಕಾಗುತ್ತೆ?
0: ನನಗೆ ಬಹುಶಃ ಇದರಲ್ಲಿ ಶಿಕ್ಷಕರ ಪಾತ್ರಕ್ಕಿಂತ ಪೋಷಕರ ಪಾತ್ರ ಬಹಳ ದೊಡ್ಡದು. ಪೋಷಕರು ತಮ್ಮ ಮಗುವಿಗೆ ಏನಾಗಿದೆ ಅದನ್ನು ಒಪ್ಕೊಳ್ಬೇಕು.
1: ಹೌದು,
0: ಒಪ್ಕೊಳ್ಬೇಕು, ಇದು ನನ್ನ ಮಗು, ಸಮಾಜದಲ್ಲಿ ನನ್ನ ಮಗುನ ಬೆಳೆಸಬೇಕು, ನಾನು ಮನೇಲೇ ಇಟ್ಕೊಂಡ್ರೆ ಆಗೋಲ್ಲ, ಹೊರ ಪ್ರಪಂಚಕ್ಕೆ ಮಗುವನ್ನು ನೋಡಿಸ್ಬೇಕು. ಅದು ಬಂದರೆ ಅಲ್ಲಿಗೆ ಅರ್ಧ ಶಿಕ್ಷಣ ಮಗುವಿಗೆ ಕೊಟ್ಟ ಹಾಗೆ, ಅದು ಹೊರಗಡೆ ಹೊರ ಪ್ರಪಂಚಕ್ಕೆ ಬಂದು ಈಗ ಹೇಗೆ ಅನ್ಕೋತಾರೋ ಏನೋ ಅನ್ನೋದು ಬಿಟ್ಟು ಏನೋ ಹಾಗೆ ಬಂದಿದೆ ಅದು ಒಪ್ಕೊಳ್ಳೋಣ, ಒಪ್ಕೊಂಡು ಅದಕ್ಕೆ ಮಗುಗೆ ಏನೆಲ್ಲ ಸೌಲಭ್ಯಗಳು ಕೊಡ್ಬೋದು. ನೀವು ಬಹುಶಃ ನಮ್ಮ ತರಬೇತಿ ಅವಧಿಯಲ್ಲಿ ಸಾಕಷ್ಟು ನಾವು ಇದನ್ನು ನೋಡಿದ್ದೇವೆ ಉದಾಹರಣೆಗಳನ್ನು. ವಿಶೇಷ ಶಾಲೆಗಳನ್ನು ತೆರೀತಾರಲ್ಲ, ಬಹುಶಃ ಅವ್ರ ಮನೇಲಿರ್ತಕ್ಕಂಥ ಒಂದು ವಿಶೇಷ ಮಗು ಹುಟ್ಟಿರ್ತದೆ, ಆ ಮಗುಗೆ ಶಿಕ್ಷಣ ಕೊಡ್ಲಿಕ್ಕೆ ಹೋಗಿ ಅನೇಕ ವಿಶೇಷ ಶಾಲೆಗಳು ಹುಟ್ಕೊಂಡಿರ್ತಕ್ಕಂಥದ್ದು ಕೂಡ ನಮ್ಮ ಮುಂದೆ ಇವೆ. ಹಾಗಾಗಿ ತಾಯಂದಿರಾಗಲಿ, ವಿಶೇಷವಾಗಿ ತಾಯಂದಿರಿ, ನೀವು ವಾಕ್ ಮತ್ತು ಶ್ರವಣ ತರಬೇತಿ ಸಂಸ್ಥೆಗೆ ಹೋದಾಗ ಮೊದಲು ತಾಯಂದಿರಿಗೆ ಕೊಡ್ತಾರೆ ತರಬೇತಿಯನ್ನು. ಪೋಷಕರದನ್ನು ಒಪ್ಕೊಂಡು ಮೊದಲು ನನ್ನ ಮಗುಗೆ ಏನೆಲ್ಲ ಕಲಿಸ್ಬೋದು ಪ್ರಾಥಮಿಕ ಹಂತದಲ್ಲಿ ಅದನ್ನು ಮಾಡೋದಾದರೆ ಖಂಡಿತ ಮಗು ಹೊರ ಪ್ರಪಂಚಕ್ಕೆ ಬಂದರೆ ನಮಗೆ ಅರ್ಧ ಕೆಲಸ ಸಲ್ಲಿಸ್. ಆ ನಂತರ ಶಿಕ್ಷಕರ ಜೊತೆಯಲ್ಲಿ ಪರಸ್ಪರ ಸಂಪರ್ಕವನ್ನು ಸಾಧಿಸ್ಕೊಂಡು ಏನೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ ಫೀಡ್ಬ್ಯಾಕನ್ನು ತೆಗೆದುಕೊಂಡು, ಉದಾಹರಣೆಗೆ ಒಂದು ಆರ್ಟಿಸಮ್ ಮಗು ಇದೆ, ಆರ್ಟಿಸಮ್ ಮಗು ಒಂದು 4-5 ವರ್ಷ ಶಿಕ್ಷಕರ ಜೊತೆ ನಿರಂತರ ಸಂಪರ್ಕ ಇದ್ದರೆ ಮುಂದಿನ ದಿನಗಳಲ್ಲಿ ಆರ್ಟಿಸಮ್ ಕಡಿಮೆ ಆಗ್ತಕ್ಕಂಥ ಸಾಕಷ್ಟು ಇದೆ. ಮತ್ತು ಕಲಿಕಾ ನ್ಯೂನತೆ ಇರ್ಬೋದು, ಇದನ್ನು ಕೂಡ ನಾವು ಗಮನಿಸ್ಕೋಬೇಕು. ಶ್ರವಣ ದೋಷ ನೀವು ಮೊದಲು ಹೇಳಿದಾಗೆ, ಮತ್ತು ಬೌದ್ಧಿಕ ವಿಕಲತೆ ಉಳ್ಳ ಮಕ್ಕಳಿಗೆ ನಿರಂತರ ಪೋಷಕರ ಜೊತೆ ಮೊದಲು ನಮ್ಮ ಏನಿದೆ ಈ ಏನು ಹೇಳ್ತೀವಿ ನಾವು ನಮ್ಮ ಫೀಲಿಂಗ್ ಇದೆಯಲ್ಲ, ಆ ಡ್ರಾಪ್ಔಟ್ನ ಬಿಡಬೇಕು, ನಮ್ಮ ಮನಸ್ಸಿನ ಮಾನಸಿಕ ಇದೆಯಲ್ಲ ಅದನ್ನು ತೆಗಿಬೇಕು ಫಸ್ಟ್ ಹೊರಗಡೆ. ಸಮಾಜದಲ್ಲಿ ನಮ್ಮ ಮಗು ಒಂದಿದೆ, ಮುಖ್ಯವಾಹಿನಿಗೆ ತರ್ತಕ್ಕಂಥ ವ್ಯವಸ್ಥೆ ಅದಾಗಬೇಕು ಅಂತಂದಾಗ ನಮ್ಮ ಜೊತೆ ಕೈ ಜೋಡಿಸ್ಲೇಬೇಕು. ನಮ್ಮಲ್ಲಿ ಬರ್ತಾರೆ ಶಾಲಾ ಸಿದ್ಧತಾ ಕೇಂದ್ರಕ್ಕೆ ಮತ್ತು ಥೆರಪಿಗೆ ಬಂದ ಸಂದರ್ಭದಲ್ಲಿ ಕಂಟಿನ್ಯೂಟಿಯಾಗಿ ಬರ್ತಕ್ಕಂಥವ್ರು ಬಳಸ್ಕೊಳ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಒಂದು ಸಲ ಬಂದು ಮೂರು ಬರ್ದ್ರೆ ನಮ್ಮ ಮತ್ತೆ 4 ಸಲ ಬರೋರು ಇದ್ದಾರೆ, ಅದು ಆಗಬಾರ್ದು. ಮಗುಗೆ ಸದ್ಯಕ್ಕೆ ಏನೆಲ್ಲ ಸೌಲಭ್ಯ ಸಿಗ್ತಾ ಇದೆ ಅಂತ ಧರಿಸ್ಕೊಂಡ ನಿಟ್ಟಿನಲ್ಲಿ ಪೋಷಕರು ಕೈ ಜೋಡಿಸ್ತಾರೆ. ಸೊ ಮಗು ಬೆಳೆದ ನಂತರ ಅವ್ರು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ವಿಶೇಷ ಶಾಲೆಗೆ ಸೇರಿಸ್ತಕ್ಕಂಥ ಅವಕಾಶ ಬಂದಾಗ ಬೇಕಾದ್ರೆ ಮಾಡ್ಕೋಬಹುದು. ಇದನ್ನು ಪೋಷಕರು ಮನಗಾಣಬೇಕು ಫಸ್ಟ್. ಶಿಕ್ಷಕರ ಜೊತೆ ನಿರಂತರ ಸಂಪರ್ಕ ಇರಬೇಕು. ಏನು ನಮ್ಮ ಮಾನಸಿಕ ಮನಸ್ಸಿನಲ್ಲಿ ಏನಾದ್ರು ಇದ್ರೆ ಆ ಥರದನ್ನು ತೆಗೆದಾಕಿ ಮುಖ್ಯ ಶಾಲೆಗೆ ಕಳಿಸ್ಕೊಳ್ಳಿ. ಆನಂತರ ಮುಂದಿನ ದಿನಗಳಲ್ಲಿ ಮಗು ಏನೆಲ್ಲ ಸೌಲಭ್ಯಗಳು ಬೇಕು ಕೊಡ್ತಕ್ಕಂಥ ವ್ಯವಸ್ಥೆ, ಅನೇಕ ಸೌಲಭ್ಯಗಳು ನಮ್ಮ ಇವತ್ತಿನ ಪ್ರಪಂಚದಲ್ಲಿ ವಿಜ್ಞಾನ ಮುಂದುವರೆದಿದೆ, ಪ್ರಪಂಚ ವಿಶಾಲವಾಗಿದೆ, ಏನೆಲ್ಲ ಸೌಲಭ್ಯಗಳು ಇವತ್ತು ಎಲ್ಲವೂ ಸಿಗುತ್ತೆ. ಆ ನಿಟ್ಟಿನಲ್ಲಿ ಪೋಷಕರು ಮನಸ್ಸು ಮಾಡಬೇಕು, ನಮ್ಮ ಜೊತೆ ಕೈ ಜೋಡಿಸ್ತಾರೆ, ಆ ಥರದ ವ್ಯವಸ್ಥೆಗಳು ಆಗ್ತವೆ.
1: ಓಕೆ ಸರ್, ಈಗ ತಾವು ಸಾಕಷ್ಟು ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ತಾವು ಕೆಲಸವನ್ನು ಮಾಡಬೇಕಾದ್ರೆ ತಮಗೆ ಪ್ರಮುಖವಾಗಿ ಏನೇನು ಸವಾಲುಗಳು ಎದುರಾಗ್ತವೆ ಸರ್?
0: ಮೊದಲಿಗೆ ಅನೇಕ ಕಡೆ ನಾವು ನೋಡಿದಂಥ ಸಂದರ್ಭದಲ್ಲಿ ಎಷ್ಟೋ ಪೋಷಕರು ಮಗುವಿಗೆ ಈ ಥರ ನ್ಯೂನತೆ ಇದನ್ನು ಒಪ್ಕೊಳ್ಳಿಕ್ಕೆ ತಯಾರಿದ್ದಿಲ್ಲ. ವಿಶೇಷವಾಗಿ ಆರ್ಟಿಸಮ್ ಮತ್ತು ದೃಶ್ಯದೋಷವುಳ್ಳ ಮಕ್ಕಳಿದ್ದರೆ ತಂದೆ ತಾಯಿಗಳು ಏನಿಲ್ಲ ಬಿಡಿ ಅನ್ನುವ ಸಾರಿಸುವ ಕೆಲಸ ಆಗುತ್ತೆ. ಗೊತ್ತಿರುತ್ತೆ ಶಿಕ್ಷಕರಿಗೆ, ಗೊತ್ತಿರುತ್ತೆ ಮಗು ಈ ಥರ ಸಮಸ್ಯೆ ಇದೆ ಅಂತೇಳಿ. ಅದನ್ನು ಮೊದಲು ಅವರು ಪೋಷಕರು ಅದನ್ನು ಬಿಡಬೇಕು, ಅದನ್ನು ಹೌದು ಈ ಥರ ಸಮಸ್ಯೆಯನ್ನು ಒಪ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಜೊತೆಗೆ ನಮ್ಮಲ್ಲಿ ಏನಾಗಿದೆ, ಗ್ರಾಮಾಂತರ ಪ್ರದೇಶದಲ್ಲಿ ಮೊದಲೇ ಶ್ರೀಧರ್ ಅವರು ಒಂದು ದೂರವಾಣಿ ಕರೆ ಮಾಡಿ ಹೇಳಿದ್ರಲ್ಲ, ಅವರಿಗೆ UDD ಕಾರ್ಡ್ ಮಾಡಿಸ್ತಕ್ಕಂಥದ್ದೇ ದೊಡ್ಡ ಸವಾಲಿನ ಕೆಲಸ. ಉದಾಹರಣೆಗೆ ಒಂದೆರಡು ಉದಾಹರಣೆಗಳನ್ನು ನಾನು ಹೇಳ್ಬೋದು ಅಂದರೆ, ಇಲ್ಲಿ ದಡದಲ್ಲಿ ಕುಂದೂರು ದಡದಲ್ಲಿ ಒಂದು ಮಗು ಇದೆ. ಆ ಪೋಷಕರು ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ, ಮನೆ ಯಜಮಾನರು, ತಾಯಿ ಇದ್ದಾರೆ, ಆ ಮಗುನ ಕರ್ಕೊಂಬರ್ಲಿಕ್ಕೆ ಆಗೋದಿಲ್ಲ. ಕೊನೆಗೆ ಅಲ್ಲಿ ಶಿಕ್ಷಕರು ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ ಮತ್ತು ಬ್ಯಾಂಕ್ ಅಕೌಂಟ್ ಮಾಡಿಸ್ಲಿಕ್ಕೆ ಅಂದರೆ ಆ ಕಷ್ಟ ನಮಗೆ ಗೊತ್ತು. ಈಗ ಅವ್ರಿಗೆ UDD ಕಾರ್ಡ್ ಮಾಡಿಸ್ಬೇಕು, ಯಾವುದೋ ಒಂದು ಸಂದರ್ಭದಲ್ಲಿ ಡೇಟ್ ಕೊಟ್ಟಿರ್ತಾರೆ, ಮಗುನ ಕರ್ಕೊಂಬರೋಕ್ಕಾಗಲ್ಲ, ನಾವು ಅಲ್ಲಿ ಫೇಲ್ಯೂರ್ ಆಗ್ತವೆ. ಸೊ ಒಂದು ಮಗುಗೆ ಆಧಾರ್ ಮಿಸ್ಮ್ಯಾಚ್ ಆಗುತ್ತೆ, ಆಧಾರೇ ಸೇರ್ತಾ ಇಲ್ಲ. ಆ ಥರದ ಮಕ್ಕಳಿದ್ದಾಗ ಆಧಾರ್ನ ಹೇಗೆ ಮಾಡಿಸೋದು? ಶಾಲೆಯಲ್ಲಿ ಆಧಾರ್ ಕಂಪಲ್ಸರಿ, ಅದರಿಂದ ಆಧಾರ್ ಮಾಡಿಸ್ಲೇಬೇಕು. ಈ ಥರದ ಸೌಲಭ್ಯ ಕೆಲವೊಂದು ಉದಾಹರಣೆಗೆ ನಾನು ಭಾಳಷ್ಟು ವರ್ಷದಿಂದ ನನಗೆ ನನ್ನ ಕಾಡ್ತಾ ಇರೋದು ಅಂದರೆ, ಈ ಎನ್ ಬೇಗೂರು ಕ್ಲಸ್ಟರಲ್ಲಿ ಒಂದು ದೇವಯ್ಯನ ಹಾಡಿ ಅಂತ ಒಂದು ಹಾಡಿದೆ, ಅಲ್ಲಿ ಒಂದು ಮಗು ಇಂದ್ರ ಅಂತಿದೆ. ಆ ಮಗುಗೆ ಏನಾದರೂ ಮಾಡಿ ನಾವು ಆ UDD ಕಾರ್ಡ್ ಮಾಡಿಸ್ಲೇಬೇಕಲ್ಲ ಅಂಥೇಳಿ ಮಾಡಿದ್ವಿ. ಸೊ ಒಂದು ಸಲ ಕ್ಯಾಂಪಿಗೆ ನಾನು ಸ್ವತಃ ಆಂಬುಲೆನ್ಸನ್ನು ಕೊಟ್ಟು ಆಂಬುಲೆನ್ಸಿಂದ ಮಗುನ

0: ಕರೆಸ್ದೆ. ಕರೆಸಿದ ಮೇಲೆ ಇಲ್ಲಿ ಬಂದು ಕೊಡಬೇಕು ವಿಡಿಗೆ, ಆ ಮಗುಗೆ ಆಧಾರ್ ಮಿಸ್ ಮ್ಯಾಚ್ ಆಗ್ಬಿಡ್ತು. ಪುನಃ ಎಗೇನ್ ಮತ್ತೆ ಆಧಾರ್ನ ಅಪ್ಡೇಟ್ ಮಾಡಿ ಕಳಿಸ್ಕೊಟ್ವಿ. ಇನ್ನೂ ಮಾಡ್ಸೋಕ್ಕಾಗಿಲ್ಲ. ಈ ಥರದೊಂದು ಸವಾಲು ಕೆಲಸಗಳಿವೆ. ಅದರಲ್ಲೂ ವಿಶೇಷವಾಗಿ ಆಡಿ ಪ್ರದೇಶದಕ್ಕಂಥವ್ರು, ಗ್ರಾಮಾಂತರ ಪ್ರದೇಶದಕ್ಕಂಥ ಮಕ್ಕಳಿಗೆ ಈ ಆಧಾರ್ ಅಪ್ಡೇಟ್ ಮಾಡಿಸ್ತಕ್ಕಂಥದ್ದು ಮತ್ತು ಯು ಡಿ ಮಾಡಿಸ್ತಕ್ಕಂಥದ್ದು ಇದೆಯಲ್ಲ, ಎಲ್ಲೋ ನಮ್ಗೆ ಒಂದು ಮನಸ್ಸಿಗೆ ನಾಟದ ಅಂತ ಒಂದೊಂದು ಮಕ್ಕಳು ಉಳ್ಕೊಂಬಿಟ್ರು, ನಮ್ಮ ಸೌಲಭ್ಯ ಮಗು ಸಿಗ್ಲಿಲ್ವಲ್ಲ ಅನ್ನೋ ಕೊರತೆ ನಮ್ಮನ್ನು ಆವಾಗವಾಗ ಕಾಡ್ತಿರ್ತದೆ. ಸೊ ಅವೆಲ್ಲವೂ ಅಪ್ಡೇಟ್ ಆದಾಗ ನಮಗೊಂಥರ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಸಿಗುತ್ತೆ. ಇಲ್ಲಾಂದರೆ ಇನ್ನೂ ಕೂಡ ಮಕ್ಕಳು ನಮಗೆ ಅದನ್ನೇ ಕಾಡ್ತಾ ಇದ್ದಾವೆ. ನೋಡೋಣ ಮುಂದಿನ ದಿನಗಳಲ್ಲಿ ಆ ಥರ ಎಲ್ಲ ಮಕ್ಕಳಿಗೆ ಸಿಗಬೇಕು, ಯು ಡಿ ಡಿ ಸೌಲಭ್ಯ ಸಿಗಬೇಕು, ಆ ಮೂಲಕ ನಮ್ಮ ಶಿಕ್ಷಣ ಇಲಾಖೆ ಸೌಲಭ್ಯ ಸಿಗಬೇಕು ಅಂತಕ್ಕಂಥದ್ದೇ ನಮ್ಮ ಆಸೆ. ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಕೂಡ ಕಾರ್ಯೋನ್ಮುಖರಾಗಿದ್ದೇವೆ, ಪ್ರಯತ್ನ ಪಡ್ತಾನೆ ಇದ್ದೇವೆ. ವಿಶೇಷವಾಗಿ ತಾಯಂದಿರು ಅಥವಾ ಪೋಷಕರು ಅದನ್ನು ಸ್ವಲ್ಪ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ನಾವು ಹೇಳಿದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಕೋ ಇನ್ಸಿಡೆನ್ಸ್ ಆಗಿಬಿಡುತ್ತೆ. ಅವ್ರು ಬಂದಿರ್ತಾರೆ, ಇಲ್ಲಿ ಡಾಕ್ಟರ್ ಇರಲ್ಲ ಅಥವಾ ವೆಯ್ಟ್ ಮಾಡ್ತಕ್ಕಂಥ ವ್ಯವಧಾನ ಇರೋದಿಲ್ಲ. ಎಲ್ಲೋ ಹಂಗಾದಾಗ ಒಂಥರ ಮನಸ್ಸಿಗೆ ಬೇಸರ ಆಗ್ಬೋದು, ಪದೇ ಪದೇ ಬರಬೇಕು ಅಂತ. ಅದಾಗ ಅವ್ರಿಗೆ ಸ್ವಲ್ಪ ವ್ಯವಧಾನವಾಗಿ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಅದು ನಮಗೆ ಸ್ವಲ್ಪ ಆಮೇಲೆ ಅವರನ್ನ ಪ್ರತಿ ಉದಾಹರಣೆ ಗೃಹಾಧಾರಿತ ಮಕ್ಕಳು ಅಂತ ಇರ್ತಾರೆ, ಅವ್ರನ್ನ ಮನೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಆ ಮಗುವಿನ ಜೀವನ ಕೌಶಲ್ಯಗಳು, ಆ ಮಗುವಿನ ಆರೋಗ್ಯ ನೈರ್ಮಲ್ಯ, ಅದನ್ನು ಕಾಪಾಡಿಕೊಳ್ತಕ್ಕಂಥದ್ದು ಪೋಷಕ ಅತ್ಯಂತ ಜವಾಬ್ದಾರಿ. ನಾವು ತಿಳಿಸಿ ಹೇಳಿರ್ತೀವಿ ಅವ್ರಿಗೆ ಏನು ಸೌಲಭ್ಯ ಬೇಕು, ಒಂದು ಮ್ಯಾಟೋ ಮತ್ತೊಂದು ಮಗುಂದು ಎಲ್ಲೋ ಕೊಡ. ಉದಾಹರಣೆಗೆ ಎಷ್ಟೋ ಮಕ್ಕಳಿಗೆ ನಾವು ವಾಟರ್ ಬೆಡ್ ಅಂತ ಕೊಡ್ತೀವಿ, ವಾಟರ್ ಬೆಡ್ಡನ್ನೇ ಬಳಸೋದಿಲ್ಲ, ತೆಗೆದು ಅಟ್ಲ ಮೇಲೆ ಎಲ್ಲ ಇಟ್ಬಿಟ್ಟಿರ್ತಾರೆ. ಆ ವಾಟರ್ ಬೆಡ್ಡನ್ನು ಬಳಸಿ ಮಗುಗೆ ತೊಂದರೆ ಆಗ ತಪ್ಪುತ್ತೆ ಅಂದಾಗ ನಾವು ಹೇಳಿದಾಗ ಮಾತ್ರ ಮಾಡ್ತಾರೆ, ಪುನಃ ಇನ್ನೊಮ್ಮೆ ಹೋದಾಗ ವಾಟರ್ ಬೆಡ್ಡೆ ಎಲ್ಲ ಇರುತ್ತೆ. ನಾವು ಕೊಡ್ತಕ್ಕಂಥ ಸೌಲಭ್ಯಗಳ ಬಳಕೆ ಅವ್ರಿಗೆ ಅರಿವಾಗಬೇಕು.
1: ಹೌದು,
0: ಇದು ನಮ್ಮನ್ನ ಅತ್ಯಂತ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಬಳಕೆ ಮಾಡ್ದಿದೆಯಲ್ಲ ಅದು. ಆಮೇಲೆ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಅದನ್ನು ಕಾರ್ಯೋನ್ಮುಖರತಕ್ಕಂಥ ಸವಾಲಿನ ಕೆಲಸ ನಮ್ಮ ಕೈಲಾದ ಮಟ್ಟಿಗೆ ಅದನ್ನು ಮಾಡ್ತಾ ಬರ್ತಾ ಇದ್ದೇವೆ.
1: ಓಕೆ, ಇದ್ರ ಜೊತೆಗೆ ಸರಿಗೆ ತಾವು ಮನೆಗಳಿಗೆ ಭೇಟಿಗೆ ಹೋದಾಗ ಹೇಗೆ ಅಂದರೆ ತಾವು ಹೇಳಿದಾಗ ನಿಖರ ಮಾಹಿತಿಗಳನ್ನು ತಲುಪಿಸ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ, ಯಾಕಂದರೆ ಅದರಿಂದ ತಮಗೆ ಕೂಡ ಒಂದು ಅರಿವಾಗುತ್ತೆ. ಓಕೆ, ಅದ್ರ ಬಗ್ಗೆ ಮುಂದುವರ್ಸೋಣ ಸರ್. ಮತ್ತೆ ನನ್ನ ಕರೆ ಇದೆ. ಹಲೋ,
2: ನಮಸ್ಕಾರ ಸರ್.
1: ನಾಗರಾಜ್ ಅವರು ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
0: ನಮಸ್ಕಾರ, ನಮಸ್ಕಾರ ಹೇಳಿ ನಾಗರಾಜ್ ಅವರು.
2: ಸರ್, ಅಂಗವಿಕಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಪೋಷಕರು ಹೆಚ್ಚಿನ ಜವಾಬ್ದಾರಿ ವಹಿಸಬೇಕಾಗ್ತದೆ. ಪ್ರೀತಿ ಪ್ರೇಮ ಎಲ್ಲ
0: ಇರ್ಬೇಕಾಗ್ತದೆ. ನಾಗರಾಜ್ ಅವರು ಅದನ್ನೇ ಮಾತಾಡ್ತಾ ಇದೀವಿ ಈಗ.
2: ಸರಿ ಸರಿ,
0: ಶಿಕ್ಷಕರ ಪಾತ್ರ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಪಾತ್ರ ಪೋಷಕರು ಕೂಡ ಕೈ ಜೋಡಿಸ್ಬೇಕು ಅನ್ನೋದನ್ನೇ ಮಾತಾಡ್ತಾ ಇದ್ದೀವಿ.
2: ವಿಶ್ವಾಸ ಅದು ಯಾರಾದ್ರೂ ಹೋದ್ರೆ ಅವಸ ಇಟ್ಬಿಡ್ತಾರೆ ಅಂತವ್ರನ್ನ.
0: ಹೌದೌದು,
2: ದೊಡ್ಡವ್ರನ್ನೇ ಅವ್ರು ಸಿಗ್ತಾವ್ರ ಮಕ್ಕಳು ಬಿಟ್ಟಾರ.
0: ಹೌದೌದೌದು,
2: ಈ ತರದ ಮನೋಭಾವ ಬೆಳೆದ್ಬಿಟ್ಟದೆ. ಏನ್ ಮಾಡೋದು, ಅವ್ರನ್ನ ಹೊರಗ್ ತರ್ಬೇಕಾದ್ರೆ ಬಹಳ ಕಷ್ಟ ಇದೆ. ಇನ್ನು ಬಲವಂತದಲ್ಲಿ ತಂದಾಗ್ಲೂ ಅರ್ಧಂಬರ್ಧ ಮಾಡ್ತಾರ ಅವರು ಹೆಚ್ಚಿಗೆ. ಆದ್ರೆ ಅವ್ರಿಗೆ ಆ ಒಂದು ಜ್ಞಾನ ಇರಲ್ಲ, ಬುದ್ಧಿವಂತಿಕೆ ಇರಲ್ಲ, ಅವೇರ್ನೆಸ್ ಇರಲ್ಲ. ಆದಷ್ಟಿಲ್ಲಿ ಆ ರೀತಿ ಜನ ಏನನ್ಕೊಂಡಾರ ಅಂತ ಅದೇ ಬೇರೆ ಭಯ ಪಟ್ಕೊಂಡು ಈ ರೀತಿಯಾದಂತ ಸಿಚುವೇಶನ್ ಅಲ್ಲಿ ಜನ ನಡೀತಾವ್ರ. ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಜನಲ್ಲೂ ಅವೇರ್ನೆಸ್ ಮೂಡ್ಬೇಕು.
0: ಖಂಡಿತ ನಾಗರಾಜ್ ಅವರೇ, ನಾವು ಹೋದಂಥ ಸಂದರ್ಭದಲ್ಲಿ, ಶಾಲೆ ಹೋಗುವಂಥ ಸಂದರ್ಭದಲ್ಲಿ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಮತ್ತು ಗ್ರಾಮಾಂತರ ಪ್ರದೇಶದಕ್ಕಂಥ ಪೋಷಕರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸ ನಮ್ಮಿಂದ ಆಗ್ತಾ ಇದೆ. ಇನ್ನೂ ಏನಾದ್ರು ಮಾಡ್ಬೋದು ಅಂತ ನೀವು ತಿಳಿಸ್ರೆ ಖಂಡಿತ ಅದನ್ನು ಕೂಡ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ.
2: ಅದೇ ಅವೇರ್ನೆಸ್ ಆಗ್ಬೇಕು ಸರ್, ಧೈರ್ಯ ಹೇಳ್ಬೇಕು ಅವ್ರಿಗೆ. ಅವಾಗ ನಮ್ಮ ಮರ್ಯಾದೆ ಊಟ ಇತ್ತು, ಇಂತ ಮಗು ಹುಟ್ಬಿಟ್ಟದ ಅಂದ್ಬಿಟ್ಟು ಅವರು ಮರ್ಮಾಡದೆ ಜಾಸ್ತಿ ಆಗ್ಬೋದು.
0: ನಿಮ್ಮಂತ ಫಲಾನುಭವಿ ಕೂಡ ಗಮನಕ್ಕೆ ತರಬೇಕು. ನಿಮ್ಮ ಆಸುಪತ್ರೆ ಇರ್ತಕ್ಕಂಥವ್ರಿಗೆ ಅದರ ಈಗ ಏನದರ ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ಅದನ್ನು ಕೂಡ ಅವ್ರಿಗೆ ಗಮನಕ್ಕೆ ತಂದು ಏನು ಆಗಲ್ಲ, ಸಾಮಾನ್ಯರಂತೆ ನಾವು ಕೂಡ ಬದುಕಬಹುದು, ಬದುಕಿ ತೋರಿಸ್ಬೋದು, ಅನೇಕ ಜನ ಸಾಧನೆ ಮಾಡೋರಿದ್ದಾರೆ, ಮಾಡಿರೋರಿದ್ದಾರೆ ನಮ್ಮ ಮುಂದೆ ಅಂತಕ್ಕಂಥದ್ದನ್ನ ಹೇಳಬೇಕಷ್ಟೆ. ನಾವು ಕೂಡ ಅವರಂಗೆ ಎಲ್ಲ ಕೆಲಸವನ್ನು ಮಾಡಬಲ್ಲವು ಅಂತಕ್ಕಂಥದ್ದು ನಿಮ್ಮಂಥವ್ರು ಮಾದರಿ ಆಗಬೇಕು ಅವರಿಗೆ.
2: ಯಾಕೆ ಉದಾಹರಣೆ ಹೇಳ್ತಾ ಇದ್ರಿ ಅಂದ್ರೆ ನಮ್ಮ ಮಕ್ಕಳಿಂದಲೇ ಒಬ್ರಿಗೆ ಲಗ ಹೊಡೆದಿದೆ. ನಾನು ಮಾತಾಡ್ಸ್ಬೇಕು ಅಂತ ಹೋದ್ರೆ ಅವರು ಅವನ ಮನವಳಕೆ ಓಡ್ದ ಅವನ. ಮನಸ್ಸು ಅವರು ಆ ರೀತಿ ನೆಗ್ಲೆಕ್ಟ್ ಮಾಡ್ಕೊಂಡ್ರೆ
0: ಒಪ್ಕೋಬೇಕು. ನಮ್ಮ ಮುಂದೆ ಇರ್ತಕ್ಕಂಥ ಸಮಸ್ಯೆನ ಒಪ್ಕೋಬೇಕು. ನಾವು ಒಪ್ಕೊಂಡಾಗ ಅದೇನಾದ್ರು ಸಮಸ್ಯೆನ ಬಗೆಹರಿಸಬಹುದು. ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅಂದ್ರೆ ಬಗೆಹರಿಸೋದೆಲ್ಲ ಬಂತು.
2: ಬಗೆಹರಿಸಲಕ್ಕೆ ಅನುಕೂಲನ ಯೋಚನೆ ಮಾಡ್ಬೇಕು.

0: ನಮ್ಮ ಸುತ್ತಮುತ್ತ ಇರತಕ್ಕಂಥ ಸೌಲಭ್ಯಗಳನ್ನ ಬಳಸ್ಕೊಂಡು ನಾವು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥ ಮನಸ್ಸನ್ನ ಮಾಡ್ಬೇಕು.
1: ಈ ರೀತಿಯಾದ ಈಗ ಗಾದಿನಿ ಹೇಳಿರುವ ನೆಲಕ್ಕೆ ನೆಲಸರೋಗ ಗಾದಿನ ಇದೆಯಲ್ಲ, ಇದನ್ನ ಯೋಚನೆ ಮಾಡಲ್ಲ ಅವರು. ಏನೋ ಯಾವ್ದೋ ಉದ್ದೇಶಕ್ಕಾಗಿ ಏನೇನು ಪ್ರಾಣ ಹೋದ್ರೂ ಸರಿ ನನ್ಗೇನು ಅನ್ನಂಗ ಯೋಚನೆ ಮಾಡಿದ್ರೆ ಸಾಧ್ಯವಿಲ್ಲ. ಆ ದೃಷ್ಟಿಯಲ್ಲಿ ನಾನು ನಾಲ್ಕು ಮಾತಾಡಲು ಅವಕಾಶ.
2: ಧನ್ಯವಾದಗಳು,
0: ಧನ್ಯವಾದಗಳು ಫೋನ್ ಕರೆ ಮಾಡಿದ್ದಕ್ಕೆ.
2: ಸರ್, ಅದೇ ನಾನು ಮೊದಲೇ ಹೇಳಿದಂಗೆ, ಜೊತೆಗೆ ನಾಗರಾಜ್ ಅವ್ರು ಹೇಳಿದಂಗೆ ಕೂಡ, ಸಾಮಾನ್ಯವಾಗಿ ಈ ತರ ಗ್ರಾಮೀಣ ಪ್ರದೇಶದಲ್ಲಿ ತಂದೆ ತಾಯಿಗಳು ಈ ತರ ಒಂದು ಮನೋಭಾವನೆಯನ್ನು ಹೊಂದ್ಕೊಂಡಿರ್ತಾರೆ. ಅಂದ್ರೆ ಸೊ ಏನಾದ್ರು ಅನ್ಕೋಬಿಡ್ತಾರೆ, ಅಕ್ಕ ಪಕ್ಕದವ್ರು ಏನೋ ಅನ್ಕೋತಾರೆ, ಇವ್ರ ಮಗುಗೆ ಈ ತರ ಆಗಿದೆ, ಈ ತರ ಒಂದು ಮನೋಭಾವದಿಂದ ಕೆಲವೊಂದು ಮಾಹಿತಿಗಳನ್ನ ಕೊಡೋದಕ್ಕೆ ಸಮಸ್ಯೆ.
0: ಪೋಷಕರಿಗೆ ನಾವು ಒಂದು ಅವ್ರಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಮನೆ ಭೇಟಿ ಮಾಡಿದ ಸಂದರ್ಭದಲ್ಲಿ ನೀವು ಹೊರಪ್ರಪಂಚಕ್ಕೆ ಬಂದರೆ ಅಥವಾ ನಮ್ಮ ಕೇಂದ್ರಗಳಿಗೆ ಬಂದರೆ ಅಥವಾ ಈ ಥರ ಶಿಬಿರ ಮಾಡಿದಾಗ ಬಂದಾಗ ನಿಮಗಿಂತೂ ತೊಂದರೆ ಇರತಕ್ಕಂಥ, ನಿಮಗಿಂತೂ ಇರತಕ್ಕಂಥ ಮಕ್ಕಳಿದ್ದಾರೆ ಅಂತಕ್ಕಂಥದ್ದು ಅವ್ರು ಅರಿವಾಗಬೇಕು. ಆ ಅರಿವಾದ ಸಂದರ್ಭದಲ್ಲಿ ನಾವು ಪೋಷಕರಿಗೆ ಮನವರಿಸ್ತಕ್ಕಂಥ ಕೆಲಸ ಅದಾಗಬೇಕು. ಗೃಹಾಧಾರಿತ ಮಕ್ಕಳು ಮನೆ ಭೇಟಿ ಮಾಡಿದಾಗ ನಾವು ಹೇಳದೆ ತಂದೆ ತಾಯಿಂದ್ರಿಗೆ ನಿಮ್ಮ ಕೆಲಸನೇ ದೊಡ್ಡದಲ್ಲ ಅಥವಾ ನಿಮ್ಮ ಕಷ್ಟನೇ ದೊಡ್ಡದಲ್ಲ, ಇದಕ್ಕಿಂತೂ ಕಷ್ಟದಲ್ಲಿ ಇರತಕ್ಕಂಥವ್ರು ಬೇಕಾದಷ್ಟನೇ ಇದ್ದಾರೆ, ಹೊರ ಪ್ರಪಂಚಕ್ಕೆ ಬಂದು ನೋಡಿ ಅಂತಕ್ಕಂಥ ಕೆಲಸವೂ ಕೂಡ ಅದು ಆಗ್ತಾ ಇದೆ. ಅದನ್ನು ಮಾಡಬೇಕು. ನೀವು ಹೇಳಿದಾಗೆ ಒಪ್ಕೊಳ್ಳಿಕ್ಕೆ ನಾಗರಾಜ್ ಅವ್ರು ಹೇಳಿದಾಗೆ ಇರ್ತದೆ, ಅದು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಅಂತವರು.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
3: ಹಲೋ,
2: ನಮಸ್ತೆ, ತಮ್ಮ ಹೆಸರು?
3: ನಾಗರಾಜ್ ಅಂತ.
2: ಹಾಂ ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಮಕ್ಕಳು ಶಾಲೆಯಲ್ಲಿ ಕೇಳಿರ್ಮೆ ಬರಬಾರ್ದು ಸರ್, ಸಮಾನವಾಗಿರ್ಬೇಕು ಅವರು, ಆ ರೀತಿ ಕಷ್ಟನೆ ಮಾಡ್ಕೊಡ್ಬೇಕು ಮಕ್ಕಳಿಗೆ.
0: ಅದೇ ಅದು ಕೀಳರಿಮೆ ಹೋಗ್ಲಾಡಿಸ್ಲಿಕ್ಕೋಸ್ಕರನೇ ಸಾಮಾನ್ಯ ಶಿಕ್ಷಣ ಶಾಲೆಯಲ್ಲಿ ಆ ಮಕ್ಕಳನ್ನ ಸೇರಿಸ್ಕೊಂಡು ಆ ಮೂಲಕ ಅವನ ಆಪ್ತ ಗೆಳೆಯನೊಬ್ಬನ ಗುರುತಿಸಿ ಶಿಕ್ಷಕರು ಅವ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಅದೊಂದು ಅಂಶ. ಹಾಗಾಗಿ ಅದನ್ನು ಹೋಗ್ಲಾಡಿಸಿದ ನಿಟ್ಟಿನಲ್ಲಿ ನಾವೇನೆಲ್ಲ ಮಾಡ್ಬೋದು ನಾವು ನೀವು, ಅದರಲ್ಲಿ ಪೋಷಕರ ಪಾತ್ರವೂ ಕೂಡ ದೊಡ್ಡದಿರ್ತದೆ. ಶಿಕ್ಷಕರ ಗಮನಕ್ಕೆ ತಂದಾಗ ಅಥವಾ ನಮ್ಮ ಗಮನಕ್ಕೆ ತಂದಾಗ ಏನೆಲ್ಲ ತೊಂದರೆ ಆಗ್ತದೆ, ಆ ಥರ ಆ ನಿಟ್ಟಿನಲ್ಲಿ ಮಗುವಿನ ಹಂತದಲ್ಲಿ ನಿಂತು ಯೋಚನೆ ಮಾಡಿದಾಗ ಏನೆಲ್ಲ ಆಗ್ಬಹುದು ಅನ್ನೋದು ನೋಡಬೇಕು. ಆ ಥರ ಇದ್ದಾಗ ಅದನ್ನು ಪಾಠ ಪ್ರವಚನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಪೋಷಕರು ಭೇಟಿ ಅಂತ ಸಂದರ್ಭದಲ್ಲಿ ಶಿಕ್ಷಕರ ಜೊತೆ ಅದನ್ನು ಚರ್ಚೆ ಮಾಡಿ ಅದನ್ನು ಪರಿಹರಿಸ್ಕೋಬಹುದು. ಈಗ ಆ ಮಗುಗೆ ಉದಾಹರಣೆಗೆ ಒಬ್ಬ ದೈಹಿಕ ನಿರ್ಣಯತೆ ಉಳ್ಳ ಮಗು ಇದ್ದಾನೆ ಅಂದ್ರೆ ಅವನನ್ನ ನೀವು 100 meter ಓಡು ಅಂತ ಹೇಳಕ್ಕಾಗಲ್ಲ, 25 meter ರನ್ನಿಂಗ್ ರೇಸ್ ಕೊಡಬಹುದು. ಯಾಕಂದ್ರೆ ಆ ಮಗು ಭಾಗವಹಿಸೋದು ಮುಖ್ಯ ನಮಗೆ. ಹಾಗಾಗಿ ಆ ಥರದ ಅವಕಾಶವೂ ಕೂಡ ಇದೆ. ಈಗ ಅವನಿಗೆ ದೈಹಿಕ ನಿರ್ಣಯತೆ ಉಳ್ಳ ಮಗು ಇರ್ಬೋದು ಅಥವಾ ಬೇರೆ ಬೇರೆ ಇದೆ, ಉದಾಹರಣೆಗೆ ಆ ಥರ ಇದ್ದಾಗ ಬೇರೆ ಬೇರೆ ಚಟುವಟಿಕೆಗಳನ್ನ ಕೊಡ್ಬೋದು. ಅವನು ಯಾವುದನ್ನು ಭಾಗವಹಿಸಬಲ್ಲ, ಯಾವುದನ್ನು ಮಾಡಬಲ್ಲ, ಆ ಥರದ ಚಟುವಟಿಕೆಗಳನ್ನೇ ಕೊಟ್ಟು ಆ ಮೂಲಕವನ್ನೇ ಅವನ್ನ ಮುಖ್ಯವಾಹಿನಿ ತರ್ತಕ್ಕಂಥದ್ದು ಕೆಲಸ ನಮ್ಮಿಂದ ಆಗಬೇಕಾಗಿದೆ. ಅದನ್ನು ಮಾಡ್ತಾ ಇದ್ದೇವೆ. ಅವು ಖಂಡಿತ ಒಳ್ಳೇದು. ಹೌದೌದು, ವಿಶೇಷ ಚಟುವಟಿಕೆ ಕೊಡ್ಲಿಕ್ಕೆ ಸಲುವಾಗಿ ನಮ್ಮಲ್ಲಿ ವಾರದಲ್ಲಿ 2 ದಿನ ಶಾಲಾ ಸಿದ್ಧತಾ ಕೇಂದ್ರ ಅಂತೇಳಿ ಕೋಟೆನಲ್ಲಿ ಎಚ್ ಡಿ ಕೋಟ್ಲಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಒಂದು ಸಾಮಾನ್ಯ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಅಂತಿದೆ. ನೀವು ಅದನ್ನು ಬಳಸ್ಕೊಂಡಾಗ, ನೀವು ಅಲ್ಲಿಗೆ ಬಂದು ಭೇಟಿ ಕೊಟ್ಟಾಗ ಏನೆಲ್ಲ ಚಟುವಟಿಕೆಗಳು ವಿಶೇಷ ಚಟುವಟಿಕೆಗಳನ್ನ ಮಾಡ್ತೇವೆ ಅಂತಕ್ಕಂಥದ್ದು ತಾವು ನೋಡ್ಬೋದು. ತಾವು ಒಮ್ಮೆ ಬನ್ನಿ, ಆ ಥರದ ಮಕ್ಕಳಿದ್ರೆ ಅಥವಾ ಪೋಷಕರಿಗೆ ಹೇಳಿ ಸೋಮವಾರ ಮತ್ತು ಗುರುವಾರ ನಮ್ಮ ಕೇಂದ್ರಕ್ಕೆ ಬಂದಾಗ ನಾವು ಏನೆಲ್ಲ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ ಆ ಮಕ್ಕಳಿಗೋಸ್ಕರ ಅಂತಕ್ಕಂಥ ನಿಮ್ಗೆ ಗೊತ್ತಾಗುತ್ತೆ. ನೀವೊಂದು 4 ಜನಕ್ಕೆ ಕೇಳಿದ್ರೆ ಅದರ ಸೌಲಭ್ಯ, ಅದರ ಸೇವೆ ಎಲ್ಲ ಮಕ್ಕಳಿಗೂ ದೊರಕುತ್ತೆ.
2: ಓಕೆ, ಧನ್ಯವಾದಗಳು ನಾಗರಾಜ್ ಅವರಿಗೆ ಕರೆ ಮಾಡಿದ್ದಕ್ಕೆ. ಹಾಂ ಸರ್, ಈಗ ಈ ಒಂದು ತಮ್ಮ ಒಂದು ಅನುಭವದಲ್ಲಿ ವಿಶೇಷ ಚೇತನ ಮಕ್ಕಳು ಈ ಒಂದು ಉತ್ತಮವಾಗಿ ಕಲಿತು ಸಾಧನೆ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಅನುಭವ ಅಥವಾ ಒಂದನ್ನು ಹಂಚಿಕೊಳ್ಬೋದು ಸರ್?
0: ಒಂದು 2-3 ಇದೆ, ಅದರಲ್ಲಿ ಒಂದಂತೂ ನನಗೆ ತುಂಬ ಕಾಡ್ತಕ್ಕಂಥದ್ದು ಮತ್ತು ಮನಸ್ಸಿಗೆ ತೃಪ್ತಿ ಕೊಟ್ಟದ್ದು. ಒಂದೇನಪ್ಪ ಅಂದರೆ 2019-20 ನಮ್ಮಲ್ಲಿ ಒಂದು ಮಗು, ನಮ್ಮ ದೃಷ್ಟಿದೋಷ ಉಳ್ಳ ಮಗುನ ಲೋ ವಿಷನ್ ಅಂತೇಳಿ ಗುರುಸ್ಕೊಂಡಿರ್ತೇವೆ. ಆ ಮಗು 6ನೇ ತರಗತಿ ಆದರ್ಶ ಶಾಲೆಗೆ ಸೆಲೆಕ್ಟ್ ಆಗುತ್ತೆ. ಆದರ್ಶ ಶಾಲೆಯಲ್ಲಿ ಓದ್ತಾ ಇರ್ತಾನೆ, 7ನೇ ತರಗತಿ 8ನೇ ತರಗತಿ ಓದ್ತಾ ಇರ್ತಾನೆ. 8ನೇ ತರಗತಿಯಲ್ಲಿ ಕೂಡ ಲೋ ವಿಷನ್ ಇರ್ತಾನೆ. 9ನೇ ತರಗತಿ ಬಂದಾಗ ಅವನಿಗೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅದು ತುಂಬ ಕುಂಠಿತ ಆಗುತ್ತೆ. ಅದು ನಮ್ಮ ಗಮನಕ್ಕೆ ಬಂದ ಸಂದರ್ಭದಲ್ಲಿ ಅದನ್ನು ಗುರುತಿಸಿ ಆ ಮಗು, ಅದೇ ಸೇಮ್ ಕೋವಿಡ್ ಟೈಮ್ ಶಾಲೆಗಳು ಇಲ್ಲಾಗ ಆ ಸಂದರ್ಭದಲ್ಲಿ ಮಗುನ ನಮ್ಮ ಕೇಂದ್ರಕ್ಕೆ ಕರ್ಕೊಂಬಂದು ನಮ್ಮ ಕೇಂದ್ರದ ಕ್ಯಾಂಪಸ್ಸಲ್ಲಿ ಒಬ್ಬರು ಅಂಧ ಶಿಕ್ಷಕರಿದ್ದಾರೆ, ಅವರು ವಿಶೇಷ ಶಿಕ್ಷಕರು, ಸಂಗೀತ ಶಿಕ್ಷಕರು ಬಲರಾಮ್ ಸರ್ ಅಂತೇಳಿ, ಅವ್ರ ಗಮನಕ್ಕೆ ತಂದ್ವಿ. ಅವ್ರ ಸಹಾಯದಿಂದ

0: ಮಗುವಿಗೆ ಒಂದು ತಿಂಗಳಲ್ಲೇ ಬ್ರೈಲ್ ಲಿಪಿಯನ್ನ ಕಳಿಸಿ ಬ್ರೈಲ್ ಅನ್ನು ಓದ್ತಕ್ಕಂತ ಕೆಲಸವನ್ನ ಮಾಡಿ ಆ ಮಗು 9ನೇ ತರಗತಿಗೆ ಇದು ಕೊನೆಗೆ ಅವನನ್ನು ಏನಾದ್ರು ಮಾಡಿ ಇದು ಮಾಡ್ಬೇಕಂತೇಳಿ ಪೋಷಕರ ಮನಸ್ಸನ್ನು ಮೊದಲೇ ಹೇಳಿದಾಗೆ ಪೋಷಕರು ಅವ್ರು ಎಷ್ಟು ಇದು ಮಾಡಿದ್ರು ಅಂದರೆ ಅವನು ಏನಾದ್ರು ಮಾಡಿ ಒಂದು ವಿಶೇಷ ಶಾಲೆ ಸೇರಿಸ್ತಾರೆ ಅವನು ಇನ್ನೂ ಚೆನ್ನಾಗಿ ಓದ್ಬೋದು ಅಂತೇಳಿ ಅಷ್ಟೊತ್ತಿಗೆ ಏನಾಯ್ತು ಅವನಿಗೆ ಪೂರ್ಣ ಪ್ರಮಾಣದಲ್ಲಿ ದೃಷ್ಟಿದೃಷ್ಟನ ಕಳ್ಕೊಂಡ್ಬಿಟ್ಟ. ಕೊನೆಗೆ ತಂದೆ ತಾಯಿಯನ್ನು ಒಪ್ಪಿಸಿ ನಮ್ಮ ಇದರಲ್ಲಿ ಆದಿಚುಂಚನಗಿರಿ ಅಂಧ ಮಕ್ಕಳ ಶಾಲೆ ಬಿಡದಿ ಹತ್ರ ಅವ್ರನ್ನ ಮನವರಿಸಿ ಪೋಷಕರನ್ನ ಮನವರಿಸಿ ಅಲ್ಲಿಗೆ ಅಡ್ಮಿಷನ್ ಮಾಡಿಸ್ತೀವಿ. ಅವರು ಅಲ್ಲಿ ಕಳಿಸ್ಲಿಕ್ಕೆ ತಯಾರಿಲ್ಲ, ನಾವು ಫಸ್ಟ್ ಪೋಷಕರನ್ನ ಮನವೊಲಿಸಿ ನೀವು ಹೋಗಿ ನೋಡ್ಕೊಂಬನ್ನಿ ಆಮೇಲೆ ಮಾತಾಡೋರು ಅಂತೇಳಿ ಅವ್ರನ್ನ ಕಳಿಸ್ತೀವಿ, ಮನವೊಲಿಸ್ತೀವಿ. ಮನವೊಲಿಸಿ ಹೋಗಿ ಸೇರಿಸ್ತೀವಿ. 10ನೇ ತರಗತಿಗೆ ಹೋಗಿ ಅಲ್ಲಿ ಹೋಗಿ ಅಡ್ಮಿಷನ್ ಆದ, ತುಂಬ ಬ್ರೈಲ್ ಲಿಪಿಯನ್ನು ಚೆನ್ನಾಗಿ ಕಲ್ತ್ಕೊಂಡು ಓದೋಕೆ ಬರ್ಕೊಂಡ. ಇಲ್ಲಿಂದ ಹೋದಂಥ ಹುಡುಗ ಹೆಮ್ಮೆ ಅನಿಸುತ್ತೆ, ಆ ಶಾಲೆಗೆ ಉತ್ತಮ ಶ್ರೇಣಿಯಲ್ಲಿ ಪಾಸಾಗಿ ಬಂದ. ಹೇಗೆ ನಾವು ಅವನ ಅಲ್ಲೇ ಬಿಡೋಣ ಅಂದ್ವಿ, ಅವ್ರನ್ನ ಬಿಟ್ಟಿರ್ಲಿಕ್ಕೆ ಆಗಲಿಲ್ಲ ಅಂದರು. ಸೊ ಇಲ್ಲೇ ಕೋಟೆಗೆ ಕರ್ಕೊಂಬಂದು ವಿಶ್ವಭಾರತಿಯಲ್ಲಿ ಪಿ ಯು ಸಿಲಿ ಸೇರಿಸ್ರು. ಪಿ ಯು ಸಿಲಿ ಕೂಡ ಸೆಕೆಂಡ್ ಪಿ ಯು ಸಿಲಿ ಒಳ್ಳೆ ಉತ್ತಮ ರೀತಿಯಲ್ಲಿ ಅವನಿಗೇನೆಲ್ಲ ಸೌಲಭ್ಯಗಳು ಬೇಕು ನಮ್ಮ ಕೈಯಲ್ಲಿ ಸಾಧ್ಯ ಮಾಡಿದ್ವಿ. ಅಲ್ಲೂ ಕೂಡ ಉತ್ತಮ ಪಾಸ್ ಆದ, ಈಗ ಡಿಗ್ರಿ ಮಾಡ್ತಾ ಇದ್ದಾನೆ, ಡಿಗ್ರಿ ಮಾಡ್ತಾ ಇದ್ದಾನೆ. ಅಂಥದ್ದು ಮಕ್ಕಳು ನಮಗೆ ತುಂಬ ಹೆಮ್ಮೆ. ಅಟ್ಲೀಸ್ಟ್ ನೋಡಿ ಅವನು ಆದರ್ಶ ಶಾಲೆಗೆ ಇದನ್ನು ಬರೆದು ಎಕ್ಸಾಮ್ ಬರೆದು ಪಾಸ್ ಆಗಿದ್ದಂಥ ಹುಡುಗ, ಆದರ್ಶ ಶಾಲೆಗೆ ಹೋಗಿ ಲೋ ವಿಷನ್ ಇದ್ದಿದ್ದು ಪೂರ್ಣ ಪ್ರಮಾಣ ಕಳ್ಕೊಂಡಾಗ ಈಗ ಹುಡುಗ ಡಿಗ್ರಿ ಮಾಡ್ತಾ ಇದ್ದಾನೆ. ಭಾಳ ಹೆಮ್ಮೆ ಇದೆ. ನಮ್ಮ ಈ ಜೊತೆ ಕೂಡ ಸಂಪರ್ಕದಲ್ಲಿದ್ದಾನೆ, ರಜಾ ಅವಧಿಯನ್ನು ತುಂಬ ಚೆನ್ನಾಗಿ ಬಳಸ್ಕೋತಾನೆ. ಬೆಂಗಳೂರಿಗೆ ಹೋಗ್ತಾನೆ, ಎ ಪಿ ಡಿಗೆ ಹೋಗ್ತಾನೆ, ಎ ಪಿ ಡಿಲಿ ಚಲನವಲನ ಇದನ್ನು ತರಬೇತಿ ಪಡ್ಕೊಂಡ, ಇದೆಲ್ಲವನ್ನು ಮಾಡಿಕೊಂಡು ಅವನು ತುಂಬ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾನೆ. ಸದ್ಯಕ್ಕೆ ಈಗ ನಾವು ನೋಡಿದ್ರೆ ಅವನೇ ನಮಗೆ ಅತ್ಯಂತ ನಮ್ಮ ಮುಂದೆ ಇರತಕ್ಕಂಥ ಒಂದು ದೊಡ್ಡ ಮಾದರಿ. ಇನ್ನೊಂದು ಮಗು ಹೇಳಲೇಬೇಕು, ರಾಜಕುಂಡಲ ಒಂದು ಮಗು ಸೃಷ್ಟಿ ಅಂತೇಳಿ. ಅದು ಪ್ರಾರಂಭಿಕ ಹಂತದಲ್ಲಿ ಆ ಮಗುಗೆ ಅದು ಮಲ್ಟಿಪಲ್ ಡಿಸಬಿಲಿಟೀಸ್, ಮಾತು ಬರೋಲ್ಲ, ನಡಗಿನೂ ಕೂಡ ತೊಂದರೆ. ಆ ಮಗುಗೆ ಮೊದಲು ತೆವಿತಾ ಇತ್ತು, ಆಮೇಲೆ ಥೆರಪಿಗೆ ಬಂದಂಥ ಸಂದರ್ಭದಲ್ಲಿ ಕಂಟಿನ್ಯೂಟಿ ತರಬೇತಿ ಕೊಟ್ಟಾಗ ಪೋಷಕರ ಮನವೊಲಿಸಿ ಮಗು 1 ವರ್ಷ ಆದಮೇಲೆ ಆರಾಮಾಗಿ ನಡ್ಕೊಂಬರುತ್ತೆ. ಅಂಥದ್ದು ಘಟನೆ ಕೂಡ ನಮ್ಮ ಮುಂದೆ ಇವೆ. ಇದು ಸಂಪೂರ್ಣ ನಿರಂತರ ಪ್ರಕ್ರಿಯೆ ಆದಾಗ ಮಾತ್ರ ಏನಾದರೂ ಒಂದು ಬದಲಾವಣೆ ಒಂದು ಫಲಿತಾಂಶ ಕಾಣಲಿಕ್ಕೆ ಸಾಧ್ಯ.
1: ಹೌದು ಸರ್, ಈಗ ತಾವು ಹೇಳಿದಂಗೆ ಈಗ ಈ ಥರ ಒಂದು ವಿದ್ಯಾರ್ಥಿ ವೇತನ ಇರ್ಬೋದು, ಸಾಧನ ಸಲಕರಣೆಗಳಿರ್ಬೋದು, ಅಥವಾ ಸಾರಿಗೆ ಸೌಲಭ್ಯ, ಈ ಥರದ ಒಂದು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕು ಅಂತಂದಾಗ ಪೇರೆಂಟ್ಸ್ ಅಥವಾ ಪೋಷಕರು ಯಾರನ್ನು ಸಂಪರ್ಕ ಮಾಡಬೇಕಾಗುತ್ತೆ ಸರ್?
0: ಮೊದಲಿಗೆ ನಮ್ಮಲ್ಲಿ ಮಗುವಿಗೆ ಫಸ್ಟ್ UDD ಆಗಬೇಕು. UDD ಆದ ನಂತರ ಪೋಷಕಕ್ಕೆ, ಎಷ್ಟೋ ಶಾಲೆಗಳಲ್ಲಿ UDD ಮಾಡಿಸಿದ್ದಾರೆ, ಶಾಲೆಯಲ್ಲೇ ಮಗುಗೆ ತೊಂದರೆ ಇದೆ ಅಂತ ಹೇಳಿಲ್ಲ. UDD ಮಾಡಿಸ್ಕೊಂಡಿದ್ದಾರೆ ಶಾಲೆಯಲ್ಲಿ ಹೇಳಿಲ್ಲ. ಆ ಥರದ ಮಕ್ಕಳು ಹೇಳಿದಾಗ SCERTS ತಂತ್ರಾಂಶ ಮೊದಲು ನೋಂದಣಿ ಆಗ್ಬೇಕು, ನಮ್ಮ ಮಗುನ ತೋರಿಸ್ಬೇಕು, ಸಿಲೆಬ್ಲೇಷನ್ ಅಂತ ತೋರಿಸ್ಬೇಕು. ತೋರಿಸಿದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಹಂತದಲ್ಲಿ ರಾಜ್ಯ ಹಂತದಲ್ಲಿ ಏನು ಮಾಡ್ತಾರೆ, ಆಯಾಯ ನ್ಯೂನತೆಗೆ ಅನುಗುಣವಾಗಿ ಸಾರಿಗೆ ಸೌಲಭ್ಯ ಮತ್ತು ಬೆಂಗಾವಲು ಬತ್ತಿ, ಸಾರಿಗೆ ಬತ್ತಿಯೇ ಬೆಂಗಾವಲು ಬತ್ತಿ ಅಂತೇಳಿ ನಮ್ಮಲ್ಲಿ ಅದಕ್ಕೆ ಅವ್ರಿಗೆ ಅವಕಾಶ ಇದೆ. ಹೆಣ್ಣು ಮಕ್ಕಳ ವಿಶೇಷ ಬತ್ತಿ ಅಂತೇಳಿ, ಯಾವುದೇ ಒಂದು ಹೆಣ್ಣು ಮಗು CWC ಅಂತ ಗುರುಸ್ಕೊಂಡ ಸಂದರ್ಭದಲ್ಲಿ, UDD ಇದ್ದ ಸಂದರ್ಭದಲ್ಲಿ ವಿಶೇಷ ಬತ್ತಿ ಅಂತ ಹೆಣ್ಣು ಮಕ್ಕಳನ್ನ ಪ್ರೋತ್ಸಾಹಿಸಬೇಕು, ವಿಶೇಷ ಅದಕ್ಕೆ ವಿಶೇಷ ಬತ್ತಿ ಅಂತೇಳಿ 2,000 ರೂಪಾಯಿ ವರ್ಷಕ್ಕೆ ಕೊಡ್ತಕ್ಕಂಥ ಕೆಲಸ ಇದೆ. ಸಾರಿಗೆ ಬತ್ತಿ, ಬೆಂಗಾವಲು ಬತ್ತಿ, ಹೆಣ್ಣು ಮಕ್ಕಳ ವಿಶೇಷ ಬತ್ತಿ, ಮತ್ತು ದೃಷ್ಟಿದೋಷ ಉಳ್ಳವರಿಗೆ ಓದುಗ ಬತ್ತಿ ಅಂತೇಳಿ, ರೀಡರ್ ಅಲೋಯನ್ಸ್ ಅಂತೇಳಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದಲ್ಲದೆ ಗೃಹಾಧಾರಿತ ಮಕ್ಕಳಿಗೆ ಅವರಿಗೂ ಕೂಡ ವಿಶೇಷವಾಗಿ ಸಾರಿಗೆ ಬತ್ತಿಯ, ಬೆಂಗಾವಲು ಬತ್ತಿಯ ನಮ್ಮ ಥೆರಪಿ ಬರ್ತಕ್ಕಂಥವ್ರಿಗೆ ಇದು ಆನ್ಲೈನ್ ಆಗ್ತಕ್ಕಂಥದ್ದು, DBT ಮುಖಾಂತರನೇ ಕೊಡ್ತಕ್ಕಂಥದ್ದು, ಜಿಲ್ಲಾ ಅಂತ ಮತ್ತು ರಾಜ್ಯ ಅಂತ ನೇರವಾಗಿ ಅವ್ರ ಖಾತೆಗೆ ಬರ್ತಕ್ಕಂಥದ್ದು. ಪೋಷಕರು ಏನು ಮಾಡಬೇಕಪ್ಪ ಅಂದರೆ, ಸಂಬಂಧಪಟ್ಟ ಶಾಲಾ ಶಿಕ್ಷಕರ ಜೊತೆಯಲ್ಲಿ SCERTS ನಮೂದಾಗಿದೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು, ಜೊತೆಗೆ UDD ಕಾರ್ಡ್ ಕಂಪಲ್ಸರಿ ಇರಬೇಕು, ಆಧಾರ್ ಅಪ್ಡೇಟ್ ಆಗಿರಬೇಕು, ಮತ್ತು ಬ್ಯಾಂಕ್ ಖಾತೆ ಮಸ್ಟ್ ಅಂಡ್ ಶುಡ್ ಇರಬೇಕು, ಬ್ಯಾಂಕ್ ಖಾತೆ ಚಾಲ್ತಿಲಿರಬೇಕು. ಈ ಥರ ನೋಡಿಕೊಂಡ್ರೆ ನಾವು ನಮ್ಮ ಇಲಾಖೆ ಅಂತ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳು ಅಲ್ಲಿ ಹೋಗ್ತವೆ. ಜೊತೆಗೆ ವರ್ಷಕ್ಕೊಮ್ಮೆ ಅವರಿಗೆ ವೈದ್ಯಕೀಯ ತಪಾಸಣೆ, ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ, ಸಾಧನೆ ಸಲಕರಣೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯು ಕೂಡ ನಮ್ಮಲ್ಲಿದೆ. ಮತ್ತು ಕ್ರೀಡೆ ಮತ್ತು ಆಯೋಜನೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಇಲಾಖೆಯಿಂದ, ನಮ್ಮ ಸಂಪನ್ಮೂಲ ಕೇಂದ್ರದಿಂದ ಆಗ್ತಕ್ಕಂಥ ಕೆಲಸ ಇದೆ. ಅದೆಲ್ಲವನ್ನು ಕೂಡ ಅವ್ರು ಬಳಸ್ಕೊಂಡ್ರೆ ಖಂಡಿತ ಮುಖ್ಯವಾಹಿನಿ ಮಕ್ಕಳನ್ನು ತರ್ಬೋದು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ, ಹಾ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮಸ್ಕಾರ, ನಾನು ಸೋಮಶೇಖರ್ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ.
0: ನಮಸ್ತೆ ಹೇಳಿ ಸೋಮಶೇಖರ್ ಸರ್.
2: ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೆ ಸರ್, ಪ್ರಾರಂಭವಾಗಿ ವಿಕಲಾಂಗಚೇತನರಾಗಿ ಓದ್ತಾರಲ್ಲ ಅವ್ರು ಒಂದೊಳ್ಳೆ ಸಹಾಯ ಮಾಡ್ತಾ ಇದ್ದೀರಿ. ಅದರಲ್ಲೂ ಈ ಬೌದ್ಧಿಕ ಅಸಾಮರ್ಥ್ಯ ಇರುತ್ತಲ್ಲ,
0: ಬೌದ್ಧಿಕ ಅಸಾಮರ್ಥ್ಯ ಅಲ್ಲ ಬೌದ್ಧಿಕ ವಿಕಲತೆ ಅಷ್ಟೇ.
2: ಬೌದ್ಧಿಕ ವಿಕಲತೆ, ಬುದ್ಧಿ ಮಾಂದ್ಯತೆ ಅಂತ ಹೇಳ್ತಾರೆ. ಈಗ ಕೆಲವರು ಮಕ್ಕಳು ಈಗ ಪೂರ್ತಿ ಅವರು ಸಹಜವಾಗೂ ಇರಲ್ಲ, ಪೂರ್ತಿ ಬೌದ್ಧಿಕ ಮಾನ್ಯತೆ ಇರಲ್ಲ ಅವ್ರಿಗೆ, ಅವ್ರಿಗೆ ಅರ್ಥವಾಗುತ್ತೆ ಪ್ರತಿಯೊಂದು.

0: ಅರ್ಥವಾಗುತ್ತೆ, ಪ್ರತಿಯೊಂದು ತಿಳಿಸಿ ಹೇಳಬಲ್ಲರು, ಆದ್ರೆ ನಿಧಾನ
1: ನಿಧಾನ.
0: ಇಂಥವ್ರು ಸಾಮಾನ್ಯವಾಗಿ ಸಾಧಾರಣ ಶಾಲೆಗಳಲ್ಲಿ ಅವರು ಉಳಿಯೋ ಕಷ್ಟ ಆಗುತ್ತೆ.
1: ಹೌದು,
0: ಅಂತ ಮಕ್ಕಳಿಗೆ ನೇರವಾಗಿ ಎಲ್ಲ ಎಸ್ ಎಲ್ ಸಿ ಏನಾದ್ರು ಕುತ್ಕೊಳ್ಳಕ್ಕೆ ಏನಾದ್ರು ಅವಕಾಶಗಳಿದಾವ ಇದ್ರೆ? ಅದು
1: ವಯಸ್ಸಿನ ಆಧಾರದ ಮೇಲೆ ಕುತ್ಕೊಳ್ಳಿಕ್ಕೆ ಖಂಡಿತ ವ್ಯವಸ್ಥೆ ಇದೆ, ವಯಸ್ಸಿನ ಆಧಾರದ ಮೇಲೆ. ಆಮೇಲೆ ಈಗ ಇನ್ನೊಂದು ವ್ಯವಸ್ಥೆ ಏನಾಗಿದೆ ಕಳೆದ ವರ್ಷದಿಂದ ಅಂತಂದ್ರೆ, ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದ ಓಪನ್ ಸ್ಕೂಲ್ ಅಂತ ಮಾಡಿದ್ದಾರೆ.

0: ಶಾಲಾ ವಯಸ್ಸಿನ ಆದಾದ್ಮೇಲೆ ಯಾರು ಬೇಕಾದ್ರೂ ನೇರವಾಗಿ 7ನೇ ಕ್ಲಾಸ್ ಕಟ್ಬೋದು, ಯಾರು ಬೇಕಾದ್ರೂ SSLC ಕಟ್ಬೋದು, ಅದನ್ನು ಕೂಡ ವ್ಯವಸ್ಥೆ ಇದೆ ನಮ್ಮಲ್ಲಿ.
1: ಆದರೆ ಅವ್ರದ್ದು ಈಗ ಶಾಲೆಯಲ್ಲಿ ಒಂದು ಬುದ್ಧಿಮಾನ್ಯ ಶಾಲೆಗೆ ನನ್ನ ತಮ್ಮನೇನ ಉದಾಹರಣೆ
0: ಹೇಳಿ ಹೇಳಿ ಹೇಳಿ ಹೇಳಿ,
1: ಆತನ ಸೇರಿಸಿದ್ವಿ, ಆತನ ರೆಕಾರ್ಡ್ ಏನು ಇಲ್ಲ. ಈಗ ಆತಂದು ವಯಸ್ಸನ್ನ ನಾವು ಹೇಗೆ ಪ್ರೂವ್ ಮಾಡೋದು? ಒಂದು ಡೇಟ್ ಆಫ್ ಬರ್ತು,
0: ಡೇಟ್ ಆಫ್ ಬರ್ತು ಇದ್ರೆ ಸಾಕು, ಆಧಾರ್ ಕಾರ್ಡ್ ಇದ್ರೆ ಸಾಕು.
1: ಆಧಾರ್ ಕಾರ್ಡ್
0: ಸಾಕು. ಈಗ ನಿಮ್ಮ ಉದಾಹರಣೆಗೆ ಒಂದು ನೇರವಾಗಿ ನಿಮ್ಮ ವಿಷಯಕ್ಕೆ ಬರ್ತೇನೆ. ನಿಮ್ಮ ಅವರ ನಿಮ್ಮ ಮಗ ಅಥವಾ ನಿಮ್ಮ ಹುಡುಗ ಎಷ್ಟು ವರ್ಷ ಈಗ ಅವನಿಗೆ?
1: ನನ್ನ ತಮ್ಮ ಆತನಿಗೆ 55 ವರ್ಷ.
0: 55 ವರ್ಷ. ಯಾರು ನಿಮ್ಮ ಹುಡುಗನಿಗೆ
1: ಗೊತ್ತಾಗುತ್ತೆ? ನನ್ಗೆ ತಿಳುವಳಿಕೆ ಹೇಳುವಷ್ಟು ಆತನಿಗೆ ವಿವೇಕ ಇದೆ.
0: ಹೌದು, ವಯಸ್ಸಿನ ಆಧಾರದ ಮೇಲೆ ನೀವು ಯೂನಿವರ್ಸಿಟಿಯಲ್ಲಿ ಪರೀಕ್ಷೆ ಕಟ್ಬೋದು. ವಯಸ್ಸಿನ ಆಧಾರದ ಮೇಲೆ ಅವನಿಗೆ ಆ ತಿಳುವಳಿಕೆ ಇದೆ ಅಂತಂದ್ರೆ ಯಾವ್ದು ವಯಸ್ಸಿನ ಆಧಾರದ ಮೇಲೆ? ನಾನು ಕೂಡ 55 ವರ್ಷ ಆಯ್ತು, ನಾನು ನೇರವಾಗಿ ಡಿಗ್ರಿ ಮಾಡ್ಬೋದು, MA ಮಾಡ್ಬೋದು. ವಿಶ್ವವಿದ್ಯಾನಿಲಯದಲ್ಲಿ ಓಪನ್ ಯೂನಿವರ್ಸಿಟಿನಲ್ಲಿ ಆ ತರದ ಅನುಕೂಲಗಳಿವೆ, ಓಪನ್ ಶಾಲೆಗಳ ಅನುಕೂಲಗಳಿವೆ. ಮಾಡ್ಬೋದು ಮಾಡ್ಬೋದು ಮಾಡ್ಬೋದು.
1: ಹಾಗಿದ್ರೆ ಒಂದು ಜನ್ಮ ದಿನಾಂಕದ ಬಗ್ಗೆ ದಾಖಲೆ ಆಧಾರ ಆಯ್ತು
0: ಸಾಕು.
1: ಆದ್ರೆ ಅಥವಾ ಬುದ್ಧಿಮಾಂದ್ಯ ಅನ್ನೋದಕ್ಕೆ ದಾಖಲೆ
0: ಮಾಡ್ಬೋದು. UDD ಕಾರ್ಡ್ ಮಾಡಿಸ್ಬೋದು ನೀವು. UDD ಕಾರ್ಡ್ ಉದಾಹರಣೆಗೆ ಒಂದು ಮಾಡ್ಬೋದು. ನೀವು ಆನ್ಲೈನ್ ಅಲ್ಲಿ ಮೊದಲು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಿಮಗೆ ಒಂದು ಪ್ರಿಂಟ್ ಔಟ್ ಬರುತ್ತೆ, ನಿಮ್ಮ ಸಮೀಪದ ಇಂಥ ಸರ್ಕಾರಿ ಆಸ್ಪತ್ರೆಗೆ ಇಂಥ ದಿನ ಇಂಥ ದಿನಾಂಕದೊಳಗೆ ಬಂದು ನೀವು ಹಾಜರಾಗಿ, ಒಂದು ಕಮಿಟಿ ಇರ್ತದೆ, ಆ ಕಮಿಟಿ ಮುಂದೆ ನೀವು ಕರ್ಕೊಂಡೋದ್ರೆ ಅವನಿಗೆ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ತಯಾರು ಮಾಡಿ. ಉದಾಹರಣೆಗೆ ನೀವು ಬುದ್ಧಿಮಾಂದ್ಯವನ್ನು ಮಾಡಬೇಕು ಅಂದರೆ ಜಿಲ್ಲಾ ಹಂತದಲ್ಲೇ ಜಿಲ್ಲಾ ಆಸ್ಪತ್ರೆಯಲ್ಲೇ ಆಗಬೇಕು. ಜಿಲ್ಲಾ ಹಂತದಲ್ಲಿ ಆ ಥರದ ತಜ್ಞ ವೈದ್ಯರು ಇರ್ತಾರೆ, ಅವರು ಅದನ್ನು ಸರ್ಟಿಫಿಕೇಷನ್ ಮಾಡಿ ನಿಮ್ಮ ಮಗುಗೆ ಅದನ್ನು ಬರೀತಾರೆ ಎಷ್ಟು ಪರ್ಸೆಂಟೇಜ್ ಅಂತೇಳಿ ಆನ್ಲೈನಲ್ಲಿ ಫೀಡ್ ಮಾಡ್ತಾರೆ. ಆನ್ಲೈನ್ ಫೀಡ್ ಮಾಡಿದ ಒಂದು ವಾರಕ್ಕೆ ನಿಮ್ಮ ಅವರಿಗೆ UDD ಕಾರ್ಡ್ ಬರುತ್ತೆ.
1: UDID
0: ಯುನಿಕ್ಯೂ ಡಿಸಬಿಲಿಟೀಸ್ ಐಡೆಂಟಿ ಕಾರ್ಡ್ ಅಂತೇಳಿ. UDID ಕಾರ್ಡ್ ಮಾಡಿಸ್ಕೊಂಡಾದ್ಮೇಲೆ ನೀವು ಅವನ ಇದನ್ನ ಅವನ ಎಲ್ಲಿಗೆ ಯಾವ ಎಕ್ಸಾಮ್ ಕೂತ್ಕೋತಾನೆ ಅವನ್ನೇ ಕೇಳ್ಬೋದು. ಉದಾಹರಣೆಗೆ ನಮ್ಮಲ್ಲಿ ಒಂದು ಅವಕಾಶ ಏನಿದೆ ಅಂದರೆ ಆ ಥರದ ಮಕ್ಕಳಿಗೆ ಸಹಾಯಕನ ಕೊಡಲಿಕ್ಕೆ ಅವಕಾಶ ಇದೆ. UDID ಕಾರ್ಡ್ ಇದ್ದರೆ ಉದಾಹರಣೆಗೆ ನಿಮ್ಮ ಅವನು ಬರೆಯಕ್ಕೆ ಬರ್ತಾ ಇಲ್ಲ, ನಿಮ್ಮ ಹುಡುಗ ನಿಮ್ಗೆ ಬರೆಯಕ್ಕೆ ಬರ್ತಾ ಇಲ್ಲ, ಅವ್ನಿಗೆ UDID ಕಾರ್ಡಲ್ಲಿ ಏನಿದೆ ಏನು ತೊಂದರೆ ಅಂತ ಪರಿಗಣಿಸ್ತಾರೆ, ಅವನಿಗೆ ಒಬ್ಬ ಸಹಾಯಕ ಅವ್ರ ಪರವಾಗಿ ಬರಿಬೋದು, ಎಕ್ಸಾಮ್ ಬರಿಬೋದು. ನಮ್ಮಲ್ಲಿ SSLCನಲ್ಲಿ ಆ ಥರದ ಮಕ್ಕಳಿಗೆ 9ನೇ ತರಗತಿಯಿಂದೇ ಬೇರೆ ಮಕ್ಕಳು ಬರಲಿಕ್ಕೆ ಅವಕಾಶ ಇದೆ ಪರೀಕ್ಷೆ ಬರೀಲಿಕ್ಕೆ. SSLCಲಿ ಕೂಡ ಅವರು ಬೇರೆಯವರು ಅವ್ರ ಪರವಾಗಿ, ಉದಾಹರಣೆಗೆ ದೃಷ್ಟಿಮಾಂದ್ಯ ಉಳ್ಳ ಮಕ್ಕಳು ಇರ್ತಾರೆ, ಅವರು ಬರಲಿಕ್ಕೆ ಆಗೋದಿಲ್ಲ, ಅವನಿಗೆ ಒಬ್ಬ ಸಹಾಯಕರು ಕೊಡ್ತೇವೆ, ಅದಕ್ಕೆ ಅವಕಾಶ ಇದೆ. ಮತ್ತೆ 2 ಗಂಟೆ ಹೆಚ್ಚುವರಿ ಅವಕಾಶಗಳಿದೆ, 1/2 ಗಂಟೆ 1 ಗಂಟೆ ಹೆಚ್ಚುವರಿ ಅವಕಾಶಗಳಿದೆ, ಈ ಥರದ ಎಲ್ಲ ವ್ಯವಸ್ಥೆಗಳಿದೆ. ದಯಮಾಡಿ ನನ್ನ ನಂಬರ್ ತಕೊಳ್ಳಿ, ಇನ್ನೊಮ್ಮೆ ಫೋನ್ ಮಾಡಿ ಆಯ್ತಾ. ನಿಮ್ಗೆ ಎಲ್ಲ ಏನೆಲ್ಲ ಸೌಲಭ್ಯ ಬೇಕು ಅದರ ಬಗ್ಗೆ ಏನೆಲ್ಲ ಸೌಲಭ್ಯಗಳಿದೆ ನಾವು ನಿಮ್ಮ ಜೊತೆ ಚರ್ಚೆ ಮಾಡೋಣ, ಸಾಧ್ಯ ಆದರೆ ಒಮ್ಮೆ ಭೇಟಿ ಮಾಡೋಣ, ಆಗ್ಬೋದಾ? ನೀವು ಎಲ್ಲಿದ್ದೀರಿ ಅಲ್ಲೇ ಆ ವ್ಯವಸ್ಥೆ ಮಾಡಿಕೊಡ್ತೀವಿ. ನೀವು ಬೆಂಗಳೂರಿಗೆ, ಬೆಂಗಳೂರಲ್ಲಿ ನಮ್ಮ BRTಗಳಿದ್ದಾರೆ, ನಮ್ಮ ಇಲಾಖೆ ಇದೆ, ನಮ್ಮ ಇಲಾಖೆಯಲ್ಲಿ ಈ ಥರದ ಒಂದು ವಿಂಗ್ ಇದೆ, ಸಾಮಾನ್ಯ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಅಂತಿದೆ, ನೀವು ಅವ್ರ ಸಂಪರ್ಕ ಮಾಡ್ಬೋದು. ಪ್ರತಿ ತಾಲೂಕು ಹಂತದಲ್ಲಿ ಸಾಮಾನ್ಯ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಇದೆ, ಅಲ್ಲಿ ನಾವು 4 ಜನ BRTಗಳು ಇರ್ತೀವಿ. ಸದ್ಯಕ್ಕೆ ನಾವು ಕೊಡ್ತಕ್ಕಂಥದ್ದು ವ್ಯಾಪ್ತಿ 6 ರಿಂದ 18 ವರ್ಷದ ಒಳಗಿರ್ತಕ್ಕಂಥವ್ರು. ಹಾಗಂತೇಳಿ ನಿಮಗೆ ಮಾರ್ಗದರ್ಶನ ಕೊಡಬಾರ್ದು ಅಂತೇನಿಲ್ಲ, ನಿಮಗೂ ಕೂಡ ಮಾರ್ಗದರ್ಶನ ಕೊಡ್ತೇವೆ, ಆಗ್ಬೋದಾ? ಖಂಡಿತ, ಕೊನೆ ಹೇಳ್ತೀವಿ, ತಗೊಳ್ಳಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನೇನಾದ್ರು ಇದೆಯಾ? ಖಂಡಿತ ಖಂಡಿತ ಖಂಡಿತ, ನಾನು ಸರ್ಕಾರ ಮಾಡ್ತಾ ಇದೆ, ನಾವು ಅದರಲ್ಲಿ ಒಂದು ಭಾಗ ಅಷ್ಟೇ, ನಾವು ಅದರಲ್ಲಿ ಕೆಲಸ ಮಾಡ್ತಾ ಇದ್ದೇವೆ.
2: ಓಕೆ, ಧನ್ಯವಾದಗಳು ಸೋಮಶೇಖರ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಸಾಕಷ್ಟು ವಿಷಯಗಳನ್ನು, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ. ಈಗ ಇದ್ರ ಜೊತೆಗೆ ಈಗ ವಿಶೇಷ ಚೇತನ ಮಕ್ಕಳ ಬಗ್ಗೆ ಈ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳನ್ನು ನಿವಾರಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನು ಮಾಡಬಹುದು ಸರ್?
0: ಒಂದು ಏನಪ್ಪ ಅಂತಂದರೆ, ಪೋಷಕರಿಗೆ ಒಂದು ಅವೇರ್ನೆಸ್, ಮೊದಲು ಹೇಳಿದಾಗೆ ನಾಗರಾಜ್ ಅವರು ಹೇಳಿದಾಗೆ ಒಂದು ಜಾಗೃತಿಯನ್ನು ಉಂಟು ಮಾಡಬೇಕು. ಈ ಥರದ ತಂದೆ ತಾಯಿಗಳೊಂದರಿಗೆ ಈ ಕೆಲವು ಕಡೆ ಈಗ ಆಲ್ರೆಡಿ ಸ್ವಾಮಿ ವಿವೇಕಾನಂದ ಯೂತ್ ಮಿನ್ಸ್ ಕಡೆಯಿಂದ ಒಂದು ಒಕ್ಕೂಟ ಅಂತ ಮಾಡಿದ್ದಾರೆ, ಪೋಷಕರ ಒಕ್ಕೂಟ ಅಂತೇಳಿ. ಅವರೆಲ್ಲ ಒಂದು ಕಡೆ ಸೇರಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ. ಅಲ್ಲಿ ಭಾಗಿಯಾದರೆ ಆಗ ಅಲ್ಲಿ ಗೊತ್ತಾಗುತ್ತೆ, ಕಷ್ಟ ಸುಖಗಳೆಲ್ಲ ಹಂಚಿಕೊಂಡು ನಾವು ಏನು ಮಾಡ್ಬೋದು ಆ ಥರದ ಅನೇಕ ಒಕ್ಕೂಟಗಳು ಇವೆ, ಅವುಗಳನ್ನು ಬಳಸ್ಕೋಬೋದು. ಆಮೇಲೆ ತಾಯಂದಿರ ಸಭೆಗಳು ಮಾಡಿದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಬರ್ತಾ

0: ಆಯ್ತು. ಅನೇಕ ಜನ ತಾಯಂದಿರು ಬಂದಾಗ ಅವ್ರು ಕೂತು ಅವ್ರು ಅದರಲ್ಲಿ ಹೇಳ್ತೇವೆ, ಎಲ್ಲರೂ ಒಬ್ರಿಗೊಬ್ರು ಪರಸ್ಪರ ಚರ್ಚೆ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ, ಅಕ್ಸೆಪ್ಟ್ ಮಾಡ್ಕೋತಾರೆ. ತಾವು ಆ ಮಗುನ ಮಾತಾಡ್ಸೋದು, ಆ ಮಗುನ ಈ ತಾಯಿ ಮಾತಾಡ್ಸಿದಾಗ ಅದ್ರ ಮುಂದೆ ನಮ್ದೇನು ಅಲ್ಲ ಅಂತಕ್ಕಂಥದ್ದು ಬರುತ್ತೆ. ಮೊದಲಿಗೆ ಪೋಷಕರು ಅದನ್ನು ಮೊದಲು ಹೇಳಿದಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಮಾಡ್ಕೊಳೋ ಸಮಯ ಇವರೆಲ್ಲ ಒಂದು ಕಡೆ ಕಲೆ ಹಾಕಿದ್ರೆ ಸೊ ಮುಂದೆ ದಿನಗಳು ಏನು ಮಾಡ್ಬೋದು ಅಂತ ಅವರಿಗೆ ಅದು ಐಡಿಯಾ ಉಳಿತದೆ. ಅವ್ರ ಜೊತೆ ನಾವು ಕೂಡ ಸಹಾಯಕರ ಕೆಲಸ ಮಾಡ್ತೇವೆ ಆಗ್ಬೋದು.
1: ಓಕೆ ಓಕೆ ಸರ್, ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ತಾವು ಇದುವರೆಗೂ ತಾವು ತಿಳಿಸ್ಕೊಟ್ರೆ ಸರ್. ಸರ್, ಒಂದು ವೇಳೆ ಈಗ ಈ ಒಂದು ಸಮನ್ವಯ ಶಿಕ್ಷಣ ಇರ್ಬೋದು ಅಥವಾ ವಿಶೇಷ ಚೇತನ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೆಚ್ಚಿನ ಮಾಹಿತಿಗಳಿರ್ಬೋದು ಅಥವಾ ಸೇವಾ ಸೌಲಭ್ಯಗಳ ಬಗ್ಗೆ ಏನಾದರೂ ತಮ್ಮ ಬಗ್ಗೆ ತಮ್ಮನ್ನು ತಾವು ಸಂಪರ್ಕಿಸ್ಕೋಬೇಕು ಅಂದಾಗ ತಾವು ಎಲ್ಲಿ ಸಿಗ್ತೀರಾ, ಹೇಗೆ ಮತ್ತು ತಮ್ಮ ಒಂದು ದೂರವಾಣಿ ಸಂಪರ್ಕವನ್ನು
0: ನಾವು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ವಿಶೇಷ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಸಮಗ್ರ ಶಿಕ್ಷಕ ಕರ್ನಾಟಕ ಅಂಡರ್ ಬಿ ಓ ಆಫೀಸ್ ಮೈಸೂರು ಕೋಟೆ ಎಚ್ ಡಿ ಕೋಟೆಯಲ್ಲಿ ನಮ್ಮದು ಸಂಪನ್ಮೂಲ ಕೇಂದ್ರ ಇದೆ. ಅದರ ಅಡಿಯಲ್ಲಿ ಇದೊಂದು ವಿಭಾಗ, ನಮ್ಮದು ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಅಂತ ಒಂದು ವಿಭಾಗ ಇದೆ. ಅಲ್ಲಿ ನಮ್ಮೆಲ್ಲ ಚಟುವಟಿಕೆಗಳು ಕೂಡ ನಡೀತಾ ಇದೆ. ವಾರದಲ್ಲಿ ಪೂರ್ತಿ ಅಲ್ಲಿ ನಾವು ಇರ್ತೇವೆ, ಸೋಮವಾರದಿಂದ ಶನಿವಾರದವರೆಗೆ ಕರ್ತವ್ಯ ನಿರ್ವಹಿಸ್ತಾ ಇದೆ. ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಸಮಗ್ರ ಶಿಕ್ಷಕ ಕರ್ನಾಟಕದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಯಾವಾಗಲೂ ಕೂಡ ಅಲ್ಲಿರ್ತೇವೆ. ಪ್ರತಿ ವಾರದಲ್ಲಿ ಎರಡು ದಿನ, ಸೋಮವಾರ ಮತ್ತು ಗುರುವಾರ ಶಾಲಾ ಸಿದ್ಧತಾ ಕೇಂದ್ರ ನಡೀತಾ ಇರ್ತದೆ, ಮಂಗಳವಾರ ಮತ್ತು ಶುಕ್ರವಾರ ಥೆರಪಿ ಚಟುವಟಿಕೆ ಮಾಡ್ತಾ ಇದ್ದೇವೆ. ಉಳಿದಂಥ ಇನ್ನೆರಡು ದಿನಗಳಲ್ಲಿ ಮನೆಗಳನ್ನೇ ಭೇಟಿ ಮಾಡಿ ಗೃಹಾಧಾರಿತ ಪಡಿತಕ್ಕಂಥ ಶಿಕ್ಷಣ ಮಾಡಿರ್ತಕ್ಕಂಥ ಪೋಷಕರಿಗೆ ಮತ್ತು ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಅದರ ಜಾಗೃತಿ ಮೂಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ಪಕ್ಷ ಆ ಥರ ನಮ್ಮನ್ನು ಸಂಪರ್ಕಿಸ್ಬೇಕು ಅಂತಂತಂದರೆ, ನನ್ನ ಹೆಸರು ಎಮ್ ಎಸ್ ಗಿರೀಶ್ ಮೂರ್ತಿ, BIRT. ನನ್ನ ದೂರವಾಣಿ ಸಂಖ್ಯೆ 9945253513.
1: ಓಕೆ, ಬಹಳ ಸಂತೋಷ ಸರ್. ಕೇಳಿದ್ರೆ ಮತ್ತೊಮ್ಮೆ ಶ್ರೀ ಗಿರೀಶ್ ಮೂರ್ತಿ ಸರ್ ಅವರ ದೂರವಾಣಿ ಸಂಖ್ಯೆನ ತಾವು ಬರ್ಕೊಳ್ಬೋದು, 9945253513. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಾವು ಏನಾದರೂ ಹೆಚ್ಚಿನ ಮಾಹಿತಿಗಳು ಇದ್ದರೆ ಪಡೆದುಕೊಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಈ ಒಂದು ವಿಶೇಷ ಚೇತನ ಮಕ್ಕಳು ಮತ್ತು ಪೋಷಕರಿಗೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್?
0: ನಾನು ಹೇಳೋದಿಷ್ಟೇ, ನಮ್ಮ ಉದ್ದೇಶ ಇಷ್ಟೇ. ಸಾಮಾನ್ಯವಾಗಿ ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ ಮತ್ತು ಪೋಷಕರಿಗೆ ಹೇಳೋದಿಷ್ಟೇ, ಈ ಥರದ ಮಕ್ಕಳನ್ನು ನಾವು ಒಪ್ಕೊಳ್ಬೇಕು, ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸ ಆಗಬೇಕು. ಒಂದು ನಮ್ಮದೊಂದು ಘೋಷವಾಕ್ಯ ಇದೆ, ಈ ಥರದ ಮಕ್ಕಳು ಯಾವಾಗಲೂ ಅಥವಾ ಹೋಮ್ ಬೇಸ್ಡ್ ಮಕ್ಕಳು ಮನೇಲಿ ಮಲಗಿದ್ದಾರೆ ಅಂದರೆ, ಮಲಗಿರೋ ಮಗುವನ್ನು ಎದ್ದು ಕೂರುವಂತೆ ಮಾಡುವುದು, ಕೂತಿರೋ ಮಗುವನ್ನು ಎದ್ದು ನಿಲ್ಲುವಂತೆ ಮಾಡುವುದು, ನಿಂತಂಥ ಮಗುವನ್ನು ಮುಂದೆ ನಡೆಯುವಂತೆ ಮಾಡುವುದು, ಈ ಥರದ ಒಂದು ನಮ್ಮ ಧ್ಯೇಯವಾಕ್ಯದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದ್ರ ಜೊತೆ ನಮ್ಮ ಮೇಲಧಿಕಾರಿಗಳು ನಮಗೆ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಆಗಿಂದಾಗೆ ಸಲಹೆ ಮಾರ್ಗದರ್ಶನ ಕೊಟ್ಟು ಜಿಲ್ಲಾ ಹಂತ ರಾಜ್ಯ ಹಂತದಲ್ಲಿ ಕೂಡ ನಮಗೆಲ್ಲ ತರಬೇತಿ ಕೊಟ್ಟು ನಮ್ಮನ್ನು ಸದೃಢಗೊಳಿಸಿದ್ದಾರೆ. ಹಾಗಾಗಿ ಈ ಒಂದು ಸೇವೆ ಮಾಡಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕ ಅಂತ ನಾವು ಆಭಾರಿಗಳಾಗಿದ್ದೇವೆ. ಈ ಒಂದು ಇವತ್ತು ಎಲ್ಲರ ಜೊತೆ ಇದನ್ನೆಲ್ಲ ಹಂಚ್ಕೊಳ್ಳಿಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಇರೋ ಅಷ್ಟು ದಿನ ಇಲ್ಲಿ ಸರ್ಕಾರಿ ಕೆಲಸದಲ್ಲಿ ಮಾಡೋ ಅಷ್ಟು ದಿನ ಈ ಮಕ್ಕಳ ಸೇವೆಯನ್ನು ಸದಾ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಈ ಮಕ್ಕಳಿಗೆ ಏನಾದರೂ ವಿಶೇಷವಾಗಿ ಸಾಧನ ಸಲಕರಣೆಗಳು ಬೇಕಿದ್ದಲ್ಲಿ ಅಥವಾ ಯಾರಿಗಾದ್ರೂ ಅಗತ್ಯತೆ ಇದ್ದಲ್ಲಿ ವೀಲ್ ಚೇರು ಮತ್ತೊಂದು ಮಗದೊಂದು ಏನಿದ್ದರೆ ದಯಮಾಡಿ ನಮ್ಮನ್ನು ಸಂಪರ್ಕಿಸ್ಬೋದು. ಯಾರಿಗೆ ಆ ಥರ ನಮ್ಮ ಕೈಲಾದ ಮಟ್ಟಿಗೆ ಅನೇಕ ಜನ ಸ್ನೇಹಿತರಿದ್ದಾರೆ, ಅವ್ರ ಜೊತೇಲಿ ಕೈ ಜೋಡಿಸಿ ಅವ್ರಿಗೆ ಬೇಕಂಥ ಸಾಧನ ಸಲಕರಣೆ ಕೊಡ್ತಕ್ಕಂಥ ಕೆಲಸ ನಿಟ್ಟಿನಲ್ಲೂ ಕೂಡ ನಾವು ಜೊತೆಯಲ್ಲಿ ಭಾಗಿಯಾಗ್ತೇವೆ. ಒಂದು ಅವಕಾಶ ಸಿಕ್ಕಿದೆ, ಸೇವೆ ಮಾಡೋಣ. ಇದಿಷ್ಟು ನಮ್ಮ ಅನಿಸಿಕೆ. ಇದೊಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ಸದಾ ಆಭಾರಿಯಾಗಿದ್ದೇವೆ. ತಮಗೂ ಕೂಡ ಅವಕಾಶಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನ ಮಕ್ಕಳ ಸಮನ್ವಯ ಶಿಕ್ಷಣ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಶ್ರೀ MS ಗಿರೀಶ್ ಮೂರ್ತಿಯವರು. ಇದೇ ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸುಬ್ಬಯ್ಯ, ಬಂಗಾರ ಶೆಟ್ಟಿ ಮತ್ತು ರವಿಕುಮಾರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸ್ನೇಹಿತರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಇವರುಗಳಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ ಬರೋಣ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
3: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
2: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
3: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು. ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
4: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
5: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.

0: ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 118 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರ

0: ಅರ್ಥವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
3: ರಾಮನ ಉಚ್ಛ್ವಾಸವು
4: ಅಲೆದಿರದೆ
3: ರಾವಣನೆಡೆಗೆ
4: ರಾಮನು ದಶಕಂಠನ
3: ಎಲರನು ಉಸಿರಿರನೆ
4: ರಾಮರಾವಣರ
3: ಉಸಿರ್ಗಳು ಇಂದು ನಮ್ಮೊಳಗಿರವೆ
4: ಭೂಮಿಯಲ್ಲಿ ಪೊಸತೇನೋ ಮಂಕುತಿಮ್ಮ.
2: ಸೊ ಕಳೆದ ಸರ್ತಿ ನಾವು ನೋಡಿದ ಉಸಿರಿನ ಉದಾಹರಣೆಯನ್ನೇ ಈಗ ಮುಂದಕ್ಕೆ ತಗೊಂಡೋಗಿ ಈಗ 132ನೆಯ ಈ ಮುಕ್ತಕದಲ್ಲಿ ಬಹಳ ಮುಖ್ಯವಾದಂಥ ಒಂದು ಡೈರೆಕ್ಟ್ ಪಾಠವನ್ನು ನಮಗೆ ಡಿವಿಜಿಯವರು ಕೊಡ್ತಾ ಇದ್ದಾರೆ. ರಾಮ ರಾವಣರು ನಮಗೆ ಗೊತ್ತು, ಬದ್ಧವೈರಿಗಳು. ರಾಮನ ಅವತಾರ ಆಗಿದ್ದೇ ರಾವಣನ ಸಾಯಿಸಕ್ಕೆ ಅಂತ ನಾವು ನೋಡ್ತೀವಿ. ರಾಮ ರಾವಣರ ಯುದ್ಧ ಅದೊಂದು, ಅದು ಹೆಂಗಿತ್ತಪ್ಪ ಅಂತಂದರೆ ರಾವಣ ರಾವಣ ಯುದ್ಧಕ್ಕೆ ಯಾವುದಕ್ಕೂ ಹೋಲ್ಸಕ್ಕೆ ಆಗಲ್ಲ ಅನ್ನೋಷ್ಟ್ರ ಮಟ್ಟಿಗೆ. ಸೊ ಅಷ್ಟು ಒಂದು ರೀತಿಯ ನಮ್ಮ ಜನಮಾನಸದಲ್ಲಿ ನಿಂತುಬಿಟ್ಟಿರೋಂಥ ಆಪೋಸಿಟ್ ಪೋಲ್ಸ್ ಅಂತ ಹೇಳ್ಬೋದು. ಒಂದು ಪೂರ್ವ ಧ್ರುವವಾದರೆ ಒಂದು ಪಶ್ಚಿಮ ಧ್ರುವ ಅಂತ. ಸೊ ಹಾಗೆ ಇವನ್ನೆಲ್ಲ ಒಳ್ಳೆಯದು ಇವನಾದರೆ ಎಲ್ಲ ಕೆಟ್ಟದ್ದು ಅವನು ಅನ್ನೋ ರೀತಿಯಲ್ಲಿ ನಮ್ಮಲ್ಲಿ ಬಿಂಬಿತವಾಗಿದೆ. ಆದರೆ ಸ್ವಾರಸ್ಯಕರವಾದಂಥ ಅಂಶ ಇಲ್ಲಿ ನಾವು ನೋಡಬೇಕಾಗಿರೋದು ಏನಂದರೆ, ರಾಮನ ಉಚ್ಛ್ವಾಸ, ರಾಮ ಉಸಿರಾಡ್ತಾ ಇದ್ದ. ಅವನು ಅಯೋಧ್ಯೆಯಲ್ಲಾದರೂ ಇರಲಿ ಅಥವಾ ವನವಾಸದಲ್ಲಿ ಎಲ್ಲಾದರೂ ಓಡಾಡ್ತಾ ಇರಲಿ, ಅವನು ಉಸಿರಾಡ್ತಾ ಇದ್ದ. ಒಳಗೆ ತೊಗೋತಿದ್ದ, ಹೊರಗೆ ತೊಗೋತಾ ಇದ್ದ. ಆ ಹೊರಗೆ ಬಿಟ್ಟಂತಹ ಗಾಳಿ ವಾಯುಮಂಡಲದಲ್ಲಿ ಸೇರ್ಕೊಳ್ತಾ ಇತ್ತು. ಆ ವಾಯುಮಂಡಲ ಕಂಟಿನ್ಯೂಸ್ ಆಗಿದೆ, ಇಡೀ ಭೂಮಿಯನ್ನು ಸುತ್ತುವರೆದಿದೆ ಅದು. ಸೊ ಅಯೋಧ್ಯೆ ಅನ್ನೋಂಥದ್ದೇನು ಅದು ಸೀಮಿತವಾದಂಥ ಜಾಗವಲ್ಲ. ಸೊ ಅಲ್ಲಿಂದ ವಾಯುಮಂಡಲ ಮುಂದುವರ್ಕೊಂಡೇನೆ ಲಂಕೆಯವರೆಗೂ ಹೋಗಿದ್ದಿದ್ದು. ಸೊ ಹಾಗಾಗಿ ಗಾಳಿ ಬೀಸ್ತು ಅಂತಂದರೆ ಬಹುಶಃ ಅಲ್ಲಿಂದ ಲಂಕೆಯವರೆಗೂ ಅದೇ ಗಾಳಿ ಬರ್ತಾ ಇತ್ತು. ಸೊ ರಾಮನ ಉಸಿರು ರಾವಣನೆಡೆಗೆ ತಾನಾಗೆ ಹೋಗ್ತಾ ಇತ್ತು. ಈಗ ರಾಮ ಒಳಗೆ ತಗೋತಾ ಇದ್ನಲ್ಲ ಉಸಿರು, ಅದರಲ್ಲಿ ಬಹುಶಃ ರಾವಣನ ಉಸಿರು ಖಂಡಿತ ಇತ್ತೇನೋ, ಯಾಕೆ ಅದು ಗಾಳಿ ರಿವರ್ಸ್ ಬರುತ್ತೆ. ಸೊ ರಾವಣ ಉಸಿರಾಡ್ತಾ ಇದ್ದ ಅವನು. ಅವನು ಹೊರಗಡೆ ಬಿಟ್ಟಂಥ ಉಸಿರು ಗಾಳಿಯಲ್ಲಿ ಸೇರ್ಕೊಳ್ತಾ ಇತ್ತು, ವಾಯು ಒಂದು ತನ್ನ ಚಲನೆಯಲ್ಲಿ ಆ ಉಸಿರನ್ನು ರಾಮನ ಕಡೆಗೆ ತಗೊಂಬರ್ತಾ ಇತ್ತು. ರಾಮ ಅದನ್ನು ಉಸಿರಾಡ್ದ, ರಾವಣ ಇದನ್ನು ಉಸಿರಾಡ್ದ ಅಲ್ವಾ. ಸೊ ರಾಮ ರಾವಣರು ಒಂದು ರೀತಿಯಲ್ಲಿ ವೈರಿ ಅಂತ ಪ್ರತಿಬಿಂಬಿತರಾಗಿದ್ದರೂ ಕೂಡ ಪರಸ್ಪರರ ಉಸಿರುಗಳನ್ನು ತಾವು ಕೂಡ ಆಡ್ತಾ ಇದ್ರು. ಹಾಗೆಯೇ ರಾಮ ರಾವಣರು ಉಸಿರಿದ್ದ ಗಾಳಿ ಇವತ್ತಿನವರೆಗೂ ಮುಂದುವರ್ಕೊಂಡು ಹೋಗ್ತಾ ಇದೆ. ನಾವು ಈಗ ಒಂದು 2-3 ಮುಕ್ತಕದ ಹಿಂದೆ ಅಷ್ಟೇ ನೋಡಿದ್ವಿ, ಪಂಚಭೂತಗಳು ಅನಾದಿ ಕಾಲದಿಂದಲೂ ಇವಾಗಿನವರೆಗೂ ಮುಂದುವರ್ಕೊಂಡೇ ಬರ್ತಾ ಇವೆ, ಅದನ್ನೇ ನಾವು ಕೂಡ ಉಸಿರಾಡ್ತಾ ಇದ್ದೀವಿ. ಸೊ ರಾಮ ರಾವಣರು ಉಸಿರಾಡಿದಂಥ ಗಾಳಿಯನ್ನು ನಾವು ಕೂಡ ಇವಾಗ ಉಸಿರಾಡ್ತಾ ಇದ್ದೀವಿ, ಯಾಕೆ ಅದು ನಮ್ಮೊಳಗೆ ಬರ್ತಾ ಇದೆ. ನಾನು ಉಸಿರಾಡ್ತಿರೋದ್ರಿಂದಲೇ ನಾನು ಜೀವಂತವಾಗಿರೋದು ಅಂತ. ಇಲ್ಲಿ ಉಸಿರು ಅನ್ನೋದನ್ನು ನಾವು ಸಾಂಕೇತಿಕವಾಗಿ ತಗೊಳ್ಬಹುದು. ಸೊ ನನ್ನ ಉಸಿರು ಹೊರಗಡೆ ಬರ್ತಾ ಇದೆ, ಅದನ್ನು ಇನ್ನೊಬ್ಬರು ಕೂಡ ಉಸಿರಾಡ್ತಾ ಇದ್ದಾರೆ ಅನ್ನೋದು ನೇರವಾದಂಥ ಅರ್ಥ. ಆದರೆ ಈ ಉಸಿರನ್ನು ನಾವು ಜೀವನಕ್ಕೆ ಒಂದು ರೀತಿಯಲ್ಲಿ ಹೋಲಿಸೋದಕ್ಕೆ ಸಾಧ್ಯವಾದರೆ, ನಮಗೆ ಉಸಿರು ಹೇಗೆ ಶೇರ್ಡ್ ಒಂದು ಕಮಾಡಿಟಿ ಅಂತ ಹೇಳ್ತಾ ಇದ್ದೀವೋ, ಗಾಳಿ ಅನ್ನುವಂಥದ್ದು ಅದು ಶೇರ್ಡ್ ಕಮಾಡಿಟಿ. ನಾನು ಉಸಿರಾಡಿ ಹೊರಗಡೆ ಬಿಟ್ಟಂಥ ಗಾಳಿಯನ್ನು ಇನ್ನೊಬ್ಬರು ಕೂಡ ಉಸಿರಾಡ್ತಿದ್ದಾರೆ, ಅವರು ಉಸಿರಾಡಿದ ಗಾಳಿಯನ್ನೇ ನಾನು ಉಸಿರಾಡ್ತಾ ಇದ್ದೀನಿ. ಸೊ ಪರಸ್ಪರರಲ್ಲಿ ಒಂದು ರೀತಿಯ ಶೇರಿಂಗ್ ಆಯಿತು. ಸೊ ಆ ಶೇರಿಂಗ್ ಸ್ಪಿರಿಟ್ ಏನಿದೆ, ಆ ಶೇರಿಂಗ್ ಕಾನ್ಸೆಪ್ಟ್ ಏನಿದೆ, ಅದು ಇಲ್ಲಿ ಉಸಿರು ಅಂತ ಕೊಟ್ಟಿರೋವಂಥದ್ದನ್ನು ನಾವು ಜೀವನದ ಬೇರೆ ಬೇರೆ ಆಯಾಮಗಳಿಗೆ ನಾವು ಅನ್ವಯ ಮಾಡಿಕೊಳ್ಬಹುದು. ರಾಮ ರಾವಣರು ಜೀವನದಲ್ಲಿ ಅನೇಕ ರೀತಿಯ ಅನುಭವಗಳನ್ನು ಹೊರಹಾಕಿದ್ದಾರೆ. ಅವರ ಕಥೆಯಲ್ಲಿ ರಾಮ ಹೆಂಗೆ

0: ಇದ್ದ ಅಂತ ನಮಗೆ ಗೊತ್ತು, ರಾವಣ ಹೆಂಗಿದ್ದ ಅಂತ ನಮಗೆ ಗೊತ್ತು. ರಾಮನ ಗಾಳಿಯನ್ನು ನಾನು ಉಸಿರಾಡ್ತಾ ಇದ್ದೀನಿ, ರಾವಣನ ಗಾಳಿಯನ್ನು ನಾನು ಉಸಿರಾಡ್ತಾ ಇದ್ದೀನಿ, ಅವು ನಮ್ಮೊಳಗೆ ಇವೆ ಅಂತಂದರೆ ನಾವು ಆ ಒಂದು ಪಾಠಗಳನ್ನು, ರಾಮ ಕಲಿತಂಥ ಪಾಠ, ರಾವಣ ಕಲಿತಂಥ ಜೀವನದ ಪಾಠ, ಅದೂ ಕೂಡ ನಮ್ಮೊಳಗೆ ಇಟ್ಕೊಂಡಿದ್ದೀವಿ ಅನ್ನೋದನ್ನು ಸಾಂಕೇತಿಕವಾಗಿ ನಾವು ತಗೊಳ್ಬಹುದು. ಕೇವಲ ಉಸಿರು ಗಾಳಿ ಅನ್ನೋದಲ್ಲದೆ, ಸೊ ರಾಮನ ಜೀವನ ತತ್ವಗಳೇನಿದ್ವೋ ಅವು ನನ್ನೊಳಗೆ ಇವೆ, ರಾವಣನ ಜೀವನ ತತ್ವಗಳು ಏನಿದ್ವೋ ಅವು ಕೂಡ ನನ್ನೊಳಗೆ ಸೇರಿಕೊಂಡಿವೆ. ಈಗ ರಾಮ ರಾವಣರ ಜೀವನದಿಂದ ನಾವು ಕೆಲವು ಪಾಠಗಳನ್ನು ನಾವು ಕಲಿಬಹುದು. ಸೊ ಅವರು ಕಲಿತಂಥ ಪಾಠಗಳು ನಮ್ಮ ಪಾಠಗಳು ಕೂಡ ಆಗಬಲ್ಲವು. ಸೊ ಹಾಗೆ ಹೇಗೆ ನಾವು ಅವರು ಉಸಿರಾಡಿದ ಗಾಳಿಯನ್ನೇ ತಗೊಂಡು ಹೊರಗಡೆ ಬಿಡ್ತಾ ಇದ್ದೀವೋ, ಹಾಗೆಯೇ ಅವರು ಕಲಿತಂಥ ಪಾಠಗಳು, ಅವರು ಕಲಿಸಿದಂಥ ಪಾಠಗಳನ್ನು ನಮ್ಮದಾಗಿಸ್ಕೊಳ್ಳೋದಕ್ಕೆ ಸಾಧ್ಯವಾ? ಸೊ ಇದನ್ನು ನಾವು ನೋಡಿಕೊಳ್ಬೇಕು. ಸೊ ಹಾಗೆ ಭೂಮಿಯಲ್ಲಿ ಹೊಸತೇನು, ಹೊಸದೇನು? ಅದು ಕೇವಲ ಭೌತಿಕವಾಗಿ ನಮಗೆ ಕಾಣುವಂಥ ಗಾಳಿ, ನೀರು ಅಥವಾ ಭೂಮಿ ಅಷ್ಟೇ ಅಲ್ಲದೆ, ಭಾವನಾತ್ಮಕವಾಗಿಯೂ ಕೂಡ, ಮೌಲ್ಯಾಧಾರಿತವಾಗಿಯೂ ಕೂಡ ನಾವು ನೋಡಿದಾಗ ರಾಮನು ನಡೆದಂತಹ ಜೀವನದ ಪಥ ನಮಗೆ ಗೊತ್ತು. ಅದನ್ನು ನಾವು ನಮ್ಮದಾಗಿಸ್ಕೊಳ್ಳೋದಕ್ಕೆ ಸಾಧ್ಯ. ರಾವಣ ಆಚರಿಸಿದಂತಹ ಕೆಲವು ಜೀವನ ಪಥಗಳು ನಮಗೆ ಗೊತ್ತು. ಅದರಿಂದ ದೂರ ಇರಬೇಕು ಅನ್ನುವಂಥ ಪಾಠವನ್ನು ನಾವು ಕಲಿತ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಹಿಂದಾದಂಥವರ ಅನುಭವಗಳನ್ನು ನಾವು ನಮ್ಮದಾಗಿಸ್ಕೊಂಡ್ರೆ ತಿರ್ಗಾ ಹೊಸದಾಗಿ ನಾವು ಅದೇ ರೀತಿಯಲ್ಲಿ ನಡೆದು ಅದೇ ಥರ ತಲೆ ತಗಲಿಸ್ಕೊಂಡು ಬುದ್ಧಿ ಕಲಿಯುವಂಥದ್ದು ಬೇಕಾಗಿಲ್ಲ. ಗೋಡೆ ಗಟ್ಟಿಯಾಗಿದೆಯಾ ಅಂತ ನೋಡೋಕ್ಕೆ ತಲೆ ಹೊಡೆದ್ರೆ ಮಾತ್ರ ಗೊತ್ತಾಗುತ್ತಾ ಅಂತಂದರೆ ಹಾಗೇನಿಲ್ಲ. ತಲೆ ಚಚ್ಚಿಸ್ಕೊಂಡವ್ರು ಯಾರಾದರೂ ನಮ್ಗೆ ಹೇಳಿ ನೋಡಪ್ಪ ಅಲ್ಲಿ ಗೋಡೆ ಗಟ್ಟಿ ಇದೆ ಅಲ್ಲಿ ತಲೆ ಚಚ್ಚಿಸ್ಕೋಬೇಡ ಅಂತಂದರೆ ನಮಗೆ ಬುದ್ಧಿ ಬರಬೇಕು. ಯಾಕೆ ಈ ಥರದ ಅನುಭವಗಳು ಹೊಸದು ಅಂತಲ್ಲ, ಎಲ್ರಿಗೂ ಒಂದೇ ರೀತಿಯಲ್ಲಿ ಆಗುವಂಥದ್ದು, ಮತ್ತು ಅದು ಪುರಾತನ ಕಾಲದಿಂದ ನಡೆದು ಬಂದಿರುವಂಥದ್ದು. ಸೊ ಹಾಗೆ ಜೀವನದ ಮೌಲ್ಯಗಳು ಕೂಡ ನಮಗೆ ಅನೇಕ ವ್ಯಕ್ತಿಗಳ ಜೀವನ ಪಾಠದಿಂದ ತಿಳಿದು ಬರ್ತವೆ. ಅವು ನಮ್ಮೊಳಗೆ ಇವೆ, ಆ ಥರದ ಜೀವನ ಮೌಲ್ಯಗಳ ವಿಚಾರಗಳು ನಮ್ಮೊಳಗೆ ಅಡಕವಾಗಿವೆ. ಅಡಕವಾಗಿರುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾದರೆ, ಅವು ಕೂಡ ನಮ್ಮವೇ ಅನ್ನುವಂಥ ಭಾವನೆಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾದರೆ, ಆಗ ಹೇಗೆ ರಾಮರಾವಣರು ಬದ್ಧ ವೈರಿಗಳಾದರೂ ಒಂದು ಹಂಚಿಕೊಂಡು ಜೀವನವನ್ನು ನಡೆಸಿದಂತಹ ಮೌಲ್ಯಗಳಿದ್ವೋ, ಹಾಗೆ ರಾಮನ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ, ರಾವಣ ಕಲಿತ ಪಾಠಗಳನ್ನು ನಮ್ಮದಾಗಿಸ್ಕೊಳ್ಳೋದಕ್ಕೆ ಸಾಧ್ಯ, ಅದರ ಮೂಲಕ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಮೂಲಭೂತವಾಗಿ ವಿಶ್ವದಲ್ಲಿರುವಂತಹ ಎಲ್ಲ ಸೌಲಭ್ಯಗಳು, ಸೌಕರ್ಯಗಳು, ಸಂಪನ್ಮೂಲಗಳು ಯಾರೊಬ್ಬರ ಸ್ವತ್ತು ಅಲ್ಲ, ಅದು ಎಲ್ಲರಿಗೂ ಸೇರಿರುವಂಥದ್ದು. ಅದಕ್ಕೆ ಯಾವ ತಾರತಮ್ಯವೂ ಇಲ್ಲ. ಅದಕ್ಕೆ ತಾರತಮ್ಯ ಇದ್ದಿದ್ರೆ ರಾವಣ ನೀನು ಕೆಟ್ಟವನು, ನಾನು ನಿನ್ನ ಹತ್ರ ಬರಲ್ಲ ಅನ್ಬೇಕಿತ್ತು ಗಾಳಿ, ಅದನ್ನಲಿಲ್ಲ. ಅದು ರಾಮನಿಂದ ರಾವಣನ ಕಡೆಗೆ ಹೋಯಿತು. ರಾವಣವು ಬಿಟ್ಟಂತ ಉಸಿರು ನಾನು ಕೆಟ್ಟವನಿಂದ ಬರ್ತಾ ಇದ್ದೀನಪ್ಪ, ನಾನು ಆ ಕಡೆಗೆ ಹೋಗಲ್ಲ ಅಂತ ಹೇಳಲಿಲ್ಲ, ಅದು ರಾಮನ ಕಡೆಗೆ ಬಂತು. ಸೊ ಹಾಗೆ ಒಳಿತು ಕೆಡಕುಗಳು, ಸರಿ ತಪ್ಪುಗಳು, ನನ್ನದು ನಿನ್ನವುಗಳು, ನಾವು ಮಾಡಿಕೊಂಡಂಥ ಕೆಲವು ರೀತಿಯ ಭೇದಗಳು, ಅದನ್ನು ದಾಟಿ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಆ ಥರದ ಪೂರ್ಣತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ನಾವು ನಮಗಾಗಿ ಕಟ್ಕೊಂಡಿರೋಂಥ, ನಮ್ಮ ಸುತ್ತೂರು ಕಟ್ಕೊಂಡಿರೋಂಥ ಗೋಡೆಗಳನ್ನು ಓಡ್ಕೊಳ್ಬೇಕು. ನನ್ನದೇ ಸರಿ, ನನ್ನದೇ ಇದು, ನಿನ್ನದನ್ನು ಬಿಟ್ಟು ನಾನು ಹೊಸದಾಗೇನೋ ಕಟ್ಕೊಳ್ತೀನಿ, ನಿನ್ನ ವಿಚಾರ ನಿನ್ನ ಇಟ್ಕೋ, ನಾನು ಹೊಸದಾಗೇನೋ ಮಾಡ್ಕೋತೀನಿ ಅನ್ನೋಂಥ ಒಂದು ಮನೋಭಾವ ಏನಿರುತ್ತೆ ಅದನ್ನು ಸ್ವಲ್ಪ ನಾವು ಪ್ರಶ್ನಿಸ್ಕೊಂಡು ಹಳೆಯದನ್ನು ಇಟ್ಕೊಂಡು ಹೊಸ ವಿಚಾರಗಳನ್ನು ನಮ್ಮದಾಗಿಸ್ಕೊಳ್ತಾ ಹೋದಾಗ ನಮಗೆ ಪ್ರಪಂಚ ಬೇರೆ ರೀತಿಯಲ್ಲೇ ಕಾಣಿಸೋದಕ್ಕೆ ಸಾಧ್ಯ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 118 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶಂಕರರ ಮಾತೃಭಕ್ತಿಗೆ ಒಲಿದ ದಾರಿ ಬದಲಿಸಿದ ಪೂರ್ಣಾನದಿ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶಂಕರರ ಮಾತೃಭಕ್ತಿಗೊಲಿದು ದಾರಿ ಬದಲಿಸಿದ ಪೂರ್ಣಾನದಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಕೇರಳದ ಅಚ್ಚ ಹಸಿರಿನ ಸುಂದರ ಗ್ರಾಮ ಕಾಲಟಿ, ಈ ಊರಿನ ಜನರ ಪಾಲಿಗೆ ಜೀವನಾಡಿಯಾಗಿದ್ದವಳು ಪೂರ್ಣಾನದಿ. ನದಿ ಜನರ ವಾಸ್ತವ್ಯದಿಂದ ಸ್ವಲ್ಪ ದೂರ ಹರಿಯುತ್ತಿತ್ತು. ಇದರಿಂದಾಗಿ ಮಹಿಳೆಯರು ದಿನವೂ ಬಿಸಿಲಿನಲ್ಲಿ ನಡೆದು ಹೋಗಿ ಕುಡಿಯುವ ನೀರು ಹೊತ್ತು ತರಬೇಕಾಗಿತ್ತು. ಒಂದು ಬೇಸಿಗೆಯ ಮಧ್ಯಾಹ್ನ ಬಾಲಕ ಶಂಕರನ ತಾಯಿ ನದಿಗೆ ನೀರು ತರಲು ಹೋಗಿ ಬಿಸಿಲಿನ ಜಳಕ್ಕೆ ಕಾಲೆಲ್ಲ ಬೊಬ್ಬೆ ಬಂದು ತಲೆ ಸುತ್ತಿ ಮನೆಗೆ ಬರುವ ದಾರಿಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಳು. ಊಟದ ಹೊತ್ತು ಮೀರುತ್ತಾ ತಾಯಿಯನ್ನು ಕಾಣದೆ ಅವಳನ್ನು ಅರಸುತ್ತಾ ಹೋದ ಬಾಲ ಶಂಕರನಿಗೆ ದಾರಿಯಲ್ಲಿ ಕಂಡ ದೃಶ್ಯ ಆಘಾತ ಉಂಟು ಮಾಡಿತ್ತು. ಈ ಸ್ಥಿತಿಯಲ್ಲಿ ತಾಯಿಯನ್ನು ಕಂಡ ಶಂಕರನ ಪುಟ್ಟ ಹೃದಯ ಕಂಪಿಸಿ ಹೋಗಿತ್ತು. ತಾಯಿಯನ್ನು ಎಚ್ಚರಿಸಿ ಮನೆಗೆ ಕರೆತಂದರೂ ಶಂಕರನಿಗೆ ನೆಮ್ಮದಿ ಇಲ್ಲದಾಗಿತ್ತು. ಹೇಗಾದರೂ ತಾಯಿಯ ಬವಣಿಯನ್ನು ನೀಗಿಸಬೇಕು ಎಂಬ ಆಲೋಚನೆ ಕಾಡುತ್ತಿತ್ತು. ಅಂದು ರಾತ್ರಿ ಶಂಕರನು ನದಿಯ ಬಳಿ ಹೋಗಿ ಗಂಗಾಮಾತೆಯನ್ನು ಕುರಿತು ಕಣ್ಣೀರು ಹಾಕುತ್ತ, ತಾಯಿ, ನನ್ನ ಎತ್ತವಳ ಮತ್ತು ಊರಿನ ಎಲ್ಲ ತಾಯಿಂದರ ಕಷ್ಟವನ್ನು ದಯವಿಟ್ಟು ದೂರ ಮಾಡು. ಪೂರ್ಣಾನದಿಯು ನಮ್ಮ ಮನೆಯ ಸಮೀಪವೇ ಹರಿಯುವಂತೆ ಅನುಗ್ರಹಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಿದನು. ಅವನ ಮಾತೃಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷವಾದ ಗಂಗೆ ಆಗಲಿ ಎಂದು ಮಾತು ಕೊಟ್ಟಳು. ಮಾರನೇ ದಿನ ಮುಂಜಾನೆ ಕಾಲಟಿ ಗ್ರಾಮದಲ್ಲಿ ಒಂದು ವಿಸ್ಮಯವೇ ನಡೆದು ಹೋಗಿತ್ತು. ಪೂರ್ಣಾನದಿಯು ತನ್ನ ಮೂಲಹಾದಿಯನ್ನು ಬದಲಿಸಿ ಶಂಕರನ ಮನೆಯ ಪಕ್ಕದಲ್ಲೇ ಹರಿಯಲಾರಂಭಿಸಿತ್ತು. ಆತಿಗೆಯಿಂದ ಏಳಿಗೆ ಮುನ್ನವೇ ಆನೆಯಂದೆ ಈ ಅಚ್ಚರಿಯನ್ನು ಕಂಡು ಓಡೋಡಿ ಬಂದು, ಶಂಕರ, ಏಳು ಮಗು, ನೋಡು, ಪೂರ್ಣಾನದಿ ನಮ್ಮ ಮನೆಯ ಮುಂದೆಯೇ ಹರಿಯುತ್ತಿದ್ದಾಳೆ ಎಂದು ಹರ್ಷದಿಂದ ಕೂಗಿದಳು. ಆಗ ಶಂಕರನು ಮುಗುಳ್ನಕ್ಕು, ಹೌದಮ್ಮ, ನಿನ್ನ ಕಷ್ಟವನ್ನು ನೋಡಿ ನಾನು ನಿನ್ನೆ ಗಂಗೆಯನ್ನು ಪ್ರಾರ್ಥಿಸಿದೆ, ಆಕೆ ಹೊಲಿದು ನಮ್ಮ ಕಷ್ಟವನ್ನು ದೂರ ಮಾಡಿದ್ದಾಳೆ ಎಂದನು. ಬಾಲಕ ಶಂಕರನ ಈ ಮಾತೃಭಕ್ತಿಯ ಸುದ್ದಿ ಊರಲ್ಲೆಲ್ಲ ಹರಡಿತು. ಮಹಿಳೆಯರೆಲ್ಲರೂ ಆ ಕರುಣಾಮಯಿ ಬಾಲಕನನ್ನು ಕೊಂಡಾಡಿದರು. ಇದು ಕೇವಲ ಕಥೆಯಲ್ಲ, ಭೌಗೋಳಿಕವಾಗಿಯೂ ಇದಕ್ಕೆ ಪುರಾವೆ ಇದೆ. ಇಂದಿಗೂ ನೀವು ಕೇರಳದ ಕಾಲಿಟಿಗೆ ಭೇಟಿ ನೀಡಿದರೆ ಐತಿಹಾಸಿಕವಾಗಿ ಪೂರ್ಣ ಎಂದು ಕರೆಯಲ್ಪಡುತ್ತಿದ್ದ ಪೆರಿಯಾರ್ ನದಿಯು ಪ್ರಾಚೀನ ಶೃಂಗೇರಿ ಶಂಕರಮಠ ಹಾಗೂ ಶಂಕರರ ತಾಯಿ ಆರೆಂಬೆಯ ಸಮಾಧಿಯ ಪಕ್ಕದಲ್ಲೇ ಒಂದು ಅಚ್ಚರಿಯ ತಿರುವು ತೆಗೆದುಕೊಂಡು ಹರಿಯುವುದನ್ನು ಕಣ್ಣಾರೆ ಕಾಣಬಹುದು. ಶಂಕರನ ಜೀವನ ಚರಿತ್ರೆಯನ್ನು ವಿವರಿಸುವ ಶಂಕರ ವಿಜಯ ಗ್ರಂಥಗಳಲ್ಲಿ ಈ ಘಟನೆಯು ಸ್ಪಷ್ಟ ಉಲ್ಲೇಖವಿದೆ. ನಾವು ಬೆಳೆಯುತ್ತಾ ಹೋದಂತೆ ನಮಗೆ ಸರ್ವಸ್ವವಾದ ತಾಯಿಯಿಂದ ನಿಧಾನವಾಗಿ ದೈಹಿಕವಾಗಿ ಮಾನಸಿಕವಾಗಿ ದೂರ ಸರಿಯುತ್ತಾ ಹೋಗುತ್ತೇವೆ. ನಮ್ಮ ವಿದ್ಯಾಭ್ಯಾಸ, ನೌಕರಿ, ನಮ್ಮದೇ ಸಂಸಾರದ ಜಂಜಾಟಗಳು ಇವೆಲ್ಲವುಗಳ ಮಧ್ಯೆ ನಮಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ತಾಯಿಯ ಸ್ಥಾನ ನಿಧಾನವಾಗಿ ಮಾಸುತ್ತಾ ಹೋಗುತ್ತದೆ. ಆದರೆ ತಾಯಿಗೆ ಮಕ್ಕಳ ಬಗೆಗಿನ ಪ್ರೀತಿ ಅಕ್ಕರೆ ಎಂದಿಗೂ ಕಡಿಮೆಯಾಗುವುದಿಲ್ಲ. ಬದುಕಿನಲ್ಲಿ ನಾವು ಏನು ಸಾಧಿಸದಿದ್ದರೂ ತಾಯಿಯ ಪ್ರೀತಿ ಎಂದು ನಮ್ಮ ಜೊತೆ ಇರುವಾಗ ಯಾವ ಕೊರಗು ಕಾಡುವುದಿಲ್ಲ. ಆದರೆ ಪ್ರಪಂಚವನ್ನು ಗೆದ್ದು ತಾಯಿಯ ಪ್ರೀತಿಯನ್ನು ಕಳೆದುಕೊಂಡರೆ ನಮ್ಮ ಸಂಪಾದನೆ ಶೂನ್ಯವೇ ಸರಿ. ನಿಷ್ಕಲ್ಮಶ ಮನಸ್ಸಿನಿಂದ ಬದುಕಿರುವ ಅಷ್ಟು ದಿನ ನಮಗಾಗಿ ಮಿಡಿಯುವ ಜೀವ ತಾಯಿ. ತಾಯಿಯ ಮನಸ್ಸನ್ನು ಎಂದಿಗೂ ನೋಯಿಸಬೇಡಿ. ಆಕೆಯ ಆಶೀರ್ವಾದವಿಲ್ಲದೆ ನಾವು ಸಾಧಿಸಿದ ಯಾವ ಗೆಲುವಿಗೂ ಅರ್ಥವೇ ಇಲ್ಲ. ಪ್ರಿಯ ಕೇಳುಗರೆ, ಕೇಳುದಲ್ಲಿಷ್ಟೊತ್ತು ಶಂಕರರ ಮಾತೃಭಕ್ತಿಗೊಲಿದು ದಾರಿ ಬದಲಿಸಿದ ಪೂರ್ಣಾನದಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ. ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ

0: ಪ್ರಿಯ ಕೇಳುಗರೇ, ಇದುವರೆಗೂ ಶಂಕರರ ಮಾತೃಭಕ್ತಿಗೆ ಒಲಿದ ದಾರಿ ಬದಲಿಸಿದ ಪೂರ್ಣಾ ನದಿ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ, ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ಎಚ್ಡಿಕೋಟೆ ತಾಲೂಕಿನ ಅಣ್ಣೂರು ಗ್ರಾಮದ ಶ್ರೀಮತಿ ಲೀಲಾವತಿಯವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
1: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ದಿವ್ಯಾಂಗ ದೀಪ್ತಿ, ಭರವಸೆಯ ಬೆಳಕು. ಕೇಳುಗರ, ಇವತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ಅಣ್ಣೂರು ಗ್ರಾಮದ ಶ್ರೀಮತಿ ಲೀಲಾವತಿರವರು. ಇವರು ಯತೀಶ್ನ ಪೋಷಕರಾಗಿದ್ದು, ಬನ್ನಿ ಕೇಳುಗರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ನಮ್ಮ ಯತೀಶ್ ಆದ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಅವರ ಪಾತ್ರದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
1: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಮೇಡಮ್.
3: ನನ್ನ ಹೆಸರು ಲೀಲಾವತಿ, ನನ್ನ ಮಗು ಹೆಸರು ಯತೀಶ್, ನಾವು ಅಣ್ಣೂರು. ನನ್ನ ಮಗು ತುಂಬಾ ಯಾರಿಗೂ ನೋಡಕ್ ಆಗದೆ ಇರೋ ಸ್ಥಿತಿಲಿದ್ದ ಅವನು ತುಂಬಾ. ಅವಾಗ ನಮ್ಗೆ ಭಯ ಆಯ್ತಿತ್ತು ಅವನ್ನ ನೋಡಿದ್ರೆ. ಆ ತರ ಸ್ಥಿತಿಲಿದ್ದವನ್ನ ನಾವು ಏನು ಜನ ಎಲ್ಲ ನೋಡಿದವರಲ್ಲ, ಬಂದು ನೋಡಿದವರಲ್ಲ, ಇವನು ಉಳ್ಕೋತಾನ, ಅವ್ನು ಸತ್ತೋಯ್ತದೆ ಸತ್ತೋಯ್ತದೆ ಅನ್ನೋರು. ಆ ಸ್ಥಿತಿಲಿದ್ದ ಮಗುನ ಇವತ್ತು 25 ವರ್ಷದ ತನಕ ಬೆಳೆಸಿದೀನಿ. ಇಷ್ಟು ಕಷ್ಟಪಟ್ಟಿದ್ದೀನಿ ನಾನು, ಅದು ನನಗೆ ಮಾತ್ರ ಗೊತ್ತು. ನಾನೇನು ಶ್ರಮ ಪಟ್ಟಿದ್ದೀನಿ ಅಂತ ನನಗೆ ನಮ್ಮ ಯಜಮಾನರಿಗೆ ಮಾತ್ರ ಗೊತ್ತು. ಅದು ಬೇರೆಯವ್ರು ಏನೋ ಅನ್ಕೋಬೋದು, ನಾವು ಶ್ರಮ ಪಟ್ಟಿರೋದು ನಮಗೆ ಗೊತ್ತು. ಮಾಡಿದ್ದೀನಿ, ಇಷ್ಟು ತಂದು ನಿಲ್ಲಿಸಿದ್ದೀನಿ. ಅದು ವಿವೇಕಾನಂದದವರು ಬಂದು ನಮಗೆ ತುಂಬ ಮಾಹಿತಿ ಕೊಟ್ಟರು, ಈ ಥರ ಮಾಡಿ ಮಗುನ ಕರ್ಕೊಬನ್ನಿ, ನಮ್ಮ ಇದಕ್ಕೆ ಸಂಸ್ಥೆ ಕೋಚಿಂಗ್ ಕೊಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ರು. ಅವಾಗ ಕರ್ಕೊಂಡೋದ ನಮಗೆ ತುಂಬ ಕಷ್ಟ ಆಯ್ತಿತ್ತು. ಕರ್ಕೊಂಡೋಗಿ ನಮ್ಮ ಹತ್ರ ಗಾಡಿ ಇರಲಿಲ್ಲ, ನಮ್ಗೆ ತುಂಬ ಸಮಸ್ಯೆ ಮನೆಯಲ್ಲಿ, ಓಡಾಡೋಕ್ಕಾಗಿ ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ದು, ಅದರಿಂದ ತುಂಬ ಕಷ್ಟ ಆಯ್ತಿತ್ತು. ಅಂದ್ರೂ ಕರ್ಕೊಂಡೋದ್ರು ನಮ್ಮ ಮನೆಯವರು ಕಷ್ಟಪಟ್ಟು ಕರ್ಕೊಂಡೋಗಿ ಅವ್ನು ಎತ್ಕೊಂಡು ಓಡಾಡೋಕ್ಕೆ ಕಷ್ಟ, ಅವ್ನು ಕತ್ತೆ ನಿಲ್ತಿರ್ಲಿಲ್ಲ. ಆ ಸ್ಥಿತಿಲಿ ನಾವು ಕರ್ಕೊಂಡೋಗಿ ಅವನ್ನ ಅಲ್ಲಿ ಸಂಸ್ಥೆಲಿ ಅವರೆಲ್ಲ ಹೇಳಿದ್ರು ಈ ಥರ ಮಾಡಿದ್ದು ಫಿಸಿಯೋಥೆರಪಿ ಎಲ್ಲ ಮಾಡಿಸಿ, ಆಮೇಲೆ ಇದು ಆಯಿಲ್ ಮಸಾಜ್ ಎಲ್ಲ ಮಾಡಿಸಿ ಕೆಂಚನಹಳ್ಳಿಗೆಲ್ಲ ಕರ್ಕೊಂಡೋಗಿ ನಮ್ಮನ್ನ ಅಲ್ಲೆಲ್ಲ ಇಟ್ಕೊಂಡು ಊಟ ತಿಂಡಿ ಕೊಟ್ಕೊಂಡು ಅವ್ರನ್ನೆಲ್ಲ ನೋಡಿಕೊಂಡು ನಮಗೂ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳ್ಕೊಂಡು ಹೇಳ್ಕೊಡೋರು. ಆ ಮೇಡಮ್ ಹೇಳಿದ್ರೆ ನಮಗೆ ನಿಜವಾಗ್ಲೂ ಖುಷಿಯಾಗೋದು. ಅವ್ರು ಮಾತಾಡೋದನ್ನ ಕೇಳಿ ನಮಗೆ ಏನೋ ಒಂಥರ, ನಮ್ಮದೇ ದೊಡ್ಡದಲ್ಲ, ಬೇರೆ ಮಕ್ಕಳನ್ನ ನೋಡಿದಾಗ ನನ್ನ ಮಗನೇ ಖುಷಿ ಚೆನ್ನಾಗವನೇ ಅನ್ನೋ ಥರ ಆಗೋದು ನನ್ನ ಮನಸ್ಸಿಗೆ. ಹಂಗೆ ಅಂದ್ಕೊಂಡು ಅಂದ್ಕೊಂಡು ಎಷ್ಟೋ ಖುಷಿಪಟ್ಟೆ. ಅಲ್ಲಿಂದ ರಮೇಶ್ವರ ಪೂರ್ಣಿಮಾ ಮೇಡಮ್ಮು, ದೀಪಶ್ರೀ ಮೇಡಮ್ಮು ಮೈಸೂರು ಕರ್ಕೊಂಡೋದ್ರು. ಎಲ್ಲರೂ ಟೆಂಪ ಮಾಡಿಕೊಂಡು ಅಲ್ಲಿ ಯಾವುದೋ ಸಚ್ಚಿದಾನಂದ ಕರ್ಕೊಂಡೋದ್ರು. ಅಲ್ಲಿ ಹೋದಾಗ ಅಲ್ಲಿಂದ ಅಲ್ಲೆಲ್ಲ ನೋಡಿಬಿಟ್ಟು ನಿಜ ನನ್ನ ಮಗನೇ ಚೆನ್ನಾಗವನೆ ಅನ್ಕೊಂಡು ಬಂದೆ ನಾನು. ನಾನು ಜಾಂಡಿಸ್ ಆಗಿದ್ದೆ ಆಯಿತು ನನ್ನ ಮಗನಿಗೆ, ತುಂಬ ಹಳದಿ ಕಲರ್ ಇದ್ದ ಅವನು, ಅದರಿಂದನೇ ಅವ್ನು ಸತ್ತೋಯ್ತಾನೆ ಅನ್ಕೊಂಡಿದ್ರು. ನರ ವೀಕ್ ಅಷ್ಟುಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರು ಹಾಸ್ಪಿಟ್ಲ್ಗಳಲ್ಲಿ. ತುಂಬ ಸುತ್ತ ಅಲ್ದೋ ನಾವು. ಅವಾಗ ನಾವೇ ನಿರ್ಧಾರ ಮಾಡ್ಬಿಟ್ಟು ಆಪ್ರೇಷನ್ ಏನು ಬೇಡಿ, ಇವನಿಗೆ ಆಪ್ರೇಷನ್ ಮಾಡ್ಸೋಕ್ಕೆ ಹೋಗ್ಬೇಡಿ, ಅವ್ನು ಚೆನ್ನಾಗಿದ್ದಾನೆ ಅಂತ ಹೇಳಿದ್ರು. ಅವನ್ನ ಆಪ್ರೇಷನ್ ಮಾಡಿ ನೀವೇ ಹಾಳು ಮಾಡ್ತೀರಾ ಅಂತ. ಅದರಿಂದನೇ ನಾವು ಮಾಡಿಸ್ತಿರೋದೇ ಒಳ್ಳೇದಾಯ್ತು ಅನಿಸುತ್ತೆ. ಇವಾಗ ಮಾಡಿಸಿದ್ರೆ ಅವನು ನಾವೇ ಹಾಳು ಮಾಡ್ತಿದ್ದೋ, ಮಾಡಿಸ್ತಾ ಇರೋದ್ರಿಂದ ಅವನು ಚೆನ್ನಾಗಿ ಅವ್ನ ಪಾಡ್ಗ ಅವ್ನು ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಟೈಮ್ಗೆ ಅವ್ನು ಮಾತಾಡದೆ ಇರ್ಬೋದು. ಅವನು ಬಾಯಲ್ಲಿ ಸನ್ನೆಯಲ್ಲಿ ಎಲ್ಲನೂ ನಮಗೆ ಆನ್ಸರ್ ಮಾಡ್ತಾನೆ, ನಾವು ಕೇಳಿದ ಪ್ರಶ್ನೆಗೆಲ್ಲ ಅವ್ನು ಆನ್ಸರ್ ಮಾಡ್ತಾನೆ. ನಮ್ಮ ಇದು ನಾವು ಜಾಸ್ತಿ ಅವನ್ನ ಮಾತಾಡಿಸ್ತಾ ಇರ್ತೀವಿ, ಜಾಸ್ತಿ ಅವನ ಕಡೆ ಗಮನ ವಹಿಸ್ತಾ ಇರ್ತೀವಿ. ಅವನ ಬಟ್ಟೆ, ಅವನು ಒಂಚೂರು ಬಟ್ಟೆ ಗಲೀಜಾಗಿಲ್ಲ, ಅವನಿಗೊಂಚೂರು ಜ್ಯುವೆಲ್ಲರಿ ಹೆಂಗಿಲ್ಲ, ಅವನ ಉಗುರಲ್ಲಿ ಒಂದು ಉಗುರು ಬೆಳೆದಿದ್ರು ತಕ್ಷಣ ಕಟ್ ಮಾಡ್ತೀವಿ, ಅವನ ಕೂದಲು ಒಂಚೂರು ಬೆಳ್ಕೊಂಡ ತಕ್ಷಣ ಪಟ್ಟಂತ ಅವನಿಗೆ ಒಂದು ಏನೇ ಆದರೂ ಒಂದು ಸಡನ್ನಾಗಿ ಅವನ ಕಡೆ ಗಮನಿಸ್ತೀವಿ.

0: ಬೇರೆ ಕೆಲಸ ನಾವು ಬೇರೆಯವ್ರ ಅಂತಾರೆ, ಎಲ್ರ ತರ ಇವ್ರು ಸಂಪಾದನೆ ಮಾಡಿಲ್ಲ, ಎಲ್ರ ತರ ಇವ್ರು ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ ಏನು ಮಾಡಿಲ್ಲ, ಇವ್ರು ಸಪ್ರೇಟ್ ಆದ್ರು ಬೇರೆ ಅಂತ ಕೊಟ್ರು, ಬೇರೆ ಅಂತ ಕೊಟ್ರುನುವೆ ನಮ್ಮ ಫ್ಯಾಮಿಲಿ ವಿಚಾರಲ್ಲಿ ತುಂಬಾ ನಮ್ಮ ಸಮಸ್ಯೆ. ಅದ್ರಲ್ಲೂ ನಮ್ಗೆ ಅಂತ ಏನೂ ಇಲ್ಲ, ಅದ್ರಲ್ಲಿ ಇವ್ರು ಏನು ಮಾಡ್ಲಿಲ್ಲ ಸಂಪಾದನೆನ, ಗಂಡ ಹೆಂಡತಿ ಅಂತ ಅನ್ನೋ ನಮ್ನ ಆಡ್ಕೊಂಡವ್ರೆ ಜನ, ಆಡ್ಕೊಂಡ್ರು ಪರವಾಗಿಲ್ಲ, ನಾವು ನಮ್ಮ ಮಕ್ಳನ್ನ ಎತ್ಬಿಟ್ಟಿವಿ, ಅವ್ರನ್ನ ಬೀದಿಗೆ ಬಿಡಂಗಿಲ್ಲ ನಾವು. ಬೇರೆಯವರು ದಯವಿಟ್ಟು ನಾನು ಹೇಳೋದು ಏನಂದ್ರೆ, ನಾವು ಈ ತರ ನೋಡ್ಕೊಂಡಿದ್ದೆ, ಬೇರೆಯವ್ರು ಅದೇ ತರ ನೋಡ್ಕೊಳ್ಳಿ ಮಕ್ಳ, ಈ ತರ ಮಕ್ಳು ದೇವ್ರ ತರ ನಮ್ಮ ಮನೇಲಿ ಇರೋದು. ನಾನು ಬೇರೆಯವ್ರಿಗೆ ಹೇಳೋದೇನಂದ್ರೆ, ದೇವರೇ ನಮ್ಮ ಮಕ್ಕಳ ರೂಪದಲ್ಲಿ ನನ್ನ ಮನೇಲಿ ಇದ್ದಾನೆ ಅನ್ಬಿಟ್ಟೆ ನಾನು ಫಸ್ಟ್ ನಾನು ಸ್ನಾನ ಮಾಡಕ್ ಮುಂಚೆ ನನ್ನ ಮಗನ ಸ್ನಾನ ಮಾಡಿಸೇ ನಾನು ಮಾಡೋದು. ಯಾವತ್ತೂ ಅಷ್ಟೇ, ನಾನು ದೇವ್ರ ಪೂಜೆ ಮಾಡ್ಬೇಕು, ನಾನು ಗುರುವಾರ ಮಾಡ್ತೀನಿ ಶನಿವಾರ ಮಾಡ್ತೀನಿ, ಅವತ್ತಿನ ದಿನ ನಾನು ಫಸ್ಟ್ ನನ್ನ ಮಗನ ಸ್ನಾನ ಮಾಡಿಸೇ ನಾನು ಮಾಡೋದು. ಅವನು ಹೋಗಿ ದೇವ್ರ ಮನೆ ಮುಂದೆ ಕೈ ಮುಗಿಯಂಗೆ ಆಗವನು. ಈಗ ಫಸ್ಟ್ ಅವನು ಚಾಪೆ ಹಾಕಿ ಮಲಗಿಸ್ತಿದ್ದೆ ಮನೇಲಿ, ಎನಿ ಟೈಮ್ ಅವನು ಚಾಪೆ ಹಾಕಿ ಮಲಗಿಸ್ದಂಗೆ ಇರ್ತಿದ್ದ. ದಾಟ್ಕೊಂಡು ತಿರ್ಗವ್ರೆ ಎಷ್ಟು ಅವನ್ನ ಬೇರೆಯವರು ದಾಟ್ಕೊಂಡು ತಿರ್ಗವ್ರೆ, ನಮ್ ಮುಂದೆ ಜನ ಜಾಸ್ತಿ ಇದಾಗ ಮನೇಲಿ. ನಾನು ಅಡುಗೆ ಮಾಡೋ ತನಕ ನಮ್ಮ ಯಜಮಾನರು ಅವನ್ನ ಎತ್ಕೊಂಡಿರೋರು, ನಾನು ಅಡುಗೆ ಮಾಡಿ ಅವ್ರಿಗೆ ಊಟ ಕೊಟ್ಮೇಲೆ ಇವನ್ನ ಎತ್ಕೊಂಡು ಆದ್ಮೇಲೆ ಅವ್ರ ಹೋಗಿ ಆರು ಕಟ್ಕೊಂಡು ಹೊಲ ಹುತ್ತವ್ರೆ. ಹೊಲ ಹುತ್ತಿ ವ್ಯವಸಾಯ ಮಾಡ್ಕೊಂಡು ತಿಂದಿದ್ದೀವಿ ನಾವು, ಅಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಬೇರೆಯವ್ರು ಆಡ್ಕೊಂಡು ಪರವಾಗಿಲ್ಲ, ದೇವ್ರನ್ನ ಹಂಗೆ ನನ್ನ ಮಗ ಅವನೇ ನಾನು ಸಾಕನ್ನ ಅನ್ಕೊಂಡಿದ್ದೆ ನಾನು ಅಷ್ಟೇಯ. ಆ ಥರದಲ್ಲಿ ಎರಡನೇ ಮಗನ ಪ್ರೆಗ್ನೆಂಟ್ ಆದಾಗಲೂ ನನಗೆ ಇವನ್ನ ಎತ್ಕೊಂಡು ಅನ್ನ ಊಟ ಮಾಡ್ಸೋಕ್ಕಾಯ್ತಿರ್ಲಿಲ್ಲ ನನಗೆ, ಅವನ್ನ ಹೊಟ್ಟೆಲಿ ಇಟ್ಕೊಂಡು ಇವನ್ನ ಇಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸ್ಬೇಕಿತ್ತು. ಅವಾಗ ತುಂಬ ಕಷ್ಟ ಅಂದ್ರೂ ನಾನು ಇದು ಮಾಡಲಿಲ್ಲ, ಶ್ರಮ ಪಟ್ಟೆ, ದೇವರೇ ನಂಗೆ ಶಕ್ತಿ ಕೊಟ್ಟಿದ್ದೇನೋ. ಆದರೂ ಪರವಾಗಿಲ್ಲ, ನನ್ನ ಮಗನ ಚಿಕ್ಕ ನನ್ನ ಮಗುನ ಥರನೇ, 6 ತಿಂಗಳು ಮಗು ಥರ ಇದ್ದ ಇವನು, 2 ವರ್ಷದ ಮಗುನು 6 ತಿಂಗಳು ಮಗು ಥರ ಇದ್ದ. ಆಗ ನೋಡಿಕೊಂಡೆ, ತುಂಬ ಕಷ್ಟಪಟ್ಟೆ, ಇಷ್ಟು ಇದು ಮಾಡಿದ್ದೀನಿ ನನ್ನ ಶ್ರಮದಿಂದ, ನನ್ನ ಮನೆಯವ್ರ ಶ್ರಮದಿಂದ ಇಷ್ಟಕ್ಕೆ ತಂದು ಇಳಿಸಿದ್ದೀನಿ.
1: ಅಂದ್ರೆ ನಿಮ್ಮ ಮಗ ಒಂದು ದೇವರ ಪ್ರತಿರೂಪ, ಈ ನಿಟ್ಟಿನಲ್ಲಿ ಅವನ ಬೆಳವಣಿಗೆಗೆ ಸತತವಾಗಿ ಪರಿಶ್ರಮ ಈಗಲೂ ಪಡ್ತಾ ಇದ್ರ, ಆ ಪರಿಶ್ರಮದಲ್ಲೂ ಆ ಖುಷಿ ಅನ್ನೋದು ಎದ್ದು ಕಾಣಿಸ್ತಿದೆ ಅಂತ ಹೇಳ್ತಿದ್ರಿ.
0: ನಾನೇನ್ ಖುಷಿ ಪಡ್ತೀನಿ ಅಂದ್ರೆ, ನನ್ನ ಮಗನೇ ದೇವ್ರೇ ನನ್ನ ಮಗನ ರೂಪದಲ್ಲಿ ನನ್ನ ಮನೇಲಿ ಇರೋದು, ಬೇರೆಯನ್ನು ದೇವ್ರು ಮಾಡೋದಲ್ಲ. ನನ್ನ ಮಗನ ಫಸ್ಟ್ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ದೇವ್ರು ನನ್ನ ಆರೋಗ್ಯ, ನನಗೆ ಆರೋಗ್ಯ ಕೆಟ್ಟೈತೆ ಆಗ್ಲಿ, ಈಗ ಆಲ್ರೆಡಿ ಟೆನ್ಷನ್ ಮಾಡ್ಕೊಂಡು ಜಾಸ್ತಿ ನಂಗೆ ಆರೋಗ್ಯ ಕೆಟ್ಟೈತೆ ಟೆನ್ಷನ್ ಇಂದ. ಅಂದ್ರೆ ಏನಂದ್ರೆ, ಇವನ್ ಬಗ್ಗೆ ಚಿಂತೆ ಮಾಡೋದು ಒಂದ್ ಕಡೆ, ಟೆನ್ಷನ್ ಮಾಡೋದು ಅಂದ್ಬಿಟ್ಟು ನನ್ನ ಆರೋಗ್ಯನು ಕೆಡ್ಸ್ಕೊಂಡಿದ್ದೀನಿ. ನಾನು ಹುಷಾರಿಲ್ಲ ಅಂತ ಮಲಗಿದ್ದೀನಿ ಅಂದ್ರು ನಾನು ಎದ್ದ ಅವ್ನಿಗೆ ಅಡುಗೆ ಮಾಡಿ ಊಟ ಮಾಡಿಸೇ ಮಲಗ್ಬೇಕು. ನನ್ಗೆ ಎಷ್ಟೇ ಸುಸ್ತಾಗೈತೆ ಅಂತಂದ್ರು ಅವ್ನು ಫಸ್ಟ್ ಅವ್ನಿಗೆ ಅಡುಗೆ ಮಾಡಿ ಅವ್ನ ಊಟ ಕುಡ್ದೆ ಮಲಗರೆ ಅವ್ನ ಹಸ್ಕೊಂಡ್ ಮಲಿಕೋತಾನೆ. ಆಗ ನನ್ಗೆ ನಿದ್ರೆನೂ ಬರಲ್ಲ ಸಂಕಟ, ಆ ತರ ಸಂಕಟ ಪಡೋ ಅಂತ ಕೆಲಸ ಮಾಡ್ಕೋಬಾರದು ಅಂದ್ಬಿಟ್ಟು ಏನೇ ಕಷ್ಟ ಆಗ್ಲಿ ನನ್ಗೆ ಬೇರೆಯವ್ರ ತೊಂದರೆ ಕೊಡಲ್ಲ. ನಾನು ಬೇರೆಯವ್ರ ಮನೇಲಿ ನಾನು ಒಂದಿನೂ ಬಿಟ್ಟಿಲ್ಲ, ನಮ್ಮ ಅಕ್ಕ ತಂಗಿ 4 ಜನ ಇದ್ದೀವಿ, ಯಾರ ಮನೇಲೂ ನಾನು ಬಿಡಕ್ ಇಷ್ಟಪಟ್ಟಿಲ್ಲ. ನಮ್ಮ ಅಣ್ಣಂದಿರಿ ಬ್ರುಜ ಅವ್ರೆ, ಅಕ್ಕ ತಂಗಿರವ್ರೆ, ನಮ್ಮ ಅಮ್ಮ ಐತೆ, ನಮ್ಮ ಅಮ್ಮನ ನನ್ಗೆ ಏನಾರು ಹುಷಾರಿಲ್ಲ ನಮ್ಮ ಅಮ್ಮನೇ ಕರ್ಕೊಂಬಂದಿ ಇಳಿಸ್ಕೊಂಡೇ. ನಾನು ಬೇರೆಯವ್ರ ಮನೆ ನನ್ನ ಮಗನ್ ಬಿಟ್ಟಿಲ್ಲ, ನನ್ನ ಮಗನಿಗೆ ನನ್ನ ಮನೆಯಷ್ಟು ಫ್ರೀ ಎಲ್ಲೂ ಇಲ್ಲ, ಎಲ್ಲೂ ಸಿಗಲ್ಲ ಅವ್ನಿಗೆ. ಎಷ್ಟೇ RCC ಮನೆ ಟೈಲ್ಸ್ ಮನೆನೇ ಆಗ್ಲಿ, ಅವನ್ಗೆ ನನ್ನ ಮನೆಯಷ್ಟು ಫ್ರೀ ಅನ್ನು ಎಲ್ಲೂ ಇಲ್ಲ ಅವನಿಗೆ. ಆ ತರ ನಿನ್ನ ಬಿಟ್ರೆ ಎಲ್ಲೂ ಇರಲ್ಲ ಅಂತಾನೆ ಅವನು.
1: ಅಂದ್ರೆ ನಿಮ್ಮ ಮನೆಯ ವಾತಾವರಣಕ್ಕೆ ಅವರು ತುಂಬಾ ಹೊಂದ್ಕೊಂಡಿದ್ದಾರೆ. ಮನೇಲಿ ಯಾರ್ಯಾರು ಇದ್ರಿ ಮೇಡಮ್ ನೀವು?
0: ನಮ್ಮ ಯಜಮಾನ್ರು, ನಾನು, ನನ್ನ ಚಿಕ್ಕ ಮಗ, ಇವನು, ಇಬ್ರು, 4 ಜನ.
1: ಈಗ ಎತ್ತಿಸ್ಕಿ ಎಷ್ಟು ವರ್ಷ?
0: 24 ವರ್ಷ, ತುಂಬಿ 25ನೇ ವರ್ಷ. ಈಗ
1: ಯಾವಾಗ್ಲಿಂದ ಈ ಸಮಸ್ಯೆ ಅವರಿಗೆ ಪ್ರಾರಂಭ ಆಯ್ತು?
0: ಅವನಿಗೆ ಹುಟ್ಟದಾಗ್ಲೇ ಸಮಸ್ಯೆ ಸ್ಟಾರ್ಟ್ ಆಗಿದ್ದು, ಹುಟ್ಟದಾಗ ಅವನಿಗೆ ಜಾಂಡಿಸ್ ಆಗಿದ್ದಾಯ್ತು ಅಷ್ಟೇ, ಅದೊಂದೇ ಸಮಸ್ಯೆ ಆಗಿದ್ದು. ಅದರಿಂದಾನೆ ಅವನು ಫುಲ್ ಅವನ ಆಕ್ಟಿವಿಟಿ ಏನೂ ಇಲ್ಲ. 3 ತಿಂಗಳ ಆದ್ಮೇಲೆ ಮಕ್ಕಳು ಏನೋ ಚೇಂಜಸ್ ಕಾಣ್ತವೆ, ಅದು ಇಲ್ಲ. 6 ತಿಂಗಳಾದ್ಮೇಲೆ ಚೇಂಜಸ್ ಇರ್ತದೆ, ಅದು ಇಲ್ಲ. 9 ತಿಂಗಳು, 10 ತಿಂಗಳು, 1 ವರ್ಷ ನೋಡ್ದು, 1 ವರ್ಷ ತನಕ ನಾವು ಮಗು ಈ ತರ ಆಯ್ತದೆ ಅಂತ ಗೊತ್ತೇ ಇಲ್ಲ. ಆಮೇಲೆ ಅವನು ಕತ್ತೆಲ್ಲ ಫುಲ್ಲು ನಿಲ್ತಾನೆ ಇರ್ಲಿಲ್ವಲ್ಲ, ಅವಾಗ ನಮ್ಗೆ ಗೊತ್ತಾಗಿದ್ದು ಕತ್ತಿ ತರ ನಿಲ್ತಾನೆ ಇಲ್ವಲ್ಲ ಅನ್ಬಿಟ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ಕೆ ಮಗುಗೆ ನರಗಳು ವೀಕ್ ಆಗೈತೆ ಅಂದ್ರು. ಜಾಂಡಿಸಿಂದ ಮೈಂಡ್ ಅಟ್ಯಾಕ್ ಆಗಿ ನರಗಳು ವೀಕ್ ಆಗೈತೆ, ನೀವು ಆ ಆಪರೇಷನ್ ಮಾಡಿಸ್ಬೇಡಿ, ಅವ್ನು ನೀವೇ ಹಾಳು ಮಾಡ್ತೀರಿ ಅಂದ್ರಲ್ಲ, ಅದರಿಂದ ನಾವು ಸುಮ್ಮನೆ ಆಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸ್ತೋ ತುಂಬಾ ಅಂದ್ರೆ ಸ್ವಲ್ಪ ಸ್ಟ್ರೆಂತ್ ಆಗ್ಲಿ ಅವನ್ಗೆ ಅನ್ಬಿಟ್ಟು ನರಗಳು ಸ್ವಲ್ಪ ಸ್ಟ್ರೆಂತ್ ಆಗ್ಲಿ ಅಂತ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತೋ. ಅಂದ್ರೆ ಆಪರೇಷನ್ ಏನು ತಲೆಗೆಡ್ಸ್ಕೊಳ್ಳಿಲ್ಲ, ಟ್ರೀಟ್ಮೆಂಟ್ ಕೊಡಿಸಿ ಒಂದು 6 ವರ್ಷ 7 ವರ್ಷ ತನಕ ಮಲಗ್ದಂಗೆ ಇದ್ದ. ಆಮೇಲೆ ಸ್ವಲ್ಪ ನಾವೇ ಕೂರಿಸಿದ್ರೆ ಹಿಂಗೆ ಕೂತ್ಕೊಳ್ಳೋನು, ನಾವು ಕೈ ಕಾಲಲ್ಲಿ ಎಕ್ಸಸೈಸ್ ಮಾಡಿಸಿ ಪ್ರಯತ್ನ ಪಟ್ಟು ಕೂರಿಸಿದ್ರೆ ಕೂತ್ಕೊಳ್ಳೋನು. ಆಮೇಲೆ ಸ್ವಲ್ಪ ಎದ್ದು ನಿಂತ್ಕೊಳ್ಳೋ, ಅವ ಹಿಂಗೆ ಇಳಿಸಿದ್ರೆ ಗೋಡೆ ಒರೆಸಿ ನಿಂತ್ಕೋತಿದ್ದ. ಆಮೇಲೆ ಎದ್ದು ನಿಲ್ಲಿಸಿದ್ರೆ ಸ್ವಲ್ಪ ನಿಂತ್ಕೊಂಡ. ಕೂರಿಸ್ದಾಗ ಅವನು ಎಷ್ಟು ತ್ಯಾವದವನೇ ಅಂದರೆ ಮೇಡಮ್, ನನಗೆ ಅದು ನೆನೆಸ್ಕೊಂಡ್ರೆ ಈಗಲೂ ಕಣ್ಣೀರು ಬರುತ್ತೆ. ನನಗೆ ಬೀದಿಲೆಲ್ಲ ತೆಗೊಂಡು ಹೋಗೋನೆ, ಬೇರೆ ಮಕ್ಳು ಆಟ ಆಡ್ತಾ ಇರುವಾಗ ನಾನು ಹೋಗ್ಬೇಕು ಆ ಜಾಗಕ್ಕೆ ಅಂತ. ಇವನ್ಗೆ ನಿಕ್ಕರ್ ಎಷ್ಟು ಎಷ್ಟು

0: ಚೆನ್ನಾಗಿರೋ ನಿಕ್ಕರೆಲ್ಲ ಹಾಕಿದ್ರು ಅವನು ತೆವ್ಕೊಂಡು ಹೊರಟೋಗನು ಬೀದಿಲಿ. ಆ ಕಡೆ ಈ ಕಡೆ ಎಲ್ಲ ಆಟ ಆಡ್ತಾವ್ರೆ, ಅಲ್ಲಿಗೆಲ್ಲ ಹೋಗೋದು ತೆವ್ಕೊಂಡು ಬೀದಿಲೆಲ್ಲ. ಆಗ ನನ್ಗೆ ಸಂಕಟ, ನನ್ನ ಮಗನ ಬಟ್ಟೆ ಎಲ್ಲ ಹರಿದೋಯ್ತು, ತ್ಯಾವ ಮಣ್ಣು ಮಣ್ಣಾಯ್ತು ತ್ಯಾ ಅಂತೂ ನನ್ಗೆ ಬೇಜಾರ ಇಲ್ಲ. ಒಗೆಯೂನಿ ಅಷ್ಟು ಚಾ ಗಲೀಜ್ ಮಾಡ್ಕೊಳ್ಳಿ, ಆಕ್ಷಣ ಬಿಚ್ಚೋದು ಒಗೆಯೋದು ತಕ್ಷಣ ಎಲ್ಲ ಮಾಡೀನಿ. ಅಂದರೆ ಆಟ ಆಡೋಕ್ಕೆ ಆಸೆ ಅವನಿಗೆ, ಮಕ್ಳ ಜೊತೆ ಎಲ್ಲ ಆಡಬೇಕು ನಾನು ಅಂತ ಆಸೆ. ಹೋಗೋದು ತೆವ್ಕೊಂಡು ಬಟ್ಟೆ ಗಲೀಜ್ ಮಾಡೋದು ಎಲ್ಲ. ಅನ್ನೋರು ಬಂದರು, ಟೈರಲ್ಲಿ ಹೊಲಿಸ್ಬಿಡಿ, ಹರಿದಂಗೆ ಗೋಣಿ ಚೀಲದಲ್ಲಿ ಹೊಲಿಸ್ಬಿಡಿ. ಏನು ಹೊಲಿಸ್ಲಿಲ್ಲ ನಮ್ಮನೆಯವ್ರು, ಅವ್ನು ಎಷ್ಟು ಅರಿತಾನೆ ಅರೀಲಿ ಅವ್ನ ಬಟ್ಟೆ, ಅವ್ನು ಎಷ್ಟು ಚಡ್ಡಿ ಅರಿತಾನೆ ಅರೀಲಿ, ನಾ ಥರವನು ಅರ್ಧಾಕ್ಲಿ ಬಿಡು ಹೋಗ್ಲಿ ಆಟ ಆಡ್ಲಿ ಅವನು ಅಂತ. ಆಮೇಲೆ ಎದ್ದು ಸ್ವಲ್ಪ ನಿಂತ್ಕೊಂಡ, ಆಮೇಲೆ ನಡಿಯಕ್ಕಾದ ಹಂಗೆ ಸ್ವಲ್ಪ. ಈಗ ಅಲ್ಲಿಗೂ ಕರ್ಕೊಂಡೋಗಿ ಶುರು ಮಾಡಿದ್ವಲ್ಲ ನಾವು, ಆಗ ಸ್ವಲ್ಪ ಅವನು ಸ್ವಲ್ಪ ಆಕ್ಟಿವ್ ಆದ. ಸ್ಟೇಜ್ ಮೇಲೆ ನಾನು ಡ್ಯಾನ್ಸ್ ಮಾಡಬೇಕು, ಎಲ್ಲರನ್ನೂ ನೋಡಿದಾಗ ನಾನು ಅದು ಮಾಡಬೇಕು ಇದು ಮಾಡಿ ಒಸಿ ಆಸೆ ಎಲ್ಲ ಅವನಿಗೆ. ಫಸ್ಟೇ ಹೇಳೇನು, ನಾನು ಡ್ಯಾನ್ಸ್ ಮಾಡಬೇಕಲ್ಲಿ, ಹೇಳು ಅವ್ರಿಗೆ ಹೇಳು ಅವ್ರಿಗೆ ಅಂತ. ತಡಿ ಪೂರ್ಣಿಮಾ ಮೇಡಮ್ ಹೇಳ್ತೀನಿ ಡ್ಯಾನ್ಸ್ ಮಾಡಿಸ್ತಾರ ಕೇಳ್ತೀನಿ ಫಸ್ಟು ಅಂದ್ರೆ, ಇಲ್ಲ ಹೇಳು ಹೇಳು ಡ್ಯಾನ್ಸ್ ಮಾಡ್ಬೇಕು ನಾನು ಹೇಳು ಅಂತ ಹಿಂಸೆ ಕೊಡೋದು ನನಗೆ. ಆಯ್ತು ಮಾಡ್ಸ ನಮ್ಮ ರಾಮೇಶ್ವರ್ ಖುಷಿ ಪಡೋರಾಗ ಮಾಡಿಸಿ ಡ್ಯಾನ್ಸ್ ಮಾಡಿಸಿ ಹೇಳ್ತೀನಿ ಮಾಡಿಸಿ ಖುಷಿ ಪಡಲಿ ಅವನು. ಅವನು ಖುಷಿ ಪಡೋದೇ ಅವ್ರಿಗೆ ಇಷ್ಟ ಅಲ್ವಾ, ಅವ್ರು ಅವ್ರಿಗೋಸ್ಕರನೇ ಅವ್ರ ಕೆಲಸ ಮಾಡೋದು, ಅವ್ರನ್ನ ಖುಷಿ ಪಡೋದೇ ಅವ್ನು ಅವ್ರಿಗೆ ಇಷ್ಟ. ಹಂಗೆ ಮಾಡ್ತೀವಿ ಅನ್ನೋ ಮಕ್ಕಳನ್ನ ತುಂಬ ಇಷ್ಟಪಟ್ಟು ಮಾಡಿಸ್ತೀವಿ ನಾವು ಅಂತ. ಅಲ್ಲಿ ಮೈಸೂರು ಕರ್ಕೊಂಡೋಗಿದ್ರಲ್ಲ, ಅವ್ರ ಹತ್ರನೂ ಮಾತಾಡಿಸಿದ್ರು ನನ್ನ ಹತ್ರ, ಇವರಿಷ್ಟು ಇದು ಮಾಡೋರು ನೋಡಿ ಎಷ್ಟು ಆಕ್ಟಿವ್ ಆಗವನೇ ಹುಡುಗ, ಆ ಥರ ಮಾಡಬೇಕು ಬೇರೆ ಪೇರೆಂಟ್ಸೂ, ಆ ಥರನೇ ಮಾಡಬೇಕು ಇವ್ರ ಥರನೇ ಮಾಡಿ, ಈ ಥರ ಮಕ್ಕಳನ್ನ ಯಾರು ದೂರ ತಳ್ಳಬೇಡಿ ಆ ಥರ ಮಕ್ಕಳು ಅಂದ್ಬಿಟ್ಟು. ಆಮೇಲೆ ಬಂದಾಗ ಫಸ್ಟ್ ಮಕ್ಕಳನ್ನ, ಮಕ್ಕಳು ಯಾರೇ ಇರಲಿ ಯಾರೇ ಬರಲಿ, ಫಸ್ಟ್ ಅವ್ರನ್ನ ಮಾತಾಡಿಸ್ಬೇಕು ಮನೇಲಿ. ಅವ್ರು ಹೊರಗಡೆ ಇದ್ರೆ ಫಸ್ಟ್ ಅವ್ರನ್ನ ಮಾತಾಡಿಸಿ ಒಳಗೆ ಬರಬೇಕು, ಇವ್ರನ್ನೇನು ಮಾತಾಡ್ಸೋದು ಅಂತ ಯಾರೋ ಹೊರಗಡೆ ಹೋಗ್ಬಾರದು ಒಳಗಡೆಗೆ ಸುಮ್ಮನೆ. ಫಸ್ಟ್ ಅವ್ರು ನಾನು ಯಾರೇ ಬಂದರೂ ಹಂಗೆ ಹೇಳೋದು, ನನ್ನ ಮಗ ಇರ್ತಾನೆ ಹೊರಗಡೆ ಅವನ್ನೇ ಕೇಳಿ ಎಲ್ಲಾನು ಹೇಳ್ತಾನೆ ಆನ್ಸರ್ ಮಾಡ್ತಾನೆ ಅಂತಾನೆ ಹೇಳೋದು. ಅವನೇ ಆನ್ಸರ್ ಮಾಡ್ತಾನೆ ನಿಮಗೆ, ನಮ್ಮ ಅಮ್ಮ ಒಳಗೈತೆ ಹೊಲಕ್ಕೆ ಹೋಗೈತೆ ಬೇರೆ ಕಡೆ ಅದೇ ಏನೇ ಇದ್ರು ಅವನೇ ಹೇಳ್ತಾನೆ ಅವನೇ ಆನ್ಸರ್ ಮಾಡ್ತಾನೆ. ನೀವು ಫಸ್ಟ್ ಬಂದ್ರೆ ನಾನು ಇಲ್ದ್ರೆ ನನ್ನ ಮಗ ಇರ್ತಾನೆ ಬಾಗ್ಲಲ್ಲಿ ಅವನ್ನ ಕೇಳಿ ಅಂತೀನಿ ಫಸ್ಟ್, ಎಲ್ಲಾನು ಅವನೇ ಆನ್ಸರ್ ಮಾಡ್ತಾನೆ. ಅದ್ನ ಹೇಳ್ತೀನಿ ನಾನು ಯಾರಿಗಾದ್ರು ಫಸ್ಟ್ ಬಂದು ಅವನ್ನೇ ಕೇಳ್ತಾರೆ ಯಾರಾದ್ರೂ ಹೇಳ್ಬಿಟ್ಟಿದ್ದೀನಲ್ಲ ಯಾರಾದ್ರೂ ಬಂದ್ರು ಅವನ್ನೇ ಮಾತಾಡ್ಸೋದು ಫಸ್ಟ್ ಕೇಳೋದು. ಆ ಥರ ಇರ್ಬೇಕು ಯಾರೇ ಪೇರೆಂಟ್ಸ್ ಆಗಲಿ. ನಾನು ಕೇಳ್ಕೊಳ್ಳೋದು ಏನಂದ್ರೆ, ಯಾರು ಬಂದರೂ ಅವನ್ನೇನು ಮಾತಾಡಿಸ್ಬೇಕು, ಅವ್ನಿಗೆ ಗೊತ್ತಿಲ್ಲ ಏನು ಅನ್ನೋ ಥರ, ಅವಳೇ ಆಗಲಿ ಹುಡುಗಿನೇ ಆಗಲಿ ಹುಡುಗ ಆಗಲಿ ಅವ್ರಿಗೇನು ಗೊತ್ತು ಅವ್ರನ್ನೇನು ಮಾತಾಡ್ಸೋದು ಅಂದ್ಬಿಟ್ಟು ಸುಮ್ಮನೆ ಹೊರಟೋಗ್ಬಿಡ್ಬಾರ್ದು. ಫಸ್ಟ್ ಅವ್ರನ್ನ ಮಾತಾಡಿಸ್ಬೇಕು, ಆಗ ಅವ್ರಿಗೆ ಖುಷಿ ಆಯ್ತದೆ ನಮ್ಮನ್ನ ಮಾತಾಡ್ಸಿದ್ರು ಯಾರೇ ಆಗಲಿ. ಅವ್ರನ್ನ ನಾವು ಪರಿಚಯ ಮಾಡ್ಕೋಬೇಕು, ಅವ್ರ ಬುದ್ಧಿ ಇರ್ತದೋ ಇರೋದಿಲ್ವೋ ನಾವು ಒಂದ್ಸಲ ಮಾತಾಡ್ಸಿ ನೋಡ್ಬೇಕು ಅವ್ರನ್ನ. ಇವನು ಬ್ರಿಲಿಯಂಟ್ ಮಾತಾಡಿಸ್ ತಕ್ಷಣ ಪಟ್ಟಂತ ಹೇಳ್ತಾನೆ ಆನ್ಸರ್ ಮಾಡ್ತಾನೆ, ನಮ್ಮಮ್ಮ ಇಲ್ಲೋಗದೆ ಅಲ್ಲೋಗದೆ ಇಲ್ಲದೆ ಇಲ್ಲದೆ ಅಂತಾನೆ ಹೇಳ್ತಾನೆ. ಬೇರೆಯವರು ಮಕ್ಕಳು ಹಂಗಿರಲ್ಲ, ಕೆಲವು ಎಲ್ಲ ಹಂಗಿರಕ್ಕಿಲ್ಲ, ಬುದ್ಧಿಮಾಂದ್ಯ ಮಕ್ಕಳು ಇರ್ತಾರೆ, ಕಿವಿ ಕೇಳಿಸ್ತಾ ಇರೋ ಮಕ್ಕಳು ಇರ್ತಾರೆ, ಎಲ್ಲ ತರದ ಮಕ್ಕಳು ನೋಡಿ ನಿಜವಾಗ್ಲು ನಮ್ಮ ಕಳ್ಳು ಕಿತ್ಕೊಳಂಗಾಗೈತೆ ಗೊತ್ತಾ. ನನಗೆ ಎಷ್ಟು ಸಂಕಟ ಆಗೈತೆ ಅಂದ್ರೆ, ವಿವೇಕಾನಂದ ಇದರಲ್ಲಿ ಹೋದಾಗ ನನ್ನ ಮಗನೇ ಚೆನ್ನಾಗವನೇ ಗಣಪ್ಪ ಅನ್ಕ ಬಂದಿದ್ದೀನಿ ನಾನು ಎಷ್ಟೋ ಸಲ ಬೇರೆ ಮಕ್ಕಳನ್ನೆಲ್ಲ ನೋಡಿದಾಗ. ಅವ್ರಿಗೆ ಹೇಳೋದು ನಾನು, ಯಾರು ಆ ಥರ ಬೇಜಾರು ಮಾಡಬೇಡಿ, ಎಲ್ಲ ಅವರ ಮಕ್ಕಳು ಮಕ್ಕಳೇ ದೇವ್ರ ಮಕ್ಕಳು ಅವರು ಅಂದ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಇರೋ ತನಕ, ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ, ಖುಷಿ ಪಡಿ, ಅವರು ದೇವರು ನಮ್ಮ ಮನೇಲಿ ಅದೇ ದೇವರು ಅಂತ ಖುಷಿ ಪಡಿ. ಅದನ್ನೇ ಹೇಳೋದು ನಾನು ಅಷ್ಟೇ ಅಷ್ಟೇ.
1: ಅಂದರೆ ನಿಮ್ಮ ಮಗನ ಬೌದ್ಧಿಕ ಶಕ್ತಿ ತುಂಬ ಅತ್ಯುತ್ತಮವಾಗಿದೆ. ಈ ನಿಟ್ಟಿನಲ್ಲಿ ಅವರು ನಿಮಗೆ ಕೆಲವೊಂದು ಸೂಚನೆಗಳು ಕೊಡೋ ಮೂಲಕ ನಿಮ್ಮ ಒಂದು ಪ್ರತಿಫಲಕ್ಕೆ ಶ್ರಮ ಅನ್ನೋದು ಸಿಗ್ತಾ ಇದೆ.
0: ನನ್ನ ಮಗ ಮನೇಲಿ ಇಲ್ಲ ಅಂದರೆ ನನಗೆ ಒಂದಿನೂ ಇರೋಕ್ಕಾಗಲ್ಲ. ನನಗೇನೇ ಹುಷಾರಿಲ್ಲದೆ ಇರ್ಬೋದು, ನನಗೆ ಆರೋಗ್ಯ ಸರಿ ಇಲ್ಲದೆ ಇದ್ರು ನನಗೆ ಹುಷಾರಿಲ್ಲ ಅಂದ್ರೆ ನನ್ನ ಮಗ ಎಲ್ಲರೂ ಹೋಗ್ಲಿ ನಾಲ್ಕು ದಿನ ಯಾರು ನೋಡ್ಕೊಳ್ಳಿಕನಪ್ಪ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನನ್ನ ಮಗನಿಗೆ ಮನೇಲಿ ಇಲ್ಲ ಅಂದ್ರೆ ನನಗೆ ಇರೋಕ್ಕೂ ಆಗಲ್ಲ.
1: ಏನ್ ಶಿಕ್ಷಣ ಪಡ್ಕೊಂಡಿದ್ದಾರೆ ಅವರು?
0: ಸವೇಂದ್ರ ತನಕ ಅಡ್ಮಿಷನ್ ಮಾಡಿದ್ವಿ, ಸ್ವಯಂ ಸೇವಕಿಯ ಮನೆಗೆ ನೇಮಿಸಿದ್ರು. ಬರೇ ಪೂರ್ಣಿಮಾ ಮೇಡಮ್ ರಮೇಶ್ವರ್ ಬಂದು ಮಾತಾಡಿ ಸ್ಕೂಲ್ ಕಡೆಯಿಂದ ಸ್ವಯಂ ಸೇವಕಿಯಾಗಿ ಒಂದು ಹುಡುಗಿನ 800 ಹುಡುಗಿನ ಇಲ್ಲಿಗೆ ನೇಮಿಸಿದ್ರು. ಬಂದು ಪಾಠ ಮಾಡ್ತಿದ್ದು, ಸ್ಯಾಲ್ರಿ ಕೊಡ್ತಿದ್ರು ಅವರು. ಸ್ವಲ್ಪ ದಿನ ಆದ್ಮೇಲೆ ಅವರು ಬರಲಿಲ್ಲ ಸ್ವಲ್ಪ. ಆಮೇಲೆ ಮಹಾದೇವ್ ಸರ್ ಅಂತಿದ್ರು ಇಲ್ಲಿ, ಇವ್ರಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಓಡಾಡ್ತಿದ್ರು. ಇವರೆಲ್ಲ ಮಾತಾಡಿ ತಾಯ್ದಿರೇ ಮಾಡ್ಬೋದು ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಅದೊಂದು ಸ್ವಲ್ಪ ನಾನೇ ಮನೇಲೆ ಮಾಡ್ಕೋತಿದ್ದೆ. ನಾನು ಸ್ವಲ್ಪ ಓದಿದ್ದೀನಲ್ವಾ, ನಾನೇ ಮಾಡ್ಕೋತಿದ್ದೆ ಇವನಿಗೆ ಕ್ಲಾಸ್. ಅಕ್ಷರ ಪರಿಚಯ ಮಾಡೋದು ಆಟ ಸಾಮಾನೆಲ್ಲ ಕೊಟ್ಟಿದ್ರು ಇದ್ರ ಕಡೆಯಿಂದ. ಪೂರ್ಣಿಮಾ ಅವ್ರು ಕೊಡಿಸಿದ್ರಲ್ವಾ, ಅವೆಲ್ಲ ಆಟ ಆಡ್ಸೋದು, ಇದನ್ನ ಗುರುತಿಸು, ಇದು ಇದು ಇದು ಇದು ಅಂತೆಲ್ಲ ಹೇಳ್ಕೊಡೋದು. ಆಮೇಲೆ ಕಾಲು ಇವನು ಸರಿಯಾಗಿ ಆಗ್ತಿರ್ಲಿಲ್ಲ, ಹಿಂಗೆ ಕ್ರಾಸ್ ಮಾಡಿ ಮಾಡಿ ಹಿಂಗೆ ಉಲ್ಟಾ ಮಾಡ್ಕೊಂಡು ಕೂತ್ಕೋತಿದ್ದ. ಇವೆರಡು ಕಾಲನ್ನೂ ಹಿಂಗೆ ಮಾಡ್ಕೊಂಡು ಕೂತ್ಕೊಳ್ಳೋನು ಎರಡು ಕಾಲುವೆ. ಅವಾಗ ನಾವು ಜಾಸ್ತಿ ನೆಲದಲ್ಲಿ ಕೂರ್ಸೋಕೆ ಅಭ್ಯಾಸ ಮಾಡಲಿಲ್ಲ. ಅವಾಗ ಅಲ್ಲಿ ಮೇಡಮ್ ಹೇಳಿದ್ರು, ಕಂಚಿನಲ್ಲಿ ಕರ್ಕೊಂಡೋದಾಗ ಅಲ್ಲಿ ಬಂದಿದ್ರಲ್ವಾ ಮೇಡಮ್ ಬೇರೆಯವರು, ನಮಗೆ ಕೋಚಿಂಗ್ ಕೊಡ್ತಿದ್ರಲ್ಲ ಹಿಂಗೆ ಪೇರೆಂಟ್ಸ್ಗಳಿಗೆ, ಅವಾಗ ಅವ್ರು ಹೇಳಿದ್ರು ಈ ಥರ ಕಾಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ನಿಗೆ ಆಪ್ರೇಷನ್ ಮಾಡಿಸ್ಬೇಕಾಗುತ್ತೆ ನೀವು ಅಂತ. ಅವನು ಅದನ್ನ ಅರ್ಥ ಮಾಡ್ಕೊಬಿಟ್ಟ, ಈ ಥರ ಆಗಾಗ್ಬಿಡುತ್ತೆ, ಈ ಥರ ಆದಾಗ

0: ಇಲ್ಲಿ ಕುಂಡಿ ಈ ಸೈಡ್ ಸೈಡ್ ಇದಾ ಸೈಡ್ ಕ್ರಾಸ್ ಆಗ್ಬಿಡ್ತದೆ ಇಲ್ಲಿ ಮೂಳೆ, ಅವಾಗ ಆಪರೇಷನ್ ಮಾಡ್ಬೇಕಾಯ್ತದೆ, ನಿಂಗೆ ಎತ್ತಿಸಿ ನೋಡು ನೀನು ಅಂತ ಹೇಳಿದ್ರು ಅವರು. ಅಷ್ಟೇ ಅರ್ಥ ಮಾಡ್ಕೊಂಡ ಅವನು. ಮಾಡ್ಕೊಂಡಾದ್ಮೇಲೆ ಅವಾಗಿಂದ ಈ ತರ ಕೂರೋದೇ ಇಲ್ಲ, ಈಗ ಚೇರ್ ಮೇಲೆ ಕೂರ್ತಾನೆ, ಇಲ್ಲಾಂದ್ರೆ ಮಂಚದ ಮೇಲೆ ಕೂರ್ತಾನೆ, ಕೆಳಗಡೆ ಕೂತ್ರುನು ಒಂದ್ ಕಾಲು ನೀಡ್ತಾನೆ ಒಂದ್ ಕಾಲು ಮರ್ಚ್ಕೋತಾನೆ, ಆತರ ಮಾಡ್ಕೊಂಡ್ ಕೂರ್ತಾವ್ನೆ. ಈಗ ಆ ಚಿಕ್ಚರ್ ತಗೊಂಡಿರೋದು ಆ ಉದ್ದೇಶಕ್ಕೆ ಊಟ ಮಾಡ್ಸಕ್ಕೆ, ಅದು ಕೂರಿಸ್ತೀವಿ ಅದ್ರಲ್ಲಿ, ನಾವ್ ಇದ್ರಲ್ಲಿ ಕೂತ್ಕೊಂಡು ಊಟ ಮಾಡಿಸ್ತೀವಿ. ಯಾಕೆಂದ್ರೆ ಕೆಳಗಡೆ ಕೂತ್ರೆ ಅವ್ನು ಕಾಲು ಮಡಚ್ಕೊಬಿಡ್ತಾನೆ, ಅದ್ರಿಂದ ಅವನ ಅದ್ರಲ್ಲಿ ಕೂತ್ಕೊಂಡು ನಾವು ಇದ್ರಲ್ಲಿ ಕೂತ್ಕೊಂಡು ಊಟ ಮಾಡಿಸೋದು ಅವನ್ಗೆ.
1: ಮೇಡಮ್, ಈಗ ಅವರ ಬೆಳವಣಿಗೆ ಹಂತ ಹಂತವಾಗಿ ಏಕ್ ಸಾಕ್ತಿತ್ತು? ಈಗ 25 ವರ್ಷ ಅಂತ ಹೇಳಿದ್ರಿ, 1 ವರ್ಷದಲ್ಲಿದ್ದಾಗ್ಲೇ ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ರಿ, ಹಂತ ಹಂತವಾಗಿ ಅವ್ರ ಪರಿಸ್ಥಿತಿ ಹೇಗಿತ್ತು, ಅವ್ರ ಬೆಳವಣಿಗೆ ಹೇಗಿತ್ತು?
0: ಅದೇ ಅಂತವಾಗಿ ಅಂದ್ರೆ 1 ವರ್ಷಕ್ಕೆ ಅವ್ನ್ ಸ್ವಲ್ಪ ಅದೇ ಕೂತ್ಕೊಳ್ಳೂ ಇಲ್ಲ, ಮಾಲಿಕೊಂಡಂಗೆ ಇದ್ದ, ಆ ಕಡೆ ಈ ಕಡೆ ಜಿಗಿತಾನೆ ಇರ್ಲಿಲ್ಲ. 1 ವರ್ಷದಲ್ಲಿ ನಮ್ಗೆ ಗೊತ್ತಾದಾಗ ಅವ್ನ ಆ ಕಡೆ ಈ ಕಡೆ ಜಿಗಿತಾನು ಇರ್ಲಿಲ್ಲ, ಏನು ಇಲ್ಲ, ರೆಸ್ಪಾನ್ಸೇ ಇಲ್ಲ ನಮ್ ಕಡೆ. ಅವ್ನ್ ನಮ್ ಕಡೆ ನೋಡ್ತಾನು ಇರ್ಲಿಲ್ಲ, ನಮ್ಗೆ ಕೈ ಕಾಲು ಆಡಿಸಿ ನಮ್ಗೆ ಏನ್ ಬೇಕು ಬೇಡಗಳು ಏನು ಹೇಳ್ತಿರ್ಲಿಲ್ಲ ಅವನು. ಅದೇನು ನಮ್ಗೆ ಗೊತ್ತೇ ಆಯ್ತಿರ್, ಸುಮ್ಮನೆ ನಮ್ ಇಷ್ಟ ಬಂದ್ ನಮ್ ಟೈಮ್ ಊಟ ಮಾಡಿಸ್ಬೇಕು, ಅವ್ನಿಗೆ ಏನ್ ತಿನ್ಸ್ಬೇಕು ಅದನ್ನ ತಿನ್ಸ್ಬೇಕು, ಅವ್ನಿಗೇನ್ ಕುಡಿಸ್ಬೇಕು ಅದ್ ಕುಡಿಸ್ಬೇಕು, ಅದ್ ಮಾತ್ರ ನಮ್ಗೆ ಗೊತ್ತಿತ್ತು. ಇವನೇನು ನಮ್ಗೆ ರೆಸ್ಪಾನ್ಸೇ ಮಾಡ್ತಿರ್ಲಿಲ್ವಲ್ಲ ಇದು ಬೇಕು ಇದು ಬೇಡ ಅಂತ, ಅದೇನು ಇಲ್ಲ. 2 ವರ್ಷ ಆದ್ರೂ ಇಲ್ಲ, 5 ವರ್ಷ ಆದ್ರೂ ಇಲ್ಲ, ಎಲ್ಲ ನಾವೇ ಮಾಡಿರೋದು ನಾವು ಅರ್ಥ ಮಾಡ್ಕೊಂಡು. ಅದೇ ಹೇಳಿದ್ನಲ್ಲ, ವ್ಯವಸಾಯ ಮಾಡೋದ್ರು ನಾವು, ವ್ಯವಸಾಯ ಮಾಡೋ ಕಡೆ ಗಮನ ಬಿಟ್ಬಿಟ್ಟು, ಏನಾದ್ರೂ ಆಗ್ಲಿ ಫಸ್ಟ್ ನನ್ ಮಗನ್ ನೋಡ್ಬೇಕು, ನನ್ ಮಗ ಚೆನ್ನಾಗಾಗ್ಬೇಕು, ಈ ಭ್ರಮೇಲಿ ಇದ್ದೋ ನಾವು ಗಂಡ ಹೆಂಡತಿ.
1: ಅಂದ್ರೆ ಇವರೇ ಇರಿ ಮಗ.
0: ಇವನೇ ದೊಡ್ಡ ಮಗ, ಇವನೊಂದು ಇದನ್ನ ಮಾಡ್ಬೇಕು ಫಸ್ಟ್, ನಾವು ನಡಿಯೋ ತರ ಮಾಡ್ಬೇಕು ಅನ್ನೋ ಭ್ರಮೇಲೆ ಬದುಕ್ತೇವೆ ನಾವು 5 ವರ್ಷದ ತನಕ. ಅದಾದ್ರೂ ಇವನ್ ನಡೀಲಿಲ್ಲ, 5 ವರ್ಷ ಆದ್ರೂ ನಡೀಲಿಲ್ಲ. 5 ವರ್ಷದಲ್ಲಿ ಇನ್ನೊಂದು ಪಾಪ ಅದ, ಅವನು ನೋಡ್ಕೊಂಡು ಜೊತೆಗೆ ಇವನು ನೋಡ್ಕೊಂಡು ವ್ಯವಸಾಯದ ಕಡೆ ಗಮನನೆ ಬಿಟ್ಟು. ನಮ್ಗೆ ಆದಾಯ ಮಾಡಕ್ಕೆ ಆಗ್ಲಿಲ್ಲ, ಸಾಲನು ಕೊಟ್ಟಿದ್ರು ಬೇರೆ ಆದಾಗ, ಅದ್ರಲ್ಲಿ ನಮ್ಗೆ ತುಂಬಾ ಸಮಸ್ಯೆ ಆಗೋಯ್ತಾಗ. ಅದ್ರಿಂದ ನಾವ್ ಇನ್ನೂ ಚೇತರಿಸ್ಕೊಳಕ್ ಆಗಿಲ್ಲ, ಇವನ್ ಕಡೆನೆ ಜಾಸ್ತಿ ಇದಾಯ್ತಲ್ವಾ. ಆಮೇಲೆ ಅವನ್ನ ಸಾಕ್ಬೇಕು ಇವನ್ನ ಸಾಕ್ಬೇಕು ಸಂಪಾದನೆ ಮಾಡ್ಲೇಬೇಕು, ಇವನ್ಗೆ ತುಂಬಾ ಖರ್ಚು ಬೀಳ್ತದೆ, ಇವನ್ ಕಡೆ ಒಂದ್ ಕಡೆ ಹಾಸ್ಪಿಟಲ್ ಕರ್ಕೊಂಡು ತಿರ್ಗ್ಬೇಕು, ಅದಕ್ಕೆ ದುಡ್ಡು ಬೇಕು, ಎಲ್ಲ ತುಂಬಾ ಖರ್ಚು ಬೀಳ್ತದೆ. ಇವನ್ಗೆ ಮಾಡದ, ನಾವೇ ತಿನ್ನಕ್ ಮಾಡ್ಕೊಳ್ಳದ, ಅವನ್ನೇ ಸಾಕದ, ಈಗ ಅವನ್ನ ಕಾನ್ವೆಂಟಿಗೆ ಸೇರಿಸ್ಬೇಡ್ವಾ, ಈಗ ಅವನು 3 ವರ್ಷ ಆದ್ಮೇಲೆ ಅವನ್ ಕಾನ್ವೆಂಟಿಗೆ ಸೇರಿಸ್ಬೇಕು, ಇವನೇನೋ ಈ ತರ ಅದ, ಅವನ್ನಾದ್ರೂ ಒಂದು ಎಜುಕೇಶನ್ ಕೊಡಿಸ್ಬೇಡ್ವಾ, ಆ ತರ ಇದು ನಮ್ಗೆ. ಅವನು ದೇವ್ರು ಬೇಡಿದೀನಿ, ಚೆನ್ನಾಗಾರು ಕೊಡಪ್ಪ ದೇವ್ರೆ, ಇನ್ನೊಬ್ಬನಾರವೇ ಇನ್ನೊಂದು ಗಂಡ ಮಗು ಕೊಡು ಚೆನ್ನಾಗಿ ಕೊಡು ಅಂತ. ಅವನ್ನ ಚೆನ್ನಾಗಿ ಕೊಟ್ಟನಲ್ವ, ಅವನ್ನಾರು ಚೆನ್ನಾಗಿ ಸಾಕ್ಬೇಕು ಓದಿಸ್ಬೇಕು, ಅದಕ್ಕೋಸ್ಕರ ಕಷ್ಟಪಟ್ಟು ಇಷ್ಟು ತನಕ ಅವನು ಓದಿಸಿದ್ದೀನಿ, ಅವನು ಇಂಜಿನಿಯರ್ ಓದಿಸಿದ್ದೀನಿ ಇಲ್ಲಿ ತನಕ, ಇಂಜಿನಿಯರ್ ಮುಗ್ದದೆ. ಇವನ್ 25 ವರ್ಷ ಸಾಕಿದ್ದೀನಿ, ಇಷ್ಟು 7 ವರ್ಷಕ್ಕಾದೆ ಇವನು ಎದ್ದು ಕೂರ್ತಾನೆ ಅಂತ, ಎದ್ದು ಕೂತ. ಅಷ್ಟು ಶ್ರಮ ಪಟ್ಟು ನಾವು, ನಮ್ಮ ಶ್ರಮದಿಂದ ನಾವು ನಮ್ಮ ಆರೈಕೆಯಿಂದ ಎದ್ದು ಕೂತ. ಕೂತ್ಕೊಳ್ಳಂಗಾಗಿ ನಡೀತಿರ್ಲಿಲ್ಲ ಅವಾಗ, ನಾವು ವಿವೇಕಾನಂದ ಕರ್ಕೊಂಡು ಹೋಯ್ತಿದ್ದಕ್ಕೆ ನಡೀತಿರ್ಲಿಲ್ಲ, ಕೂತ್ಕೋತಿದ್ದು. ಅಲ್ಲೂ ಕರ್ಕೊಂಡೋದ್ಮೇಲೆ ಅವರು ಈ ತರ ಎಲ್ಲ ಮಾಡಿಸಿ, ಎಕ್ಸಸೈಸ್ ಮಾಡಿಸಿ, ಅದು ಮಾಡಿಸಿ ಇದು ಮಾಡಿಸಿ ಅಂತೆಲ್ಲ ಹೇಳಿದ್ಮೇಲೆ ಸ್ವಲ್ಪ ಎಕ್ಸಸೈಸು ಕ್ಯಾಂಪ್ಗೆ, ಅವಾಗ ಆಯಿಲ್ ಮಸಾಜ್ ಎಲ್ಲ ಮಾಡಿದ್ರು ಮನೇಲೂ ಈ ಥರನೇ ಮಾಡಿ, ಕರ್ಕೊಬನ್ನಿ ತುಂಬ ದೂರ ಕರ್ಕೊಂಡೋಗಕ್ಕಾಗಲ್ಲ ಸರ್ಗುರ್ಗೆ, ಇವರು ವ್ಯವಸಾಯ ಮಾಡಬೇಕು ಕರ್ಕೊಂಡೋಗಕ್ಕಾಗಲ್ಲ, ನನ್ನ ಎತ್ಕೊಂಡು ಬಸ್ಸಲ್ಲಿ ಹೋಗೋಕ್ಕೂ ಆಗಲ್ಲ ನನಗೆ, ಅದರಿಂದ ನಾವು ಕರ್ಕೊಂಡೋಗಲಿಲ್ಲ. ಮನೇಲೇ ಪ್ರಯತ್ನ ಮಾಡಿದೆ, ಮಾಡಿ ಮಾಡಿ ಸುಮಾರು ಒಂದು 10 ವರ್ಷಕ್ಕೆ ಇವನು ಸುಮಾರಾಗಿ ನಡೆಯಂಗಾದ, ಇಲ್ಲಿಂದ ಆಚೆಗೆ ಒಂದು ಸ್ವಲ್ಪ ಮೆಲ್ಲೆ ನಡೆಯಂಗೆ. ಎಷ್ಟು ಸಲ ಬಿದ್ದವನೆ ಅಂದರೆ ಅವ್ನ ತಲೆಯಲ್ಲಿರೋ ಗಾಯದ ಗುರುತುಗಳು ಲೆಕ್ಕ ಹಾಕೋಕ್ಕಾಗಲ್ಲ, ಅಷ್ಟೈತೆ ಅವ್ನ ತಲೆ ಒಳಗಡೆ. ಬಿದ್ದಾಗೆಲ್ಲ ಸಂಕಟ ಪಟ್ಟಿದ್ದೀನಿ, ಯಾಕಪ್ಪ ದೇವ್ರೆ ಈ ತರ ಎಲ್ಲ ಕಷ್ಟ ಕೊಡ್ತೀವಿ, ನನಗೆ ಕೊಟ್ಟಿದೀಯೋ ಬೇರೆಯವ್ರಿಗೆಲ್ಲ ಕೊಟ್ಟಿದೀಯೋ ದೇವ್ರೆ ಅಂತೆಲ್ಲ ದೇವ್ರಿಗೆಲ್ಲ ಬೈದಿದ್ದೀನಿ. ನಾನೇ ಇರಬಾರ್ದು, ಇವನ್ನು ಸಾಯಿಸ್ಬಿಟ್ಟು ನಾನು ಸತ್ತೋಗ್ಬಿಡ್ಬೇಕು ಅನ್ಸ್ಬಿಟ್ಟದೆ ಎಷ್ಟೋ ಸಲ. ಬೇರೆ ಟೈಮಲ್ಲಿ ನನಗೇನು ಅನಿಸಿಲ್ಲ, ನನ್ನ ಮಗ ದೇವ್ರು ಅಂದ್ಕೊಂಡು ಮಾಡಿದ್ದೀನಿ. ರಕ್ತ ಸುರಿಸುವಾಗ ಅವನ್ನ ಚೆನ್ನಾಗಿಟ್ಟಿಲ್ಲ ಅಲ್ವಾ, ಅವ್ನ ಪಾಡ್ಗೆ ಅವ್ನು ಕೆಲಸ ಮಾಡ್ಕೊಂಡಿರಂಗ್ ಶಕ್ತಿ ಕೊಡಪ್ಪ ದೇವ್ರೆ, ಯಾಕಿಂಗ್ ರಕ್ತ ಎಲ್ಲ ಸುರಿಸ್ತೀಯಾ ನಮ್ಮ ಮುಂದೆ, ಅದನ್ನು ನೋಡ್ಬೇಕಾ ನಾನು ಅಂತೆಲ್ಲ ಕಣ್ಣೀರ್ ಬಿಟ್ಟಿದ್ದೀನಿ ನಾನು ಎಷ್ಟೋ ಸಲ. ಹಂಗ್ ಮಾಡಿ ಮಾಡಿ ಇವಾಗ ಬೀಳೋದಿಲ್ಲ, ಏನಿಲ್ಲ, ಅವ್ನ ಪಾಡ್ಗವ್ನು ಹೋಯ್ತೇನೋ ಅಷ್ಟೊಂದು ಹೋಯ್ತಾನೆ, ಅವ್ನ ಕೆಲಸ ಮಾಡ್ಕೋತಾನೆ. ನಾವ್ ಇಲ್ದೇ ಇದ್ರು ಹೇಳ್ಬಿಟ್ಟಿದೀವಿ, ಬಾಗ್ಲಾಕು ವಾಶ್ರೂಮ್ಗೆ ಹೋಗು, ಇಲ್ಲೇ ಪಕ್ಕದಲ್ಲಿ ವೇಸ್ಟ್ ಏನ್ ಮಾಡಿಸಿದೀವಿ, ಅವ್ನು ಹೆಂಗ್ ಬೇಕಂಗ್ ವ್ಯವಸ್ಥೆ ಮಾಡಿಸಿದೀವಿ, ಹೋಗ್ಬಿಟ್ಟು ನೀನ್ ಕೆಲಸ ಮುಗಿಸ್ಕೋ. ನಾವು ಹಂತಗಳೇನು ಮಾಡಿಸಿಲ್ಲ, ಎಲ್ಲೂ ಅಷ್ಟೇ ಒಂದೇ ಮಟ್ಟ ನಮ್ಮನೆ ಲೆವೆಲ್ಲು. ನಾವಿಲ್ಲ ಅಂದ್ರೆ ಡೋರ್ ಹಾಕೋ, ಅದನ್ನು ಮಾಡ್ಕೋತಾನೆ. ನಮ್ಗೆ ಗೊತ್ತಿರೋರು ಯಾರು ಬಂದು ಏನಾರು ಕೂಗ್ದಾಗ ನಿನ್ಗೆ ಕಿಟ್ಕಿಲ್ ನೋಡು, ನಮ್ಮವ್ರು ಇವ್ರು ಅಂತ ಗೊತ್ತಾದಾಗ ನೋಡ್ಬಿಟ್ಟು ಬಾಗ್ಲು ತೆಗಿ, ನಮ್ಮವ್ರು ಅಲ್ಲ ಇವ್ರು ಅಂತ ಅಂದಾಗ ಬಾಗ್ಲು ತೆಗಿಬೇಡ, ನಾವು ಜಮೀನಲ್ಲಿ ಕೆಲಸ ಮಾಡುವಾಗ ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡ ಅವನವನೀಗ ಆತರ ಎಲ್ಲ ಅರ್ಥ ಮಾಡ್ಕೊಂಡು ಹೆಂಗ್ ಬೇಕಂಗ್ ಬದಲಾವಣೆಗಳು ಬದಲಾವಣೆಗಳು ದಿನ ದಿನ ವರ್ಷ ವರ್ಷದಲ್ಲಿ ಅವನ ಬದಲಾವಣೆಗಳು ಚೇಂಜ್ ಆಯ್ತು. ನಾವು ಜಾಸ್ತಿ ಅವನ ಕಡೆ ಗಮನ ವಹಿಸ್ತೋ, ಜಾಸ್ತಿ ಅವನ್ನ ಮಾತಾಡ್ಸಿದ್ವಲ್ಲ, ತಿಳಿಸಿ ತಿಳಿಸಿ ಎಲ್ಲಾನು ಹೇಳ್ಕೊಟ್ಟ ನೋಡಿ, ಅದರಿಂದ ಅವನಿಗೆ ತುಂಬಾ ಅವನು ಬ್ರಿಲಿಯಂಟ್ ಆಗ್ಬಿಟ್ಟ, ನಮ್ಗಿಂತನು ಬ್ರಿಲಿಯಂಟ್.

0: ಆಗ್ಬಿಟ್ಟವನೀಗ. ಅವ್ನ್ ಫೋನ್ ಯೂಸ್ ಮಾಡೋದು, ಅವ್ನ್ ಟಿವಿ ಹಾಕೊಂಡ್ ನೋಡೋದು, ಆ ಟಿವಿಲಿ ಏನಾದ್ರು ಆದ್ರೆ ಪಟ್ಟಂತ ಅದನ್ನ ಸರಿ ಮಾಡೋದು, ರಿಮೋಟ್ ತಗೊಂಡು ಮತ್ತೆ ಫೋನ್ ಅಲ್ಲಿ ಏನ್ ಮಯ ಮಾಡ್ಬೇಕಾದ್ರು ಮಾಡೋದು, ಏನೇ ಒಂದ್ ಬುಕ್ ಮಾಡ್ಬೇಕಾದ್ರು ಪಟ್ಟಂತ ಫೋನ್ ಅಲ್ಲಿ ಬುಕ್ ಮಾಡ್ತಾನೆ, ಆರ್ಡರ್ ಮಾಡ್ಬೇಕಾರೆ. ಅವೆಲ್ಲ ತಲೆ ಓಡ್ತೈತೆ. ಅವನ್ಗೆ ಕೈಯಲ್ಲಿ ಕೆಲಸ ಮಾಡಕ್ ಆಗಲ್ಲ ಅನ್ನೋದೇ ನನಗೆ ಚಿಂತೆ. ಅವನೇನಾರು ಮಾಡ್ತೀನಿ ಅಂತ ಕೈಯಲ್ಲಿ ಒಂದು ಗ್ರಿಪ್ ಇದ್ರೆ ಹೇಳಿ ಅವ್ನ್ ಏನಾರು ಕೆಲಸ ಮಾಡಿಸೇ ಮಾಡಿಸ್ತಿದ್ದೆ. ನನ್ಗ ಅದ ಆಸೆ. ಅವನು ಅವ್ನ ಏನ್ ಹೇಳ್ತಾನೆ ಗೊತ್ತಾ, ಈಗ ನೀನ್ ಇರೋ ತನಕ ನನ್ನ ನೋಡ್ಕೋತಿ, ನೀನ್ ಇಲ್ಲ ಅಂದ್ರೆ ನನ್ನ ಯಾರು ನೋಡ್ಕೋತಾರೆ ಅಂತಾನೆ.
1: ಅಂದ್ರೆ ಅವ್ರು ಸನ್ನೆ ಮೂಲಕ ಕೆಲವೊಂದು ಸೂಚನೆಗಳನ್ನ ಈಗ್ಲೂ ಕೊಡ್ತಾ ಇದಾರೆ ನಿಮ್ಗೆ.
0: ಈಗ್ಲೂ ಅವನು ನೀನ್ ಇರೋ ತನಕ ನನ್ ನೋಡ್ಕೋತಿ, ಆಮೇಲೆ ಯಾರು ನೋಡ್ಕೋತಾರ ನನ್ನ. ತಮಯ ಅವನ ಹೆಂಡತಿ ಕರ್ಕೊಂಡು ಹೋಯ್ತಾನೆ ಬೆಂಗಳೂರಿಗೆ ಅವನ್ ಕೆಲ್ಸಕ್ ಹೋದ್ರೆ, ನನ್ನ ಯಾರು ನೋಡ್ಕೋತಾರೆ ಅಂತ. ಆಗ ನಾನಿಲ್ಲ ಅಂದ್ರೆ ನಿನ್ನೆ ಏನೋ ಆಯ್ತದೆ ಬುಡ ಮಗ್ನೆಯಾಗ. ಖುಷಿ ಪಡಿಸೋದ ಅವನ್ನ ಏನಂದ್ರೆ ಬೇಜಾರ್ ಮಾಡ್ಸಲ್ಲ ನಾನು, ನೀನು ಸತ್ತೋಗ್ಬಿಡು ನಾನು ಸತ್ತೋಗ್ಬಿಡದ ಈಗ್ಲೇ ಸತ್ತೋಗ್ಬಿಡದ ಅಂತ ಅನ್ನಲ್ಲ ನಾನು. ಖುಷಿ ಪಡಿಸ್ತೀನಿ ನಾನಿರೋ ತನಕ, ನಾನ್ ಚೆನ್ನಾಗಿ ಇಡ್ತಾನೆ ದೇವ್ರು. ಯಾಕೆ ಹೇಳು, ನೀನು ದೇವ್ರ ತರ ನನ್ ಮನೇಲಿ ಇದೀಯಾ, ಅದಕ್ಕೆ ನಿನ್ನ ನೋಡಕ್ಕೆ ದೇವ್ರು ನನ್ನ ಚೆನ್ನಾಗಿ ಇಡ್ತೇ ಇರ್ತಾನೆ. ಆಮೇಲೆ ನಾನಿಲ್ಲ ಅಂದಾಗ ನಿಂದೇನೋ ಆಯ್ತದೆ, ಅಷ್ಟೊತ್ತಿಗೆ ನಿನ್ಗೂ ವಯಸ್ಸಾಯ್ತದೆ, ಅವಾಗ ಏನೋ ಆಯ್ತದೆ ಬಿಡು ಮಗನೆ. ನೀನ್ ಯಾಕೆ ತಲೆ ಕೆಡಿಸ್ಕೊತೀಯ ಅದ್ರ ಬಗ್ಗೆ ಎಲ್ಲ, ಈಗ್ಲೇ ಮೂರ್ ಟೈಮ್ ಊಟ ಮಾಡು, ಚೆನ್ನಾಗಿರು, ನಾನ್ ಚೆನ್ನಾಗಿ ನೋಡ್ಕೊಂಡಿವ್ನಿತಾನೆ, ಖುಷಿಯಾಗಿರು ಅಷ್ಟೇ. ನಿಂಗೇನ್ ಬೇಕು, ನಿನ್ಗೆ ನಾ ಕರೆಂಟ್ ಇರಕ್ಕಿಲ್ಲ ಮನೇಲಿ, ನಮ್ದು ಒಂಟಿ ಮನೆ, ಯಾರು ಬರಲ್ಲ ಮನೆ ಹತ್ರ, ಬೇಜಾರಾಯ್ತದೆ ನನ್ ಮಗನೆ ಅಂತ ಯು ಪಿ ಎಸ್ ಹಾಕ್ಸಿದೀನಿ ಅದಕ್ಕೋಸ್ಕರ ಟಿವಿ ನೋಡ್ಲಿ, ನನ್ ಮಗ ನಾನ್ ಕೆಲಸ ಮಾಡ್ತಾ ಇರ್ತೀನಿ ಹೊರಗಡೆ, ಬೇಜಾರಾಯ್ತಂದ್ರೆ ಯು ಪಿ ಎಸ್ ಹಾಕ್ಸಿದೀನಿ ಅದಕ್ಕೋಸ್ಕರ, ಮೊಬೈಲ್ ತಗೊಟ್ಟಿದ್ದೀನಿ ಟಚ್ ಫೋನೇ ಬೇಕು ನಿನ್ಗೆ ಅಂತ, ಟಚ್ ಫೋನೇ ತಗೊಟ್ಟಿದ್ದೀನಿ, ಯೂಸ್ ಮಾಡ್ಕೋ. ಬೇಜಾರ್ ಕಳ್ದಾಗ, ಬೇಜಾರಾದಾಗ ಕ್ರಿಕೆಟ್ ಬ್ಯಾಟ್ ಬಾಲ್ ಇರ್ತದೆ ಆಚೆ ಆ ಕೂತ್ಕೊಂಡು ಆಟ ಆಡು, ಒಂದ್ ಸ್ವಲ್ಪ ಹೊತ್ತು ಗಾರೆ ಹಾಕ್ಸಿದೀನಿ, ಸೀಟ್ ಹಾಕ್ಸಿದೀನಿ, ಬಿಸಿಲಲ್ಲಿ ಆಟ ಆಡ್ತಾನೆ ನನ್ ಮಗ ಅಂತ. ಆಟ ಆಡು ಸ್ವಲ್ಪ ಹೊತ್ತು, ಹೊರಗಡೆ ಬೀದಿಗೆ ಹೋಗ್ಬೇಡ, ಮಣ್ಣಲ್ಲೆಲ್ಲ ಇಲ್ಲೇ ಗಾರೆ ಮೇಲೆ ಆಟ ಆಡ, ಅದಕ್ಕೋಸ್ಕರನೇ ಗಾರೆ ಹಾಕ್ಸಿದ್ದು, ಅದಕ್ಕೋಸ್ಕರನೇ ಸೀಟ್ ಹಾಕ್ಸಿದ್ದು. ಮನೆಯೊಳಗೆ ಕೂತೆ ಅವ್ನಿಗೆ ಬೇಜಾರಾಗದ್ ಬೇಡ, ಅವನ್ಗೆ ಮೈಂಡ್ ಫ್ರೀ ಆಗ್ಬೇಕು, ಹೊರಗಡೆ ಹೋಗಿ ಆಟ ಆಡು, ಯಾರು ಇರಲ್ಲ ಮನೆ ಹತ್ರ. ನಾನು ಆ ಕಡೆ ಈ ಕಡೆ ಕೆಲಸ ಮಾಡ್ತಾ ಇದ್ದಾಗ ನೀನು ಆಟ ಆಡು ಇಲ್ಲಿ, ನನ್ನ ಕೂಗು, ಏನಾರು ಬತ್ತು ಮನೆ ಹತ್ರ, ಒಂದು ಆವೇ ಬರ್ಬೋದು, ಒಂದು ಹುಳಾನೇ ಬರ್ಬೋದು, ಅವಾಗ ಕೂಗು. ಹೂ ಅಂದ್ರೆ ನನ್ಗೆ ಪಟ್ಟಂತ ಗೊತ್ತಾಗೋಯ್ತದೆ, ಇಲ್ಲೇ ಕೆಲಸ ಮಾಡ್ತಾ ಇರ್ತೀನಿ ನಾನು, ಈಗ ಹೋಗ್ತಾವ್ ನನ್ ಮಗ ಅಂತ ಪಟ್ಟಂತ ಬರ್ತೀನಿ. ಹಂಗೆ ಮಾಡ್ತೇನೆ, ಬೆಕ್ಕಿರ್ತದೆ ಬೆಕ್ಕು ಮನೇಲಿ, ಏನಾರೋ ಇದಾರು ಬೆಕ್ ಸೌಂಡ್ ಮಾಡ್ತದೆ, ನಾಯ್ ಸೌಂಡ್ ಮಾಡ್ತದೆ, ಒಂದು ಹಾವು ಬರ್ಲಿ ಒಂದ್ ಚೇಳು ಬರ್ಲಿ ಸೌಂಡ್ ಮಾಡ್ತವೆ ಅವು. ಒಂದ್ ಹುಳ ಬಂದ್ರು ಅವು ಪತ್ತೆ ಮಾಡ್ತವೆ, ಇದು ಬೆಕ್ಕು ನಾಯಿ ಎಲ್ಲ. ಅವನಿದ್ರೆ ಅವನು ಚಾಪೆ ಹಾಕೊಂಡ್ ಅಲ್ಲಿ ಗಾರೆ ಮೇಲೆ ಇಲ್ಲಿ ಕೂತ್ ಮಲಗಿ ಬೇಜಾರಾದ ಚಾಪೆ ಹಾಕೊಂಡಿರ್ತಾನೆ, ಅಲ್ಲಿ ಜಿಂಬ್ ಹಾಕೊಂಡು ಮೊಬೈಲ್ ಯೂಸ್ ಮಾಡ್ತಾ ಇರ್ತಾನೆ, ಬೆಕ್ಕು ಪಕ್ಕದಲ್ಲೆ ಮಲಗಿರ್ತದೆ, ಒಂದ್ ಹುಳ ಬಂದ್ರು ಪಟ್ಟಂತ ಇಡ್ತದೆ. ಆತ ಅಭ್ಯಾಸ ಮಾಡ್ತಿರೋದು.
1: ಅವರು ಬೆಳವಣಿಗೆ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಮನೆ ವಾತಾವರಣ ಆಗಿರ್ಬೋದು, ಸಾಕು ಪ್ರಾಣಿಗಳಾಗಿರ್ಬೋದು, ನೀವು ನಿಮ್ಮ ಮನೆ ಬದಲಾವಣೆಯನ್ನ ಮಾಡ್ಕೊಂಡ್ರದ್ದು, ನಿಮ್ಮ ಸಹಕಾರ ಇರ್ಬೋದು ಅವ್ರಿಗೆ ಕಂಪ್ಲೀಟ್ ಆಗಿ ಸಿಕ್ಕಿದೆ ಅಂತ ಈ ಮೂಲಕ ಹೇಳ್ತಿದ್ದೆ.
0: ಅವ್ನು ಒಂದ್ ಹುಳ ಬಂದ್ರು ಬೆಕ್ಕು ಪಟ್ಟಂತ ಕಂಡಿಡಿತೆ, ಆಗ ಅವ್ನು ಸಡನ್ ಆಗಿ ನೋಡ್ತಾನೆ ಹಿಂಗೆ, ನೋಡಿದಾಗ ಹುಳ ಐತೆ ಇಲ್ಲಿ ಅನ್ಬಿಟ್ಟು ಅವ್ನ ಎಚ್ಚರಿಸ್ಕೋಬೇಕು. ಆತರದ್ ಹಿಂಗ್ ಕಾಡ್ತಾ ಇರ್ತದೆ ಬೆಕ್ಕು, ಇಲ್ಲಿ ಹುಳ ಐತೆ. ಒಂದಿನ ಹಾವೇ ಬಂದಿತ್ತು ಮನೆ ಹತ್ರ, ಇವನ್ ಅಲ್ಲೇ ಚಾಪೆ ಹಾಕೊಂಡಿದ್ದಾನೆ, ಅಲ್ಲೇ ಹೂವಿನ ಗಿಡದ ಹತ್ರ ಹಾವೈತೆ, ಬೆಕ್ಕು ಹಿಂಗಿಂಗ್ ಆಡಸ ಓಡಸ ಆಡ್ತಿತ್ತಲ್ಲ, ಅವಾಗ ಏನು ಅಂತ ಇವನೇ ಕರೆದವನೇ ತಮ್ಮನ್ನ, ನೋಡು ಬಾಯಿಲಿ ಏನೋ ಬಂದೈತೆ ಅಂತ. ಅವಾಗ ನೋಡಿದ್ರೆ ಹಾವು. ಆತರ ಎಲ್ಲ ಆದಾಗ ಅವು ಪಕ್ಕದಲ್ಲೇ ಇರ್ತಾವೆ ಇವನ ಹತ್ರ, ಅವ್ ಚೆನ್ನಾಗಿ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ಬಿಟ್ಟೈತಲ್ಲ, ಇವರು ಇವನ್ ಜೊತೆ ಇಲ್ಲೇ ಇರ್ತಾನಲ್ಲ ಎನಿ ಟೈಮ್, ಅಲ್ಲೇ ಪಕ್ಕದಲ್ಲೇ ಇರ್ತವೆ ಅವು.
1: ಈ ನಿಟ್ಟಲ್ಲಿ ಸಂಸ್ಥೆ ಯಾವಾಗ ಪರಿಚಯ ಆಯ್ತು ನಿಮ್ಗೆ, ಹೇಗ್ ಪರಿಚಯ ಆಯ್ತು ಸಂಸ್ಥೆ?
0: 13 ವರ್ಷ ಆಯ್ತು ನಮ್ಗೆ ಸಂಸ್ಥೆ ಪರಿಚಯ ಆಗಿ. ಇವನ್ಗಾಗ ಎಷ್ಟು 13 ವರ್ಷ ಇರ್ಬೇಕು, ಅವಾಗ ಇವ್ರು ನಮ್ಗೆ ಪರಿಚಯ ಮಾಡ್ಕೊಂಡಿದ್ದು. ಯಾರೋ ಮಾಹಿತಿ ಕೊಟ್ಟಿ ಇವ್ರಿಗೆ, ಇಲ್ಲಿ ಮಗು ಐತೆ ಈ ತರದ ಮಗು ಒಂಟಿ ಮನೆ ಅಂತೇಳಿ, ಅವರು ಇಲ್ಲಿಗೆ ನಮ್ಮನ್ನ ಹುಡುಕೊ ಬಂದಿದ್ದು. ನಮ್ಮ ಮನೇನ ಹುಡುಕೊ ಬಂದ್ರೆ ರಮೇಶರು, ಪೂರ್ಣಿಮಾ ಮೇಡಮ್, ದೀಪಶ್ರೀ ಮೇಡಮ್ ಎಲ್ಲ ಬಂದು ಪರಿಚಯ ಮಾಡಿಕೊಂಡು ನಮ್ಮನ್ನ, ನಮ್ಗೆ ಈ ತರ ಮಾಹಿತಿ ಕೊಟ್ಟು ಈ ತರ ಮಾಡಿ ಹಿಂಗ್ ಇದ್ ಮಾಡಿ ಕರ್ಕೊ ಬನ್ನಿ ಅಂತೆಲ್ಲ ಮಾಹಿತಿ ಕೊಟ್ಟು ಇವರು ಕರ್ಸ್ಕೊಂಡಿದ್ದು ನಮ್ಗೆ. ಅಲ್ಲಿ ತನಕ ನಮಗ್ ಗೊತ್ತಿರಲಿಲ್ಲ.
1: ಈಗೆಲ್ಲ ಸೌಲಭ್ಯಗಳನ್ನ ಅಥವಾ ಸಪೋರ್ಟ್ ಅನ್ನ ಮಾಡ್ತು ಸಂಸ್ಥೆ ನಿಮಗೆ?
0: ಸಪೋರ್ಟ್ ಅಂದ್ರೆ ಅದೇ, ಇವನ್ಗೆ ಕಾಲಿಗೆ ಗ್ರಿಪ್ಗೆ ಶೂ ಬೇಕು ಇದು ಬೇಕು ಅಂತ ಹೇಳಿದ್ದು, ಅದನ್ನ ಕೊಡ್ಸಿದ್ರು. ಮತ್ತೆ ಇದು ಸೊಂಟದ ಅನ್ಕನ್ವೇ ಇದಿರುತ್ತಲ್ಲ ಅದನ್ನು ಕೊಡ್ಸಿದ್ರು. ನಾವು ಬ್ಯಾಡಿ ಮೇಡಮ್ ಅದು ಸುಮ್ನೆ, ಅವ್ನು ಹಾಕಿದ್ರೆ ನಡೆಯಲ್ಲ ಬಿದೋಯ್ತಾನೆ ಅಂದು. ಅವ್ನ ಇಚ್ಛೆಯಿಂದ ಅವ್ನು ನಡೆದ್ರೆ ಚೆನ್ನಾಗಿ ನಡೀತಾನೆ, ಅದ್ನ ಹಾಕತ್ತೆ ನಡಿಯಲ್ಲ ಅಂತ, ಆದ್ರೂ ಪರವಾಗಿಲ್ಲ ಪ್ರಯತ್ನ ಪಡಿ ಹಾಕಿ ಅಂದ್ರು. ಇವನೇನ್ ಮಾಡಿದ, ಹಾಕಿದ್ರೆ ಹಿಂಗ್ ಬೆಲ್ಟ್ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಕಾಲ್ ಸ್ಟ್ರೇಟ್ ಇರ್ಲಿ ಅಂತ ಹಾಕಿದ್ರೆ ಬಿಚ್ಚಿ ಬಿಚ್ಚಿ ಮಡ್ಗವನು, ಮಲಗಿಸ್ಬಿಟ್ಟು ಹಾಕಿದ್ರೆ. ಯಾಕೆಂದ್ರೆ ಎದ್ದ ಆಚೆ ಬರ್ಬೇಕು ಇವನು, ಅದಕ್ಕೆ ಬಿಚ್ಚಿ ಬಿಚ್ಚಿ ಇಡವನು. ಅವಾಗ ಅದ್ ನಾಕ್ಲೇ ಇಲ್ಲ ನಾವು ಬಿಟ್ಬಿಟ್ಟು, ಅವನ ಇಚ್ಛೆಯಿಂದನೇ ನಡೀಲಿ, ಸುಮ್ನೆ ಯಾಕೆ ಅವ್ನಿಗ್ ಶ್ರಮ ಕೊಡೋದು ನಾವು. ಅದೇ ಉದ್ದುದು ಸ್ಪೂನು ಊಟ ಮಾಡಕ್ ಪ್ರಯತ್ನ ಪಡಿಸಿ ಮೇಡಮ್ ನೋಡೋದ, ಹಿಂಗ ಕೈಯಲ್ಲಿ ಅವನೇ ತಗೊಂಡ್ ತಿನ್ನತ್ತಾರೆ, ಹಿಂಗೆ ಸ್ಪೂನ್ ಕೊಟ್ಟು ನೋಡಿ ಅಂತ. ಚೆಲ್ಲಿದ್ರು ಪರವಾಗಿಲ್ಲ ಅನ್ಬಿಟ್ಟು ತಟ್ಟೆನ ಹಾಕಿ ಅನ್ನ ಹಾಕಿ ಎಲ್ಲ ಕೊಟ್ಟಿ ನೋಡಿದೆ ನಾನು, ತಿನ್ಲಿಲ್ಲ ಅವನು. ಅವನಿಗೆ ಸ್ಪೂನ್ ಇಟ್ಕೊಳಕ್ಕೆ.

0: ಗ್ರಿಪ್ ಇಲ್ಲ ಕೈಯಲ್ಲಿ, ಸ್ಪೂನು ಇಟ್ಕೊಳ್ಳಕ್ ಕೈಯಲ್ಲಿ ತಿನ್ನಕ್ಕೆ ಅನ್ನ ಬರಲ್ಲ, ಸ್ಪೂನ್ ಇಟ್ಕೊಳ್ಳಕು ಗ್ರಿಪ್ ಇಲ್ಲ. ದೋಸೆ ರೊಟ್ಟಿ ಚಪಾತಿ ಎಲ್ಲ ತಿಂತಾನೆ ಸ್ವಲ್ಪ. ಅದು ಈಗ ಪ್ರಯತ್ನ ಪಡಿಸಿ ಅಲ್ಲಿ ಹೇಳಿದ್ರಲ್ವಾ, ಅವಾಗ ನಾನು ಹಿಂಗೆ ಮಾಡ ಸರಿ ಇವನ್ಗೆ ದೋಸೆ ರೊಟ್ಟಿ ಚಪಾತಿ ಎಲ್ಲ ಹಾಕಿ ಹಾಕಿ ಅಭ್ಯಾಸ ಮಾಡ್ಬೇಕು ಇವನ್ಗೆ ಅಂದ್ಬಿಟ್ಟು ಚೆಲ್ಲಿದ್ರು ಪರವಾಗಿಲ್ಲ, ನಾ ಗೋರ್ತೀನಿ ತಿನ್ನಪ್ಪ ಎಲ್ಲ ಟೈಮಲ್ಲಿ ಯಾರ ಮಗನೆ ತಿನ್ಸೋರು, ನಾನು ಇಲ್ಲ ಅಂದಾಗ ನೀನು ಒಟ್ಟಸ್ಕೊಂಡು ಕೂತ್ಕತಿಯ ಅಂತೆಲ್ಲ ಹೇಳಿ ಹೇಳಿ ತಟ್ಟೆಗ ಕೂಸುವೆ. ಅವನೇನ್ ಮಾಡ್ತಾನೆ, ಬರೀದಾದ್ರೆ ತಿನ್ಕೋತಾನೆ, ಪಲ್ಯ ಏನಾದ್ರೂ ಹೆಜ್ಜಿದಾಗ ಇಲ್ಲೆಲ್ಲ ತ್ಯಾವ ಆಗ್ಬಿಡ್ತದಲ್ವಾ, ಏನೋ ನನ್ ಗಲೀಜಾಗೋಯ್ತು ಕೈ ಅನ್ನೋ ತರ ಆಗ್ಬಿಡ್ತದೆ ಅವ್ನಿಗೆ, ನಾನ್ ತಿನ್ಬಾರ್ದು ಅನ್ಬಿಟ್ಟು ಕೂತ್ಕೊಬಿಡೋದೊಂದ್ ಸ್ವಲ್ಪ ತಿನ್ಬಿಟ್ಟು ಆಮೇಲೆ ಬಂದು ನಾನ್ ತಿನ್ಸೋದು. ಯಾಕೆಂದ್ರೆ ನಾನು ರೊಟ್ಟಿ ಮಾಡುವಾಗ ಟೈಮ್ ತಗೋತದೆ, ಅವಾಗ ರೊಟ್ಟಿ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಹಾಕೊಡೋದು ತಿಂತಾ ಇರು, ನಾನು ಬಂದು ತಿನ್ನಿಸ್ತೀನಿ ಹೊಟ್ಟೆ ತುಂಬಾ ತರ ತಿನ್ನಿಸ್ತೀನಿ ಅದನ್ನು ಅಂದಾಗ ಅವ್ ಆಯ್ತು ಒಂದು ಅನ್ಬಿಟ್ಟು ಒಪ್ಕೊಂಡು ತಿಂತಾನೆ.
1: ಪರಿಚಯಾಗಿ ಸಾಕಷ್ಟು ರೀತಿಯ ಒಂದ್ ಬೆಳವಣಿಗೆ ಸಾಕಾರ ಆಗೋ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ,
0: ಮಾಹಿತಿ ಎಲ್ಲ ಕೊಟ್ರು ನಮ್ಗೆ ಈ ತರ ಮಾಡಿ ಹಿಂಗ್ ನೋಡ್ಕೊಳ್ಳಿ ಈ ತರ ಆಯ್ತಾನೆ ಅಂತ. ಆದ್ರಿಂದ ಅವನು ಸ್ವಲ್ಪ ಇಂಪ್ರೂವ್ ಆದ, ಅದರಿಂದಾನೆ ಇಂಪ್ರೂವ್ ಆಗಿ ನಮ್ಗೆ ಈಗ ಅವನೇ ಬುದ್ಧಿ ಹೇಳೋ ತರ ಆಗವನು, ಅದೇ ನಮ್ ಖುಷಿ. ಬೇರೆ ಮಕ್ಕಳನ್ನ ಅಷ್ಟೇ, ಆತರ ಇರೋ ಮಕ್ಕಳನ್ನ ಯಾರು ನೆಗ್ಲೆಕ್ಟ್ ಮಾಡಬಾರದು, ಕರ್ಕೊಂಡೋಗಿ ಮಾಹಿತಿ ಏನ್ ಕೊಡ್ತಾರ ಅದನ್ನ ಪಡ್ಕೋಬೇಕು. ಕೆಲ್ಸಾನೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಮಕ್ಳಿಗನ್ನ ನಾವು ನಮ್ಗೆ ದೇವ್ರು ಕೊಟ್ಟವನೇ, ನಾವು ತಳ್ಳಬಾರದು ಅವ್ರಿರೋ ತನಕ, ನಾವು ಅವ್ರನ್ನ ನೋಡ್ಕೋಬೇಕು, ದೇವ್ರು ನಮ್ಗೆ ಶಕ್ತಿ ಕೊಡ್ತಾನೆ ಅಷ್ಟೇ.
1: ಈಗ ಕ್ಯಾಂಪ್ ಎಲ್ಲ ಅಟೆಂಡ್ ಮಾಡಿದೀನಿ ಅಂತ ಹೇಳಿದ್ರಲ್ಲ, ಅದ್ ಯಾವ ತರ ಇತ್ತು, ಅವ್ನ ಬೆಳವಣಿಗೆಗೆ ಸಹಕಾರಿ ಆಗ್ತಿತ್ತ ಕ್ಯಾಂಪ್ಗಳು?
0: ಅದೇ ಇದು ಆಯಿಲ್ ಮಸಾಜ್ ಎಲ್ಲ ಮಾಡಿದ್ರು, ಅದೇ ಕೈ ಕಾಲು ಫ್ರೀ ಇಲ್ದಿರ ಮಕ್ಳು, ಬುದ್ಧಿಮಾನ್ದೆ ಇರೋ ಮಕ್ಳಿಗೆ ಬೇರೆ, ಅದು ಬೇರೆ ಮಾಹಿತಿ, ಅದಕ್ಕೆ ಬೇರೆ ಮಾಹಿತಿ ಕೊಡಕ್ಕೆ ಅಂತ ಬತ್ತಿದ್ರು ಅಲ್ಲಿ ಕ್ಯಾಂಪ್ ಅಲ್ಲಿ. ಕೂರ್ಸ್ ತಿಂಡಿ ಟೈಮ್ ತಿಂಡಿ ಊಟ ಟೈಮ್ ಊಟ ಕೊಡ್ತಿದ್ರು ಪೇರೆಂಟ್ಸ್ ಮಕ್ಳಿಗೆ ಕೊಟ್ಕೊಂಡು, ಅದಕ್ಕೆ ಮಾಹಿತಿ ಕೊಡಕ್ಕೆ ಅಂತಾನೆ ಬತ್ತಿದ್ರು. ಮತ್ತೆ ಕೈ ಕಾಲು ಫ್ರೀ ಇಲ್ದಿರೋ ಮಕ್ಳಿಗೆಲ್ಲ ಆಯಿಲ್ ಮಸಾಜ್, ಬುದ್ಧಿಮಾನ್ದೆ ಇರೋ ಮಕ್ಳಿಗೆಲ್ಲ ಇದು ಮಾಹಿತಿ ಕೊಡೋದು.
1: ಕ್ಯಾಂಪ್ಗಳಿಗೆ ಹೋದಾಗ ನಿಮ್ಗೆ ಹೇಗ್ ಅನ್ನಿಸ್ತಿತ್ತು ನಿಮ್ಮ ಮನಸ್ಸಿಗೆ?
0: ನಮಗೆ ಅಂದ್ರೆ ಈ ತರನೇ ಇನ್ನೊಂದು ವಾರ ಕೊಟ್ಟಿದ್ರೆ ಆಯ್ತಿತ್ತು ಅಂತ. ಯಾಕೆಂದ್ರೆ ನಮ್ಮ ಮಕ್ಳು ಬೇರೆ ಕಡೆ ಇದ್ದಾಗ ವಾತಾವರಣ ಚೇಂಜ್ ಆದಾಗ ಈಗಲೂ ನನ್ನ ಮಗನ ಕ್ಯಾಂಪ್ ಹೋಗ್ಬೇಕು ಅಂದ್ರೆ ಇಷ್ಟ ಆಯ್ತದೆ. ಯಾಕೆ ಗೊತ್ತಾ, ಅವನಿಗೆ ಬೇರೆ ಕಡೆ ಇದ್ದಾಗ ನಾನು ಜೊತೆಲಿ ಇರ್ತೀನಲ್ವಾ, ಅವನ್ಗೆ ಅಲ್ಲಿ ಇದ್ದಾಗ ಏನೋ ಒಂಥರ ಖುಷಿ, ಅಲ್ಲಿ ವಾತಾವರಣಕ್ಕೆ ಬದಲಾವಣೆ ಆದಂಗೆ ಅವನ್ಗೆ ಅವ್ರನ್ನೆಲ್ಲ ನೋಡಿದಾಗ ಏನೋ ಒಂಥರ ನಾನು ಚೆನ್ನಾಗಿವೀನಿ ಮಮ್ಮಿ ಅಂತಾನೆ.
1: ಅಂದ್ರೆ ಅವ್ರಿಗೆ ದೈಹಿಕ ನ್ಯೂನ್ಯತೆ ಬಿಟ್ರೆ ಇನ್ನು ಮಾನಸಿಕವಾಗಿ ಬೌದ್ಧಿಕವಾಗಿ ತುಂಬಾ ಉತ್ತಮವಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರನ್ನ ನೋಡಿದ್ರೆ ನಿಮಗೆ ಖುಷಿ ಅನ್ಸುತ್ತೆ?
0: ಬೇರೆ ಮಕ್ಳು ನೋಡಿದಾಗ ಇವನ್ಗೂ ಅಷ್ಟೇ, ಇವನ್ ಅಲ್ಲಿ ನೋಡಿದಾಗ ನಾನೇ ಚೆನ್ನಾಗಿದ್ದೀನಿ, ಅಲ್ಲಿಂದ ಬಂದಾಗ ನಾನು ಅದನ್ನೇ ಹೇಳ್ತೀನಿ, ನಿಜವಾಗ್ಲೂ ನೀವು ಖುಷಿ ಪಡಿಯಕ್ಕ ನನ್ ಮಗ ಜೀವ ಇರೋದೊಂದು ಗೊಂಬೆ ಅನ್ಕೊಂಡಿದೀವಿ ನಾವು ಅಷ್ಟೇ, ಇನ್ನೇನೂ ಅಲ್ಲ, ನಾವು ಕುಡಿಸಿದ್ರೆ ಇಷ್ಟು ಗಂಜಿ ಕುಡಿತದೆ ಇಷ್ಟು ಬಿಟ್ರೆ ಏನು ಅಲ್ಲ, ಇನ್ನೇನು ಕೇಳಲ್ಲ, ನಾವು ಸಂಜೆ ತನಕ ಏನು ಕೊಡ್ದಿದ್ರು ಏನು ಕೇಳಲ್ಲ ಅಂತ ಅಂದಿದ್ದು. ಆತರ ಆದಾಗ ಹೆಂಗ್ ಮಾಡ್ತಾರ ಅವ್ರು ಅಲ್ವಾ, ನಾವಿಷ್ಟು ಕಷ್ಟಪಟ್ಟಿದೀವಿ ನಿಜವಾಗ್ಲೂ, ಅವ್ರ ಕಷ್ಟಗಳನ್ನ ನೆನ್ಸ್ಕೊಂಡ್ರೆ ಅವ್ರು ಹೆಂಗ್ ಮಾಡ್ತಾರೆ ಪಾಪ, ಅವ್ರೇನು ಕೇಳೋದಿಲ್ಲ,
1: ವಿಭಿನ್ನವಾಗಿರುತ್ತೆ ತುಂಬಾ. ಕಷ್ಟ
0: ಹೇಳ್ತಾನೆ ಇವನು, ಒಳ್ಳೆ ಬಟ್ಟೆ ಬೇಕು ಅಂತಾನೆ, ಒಳ್ಳೆ ಶೂ ಬೇಕು ಅಂತಾನೆ, ಯಾವ್ದು ಬೇಕು ಅದೇ ಕೇಳ್ತಾನ ಅವನು, ಏನು ಬೇಡ ಅನ್ನೋದೇ ಇಲ್ಲ, ನನ್ಗೆ ಇದೇ ಬೇಕು. ಅವನ್ ಮಾತ್ರ ಒಳ್ಳೆ ಬಟ್ಟೆ ತಗೊಂಡ, ತಮ್ಮ ನನಗ್ ಬೇಡವಾ, ನೀನ್ ಎಲ್ಲಿಗೆ ಹೋದಿ ಮಗ್ನೆ, ಮನೆಯಲ್ಲೇ ಇರ್ತಿ ಸುಮ್ಮನೆ ಚಿಕ್ಕವಾಯ್ತವೆ ಸುಮ್ನಿರಪ್ಪ ಅಂದ್ರೆ, ಇಲ್ಲ ನನಗ್ ಬೇಕು ಅಂದ್ರೆ ಆಯ್ತು ತಗೋಬಾರದ ಬಿಡು, ಅವನಿಗೆ ಮಾಡಿ ನಿನಗ್ ಮಾಡದೇ ಇರಾಗಿಲ್ಲ, ನಿನ್ಗೆ ಫಸ್ಟ್ ಏನ್ ಬೇಕು ಅದು ಫಸ್ಟ್ ಇವನ್ಗೆ, ಆಮೇಲೆ ಅವನ್ಗೆ ಯಾವ್ದೇ ಆದ್ರೂ ಇವನು ಹಿಂಗ ಅವನೇ ಅಂತ ನಾವ್ ಯಾವ್ದು ಕಡಿಮೆ ಮಾಡಿಲ್ಲ, ಏನ್ ಬೇಕು ಅದನ್ನ ಫಸ್ಟ್ ಇವನ್ಗೆ ಮಾಡಿರೋದು ಆಮೇಲೆ ಅವನ್ಗೆ.
1: ಅಂದ್ರೆ ಈ ನಿಟ್ಟಿನಲ್ಲಿ ಅವರ ಆದ್ಯತೆಗೂ ಕೂಡ ನೀವು ಮನ್ನಣೆ ಕೊಡ್ತಿದ್ದೀರಿ, ಅವ್ರನ್ನು ಕೂಡ ಉತ್ತಮವಾಗಿ ಉತ್ತಮ ವಾತಾವರಣದಲ್ಲಿ ಕೂಡ ಬೆಳೆಸ್ತಿದ್ದಾರೆ.
0: ನಮ್ಗೆ ಊರಲ್ಲಾಗಿದ್ರು ತುಂಬಾ ಕಷ್ಟ ಆಯ್ತಿತ್ತೇನು, ಬೇರೆ ಜನಗಳು ಮಾತಾಡೋರು ತುಂಬಾ ಇರ್ತಾರೆ. ನಾನು ಹೇಳೋದೇನಂದ್ರೆ, ಈ ತರ ಮಕ್ಳಿದ್ದಾಗ ಒಂಟಿ ಮನೆಯಾಗ್ಲಿ ಊರ್ ಮನೆ ಆಗ್ಲಿ ಬೇರೆಯವರು ಮಾತಾಡಕ್ ಹೋಗ್ಬಾರ್ದು, ಅವ್ರನ್ನ ತುಂಬಾ ಚೆನ್ನಾಗಿ ಅವ್ರ ಕಡೆ ಗಮನ ವಹಿಸಿ ಮಾತಾಡಿಸ್ಬೇಕು. ಊರೊಳಗಡೆನೆ ಆದ್ರೂ ಅವ್ರನ್ನ ನೀನ್ ಕುಂಟ, ನಿನ್ಗೆ 16 ಚೇಷ್ಟೆ ಅದು ಇದು ಏನು ಅನ್ನಕ್ ಹೋಗ್ಬಾರ್ದು ಅವ್ರಿಗೆ, ಆಗ ಅವ್ರ ಮನ್ಸಿಗೆ ತುಂಬಾ ನೋವಾಯ್ತದೆ. ಅವ್ರು ನಮ್ ತರನೆ ಒಂದ್ ಮನುಷ್ಯರು ಅನ್ನೋ ರೂಪದಲ್ಲಿ ನೋಡ್ಬೇಕು, ಯಾರೇ ಮನುಷ್ಯರಾದ್ರು ಇಬ್ರು ಏನಾರ ಅಂದ್ಬಿಟ್ಟು ನಂಗೆ ಎಷ್ಟು ಸಂಕಟ ಆಯ್ತದೆ ಗೊತ್ತಾ, ಅವನ್ ಮನ್ಸು ನೋವಾಯ್ತದೆ, ನನಗಾಗದ್ ಹೋಗ್ಲಕ್ ಅವನು ನೋವಾಯ್ತದೆ, ಅವ್ನು ತುಂಬಾ ಬುದ್ಧಿವಂತ ನಮ್ಗಿಂತ ಬುದ್ಧಿವಂತ, ಯಾಕಂಗ ಅಂತಾರೆ ಇವ್ರಿಗೆ ಅರ್ಥ ಆಗಲ್ವಾ ಅಂತ ಅಂತ ಬೇಜಾರಾಗ್ಬಿಡ್ತದೆ ನನ್ಗೆ.
1: ಈ ನಿಟ್ಟಿನಲ್ಲಿ ಅಂತ ಸಾಮಾಜಿಕ ಸಮಸ್ಯೆಗಳು ಎದುರಾದ್ರು
0: ಇಷ್ಟಪಡೋರು ಅವನ್ನ ಕೇಕ್ ತಗೊಂಬಂದ್ ಕಟ್ ಮಾಡಿಸ್ತಾರೆ ಬರ್ತಡೇಲಿ, ಇವರು ಅವನ್ ಟೆನ್ಶನ್ ಎಲ್ಲಾರ್ದ ಡ್ರಿಂಕ್ಸ್ ಕಲ್ತ್ಕೊಬಿಟ್ಟು ಆರೋಗ್ಯ ಸರಿ ಇಲ್ಲ ಅವ್ರಿಗೂ ನನ್ಗೂ ಆರೋಗ್ಯ ಸರಿ ಇಲ್ಲ, ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು, ಅವ್ನ್ ಮಾಡ್ಕೊಳ್ಳೋದ್ ನಮ್ ಕಲೆಯಕ್ ಮಾಡಿಸ್ಕೋತಿದ್ದ, ಅನ್ಬೇಡಿ ಅಂತ ಎಷ್ಟೋ ಜನ ಕೇಳಿದೀನಿ ನಾನು, ಅವ್ನ್ ಮಾಡ್ಕೊಳ್ಳೋದ್ ನನ್ನೇ ಮಾಡಬೇಕಾಯ್ತು. ನಾನು
1: ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳಾದ್ರೂ ಅವಕ್ಕೆ ನೀವು ಮನಸ್ಸು ಕೊಡದೆ ಅವನ ಬೆಳವಣಿಗೆಯಲ್ಲಿ ನಿರಂತರವಾಗಿ ಅವ್ರಿಗೆ ಒಂದು ಮನಮುಟ್ಟೋ ಒಂದು ರೀತಿಯಲ್ಲಿ ಅವ್ರಿಗೂ ಕೂಡ ಹೇಳ್ತಾ ಬರ್ತಾ ಇದ್ರಿ.
0: ಇಷ್ಟ ವಯಸ್ಸಿಗೆ ನನ್ ಮಗ ಸಂಬಳ ತಂದು ಕೊಡ್ತಿದ್ದ, ನನ್ ಮಗ

0: ದುಡ್ದಾಕ್ತಿದ್ದೆ, ನಾನ್ ದುಡ್ದ ಅವ್ನ್ ಸಾಕ್ಬೇಕು ಈಗ ಅವ್ನ ಇರೋ ತನಕ. ಅದೇಕ ಅನ್ಕೋತೀರಿ ನೀವು ಮಾಡೋಳು, ನಾನು ನೀವ್ಯಾಕೆ ಅನ್ಕೋತೀರಿ ಅಂತ ಎಷ್ಟೋ ಜನಕ್ಕೆ ಬೈದಿದ್ದೀನಿ. ಅಂದಾಗ
1: ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ ಅವ್ರಿಗೆ?
0: ಸರ್ಕಾರದಿಂದ ಅದೇ ಇದು ಬರುತ್ತಲ್ಲ ಅಷ್ಟೇ, ಇನ್ನೇನಿಲ್ಲ, ಬೇರೆ ಸವಲತ್ತುಗಳು ಏನೂ ಇಲ್ಲ ನಮಗೆ. ಅದೊಂದೇ ಬರ, ಅದು ಸರಿಯಾಗಿ ಬರಲ್ಲ. ಏನು 6 ತಿಂಗಳಿಂದ ಒಂದು ನಿಂತೋಗಿ ಇವಾಗ ಒಂದು ತಿಂಗಳು ಬಂದೈತಿ, ಒಂದು ತಿಂಗಳಲ್ಲ ಅಷ್ಟೇ, ಅದು ಸರಿಯಾಗಿ ಬರಲ್ಲ.
1: ವಿಶೇಷ ಮಕ್ಕಳು ಅಂತಂದ್ರೆ ಕೆಲವರು ಸಾಕ್ದೇನೆ ಅವ್ರನ್ನ ಒಂದು ಮೂಲೆ ಗುಂಪಾಗಿ ಮಾಡ್ಬಿಡ್ತಾರೆ, ಅಂತ ಪೋಷಕರಿಗೆ ನೀವೇನ್ ಹೇಳ್ತೀರಾ ಮೇಡಮ್?
0: ಯಾವತ್ತು ಮಾಡಬೇಡಿ, ಯಾರುವೆ ನಾನು ಹೇಳದಾದೆಯ ಆ ತರ ಅಂತೂ ಯಾರು ಮಾಡಬೇಡಿ. ಅವರು ನಮ್ಮ ಹೊಟ್ಟೆಲೆ ಹುಟ್ಟಿರೋದು, ಚೆನ್ನಾಗಿರೋ ಮಕ್ಳು ಹೆಂಗ್ ನಮ್ಮ ಹೊಟ್ಟೆಲಿ ಹುಟ್ಟವ್ರೆ? ನಾವ್ ಎತ್ತಿ 9 ತಿಂಗಳು ಸಾಕಿದೀವಿ, ಅದನ್ನ ನೋವುಪಟ್ಟೆ ತಾನೇ ಎತ್ತಿರೋದು. 9 ತಿಂಗಳು ಈ ಚೆನ್ನಾಗಿರೋ ಮಗುನ ಹೆಂಗ್ ನೋವುಪಟ್ಟೆ ಎತ್ತಿದೀವಿ 9 ತಿಂಗಳು ಹೊಟ್ಟೆಲ್ ಮಾಡಿಕೊಂಡು, ಅದೇ ತರ ತಾನೇ ಇವ್ರನ್ನೂ ಎತ್ತೀವಿ. ಆದ ಇದಕ್ಕೆ ನೋವುಪಟ್ಟಿಲ್ವಾ, ಹಂಗೆ ಎತ್ಬಿಟ್ಟಿದ್ದವ? ಆ ತರ ಯಾವತ್ತು ಕೇವಲವಾಗಿ ನೋಡ್ಬೇಡಿ. ಅವ್ರಿರೋ ತನಕ ನಮ್ಮ ಪಾಲದು, ದೇವ್ರ ನಮ್ಗ ಕೊಟ್ಟವನೇ, ಅವ್ರಿರೋ ತನಕ ನಮ್ಮ ಪಾಲು. ಭಾರವಾಗಿ ಬೇರೆಯವ್ರ ಹತ್ರ ಬಿಡ್ಬಾರ್ದು, ಅಮ್ಮದಿರೇ ಆಗ್ಲಿ ಅವರು, ಅಕ್ಕ ತಂಗಿರೇ ಆಗ್ಲಿ, ಯಾರ ಹತ್ರನು ಬಿಡ್ಬಾರ್ದು. ಅವ್ರು ಒಂದಲ್ಲ ಒಂದಿನ ಅಂದೆ ಅಂತಾರೆ, ಆ ತರ ಯಾರು ಬಿಡಕ್ ಹೋಗ್ಬೇಡಿ. ನಮ್ಮ ಮಕ್ಳು ನಮ್ಗೇನೆ, ಮುಂದೆ ಬರೋದು ಯಾರಿಗೂ ಗೊತ್ತಿಲ್ಲ. ಅವ್ರು ಇನ್ನು ನಾವಿರೋ ತನಕ ಇರ್ತಾರ, ವಯಸ್ಸಾಗೋ ತನಕ ಅವ್ರು ಇದ್ರು ಮಾಡೋಣ. ಅವ್ರಿಗೆ ದೇವ್ರ ಹತ್ರ ಶಕ್ತಿ ಕೇಳಿ ಅವ್ರನ್ನ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಬೇರೆಯವ್ರು ಬಂದಾಗ ಫಸ್ಟು ಅವ್ರನ್ನ ಮಾತಾಡಿಸಿ, ಮನೆಯವ್ರ ಹತ್ರ ಮಾತಾಡಕ್ ಮುಂಚೆ ಅವ್ರನ್ನ ಮಾತಾಡಿಸಿ, ಆಮೇಲೆ ಮನೆಯವ್ರನ್ನ ಮಾತಾಡಿಸಿ. ಮೂಲೆ ಗುಂಪು ಮಾಡಬೇಡಿ, ನೀವು ಜಾಸ್ತಿ ಆದಷ್ಟು ಜಾಸ್ತಿ ಅವ್ರ ಹತ್ರ ಮಾತಾಡಿ. ಬೇರೆಯವ್ರ ಹತ್ರ ಮಾತಾಡೋದ್ ಬಿಟ್ಟು ಬೇರೆ ಕಡೆ ಹೋಗಿ ಕೂತ್ಕೊಂಡು ಮಾತಾಡೋದಲ್ಲ, ಇನ್ನೊಬ್ರ ಮನೆ ಹೋಗಿ ಮಾತಾಡ್ಕೊ ಬರಬೇಡಿ ಇವ್ರನ್ನ ಇಲ್ಬಿಟ್ಟು. ಫಸ್ಟ್ ಇವ್ರ ಹತ್ರ ಮಾತಾಡಿ, ಅದನ್ನ ನಾನು ಕೇಳೋದು. ಫಸ್ಟ್ ಮನೇಲಿ ಇರ್ತಾವಲ್ಲ ಅವ್ರ ಹತ್ರ ಮಾತಾಡಿ, ಅವ್ರಿಗೆ ಏನು ಬೇಕು ಬೇಡಗಳನ್ನ ಮಾಡಿ ಖುಷಿ ಪಡಿ. ಅವ್ರ ಜೊತೆ ಅವರೇ ಆಕ್ಟಿವ್ ಆಯ್ತಾರೆ.
1: ಚಟುವಟಿಕೆಯಿಂದ ಯಾವಾಗ್ಲೂ ನೋಡ್ಕೊಡ್ತಾ ಇದ್ರೆ ಅವರೇ ಒಂದು ಸಮಾಜದ ಒಂದು ಮುಖ್ಯ ವಾಹಿನಿಗೆ ಬಂದು ಅವರು ಬದಲಾಗೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾರೆ.
0: ಕಾಲಲ್ಲಿ ತಗೊಂಡ್ ತಿನ್ನೋರ್ನ ನೋಡಿದೀನಿ ನಾನು, ಕಾಲಲ್ಲಿ ಕೆಲಸ ಮರಗೆಲ್ಸ ಮಾಡೋರ್ನ ನೋಡಿದೀನಿ, ಕಾಲಲ್ಲಿ ಪೇಂಟ್ ಮಾಡೋರ್ ನೋಡಿದೀನಿ, ಕಾಲಲ್ಲಿ ತಗೊಂಡ್ ಮರಗೆಲ್ಸ ಮಾಡೋರ್ ನೋಡಿದೀನಿ, ಕಾಲಲ್ಲಿ ತಗೊಂಡು ಊಟ ಮಾಡಿ ಪೆನ್ನಲ್ಲಿ ತಗೊಂಡ್ ಬರೆಯೋರ್ ನೋಡಿದೀನಿ, ಕೈಯಲ್ಲಿ ಮಾಡೋ, ಕೈಯಲ್ಲೊಂದು ಪ್ರಯತ್ನ ಪಟ್ಟಿದ್ರೆ ನನ್ನ ಮಗ ಏನಾದ್ರೂ ಒಂದು ಕೆಲಸ ಮಾಡಿಸೇ ಮಾಡಿಸ್ತಿದ್ದೆ ನಾನು. ಅದೇ ನನ್ಗೆ ಇಷ್ಟ ಆಯ್ತಿರೋದು, ಅವನಿಗೊಂದು ಕೆಲಸ ಮಾಡಿಸ್ಬೇಕು. ಅವ್ನ್ ಕೂತ್ಕೊಂಡೊಂದು ತೂಕ ಇಲ್ದಿರೋ ಕೆಲಸಗಳೇ ಅವೆ. ಎಡದಕ್ಕೊಂದು ಗ್ರಿಪ್ ಆಗಿದ್ರೆ ಅವನಿಗೆ ಲವಂಗ ಚಕ್ಕೆ ಪ್ಯಾಕ್ ಮಾಡ್ತಾರೆ ನೋಡಿ, ಅದನ್ನ ಮೂಟೆಗಟ್ಟಲೆ ಹಾಕ್ಸ್ಕೊಂಡು ಪ್ಯಾಕ್ ಮಾಡೋಂಥ ಕೆಲಸ ಅವೆ. ಅದನ್ನು ನಾನು ಮಾಡೇ ಮಾಡಿಸ್ತಿದ್ದೆ. ಇವಾಗಲೂ ಹೇಳ್ತಾ ನಾನು, ಅಣ್ಣೂರಲ್ಲಿ ಅಂಗಡಿ ಇಡು ನೀನು, ನಾನು ಕೂತ್ಕೋತೀನಿ ಅಂಗಡಿ ಮೇಲೆ, ನಂಗೆ ಬೇಜಾರು ಇಲ್ಲಿ.
1: ಅಂದ್ರೆ ಸ್ವ ಉದ್ಯೋಗ ಮಾಡೋ ಒಂದು ಬುದ್ಧಿಶಕ್ತಿನೂ ಕೂಡ ಅವರಲ್ಲಿ ಇದೆ. ಈ ನಿಟ್ಟಿನಲ್ಲಿ ಒಂದು ಮಗು ನೋಡ್ಕೋಬೇಕು ಅಂದ್ರೆ ಮನೆಯವರ ಸಹಕಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವರಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾವ ತರ ಸಹಕಾರವನ್ನ ನಿಮಗೆ ಕೊಟ್ರು?
0: ಫ್ಯಾಮಿಲಿಯವರಂತೂ ನಮ್ಗೆ ಸಪೋರ್ಟೇ ಇಲ್ಲ ಯಾರು, ನಾನು ನಮ್ಮ ಮನೆಯವ್ರು ಮಾತ್ರ ಕಷ್ಟಪಟ್ಟಿದೀವಿ. ನಿಜವಾಗ್ಲು ನಮ್ಮ ಮನೆಯವರು ಇವನ್ ಟೆನ್ಷನ್ ಇಂದಾನೆ ಅರ್ಧ ಅವರು ಡ್ರಿಂಕ್ಸ್ ಇವಾಗ ಸ್ವಲ್ಪ ಕಲ್ತ್ಕೊಬಿಟ್ರು ಅಷ್ಟು ಬಿಟ್ರೆ, ನಾ ಅವ್ನಿಗೆ ಅವ್ರಿಗೆ ಏನ್ ಚಿಂತೆ ಅಂದ್ರೆ ಇವಾಗ್ಲೂ ಅವ್ರು ಡ್ರಿಂಕ್ಸ್ ಮಾಡ್ಕೊಂಬಂದಾಗ ಅಳ್ತಾರ ಒಂದೊಂದ್ಸಲ. ನಾವಿರೋ ತನಕ ನನ್ ಮಗು ನೋಡ್ಕೋತೀವಿ, ಆಮೇಲೆ ನನ್ ಮಗನ ಪರಿಸ್ಥಿತಿ ಏನು, ಇವಾಗ ನನಗ್ ದುಡ್ದಾಗ್ತಿದ್ದೆ ನನ್ ಮಗ ಚೆನ್ನಾಗಿದ್ದೀರಾ ಇಷ್ಟು ವಯಸ್ಸಿಗೆ, ಇವಾಗ ಅವನಿಗೆ ನಾವೇ ದುಡ್ಡು ತೀಸ ಹಾಕ್ಬೇಕಲ್ಲ ಇರೋ ತನಕ ಅಂತ ಅವನ್ನ ಟೆನ್ಷನ್ಗೆ ಅವರು ಈಗ ಒಂದು ಸ್ವಲ್ಪ ಡ್ರಿಂಕ್ಸ್ ಕಲ್ತ್ಕೊಬಿಟ್ರು ಅಷ್ಟು ಬಿಟ್ರೆ. ಮೊದಲು ಅವರು ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು ಮೇಡಮ್ ಅನ್ನ, ಅವನಿಗೋಸ್ಕರ ನಿನ್ನ ಇಟ್ಕೊಂಡಿವ್ನಿ ಅನ್ನೋರು ನನ್ಗೆ. ನಾನೇ ಒಂದೊಂದ್ಸಲ ರೇಗ್ಬಿಟ್ರೆ ಅವನಿಗೋಸ್ಕರ ನೀನಿರೋದು, ಅವನ್ನ ಚೆನ್ನಾಗಿ ನೋಡ್ಕೊಳಗಿಲ್ಲ ನಿನಗಿಲ್ಲಿ ಜಾಗ ಇಲ್ಲ ಅನ್ನೋರು ಫಸ್ಟ್, ಅಷ್ಟು ಕೇರ್ ಮಾಡೋರು. ಅವನಿಗೋಸ್ಕರ ಅವ್ರು 10 ಗಂಟೆ 11 ಗಂಟೆಯಲ್ಲಿ ಏರ್ ಕಟ್ಕೊಂಡು ಅಲ್ಲಾವತ್ತವ್ರು. ಗ್ಯಾಸ್ ಇರಲಿಲ್ಲ, ನಾವು ಸಪ್ರೇಟ್ ಆದಾಗ 21 ವರ್ಷ ನಾವು ಸಪ್ರೇಟ್ ಆಗಿ, 1 ರೂಪಾಯಿ ದುಡ್ಡು ಉಡ್ಸಕ್ಕು ನಮ್ಮ ಹತ್ರ ದುಡ್ಡು ಇದಿಲ್ಲ, ಸಾಮರ್ಥ್ಯ ಇಲ್ಲ, ದುಡ್ಡಿನ ವ್ಯವಹಾರನೇ ಗೊತ್ತಿಲ್ಲ ಇವ್ರುಗಳಿಗೆ. ಅಂಥ ಟೈಮಲ್ಲಿ ನಮಗೆ ಸಪ್ರೇಟ್ ಮಾಡಿದಾಗ ದುಡ್ಡು ಇಲ್ಲ ಒಂದು ಕಡೆ, ಇವನು ಹಿಂಗಾದ, ವ್ಯವಸಾಯ ಮಾಡೋಕ್ಕೂ ಕೈ ಬರೋಕ್ಕಿಲ್ಲ, ಇವನ್ ನೋಡೋದೇ ಆಯ್ತದೆ. ಆಗ ನಾನು ಅಡುಗೆ ಮಾಡಿಕೊಟ್ಮೇಲೆ ಊಟ ಮಾಡ್ಕೊಂಡು ಹೋಗಿ ಹೊಲವತ್ತವ್ರೆ. ಆಗ ಅವೆಲ್ಲ ಆಡ್ಕೊಂಡವ್ರೆ, ಫ್ಯಾಮಿಲಿ ಸಪೋರ್ಟ್ ಅಂತ ನಮ್ಗೆ ಯಾರು ಇಲ್ಲ.
1: ಯಜಮಾನರ ಸಪೋರ್ಟ್ ಇಂದ ಈ ಒಂದು ಹಂತಕ್ಕೆ ಬೌದ್ಧಿಕ ಶಕ್ತಿ ಬೆಳವಣಿಗೆ ಆಗೋಕೆ ಈ ನಿಟ್ಟಿನಲ್ಲಿ ಸತತ ಪ್ರಯತ್ನಗಳ ಫಲನೇ ನಿಮ್ಮ ಮಗ ಅಂತ ಹೇಳಿದ್ರೆ ತಪ್ಪಾಗ್ಲದ್ದು. ಒಟ್ಟಾರೆ ನಮ್ಮ ಕೇಳುಗರಿಗೆ, ವಿಶೇಷ ಮಕ್ಕಳ ತಾಯಿಯಾಗಿ, ಇನ್ನೂ ಮಿಕ್ಕದ ವಿಶೇಷ ಚೇತನ ಮಕ್ಕಳ ತಾಯಿಗಳಿಗೆ ನೀವೇನು ಸಂದೇಶವನ್ನ ಹೇಳೋಕೆ ಇಷ್ಟಪಡ್ತೀರಾ?
0: ಅದೇ ಏನಿಲ್ಲ ಅಂದ್ರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಶಾಪ ಅಂತ ಭಾವಿಸ್ಬೇಡಿ, ಅದು ದೇವ್ರು ಕೊಟ್ಟರೆ ಶಾಪ. ಪೇರೆಂಟ್ಸು ಅಷ್ಟೇಯ, ಫ್ಯಾಮಿಲಿಯವರು ಅಷ್ಟೇಯ, ಅಯ್ಯೋ ಅವಳೇನು ಮಾಡಿದ್ಲು, ಶಾಪ ದೇವ್ರದು, ಏನು ಕರ್ಮ ಮಾಡಿದ್ಲೋ ಹಿಂದಿನ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ, ಆ ಥರ ಯಾರು ಅನ್ಬೇಡಿ ದಯವಿಟ್ಟು. ಅವ್ರಿಗೆ ನೋವಾಯ್ತದೆ, ಅವ್ರು ಅನ್ಬೋದು, ಅನ್ನೋರ್ಗೆ ಅದು ಬರಲ್ಲ, ಏನೇ ಅನ್ಬಿಡ್ತಾರೆ, ಅದು ಮನಸ್ಸಲ್ಲಿ ಎತ್ತಿರೋರಿಗೆ ಅದು ನೋವು ಬರೋದು. ನಾನೇನು ಅಂತ ಕರ್ಮ ಮಾಡಿದೆ ಅದು ನನಗೆ ಇವತ್ತಿಗೂ ನಾಟ್ಕೊಂಡೈತೆ ಮನಸ್ಸಲ್ಲಿ. ಆ ಥರ ಯಾರು, ಯಾವ ಪೇರೆಂಟ್ಸೇ ಆಗಲಿ, ಯಾವ ಫ್ಯಾಮಿಲಿಯವರಾಗಲಿ, ಯಾರು ಅನ್ಬೇಡಿ. ಅದು ಯಾರು ಯಾರು ಎಂಥ ಕೋಟಿಗಟ್ಟಲೆ ಮಡಗಿರೋರು ಮಕ್ಕಳು ಆಗವ್ರೆ,

0: ಈ ತರ ಮಕ್ಳು ಇದಾರೆ, ಇಂಥ ಸೆಲೆಬ್ರಿಟಿ ಮಕ್ಳು ಇದಾರೆ, ಕೋಟಿ ಗಟ್ಲೆ ಮಡಗಿರೋರ್ ಮಕ್ಳು ಇದಾರೆ, ಇಂಥವ್ರು ಗಂಡೆಂಟಿ ಇಬ್ರು ಡ್ಯೂಟಿಗೆ ಹೋಯ್ತಾರೆ, ಮಕ್ಳನ್ನ ನೋಡ್ಕೊಳಕ್ ಆಗಿರಕ್ಕಿಲ್ಲ, ಅವ್ರು ತಗೊಂಡೋಗಿ ಬೇರೆ ಕಡೆ ಇಟ್ಟಿರ್ತಾರೆ, ಟೈಮ್ ಕೊಡಕ್ ಆಗಲ್ಲ, ಅವರು ಬೇರೆ ಕಡೆ ಆಶ್ರಮಕ್ ಬಿಟ್ಟಿರ್ತಾರೆ ನೋಡ್ಕೊಳಕ್ಕೆ, ಟ್ರಸ್ಟ್ಗಳಿದ್ರೆ ಅಲ್ಲೆಲ್ಲ ಬಿಟ್ಟು ನೋಡ್ತಾವ್ರೆ, ನಮಗೂ ಗೊತ್ತಿದೆ ಆ ವಿಚಾರಲ್ಲ ಅಂತದ್ರಲ್ಲಿ ನಮ್ಮ ಮನೆಯವರು ಇವನ್ನ ಬುಡಕ್ ಬಿಡ್ಲಿಲ್ಲ ಇಲ್ವೇ ಅವಾಗ. ಇವಾಗ ಅಂತಾರೆ ಎಲ್ರು, ಬುಡಿ ಎಲ್ಲಾರು ಹೊರಗಡೆ ಬಿಟ್ಟಿದ್ರೆ ನೀವು ಚೆನ್ನಾಗೋನು, ಅವನು ನೀವು ಬೇರೆ ಕಡೆ ಬಿಟ್ಟಿದ್ರೆ ಅವ್ನು ಚೆನ್ನಾಗೋನು. ಅದಕ್ಕೆ ಯಾರು ಆ ಥರ ಅನ್ಕೊಂಡು ಯಾರು ಬಿಡಕ್ ಹೋಗ್ಬೇಡಿ, ಪೇರೆಂಟ್ಸ್ಗಳು ಅಷ್ಟೇ, ನೆಂಟರುಗಳು ಅಷ್ಟೇ, ಬಂಧು ಬಳಗದವ್ರು ಅಷ್ಟೇ, ಯಾರು ಅವ್ರನ್ನ ಟೀಕೆ ಮಾಡಬೇಡಿ. ಅವರು ಅವ್ರಾಗ ಅವ್ರು ಮಾಡ್ಕೊಂಡಿಲ್ಲ ಎತ್ತಿಲ್ಲ ಯಾರೇ ಬೇಕು ಅಂತ, ದೇವ್ರು ಕೊಟ್ಟಿರೋ ಪ್ರಸಾದ ಅನ್ಕೊಂಡು ಅವ್ರು ಮಾಡ್ತಾರೆ ಎತ್ತಿರೋರು, ದಯವಿಟ್ಟು ಯಾರು ಆ ಥರ ಅನ್ಬೇಡಿ ಅಂತಲೇ ನಾನು ಹೇಳೋದು.
1: ಅಂದರೆ ವಿಶೇಷ ಚೇತನ ಒಂದು ಸಮಸ್ಯೆ, ಒಂದು ದೇವರ ವರ, ಒಂದು ದೇವರ ಮಗು ಇದ್ದಂತೆ, ಆ ಮಕ್ಕಳ ನಗುವಿನಲ್ಲಿ ನಮ್ಮ ಒಂದು ಬೆಳವಣಿಗೆ ಆಗಿರ್ಬೋದು, ಜೀವನ ಆಗಿರ್ಬೋದು, ಈ ನಿಟ್ಟಲ್ಲಿ ಖುಷಿ ಖುಷಿಯಾಗಿ ಜೀವನವನ್ನು ಸಾಗಿಸೋದು ಈ ನಿಟ್ಟಲ್ಲಿ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಿದ್ರು.
0: ನಾನು ಏನೇ ಕೆಲಸ ಇರಲಿ ನಾನು ಅರ್ಧ ಗಂಟೆ ಅವನಿಗೆ ಟೈಮ್ ಕೊಟ್ಬಿಡ್ತೀನಿ ಊಟಕ್ಕೆ, ನಿಧಾನಕ್ಕೆ ಅವ್ನು ಹೆಂಗೆ ಬೇಕಂಗೆ ಕಾಳು ತಿನ್ನಿಸಿ, ಅವ್ನು ತರಕಾರಿ ತಿನ್ನಿಸಿ, ಅವ್ನ ಅಗದಿ ತಿನ್ನೋ ಗಂಟ ಕೂತು, ಒಂದೇ ಅವಸರಕ್ಕೆ ತಿನ್ಸಕ್ಕೂ ಹೋಗಲ್ಲ ನಾನು, ಅವ್ನು ಅಗದು ತಿಂದು ಅನ್ನ ಕಾಳು ಎಲ್ಲ ತಿಂದು ಅವನು ನುಂಗಿ ಊಟ ಮಾಡೋ ಗಂಟನು ನಾನು ನಿಧಾನಕ್ಕೆ ಊಟ ಮಾಡಿಸ್ತೀನಿ.
1: ಹೀಗೆ ನಿಮ್ಮ ಮಗನ ಒಂದು ಕಾಳಜಿ ಹೀಗೆ ಮುಂದುವರಿಲಿ, ಅವನ ಬೆಳವಣಿಗೆ ಇನ್ನೂ ಶೀಘ್ರಗತಿಯಲ್ಲಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.
0: ಥ್ಯಾಂಕ್ ಯು.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ ಜೊತೆ ಇಷ್ಟು ತಮ್ಮ ಮಗನ ಒಂದು ಬೆಳವಣಿಗೆ ಮತ್ತು ಏನೆಲ್ಲಾ ಸಮಸ್ಯೆಗಳನ್ನ ಎದುರಿಸಿದ್ರು ಅನ್ನೋದ್ರ ಬಗ್ಗೆ ಇಷ್ಟು ನಮ್ಮ ಸಂದರ್ಶನದಲ್ಲಿ ಭಾಗಿಯಾಗಿದ್ದವರು ಹೆಚ್ ಡಿ ಕುಟ್ಟೆ ತಾಲೂಕಿನ ಅಣ್ಣೂರು ಗ್ರಾಮದ ಶ್ರೀಮತಿ ಲೀಲಾವತಿ ರವರು. ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಅಣ್ಣೂರು ಗ್ರಾಮದ ಶ್ರೀಮತಿ ಲೀಲಾವತಿ ರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಬಂತು ನೋಡಿ ಗೊಬ್ಬರದ ಗುಳಿಗೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
0: ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಂತು ನೋಡಿ ಗೊಬ್ಬರದ ಗುಳಿಗೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ರೈತನ ಹೆಗಲ ಮೇಲೆ 50 ಕೆಜಿ ರಸಗೊಬ್ಬರದ ಚೀಲ. ಹೊಲದ ಬದುವನ್ನ ಏರ ತೊಡಗುತ್ತಿದ್ದಂತೆ ಅವನ ಹೆಜ್ಜೆ ಮತ್ತಷ್ಟು ಭಾರವಾಗುತ್ತದೆ. ಒಂದು ಕೈಯಿಂದ ಚೀಲವನ್ನ ಸರಿಪಡಿಸಿಕೊಳ್ಳುತ್ತಾ ಮತ್ತೊಂದು ಕೈಯಿಂದ ಹಣೆಯ ಬೆವರನ್ನ ಒರೆಸಿಕೊಳ್ಳುತ್ತಾ ಮುಂದೆ ಸಾಗುತ್ತಾನೆ. 1 ಎಕರೆಗೆ 2-3 ಚೀಲ ಗೊಬ್ಬರ ಬೇಕಾದರೆ ಅದನ್ನ ಹೊಲಕ್ಕೆ ತಲುಪಿಸುವುದೇ ದೊಡ್ಡ ಸಾಹಸ. ಗೊಬ್ಬರದ ಬೆಲೆ ಏರಿಕೆ, ಸಮಯಕ್ಕೆ ಸರಿಯಾಗಿ ಸಿಗದ ಕೊರತೆ, ಸಾಗಾಣಿಕೆಯ ತೊಂದರೆ, ಇವೆಲ್ಲವೂ ರೈತನ ಬದುಕಿನ ಭಾಗವಾಗಿವೆ. ಆದರೆ ಇದೇ ರೈತನ ಕೈಯಲ್ಲಿ ಈಗ ಒಂದು ಸಣ್ಣ ಬಟ್ಟೆ ಚೀಲ, ಅದರೊಳಗೆ ಕೆಲವೇ ಜೈವಿಕ ಮಾತ್ರೆಗಳು ಹೊಲ ತಲುಪಿದ ನಂತರ ಅವುಗಳನ್ನು ನೀರಿನಲ್ಲಿ ಕರಗಿಸಿ ಸಿಂಪಡಿಸಿದರೆ ಸಾಕು. ಕೆಲವು ಮಾತ್ರೆಗಳನ್ನು ನೇರವಾಗಿ ಮಣ್ಣಿಗೂ ಸೇರಿಸಬಹುದು. 50 ಕೆಜಿ ರಸಗೊಬ್ಬರದ ಚೀಲ ಹೊರುವ ದಿನಗಳಿಂದ ಕೆಲವೇ ಗ್ರಾಂ ತೂಕದ ಜೈವಿಕ ಮಾತ್ರೆಗಳನ್ನು ಜೇಬಿನಲ್ಲಿ ಇಟ್ಟುಕೊಂಡು ಹೊಲಕ್ಕೆ ಹೋಗುವ ದಿನಗಳತ್ತ ಕೃಷಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಿದೆ. ಇನ್ನು

ಇದು ಆರಂಭದ ಹಂತದಲ್ಲಿದೆ. ಆದರೆ ಕೃಷಿಯ ಭವಿಷ್ಯದ ದಿಕ್ಕನ್ನು ಸೂಚಿಸುವ ತಂತ್ರಜ್ಞಾನವಾಗಿ ವಿಜ್ಞಾನಿಗಳು ಮತ್ತು ರೈತರ ಗಮನ ಸೆಳೆಯುತ್ತಿದೆ. ಸಂಶೋಧಕರ ದಾಖಲೆಯ ಪ್ರಕಾರ ಕೋಲಾರ ಜಿಲ್ಲೆಯ ಒಬ್ಬ ರೈತ ಬರದ ಪರಿಸ್ಥಿತಿಯಲ್ಲೂ ಎಕರೆಗೆ ಸುಮಾರು 12,500 ಕೆಜಿ ಆಲೂಗಡ್ಡೆ ಇಳುವರಿ ಪಡೆದಿದ್ದಾರೆ ಎಂದು ವರದಿಯಾಗಿದೆ. ಟೊಮೆಟೊ ಹಾಗೂ ತಿಂಗಳ ಉರುಳಿ ಬೆಳೆಗಳಲ್ಲಿಯೂ ಉತ್ತಮ ಬೇರು ಬೆಳವಣಿಗೆ, ಪೋಷಕಾಂಶಗಳ ಇರುವಿಕೆ ಮತ್ತು ಇಳುವರಿಯಲ್ಲಿ ಸುಧಾರಣೆ ಕಂಡುಬಂದಿದೆ. ರೈತರಲ್ಲಿ ಈ ಹೊಸ ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸಲು ಇಂತಹ ಫಲಿತಾಂಶಗಳೇ ಕಾರಣವಾಗಿವೆ. ಹಾಗಾದರೆ ಮಾತ್ರೆ ಒಳಗೆ ಅಡಗಿರುವುದು ಏನೆಂದರೆ, ಮನುಷ್ಯನ ಆರೋಗ್ಯಕ್ಕೆ ಔಷಧ ನೆರವಾಗುವಂತೆ ಸಸ್ಯಗಳ ಆರೋಗ್ಯವನ್ನು ಉತ್ತಮಗೊಳಿಸಲು ಉಪಯುಕ್ತ ಸೂಕ್ಷ್ಮ ಜೀವಿಗಳನ್ನು ಮಾತ್ರೆಗಳ ರೂಪದಲ್ಲಿ ಒದಗಿಸುವ ತಂತ್ರಜ್ಞಾನವೇ ಜೈವಿಕ ಮಾತ್ರೆಗಳು. ಇವುಗಳಲ್ಲಿ ಕೆಲವು ಸೂಕ್ಷ್ಮ ಜೀವಿಗಳು ವಾತಾವರಣದ ಸಾರಜನಕವನ್ನು ಸ್ವೀಕರಿಸುತ್ತವೆ. ಕೆಲವು ಮಣ್ಣಿನಲ್ಲಿರುವ ರಂಜಕ ಮತ್ತು ಪೊಟ್ಯಾಸಿಯಂ ಅನ್ನು ಸಸ್ಯಗಳಿಗೆ ಲಭ್ಯವಾಗುವಂತೆ ಮಾಡುತ್ತವೆ. ಇನ್ನೂ ಕೆಲವು ಕೀಟ ಹಾಗೂ ಶಿಲೀಂಧ್ರ ರೋಗಗಳನ್ನು ಸಹಜವಾಗಿ ನಿಯಂತ್ರಿಸಲು ನೆರವಾಗುತ್ತವೆ. ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಮಹತ್ವ ಹೊಸದಿನಲ್ಲ. ಆದರೆ ಅವನ್ನು ದ್ರವ ಅಥವಾ ಪುಡಿ ರೂಪದಲ್ಲಿ ಸಂಗ್ರಹಿಸುವುದು, ಸಾಗಿಸುವುದು ಹಾಗೂ ಅವುಗಳ ಜೀವಂತಿಕೆಯನ್ನು ಕಾಪಾಡುವುದು ಸವಲತ್ತಾಗಿತ್ತು. ಈ ಸಮಸ್ಯೆಗೆ ಪರಿಹಾರವಾಗಿ ಸೂಕ್ಷ್ಮ ಜೀವಿಗಳನ್ನು ಮಾತ್ರೆಗಳ ರೂಪದಲ್ಲಿ ಅಭಿವೃದ್ಧಿಪಡಿಸುವ ಸಂಶೋಧನೆಗೆ ವಿಜ್ಞಾನಿಗಳು ಮುಂದಾದರು. ಜಿಕೆವಿಕೆಯ ನಿವೃತ್ತ ಸೂಕ್ಷ್ಮ ಜೀವಿ ಜೀವಶಾಸ್ತ್ರಜ್ಞ ಬ್ರಹ್ಮ ಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಸಂಶೋಧಕಿ ಸ್ನೇಹ ಎಸ್ ನಾಯರ್ ಅವರು ನೀರಿನಲ್ಲಿ ಸುಲಭವಾಗಿ ಕರಗುವ ಜೈವಿಕ ಗೊಬ್ಬರ ಮಾತ್ರೆಗಳನ್ನು ಅಭಿವೃದ್ಧಿಪಡಿಸಿ ಕೋಲಾರ ಜಿಲ್ಲೆಯ ರೈತ ಹೊಲಗಳಲ್ಲಿ ಅವುಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಿದರು. ಇನ್ನೊಂದು ಮಹತ್ವದ ಅನುಕೂಲವೆಂದರೆ ಸಾಗಾಣಿಕೆ. 1 ಎಕರೆಗೆ 5-10 ಮಾತ್ರೆಗಳೇ ಸಾಕಾಗುವುದರಿಂದ ಟ್ರ್ಯಾಕ್ಟರ್ ಅಥವಾ ಎತ್ತಿನ ಗಾಡಿಗಳಲ್ಲಿ ಚೀಲ ಸಾಗಿಸುವ ಅಗತ್ಯವಿರುವುದಿಲ್ಲ. ರೈತರು ತಮ್ಮ ಜೇಬಿನಲ್ಲಿ ಅಥವಾ ಸಣ್ಣ ಕೈಚೀಲದಲ್ಲಿ ಇವುಗಳನ್ನು ಹೊಲಕ್ಕೆ ಕೊಂಡೊಯ್ಯಬಹುದು. ಇದು ವೆಚ್ಚವನ್ನಷ್ಟೇ ಅಲ್ಲ, ಶ್ರಮವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರ ಜೊತೆಗೆ ಸಾವಯವ ಇಂಗಾಲವನ್ನು ವೃದ್ಧಿಸುವಲ್ಲಿ, ಬೇರುಗಳ ಬೆಳವಣಿಗೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಪೋಷಕಾಂಶಗಳ ಇರುವಿಕೆಯನ್ನು ಹೆಚ್ಚಿಸುವಲ್ಲಿಯೂ ಈ ಮಾತ್ರೆಗಳು ನೆರವಾಗುತ್ತವೆ. ಮಣ್ಣಿನಲ್ಲಿ ಸೂಕ್ಷ್ಮ ತೇವಾಂಶ ಮತ್ತು ಸಾವಯವ ಅಂಶ ಇದ್ದರೆ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಅಲ್ಲಿಯೇ ವೃದ್ಧಿಯಾಗುವುದರಿಂದ ಪ್ರತಿ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವ ಅಗತ್ಯವೂ ಕಡಿಮೆಯಾಗಬಹುದು. ಕರ್ನಾಟಕದಷ್ಟೇ ಅಲ್ಲ, ಉತ್ತರ ಪ್ರದೇಶ, ಒಡಿಶಾ, ಗುಜರಾತ್, ಹರಿಯಾಣ ಮತ್ತು ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳಲ್ಲೂ ನಡೆದ ಈ ಪ್ರಯೋಗಗಳು ಆಶಾದಾಯಕ ಫಲಿತಾಂಶಗಳನ್ನು ನೀಡಿವೆ. ವಿವಿಧ ಬೆಳೆಗಳಲ್ಲಿ ಇಳುವರಿ ಹೆಚ್ಚಳ ಮತ್ತು ಉತ್ಪಾದನಾ ವೆಚ್ಚದಲ್ಲಿ ಇಳಿಕೆ ಕಂಡುಬಂದಿರುವ ಬಗ್ಗೆ ವರದಿಗಳಾಗಿವೆ. ರಾಜ್ಯದಲ್ಲಿಯೂ ಜೈವಿಕ ಮಾತ್ರೆಗಳ ಅಭಿವೃದ್ಧಿಗೆ ಸರ್ಕಾರ ಮತ್ತು ಖಾಸಗಿ ವಲಯಗಳು ಆಸಕ್ತಿ ತೋರಿವೆ. ಜಿಕೆವಿಕೆ ಸೇರಿದಂತೆ ವಿವಿಧ ಸಂಶೋಧನಾ ಸಂಸ್ಥೆಗಳ ಪ್ರಯತ್ನಗಳ ಜೊತೆಗೆ ತುಮಕೂರಿನ ಸಂಸ್ಥೆಯೊಂದು ಜೈವಿಕ ಗೊಬ್ಬರ ಹಾಗೂ ಜೈವಿಕ ಪೀಡನಾಶಕ ಮಾತ್ರೆಗಳ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿವೆ. ಇದೇ ವೇಳೆ ಯುವ ವಿಜ್ಞಾನಿಗಳು ಮನೆ ತೋಟ, ತಾರಸಿ ತೋಟ ಮತ್ತು ಕೃಷಿ ಬೆಳೆಗಳಿಗೆ ವಿವಿಧ ಜೈವಿಕ ಮಾತ್ರೆಗಳನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನ ನಡೆಸಿದ್ದಾರೆ. ವಿಶ್ವದ ಹಲವು ದೇಶಗಳಲ್ಲೂ ಇದೇ ರೀತಿಯ ಜೈವಿಕ ಉತ್ಪನ್ನಗಳ ಬಳಕೆ ಹೆಚ್ಚುತ್ತಿದೆ. ಚೀನಾ, ಬ್ರೆಜಿಲ್, ಅಮೆರಿಕ, ಕೆನಡಾ, ಜರ್ಮನಿ, ಆಸ್ಟ್ರೇಲಿಯಾ, ಇಸ್ರೇಲ್ ಹಾಗೂ ಜಪಾನ್ ದೇಶಗಳು ಜೈವಿಕ ಗೊಬ್ಬರಗಳನ್ನು ಮಾತ್ರೆ, ಕ್ಯಾಪ್ಸುಲ್ ಮತ್ತು ಹರಳು ರೂಪದಲ್ಲಿ ಬಳಸಿ ರಾಸಾಯನಿಕಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಪ್ರಯತ್ನ ನಡೆಸುತ್ತಿವೆ. ಒಂದು ಕಾಲದಲ್ಲಿ ರೈತನ ಹೆಗಲಿನ ಭಾರ 50 ಕೆಜಿ ರಸಗೊಬ್ಬರದ ಚೀಲವಾಗಿತ್ತು. ನಾಳೆಯ ಕೃಷಿಯಲ್ಲಿ ಇದೇ ಹೆಗಲಿನ ಭಾರವನ್ನು ಕೆಲವೇ ಗ್ರಾಮ್ ತೂಕದ ಜೈವಿಕ ಮಾತ್ರೆಗಳು ಕಡಿಮೆ ಮಾಡಬಹುದೇ? ಆ ಪ್ರಶ್ನೆಗೆ ಉತ್ತರವನ್ನು ಮುಂದಿನ ಕೆಲವು ವರ್ಷಗಳ ಕೃಷಿಯ ಅನುಭವವೇ ನೀಡಲಿದೆ. ಆದರೆ ಸುಸ್ಥಿರ ಕೃಷಿಯ ಹೊಸ ಅಧ್ಯಾಯದಲ್ಲಿ ಈ ಪುಟ್ಟ ಮಾತ್ರೆಗಳು ತಮ್ಮ ಹೆಸರನ್ನು ಈಗಾಗಲೇ ದಾಖಲಿಸಿ ತೊಡಗಿವೆ. ಗೊಬ್ಬರ ಮಾತ್ರೆಯಲ್ಲ, 50 ಕೆಜಿ ರಸಗೊಬ್ಬರದ ಚೀಲವನ್ನು ಕೆಲ ಗ್ರಾಂ ತೂಕದ ಜೈವಿಕ ಮಾತ್ರೆಗಳು ಬದಲಿಸಬಹುದೇ? ಕೃಷಿಯಲ್ಲಿ ಹೊಸ ಭರವಸೆ ಮೂಡಿಸುವ ಈ ತಂತ್ರಜ್ಞಾನ ಹಿಂದಿನ ವಿಜ್ಞಾನ ಮತ್ತು ಅದರ ಸಾಧ್ಯತೆಗಳ ಕುರಿತು ಒಂದು ಒಳನೋಟವಾಗಿದೆ. ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ಗಸ್ಮಿಯ ಕಾರ್ಯಕ್ರಮದಲ್ಲಿ ಬಂತು ನೋಡಿ ಗೊಬ್ಬರದ ಗುಳಿಗೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ

0: ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಬಂತು ನೋಡಿ ಗೊಬ್ಬರದ ಗುಳಿಗೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವಂತಹ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣ

ಲಿಯೋನಾರ್ಡೋ ಬುಸ್ಕಾಲಿಯ ದೊಡ್ಡ ಹೆಸರಿದೆ. ಅಮೆರಿಕೆಯ ಸುಪ್ರಸಿದ್ಧ ಮ್ಯಾಸಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಹೆಸರು ಮಾಡಿದಂಥ ಮನುಷ್ಯ. ಆ ಮನುಷ್ಯ ವಿಚಿತ್ರ, ಎಕನಾಮಿಕ್ಸ್ ಮಾಡಿದ್ದು, ಅರ್ಥಶಾಸ್ತ್ರ ಪ್ರೊಫೆಸರ್ ಆಗಿದ್ದವರು. ಯಾಕೋ ಒಂದ್ಸಲ ಸಾಕು ಅನ್ಸ್ಬಿಡ್ತು, ಬಿಟ್ಬಿಟ್ರು. ಬರೀ ಮಾತುಗಾರಿಕೆ, ಭಾಷಣ ಮಾಡೋದು, ಮೋಟಿವೇಶನಲ್ ಸ್ಪೀಕರ್ ಅಂತ ಆಗ್ಬಿಟ್ರು. ಇವತ್ತಿಗಾದ್ರೂ ನೀವು ಇಂಟರ್ನೆಟ್ಗೆ ಹೋದ್ರೆ ಲಿಯೋ ಬುಸ್ಕಾಲಿಯ ಅಂತ ಹಾಕಿದ್ರೆ ನೂರಾರು ಮಾತುಗಳು ಸಿಗ್ತಾವೆ. ತುಂಬಾ ಚೇತೋಹಾರಿಯದ ಮಾತುಗಳು, ಯಾರನ್ನಾದ್ರೂ ಬಡದೆಬ್ಸುವಂತ ಮಾತುಗಳು. ನಾನು ಬಹಳ ಹಿಂದೆ ಆತನ ಮಾತು ಕೇಳಿದ್ದು, ಹಿಂದೆ ಕೂತಿದ್ದೀನಿ, $20. ವಿಚಿತ್ರ ಮನುಷ್ಯ, ಆರಡಿ 4 ಇಂಚೋ 5 ಇಂಚೋ ಇರಬೇಕು ಎತ್ತರ. ಕಪ್ಪು ಮನುಷ್ಯ, ಡ್ರೆಸ್ಸೇ ವಿಚಿತ್ರ. ಒಂದು ಕಪ್ಪು ಪ್ಯಾಂಟು, ಕಪ್ಪು ಸ್ವೆಟರ್, ಕಾಲಿಗೆ ಬಿಳಿ ಬೂಟು. ಓಡ್ಕೊಂಬರ್ಬೇಕು ಸ್ಟೇಜ್ ಮೇಲೆ, ಕುಣ್ಕೊಂಡು ನಿಂತ್ಕೋಬೇಕು. ಯಾರಪ್ಪ ಇವನು ಅಂತ ಮೊಳಕಾಲು ಊರಿ ಆಕಾಶ ಕಡೆ ಕೈ ಮಾಡಿ, ಭಗವಂತ ನನ್ನ ಕೇಳುವರನ್ನ ನನ್ನ ಕಡೆಯಿಂದ ರಕ್ಷಣೆ ಮಾಡು ಅಂತ ಕೇಳ್ಕೊಂಡು ತಮಾಷೆ ಮಾಡೋದು. ಆದ್ರೆ ಮುಂದೆ ಮಾತಿಗೆ ನಿಂತ್ರೆ ಪ್ರವಾಹ. ಆತನ ಮಾತು ಕೇಳಕ್ಕೆ ತಿಂಗಳಾನ್ಗಟ್ಲೆ ಮೊದಲು ಟಿಕೆಟ್ ಬುಕ್ ಮಾಡಿ ಇಟ್ಕೋತಿದ್ರು ಜನ. ಅವನದು ಒಂದೇ ಒಂದು ಸಂದೇಶ ಎಲ್ಲ ಕಡೆ ಹೇಳುದು, ದಯವಿಟ್ಟು ಸಂಬಂಧಗಳನ್ನು ಮುರಿಬೇಡಿ. ಹಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ಯಾವುದಕ್ಕೋಸ್ಕರ ಸಂಬಂಧಗಳನ್ನು ಮುರಿಬೇಡಿ. ಯಾವುದೋ ಒಂದು ಮಾತಿಗಾಗಿ, ಒಂದು ಸಂದರ್ಭಕ್ಕಾಗಿ ತಲೆ ಕೆಡಿಸ್ಕೊಂಡು, ಮನ ಕೆಡಿಸ್ಕೊಂಡು ಸಂಬಂಧ ಮುರ್ಕೊಂಡಿಲ್ವಾ ನಾವು? ನಮ್ಮ ಮನೆ ಮುರಿದದ್ದು, ದೇಶ ಮುರಿದದ್ದು, ವ್ಯವಸ್ಥೆ ಮುರಿದದ್ದು ಯಾವಾಗ ಗೊತ್ತಾ? ಯಾವುದೋ ಒಂದು ತೂಕ ತಪ್ಪಿದ ಮಾತಿನಿಂದಾಗಿ. ಸಂಬಂಧ ಮುರಿಯೋದು ಸುಲಭ, ಕಟ್ಟೋದು ಬಹಳ ಕಷ್ಟ. ತಾಳ್ಮೆ ಬೇಕಾಗ್ತದೆ, ತಿಳುವಳಿಕೆ ಬೇಕಾಗ್ತದೆ. ಅವ್ರದ್ದೇ ಒಂದು ಘಟನೆ ಹೇಳೋರು, ಬಹಳ ಚಂದ ಹೇಳೋರು ಘಟನೆ ಇದನ್ನು. ಒಂದ್ಸಲ ಲಿಯೋ ಬುಸ್ಕಾಲಿಯ ಇಂಗ್ಲೆಂಡಿನ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋದ್ರಂತೆ. ನಾನಾಗಲೇ ಹೇಳಿದ್ನಲ್ಲ, ಎತ್ತರದ ಮನುಷ್ಯ, ಕಪ್ಪು, ಹೆಜ್ಜೆ ಇಟ್ಟರೆ 4 ಅಡಿಗೊಂದು ಹೆಜ್ಜೆ. ಅವನ ಜೊತೆಗೆ ಹೋಗೋರು ಓಡಬೇಕು ಅವನ ಜೊತೆಗೆ. ಯಾವಾಗಲೂ ಮುಖದ ಮೇಲೆ ನಗೆ, ತುಂಬ ಒಳ್ಳೆ ಮನುಷ್ಯ, ಬ್ರಿಲಿಯಂಟ್ ಇಂಗ್ಲಿಷ್, ಚಂದ ಮಾತಾಡೋರು. ಆಕ್ಸ್ಫರ್ಡಲ್ಲಿ ಹೋಗ್ತಿರ್ಬೇಕಾದ್ರೆ ರಸ್ತೆಯಲ್ಲಿ, ರಸ್ತೆ ಆ ಬದಿಗೆ ನಿಮ್ ಕಣ್ಮುಂದೆ ಚಿತ್ರ ಬರಬೇಕು, ರಸ್ತೆ ಈ ಕಡೆ ಫುಟ್ಪಾತ್ ನಲ್ಲಿ ಲಿಯೋ ಬುಸ್ಕಾಲಿಯ ಇದ್ದಾರೆ. ಆ ಕಡೆ ಫುಟ್ಪಾತ್ ನಲ್ಲಿ ನೋಡಿದ್ರು ಒಬ್ಬ ವಯಸ್ಸಾದ ವ್ಯಕ್ತಿ ಬರ್ತಾ ಇದ್ದ. ಸೂಟ್ ಹಾಕೊಂಡಿದ್ದಾನೆ, ಬಿಳಿ ಕೂದಲು, ಬೆನ್ ಸ್ವಲ್ಪ ಬಾಗಿದೆ. ಈ ನೆಲಾನೇ ನೋಡ್ಕೊಂಡು ಹಿಂಗೆ ನಡೀತಾ ಇದ್ದಾರೆ, ಕೈಯಲ್ಲಿ ಒಂದು 4-5 ಪುಸ್ತಕ. ಅವ್ರು ನೋಡಿದ ತಕ್ಷಣ ಬುಸ್ಕಾಲಿ ಏನ್ ಮಾಡಿದ್ ಗೊತ್ತಾ? ರಸ್ತೆ ಈ ಕಡೆ ಇದ್ರಲ್ಲ, ಧಾಡ್ ನಡ್ಕೊಂಡು ಆ ಕಡೆ ಹೋದ್ರು. ಏನು ಮಿಲಿಟರಿ ಹೋದಂಗೆ ಹೋಗುದು, ದೈತ್ಯ ಹೆಜ್ಜೆ. ಹೋಗ್ಬಿಟ್ಟು ಪ್ರೊಫೆಸರ್ ಹತ್ರ ಹೋಗ್ಬಿಟ್ಟು ಗುಡ್ ಮಾರ್ನಿಂಗ್ ಪ್ರೊಫೆಸರ್ ಅಂದ್ರು. ಇಂಗ್ಲೆಂಡ್ ಅಲ್ಲಿ ಹಿಂಗೆ ಮೈ ಮೇಲೆ ಅಪರಿಚಿತರು ಬರಲ್ಲ, ಇಷ್ಟ ಆಗೋಲ್ಲ ಅವರಿಗೆ. ಮುದುಕರಿಗೆ ಕೋಪ ಬಂತು, ಹೂ ಆರ್ ಯು, ಯಾರು ನೀವು ಅಂದ್ರು ಮುದುಕರು. ಈತ ಮುಖ ತುಂಬ ನಗೆ ಹರಡ್ಕೊಂಬಿಟ್ಟು, ನಾನು ಐ ಆಮ್ ಲಿಯೋ ಬುಸ್ಕಾಲಿಯ ಅಂದ್ರು. ಆ ಮುದುಕರಿಗೆ ಕೇಳೋಕೆ ಇಷ್ಟ ಇಲ್ಲ, ಇನ್ನ ಮುದುಕ ಸುಧಾರಿಸ್ಕೊಂಡಿಲ್ಲ ಅವರು, ಕೋಪದಿಂದಾನೆ ಹೇಳಿದ್ರಂತೆ, ಐ ಡೋಂಟ್ ವಾಂಟ್ ಟು ನೋ ಯು, ನಿಮ್ಮ ಪರಿಚಯ ಬೇಕಾಗಿಲ್ಲ ನನಗೆ, ನನಗೆ ಇಷ್ಟ ಇಲ್ಲ ಅಂದ್ ಹೋಗೇಬಿಟ್ರು. ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾರಾದ್ರೂ ಐ ಡೋಂಟ್ ವಾಂಟ್ ಟು ನೋ ಯು ಅಂದ್ರೆ ಹೋಗಿ ಮಾತಾಡ್ತೀರಾ ಮರುದಿವಸ? ಅದು ಬುಸ್ಕಾಲಿ ಇರೋದೇ ಮನುಷ್ಯ ಬೇರೆ. ಮತ್ತೆ ಮರುದಿನ ಬುಸ್ಕಾಲಿ ಅದೇ ಜಾಗಕ್ಕೆ ಹೋಗಿ ಅದೇ ರಸ್ತೆಯಲ್ಲಿ ನಿಂತ್ಕೊಂಡು ಪ್ರೊಫೆಸರ್ ಬರೋದನ್ನ ಕಾಯ್ಕೊಂಡಿದ್ರು. ಆ ಪ್ರೊಫೆಸರ್

ಬಂದ ತಕ್ಷಣ ಮತ್ತೆ ಅದೇ ರೀತಿ ದಡ ದಡ ದಡ ಹೋಗಿ ಮುಂದೆ ನಿಂತ್ಕೊಂಡು, ನಮಸ್ಕಾರ ಪ್ರೊಫೆಸರ್, ಗುಡ್ ಮಾರ್ನಿಂಗ್ ಪ್ರೊಫೆಸರ್, ಐ ಆಮ್ ದ ಸೇಮ್ ಬುಸ್ಕಾಲಿಯಾ ಹೂಮ್ ಯು ಡಿಡ್ ನಾಟ್ ವಾಂಟ್ ಟು ಮೀಟ್ ಯೆಸ್ಟರ್ಡೇ. ನಾನು ಅದೇ ಬುಸ್ಕಾಲಿಯಾ, ನಿನ್ನೆ ಮೀಟ್ ಮಾಡಬಾರ್ದು, ಭೇಟಿ ಆಗಬಾರ್ದು ಅಂತಿದ್ರಲ್ಲ ಅವನೇ ನಾನು ಅಂದು. ಮತ್ತೆ ಬಂದಿದ್ದೀನಿ ಇವತ್ತು, ನಮಸ್ಕಾರ ಅಂದ. ಒಳ್ಳೆ ದಿನ ನಿಮಗೆ, ಒಳ್ಳೇದಾಗಲಿ ಅಂದ. ಆ ಪ್ರೊಫೆಸರ್ ಅಂದ, ಯಾರಪ್ಪ ನೀವು, ನಿನ್ನೆಯಿಂದ ಬೆನ್ನು ಹತ್ತಿದ್ದೀರಲ್ಲಪ್ಪ ನಾನು ಹಿಂಗೆ ಅಂದರು. ಅಂದ್ಬಿಟ್ಟು ಇನ್ನೊಮ್ಮೆ ಹೇಳಿ ಹೆಸರು ನಿಂದು ಅಂದರು. ಈತ ನನ್ನ ಹೆಸರ ಲಿಯೋ ಬುಸ್ಕಾಲಿಯಾ ಅಂದ. ಅಂದ ತಕ್ಷಣ ಮುದುಕರ ಮುಖದಲ್ಲಿ ಒಂದು ಚಕ್ ಅಂತ ಮಿಂಚು ಹೊಡೆದಂಗಾಯ್ತು. ಲಿಯೋನಾರ್ಡೋ ಬುಸ್ಕಾಲಿಯಾ, MIT ಪ್ರೊಫೆಸರ್ ಅಲ್ವಾ, ಅರ್ಥಶಾಸ್ತ್ರ ಪ್ರೊಫೆಸರು. ಹೌದು ಅಂದ್ರೆ ಇವರು. ತಕ್ಷಣ ಮನುಷ್ಯ ತನ್ನ ಕೈಯಲ್ಲಿ ಪುಸ್ತಕ ಎಲ್ಲ ಬಿಸಾಕ್ಬಿಟ್ಟ, ಕೆಳಗಡೆ ಗಟ್ಟಿ ಅಪ್ಕೊಂಡ್ಬಿಟ್ಟ ಇವನ. ಆ ಪ್ರೊಫೆಸರ್ ಸ್ತಂಭೀಭೂತಾಗಿ ಹೋದ್ರು. ಬುಸ್ಕಾಲಿಯನ್ ಹೆಸರು ಕೇಳಿದ್ದಾರೆ, ಭೇಟಿ ಆಗಿರಲಿಲ್ಲ. ಅಂತ ದೊಡ್ಡ ಪ್ರೊಫೆಸರ್ ತನ್ನ ಕಡೆ ಬಂದು ಮಾತಾಡಿಸಿದಾಗ ನಿನ್ನೆ ಮಾತಾಡಲಿಲ್ಲಲ್ಲ ಅಂತ ಬೇಜಾರಾಯ್ತು. ಕ್ಷಮೆ ಕೇಳಿಕೊಂಡ್ರು, ಆತ್ಮೀಯ ಸ್ನೇಹಿತರಾದವು, ಕಾಫಿ ಕುಡಿದ್ರು. ತಮಾಷೆ ಗೊತ್ತ ಸ್ನೇಹಿತರೆ, ಬುಸ್ಕಾಲಿಯ ಆ ಪ್ರೊಫೆಸರ್ ಭೇಟಿ ಆದ್ರಲ್ಲ, ಅವರ ಹೆಸರು ವಿಲ್ಸನ್ ಅಂತ ಹೆಸರು, ಆಕ್ಸ್ಫರ್ಡ್ ಎಕನಾಮಿಕ್ಸ್ ಪ್ರೊಫೆಸರ್. ಇವರಿಬ್ರು ಕೂಡ ಬರೆದ್ರು ಅಂತ ಇಬ್ರು ವಿಚಾರ ಮಾಡ್ಕೊಂಡು ಮಾಡಿ ನಾಲ್ಕು ಪುಸ್ತಕ ಬರೆದ್ರು ಮೈಕ್ರೋ ಎಕನಾಮಿಕ್ಸ್ ಮೇಲೆ, ಬುಸ್ಕಾಲಿಯಾ ಅಂಡ್ ವಿಲ್ಸನ್ ಅಂತ ನಾಲ್ಕು ದೊಡ್ಡ ಗ್ರಂಥಗಳು ಬಂತಂತೆ. ಇದು ನೆನೆಸ್ಕೋಬೇಕು ನೀವು. ಅಕಸ್ಮಾತ್ ಮೊದಲೇ ದಿವಸ ಪ್ರತಿಕ್ರಿಯೆ ಸರಿ ಇರಲಿಲ್ಲ, ವಿಲ್ಸನ್ ಭೇಟಿಯಾಗುವ ಮನಸ್ಸಿರಲಿಲ್ಲ, ಹಾಗಾಗಿ ಬುಸ್ಕಾಲಿಯ ನಾನ್ಯಾಕೆ ಹೋಗ್ಬೇಕು ಅವನ ಕಡೆಗೆ ಅಂತ ಎರಡನೇ ದಿವಸ ಹೋಗಿಲ್ಲದೆ ಇದ್ರೆ ಈ ಸಂಬಂಧ ಉಳಿತಿರಲಿಲ್ಲ, ಈ ಗ್ರಂಥಗಳ ಸೃಷ್ಟಿ ಆಗ್ತಿರಲಿಲ್ಲ. ಸಂಬಂಧಗಳು ತಾವೇ ಮುರಿತಾವೆ, ಯಾವ ವಿಶೇಷ ಪ್ರಯತ್ನಗಳು ಬೇಕಾಗಿಲ್ಲ, ಆದರೆ ಸಂಬಂಧಗಳನ್ನು ಬೆಸೆಯೋದಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಗಟ್ಟಿಯಾದ ಸಂಬಂಧಗಳಿದ್ದಾನೆ ಪ್ರಪಂಚ ಬೆಳೀತದೆ, ಸಂತೋಷ ಬದುಕೋದಕ್ಕೆ ಅರ್ಹ ಆಗ್ತದೆ. ಆದ್ದರಿಂದ ನಮ್ಮ ಜೀವನದುದ್ದಕ್ಕೂ ಇರುವಂತಹ ಪ್ರಯತ್ನ ಯಾವುದಾಗಬೇಕು ಅಂದರೆ ಸಂಬಂಧಗಳನ್ನು ಕೂಡಿಸೋದಾಗಬೇಕೇ ಹೊರತಾಗಿ ಸಂಬಂಧಗಳನ್ನು ಒಡೆಯೋದಾಗಬಾರ್ದು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ಕುಮಾರಿ ಸಿಂಚನಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ ಕುಮಾರಿ ಸಿಂಚನಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
2: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
3: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
4: ಹೌದಾ? ಯಾವ ವೆಬ್ಸೈಟ್ನಿಂದ?
3: ಒಂದು ಹೊಸ ವೆಬ್ಸೈಟ್ನಿಂದ. ಹಣ

0: ಮುಂಚಿತವಾಗೇ ಕಳಿಸ್ಬಿಟ್ಟಿದ್ದೀನಿ.
1: ರಿವ್ಯೂ ನೋಡಿದೀಯಾ?
0: ಇಲ್ಲ.
1: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
3: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
2: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
3: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
3: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
3: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು 1 ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
3: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಎಚ್ ಡಿ ಕೋಟೆ ತಾಲೂಕಿನ ಮಾಸ್ತಿಗುಡಿ ಹಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಜೀವನ ಶೈಲಿ ಕುರಿತು ಶ್ರೀಮತಿ ಕಲ್ಪನಾ ಮತ್ತು ಶ್ರೀಮತಿ ಲಲಿತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಂಗಕಾಡು ನಂಗಜನ ಕೇಳುಗರೆ, ಇವತ್ತು ವಿಶೇಷವಾಗಿ ಅವರ ಒಂದು ಗಿರಿಜನರ ಆಚಾರ ವಿಚಾರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಕುರಿತು ಇವತ್ತು ನಮ್ಮ ಜೊತೆ ಅವರ ಒಂದು ಸಮಸ್ಯೆಗಳ ಕುರಿತು ಕೆಲವೊಂದು ವಿಚಾರಗಳನ್ನು ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕಲ್ಪನಾ ಅವರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಆಡಿ ಸಮಸ್ಯೆ

0: ಮತ್ತು ಅವರ ಸಂಸ್ಕೃತಿ ಬಗ್ಗೆ ಅವರಿಂದಲೇ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಮ್ಮ ಜನತ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಮೇಡಮ್.
1: ನನ್ನ ಹೆಸರು ಕಲ್ಪನಾ ಮಾಸ್ತಿಗುಡಿಯಾಡಿ. ನಮಸ್ತೆ.
2: ನನ್ನ ಹೆಸರು ಲಲಿತಾ. ಈಗ ನನ್ನ ಕ್ಯಾಸೆಟ್ ಹೇಳಬೇಕಾದ್ರೆ ನಾನು ಜೇನು ಕುರುಡು.
0: ಎಷ್ಟು ವರ್ಷದಿಂದ ಮಾಸ್ತಿಗುಡಿ ಹಾಡಿಲಿದ್ದೀರಿ ಮೇಡಮ್?
1: ನಾವು ಬಂದು 9 ವರ್ಷ ತುಂಬಾ ಕಾಯ್ತು.
0: ಮೊದಲೆಲ್ಲ ಎಲ್ಲಿದ್ರಿ ನೀವು?
1: ನಾವು ಫಸ್ಟ್ ಫಾರೆಸ್ಟ್ ಅಲ್ಲಿದ್ದೋ, ಹಾಡೋಳಿಗೆ ಇದ್ದು ಸಿತ್ತಮತ್ತೆ ಫಾರೆಸ್ಟ್ ಒಳಗಡೆ ಇದ್ದೋ. ಅಲ್ಲಿಂದ ನಮ್ಮನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಗವರ್ಮೆಂಟ್ ಅವರು.
0: ಯಾಕೆ ಶಿಫ್ಟ್ ಮಾಡಿದ್ರು?
1: ಅಲ್ಲಿ ನಮಗೆ ಹಿಂಸೆ ಇಲಾಖೆ ಹಿಂಸೆ ಆಯ್ತು, ಅದಕ್ಕೆ ನಮ್ಮನ್ನ ಇಲ್ಲಿ ಹೊರಗಡೆ ತಗೊಂಡ್ ಬಿಟ್ರು.
0: ಅತಿ ಹೆಚ್ಚು ಕಾಡು ಪ್ರಾಣಿಗಳು ಇರೋದ್ರಿಂದ ನಿಮ್ಗೆ ಹಿಂಸೆ ಆಗ್ತಿತ್ತು.
1: ಆನೆ, ಹುಲಿ, ಸಿಂಹ, ಕರಡಿ ಎಲ್ಲ ಜಾಸ್ತಿ ಆಯ್ತು. ಅದಕ್ಕೆ ಅಲ್ಲಿ ನಮಗೆ ಎಲ್ಲದಕ್ಕೆ ಕಷ್ಟ. ಒಂದು ಕಾಲದವ್ರನ್ನ ಕರ್ಕೊಂಡು ಬರಕೇನು ಕಷ್ಟನೇ. ಮತ್ತೆ ನೀರಿಗೆ ಊಟಗೆಲ್ಲ ಸ್ವಲ್ಪ ತೊಂದರೆ ಆಯ್ತು. ಅದಕ್ಕೆ ನಮ್ಮನ್ನ ಗವರ್ಮೆಂಟ್ ಅವರು ಇಲ್ಲಿಗೆ ತಗೊಂಡು ಬಿಟ್ಟಿದ್ದಾರೆ.
0: ಹೇಗಿತ್ತು ನಿಮ್ಮ ಸಂಸ್ಕೃತಿ ಸಂಪ್ರದಾಯ?
1: ಆಗ ಅಲ್ಲಿರೋತ್ತಿಗೆ ಫಾರೆಸ್ಟ್ ಕಾಡೊಳಗೆ ಪ್ರಾಣಿ ತರ ಇದ್ದು, ಇವಾಗ ಇಲ್ಲಿ ಬಂದ್ಮೇಲೆ ಮನ್ಸೂರ್ ತರ ಆಗಿದೀವಿ.
0: ಅದೇ ಅಂದ್ರೆ ವಿಭಿನ್ನವಾಗಿರ್ತಿತ್ತು ನಿಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯ ಎಲ್ಲ. ಯಾವ ಹಬ್ಬಗಳನ್ನ ವಿಶೇಷವಾಗಿ ಯಾವ ತರ ಮಾಡ್ತಿದ್ರಿ?
1: ನಮ್ಗೆ ಎಲ್ಲ ಹಬ್ಬ ತಿತ್ಮತಿಯಲ್ಲಿ ಒಂಟೆ ಅಂಗಡಿಯಲ್ಲಿ, ನಮ್ಗೆ ಭದ್ರಗಾಳಿ ದೇವಸ್ಥಾನದಲ್ಲಿ ನಮ್ಗೆ ಒಂದು ಕುಂಡೆ ಹಬ್ಬ ಅಂತ ಬರ್ತದೆ, ಅದೇ ನಮ್ಗೆ ದೊಡ್ಡ ಹಬ್ಬ. ಅದು ಮಾಡ್ತೀವಿ ವರ್ಷ ವರ್ಷ. ಅದೇ ನಮ್ಗೆ ದೊಡ್ಡ ಹಬ್ಬ ಮಾಡೋದು. ನಾವು ಹೆಂಗಸರು ವೇಷ ಗಂಡಸರು ಹಾಕೊಂಡು ಅದು ಮನೆ ಮನೆಗೆ ಹೋಯ್ತಾರೆ. ಎಲ್ಲ ಮನೆ ಮನೆಗೆ ಹೋಗಿ ದುಡ್ಡು ಕಾಸು ಅಕ್ಕಿ ಎಲ್ಲ ಕೊಡ್ತಾರೆ. ತಕೊಂಡೋಗಿ ದೇವಸ್ಥಾನಕ್ಕೆ ಒಪ್ಪಿಸ್ತಾರೆ. ಆಗ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ 2 ದಿವಸ ಹಬ್ಬ ಮಾಡ್ತೀವಿ. 2 ದಿವಸ ಹಬ್ಬ ಮಾಡಿ ಆಮೇಲೆ ವರ್ಷಕ್ಕೆ ಒಂದೇ ಸಲ ಬರೋದು ಹಬ್ಬ. ವರ್ಷಕ್ಕೆ ಒಂದ್ಸಲ ಹಾಗೆ ಮಾಡ್ತೀವಿ, ದೊಡ್ಡದಾಗಿ ಮಾಡ್ತೀವಿ. ಮನೇಲಿ ಯಾವ ಹಬ್ಬ ಮಾಡೋಕ್ಕಿಲ್ಲ, ಬಟ್ಟೆ ಹಾಕೊಂಡು ಹೋಗೋದೆ ದೇವಸ್ಥಾನಕ್ಕೆ. ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಬರೋದು.
0: ಎಷ್ಟು ನಿಯಮ ಅನಿಷ್ಟೆ ಇರುತ್ತೆ
1: ಅಂದ್ರೆ, ಗಂಡಸರು ಎಲ್ಲ ಬರೀ ಹೆಂಗಸರು ವೇಷನೇ ಹಾಕೋದು. ಹೆಂಗಸರು ವೇಷ ಹಾಕೊಂಡು ಎಲ್ಲ ದಮಟೆ ಬಡ್ಕೊಂಡು ಬೈಕೊಂಡು ಡ್ಯಾನ್ಸ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವ್ರ ಹೆಸರು ಹೇಳ್ಕೊಂಡು ಹೋಗ್ತಾರೆ. ಅದೇ ನಮ್ದೇ ದೊಡ್ಡ ಹಬ್ಬ ಎಲ್ಲದಕ್ಕಿಂತ.
0: ಇನ್ಯಾವ ಥರ ಹಬ್ಬ ಮಾಡ್ತೀರಾ ನೀವು?
1: ಯಾವ ಥರ ಹಬ್ಬ ಇಲ್ಲ, ನಮ್ದು ಇನ್ನು ಗೌರಿ ಹಬ್ಬ ಮಾಡ್ತೀವಿ, ಮತ್ತೆ ಯುಗಾದಿ ಹಬ್ಬ ಮಾಡ್ತೀವಿ. ಅದಕ್ಕಿಂತ ಎಲ್ಲದಕ್ಕಿಂತ ದೊಡ್ಡ ಹಬ್ಬ ಇದೆ, ಉಂಡೆ ಹಬ್ಬ ಅಂತ ಹೇಳ್ತೀವಲ್ಲ, ಅದೇ ಒಂಟೆ ಅಂಗಡಿ ದೇವಸ್ಥಾನ ಮಾಡ್ತಾರಲ್ಲ ಅದೇ.
0: ಈಗ ತಿತುಮತಿ ಕಾಡಲ್ಲಿ ಇದ್ರಿ ಅಂತ ಹೇಳ್ತಿದ್ರಿ, ಯಾವ ಥರ ಇತ್ತು ಆ ಜೀವನ?
1: ಆಗ ಸ್ವಲ್ಪ ಕಷ್ಟ ಇತ್ತು, ಎಲ್ಲ ಕುಡಿಯೋರು, ನಾವೆಲ್ಲ ಕುಡಿದ್ಕೊಳ್ತಿದ್ದೋ. ಆಮೇಲೆ ಮಕ್ಕಳು ಸಾಕೋಕ್ಕೆ ಕಷ್ಟ ಇತ್ತು, ಒಂದೆರಡು ಕೆಲಸ ಹೋಗಿ ಮಾಡ್ಕೊಳ್ತಿದ್ದೋ, ತಗೊ ಬರ್ತಿದ್ದೋ ತಿನ್ಕೊಳ್ತಿದ್ದೋ. ಫಾರೆಸ್ಟ್ ಅಲ್ಲಿ ಇರ್ತಿದ್ವಿ. ಫಾರೆಸ್ಟ್ ಕೆಲಸ ಎಲ್ಲ ಯಾವ್ದಿಲ್ಲ.
0: ಏನ್ ಕೆಲಸ ಇರ್ತಿತ್ತು ಅಲ್ಲಿ?
1: ತೋಟದಲ್ಲಿ ಕೊಡಗುರ ಹತ್ರ ಕಚ್ಚಡ ಎತ್ತೆ ಕಾಫಿ ಕುಯ್ಯೋದು, ಮೆಣಸು ಕುಯ್ಯೋದು, ಆಗ ಗೊಬ್ಬರ ಹಾಕೋದು, ಆ ಕೆಲಸ ಮಾಡ್ತಾ ಇದ್ದೋ. ಇವಾಗ ಇಲ್ಲಿ ಬಂದು ಈ ಕಡೆ ಹೊಲದಲ್ಲಿ ಹೋಗಿ ಮೆಣಸ್ಕಾಯಿ ಕುಯ್ತೀವಿ, ಕಳೆ ತೆಗಿತೀವಿ, ಆಗ ಅದೆಲ್ಲ ಮಾಡ್ತೀವಿ. ಇಲ್ಲಿ
0: ಇವಾಗ ಎಷ್ಟು ಕೊಡ್ತಿದ್ರು ಅಲ್ಲಿ ಕೂಲಿ?
1: ಅಲ್ಲಿ 300 ರೂಪಾಯಿ 350 ತರ ಕೊಡ್ತಾ ಇದ್ರು. ಇವಾಗ ಇಲ್ಲಿ ಬಂದು ಕೆಲಸ ಮಾಡ್ತೀವಿ, 400 ರೂಪಾಯಿ ಕೂಲಿ ಕೊಡ್ತಾರೆ, 450-400 ರೂಪಾಯಿ ಕೂಲಿ.
0: ಈಗ ಕಾಡಿನ ಮಧ್ಯೆ ನಿಮ್ಮ ಜೀವನ ಹೇಗ್ ನಡೀತಾ ಇತ್ತು? ಇಲ್ಲಿ ಅಲ್ಲಿ ಒಂದು ಅಂಗಡಿ ಇರ್ಲಿಲ್ಲ, ಯಾವುದೇ ಸೌಲಭ್ಯ ಸೌಕರ್ಯಗಳಿರ್ಲಿಲ್ಲ, ಯಾವ ತರ ಇತ್ತು ಹಾಡಿ ವ್ಯವಸ್ಥೆ?
1: ಅಲ್ಲಿಂದ 3-4 ಕಿಲೋಮೀಟರ್ ನಾವು ತಿತ್ಮತಿಗೆ ನಡ್ಕೊಂಡು ಬರ್ಬೇಕಿತ್ತು. ಆಗ ಅಲ್ಲಿಂದ ಸಾಮಾನೆಲ್ಲ ತಕೊಂಡು ಹೋಯ್ತಿದ್ವಿ ಕೆಲಸ ಮಾಡಿ. ಇಲ್ಲಿಂದಾನೇ ನಡ್ಕೊಂಡು ಹೋಗ್ಬೇಕು, ಹಿಂದೆ ಮುಂದೆ ಎಲ್ಲ ಹುಷಾರಿಲ್ಲದವ್ರಿಗೇನು ಇದಿಲ್ಲ, ನಾವು ಎಲ್ಲಿಂದ ಏನಾದರೂ ಎತ್ಕೊಂಡು ಬರ್ಬೇಕು. ಬಂದು ಇಲ್ಲಿ ರೋಡ್ ಬರ್ಬೇಕಾದ್ರೆ ಸುಮಾರು ಕಷ್ಟ ಇತ್ತು ನಮಗೆ. ಇವಾಗ ಇಲ್ಲಿ ಅಂತ ಕಷ್ಟ ಇಲ್ಲ, ಅದಕ್ಕೆ ನಮ್ಗೆ ಅಷ್ಟು ಕಷ್ಟ ಇರಕ್ಕಾಗಿಲ್ಲ ಅಂತೇಳಿ ನಮ್ಮನ್ನ ಇಲ್ಲಿಗೆ ದಾಟಿಸಿದ್ರು.
0: ಅಂದ್ರೆ ತಿತುಮತಿಲಿ ತುಂಬಾ ಕಾಡಿನ ಮಧ್ಯೆ ಇರೋದ್ರಿಂದ ನಮ್ಗೆ ಎಲ್ಲ ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾ ಇರ್ಲಿಲ್ಲ, ಆಸ್ಪತ್ರೆಗೂ ಕೂಡ ಕಷ್ಟ ಆಗ್ತಿತ್ತು. ಮಕ್ಕಳು ಸ್ಕೂಲ್ ವ್ಯವಸ್ಥೆ ಏನಾದ್ರು ಇರ್ತಿತ್ತು ಅಲ್ಲಿ?
1: ಮಕ್ಕಳು ನಡ್ಕೊಂಡು ಬರ್ತಾ ಇದ್ರು, ನಡ್ಕೊಂಡು ಹೋಯ್ತಾ ಇದ್ರು. ಸ್ಕೂಲ್ 2 ತರಗೆ ಬರ್ತಾ ಇದ್ರು ನಡ್ಕೊಂಡು, ಅವರು ರೋಡ್ ಪಕ್ಕನೆ ಬರ್ಬೇಕು ಮಕ್ಕಳು ಸ್ಕೂಲ್ಗೆ. ಯಾರಾದ್ರೂ ದೊಡ್ಡವರು ಒಬ್ರು ತಕೊಂಡ್ ಬಿಡ್ತಾ ಇದ್ರು, ಇಲ್ಲಾಂದ್ರೆ ಮಕ್ಕಳು ಎಲ್ಲ ಜೊತೆ ಸೇರಿ ಬರ್ತಾ ಇದ್ರು. ಕಾಡು ಒಳಗಿಂದ ಹೊರಗಡೆ ಬರ್ಬೇಕಾದ್ರೆ ಸುಮಾರು ಕಷ್ಟ. ಆನೆ ಕಾಟ, ಸಾಯಂಕಾಲ ಕೆಲಸ, ಇದು ಶಾಲೆ ಬಿಟ್ಟು ಬರೋತ್ತಿಗೆ ಆನೆ ಆ ಕಡೆ ಈ ಕಡೆ ಓಡಾಡೋದು ಕಷ್ಟ, ಇದೆಲ್ಲ ಕಷ್ಟ ಆಯ್ತು. ನಮಗೆ ನೀರಿಗೇನು ಕಷ್ಟ ಆಯ್ತು. ನಾವೆಲ್ಲ ಒಳ್ಳೆಯಲ್ಲಿ ಹೊತ್ತು ಬಂದು ಕುಡಿತಾ ಇದ್ದೀವಿ, ಗುಂಡಿ ತೋಡ್ಬಿಟ್ಟು ಅಲ್ಲಿಂದ ನಾವು ತಗೊಂಡ್ಬಂದು ಕುಡಿತಾ ಇದ್ದೀವಿ. ಎಷ್ಟು ಕಾಫಿ ಕುಯ್ಯೋ ಟೈಮಲ್ಲೆಲ್ಲ ಲೇಟ್ ಆಗ್ಬಿಟ್ರೆ ಒತ್ತೆ ಕತ್ಸ್ಕೊಂಡು ಒಳಗೆ ನೀರಿಗೆ ಹೋಯ್ತಿದ್ದೋ, ಅಷ್ಟು ಕತ್ತಲಲ್ಲಿ ತಗೊಂಡ್ಬಂದು ಅಡುಗೆ ಮಾಡಿ ನಾವು ತಿಂತಾ
0: ಇದ್ವಿ. ಅಲ್ಲಿ ನೀರಿನ ವ್ಯವಸ್ಥೆನೂ ಕೂಡ ಇರ್ತಿರ್ಲಿಲ್ಲ. ಈ ಆಹಾರ ಸಂಗ್ರಹಣೆ ಎಲ್ಲ ಕಾಡಲ್ಲಿ ಹೇಗೆ ಮಾಡ್ಕೋತಿದ್ರಿ ನೀವು?
1: ನಾವೇ ಮಾಡ್ತಿದ್ದೆ ಎಲ್ಲ, ಹಂಗೆ ತಾನೆ ಎಲ್ಲ ನಾವು ತಗೊಂಡ್ಬಂದು ತಿಂತಾ ಇದ್ದಿದ್ದು. ಕೆಲಸ ಇಲ್ಲದವರು ಗೆಣಸು ಅದು ತಿನ್ಕೊಳ್ತಿದ್ದು, ನಾರ ಗೆಣಸು. ಮತ್ತೆ ಕಾಡಿಗೆ ಹೋಗೋರು ತುಪ್ಪ ಜೇನುತುಪ್ಪ ಎಲ್ಲ ತಕೊ ಬರ್ತಾ ಇದ್ರು, ಅನ್ನ ಮಾರ್ಬಿಟ್ಟು ಮಾಡ್ತಾ ಇದ್ದು ತಿಂತಾ ಇದ್ರು.
0: ನೀವ್ ಯಾವ ಪಂಗಡಕ್ಕೆ ಬರ್ತೀರಾ ಮೇಡಮ್?
1: ನಾವು ಜೇನು ಕುರುಬೆ.
0: ಜೇನು ಕುರುಬೆ ಅಂದ್ರೆ ಜೇನು ನಿಮ್ಮ ಮೂಲ ಕಸುಬು. ಈ ನಿಟ್ಟಿನಲ್ಲಿ ಯಾವ ತರ ಜೇನನ್ನ ಸಂಗ್ರಹಣೆ ಮಾಡ್ಕೊಡೋದಾಗಿರ್ಬೋದು ಅಥವಾ ಅಳಿಯೋದಾಗಿರ್ಬೋದು, ಯಾವ ತರ ಮಾಡ್ತಿದ್ರಿ ನೀವು?
1: ಗಂಡಸರು ತಕೊ ಬರ್ತಾ ಇದ್ರಲ್ಲ, ಹೋಗಿ ಅವರು ಜೇನು ಎಳ್ಕೊಂಡು ಬಂದು ಕೊಟ್ರೆ ನಾವು ಅದನ್ನ ಹಿಂಡಿ ಬಾಣಿಸಿ ಬಾಟ್ಲಿಗೆ ಹಾಕಿ ಮಡುಗಿ ಆಗ ಅವರು ಯಾರು ತಕೊಳ್ತಾರೆ ಅವ್ರಿಗೆ ನಾವು ಮಾರುಟ್ಟು ತಕೊ ಬರ್ತಾ ಇದ್ವಿ.
0: ಎಷ್ಟಿರ್ತಿತ್ತು ಅದ್ರ ಬೆಲೆ?
1: ಬೆಲೆ.

0: ಆಗ ಕಡಿಮೆ ಮೇಡಮ್, ಈಗ ಜಾಸ್ತಿ ಇರ್ಬೋದು, ಆಗ ಸ್ವಲ್ಪ ಕಡಿಮೆ, ಒಂದು 500-550 ಅಷ್ಟಿತ್ತು ಒಂದು ಬಾಟ್ಲಿಗೆ. ಇವಾಗ 1,000 ರೂಪಾಯಿ ಬೆಲೆ ಬಂದಿದೆ ಜೇನಿಗೆ.
1: ಈಗಲೂ ಅದೇ ಕಸಬು ಏನಾರು ಮಾಡ್ತಾ ಇದ್ದೀರಾ?
0: ಇವಾಗ ಇಲ್ಲಿಗೆ ಬಂದ ಮೇಲೆ ಇಲ್ಲ ಮೇಡಮ್, ಈಗ ಇಲ್ಲಿಂದ ನಾವು ಎಲ್ಲ ಕೂಲಿ ಕೆಲಸನೇ ಮಾಡ್ಕೊಳ್ತೀವಿ. ಕಾಡಲ್ಲಿರೋತ್ತಿಗೆ ಆ ಕೆಲಸ ಮಾಡ್ತಾ ಇದ್ರು, ಇವಾಗ ಇಲ್ಲಿ ಬಂದ ಮೇಲೆ ಊರಿಗೆ ಚೇಂಜ್ ಆದ್ಮೇಲೆ ನಾವು ಈಗ ಎಲ್ಲ ಕೂಲಿ ಕೆಲಸನೇ ಮಾಡ್ಕೊಳ್ತೀವಿ.
1: ಅಂದ್ರೆ ಅಲ್ಲಿದ್ದಾಗ ಆ ಕಸಬನ್ನ ಮಾಡ್ತಿದ್ದು, ಈಗ ಇಲ್ಲಿಗೆ ಬಂದ ಮೇಲೆ ಸಂಪೂರ್ಣವಾಗಿ ನೀವು ಕೂಲಿಗೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಇಲ್ಲಿ ಕೂಲಿ ಕೆಲಸವನ್ನ ಮಾಡ್ಕೊಂಡಿದ್ರಿ. ಈ ಆಡಿ ಹೇಗ ಅನಿಸ್ತಾ ಇದೆ ನಿಮ್ಗೆ?
0: ಇವಾಗ ಈ ಆಡಿ ಅಂದ್ರೆ ಆನೆ ಸಿಂಹ ಕರಡಿ ಯಾವ್ದಿಲ್ಲ, ಹೆದರಿಕೆ ಏನಿಲ್ಲ. ಇವಾಗ ಇಲ್ಲಿ ಚೆನ್ನಾಗಿದ್ದೀವಿ. ಅಲ್ಲಿ ಎದುರು ಹೆದರಿಕೆ ಇರ್ತಿತ್ತು, ಹೋಗೋದು ಬರೋದೆಲ್ಲ ಸ್ವಲ್ಪ ಹೆದರಿಕೆ, ಸುಮಾರು ಕೀಳಾಗಿ ಹುಟ್ಟಿದ್ವು ಅಲ್ಲಿರೋತ್ತಿಗೆ. ಇವಾಗ ಇಲ್ಲಿ ಬಂದು ಸ್ವಲ್ಪ ಚೆನ್ನಾಗಿದ್ದೀವಿ.
1: ಈಗ ಅಲ್ಲಿಂದ ಇಲ್ಲಿಗೆ ಬಂದು 9 ವರ್ಷಗಳು ಆಯ್ತು ಅಂತ ಹೇಳಿದ್ರಿ. ಮೊದ್ಲು ಯಾವ ತರ ಇತ್ತು ಈ ಆಡಿ ಪರಿಸ್ಥಿತಿ?
0: ಮೊದ್ಲು ಈ ಆಡಿನೇ ಇತ್ತಿಲ್ಲ ಮೇಡಮ್. ನಾವು ನಮ್ಗೆ ಫಾರೆಸ್ಟ್ ಅವರು ಇದು ಮಾಡಿಸ್ಕೊಟ್ಟ ಮೇಲೆ ನಾವು ಬಂದು ನೋಡೋತ್ತಿಗೆಲ್ಲ ಇದು ಫುಲ್ ಕಾಡೆ ಇತ್ತು. ಆಮೇಲೆ ಇಲ್ಲಿ ಮನೆಯೆಲ್ಲ ಆದ್ಮೇಲೆ ನಮ್ಮನ್ನ ಅಲ್ಲಿಗೆ ಶಿಫ್ಟ್ ಮಾಡಿದವ್ರು.
1: ಅವರೇ ಮನೆ ಕೊಟ್ರ?
0: ಅವರೇ ಮನೆ ಮಾಡಿಸಿ 3 ಎಕರೆ ಜಮೀನು, ಒಂದು ಮನೆ, 2.5 ಲಕ್ಷ ದುಡ್ಡು ಎಲ್ಲ ಕೊಟ್ರು. ಯಾವ ಇಲ್ಲಿ ಬಂದು ನಮ್ಮನ್ನ ಬಿಟ್ಟ ಮೇಲೆ ನಾವು ಇಲ್ಲಿ ಸ್ವಲ್ಪ ಚೆನ್ನಾಗಿದ್ದೀವಿ, ಕೂಲಿ ಕೆಲಸ ಮಾಡ್ಕೊಂಡು.
1: ಎಷ್ಟು ಮನೆಗಳಿವೆ ಇಲ್ಲಿ?
0: 210 ಮನೆ ಇದೆ ಅಷ್ಟೇ.
1: 210 ಮೂಲ ಕಸಬು ಕೂಲಿನೇ ಆಗಿದೆ?
0: ಕೂಲಿನೇ, ಎಲ್ಲ ಕೂಲಿನೇ ಮಾಡೋದು. ನಾವು 3 ಜಾತಿ ಬೇರೆ ಬೇರೆ ಇದ್ದೀವಿ. ಬೆಟ್ಟ ಕುರುಬರು, ಎರೂರು, ಪಣೆಯೂರು, ಕುರುಬರು, ಜೇನು ಕುರುಬರು, ಇಷ್ಟು 3 ಜಾತಿ ಎಲ್ಲ ಇದ್ದೀವಿ. ಇಲ್ಲಿ ಬಂದ ಮೇಲೆ ಯಾವ ಕಷ್ಟ ಇಲ್ಲ, ಹಿಂಗೆ ಕೆಲಸ ಮಾಡ್ಕೊಂಡು ತಿನ್ಕೊತೀವಿ ಅಷ್ಟೇ.
1: ಈಗ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಈಗ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಅವೆಲ್ಲ ಸಮಸ್ಯೆಗಳು ಈಗ ಬಗೆ ಅರ್ದಿದಾವ ಅಥವಾ ಏನು?
0: ಎಲ್ಲದೆಲ್ಲ ಮಾಡಿಕೊಟ್ಟಿದ್ದಾರೆ ಗೌರ್ಮೆಂಟ್ ಅವರು. ಅಂದ್ರೆ ನಾವು ಹಿಂಗೆ ಕೂಲಿ ಕೆಲಸನೇ, ಜಮೀನಿ ಕೊಟ್ಟಿದ್ದಾರೆ, ಜಮೀನಿ ಇಲ್ಲ ಎಲ್ಲ ಸುಂಟಿಗೆ ಕೊಟ್ಟಿದೀವಿ. ಅವ್ರು ತಕೊಂಡ್ಮೇಲೆ ನಾವು ಜಮೀನಿ ಮಾಡ್ತಾ ಇದ್ವು, ಬಂದ ವರ್ಷದಿಂದ ಜಮೀನಿ ಮಾಡ್ತಾ ಇದ್ವು, ಬಂದು 2-3 ವರ್ಷದಿಂದ ಇಲ್ಲ, 2 ವರ್ಷ ಕಳೆದ್ಮೇಲೆ ನಾವು ಜಮೀನು ಮಾಡಕ್ಕೆ ಶುರು ಮಾಡ್ತಾ ಜೋಳ ಆಗ್ತಾ ಇದ್ವಿ.
1: ಈಗ ಮಾಡ್ತಾ ಇದ್ರಿ ಜಮೀನು? ಈಗ ಕಾಡಲ್ಲಿ ವಿಭಿನ್ನವಾಗಿ ಜಮೀನ್ ಕೆಲಸ ಎಲ್ಲ ಇರ್ತಿತ್ತು, ಇಲ್ಲಿ ನಾಡಕ್ ಬಂದ್ಮೇಲೆ ಇಲ್ಲೇ ಒಂಥರ ವಿಭಿನ್ನವಾಗಿ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಇದಕ್ಕೆ ನೀವೇ ಹೊಂದ್ಕೊಂಡ್ರಿ? ನೀವು
0: ನಾವು ರೈತರನ್ನೆಲ್ಲ ನೋಡ್ದು, ಅವ್ರು ಹೇಳ್ಕೊಟ್ಟಾಗಿ ನಾವು ಮಾಡ್ದು, ಜೋಳ ಹಾಕ್ದು, ಜೋಳ ಬೆಳಿದು ಎಳ್ದು ವ್ಯಾಪಾರ ಮಾಡ್ತೀವಿ, ಅವರೇ ಬಂದು ತಕೊಂಡೋಯ್ತಾರೆ, ಮಾಡ್ತೀವಿ.
1: ಮಾರುಕಟ್ಟೆ ಬೆಲೆ ಸಿಗ್ತಾ ಇದೆಯಾ ಅಥವಾ ನೀವೇ ಮಾರುಕಟ್ಟೆಗೆ ಹೋಗಿ ಮಾರ್ತೀರಾ? ಏನು
0: ಇಲ್ಲ, ಅವರೇ ಬಂದು ಇಲ್ಲೇ ತಕೋತಾರೆ, ನಾವು ಮಾರೋದಿಷ್ಟೇ ಇಲ್ಲ, ಅವರೇ ಬಂದು ಇಲ್ಲೇ ತಕೋತಾರೆ, ಜೋಳ ಗೊಬ್ಬರ ಎಲ್ಲ ಕೊಡ್ತಾರಲ್ಲ, ಅವರೇ ಬಂದು ತಕೊಂಡೋಯ್ತಾರೆ, ಸೆಲ್ಲಿಂಗ್ ಮಾಡಿಸೋದು ತಕೊಂಡೋಯ್ತಾರೆ, ನಾವು ಕೊಡಂಗೆ ಇಲ್ಲ.
1: ಈಗ ನೀವು ಮಾತಾಡ್ತಾ ಹೇಳ್ತಿದ್ರಿ ನಮ್ಗೆ ಸರ್ಕಾರನೇ ಎಲ್ಲ ರೀತಿ ಸೌಲಭ್ಯಗಳನ್ನ ಮಾಡಿಕೊಟ್ಟಿದೆ ಅಂತ. ಸರ್ಕಾರದಿಂದ ಇನ್ಯಾವ ತರ ಸೌಲಭ್ಯಗಳು ಸಿಗ್ತಾ ಇದೆ? ಈಗ ರೇಷನ್ ಆಗಿರ್ಬೋದು ಅದೆಲ್ಲ ಬರ್ತಿದ್ಯಾ?
0: ರೇಷನ್ ಬರ್ತಾ ಇತ್ತು, ಇವಾಗ ಸ್ವಲ್ಪ ತಿಂಗಳಿಂದ ಬರ್ತಾ ಇಲ್ಲ. 6 ತಿಂಗಳು ಕೊಡ್ತಾರೆ, 6 ತಿಂಗಳು ನಿಲ್ಲಿಸ್ತಾರೆ.

0: ಸೊಸೈಟಿಯಲ್ಲಿ ಎಲ್ಲ ಕೊಡೋದು ನಮ್ಗೆ ತಿಂಗಳು ತಿಂಗಳು ಕೊಡ್ತಾರೆ.
1: ಈಗ ಆಡಿಲಿ ಸರ್ಕಾರ ಬಿಟ್ಟು ಇನ್ನೂ ಕೆಲವು ರೀತಿಯ ಸಮಸ್ಯೆಗಳಿರ್ತವೆ, ಈಗ ಚಿಕ್ಕದ್ರಲ್ಲೇ ಮದುವೆ ಮಾಡೋದಾಗಿರ್ಬೋದು, ಕುಡಿಯೋದಾಗಿರ್ಬೋದು, ನಿಮ್ಮ ಆಡಿಲಿ ಅದೇ ತರ ಯಾವ್ದಾದ್ರು ಸಮಸ್ಯೆಗಳು ಇದೆಯಾ?
0: ಕುಡಿಯೋರು ಸುಮಾರು ಜನ ಇದ್ದಾರೆ, ಚಿಕ್ಕ ಮಕ್ಕಳು ಮದುವೆ ಆಗೋರು ಇದ್ದಾರೆ.
1: ಈಗ ಕಾಡಿನ ಜೀವನ ಉತ್ತಮನ ನಾಡಿನ ಜೀವನ ಉತ್ತಮನ ಅಂತ ನಿಮ್ಗೆ ಅನ್ಸುತ್ತೆ?
0: ಇವಾಗ ನಾಡಿನ ಜೀವನೇ ಉತ್ತಮ ಆಗುಂಟು, ಈಗ ನಮ್ಮ ಯಜಮಾನರು ಕುಡಿಯೋದಿಲ್ಲ.
1: ಯಾಕೆ ನಿಮ್ಮ ಯಜಮಾನರು ಕುಡಿಯಲ್ಲ?
0: ಈಗ ಅಲ್ಲಿರೋತಿಗೆ ಕುಡಿತಾ ಇದ್ರು, ಇಲ್ಲಿಗೆ ಬಂದ್ಮೇಲೆ ನಿಲ್ಸಿದ್ದಾರೆ. ಈಗ ಕುಡಿಯೋದೆಲ್ಲ ಇಲ್ಲ, ಕೆಲಸ ಮಾಡ್ತಾರೆ ಬರ್ತಾರೆ ಅಷ್ಟೇ, ಅದು ಬಿಟ್ಟ ಮೇಲೆ ಕುಡ್ತಾನ ಇಲ್ಲ.
1: ಈಗ ಕಾಡಲ್ಲಿ ಇರ್ಬೇಕಾದ್ರೆ ಏನೇನೆಲ್ಲ ಊಟ ಪದ್ಧತಿನ ನೀವು ಮಾಡ್ತಿದ್ರಿ?
0: ನಾವು ಅನ್ನ ಸಾಂಬಾರು ಮಾಡ್ತಾ ಇದ್ದೋ, ಸೊಪ್ಪು ಅದು ಇದು ಏನು ಸಿಗ್ತದೆ ಅದೆಲ್ಲ ನಾವು ಮಾಡ್ತಾ ಇದ್ದೋ. ಗೆಡ್ಡೆ ಗೆಣಸು, ಸೊಪ್ಪು ಸಿಕ್ಕಿದ ಸೊಪ್ಪು ಚಟ್ನಿ ಮಾಡ್ಕೊಂಡು ತಿಂತಾ ಇದ್ದೋ, ಕರಳೆ ಮಾಡ್ತಾ ಇದ್ದೋ, ಎಲ್ಲ ಮಾಡ್ತಾ ಇದ್ದೋ. ಜೇನು ಸಿಕ್ಕಿದ್ರೆ ಜೇನು ಮರಿ ಸಾರು ಮಾಡ್ತಾ ಇದ್ದೋ, ಜೇನು ಮರಿ ಸಾರು ಮಾಡಿ ಊಟ ಮಾಡ್ತಾ ಇದ್ದೆ, ಎಲ್ಲಾನು ತಿಂದಿದೀವಿ.
1: ಯಾವುದೇ ಸಮಸ್ಯೆಗಳು ಬರ್ತಿರ್ಲಿಲ್ವಾ ಅವಾಗ?
0: ಯಾವ ಸಮಸ್ಯೆ ಇಲ್ಲ, ಬರ್ತಾ ಇತ್ತಿಲ್ಲ, ಅಲ್ಲಿಗೆ ಬರ್ತಾನೆ ಇರ್ತಿತ್ತಿಲ್ಲ. ಯಾರು ಗೌರ್ಮೆಂಟ್ ಅವ್ರು ಯಾರು ಏನಾದ್ರೂ ಆಗ್ಲಿ ಆನೆಗೆ ಎದ್ರುಕೊಂಡು ನಮ್ಮ ಆಡಿಗೆ ಯಾರು ಬರ್ತಾ ಇತ್ತಿಲ್ಲ. ಮೇಡಮ್,
1: ನಿಮ್ಮನ್ನ ನೀವು ಹೇಗೆ ರಕ್ಷಣೆ ಮಾಡ್ಕೋತಿದ್ರಿ?
0: ನಾವು ಬೇಕು ಏನಾದ್ರೂ ಆದ್ರೆ ನಾವೇ ನಡ್ಕೊಂಡು ಹೋಗಿ ತಿತ್ಮತಿ ಬರ್ತಾ ಇದ್ದ, ಒಂದು ಹಾಸ್ಪಿಟ್ಲ್ ಎಲ್ಲಿ ಎಲ್ಲಿ ತೋರಿಸ್ಕೊಂಡು ಹೋಗ್ತಾ ಇದ್ದೋ, ಇಲ್ಲಾಂದ್ರೆ ನಾವು ನಾಳಷ್ಟಿನೇ ಮಾಡ್ಕೊಳ್ತಾ ಇದ್ದೋ. ಆಗ್ಲತ್ತು ಏನು ಎದ್ರಿಕೆ ಇಲ್ಲ, ರಾತ್ರಿ ಹೊತ್ತು ಮಾತ್ರ ಆನೆ ಬರೋದು ಸ್ವಲ್ಪ ಮನೆ ಮನೆ ಪಕ್ಕ ಬರ್ತಾ ಇತ್ತು. ಆವಾಗ ಮರ ಮೇಲೆ ಅಟ್ನೆ ಹಾಕ್ತಿದ್ರು, ಗಂಡಸರ ಮೇಲೆಗಳ ಹತ್ತಿ ಎದುರಿಸ್ತಾ ಇದ್ರು, ಹೋಯ್ತಾ ಇತ್ತು, ಹಂಗ ನಾವು ಮಲಗ್ತಾ ಇತ್ತು.
1: ಕಾಡಲ್ಲಿದ್ರು ಕೂಡ ಪ್ರಾಣಿ ಭಯ ಅನ್ನೋದು ಇರ್ತಿರ್ಲಿಲ್ಲ ನಿಮ್ಗೆ?
0: ಇವಾಗ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಹೆದರಿಕೆ, ಅಲ್ಲಿ ಇರೋತ್ತಿಗೆ ಹೆದರಿಕೆ ಇತ್ತಿಲ್ಲ. ಇವಾಗ ಇಲ್ಲಿ ನಾಡಿಗೆ ಬಂದ ಮೇಲೆ ಈಗ ಸ್ವಲ್ಪ ಪ್ರಾಣಿ ಆನೆ ಅಂದ್ರೆ ಸ್ವಲ್ಪ ಭಯ. ಇವಾಗ ಈ ಕಡೆ ಬಂದ್ಬಿಟ್ಟಿದೀವಲ್ಲ, ಅಲ್ಲಿ ಫಾರೆಸ್ಟ್ ಕಾಡು ಹುಡುಗಿ ಇರೋತ್ತಿಗೆ ಹೆದರಿಕೆ ಇತ್ತಿಲ್ಲ. ಇವಾಗ ಇಲ್ಲಿ ಬಂದ ಮೇಲೆ ಸ್ವಲ್ಪ ಹೆದರಿಕೆ ಕಾಣೋತ್ತಿಗೆ, ಈಗ ಇಲ್ಲಿ ಇದ್ದೀವಿ.

0: ಅದಕ್ಕೆ ನಮ್ಗೆ ಸ್ವಲ್ಪ ಫಾರೆಸ್ಟ್ ಇವಾಗ ಕಾಡೊಳಗೆ ಹೋಗೋತಿ ನಮ್ಗೆ ಸ್ವಲ್ಪ ಹೆದರಿಕೆ ಇದೆ.
1: ಯಾಕೆ?
0: ಆಗ ಭಯ ಇತ್ತಿಲ್ಲ, ಇವಾಗ ಇಲ್ಲಿ ಯಾವ್ದು ಕಾಣೋದಿಲ್ಲಲ್ಲ ಮೇಡಮ್, ಅದಕ್ಕೆ ಇವಾಗ ಹೆದರಿಕೆ ಕಂಡ್ರೆ ಭಯ, ಅದಕ್ಕೆ
2: ಹೋಗಿ. ಅವಾಗೆಲ್ಲ ಆಸ್ಪತ್ರೆಗಳೇ ಇರ್ಲಿಲ್ಲ, ಅವಾಗ ನಿಮ್ಮ ಮನೆ ಮದ್ದುಗಳು ಯಾವ ತರ ಇರ್ತಿತ್ತು?
0: ನಾವು ಕಷಾಯ ತರ ಮಾಡ್ತಾ ಇತ್ತು, ಮುಳ್ಳೊಂದು ಗಿಡ ಸ್ವಲ್ಪ, ಅದೇನು ನಮ್ಮ ಭಾಷೆಯಲ್ಲಿ ಕೆಂಜಿಗ ಸೊಪ್ಪು ಅಂತ ಹೇಳ್ತಾರೆ, ಅದು ಒಳ್ಳೆ ಮೆಣಸು ಶುಂಠಿ ಜೇನು ಎಲ್ಲ ಹಾಕಿ ಕಷಾಯ ಮಾಡಿ ಮಕ್ಕಳಿಗೆ ನಾವೆಲ್ಲ ಕುಡಿತಾ ಇದ್ವಿ, ಅಲ್ಲಿಂದ ನಮ್ಗೆ ತೊಂದರೆ ಬರ್ತಾ ಇದ್ದಿಲ್ಲ. ಇವಾಗ ಆ ತರ ಮದ್ದೆಲ್ಲ ಈಗ ಮಾಡಕ್ಕಾಗ್ತಿಲ್ಲ, ಈಗ ಅದು ಮಾಡಿದ್ರು ಹೋಗೋದಿಲ್ಲ, ಹಾಸ್ಪಿಟಲ್ ಇಂದಾನೆ ಎಲ್ಲ ಸರಿ ಆಗ್ತದೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು ಈಗ. ಹಾಗಾದ್ರೆ ಎಲ್ಲ ಮನೆ ಔಷಧಿನೇ ಮಾಡ್ಕೊಳ್ತಾ ಇದ್ರು, ಇವಾಗ ಇಲ್ಲ.
2: ಅಂದ್ರೆ ಮನೆ ಔಷಧಿಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಮಕ್ಕಳನ್ನ ಅಲ್ಲೇ ಆರೋಗ್ಯವಾಗಿ ಇರಿಸ್ಕೋತಿದ್ರಿ. ಈಗ ನಿಮ್ಮ ಅಡಿಗೆ ಸಂಬಂಧಪಟ್ಟಂತೆ ಜನಗಳೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದಾರ?
0: ಇಲ್ಲಿ ಮಾಡೋರು ಮಾಡ್ತಾರೆ, ಮಾಡದೇ ಇರೋರು ಜೇನು ಇಳಿಯಕ್ಕೆಲ್ಲ ಹೋಗ್ಬೇಕಾದ್ರೆ ಫಾರೆಸ್ಟ್ಗೆ ಹೋಗ್ತಾರೆ. ಆ ಕಡೆ ನಮ್ಮ ಹಳೆ ಊರಲ್ಲಿ ಎಲ್ಲ ಸ್ವಲ್ಪ ಜನರು ಇದಾರಲ್ಲ, ಅಲ್ಲೆಲ್ಲ ಹೋಗಿ ಆಲ್ಟ್ ಮಾಡ್ಕೊಂಡು ಬರ್ತಾರೆ, ಅಲ್ಲಿ ಅದೆಲ್ಲ ಕೆಲಸ ಮಾಡ್ತಿದ್ದಾರೆ.
2: ಒಟ್ಟಾರೆ ನಿಮ್ಮ ಅಡಿಲಿ ವಿಶೇಷವಾಗಿ ಯಾವ ಹಬ್ಬಗಳನ್ನ ಈಗ ಇಲ್ಲಿ ಮಾಡ್ತಾ ಇದೀರ?
0: ಇಲ್ಲಿನ ಅದೇ ಹಬ್ಬ ಮಾಡೋದು ನಾವು, ಅಲ್ಲಿನ ಇರೋತ್ತಿಗೆ ಅದೇ ಹಬ್ಬ ಮಾಡ್ತಾ ಇದ್ದು, ಇಲ್ಲಿ ಇರೋತ್ತಿಗೆ ಅದೇ ಹಬ್ಬ ಮಾಡ.
2: ಯಾವ ತಿಂಗಳಲ್ಲಿ ಮಾಡ್ಕೋತೀರಿ ಅದನ್ನ?
0: ಜೂನ್ ತಿಂಗಳಲ್ಲಿ.
1: ಜೂನ್
0: ತಿಂಗಳಲ್ಲಿ ಬರೋದು ಹಬ್ಬ.
2: ಈಗ ಇನ್ಯಾವ ತರ ಹಬ್ಬಗಳನ್ನ ವಿಶೇಷವಾಗಿ ಮಾಡ್ತೀರಾ ನೀವು?
3: ವಿಶೇಷ ಆಗಿ ಮಾಡೋದು ಅದೇ ಹಬ್ಬ, ನಮಗೆ ಇರೋದು ಮಾಮೂಲಾಗಿ ಯಾವ್ದು ಅಂತ ಹೇಳಿದ್ರೆ ಉಗಾದಿ, ಉಗಾದಿ ಬಿಟ್ಟ ಮೇಲೆ ಗೌರಿ ಹಬ್ಬ, ಗೌರಿ ಹಬ್ಬ ಬಿಟ್ಟ ಮೇಲೆ ಈಗ ಅವ್ರು ಹೇಳಿದಂಗೆನೆ ಕುದುರೆ ಹಬ್ಬ ಅಂತ ಹೇಳ್ತಾರೆ, ಆದ್ರೆ ಅದನ್ನ ಭದ್ರಗಳಿದು ಅದನ್ನ ಮಾಡೋದು ಅವರು ಆ ಕಾಲದಿಂದಾನೇ ಅಜ್ಜಿ ತಾತಂದಿರು ಇರುವಾಗ ಅದನ್ನ ಅವರು ನಡ್ಸ್ಕೊ ಬಂದಿದ್ರು, ಆ ಹಬ್ಬಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಅವರು ಹಳೆಯವರು ಇರುವ ಹಬ್ಬ ನಾವು ಸರಿಯಾಗಿ ಈಗಿನವರು ಯಾರು ಮಾಡೋದಿಲ್ಲ, ಯಾಕೆಂತೇಳಿ ಅವರಿಗೆ ಸರಿಯಾಗಿ ಹಳೆಯವರು ಇರುವಾಗ ಹೇಳಿಕೊಟ್ಟಿದ್ನ ಮಾತ್ರ ಮಾಡೋಕ್ಕೆ ಸಾಧ್ಯ, ಇನ್ನು ಬೇರೆ ಏನು ಮಾಡ್ತಾ ಇಲ್ಲ. ನಾವು ಈ ಹಬ್ಬಗಳನ್ನ ಮಾಡ್ತೀವಿ, ಈ ಹಬ್ಬಗಳನ್ನ ಈಗ ಮುಂದೆನೂ ನಾವು ಮಾಡ್ತಾ ಇರ್ತೀವಿ, ಇದು ನಾವು ಮಾಮೂಲು ಮಾಡುವ ಹಬ್ಬಗಳು, ಈ ಹಬ್ಬಗಳನ್ನ ಬಿಡಕ್ಕಾಗೋದಿಲ್ಲ, ನಾವು ಹಬ್ಬಗಳು ಅಂತೇಳಿ ಮಾಡ್ತೀವಿ. ಈಗ ಜೇನು ಕುರುಬರು ಅಂತ ಹೇಳಿದ್ರೆ ಜೇನು ಕುರುಬರಿಗೆ ಆಗಿ ಹೆಸಲು ಹಬ್ಬಗಳು ಇರೋದಿಲ್ಲ, ಇದೇ ಹಬ್ಬ, ಈ ಹಬ್ಬಗಳನ್ನೇ ನಾವು ಮಾಡ್ತಾ ಇರ್ತೀವಿ, ಬೇರೆ ಏನು ಹಬ್ಬ ಮಾಡೋದಿಲ್ಲ.
2: ಇದರ ಕುರಿತಂತೆ ಈಗ ನಿಮ್ಮ ಪಂಗಡಕ್ಕೆ ಸಂಬಂಧಪಟ್ಟಂತೆ ಏನೇನು ಊಟ ಶೈಲಿಗಳು ಇರ್ತವೆ?
3: ಊಟಗಳು ಈಗ ನಾವು ಅಲ್ಲಿ ಕಾಡಲ್ಲಿ ಇರುವಾಗ ಅವ್ರು ಹೇಳಿದಂಗೆ ಗೆಡ್ಡೆ ಗೆಣಸು ಮಾಡ್ತಾ ಇದ್ವು, ಮತ್ತೆ ಈ ಜ್ವರ ಕೆಮ್ಮುಲು ಶೀತಗಳು ಜ್ವರಗಳು ನೆಗಡಿಗಳು ಬಂದ್ರೆ ನಮಗೆ ಗೊತ್ತಿರುವಂತ ಮದ್ದುಗಳನ್ನ ನಾವು ಮಾಡ್ತಾ ಇದ್ವು. ಹಾಸ್ಪಿಟ್ಲಿಗೆ ಹೋಗಕ್ ಆಗೋದಿಲ್ಲ, ಯಾಕೆಂತ ಹೇಳಿದ್ರೆ ನಾವು ಕಾಡು ಮಧ್ಯದಲ್ಲಿ ಇದ್ದವರು, ಈ ಕಾಡು ಮಧ್ಯದಲ್ಲಿ ಇಲ್ಲಿ ಆದ್ರೆ ಗಾಡಿಗಳಿದೆ, ಗಾಡಿಗಳು ವೆಹಿಕಲ್ ಯಾವ್ದಾದ್ರೂ ಬಾಡಿಗೆ ಮಾಡಿ ತಕೊಂಡು ಹೋಗ್ಬೋದು, ಅಲ್ಲಿ ಯಾವ್ದಿಲ್ಲ. ಅದಕ್ಕೆ ನಾವೇನ್ ಮಾಡ್ತಿದ್ವಿ, ನಮಗೆ ಗೊತ್ತಿರುವ ಹಾಗೆ ಈ ಅಜ್ಜಿಂದರು ಅಜ್ಜಂದಿರು ಗೊತ್ತಿರುವ ಮದ್ದುಗಳನ್ನ ಮಾಡ್ತಾ ಇದ್ರು, ಮಕ್ಕಳಿಗೆ ಮಾಡಿ ದೊಡ್ಡವ್ರಿಗಾದ್ರು ಸರಿ ಚಿಕ್ಕವ್ರಿಗಾದ್ರು ಸರಿ ಈ ಮದ್ದಿಂದ ಗುಣ ಆಯ್ತಿತ್ತು. ಈಗ ಅಲ್ಲಿಂದ ಕಾಡಿಂದ ಬಂದ ಮೇಲೆ ಇಲ್ಲಿ ನಾವೀಗ ಊರಿಗೆ ಬಂದಿದ್ದೀವಿ, ಕಾಡಿಂದ ಬಂದು ಊರಿಗೆ ಸೇರಿದ್ದೀವಿ. ಈ ಊರಲ್ಲಿ ನಮಗೆ ಕಾಡಲ್ಲಿ ಇರೋ ವಸ್ತುಗಳು ಯಾವುದು ಸಿಗ್ತಾ ಇಲ್ಲ. ಈ ಕಾಡಲ್ಲಿ ಆಗ ಇದ್ದ ತಿಂದಿದೆ ಬಲಗಳಲ್ಲಿ ನಾವೀಗ ದುಡಿತಾ ಇದ್ದೀವಿ. ಈಗ ನಮ್ಮ ಮಕ್ಕಳಿಗೆ ಏನಂದ್ರೆ ಎಲ್ಲ ಹಾಸ್ಪಿಟ್ಲು, ಹಾಸ್ಪಿಟ್ಲ್ ಬಿಟ್ಟ ಮೇಲೆ ಬೇರೆ ಏನಿಲ್ಲ. ಈಗ ನಮ್ಮ ಮಕ್ಕಳಿಗೆಲ್ಲ ಏನು ಗೊತ್ತಿಲ್ಲ, ಚಿಕ್ಕ ಮಕ್ಕಳಿಗೆಲ್ಲ ಯಾವುದು ಗೊತ್ತಿಲ್ಲ. ಇನ್ನು ಮುಂದೆ ಈಗ ಏನು ಸರ್ಕಾರದಿಂದ ನಮಗೆ ಏನು ಉಪಯೋಗಿಸಿಕೊಂಡು ಏನು ಕೊಡ್ತಾ ಇದ್ದಾರೆ ಅದನ್ನ ಮಾತ್ರ ನಾವು ಕೊಡ್ತಾ ಇದ್ದೀವಿ ಮಕ್ಕಳಿಗೆ, ಬೇರೆ ಏನಿಲ್ಲ.
2: ಈ ನಿಟ್ಟಿನಲ್ಲಿ ಶಾಲೆ ವ್ಯವಸ್ಥೆ ಎಲ್ಲ ಈಗ ನಿಮ್ಮ ಮಕ್ಕಳಿಗೆ ಕಲ್ಪಿಸ್ಕೊಡ್ತಾ ಇದೆಯಾ ಸರ್ಕಾರ?
3: ಕೊಟ್ಟಿದೆ. ಒಂದು ಇಲ್ಲಿ ಭೀಮನಹಳ್ಳಿಲಿ ಆಶ್ರಮ ಸ್ಕೂಲ್ ಇದೆ, ಕಷ್ಟ ಆಗಿರೋರಿಗೆ ಆಶ್ರಮ ಸ್ಕೂಲ್ ಇದೆ, ಮಕ್ಕಳನ್ನ ಅಲ್ಲಿ ಓದಿಸ್ಕೊಳ್ಬಹುದು. ಮತ್ತೆ ಈಗ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ನಾವು ಬೆಳೆಸಬೇಕು ಅಂತ ತಾಯಿ ತಂದೆಗಳಿಗೆ ನಮಗೆ ಈಗ ನಾವು ಕಲ್ತಿಲ್ಲ, ನಾವು ಏನ್ ಕಲ್ತಿಲ್ಲ, ನಾವು ಏನ್ ಕಲಿಯೋದಿಕ್ಕೆ ನಮ್ಮ ಸರ್ಕಾರದವರು ನಮ್ಮನ್ನ ಊರಿಗೆ ತಂದು ಬಿಟ್ಟಿದ್ದಾರೆ, ಕಾಡಲ್ಲಿದ್ದವ್ರನ್ನ ಊರಿಗೆ ಸೇರಿಸ್ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಈಗ ನಾವು ನಮ್ಮ ಬದಲಾವಣೆಗೆನ ಬೇರೆ ಮಾಡ್ಕೋಬೇಕು, ಅದಕ್ಕೆ ನಮ್ಮ ಮಕ್ಕಳನ್ನ ನಾವು ಬೇರೆ ಶಾಲೆಗೆ ನಾವು ಸೇರಿಸ್ತಾ ಇದೀವಿ. ಈಗ ದುಡಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು ದುಡಿಯ ಹಾಗೆ ನಾವಿಲ್ಲ, ನಾವು ಇದರಲ್ಲಿ ಬದಲಾವಣೆಗೆ ಆಗಿದ್ದೀವಿ. ನಮ್ಮ ಸರ್ಕಾರ ನಮಗೆ ಏನು ಸಹಾಯ ಮಾಡಿದ್ದಾರೆ ಹಾಗೆ ನಾವು ಬದಲಾವಣೆಗೆ ಆಗಿದ್ದೀವಿ.
2: ಈ ಕುರಿತಂತೆ ನಿಮ್ಮ ಅಡಿಗೆ ಇನ್ಯಾವೆಲ್ಲ ಸೌಲಭ್ಯಗಳು ಬೇಕು ಅಂತ ನಿಮ್ಗೆ ಅನ್ಸುತ್ತೆ?
3: ನಮ್ಮ ಈ ಅಡಿಗಳಿಗೆ ಈಗ ನಾವು ಹೊಸದಾಗಿ ಇಲ್ಲಿಗೆ ಬಂದವರಿಗೆ ಸೌಲಭ್ಯ ಕೊಡ್ತಾ ಇದ್ರು, ಈಗ ಪುಟ್ ರೇಷನ್ ಕೊಡ್ತಾ ಇದ್ರು, ಮತ್ತೆ ರೇಷನ್ಗಳು ಕೊಡ್ತಾ ಇದ್ರು, ನಮಗೆಲ್ಲ ಸರ್ಕಾರದಿಂದ ಎಲ್ಲ ಸಹಾಯ ಕೊಡ್ತಾರೆ. ಈಗ ಒಂದು 6 ತಿಂಗಳ ಹಿಂದೆ ಯಾಕೆ ಸೌಲಭ್ಯ ಬರ್ತಾ ಇಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ ನಮ್ಮ ಸರ್ಕಾರದಿಂದ, ಅದು ಯಾಕೆ ನಿಲ್ಲಿಸಿದ್ದಾರೆ, ಏನು ಕಾರಣಕ್ಕಾಗಿ ನಿಲ್ಲಿಸಿದ್ದಾರೆ, ಅಲ್ಲ ನಮ್ಮ ಈ ಬಡ ಜನರುಗಳಿಂದ ಏನಾದ್ರು ತಪ್ಪಾಗಿದ್ದ, ಈಗ ನಾವು ಅದನ್ನ ಕೇಳ್ತಾ ಇದ್ದೀವಿ ನಮ್ಮ ಸರ್ಕಾರದಿಂದ. ಅದು ನಮಗೆ ಇನ್ನೂ ಸರಿಯಾದಂತ ಸಿಕ್ಕಿಲ್ಲ, ಈ ಮಾಹಿತಿಗಳು ಸಿಕ್ಕಿಲ್ಲ ನಮಗೆ, ಇದು ಯಾಕೆ ನಮಗೆ ಕೊಡ್ತಾ ಇಲ್ಲ, ಯಾಕೆ ನಿಂತು ಹೋಗಿದೆ, ಇದು ಯಾವ ಕಾರಣಕ್ಕಾಗಿ ನಮಗೆ ಸಿಕ್ಕಿಲ್ಲ ಅಂತ ಹೇಳೋದನ್ನ ನಮಗೆ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಸಿಕ್ಕಿದ್ಮೇಲೆ ಇನ್ನು ಮುಂದೆ ನಾ ಭಾಗ ನಾವು ಹೇಳ್ಕೊಡ್ತೀವಿ.
2: ಅಂದ್ರೆ ಈ ನಿಟ್ಟಿನಲ್ಲಿ ಒಂದು ಆಹಾರ ಸೌಲಭ್ಯ ಅನ್ನೋದು ಸಿಗ್ತಾ ಇಲ್ಲ, ಇಲ್ಲಿ ಮಾಮೂಲಿ ಮದ್ಯಪಾನ ಆಗಿರ್ಬೋದು, ಚಿಕ್ಕ ಬಾಲ್ಯ ವಿವಾಹ ಎಲ್ಲ ನಡೀತಾ ಇದೆಯಾ ನಿಮ್ಮ ಒಂದು
3: ಹಾಡಿಲಿ, ಈ ಹಾಡಿಲಿ.

0: ಮದ್ಯಪಾನ ಅಂತ ಹೇಳಿದ್ರೆ ಮದ್ಯಪಾನದಲ್ಲಿ ಸ್ವಲ್ಪ ಈ ಆಡಿ ಒಳಗಡೆ ಇಲ್ಲ, ಏನಿದ್ರು ಹೊರಗಡೆ ಇರ್ಬೋದು. ಈ ಮದ್ಯಪಾನ ತಕೊಳ್ಳೋರೆಲ್ಲ ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಅಷ್ಟೊಂದು ಈ ಕಾಡಲ್ಲಿ ಇದ್ದಂತ ಕೀಳ್ಮಟ್ಟದಲ್ಲಿ ಇಲ್ಲಿಲ್ಲ. ಎಲ್ಲ ಬದಲೇ
1: ಕಾಡಲ್ಲಿ
0: ಕಾಡಲ್ಲಿ ಅಂತ ಹೇಳಿದ್ರೆ ತುಂಬಾ ಕೀಳಾಗಿತ್ತು. ಅದು ನಾನು ಹೇಳಕ್ಕಾಗೋದಿಲ್ಲ, ಯಾಕೆಂತಂದ್ರೆ ತುಂಬಾ ಕೀಳಾಗಿತ್ತು ಅಂದ್ರೆ ತುಂಬಾ ಕೀಳಾಗಿತ್ತು. ಈಗ ನಮ್ಮನ್ನ ನಾವು ಸರಿಯಾದ ರೀತಿಲಿ ಬದಲಾವಣೆಗೆ ಮಾಡಿಲ್ಲ, ನಮ್ಮನ್ನ ನಾವೇ ಸರಿಯಾದ ರೀತಿಲಿ ಬದಲಾವಣೆಗೆ ಮಾಡಿಲ್ಲ. ಹಾಗಂತ ಹೇಳಿದ್ರೆ ತುಂಬಾ ಕಷ್ಟ ಇತ್ತು, ತುಂಬಾ ಕಷ್ಟ ಇತ್ತು. ಒಂದು ಊಟಕ್ಕೆ ಕಷ್ಟ ಇತ್ತು, ಒಂದು ಆ ಕಡೆ ಈ ಕಡೆಗೆ ದುಡಿಯೋದಕ್ಕೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಇತ್ತು. ಆ ಕಷ್ಟ ಎಲ್ಲ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ ನಮ್ಮ ಈಗ ನಮ್ಮ ಸರ್ಕಾರನ. ನಾವು ಕೆಟ್ಟದಾಗಿ ನಾವು ಬಯಸಬಾರ್ದು, ಯಾಕೆಂತ ಹೇಳಿದ್ರೆ ನಾವು ತುಂಬಾ ಕಾಡಲ್ಲಿ ತುಂಬಾ ಕೀಳ್ಮಟ್ಟದಲ್ಲಿದ್ದು ತುಂಬಾ ಕಷ್ಟದಲ್ಲಿನೂ ಇದ್ದು, ಒಂದು ಮನೆಗಳಿಲ್ಲದೆ ಮಕ್ಕಳಿಗೆ ಮಳೆ ಬರುವಾಗ ಮರದ ಬುಡದಲ್ಲಿ ಕೂತ್ಕೊಂಡು ತುಂಬಾ ಕಷ್ಟ ಪಡ್ತಾ ಇದ್ದು. ಹಾಗೆ ಇಲ್ಲ, ನಮ್ಮ ಸರ್ಕಾರ ಅದನ್ನು ನೋಡಿ ಊರಿಗೆ ಬಂದು ಒಂದು ಮನೆ ಕೊಟ್ಟಿದ್ದಾರೆ, ನಮಗೆ ವಾಸ ಮಾಡಕ್ಕೆ ಒಂದು ಮನೆ ಕೊಟ್ಟಿದ್ದಾರೆ, ಭೂಮಿ ಕೊಟ್ಟಿದ್ದಾರೆ, ಸರಿಯಾದ ರೀತಿಯಲ್ಲಿ ದುಡ್ಕೊಂಡು ತಿನ್ನಿ ಅಂತೇಳಿ ಅಂದ್ರೆ ನಮ್ಮ ಸರ್ಕಾರ ಅವರಿಗೆ ಎಷ್ಟು ನಮಸ್ಕಾರ ಹೇಳಿದ್ರು ಸಾಲದಿಲ್ಲ.
1: ಕಾಡಿನ ಜೀವನ ಹೇಗಿತ್ತು ಅಮ್ಮ ಅವಾಗ?
0: ಹಾಗ ಕಾಡಿನ ಜೀವನ ತುಂಬಾ ಕಷ್ಟ ಇತ್ತು, ತುಂಬಾ ಅಂತ ಹೇಳಿದ್ರೆ ಹೇಳಕ್ ಆಗೋದಿಲ್ಲ, ಅಷ್ಟು ಕಷ್ಟದಲ್ಲಿ ಇದ್ದೋ ನಾವು ಕಾಡಲ್ಲಿ. ಈಗ ನಮ್ಮ ಮಕ್ಕಳಿಗೆ ಸ್ಕೂಲಿಗೆಲ್ಲ ಹೋಗೋಕೆ ತುಂಬಾ ಕಷ್ಟ, ಒಂದು ನಾಲ್ಕು ಅಕ್ಷರ ಕಲೀಲಿ ಅಂತ ಹೇಳಕ್ಕೂ ಕಷ್ಟ. ಯಾಕೆಂತ ಹೇಳಿದ್ರೆ ಕಾಡು ಪ್ರಾಣಿಗಳದ್ದು ಕಾಟ ಜಾಸ್ತಿ ಅಲ್ಲ. ಈಗ ಕಾಡು ಪ್ರಾಣಿಯಿಂದ ಎಷ್ಟೋ ನಮ್ಮ ಗಂಡಸರೆಲ್ಲ ಕಾಡು ಪ್ರಾಣಿಯಿಂದ ಸಿಕ್ಕಿ ಎಷ್ಟೋ ಜನ ಹೋಗ್ಬಿಟ್ಟಿದ್ದಾರೆ. ಇಲ್ಲಿಗೆ ಬರುವಾಗ ಅವರೆಲ್ಲ ಯಾರಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ, ಕಾಡು ಪ್ರಾಣಿನೇ ಕೊಂದು ಬಿಟ್ಟಿದೆ. ಅದೆಲ್ಲ ನೋಡಿ ನಮ್ಮ ಸರ್ಕಾರ ಈ ಊರಿಗೆ ನಮ್ಮನ್ನ ಕರ್ಕೊಬಂದು ಸೇರಿಸಿಕೊಟ್ಟಿದ್ದಾರೆ. ಇಷ್ಟು ನಮ್ಮ ಸರ್ಕಾರದ ಉಪಯೋಗ ಆಗಿದೆ, ತುಂಬಾ ಉಪಯೋಗ ಆಗಿದೆ ನಮ್ಮ ಸರ್ಕಾರ. ಅದೊಂದು ಉಪಯೋಗ ಮಾಡಿದ್ದಾರೆ ನಮಗೆ.
1: ಮೊದಲೇ ನೀವು 9 ವರ್ಷದ ಹಿಂದೆ ಈ ಊರಿಗೆ ಬಂದಾಗ ಪೂರ್ತಿಯಾಗಿ ಕಾಡು ತರ ಇತ್ತು ಅಂತ ಹೇಳಿದ್ರಿ, ನೀವ್ ಯಾವ ತರ ಕಾಡಿ ತರ ಬದಲಾವಣೆಯನ್ನ ಒಂದು ಊರು ತರ ಬದಲಾವಣೆಯನ್ನ ನೀವ್ ಹೇಗೆ ಮಾಡ್ಕೊಂಡ್ರಿ?
0: ಇದನ್ನ ಹೇಗೆ ಬದಲಾವಣೆಗೆ ಮಾಡ್ಕೊಂಡ್ ಅಂತ ಹೇಳಿದ್ರೆ, ನಾವು ಕಾಡ ಇದ್ದಾಗೆ ನಾವು ಇರಬಾರ್ದು. ಈ ಊರಲ್ಲಿ ಬಂದ ಮೇಲೆ ನಾವು ಊರದ ಪರಿಕರನ ಬದಲಾವಣೆಗೆ ಆಗ್ಬೇಕು, ಸುತ್ತಮುತ್ತ ರೈತರುಗಳನ್ನ ನೋಡಿ ನಾವು ಬದಲಾವಣೆಗೆ ಆಗ್ಬೇಕು. ನಾವು ಕುರುಬರು ಅಂತೇಳಿ ಕುರುಬರು ಪರಿಕರನೇ ಇರಬಾರ್ದು ಅಂತೇಳಿ ನಮ್ಮನ್ನ ನಾವು ಮಾಡ್ಕೊಂಡಿದ್ದೀವಿ.
1: ವ್ಯವಸಾಯ ಎಲ್ಲ ಮಾಡೋದಕ್ಕೆ ಗೊತ್ತಾಯ್ತಾ ನಿಮ್ಗೆ ಪ್ರಾರಂಭದಲ್ಲಿ?
0: ಎಲ್ಲ ಗೊತ್ತಿದೆ ಮೇಡಮ್. ಈಗ ವ್ಯವಸಾಯ ಮಾಡ್ಬೇಕು ಅಂತೇಳಿ ನಾವು ಬಂದು 3 ವರ್ಷ ಮಾಡಿಲ್ಲ, ಮತ್ತೆ ನಾವು ಮಾಡುದು. ನಾವು ಅಷ್ಟು ವರ್ಷದಲ್ಲಿ ಮಾಡುವಾಗ ಸ್ವಲ್ಪ ಕಷ್ಟ ಇತ್ತು, ನಮ್ಗೆ ಸರ್ಕಾರ ಸಹಾಯ ಕೊಟ್ರು, ಜೋಳ ತಂದು ಕೊಟ್ರು, ಎಲ್ಲ ನಮಗೆ ಸ್ವಲ್ಪ ಸರ್ಕಾರ ಸಹಾಯ ಮಾಡಿದ್ರು. ಮತ್ತೆ ನಾವು ಮಾಡುವಾಗ ನಮಗೆ ಸರ್ಕಾರ 1ನೇ ವರ್ಷದಲ್ಲಿ ಮಾತ್ರ ನಮಗೆ ತೋರಿಸ್ಕೊಟ್ರು, ಇನ್ನು 2ನೇ ವರ್ಷದಲ್ಲಿ ನಾವೇ ಮಾಡೋದು, ನಾವೇ ಮಾಡ್ಕೊಂಡ್ರು. ಸರ್ಕಾರ ಯಾವ ಪರಿಕರ ನಮಗೆ ತೋರಿಸಿದ್ರು ಅಂತ ಆಗಾಗ ತೋರಿಸಕ್ಕಾಗೋದಿಲ್ಲ, ಒಂದ್ಸಲ ಅದನ್ನ ತೋರಿಸಿಕೊಟ್ಟಿದ್ದನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡು ನಾವೇ ಈಗ ಬೆಳೆಯನ್ನ ಬೆಳೀತಾ ಇದ್ದೀವಿ. ಮತ್ತೆ ನಾವು ಎಲ್ಲ ಬದಲಾವಣೆಗೆ ಆಗಿದ್ದೀವಿ, ನಮ್ಮ ಮಕ್ಕಳನ್ನ ಶಾಲೆಗೆಲ್ಲ ಕಳಿಸ್ತಾ ಇದ್ದೀವಿ. ನಮ್ಮ ಮಕ್ಕಳಾದ್ರೂ ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ನಡೀಲಿ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ.
1: ಆರೋಗ್ಯ ವ್ಯವಸ್ಥೆ ಬಗ್ಗೆ ಕೂಡ ಜಾಗೃತವಾಗಿದ್ರೆ, ಈಗ ಆರೋಗ್ಯ ವ್ಯವಸ್ಥೆ, ಈಗ ಹಾಸ್ಪಿಟಲ್ಗಳೆಲ್ಲ, ಆಗೆಲ್ಲ ಹಾಸ್ಪಿಟಲ್ಗಳಂದ್ರೆ ಹೋಗ್ತಾ ಇರ್ಲಿಲ್ಲ, ಸಮುದಾಯದ ಮುಖ್ಯವಾಹಿನಿಗಳಿಗೆ ಗಿರಿಜನರು ಬರ್ತಾ ಇರ್ಲಿಲ್ಲ. ಈ ನಿಟ್ಟಿನಲ್ಲಿ ಈಗ ಮುಂದೆ ಬರ್ತಾ ಇರೋದ್ ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ?
0: ಈಗ ತುಂಬಾ ಖುಷಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಆರೋಗ್ಯನ ನಾವು ಸರಿಯಾದ ರೀತಿಲಿ ನಾವು ನಡ್ಸ್ಕೊಳ್ತಾ ಇದ್ದೀವಿ. ಒಂದು ಅದಕ್ಕೆ ಇದಕ್ಕೆ ಆಚೆ ಈಚೆ ಹೋಗ್ಲಿಕ್ಕೂ ಕಷ್ಟ ಇಲ್ಲ, ಒಂದು ಹಾಸ್ಪಿಟ್ಲಿಗೆ ಕಷ್ಟ ಇಲ್ಲ, ಎಲ್ಲದು ನಮಗೆ ಹತ್ರ ಆಗಿ ಸಿಕ್ಕಿದೆ ಅಂತ ಹೇಳೋದು ಒಂದು ತುಂಬಾನೇ ಖುಷಿ ಪಡ್ತಾ ಇದ್ದೀವಿ. ಈಗ ತುಂಬಾ ಸಂತೋಷ ಆಗ್ತದೆ. ಇಲ್ಲಿ 210 ಮನೆ ಇದೆ, 5 ಮನೆಯಲ್ಲಿ ಜನಗಳಿಲ್ಲ, ಅಂದ್ರೆ 205 ಮನೆಯಲ್ಲಿ ಜನಗಳಿದ್ದಾರೆ, ಆದ್ರೆ ಎಲ್ಲ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ.

0: ಈಗ 205 ಮನೆಯಲ್ಲೂ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಪತ್ರಗಳೇನಾದ್ರು ಅಂದ್ರೆ ಅವರಿಗೆ ಬೇಕಾಗಿರೋ ಒಂದು ಪ್ರಮಾಣ ಪತ್ರಗಳಾಗು ಸಿಕ್ಕಿದೆಯಾ?
1: ಅದು ಕೆಲವು ಮನೆಗಳಲ್ಲಿ ಸಿಕ್ಕಿದೆ, ಕೆಲವು ಮನೆಗಳಲ್ಲಿ ಇಲ್ಲ. ಅದನ್ನ ಅವರು ಕೆಲವು ಜನಗಳು ಮಾಡಿಸ್ಕೊಂಡಿದ್ದಾರೆ, ಬುದ್ಧಿ ಉಪಯೋಗಿಸ ಮಾಡಿ ಮಾಡಿಸ್ಕೊಂಡಿದ್ದಾರೆ, ಕೆಲವು ಮನೆಗಳಲ್ಲಿ ಮಾಡಿಸ್ಕೊಂಡಿಲ್ಲ. ಅದನ್ನ ತಿಳ್ಕೊಬೇಕು ಮೇಡಮ್. ಅದನ್ನ ಸ್ವಲ್ಪ ಮುಂದೆ ಹೋಗಿ ನಮ್ಮ ಆಡಿದ ಅಧ್ಯಕ್ಷರ ಮುಖಾಂತರ ಇದನ್ನ ನೀವು ತಿಳ್ಕೊಬೇಕು. ತಿಳ್ಕೊಂಡು ಯಾವ್ದು ಮಾಡಿಸಿಲ್ಲ, ಅವ್ರು ಯಾವ್ದು ಮಾಡಿಸ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅವ್ರಿಗೆ ಮಾಡಿಸ್ಕೊಂಡು.
0: ಈಗ ನಿಮ್ಮ ಆಡಿಗೆ ಸಂಬಂಧಪಟ್ಟಂತೆ ಸಂಘಟನೆಗಳಾಗಿರ್ಬೋದು, ಸಂಘಗಳಾಗಿರ್ಬೋದು, ಯಾವ್ದಾದ್ರು ಸ್ಥಾಪನೆ ಮಾಡ್ಕೊಂಡಿದ್ರ?
1: ಮಾಡ್ಕೊಂಡಿದ್ದೀವಿ. ನಾವು ಸ್ತ್ರೀಶಕ್ತಿ ಅಂತೇಳಿ ಒಂದು ಸಂಘ ಮಾಡಿದ್ದೀವಿ, ಸೊಸೈ ಸಂಘ ಅಂತ, ಅದು ಒಂದು ಮಾಡ್ಕೊಂಡಿದ್ದೀವಿ. ಈಗ ಅದು ಮಾಡ್ಕೊಂಡು ಅದನ್ನ ನಾವು ನಡೆಸ್ತಾ ಇದ್ದೀವಿ.
0: ಹೇಗ್ ನಡೀತಾ ಇದೆ ಆಡಿಲಿ? ಎಲ್ಲಾ ಜನರು ಸದಸ್ಯರಾಗಿದ್ದಾರ ಏನು?
1: ಎಲ್ಲಾ ಜನರು ಸದಸ್ಯರ ಆಗಿಲ್ಲ, ಕೆಲವು ಗುರ್ಪಲ್ಲಿ ಒಂದು 3 ಜನ 2 ಜನ ಹೀಗೆ ಸದಸ್ಯರ ಆಗಿದ್ದಾರೆ. ಸ್ವಲ್ಪ ಇನ್ನೂ 1 ವರ್ಷ ಅದಾಗಿಲ್ಲ, ಈಗಾಗಿ ನಾವು ಶುರು ಮಾಡಿದೀವಿ. ಇನ್ನು ಮುಂದೆ ಬೆಳೀತಾ ಬೆಳೀತಾ ಸರಿಯಾದ ರೀತಿಲಿ ಆ ಸಂಘದ ಸೊಸೈ ಸಂಘದ ಮುಖಾಂತರ ಅದನ್ನ ತಿಳ್ಕೊಳ್ತಾರೆ. ತಿಳ್ಕೊಂಡು ಮುಂದೆ ಅದನ್ನ
0: ನಡ್ಸ್ಕೊಂಡು ಈಗ ಸಂಘಗಳನ್ನ ಆಡಿಲಿ ಬಿಂಬಿತವಾಗಿ ಮಾಡ್ಕೊಳ್ಳೋದು ಎಷ್ಟು ಉಪಯೋಗ ಅಂತ ನಿಮ್ಗನ್ಸುತ್ತೆ?
1: ಈಗ ನಮಗೆ ಹೇಳುವ ಪರಿಕಾರದಲ್ಲಿ

0: ಮೇಡಮ್, ಅದು ಈಗ ಈ ಸಂಘಗಳು ಸೊಸೈ ಸಂಘ ಅಂತೇಳಿ ನಾವು ಮಾಡ್ತಾ ಇದೀವಲ್ಲ, ಅದು ನಮಗೆ ನಮಗಾಗಿ ಉಪಯೋಗ ಇದೆ ಅಂತೇಳಿ ನಾವು ಅನ್ಸ್ತೀವಿ.
1: ಈಗ ಹಾಡಿಗಳಲ್ಲಿ ಒಬ್ಬೊಬ್ಬರು ಹೋಗಿ ಕೇಳಕ್ಕಾಗಲ್ಲ, ಆದ್ರೆ ಸಂಘಟನೆ ಮೂಲಕ ಹೋಗಿ ಕೇಳಿದ್ರೆ, ಸಂಘಗಳ ಮೂಲಕ ಕೇಳಿದ್ರೆ ಅದೊಂದು ಸಂಗತಿಯಾಗಿರುತ್ತೆ. ಯಾಕಂತಂದ್ರೆ ನಾವು ಒಬ್ಬರೇ ಹೋಗಿ ಕೇಳೋದು ಕಷ್ಟ ಆಗುತ್ತೆ, ಗುಂಪಾಗಿ ಕೇಳಿದ್ರೆ ಉಪಯೋಗ ನಮ್ಮ ಹಾಡಿಗೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಸಂಘ ಕಡೆಯಿಂದ ನಿಮ್ಮ ಹಾಡಿಗೆ ಏನಾದ್ರು ಉಪಯೋಗ ಆಗೋ ನಿಟ್ಟಿನಲ್ಲಿ ಮಾಡ್ತಾ ಇದ್ರೆ?
0: ಈಗಾಗಿ ಸುರಚ್ಕೊಂಡಿದ್ದೀವಿ.

0: ಬರೋರ್ನ ನೋಡಿ ಅವ್ರು ಕೂಡ ಬದಲಾವಣೆಗೆ ಆಗ್ಲಿ ಅನ್ನೋದನ್ನ ನಾವು ಮಾಡ್ತಾ ಇದ್ದೀವಿ.
1: ಒಟ್ಟಾರೆ ಈಗ ನಿಮ್ಮ ಆಡಿಯೋನ ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ?
0: ತುಂಬಾ ಖುಷಿ ಆಯ್ತದೆ ಮೇಡಮ್. ಯಾಕೆ ಅಂತಂದ್ರೆ ಈಗ ಮಧ್ಯೆ ಸರ್ಕಾರದ ಬಗ್ಗೆ ಒಬ್ಬೊಬ್ಬ ಬಂದು ನಮ್ಮನ್ನ ತಿಳಿತಾ ಇದ್ದಾರೆ, ನಮ್ಮನ್ನ ಏನೋ ಎಂತದಂತೇಳಿ ವಿಚಾರಿಸ್ತಾ ಇದ್ದಾರೆ. ಆದ್ರೆ ಆ ಕಾಡಲ್ಲಿ ಇರುವಾಗ ಯಾರು ಬರ್ತಾ ಇಲ್ಲ, ಯಾಕೆ ಅಂತಂದ್ರೆ ಅವ್ರಿಗೂ ಭಯ ಕಾಡು ಪ್ರಾಣಿಗೆ. ಆದ್ರೆ ಇಲ್ಲಿ ಅಂತದೇನಿಲ್ಲ, ಏನಾದ್ರೂ ಬಂದು ತಿಳಿತಾನೆ ಇರ್ತಾರೆ ಸರ್ಕಾರ ಮುಖಾಂತರ, ನಮಗೆ ಏನಾದ್ರೂ ಒಂದು ಅರಿವು ಕೊಡ್ತಾನೆ ಇರ್ತಾರೆ. ನೀವು ಹೇಗೆ ಮುಂದೆ ಹೋಗ್ಬೇಕು, ಹೇಗೆ ಬದಲಾವಣೆಗೆ ಆಗ್ಬೇಕು, ನೀವು ಹೇಗೆ ನಡ್ಕೋಬೇಕು ಅನ್ನೋದನ್ನ ಸರ್ಕಾರ ಮುಖಾಂತರ ನಮಗೆ ತಿಳಿಸ್ತಾನೆ ಇದ್ದಾರೆ.
1: ಅಂದ್ರೆ ನಿಮ್ಮ ಹಳ್ಳಿಯಲ್ಲಿ ಸ್ಕೂಲ್ ವ್ಯವಸ್ಥೆ, ಅಂಗನವಾಡಿ ವ್ಯವಸ್ಥೆ, ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯವಸ್ಥೆ ಎಲ್ಲ ಇದೆಯಾ?
0: ಇದೆ, ಈಗ ಶುರು ಮಾಡಿದ್ದಾರೆ. ಆದ್ರೆ ಅಂಗನವಾಡಿ ಇದೆ, ಮತ್ತೆ ಈಗ ಇಲ್ಲಿ ನಮ್ಮ ಆಡಿ ಒಳಗಡೆನೆ ಸ್ಕೂಲ್ ರೆಡಿ ಆಗ್ತಾ ಇದೆ, ಅದು ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ತದೆ. ಮತ್ತೆ ಹಾಸ್ಪಿಟ್ಲು ರೆಡಿ ಮಾಡ್ತಾ ಇದ್ದಾರೆ, ಅದು ಇನ್ನೂ ರೆಡಿ ಆಗಿಲ್ಲ, ರೆಡಿ ಮಾಡ್ತಾ ಇದ್ದಾರೆ. ಅದೆಲ್ಲ ಆದ್ರೆ
1: ಮಕ್ಕಳೆಲ್ಲ ಸ್ಕೂಲ್ ಹೋಗ್ತಾ ಇದ್ದಾರೆ.
0: ಕೆಲವು ಮಕ್ಕಳು ಹೋಗಿದ್ದಾರೆ, ಕೆಲವು ಮಕ್ಕಳು ಮನೇಲಿ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕೆಲವು ಮಕ್ಕಳಿಗೆ ಸರಿಯಾದ ರೀತಿಲಿ ಇಲ್ಲ, ಆದ್ರಿಂದ ಸುಮಾರು ಮಕ್ಕಳು ಮನೇಲಿ ಇದ್ದಾರೆ, ಕೆಲವು ಮಕ್ಕಳು ಹೋಗ್ತಾ ಇದ್ದಾರೆ.
1: ಈ ನಿಟ್ಟಿನಲ್ಲಿ ವಯಸ್ಸಾದವರು ನಿಮ್ಮ ಅಡಿಲಿ ಯಥೇಚ್ಛವಾಗಿ ಪಿಂಚಣಿ ಸೌಲಭ್ಯ ಏನಾದ್ರು ತಗೋತಾ ಇದಾರಾ ಅಥವಾ ಅವ್ರಿಗೂ ಬರ್ತಾ ಇಲ್ವಾ?
0: ಕೆಲವು ಜನರಿಗೆ ಬರ್ತಾ ಇದೆ, ನನಗೂ ಕೂಡ ಪೆನ್ಷನ್ ಬರ್ತಾ ಇದೆ. ಆದ್ರೆ ನಮ್ಮ ಸರ್ಕಾರ ಮುಖಾಂತರ ನಮಗೆ, ನಾವು ವಿಧವೆ ಆಗಿರೋರಿಗೆ ಒಂದು ಸರ್ಕಾರದ ಸಹಾಯ ಅಂತೇಳಿ ನಮಗೆ ಒಂದು ಪೆನ್ಷನ್ ಮಾಡಿಕೊಟ್ಟಿದ್ದಾರೆ, ನಮಗೂ ಬರ್ತಾ ಇದೆ. ಅದು ಪೆನ್ಷನ್ ನಿಂತಿಲ್ಲ, ಇನ್ನು ಮುಂದೆ ಇರೋರಿಗೆ ವಯಸ್ಸಾಗಿರೋರಿಗೆ ಬರ್ತಾ ಇದೋ ಇಲ್ಲೋ ಅಂತ ಗೊತ್ತಿಲ್ಲ. ನನ್ನ ಪರಿಕರದಲ್ಲಿ ನಾವೀಗ ಪೆನ್ಷನ್ ತೆಗಿಯೋರು ಒಂದು 40 ಜನಗಳು ಪೆನ್ಷನ್ ತೆಗಿತಾ ಇದ್ದೀವಿ, ಎಲ್ಲ ವಿಧವೆ ಆಗಿರೋರೇ, ಮತ್ತೆ ಸ್ವಲ್ಪ ಜನ ವಯಸ್ಸಾಗಿರೋರು.
1: ಅಂದ್ರೆ ಅತಿಹೆಚ್ಚುವಾಗಿ ಸರ್ಕಾರದ ಪಿಂಚಣಿ ವ್ಯವಸ್ಥೆಯನ್ನ 40 ಹೆಚ್ಚು ಜನ ಮತ್ತೆ ವೃದ್ಧರು ಕೂಡ ತಗೋತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ.
0: ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದ ಜೇನು ಕುರುಬರು ನಾವೇ. ಈಗ ಈ ಸರ್ಕಾರದ ಮುಖಾಂತರ ನಾವು ಇಲ್ಲಿ ಬದಲಾವಣೆಗೆ ಆಗಿದ್ದೇವೆ ಅಂತ ಹೇಳಿದ್ರೆ ನಮ್ಮನ್ನ ಕುರುಬರು ಅಂತೇಳಿ ಕಂಡಿಡಿಯಕ್ಕೆ ಆಯ್ತಾ ಇಲ್ಲ. ಇದು ಕಾರಣ ಏನು? ನಮ್ಮ ಸರ್ಕಾರ ಆದವರು ನಮ್ಮನ್ನ ಬದಲಾವಣೆಗೆ ಮಾಡಿದ್ದು ನಮ್ಮ ಸರ್ಕಾರ. ಕಾಡಲ್ಲಿದ್ದವರು ನಾವು ನಿಜವಾದ ಕುರುಬರಾಗಿರೋರು ನಾವೇ.
1: ಈಗ ಕಾಡು ಪ್ರಾಣಿಗಳಿಂದ ನಿಮ್ಮನ್ನ ನೀವು ಹೇಗೆ ರಕ್ಷಣೆ ಮಾಡ್ಕೊತೀರಿ?
0: ನಮ್ಮನ್ನ ನಾವು ರಕ್ಷಣೆ ಮಾಡ್ತಾ ಇದ್ದು ಅಂತ ಹೇಳಿದ್ರೆ ಕಾಡಲ್ಲಿ, ಈ ಕಾಡಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿಂದನೇ ಬೆಳೀತಾ ಇದ್ವಲ್ಲ, ಈ ಕಾಡಲ್ಲಿ ಎಲ್ಲಿ ಭಯ ಭೀತಿ ಏನಿಲ್ಲ, ಭಯ ಭೀತಿ ಇತ್ತು ಇಲ್ಲ ಅಂತ ಹೇಳೋದಿಲ್ಲ. ಈಗ ಆನೆಗಳು ಇಂಥ ಜಾಗದಲ್ಲಿ ಬರ್ತಾ ಇದೆ, ಹುಲಿಗಳು ಬರ್ತಾ ಇದೆ, ಈ ದಾರಿಯಲ್ಲಿ ಹೋಗ್ತದೆ, ಈ ದಾರಿಯಲ್ಲಿ ಬರ್ತದೆ ಅಂತೇಳಿ ನಾವು ಅದನ್ನ ಬಿಟ್ಟು ನಾವು ಬದಲು ಆ ಕಡೆ ಬೇರೆ ಸೈಡ್ಗೆ ಆಯ್ತಿದ್ರು, ಸೈಡ್ ಆಯ್ತಿದ್ರು. ಇಲ್ಲಾದ್ರೆ ಹೋಗಿ ಮರ ಹತ್ಕೊಳ್ಳೋರು ಮರ ಹತ್ಕೊಳ್ತಾ ಇದ್ರು, ಇಲ್ಲಾದ್ರೆ ಎಲ್ಲಾದ್ರೂ ಓಡಿ ಹೋಗಿ ಒಂದು ಸೈಡ್. ಈಗೆಲ್ಲ ನಮ್ಮ ಜೀವನ ನಡೀತಾ ಇತ್ತು, ಈಗ ಅಂತದೇನಿಲ್ಲ, ಆದ್ರೆ ಎಲ್ಲ ಚೆನ್ನಾಗಿದೆ.
1: ನಿಮ್ಗೆ ತಿಳುವಳಿಕೆ ಏನಂತ ಹೇಳ್ಕೊಡ್ತಿದ್ರ?
0: ನಮಗೆ ತಿಳುವಳಿಕೆ ಇದೆ, ನಮ್ದು ಹಿರಿಯರು ಏನ್ ಮಾಡ್ತಾ ಇದ್ರು, ನಮ್ಮ ಹಿರಿಯರು ಹೇಗೆ ನಡ್ಕೊಳ್ತಾ ಇದ್ರು, ಹೇಗೆ ಅವರು ಬೆಳೀತಾ ಇದ್ರು, ಕಾಡಲ್ಲಿ ಬೆಳೆಯೋದನ್ನ ಹೇಳ್ತಾ ಇದ್ರು, ಮತ್ತೆ ಮದ್ದು ವ್ಯವಸ್ಥೆಗಳನ್ನ ನಾವು ಹೀಗೆ ತಕೊಳ್ತಾ ಇದ್ದೋ, ಹೀಗೆ ನಡೀತಾ ಇದ್ದೋ, ನಮ್ಮ ಮಕ್ಕಳನ್ನ ನಾವು ಹೀಗೆ ಬೆಳೆಸ್ತಾ ಇದ್ದೋ, ಅದು ಒಂದು ನಮಗೆ ಹೇಳ್ಕೊಡ್ತಾ ಇದ್ರು ನಮ್ಮ ಹಿರಿಯರು. ಅದನ್ನ ಹೇಳಿ ನಮ್ಮ ಈಗ ನಮ್ಮ ಹಿರಿಯರು ಅದನ್ನ ಹೇಳಿ ನಮಗೆ ತಿಳಿಸಿಕೊಟ್ಟ ಮೇಲೆ ನಮ್ಮ ಹಿರಿಯರು ಅವರು ಹೋದ್ಮೇಲೆ ಈಗ ಅದನ್ನ ನಾವು ನಮ್ಮ ಮಕ್ಕಳಿಗೆ ಮಾಡ್ತಾ ಇದ್ದೋ. ಈಗ ಎಷ್ಟು ಗಂಟೆ ನಮ್ಮದನ್ನ ಹೇಳ್ಕೊಂಡಿದ್ದಕ್ಕಾಗಿ, ನಮ್ಮ ಮನಸ್ಸಲ್ಲಿ ಇದ್ದಿದ್ದು ಭಾರನ್ನ ನಾವೀಗ ನಿಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ನಮಸ್ಕಾರ.
1: ತುಂಬಾ ಖುಷಿ ಆಯ್ತು ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಿಮ್ಮ ಆಡಿ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ನಿಮ್ಮ ಆಡಿಯ ಒಂದು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ನಮಸ್ಕಾರ.
2: ಗಿರಿಜನರ ಬದುಕು ಭವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಪ್ರಿಯ ಕೇಳುಗರೆ, ಇದುವರೆಗೂ ಎಚ್ ಡಿ ಕೋಟೆ ತಾಲೂಕಿನ ಮಾಸ್ತಿಗುಡಿ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಜೀವನ ಶೈಲಿ ಕುರಿತು ಶ್ರೀಮತಿ ಕಲ್ಪನಾ ಮತ್ತು ಶ್ರೀಮತಿ ಲಲಿತಾರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
5: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
6: ಹ್ಞೂ ಕಣೆ, ಆಯ್ತು ತರ್ತೇನೆ.
5: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
6: ಮತ್ತಿನ್ನೇನ್ ಮಾಡ್ಲೆ?
5: ಬ್ಯಾಗ್ ಕೊಡ್ತೀನಿ ಇರಿ.
6: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
5: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
6: ಹಾ, ಹೋಗಿದ್ದು.
5: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?

0: ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
0: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
0: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
5: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ, ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
6: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
7: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
6: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
7: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
6: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
7: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
6: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
7: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 2ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.
1: ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ.
0: ಇದು ರಾಜವಿದ್ಯೆ, ಇದು ಗೂಢವಾಗಿರುವುದಕ್ಕೆಲ್ಲ ರಾಜ. ಈ ವಿದ್ಯೆ ಪವಿತ್ರವಾಗಿರುವಂಥದ್ದು, ಪ್ರತ್ಯಕ್ಷವಾಗಿ ಅನುಭವಕ್ಕೆ ಯೋಗ್ಯವಾಗಿರುವಂಥದ್ದು, ಧರ್ಮದಿಂದ ಕೂಡಿರುವಂಥದ್ದು, ಆಚರಿಸುವುದಕ್ಕೆ ಸುಲಭವಾಗಿಯೂ ಮತ್ತು ಇದು ಅವಿನಾಶಿಯಾದದ್ದು ಎಂಬ ಅಂಶವನ್ನು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಈ ಒಂದು ವಿದ್ಯೆಯ ಮಹತ್ವವನ್ನು ಮತ್ತು ಅದರ ಒಂದು ಪ್ರಾಮುಖ್ಯತೆಯನ್ನು ತಿಳಿಸ್ತಾ ಇದ್ದಾನೆ. ಈಗ ಯಾವುದೇ ಒಂದು ವಸ್ತುವಾಗಲಿ ಅಥವಾ ಯಾವುದೇ ಒಂದು ವಿಷಯವಾಗಲಿ, ಇದು ತುಂಬ ಪ್ರಮುಖವಾದದ್ದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದನ್ನು ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಅಥವಾ ಇದು ತುಂಬ ಸೂಕ್ಷ್ಮವಾಗಿರುವಂಥ ವಸ್ತು, ಇದು ತುಂಬ ಬೆಲೆ ಉಳ್ಳಂತಹ ವಸ್ತು, ಇದು ಭಾಳ ಗುಣ ಉಳ್ಳಂತಹ ವಸ್ತು, ಇದನ್ನು ನಾವು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂಥೇಳಿ ಅಂದಾಗ ನಾವು ಅದ್ರ ಬಗ್ಗೆ ಗಮನ ಹೆಚ್ಚು ಹರಿಸ್ತೀವಿ. ಹಾಗಾಗಿ ಕೃಷ್ಣ ಕೂಡ ಈ ರಾಜವಿದ್ಯೆಯನ್ನು ನೀಡುವುದಕ್ಕೆ ಮೊದಲು ಅದರ ಪ್ರಾಮುಖ್ಯತೆಯನ್ನು ತಿಳಿಸ್ತಾ ಇದ್ದಾನೆ. ಇದು ತುಂಬ ಪ್ರಮುಖವಾದದ್ದಪ್ಪ, ತುಂಬ ಸೂಕ್ಷ್ಮವಾದದ್ದು, ವಿದ್ಯೆಗಳಲ್ಲೇ ಅಧಿಪತಿಯ ರಾಜ ವಿದ್ಯೆ ಇದು, ಜೊತೆಗೆ ತುಂಬ ಪವಿತ್ರವಾಗಿರುವಂಥದ್ದು ಅಂತೆಲ್ಲ ಹೇಳ್ತಾ ಇದ್ದಾನೆ. ಇದು ವಿದ್ಯೆಗಳಲ್ಲಿ ರಾಜ, ಉಳಿದ ವಿದ್ಯೆಗಳೆಲ್ಲ ಅಲ್ಪ ಮಾತ್ರ. ಹಾಗಾಗಿ ಈ ಪ್ರಪಂಚದ ಚೂರು ಪಾರು ವಸ್ತುಗಳನ್ನು ತಿಳಿದುಕೊಳ್ಳುವುದು, ವಸ್ತು ಯಾವುದರಿಂದ ಆಗಿದೆ, ಶಕ್ತಿ ಯಾವುದರಿಂದ ಆಗಿದೆ, ವಸ್ತುವಿಗೂ ಶಕ್ತಿಗೂ ಇರುವ ಸಂಬಂಧಗಳೇನು ಮುಂತಾದವುಗಳನ್ನು ಅರಿಯಲೆತ್ನಿಸುವುದು ಒಂದು ಭೌತಿಕ ವಿದ್ಯೆ. ಉಳಿದವುಗಳಾದರೂ ಮಾನವ

ಅವನ ಸಮಾಜ, ಅವನ ನೀತಿ, ಅವನ ಇತಿಹಾಸ, ಅವನ ಮನಸ್ಸು ಮುಂತಾದವುಗಳನ್ನೇ ಕುರಿತು ಹೇಳುತ್ತಿದ್ದಂಥದ್ದು. ಆದರೆ ಆಧ್ಯಾತ್ಮವಾದರೂ ಇವುಗಳೆಲ್ಲವನ್ನೂ ಮೀರಿ ಇರುವಂಥದ್ದು, ಇದೇ ಪರಾವಿದ್ಯೆ ಅಂತ. ಉಳಿದವುಗಳೆಲ್ಲ ಅಪರಾವಿದ್ಯೆ ಅಂತ. ಯಾವಾಗ ಆಧ್ಯಾತ್ಮ ವಿದ್ಯೆಯ ಮೂಲಕ ಒಬ್ಬ ಪರಮಾತ್ಮನನ್ನು ಅರಿಯುತ್ತಾನೋ ಅವನು ಎಲ್ಲವನ್ನು ತಿಳಿದುಕೊಂಡ ಹಾಗೆ. ಇನ್ನು ಅವನಿಗೆ ತಿಳಿದುಕೊಳ್ಳಬೇಕಾಗಿರುವಂಥದ್ದು ಏನೂ ಇರುವುದಿಲ್ಲ. ಹಾಗಾಗಿ ಇದು ರಹಸ್ಯವಾಗಿರುವ ವಸ್ತುಗಳಲ್ಲೆಲ್ಲ ರಾಜ ಅಂತಂದರೆ ಶ್ರೇಷ್ಠವಾಗಿರುವಂಥದ್ದು ಅಂತ. ಈ ಪ್ರಪಂಚದಲ್ಲಿ ನಾವು ಎಷ್ಟೋ ಭೌತಿಕ ನಿಯಮಗಳು ನಮಗೆ ಕಾಣದೆ ಪ್ರಕೃತಿಯ ಭಂಡಾರದಲ್ಲಿ ಹುದುಗಿ ಹೋಗಿದೆ. ಕೆಲವು ವೇಳೆ ಅವು ಮನುಷ್ಯನ ಅರಿವಿಗೆ ಬರುತ್ತವೆ, ಅಥವಾ ಮನುಷ್ಯ ಅವನ್ನು ಎಡವುತ್ತಾನೆ, ಹಾಗಾದರೂ ಹೇಳಬಹುದು. ಹಾಗಾಗಿ ಸಮುದ್ರದಲ್ಲಿ ಹಲವಾರು ಅನರ್ಘ್ಯ ವಸ್ತುಗಳ ಜೊತೆಗೆ ನೋಡಲು ಚೆನ್ನಾಗಿರುವ ಮತ್ತು ಬೆಲೆ ಇಲ್ಲದ ಕಪ್ಪೆ ಚಿಪ್ಪುಗಳು ಕೂಡ ಇದ್ದಾವೆ. ಅವು ದಡದ ಮೇಲೆ ಬಿದ್ದಾಗ ಹುಡುಗರು ಆ ಕಪ್ಪೆ ಚಿಪ್ಪುಗಳನ್ನು ಆಯ್ದುಕೊಂಡು ಅವುಗಳ ಆಕಾರ ಮತ್ತು ಬಣ್ಣಕ್ಕೆ ಮರುಳಾಗ್ತಾರೆ. ಆದರೆ ಅನರ್ಘ್ಯವಾದ ಮುತ್ತುರತ್ನಗಳು ಕಡಲಾಳದಲ್ಲಿ ಹುದುಗಿವೆ. ಅದು ಸುಮ್ಮನೆ ತೀರದ ಮೇಲೆ ಬಂದು ಬೀಳೋದಿಲ್ಲ. ಅವನ್ನ ತೆಗೆಯೋದಕ್ಕೆ ನಾವು ಕಷ್ಟಪಟ್ಟು ಮುಳುಗಬೇಕು. ಅದರಂತೆಯೇ ಆಧ್ಯಾತ್ಮಿಕ ಸತ್ಯಗಳು ಜೀವನದ ಅನುಭವದ ಕಡಲಿನ ಆಳದಲ್ಲಿ ಇವೆ. ನಾವು ಕಷ್ಟಪಟ್ಟು ಸಾಧನೆ ಮಾಡಿದಲ್ಲದೆ ನಮಗೆ ಅವು ದೊರಕೋದಿಲ್ಲ. ಇದರಷ್ಟು ನಮ್ಮನ್ನು ಪವಿತ್ರ ಮಾಡುವುದು ಕೂಡ ಮತ್ತೊಂದಿಲ್ಲ. ಉಳಿದವುಗಳೆಲ್ಲ ನಮ್ಮನ್ನು ತಾತ್ಕಾಲಿಕವಾಗಿ ಮಾತ್ರ ಶುದ್ಧಿ ಮಾಡುತ್ತೆ. ನಾವು ಚೆನ್ನಾಗಿ ಸೋಪ್ ಹಾಕೊಂಡು ಸ್ನಾನ ಮಾಡಿದ್ರೆ ಕೆಲವು ಕಾಲ ಮಾತ್ರ ನಮ್ಮ ದೇಹ ಶುದ್ಧವಾಗಿರುತ್ತೆ. ಕ್ರಮೇಣ ಬೆವರು ಬಂದು ನಮ್ಮ ದೇಹವನ್ನೆಲ್ಲ ಆವರಿಸಿಬಿಡುತ್ತೆ ಆ ಕೊಳಕು. ಯಾವುದಾದ್ರೊಂದು ಒಳ್ಳೆಯ ವಿಷಯವನ್ನು ನಾವು ಕೇಳಿದ್ರೆ ತಾತ್ಕಾಲಿಕವಾಗಿ ಮಾತ್ರ ನಮ್ಮ ಮನಸ್ಸಿನ ಮೇಲೆ ಅದರ ಪ್ರಭಾವ ಇರುತ್ತೆ. ಅನಂತರ ಮನಸ್ಸಿನ ಮೈಲಿಗೆ ಎದ್ದು ಎಲ್ಲ ಒಂದು ಆಲಸ್ಯತನ ಆವರಿಸಿಕೊಂಡು ಬಿಡುತ್ತೆ. ಆದರೆ ಒಮ್ಮೆ ಭಗವದ್ ದರ್ಶನದಿಂದ ಮನುಷ್ಯ ಪವಿತ್ರನಾದರೆ ಅವನು ಇನ್ನು ಮೇಲೆ ಅಜ್ಞಾನಕ್ಕೆ ಸಿಕ್ಕೋದಿಲ್ಲ. ಜನ್ಮ ಜನ್ಮಾಂತರಗಳಿಂದ ಕೂಡಿ ಹಾಕಿಕೊಂಡಿರುವಂತಹ ಅಜ್ಞಾನವೆಲ್ಲ ಒಂದೇ ಸಲ ದಗ್ಧವಾಗಿ ಹೋಗುತ್ತೆ. ಹಾಗಾಗಿ ಇಂಥ ಒಂದು ರಾಜವಿದ್ಯೆಯನ್ನು ಪ್ರತ್ಯಕ್ಷವಾಗಿ ಅನುಭವಿಸಲು ಸಾಧ್ಯವಿದೆ. ಹೇಗೆ ವಿಜ್ಞಾನ ಪ್ರಪಂಚದಲ್ಲಿ ಪ್ರಯೋಗಶಾಲೆಗೆ ಹೋಗಿ ಕೆಲವು ಪ್ರಯೋಗಗಳನ್ನು ಮಾಡಿದರೆ ನಮಗೆ ಕೆಲವು ಅನುಭವಗಳು ಎದುರಿಗೆ ಆಗುತ್ತವೆಯೋ, ಹಾಗೆಯೇ ಇಲ್ಲಿಯೂ ಕೂಡ ನಾವು ಸರಿಯಾಗಿ ಅನುಷ್ಠಾನ ಮಾಡಿದರೆ ಆಂತರಿಕ ಅನುಭವ ಆಗುತ್ತೆ. ಅನುಭವಕ್ಕೆ ಕಷ್ಟಪಡಬೇಕು. ಸುಮ್ಮನೆ ಅನುಭವ ಆಗಬೇಕು ಅಂತ ಇಚ್ಛಿಸಿದ್ರೆ ಸಾಲೋದಿಲ್ಲ. ಕಟ್ಟಿಗೆಯಲ್ಲಿ ಬೆಂಕಿ ಇದೆ ಎಂದು ನಮಗೆ ಗೊತ್ತಿದೆ. ಸುಮ್ಮನೆ ಬೆಂಕಿ ಇದೆ ಅಂತ ಹೇಳ್ತಾ ಕೂತ್ರೆ ಅಲ್ಲಿ ಬೆಂಕಿ ಆಗೋದಿಲ್ಲ. ಅದಕ್ಕೆ ಬೆಂಕಿಯನ್ನು ತಗಲಿಸಬೇಕು. ಆಗಲೇ ಒಳಗೆ ಸುಪ್ತವಾಗಿರುವಂತಹ ಬೆಂಕಿ ಉರಿಯುತ್ತಾ ಧಗ ಧಗಿಸಿ ಮೇಲೇಳುತ್ತೆ. ಹಾಗಾಗಿ ಹಲವು ವಿಧವಾದ ಪರೋಪಕಾರಗಳನ್ನು ಮಾಡಿ ನಾವು ಸಂಪಾದಿಸುವಂಥ ಧರ್ಮ ಅಲ್ಪವಾದದ್ದು. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಸಾಧನೆ ಮಾಡಿ ಪಡೆಯುವ ಅನುಭವದಿಂದ ಕೃತಕೃತ್ಯರಾಗಿ ಹೋಗುತ್ತೇವೆ. ಅದನ್ನು ಅನುಷ್ಠಾನ ಮಾಡುವುದು ಸುಲಭ ಅಂತೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಸುಲಭ ಎಂದರೆ ಏನು ಪ್ರಯತ್ನವಿಲ್ಲದೆ ಅದು ಸಿಕ್ಕುವುದು ಎಂದಲ್ಲ. ಜೀವನದಲ್ಲಿ ಯಾವುದು ಬೇಕಾದರೂ ನಾವು ಕಷ್ಟಪಡಬೇಕು. ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಾಸು ಮಾಡಬೇಕಾದ್ರೆ ಚೆನ್ನಾಗಿ ಕಷ್ಟಪಟ್ಟು ಓದಬೇಕು. ಸಂಗೀತ ಕಲಿಬೇಕಾದ್ರೆ ವರ್ಷಾನುಗಟ್ಟಲೆ ಚಳಿಗಾಲವೆನ್ನದೆ ಬಿಸಿಲುಗಾಲವೆನ್ನದೆ ಅಭ್ಯಾಸ ಮಾಡ್ತಿರಬೇಕು. ಏನಿಲ್ಲ, ಒಬ್ಬ ದೊಡ್ಡ ಪೈಲ್ವಾನ್ ಆಗಬೇಕಾದ್ರೂ ಕೂಡ ಹಲವು ವರ್ಷಗಳು ನಾವು ಅಭ್ಯಾಸ ಮಾಡಬೇಕು. ಬರೀ ಹೊಟ್ಟೆಪಾಡಿಗೆ ಇಷ್ಟೊಂದು ಕಷ್ಟಪಡಬೇಕು ನಾವು ಜೀವನದಲ್ಲಿ. ಇದರೊಂದಿಗೆ ಹೋಲಿಸಿ ನೋಡಿದರೆ ದೇವರನ್ನು ಪಡೆಯುವುದು ಸುಲಭ. ಪ್ರಾಪಂಚಿಕ ವಸ್ತುಗಳನ್ನು ಪಡೆಯುವುದಕ್ಕೆ ಎಷ್ಟು ಕಷ್ಟಪಡ್ತೇವಿಯೋ, ಅಲ್ಲಿ ಎಷ್ಟು ಛಲವನ್ನು ನಾವು ವ್ಯಕ್ತಪಡಿಸ್ತೇವಿಯೋ ಅಷ್ಟನ್ನು ವ್ಯಕ್ತಪಡಿಸಿದ್ರೂ ಸಾಕು ನಾವು ದೇವರ ಕಡೆಗೆ. ಆಗ ಸಾಂಸಾರಿಕ ವಸ್ತುಗಳನ್ನು ಪಡೆಯಲು ನಾವು ಎಷ್ಟಾದರೂ ಕಷ್ಟಪಡ್ತೇವೆ, ಅಲ್ಲಿ ಎಷ್ಟು ನಿರಾಶೆ ಆದರೂ ಕೂಡ ನಾವು ಆಸೆಗಳನ್ನು ಮಾತ್ರ ಬಿಡೋದಿಲ್ಲ. ಎಷ್ಟು ಸಲ ಈ ಸಮಾಜದಿಂದ ಕುಟುಕಿಸಿಕೊಂಡ್ರೂ ಕೂಡ ಪುನಃ ಅಲ್ಲೇ ಹೋಗಿ ಕುಟುಕಿಸಿಕೊಳ್ಳಲು ನಾವು ಸಿದ್ಧವಾಗಿರ್ತೇವೆ.

ಎಷ್ಟು ಒದೆ ತಿಂದರೂ ಕೂಡ ಪುನಃ ಅಂಥ ಒದೆಗಳನ್ನು ತಿನ್ನಿಸ್ಕೊಳ್ಳಿಕ್ಕೆ ಸಿದ್ಧವಾಗಿರ್ತೇವೆ. ಇದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ ಅಲ್ವಾ ನಾವು ಭಗವಂತನನ್ನು ಸೇರಬೇಕು ಅಂತ ಹೇಳಿ ಇಷ್ಟಪಡೋದ್ರಲ್ಲಿ. ಇಷ್ಟೇ ನಾವು ಬದುಕಿನ ಕಡೆಗೆ ಎಷ್ಟು ಛಲವನ್ನು ಎಷ್ಟು ಭಂಡತನವನ್ನು ನಾವು ಹರಿಸ್ತೇವೋ ಅಷ್ಟೇ ದೇವರೆಡೆಗೆ ಹರಿಸಿದರೆ ಸಾಕು. ಸುಲಭ ಎಂದರೆ ಅದೇ ಅರ್ಥ. ಹಾಗಾಗಿ ಈ ಅನುಭವ ಅವ್ಯಯವಾದದ್ದು, ಎಂದಿಗೂ ನಾಶವಾಗದ್ದು. ಒಮ್ಮೆ ಅದನ್ನು ಅನುಭವಿಸಿದರೆ ಎಂದೆಂದಿಗೂ ಅದು ನಮ್ಮದಾಗುವುದು. ಇನ್ನು ಮೇಲೆ ಅದು ನಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ಒಮ್ಮೆ ಹೀನ ಲೋಹ ಸ್ಪರ್ಶ ಶಿಲೆಗೆ ತಾಕಿ ಚಿನ್ನವಾದರೆ ಅದು ತಿಪ್ಪೆಯಲ್ಲೇ ಬಿದ್ದಿರಲಿ, ನಡು ರಸ್ತೆಯಲ್ಲೇ ಬಿದ್ದಿರಲಿ, ಸಂದೂಕದಲ್ಲಿಟ್ಟು ಬೀಗ ಹಾಕಿರಲಿ, ಅದು ಎಂದೆಂದಿಗೂ ಕೂಡ ಚಿನ್ನವಾಗಿಯೇ ಉಳಿಯುತ್ತೆ. ಒಮ್ಮೆ ಆ ಅನುಭವ ಬಂದರೆ, ಆ ಆಧ್ಯಾತ್ಮದ ಅನುಭವಕ್ಕೆ ನಾವು ದಕ್ಕಿಸಿಕೊಂಡ್ರೆ ನಾವು ಹಿಂದಿನ ಮನುಷ್ಯರಾಗುವುದಿಲ್ಲ, ಹೊಸ ಮನುಷ್ಯರಾಗಿ ಬದಲಾಗ್ತೇವೆ. ಅದಕ್ಕೆ ಈ ಶ್ಲೋಕಕ್ಕದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ನೀರ ಹಾಯಿಸಿ ಹೊಲಕ್ಕೆ ಚೆಲ್ಲಿ ಗೊಬ್ಬರ ಅಲ್ಲಿ, ನೀರ ಹಾಯಿಸಿ ಹೊಲಕ್ಕೆ ಚೆಲ್ಲಿ

0: ಹಾಗಾಗಿ ನಾವು ಬೀಜವನ್ನು ಬಿತ್ತಿ, ನೀರನ್ನು ಹಾಯಿಸಿ, ಗೊಬ್ಬರವನ್ನು ಹಾಕಿ, ಕಳೆಕಿತ್ತು ಕಾಪಾಡಿ ನಂತರ ಕಣಜದ ಕನಸನ್ನು ಕಾಣಬೇಕು. ಹಾಗೆ ಇಲ್ಲಿಯೂ ಕೂಡ ಭಕ್ತಿ ಎಂಬ ಬೀಜವನ್ನು ಬಿತ್ತಿ ಅದಕ್ಕೆ ಶ್ರದ್ಧೆ ಎಂಬ ಗೊಬ್ಬರವನ್ನು ಹಾಕಿ ಅದಕ್ಕೆ ಸದಾಕಾಲ ಸಮರ್ಪಣೆ ಎಂಬ ನೀರನ್ನು ಹಾಯಿಸುವ ಮೂಲಕ ಆ ಭಗವಂತನ ಫಲವನ್ನು ಕಣಜವನ್ನು ಕನಸು ಕಾಣೋಣ. ಕೈಕಟ್ಟಿ ಕೂರದೆ ಅತ್ತ ಕಡೆ ನಾವು ಶ್ರದ್ಧೆಯಿಂದ ಗಮನ ಹರಿಸೋಣ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ವಾಲ್ಮೀಕಿ ನಿಗಮದ ಅಕ್ರಮ ಪ್ರಕರಣ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಬಿ ನಾಗೇಂದ್ರ ಘೋಷಣೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಕೈಗಾರಿಕಾ ಅಭಿವೃದ್ಧಿಗೆ ಬೆಂಗಳೂರು ಹೊರತುಪಡಿಸಿ 5 ನಗರಗಳನ್ನು ಗುರುತಿಸಲು ಮುಖ್ಯಮಂತ್ರಿ ಸೂಚನೆ. ಧಾರವಾಡದ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸುವಂತೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮನವಿ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ, ಸಿಐಡಿ ಅಧಿಕಾರಿಗಳಿಂದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆ. ವಾಲ್ಮೀಕಿ ನಿಗಮದ ಅಕ್ರಮಕ್ಕೆ ಸಂಬಂಧಿಸಿದಂತೆ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಪ್ರತಿಪಕ್ಷಗಳ ಒತ್ತಡದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಬಾರದು ಎಂಬ ಹಿನ್ನೆಲೆಯಲ್ಲಿ ರಾಜೀನಾಮೆ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಗರಣದಲ್ಲಿ ತಾವು ಭಾಗಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸದನದ ಸಮಯ ಹಾಳು ಮಾಡಿದವರು ಸಂವಿಧಾನದ ವಿರೋಧಿಗಳು ಎಂದು ಪ್ರತಿಪಕ್ಷಗಳ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಜನರನ್ನ ವಿರೋಧ ಪಕ್ಷದವರು ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಸಂವಿಧಾನಕ್ಕೆ ತಾವು ಸಂಪೂರ್ಣವಾಗಿ ತಲೆಬಾಗುವುದಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ಕೇಂದ್ರ ಸರ್ಕಾರ ಹೊರಡಿಸಿರುವ ವರದಿ ಜಾರಿ ಮಾಡುವ ಅಧಿಸೂಚನೆಯು ಜೀವ ವಿರೋಧಿ ಹಾಗೂ ಅಮಾನವೀಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮಘಟ್ಟ ಪ್ರದೇಶದ 10 ಜಿಲ್ಲೆಗಳ 1,449 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳೆಂದು ಘೋಷಿಸಿ ಕೇಂದ್ರ ಸರ್ಕಾರ ಹೊರಡಿಸಿರುವ ಈ ಅಧಿಸೂಚನೆಯು ಲಕ್ಷಾಂತರ ಕುಟುಂಬಗಳನ್ನು ಆತಂಕಕ್ಕೆ ಈಡು ಮಾಡಿದೆ. ಮಲೆನಾಡು ಹಾಗೂ ಪಶ್ಚಿಮಘಟ್ಟ ಪ್ರದೇಶಗಳ ಜನರ ಹಿತ ಗಮನದಲ್ಲಿ ಇಟ್ಟುಕೊಂಡು ಪರಿಹಾರ ಕಂಡುಕೊಳ್ಳಲು 1 ದಿನದ ವಿಶೇಷ ಅಧಿವೇಶನ ಕರೆಯಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಘಟ್ಟ ಭಾಗದ ಜನರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗುವುದು ಬೇಡ ಎಂದು ಧೈರ್ಯ ತುಂಬಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿಯ ಉದ್ದೇಶದಿಂದ ಬೆಂಗಳೂರನ್ನು ಹೊರತುಪಡಿಸಿ ಇತರೆ 5 ನಗರಗಳನ್ನು ಗುರುತಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು,

0: ವಿಮಾನ ನಿಲ್ದಾಣ ಮತ್ತಿತರ ಮೂಲಸೌಕರ್ಯ ಹೊಂದಿರುವ ಸೂಕ್ತ 5 ನಗರಗಳನ್ನು ಗುರುತಿಸುವಂತೆ ತಿಳಿಸಿದ್ದಾರೆ. ಕೈಗಾರಿಕೋದ್ಯಮಗಳ ಸ್ಥಾಪನೆಗೆ ಏಕಗವಾಕ್ಷಿ ಅನುಮೋದನೆಯ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಲು ನಿಗದಿತ ಕಾಲಮಿತಿಯೊಳಗೆ ಅನುಮೋದನೆ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ಪೊಲೀಸರ ಸಂಕಷ್ಟ ಭತ್ಯೆ ಪ್ರಮಾಣವನ್ನು ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳ ಮಾದರಿಯಲ್ಲಿ 50% ಹೆಚ್ಚಿಸಲು ಸರ್ಕಾರದ ಸಮ್ಮತಿ ಇದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಮಾಣಿಕ್ ಷಾ ಮೈದಾನದಲ್ಲಿ ಇಂದು ರಾಜ್ಯ ಪೊಲೀಸರಿಗಾಗಿ ಸಮಗ್ರ ಸಾಮರ್ಥ್ಯ ವೃದ್ಧಿ ತರಬೇತಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಎನ್ಎಸ್ಜಿ ತರಬೇತಿಯಿಂದ ರಾಜ್ಯದ ಪೊಲೀಸರ ಸಾಮರ್ಥ್ಯ ಹಾಗೂ ಕೌಶಲ್ಯ ಹೆಚ್ಚಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಗಗನಚುಂಬಿ ಕಟ್ಟಡಗಳ ಮೇಲೆ ಹೆಲಿಪ್ಯಾಡ್ ನಿರ್ಮಾಣ ಕಡ್ಡಾಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ರೌಡಿಗಳ ನಿಗ್ರಹಕ್ಕೆ ಪ್ರತ್ಯೇಕ ಐಪಿಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 72,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡಲು ಸರ್ಕಾರದ ಹಂತದಲ್ಲಿ ಚರ್ಚೆ ನಡೆಯುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಾಜ್ಯ ಸರ್ಕಾರಿ ಪರಿಶಿಷ್ಟ ನೌಕರರ ಸಮನ್ವಯ ಸಮಿತಿಯ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸರ್ಕಾರಿ ನೌಕರರು ನಿಮ್ಮ ಮಕ್ಕಳೊಂದಿಗೆ ಬಡವರ ಮಕ್ಕಳನ್ನು ಇಂಜಿನಿಯರ್ ವೈದ್ಯರನ್ನಾಗಿ ಮಾಡುವಂತೆ ಪ್ರೋತ್ಸಾಹಿಸಿ ಎಂದು ಕರೆ ನೀಡಿದ್ದಾರೆ. ಈ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಪ್ರತ್ಯೇಕ ನೂತನ ಕಾನೂನು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಪ್ರಸ್ತಾವನೆ ಕೈಬಿಟ್ಟು ಪ್ರಸ್ತುತ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಉತ್ತರ ಕರ್ನಾಟಕ ಭಾಗದ ಶಾಸಕರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲತ್, ಮಾಜಿ ಸಚಿವ ಸಿಸಿ ಪಾಟೀಲ್ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಶಾಸಕರು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ. ಧಾರವಾಡ ವಿಶ್ವವಿದ್ಯಾನಿಲಯದಲ್ಲೇ ಸೈಬರ್ ಕಾನೂನು, ಸಂವಿಧಾನಿಕ ಕಾನೂನು, ವಾಣಿಜ್ಯ ಹಾಗೂ ಅಂತಾರಾಷ್ಟೀಯ ಕಾನೂನು ಅಧ್ಯಯನ ವಿಭಾಗಗಳನ್ನು ಆರಂಭಿಸಬಹುದು ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಬೆಂಗಳೂರಿನಲ್ಲಿ ಇಂದು ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾದರು. ತನಿಖಾಧಿಕಾರಿ ಎಸಿಪಿ ರಾಘವೇಂದ್ರ ಹೆಗಡೆ ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆ ನಡೆಸಿದ್ದಾರೆ. ಪ್ರಕರಣದ ಹಣಕಾಸಿನ ಅಂಶಗಳನ್ನು ಇಡಿ ಪರಿಶೀಲನೆ ನಡೆಸುತ್ತಿದ್ದು, ನೇಮಕಾತಿ ಪ್ರಕ್ರಿಯೆಯಲ್ಲಿನ ಅಕ್ರಮಗಳು ಮತ್ತು ವಿವಿಧ ಅಧಿಕಾರಿಗಳ ಪಾತ್ರದ ಬಗ್ಗೆ ಸಿಐಡಿ ತನಿಖೆ ನಡೆಸುತ್ತಿದೆ. ಸಮಾಜದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ವಿಭಜನೆ ಮಾಡುವ ಮನೋಭಾವಕ್ಕೆ ಅವಕಾಶ ನೀಡದೆ ಎಲ್ಲರೂ ಸಮಾನರು ಎಂಬ ಮಾನವತಾ ಮೌಲ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ನಡೆದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ 2026 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು, ಡಾ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ ಅಥವಾ ಸಮುದಾಯಕ್ಕೆ ಸೀಮಿತರಾದವರಲ್ಲ, ಎಲ್ಲಾ ಸಮುದಾಯಗಳ ಏಳಿಗೆಗೆ ಅಭ್ಯುದಯಕ್ಕೆ ಬೆಳಕಾದವರು ಎಂದು ತಿಳಿಸಿದ್ದಾರೆ. ಪೌರ ಕಾರ್ಮಿಕರ ಕುಂದುಕೊರತೆಗಳು ಮತ್ತು ಬೇಡಿಕೆಗಳ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಕಾರಾತ್ಮಕವಾಗಿ ಸ್ಪಂದಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಭರವಸೆ ನೀಡಿದ್ದಾರೆ.
4: ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೂಡ ನಾವೆಲ್ಲ ಮನುಷ್ಯರು ಅನ್ನುವಂತಹ ಮಾನವತಾ ಧರ್ಮವನ್ನ ನಮಗೆ ಪ್ರತಿಪಾದನೆ ಮಾಡಿದಂತ ಅವರು, ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಮಾಡಿದಂತ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು. ಯಾಕೆಂದ್ರೆ ಅಂಬೇಡ್ಕರ್ ಅಂದ್ರೆ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿ ಮಾತಾಡ್ತೇವೆ, ಇಲ್ಲ, ಅವರು ಎಲ್ಲಾ ಮನುಷ್ಯರಿಗೂ ಸಮಾನತೆಯ ಸಂದೇಶವನ್ನ ಕೊಟ್ಟಂತವ್ರು. ಕೊನೆ ಉಸಿರು ಇರೋವರೆಗೂ ಕೂಡ ನಮ್ಮ ಸಮಾಜದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಿದಂತವ್ರು.
0: ಚಾಮರಾಜನಗರ ಜಿಲ್ಲೆಯ

0: ಕಾವೇರಿ ವನ್ಯಜೀವಿ ಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣದ ತನಿಖೆಯ ವರದಿಯನ್ನು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜಿಲ್ಲಾಧಿಕಾರಿ ಶ್ರೀರೂಪ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ ಹಿನ್ನೆಲೆಯಲ್ಲಿ ಕೊಳ್ಳೇಗಾಲದ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತನಿಖೆ ನಡೆಸಿದ್ದರು. ಹನೂರು ವಲಯದ ಕರಡಿಕಲ್ಲು ಗುಡ್ಡದಲ್ಲಿ ಆಂಥೋಣಿಸ್ವಾಮಿ, ಪೀಟರ್ ಹಾಗೂ ಕುಮಾರ್ ಎಂಬುವರು ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿದ್ದರು. ಉಪ ಲೋಕಾಯುಕ್ತ ಬಿ ವೀರಪ್ಪ ಇಂದು ಮಂಡ್ಯ ಜಿಲ್ಲೆಯ ಮದ್ದೂರು ನಗರಸಭೆ ವ್ಯಾಪ್ತಿಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ಭೇಟಿ ನೀಡಿ ಸ್ವಚ್ಛತೆ ಹಾಗೂ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಪರಿಶೀಲಿಸಿದರು. ಘಟಕದಲ್ಲಿ ನೀರು ಸಂಸ್ಕರಣೆ ಪ್ರಕ್ರಿಯೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು, ತ್ಯಾಜ್ಯ ನೀರನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ನಿಯಮಾನುಸಾರ ವಿಲೇವಾರಿ ಮಾಡುವಂತೆ ಸೂಚಿಸಿದರು. ತ್ಯಾಜ್ಯ ನೀರು ಯಾವುದೇ ಕಾರಣಕ್ಕೂ ಶಿಂಷಾ ನದಿಗೆ ಸೇರ್ಪಡೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಹಾಗೂ ಶಾಶ್ವತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಹೇಳಿದರು. ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆಯು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಮಾನದಂಡಗಳು ಹಾಗೂ ಕರ್ನಾಟಕ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮಾರ್ಗದರ್ಶನದಲ್ಲಿಯೇ ನಡೆದಿದೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿರುವ ಪ್ರವಾಹ ದುರಂತದ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ಅವರ ವಿವರಗಳನ್ನು ತಕ್ಷಣ ಜಿಲ್ಲಾಡಳಿತಕ್ಕೆ ನೀಡುವಂತೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮುಖ್ಯಾಂಶಗಳು. ವಾಲ್ಮೀಕಿ ನಿಗಮ ಅಕ್ರಮ ಪ್ರಕರಣ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಬಿ ನಾಗೇಂದ್ರ ಘೋಷಣೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಕೈಗಾರಿಕಾ ಅಭಿವೃದ್ಧಿಗೆ ಬೆಂಗಳೂರು ಹೊರತುಪಡಿಸಿ 5 ನಗರಗಳನ್ನು ಗುರುತಿಸಲು ಮುಖ್ಯಮಂತ್ರಿ ಸೂಚನೆ. ಧಾರವಾಡದ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸುವಂತೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮನವಿ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ, ಸಿಐಡಿ ಅಧಿಕಾರಿಗಳಿಂದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ವಿಶ್ವ ಸ್ತನ್ಯಪಾನ ಸಪ್ತಾಹ ಮತ್ತು ಎದೆಹಾಲಿನ ಮಹತ್ವ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ಲಿಂಗರಾಜು. ಕೇಳುಗರೆ, ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹದ ಮಹತ್ವ ಹಾಗೂ ತಾಯಿಯ ಎದೆಹಾಲಿನ ಮಹತ್ವವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
5: ನಮಸ್ತೆ ಸರ್.
4: ಮೇಡಮ್, ನಮ್ಮ ಪ್ರತಿ ವರ್ಷ 1-7 ತನಕ ಕೂಡ ನಾವು ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಸ್ತನ್ಯಪಾನದ ಮಹತ್ವ ಇರ್ಬೋದು ಮತ್ತು ತಾಯಿಯ ಎದೆಹಾಲಿನ ಮಹತ್ವ ಕುರಿತು ಇವತ್ತು ಮಾತನಾಡಿದ್ರೆ, ಮೇಡಮ್, ಈ ಒಂದು ಸ್ತನ್ಯಪಾನ ಸಪ್ತಾಹ ಅಂದರೆ ಏನು, ಅದರ ಮಹತ್ವ ಮತ್ತು ಈ ಒಂದು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ತಿಳಿಸ್ಬೋದಾ ಮೇಡಮ್?
5: ಪ್ರತಿ ವರ್ಷ 1-8 ಇದು ಯುನಿಸೆಫ್ ಇಂದ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಮಾಡ್ತೇವೆ. ಇದರದ್ದು ಮಹತ್ವ ಏನು ಅಂತ ಹೇಳಿದ್ರೆ, ತಾಯಿಯ ಹಾಲಿನ ಮಹತ್ವನ ಕೇವಲ ತಾಯಿ ಅಲ್ಲದೆ ಕುಟುಂಬ ಜೊತೆಗೆ ಎಲ್ಲ ಸೊಸೈಟಿಗೂ ಅದರ ಅರಿವು ಮೂಡಿಸ್ಲಿಕ್ಕೋಸ್ಕರ, ಮತ್ತೆ ಮಗುವಿಗೆ ತಾಯಿಯ ಹಾಲು ಅದು ಅದೊಂಥರ ರೈಟ್ಸ್ ಅಂತದ್ದು, ಮಗುವಿಗೆ ಹಾಲು ತಾಯಿದು ತಗೊಳ್ಬೇಕು ಅನ್ನೋದು ರೈಟ್ಸ್, ಅದು ಎಲ್ಲ ತಾಯಂದಿರಿಗೂ ಅರಿವಾಗಬೇಕು ಅಂತ ಹೇಳಿ ನಾವು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಮಾಡ್ತೇವೆ. ಈ ವರ್ಷದ್ದು ಥೀಮ್ ಏನಿದೆ ಅಂತ ಹೇಳಿದ್ರೆ ಅದು ಮಗುವಿನ ಆರೋಗ್ಯಕ್ಕೆ ಹಾಲು ಬೇಕಿರೋದ್ರಿಂದ ಆ ಆರೋಗ್ಯ ಶುರುವಾದಾಗ್ಲಿಂದಾನೆ ಎಲ್ಲಾ ಮಕ್ಕಳಿಗೂ ಅದು ಹಾಲು ಕರೆಕ್ಟ್ ಆಗಿ ಬರಬೇಕು ಅಂತ.

0: ಮತ್ತೆ ಅದು ನಾವು ಸ್ಟೆಪ್ಸ್ ಏನೆಲ್ಲ ಫಾಲೋ ಮಾಡ್ತಿದೀವಿ, ಆ ಹಾಲು ಹೇಗೆ ಕೊಡ್ಬೇಕು, ಎಷ್ಟು ಸರ್ತಿ ಕೊಡ್ಬೇಕು, ಹೇಗೆಲ್ಲ ಕೊಡ್ಬೇಕು ಅಂತ, ಅದರ ಮಹತ್ವ ಎಲ್ಲ ತಾಯಂದಿರಿಗೂ ಮತ್ತೆ ಸೊಸೈಟಿಗೂ ಗೊತ್ತಾಗ್ಬೇಕು ಅಂತ ಈ ವರ್ಷದ ಥೀಮ್ಸ್.
1: ಈಗ ತಾವು ಹೇಳದಂಗೆ ನೀನು ಈ ಒಂದು ಸ್ತನ್ಯಪಾನ ಸಪ್ತಾಹವನ್ನ ಸೊ ಯಾಕೆ ಯಾವ ಕಾರಣಕ್ಕೋಸ್ಕರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ರಿ. ಅದೇ ರೀತಿ ಮೇಡಮ್, ಈಗ ತಾಯಿಯ ಎದೆ ಹಾಲು ಅಂತಕ್ಕಂಥದ್ದು ಪ್ರತಿ ಮಗುವಿಗೂ ಕೂಡ ಬಹಳ ಮುಖ್ಯ ಮತ್ತು ಅತ್ಯವಶ್ಯಕ. ಅದರಲ್ಲೂ ಕೂಡ ಹುಟ್ಟಿದ ತಕ್ಷಣ ಬರ್ತಕ್ಕಂಥ ಒಂದು ಮೊದಲ ಹಾಲು ಕೊಲೆಸ್ಟ್ರಾಮ್ ಅಂತ ನಾವು ಏನು ಹೇಳ್ತೀವಿ ಅದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಕೊಡಬಹುದು. ಹಾಗಾಗಿ ಮೊದಲ ಹಾಲು ಅಥವಾ ನಾವು ಕೊಲೆಸ್ಟ್ರಾಮ್ ಅಂತ ಏನಂತೀವಿ ಅದು ಆ ಮಗುಗೆ ಏಕೆ ಮುಖ್ಯ ಮತ್ತು ಹೇಗೆ ಅದು ಯಾವ ಒಂದು ತಕ್ಷಣದಲ್ಲಿ ಅದನ್ನು ಕೊಡಿಸ್ಬೇಕಾಗತ್ತೆ ಮೇಡಮ್?
0: ಕೊಲೆಸ್ಟ್ರಾಮ್ ಅನ್ನೋದು ಒಂದು ಬಂಗಾರಕ್ಕೆ ಸಮಾನ, ಅಂದರೆ ಅದು ಮಗುವಿಗೆ ಅದು ಕೊಡುವಂತಹ ಮೊದಲನೇ ಲಸಿಕೆ ಅಥವಾ ಮೊದಲನೇ ಆಹಾರ ಅಂತಲೇ ಹೇಳ್ಬೋದು. ಇದು ನಾವು ಮಗು ಹುಟ್ಟಿದ ತಕ್ಷಣ ಆದಷ್ಟು ಒಂದು ಗಂಟೆ ಹುಟ್ಟಿದ ಒಳಗಡೆ ನಾವು ಮಗುವಿಗೆ ಕೊಡುವಂಥದ್ದು. ಮೊದಲು ತಾಯಿಗೆ ಬರುವಂಥ ಹಾಲನ್ನ ಅದು ಹಳದಿ ಕಲರ್ ಇರುತ್ತೆ, ಅದನ್ನು ನಾವು ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ. ಅದರಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ನೀರಿನಂಶ ಜಾಸ್ತಿ ಇರುತ್ತೆ. ಮಗು ಹುಟ್ಟಿದ ತಕ್ಷಣ ತುಂಬ ಅಳ್ತಿರೋದು ನಾವು ನೋಡಿರ್ತೀವಿ, ಮಗುವಿಗೆ ಆಗ ದಾಹ ಇರುತ್ತೆ, ಸೊ ಅದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ. ಒಂದು ನೀರಿನಂಶ ಮಗುವಿನ ಬಾಯಾರಿಕೆ ಕಮ್ಮಿ ಆಗೋಂಥದ್ದು. ಎರಡನೇದು ಅದರಲ್ಲಿ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ, ಯಾವ ಲಸಿಕೆಯಲ್ಲೂ ಇಲ್ಲದಿರಷ್ಟು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಅದನ್ನು ಕೊಲೆಸ್ಟ್ರಾಮ್ ಅನ್ನೋದನ್ನು ಕೊಡಲೇಬೇಕಾಗುತ್ತೆ. ಅದು ಯೂಶ್ವಲಿ ಹುಟ್ಟಿದಾಗಿನಿಂದ ಫಸ್ಟ್ 3 ಡೇಸ್ ಕೊಲೆಸ್ಟ್ರಾಮ್ ಉತ್ಪತ್ತಿ ಆಗುವಂಥದ್ದು. ಸೊ ಆ 3 ದಿನ ಮಗುವಿಗೆ ಆ ಹಾಲನ್ನು ನಾವು ಕೊಡಲೇಬೇಕಾಗಿರುವಂಥದ್ದು.
1: ಮೇಡಮ್, ಅದೇ ರೀತಿ ಈಗ ಗಿಣ್ಣಾಲು ಅಂತಂದ್ರೆ ಏನು, ಅಥವಾ ಗಿಣ್ಣಾಲು ಮತ್ತೆ ಕೊಲೆಸ್ಟ್ರಾಮ್ ಎರಡೂ ಒಂದೇನಾ? ಸೊ ಇದರ ಪ್ರಾಮುಖ್ಯತೆ ಎಷ್ಟು?
0: ಗಿಣ್ಣಾಲು ಅಂದ್ರೆ ಸೇಮ್ ಕೊಲೆಸ್ಟ್ರಾಮ್. ಇದು ನಾ ಹೇಳಿದಾಗೆ ಇದು ಮೊದಲ 3 ದಿನ ಉತ್ಪತ್ತಿ ಆಗುವಂಥದ್ದು ತಾಯಿ ಎದೆಯಿಂದ. ಅದು ತಾಯಿಯ ಹಾಲು ಹೇಗೆ ಬಿಳಿ ಇರುತ್ತೋ ಹಾಗಿರಲ್ಲ, ಸ್ವಲ್ಪ ಹಳದಿ ಬಣ್ಣ ಮತ್ತೆ ಸ್ವಲ್ಪ ಎಣ್ಣೆ ಎಣ್ಣೆ ತರ ಇರುವಂತದ್ದು. ಇದರಲ್ಲಿ ಮಗುವಿಗೆ ಬೇಕಾಗುವಂತಹ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವಂತದ್ದು ಮತ್ತೆ ನೀರಿನಂಶ ಜಾಸ್ತಿ ಇರುತ್ತೆ. ಮೊದಲೇ ಹೇಳ್ದಂಗೆ ಮಗುವಿಗೆ ಹುಟ್ಟಿದ ತಕ್ಷಣ ತುಂಬಾ ಅಳ್ತಿರೋದ್ರಿಂದ ದಾಹ ಜಾಸ್ತಿ ಇರುತ್ತೆ, ಬಾಯಾರಿಕೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬೇಕಾಗುವಂತ ಅದನ್ನ ಬಾಯಾರಿಕೆ ನೀಗಿಸುವಂತಹ ಶಕ್ತಿ, ನೀರಿನಂಶನೂ ಅದರಲ್ಲಿ ಇರುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿನೂ ಇರುತ್ತೆ. ಸೊ ಮೊದಲು 3 ದಿನ ತಾಯಿಗೆ ಏನ್ ಹಾಲು ಬರುತ್ತೋ ಅದನ್ನ ವೇಸ್ಟ್ ಮಾಡದೆ ಮಗುವಿಗೆ
1: ಕೊಡ್ಬೇಕಾಗಿರುವಂತದ್ದು ಬಹಳ ಮುಖ್ಯ. ಅದನ್ನ ನಾವು 3 ದಿನ ಒಳಗಡೆ ಕೊಡ್ಬೇಕಂತದ್ದು ಬಹಳ ಮುಖ್ಯ ಅಂತ ಹೇಳಿದ್ರಿ. ಈಗ ತಕ್ಷಣದಲ್ಲಿ ಸ್ತನ್ಯಪಾನ ಆರಂಭಿಸುವುದರಿಂದ ಆ ಮಗುವಿಗೆ ಆಗ್ತಕ್ಕಂಥ ಒಂದು ಪ್ರಯೋಜನಗಳು ಏನು ಮೇಡಮ್?
0: ಒಂದು ಮಗುವಿಗೂ ತಾಯಿಗೂ ಬಾಂಡಿಂಗ್ ಬರುತ್ತೆ, ಅಂದ್ರೆ ಮಗುವಿಗೆ ಇದು ತಾಯಿ, ತನ್ನ ತಾಯಿ, ತನ್ನ ತಾಯಿದು ಹಾಲು ಅಂತ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮಗುವಿಗೆ ನಾ ಹೇಳ್ದಾಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮೂರನೇದು ಮಗುವಿಗೆ ಬೇಕಾಗುವಂತಹ, ದೇಹಕ್ಕೆ ಬೇಕಾಗುವಂತಹ ಪೌಷ್ಟಿಕಾಂಶಗಳು ಸಿಗುವಂಥದ್ದು. ಇಲ್ಲಿ ತಾಯಿ ಹಾಲು ಕೊಡೋದ್ರಿಂದ ಇದು ಮಗುವಿಗೆ ಬೆನಿಫಿಟ್ಸ್ ಅಲ್ಲದೆ ತಾಯಿಗೂ ಬೆನಿಫಿಟ್ಸ್ ಬರುವಂತದ್ದು ಇರುತ್ತೆ ಸರ್. ಅಂದ್ರೆ ತಾಯಿ ಡೆಲಿವರಿ ಆದ ತಕ್ಷಣ ಹಾಲು ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಕ್ತಸ್ರಾವ ತಾಯಿ ಗರ್ಭಕೋಶದಿಂದ ಆಗ್ತಾ ಇರುತ್ತೆ. ಸೊ ಆ ರಕ್ತಸ್ರಾವನ ಕಮ್ಮಿ ಮಾಡುವಂಥದ್ದು. ಎರಡನೇದು ತಾಯಿಯ ಗರ್ಭಕೋಶ ಅದು ಫುಲ್ ರಿಲ್ಯಾಕ್ಸ್ ಆಗಿರುತ್ತೆ, ಅದನ್ನ ಕಂಟ್ರಾಕ್ಟ್ ಮಾಡ್ಲಿಕ್ಕೆ ಕೆಲವೊಂದು ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುತ್ತೆ. ಈ ಮಗುವಿಗೆ ಹಾಲು ಕುಡಿಸೋದ್ರಿಂದ ಕೆಲವೊಂದು ಹಾರ್ಮೋನ್ಸ್ ತಾಯಿಯಲ್ಲಿ ಉತ್ಪಾದನೆ ಆಗಿ ಆ ಗರ್ಭಕೋಶದಲ್ಲಿ ರಕ್ತಸ್ರಾವ ಆಗುವಂಥದ್ದು ಕಮ್ಮಿ ಆಗುತ್ತೆ. ಮತ್ತೆ ಮೂರನೇದು ಹಾಲು ಕುಡಿಸ್ಬೇಕಾದ್ರೆ ತಾಯಿ ಮಗುವನ್ನು ಹಿಡ್ಕೊಂಡಾಗ ಮಗುವಿಗೆ ತಾಯಿಯ ಬೆಚ್ಚಗೆ ಇರೋದನ್ನು ಸಿಗುತ್ತೆ. ಸೊ ಮಗುವಿನ ಟೆಂಪರೇಚರ್ ಕೂಡ ಮೇಂಟೈನ್ ಆಗುವಂಥದ್ದು.
1: ಈಗ ಮೇಡಮ್ ತಾವು ಹೇಳಿದ್ರಿ ಈಗ ಮಗುವಿಗೆ ಈ ಒಂದು ತಕ್ಷಣದಲ್ಲಿ ನಾವು ಹಾಲು ಅಥವಾ ಸ್ತನ್ಯಪಾನವನ್ನು ಮಾಡಿಸೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ. ಈಗ ಮೊದಲ 6 ತಿಂಗಳು ಕೇವಲ ಬರೀ ತಾಯಿಯ ಹಾಲನ್ನೇ ಯಾಕೆ ನೀಡಬೇಕು, ಏನಾದ್ರು ನಿಖರವಾದ ಕಾರಣ ಇದೆಯಾ? ಸೊ ಹಾಲನ್ನು ಬಿಟ್ಟು ಬೇರೆ ಏನು ಯಾಕೆ ನೀಡಬಾರ್ದು ಮೇಡಮ್?
0: ಸ್ತನ್ಯಪಾನ ಅಂತ ಹೇಳಿದ್ರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ, ಅಂದ್ರೆ ತಾಯಿ ಹಾಲಲ್ಲದೆ ಮೊದಲ 6 ತಿಂಗಳು ಮಗುವಿಗೆ ಬೇರೆ ಯಾವುದು ಕೊಡೋ ಹಾಗಿಲ್ಲ. ಇದು ಯಾಕೆ ಹಾಗೆ ಹೇಳ್ತೀವಿ ಅಂತ ಹೇಳಿದ್ರೆ ಮಗುವಿನ ಜಠರ ಅಂದ್ರೆ ಕರುಳು ಏನಿರುತ್ತೋ ಅದು ತುಂಬಾ ಬೆಳವಣಿಗೆ ಆಗಿರಲ್ಲ. ತಾಯಿಯ ಹಾಲನ್ನ ಅರ್ಗಣೆ ಮಾಡ್ಕೊಳ್ಳೋಷ್ಟಷ್ಟೇ ಶಕ್ತಿ ಇರುವಂತದ್ದು. ಈ ತಾಯಿಯ ಹಾಲಲ್ಲಿ ಫಸ್ಟ್ 6 ತಿಂಗಳು ಪೌಷ್ಟಿಕಾಂಶಗಳಲ್ಲದೆ ರೋಗ ನಿರೋಧಕ ಎಷ್ಟು ಆಂಟಿಬಾಡೀಸ್ ಇರುವಂಥದ್ದು. ಇದು ಮಗುವಿನ ಬೆಳವಣಿಗೆಗಲ್ಲದೆ ಮಗುವಿಗೆ ಕೆಲವೊಂದು ರೋಗ, ಫಾರ್ ಎಕ್ಸಾಂಪಲ್ ನಿಮೋನಿಯಾ ಆಗಿರೋಂಥದ್ದು ಅಥವಾ ಅತಿಸಾರ ಆಗುವಂಥದ್ದು ಅಥವಾ ಮಗುವಿಗೆ ಬೇರೆ ಬೇರೆ ಇನ್ಫೆಕ್ಷನ್ಸ್ ಎಲ್ಲ ಮಾಡೋ ಚಾನ್ಸಸ್ ಕಮ್ಮಿ ಮಾಡುವಂಥದ್ದು ಸರ್. ಸೊ ಇದು ಫಸ್ಟ್, ಆದ್ದರಿಂದ ನಾವು ಫಸ್ಟು 6 ತಿಂಗಳು ಮಗುವಿಗೆ ತಾಯಿ ಹಾಲು ಅಷ್ಟೇ ಕೊಡಬೇಕಾಗಿದೆ. ಇನ್ನು ಕೆಲವು ಕಡೆ ಹಳ್ಳಿಗಳಲ್ಲಿ ಮಗುವಿಗೆ ಜೇನುತುಪ್ಪ ಕೊಡುವಂಥದ್ದು ಅಥವಾ ನೀರು ಕೊಡುವಂಥದ್ದು ಅಥವಾ ಜಾಯಿಕಾಯಿದು ಪೇಸ್ಟ್ ಮಾಡಿ ಕೊಡುವಂಥದ್ದು ಅಥವಾ ಬಾದಾಮಿ ಕೊಡುವಂಥದ್ದು ತುಪ್ಪ ಕೊಡುವಂಥದ್ದೆಲ್ಲ ಇದಾಗ್ತಾ ಇದೆ. ಇದರಿಂದ ಮಗುವಿನ ಕರಳಿಗೆ ಆ ಶಕ್ತಿ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಮೊದಲೇ ಇರಲ್ಲ. ಹೀಗೆಲ್ಲ ಕೊಟ್ಟಾಗ ಮಗುವಿನ ಕರಳಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಆದಷ್ಟು ಅದನ್ನೆಲ್ಲ ಸ್ಟಾಪ್ ಮಾಡ್ಬೇಕು. ಅದನ್ನು ಕೂಡ ಈವನ್ ಮಗುವಿಗೆ ಒಂದು ಹನಿ ನೀರು ಕೂಡ ಕೊಡಬಾರ್ದು ಅಂತ ಹೇಳ್ತೇವೆ. ಫಸ್ಟ್ 6 ತಿಂಗಳು ತಾಯಿ ಹಾಲಲ್ಲದೆ

0: ವೈದ್ಯರು ಏನು ಕೊಟ್ಟಿರ್ತಾರೋ ಆ ಔಷಧಿ ಬಿಟ್ಟು ಮಗುವಿಗೆ ಬೇರೆ ಯಾವುದು ಕೊಡೋ ಹಾಗಿಲ್ಲ
1: ಮೇಡಮ್. ಈಗ ತಾವು ಹೇಳ್ದಂಗೆ ಈಗ ಒಂದು ವೇಳೆ ತಾವು ಹೇಳಿದ್ರಿ, ಈಗ 6 ತಿಂಗಳು ತನಕ ಮಗುವಿಗೆ ತಾಯಿ ಇದೆ ಅಲ್ಲಿ ಬಿಟ್ಟು ಬೇರೆ ಏನು ಕೂಡ ಕೊಡಬೇಕು. ಈಗ ಒಂದು ವೇಳೆಗೆ ತಾಯಿಯಲ್ಲಿ ಸರಿಯಾದ ರೀತಿಯಲ್ಲಿ ಹಾಲು ಬರಲಿಲ್ಲ ಅಥವಾ ಬರ್ತಾ ಇಲ್ಲ ಅಂತಂದಾಗ ಹೇಗೆ ಆ ಮಗುವಿಗೆ ಯಾವ ಥರ ಒಂದು ಪೌಷ್ಟಿಕಾಂಶ ಅಥವಾ ಹಾಲಿನ ಒಂದು ವ್ಯವಸ್ಥೆ ಆಗುತ್ತೆ ಮೇಡಮ್?
0: ಇದು ಎಲ್ಲ ತಾಯಂದಿರಲ್ಲೂ ಬೇಗ ಫಸ್ಟ್ ಕ್ವಶನ್ ಯಾವಾಗಲೂ ಕೇಳೋಂಥದ್ದು ಇದು, ಡೆಲಿವರಿ ಆದ ತಕ್ಷಣ ನನಗೆ ಹಾಲು ಬರ್ತಿಲ್ಲ ಅಥವಾ ಡೆಲಿವರಿ ಆಗಿ 24 ಗಂಟೆ ಅಂದರೆ ನನಗೆ ಮಗು ಹಾಲು ಕೊಡ್ಲಿಕ್ಕೆ ಆಗ್ತಿಲ್ಲ, ಮಗು ಜಾಸ್ತಿ ಅಳ್ತಾ ಇದೆ ಅನ್ನೋ ಈ ಥರ ಕನ್ಸರ್ನ್ಸೇ ತಾಯಿ ಹತ್ರ ಜಾಸ್ತಿ ಇರುತ್ತೆ. ಅದೇನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ 24 ಗಂಟೆ ತಾಯಿಯಲ್ಲಿ ತಾಯಿಯ ದೇಹದಲ್ಲಿ ಸ್ವಲ್ಪ ಕೆಲವೊಂದು ಹಾರ್ಮೋನ್ಸ್ ಚೇಂಜಸ್ ಆಗ್ತಾ ಹೋಗ್ತದೆ ಡೆಲಿವರಿ ಆದ ತಕ್ಷಣ ಹಾಲು ಬರೋದಿಲ್ಲ. ಸೊ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಪ್ರತಿ 2 ಗಂಟೆಗೆ ಒಂದ್ಸತಿ ಮಗುವಿಗೆ ಎದೆ ಚೀಪಿಸಬೇಕು ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ಚೀಪುವಾಗ ತಾಯಿಯ ಎದೆಯಲ್ಲಿ ಕೆಲವೊಂದು ಸೆನ್ಸೇಷನ್ಸ್ ಆಗಿ ಅದು ಹಾರ್ಮೋನ್ಸ್ ತಾಯಿಯ ದೇಹದಲ್ಲಿ ಉತ್ಪಾದನೆ ಆಗಿ ಅದು ಹಾಲು ಉತ್ಪಾದನೆ ಮಾಡೋ ಮೂಲಕ ಆಗುವಂಥದ್ದು. ಇದೆಲ್ಲ ಆಗ್ಲಿಕ್ಕೆ ಮಿನಿಮಮ್ 24-48 ಗಂಟೆಗಳ ಕಾಲ ಮಿನಿಮಮ್ ಬೇಕು. ಈ 48 ಗಂಟೆಗಳ ಕಾಲದಲ್ಲಿ ಎಲ್ಲಾ ತಾಯಂದಿರಲ್ವೇ ಅದು ಏನು ನೀರ್ ಹಾಲು ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಅಂತ ಹೇಳಿದ್ವಲ್ಲ, ಅದು ಉತ್ಪಾದನೆ ಆಗೇ ಆಗುತ್ತೆ. ಸೊ ನಾವು ತಾಯಂದಿರಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಈವನ್ ನಾವು ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂದ್ರೆ ಮಗು ಯಾವಾಗೆಲ್ಲ ಅಳುತ್ತೋ ಅವಾಗಷ್ಟೇ ಹಾಲು ಕೊಡ್ಬೇಕು ಅಂತ ಹೇಳಿದ್ರುವೆ ಪ್ರತಿ 2 ಗಂಟೆಗೆ ಒಂದ್ಸತಿ ಮಗುವಿಗೆ ಚೀಪಿಸ್ಲಿಕ್ಕೆ ಹೇಳ್ತೀವಿ. ಯಾಕಂದ್ರೆ ಮಗುವಿನ ಚೀಪೋದ್ರಿಂದ ತಾಯಿಯ ದೇಹದಲ್ಲಿ ಚೇಂಜಸ್ ಆಗಿ ಹಾರ್ಮೋನ್ಸ್ ಉತ್ಪಾದನೆ ಆಗಿ ಅದರಿಂದ ಹಾಲು ಉತ್ಪಾದನೆ ಆಗುವಂಥದ್ದು. ಸೊ ಆದಷ್ಟು ಫಸ್ಟ್ 2 ದಿನ ಸ್ವಲ್ಪ ಕಾಯಬೇಕು. ಮತ್ತೆ ಮಗುವಿನಲ್ಲೂ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಹೇಳ್ತಾರೆ, ಅಂದ್ರೆ ಬೊಜ್ಜು ಮಗುವಲ್ಲೂ ಇರುತ್ತೆ. ಸೊ ಮಗುವಿಗೆ ಏನ್ ಬೇಕು ಅಷ್ಟು ಸಕ್ಕರೆ ಅಂಶ ಇರುತ್ತೆ. ಸೊ ಮಗುವಿಗೆ ಸುಸ್ತ ಆಗುವಂತ ಚಾನ್ಸಸ್ ತುಂಬಾ ಕಮ್ಮಿ. ಆದ್ರಿಂದ ನಾವು ತಾಯಂದಿರಿಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ 1-2 ದಿನ ಮಗುವಿಗೆ ಬೇಕಾದಷ್ಟು ಸಾಕಷ್ಟು ಹಾಲು ಎಷ್ಟು ಬೇಕೋ ಅಷ್ಟು ಆಗುತ್ತೆ. ಫಸ್ಟ್ 2 ದಿನ ಮಕ್ಕಳು ಅಷ್ಟೆಲ್ಲ ಹಾಲು ಕುಡಿಯೋಲ್ಲ, ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ತಿರ್ತವೆ. ಆದ್ರಿಂದ ಆದಷ್ಟು ಆ ಭಯ ಆಗೋದು ಬೇಡ ಅಂತ ನಾವು ಹೇಳ್ತೀವಿ.
1: ಮೇಡಮ್, ಈಗ ಒಂದು ವೇಳೆಗೆ ಸಿಸೇರಿಯನ್ ಏರ್ಗೆ ಆದಾಗ ಅಂದ್ರೆ ತಾವು ಹೇಳಿದ್ರಿ ಮುಟ್ಟಿದ 1 ಗಂಟೆ ಒಳಗಡೆ ಹೆದೆಗೆ ಹಾಲು ಕುಡಿಸಬೇಕು ಮಗುವಿಗೆ ಅಂತ ಹೇಳಿದ್ರಿ, ಈಗ ಒಂದು ವೇಳೆಗೆ ಸಿಸೇರಿಯನ್ ಆದಂತಹ ತಾಯಂದ್ರು ಯಾವಾಗ ಹೇಗೆ ಒಂದು ಸ್ತನ್ಯಪಾನವನ್ನು ಆರಂಭಿಸಬೇಕು ಮೇಡಮ್?
0: ನಾರ್ಮಲ್ ಡೆಲಿವರಿಲಿ 1/2 ಗಂಟೆ ಒಳಗಡೆ ನಾವು ಮಗು ಡೆಲಿವರಿ ಆದ ಕೂಡಲೇ ಮಗುವನ್ನು ತಾಯಿ ಎದೆ ಭಾಗದ ಹತ್ರ ಇಟ್ಟು ಹಾಲು ಕುಡಿಸ್ಲಿಕ್ಕೆ ಶುರು ಮಾಡ್ತೀವಿ. ಸಿಸೇರಿಯನ್ ಆಗೋದಲ್ಲಿ ಮಿನಿಮಮ್ 1 ಗಂಟೆ ಆದ್ರೂ ಬೇಕು, ಅದು ಕಂಪ್ಲೀಟ್ ಪ್ರೊಸೀಜರು, ಅದು ಆಪರೇಷನ್ ಎಲ್ಲ ಆಗೋಷ್ಟರಲ್ಲಿ 1 ಗಂಟೆ ಬೇಕು. ಸೊ ಅಲ್ಲಿ ತನಕ ನಾವು ಮಗುವನ್ನು ಬೆಚ್ಚನೆ ಅದು ಟೆಂಪರೇಚರ್ ಅನ್ನೆಲ್ಲ ಮೇಂಟೈನ್ ಮಾಡಿ ಒಂದ್ಸತಿ ತಾಯಿ ರಿಕವರಿ ರೂಮಿಗೆ ಶಿಫ್ಟ್ ಆದ ತಕ್ಷಣ 1 ಗಂಟೆ ಒಳಗಡೆ ಶಿಫ್ಟ್ ಆಗುತ್ತೆ ಸರ್ಜರಿ ಆದ್ಮೇಲೆ. ಸೊ 1 ಗಂಟೆ ಒಳಗಡೆ ಸಿಸೇರಿಯನ್ ಆಗಿರುವಂತಹ ತಾಯಿಯಂದಿರಲ್ವೆ ಹಾಲು ಕುಡಿಸ್ಲಿಕ್ಕೆ ಶುರು ಮಾಡ್ತೀವಿ ಸರ್. ಇದು ಹಾಗೆ 1 ಗಂಟೆ ಒಳಗಡೆ ಆದಷ್ಟು 1 ಗಂಟೆ ಒಳಗಡೆ ಶುರು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಕೆಲವೊಂದ್ಸತಿ ಮಗುವಿಗೆ ನಾವು ಹಾಲು ಕುಡಿಸ್ಲಿಲ್ಲದಿದ್ರೆ 1 ಗಂಟೆ ಒಳಗೆ ಅಥವಾ 2 ಗಂಟೆ ಒಳಗಡೆ ಮಗುವಿಗೆ ಸಕ್ಕರೆ ಅಂಶ ಕಮ್ಮಿ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಅದನ್ನ 1 ಗಂಟೆ ಒಳಗಡೆ ನಾವು ಕುಡಿಸ್ಬೇಕು ಅಂತ ಹೇಳ್ತೇವೆ.
1: ಇದ್ರ ಜೊತೆಗೆ ಮೇಡಮ್, ಈಗ ಅವಧಿಗೆ ಮುನ್ನ ಜನಿಸಿದಂತಹ ಮಕ್ಕಳು ಅಂದ್ರೆ ನಾವು ಏನು ಪ್ರೀ ಟರ್ಮ್ ಡೆಲಿವರಿ ಆದಂತಹ ಮಕ್ಕಳಿಗೆ ಹೇಗೆ ತಾಯಿಯ ಒಂದು ಹಾಲನ್ನ ಯಾವ ತರವಾಗಿ ಕುಡಿಸಬಹುದು?
0: ಪ್ರೀಟರ್ಮ್ ಮತ್ತೆ ಟರ್ಮ್ ಅಂತ ಹೇಳ್ತೀವಿ, ಅಂದ್ರೆ 8-9 ತಿಂಗಳಿಗಿಂತ ಮುಂಚೆ ಮತ್ತೆ 9 ತಿಂಗಳಾದ್ಮೇಲೆ ಇರೋ ಹುಟ್ಟಿರೋ ಮಕ್ಕಳನ್ನು 9 ತಿಂಗಳಾದ್ಮೇಲೆ ಟರ್ಮ್ ಅಂತ ಹೇಳ್ತೀವಿ, 9 ತಿಂಗಳಿಗಿಂತ ಮುಂಚೆ ಪ್ರೀಟರ್ಮ್ ಅಂತ ಹೇಳ್ತೀವಿ. ಆ 2 ಮಕ್ಕಳಲ್ಲೂ ಆ ತಾಯಂದಿರಲ್ಲಿ ಉತ್ಪಾದನೆ ಆಗೋ ಹಾಲಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಸರ್. ತಾಯಿಯಲ್ಲಿ 9 ತಿಂಗಳಿಗಿಂತ ಮುಂಚೆ ಇರೋ ಮಕ್ಕಳಲ್ಲಿ ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಆ ಮಕ್ಕಳು ತುಂಬಾ ಸಣ್ಣ ಇರ್ತವೆ ಅಥವಾ ತೂಕ ಕಮ್ಮಿ ಇರುತ್ತೆ, ಆ ಮಕ್ಕಳಿಗೆ ಬೆಳವಣಿಗೆಗೆ ಬೇಕಾಗುವಂತ ಅಂಶ ತಾಯಿಯ ಹಾಲಲ್ಲಿ ಇರುತ್ತೆ. ಸೊ ಆದ್ರಿಂದ ತಾಯಿ ಡೆಲಿವರಿ ಆದ ಕೂಡಲೇ ಈಗ ಮಗು 2 ಕೆಜಿಗಿಂತ ಕಮ್ಮಿ ಇದ್ರೆ ನಾವು ಆದಷ್ಟು ಡೈರೆಕ್ಟ್ ಆಗಿ ತಾಯಿಯ ಎದೆಗೆ ಮಗುವನ್ನು ಚೀಪ್ಲಿಕ್ಕೆ ಬಿಡಲ್ಲ. ಯಾಕಂದ್ರೆ ಮಗು ತೂಕ ಕಮ್ಮಿ ಇರುವಾಗ ಮಗು ಎದೆ ಚೀಪ್ಬೇಕಿದ್ರೆ ಅದರಲ್ಲಿ ಎನರ್ಜಿ ತುಂಬಾ ಲಾಸ್ ಆಗಿ ಮಗುವಿನ ತೂಕ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಈಗ ಫಾರ್ ಎಕ್ಸಾಂಪಲ್ ಮಗು 1.5 ಕೆಜಿ ಇದ್ರೆ ತಾಯಿಯ ಹಾಲನ್ನು ಒಂದು ಡಬ್ಬದಲ್ಲಿ ಅಥವಾ ಗ್ಲಾಸ್ನಲ್ಲಿ ಶೇಖರಿಸಿ ಅದನ್ನ ಒಳ್ಳೆಯಿಂದ ಕೊಡುವಂಥದ್ದು ಸರ್. ಇದನ್ನ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಮಗುವಿಗೆ ಚೀಪೋ ಕೆಲಸ ಇರಲ್ಲ, ಮಗು ಚೀಪ್ ಬೇಕಿದ್ರೆ ಅದರ ಶಕ್ತಿ ಅದರಲ್ಲೇ ಹೋದ್ರೆ ಮಗುವಿನ ತೂಕ ಮತ್ತೂ ಇನ್ನೂ ಕಮ್ಮಿ ಆಗುತ್ತೆ. ಆದ್ರಿಂದ ತಾಯಿಯ ಹಾಲನ್ನ ಅದನ್ನ ತೆಗೆದು ಗ್ಲಾಸಲ್ಲಿ ಅಥವಾ ಬಾಕ್ಸಲ್ಲಿ ಶೇಖರಣೆ ಮಾಡಿ ಅದನ್ನು ಕೊಡುವಂಥದ್ದು. ಇನ್ನೊಂದು ನಾನ್ ನ್ಯೂಟ್ರಿಟಿವ್ ಸಕ್ಕಿಂಗ್ ಅಂತ ಹೇಳ್ತೀವಿ, ಅಂದ್ರೆ ತಾಯಿಯ ಹಾಲು ಎದೆಯಲ್ಲಿ ಪೂರ್ತಿ ತೆಗೆದು ಮಗುವನ್ನ ಎದೆಯನ್ನು ಮಾತ್ರ ಚೀಪಿಸ್ಬೇಕು. ಇದು 2 ಹೆಲ್ಪ್ ಆಗುತ್ತೆ, ಒಂದು ತಾಯಿಗೂ ಮಗುವಿಗೂ ಬಾಂಡಿಂಗ್ ಬರುವಂಥದ್ದು. ಕೆಲವೊಂದ್ಸತಿ ಮಕ್ಕಳು ಮರೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಮಗು ಹಾಗೆ ಮರಿಬಾರ್ದು ಅಂತ ಹೇಳಿ ನಾವು ಈ ನಾನ್ ಯು ಟ್ರೀಟ್ ಯು ಸಕ್ಕಿಂಗ್ ಅಂತ ಅಂತ ಒಂದು ಮಾಡ್ತೇವೆ ಸರ್. ಸೊ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಪ್ರೀಟರ್ಮ್ ಬೇಬೀಸ್ ಅಲ್ಲಿ ತಾಯಿಯ ಹಾಲು ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಈ ಪ್ರೀಟರ್ಮ್ ಬೇಬೀಸ್ ಅಲ್ಲಿ ಅವರಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ಕಮ್ಮಿ ಇರುತ್ತೆ. ಯಾಕಂದ್ರೆ ಅವರಿಗೆ 9 ತಿಂಗಳು

0: ಹೊಟ್ಟೆಯಲ್ಲಿ ಗರ್ಭಕೋಶದಲ್ಲಿ ಇಲ್ಲದೆ ಇರೋ ಕಾರಣ ಅವರಿಗೆ ಅಷ್ಟು ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಸೊ ಈ ರೋಗ ನಿರೋಧಕ ಶಕ್ತಿಯನ್ನು ತಾಯಿಯ ಹಾಲಿನ ಮುಖಾಂತರವೂ ನಾವು ಕೊಡ್ಬೋದು. ಹಾಗೆ ಇದು ಪ್ರೀಟಮ್ ಬೇಬೀಸ್ ಅಲ್ಲಿ ತಾಯಿಯ ಹಾಲು ತುಂಬಾ ಮುಖ್ಯ ಸರ್.
1: ಮೇಡಮ್, ಈಗ ತಾವು ಹೇಳ್ದಂಗೆನೆ ಈಗ ಈ ಮಕ್ಕಳಿಗೆ ಈ ತಾಯಿ ಇದೆ ಅಲ್ಲಂತಕ್ಕಂಥದ್ದು ಬಹಳ ಮುಖ್ಯ ಅಂದ್ರಿ. ಸೊ ಅದೇ ರೀತಿಗೆ ನವಜಾತ ಶಿಶುವಿನ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ತಾಯಿ ಹಾಲು ಎಷ್ಟು ಮುಖ್ಯ ಮೇಡಮ್?
0: ಈ ಸ್ತನ್ಯಪಾನ ಅನ್ನೋದು ನಾವು 6 ತಿಂಗಳೇ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಆ 6 ತಿಂಗಳು ತಾಯಿಯಿಂದ ಇರುವಂತಹ ರೋಗ ನಿರೋಧಕ ಶಕ್ತಿ ಮಗುವಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದು ಹೇಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಂದ್ರೆ ಈ ತಾಯಿಯ ಹಾಲಿನ ಮೂಲಕ. ಸೊ ಫಸ್ಟ್ 6 ತಿಂಗಳು ಮಕ್ಕಳಿಗೆ ಆಂಟಿಬಾಡೀಸ್ ಅನ್ನೋದು ತಾಯಿಯ ಹಾಲಿನ ಮುಖಾಂತರನೇ ಬರುವಂಥದ್ದು. ಸೊ ಈ ಟೈಮಲ್ಲಿ ಮಕ್ಕಳಿಗೆ ಆಗುವಂತಹ ಇನ್ಫೆಕ್ಷನ್ಸು ತಾಯಿ ಹಾಲು ಕೊಡ್ತಿದ್ರೆ ಕಮ್ಮಿ. ಯಾವ ತರ ಇನ್ಫೆಕ್ಷನ್ಸ್ ಅಂತ ಹೇಳಿದ್ರೆ, ಒಂದು ನಿಮೋನಿಯಾ ಆಗಿರ್ಬೋದು, ಅಥವಾ ಅತಿಸಾರ ಆಗಿರ್ಬೋದು, ಅಥವಾ ಕೆಲವೊಂದು ಇಮ್ಯುನಿಟಿ ಕಮ್ಮಿ ಆಗಿ ಮಗುವಿಗೆ ಪದೇ ಪದೇ ಜ್ವರ ಬರುವಂಥದ್ದೆಲ್ಲ ಕಾಣೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೆಲ್ಲ ತಾಯಿ ಹಾಲು ಕುಡಿಸ್ಲಿಲ್ಲದಿದ್ರೆ ಬರುವಂತಹ ಚಾನ್ಸಸ್. ಯಾಕಂತ ಹೇಳಿದ್ರೆ, ಮಗುವಿನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪಾದನೆ 6 ತಿಂಗಳವರೆಗೂ ಆಗೋಕ್ಕೆ ಚಾನ್ಸಸ್ ತುಂಬ ಕಮ್ಮಿ. ಸೊ ಆದ್ರಿಂದ ಫಸ್ಟ್ 6 ತಿಂಗಳು ರೋಗ ನಿರೋಧಕ ಶಕ್ತಿಯನ್ನು ಕಂಪ್ಲೀಟ್ ಆಗಿ ತಾಯಿಯಿಂದನೇ, ತಾಯಿಯ ಎದೆ ಹಾಲಿಂದನೇ ಬರುವಂಥದ್ದು ಸರ್. ಆದ್ರಿಂದ ಫಸ್ಟ್ 6 ತಿಂಗಳು ಮಗುವಿಗೆ ಹಾಲು ಕೊಟ್ಟು ಅದು ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ತಿರ್ತೀವಿ.
1: ಮೇಡಮ್, ಈ ಸ್ತನ್ಯಪಾನ ಮಾಡೋದ್ರಿಂದ ಆ ತಾಯಿಗೆ ಆಗ್ತಕ್ಕಂಥ ಒಂದು ಪ್ರಯೋಜನಗಳೇನು ಮೇಡಮ್?
0: ಒಂದು, ತಾಯಿಗೂ ಮಗುವಿಗೂ ಬಾಂಡಿಂಗ್ ಬರುವಂಥದ್ದು. ಎರಡನೇದು, ತಾಯಿ ಮೆಂಟಲಿ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಸ್ವಲ್ಪ ಮೆಂಟಲಿ ವೀಕ್ ಆಗಿರ್ತಾರೆ. ಅಂದ್ರೆ ಅವರಿಗೆ ಮಾನಸಿಕ ಒತ್ತಡ ಇರುತ್ತೆ, ಮಾನಸಿಕವಾಗಿ ಅವರು ತುಂಬಾ ಕುಂತಿರ್ತಾರೆ. ಇದರಿಂದ ಮಗುವಿಗೆ ಹಾಲು ಕುಡಿಸ್ಬೇಕಾದ್ರೆ ಅವರ ದೇಹದಲ್ಲಿ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಇಂದ ಅವರಿಗೆ ಒಳ್ಳೇದಾಗುವಂಥದ್ದು, ಮಾನಸಿಕವಾಗಿ ಅವರಿಗೆ ಸ್ವಲ್ಪ ಶಕ್ತಿ ಬರುವಂಥದ್ದು. ಮೂರನೇದು, ನಾನು ಹೇಳ್ದಂಗೆ ಗರ್ಭಕೋಶಕ್ಕೆ ಅದು ರಕ್ತಸ್ರಾವ ಜಾಸ್ತಿ ಆಗದಿರೋ ಹಾಗೆ ಕೆಲವೊಂದು ಹಾರ್ಮೋನ್ಸ್ ತಡೆಯುವಂಥದ್ದು. ನಾಲ್ಕನೇದು, ಗರ್ಭಕೋಶ ರಿಲ್ಯಾಕ್ಸ್ ಆಗಿರುತ್ತೆ, ಅಂದರೆ ಡೆಲಿವರಿ ಆಗಿರೋ ಟೈಮಲ್ಲಿ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿರುತ್ತೆ. ಅದನ್ನು ಕಾಂಟ್ರಾಕ್ಟ್ ಮಾಡಲಿಕ್ಕೆ ಈ ಮಗುವಿಗೆ ಹಾಲು ಕುಡಿಸೋದ್ರಿಂದ ಹೆಲ್ಪ್ ಆಗುತ್ತೆ ಸರ್. ಇನ್ನೊಂದು, ತಾಯಿಗೆ ಈಗ 2 ವರ್ಷ ಎಲ್ಲ ಹಾಲು ಕುಡಿಸಿದ್ರೆ ತಾಯಿಗೆ ಬರುವಂತಹ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಗರ್ಭಕೋಶದ ಕ್ಯಾನ್ಸರ್ ಎಲ್ಲ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತೆ ಈ ಟೈಮಲ್ಲಿ ತಾಯಿ ಮತ್ತೊಂದು ತಿರ್ಗಾ ಗರ್ಭಿಣಿ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ.
1: ಮೇಡಮ್, ಈಗ ತಾವು ಹೇಳ್ದಂಗೆ ಈಗ ಮೊದಲನೇ ಗರ್ಭಿಣಿ ಅಥವಾ ಮೊದಲನೇ ಪಾಪ ಹೊಂದಿರತಕ್ಕಂಥ ತಾಯಿಯಂದರು ಹೇಗೆ ಯಾವ ಥರ ಒಂದು ಸ್ತನ್ಯಪಾನವನ್ನು ಮಾಡಿಸ್ಬೇಕು, ಜೊತೆಗೆ ಅವ್ರಗಳಿಗೆ ಕುಟುಂಬದವ್ರಿಗೆ ಹೇಗೆ ಯಾವ ಥರ ಸಹಕಾರವನ್ನು ನೀಡಬೇಕಾಗುತ್ತೆ ಮೇಡಮ್?
0: ಇದು ತುಂಬ ಮುಖ್ಯ, ಯಾಕಂದರೆ ಮೊದಲನೇ ತಾಯಿಯವರಿಗೆ ಹೇಗಿರಬೇಕು, ಮಗನ ಹೇಗೆ ನೋಡ್ಕೊಳ್ಬೇಕು, ಎಷ್ಟು ಸರ್ತಿ ಹಾಲು ಕುಡಿಸ್ಬೇಕು, ಮತ್ತು ಅವರ ಆಹಾರ ಪದ್ಧತಿಗಳೆಲ್ಲ ಅವ್ರಿಗೆ ಅಷ್ಟು ಗೊತ್ತಿರಲ್ಲ. ಈವನ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ಸತಿ ಡೆಲಿವರಿ ಆದ ತಕ್ಷಣ ಕಂಪ್ಲೀಟ್ ಆಗಿ ಮಗುವಿನ ಮೇಲೆ ಎಲ್ಲದೂ ಕೇರ್ ಹೋಗುತ್ತೆ ಹೊರತು ತಾಯಿಯ ಮೇಲೆ ನಿಗಾ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಮಗುವಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ಅದು ಎಲ್ಲ ಲಾಸ್ಟಿಗೆ ಬ್ಲೇಮ್ ಬರೋದು ತಾಯಿಗೆ. ಅದಕ್ಕಿಂತ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ಒಂದ್ಸತಿ ಡೆಲಿವರಿ ಆದ ತಕ್ಷಣ ತಾಯಿ ಪಾತ್ರ ಹೆಂಗಿರುತ್ತೋ ಅದರ ಜೊತೆಗೆ ಅವರ ಕುಟುಂಬದ ಪಾತ್ರನೂ ಅಷ್ಟೇ ಇರುತ್ತೆ. ಡೆಲಿವರಿ ಆದ ತಕ್ಷಣ ನಾವು ಹೇಳಿದಾಗೆ ಹುಟ್ಟಿದ 1 ಗಂಟೆ ಒಳಗಡೆನೆ ಹಾಲು ಕುಡಿಸ್ಬೇಕು. ಎರಡನೇದು, ಡಿಮ್ಯಾಂಡ್ ಆನ್ ಫೀಡಿಂಗ್ ಅಂತ ಹೇಳ್ತೀವಿ, ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಅಂದರೆ ಮಗು ಯಾವಾಗಲೆಲ್ಲ ಅಳುತ್ತೋ ಅವಾಗ ನಾವು ಹಾಲು ಕುಡಿಸ್ಬೇಕು ಅಂತ. ಬಟ್ ತೊಂದರೆ ಏನು ಬಂತು ಅಂತ ಹೇಳಿದ್ರೆ, ಇಲ್ಲಿ ತಾಯಂದಿರಿಗೆ, ಮೊದಲ ತಾಯಂದಿರಿಗೆ ಮಗುವಿಗೆ ಯಾವಾಗ ಹಾಲು ಬೇಕು ಅಥವಾ ಮಗುವಿಗೆ ಶುಗರ್ ಡೌನ್ ಆಗಿದ್ರೆ ಅಥವಾ ಮಗುವಿಗೆ ಬೇರೆ ಏನಾದ್ರು ತೊಂದರೆ ಆಗಿದ್ರೆ ಅವರಿಗೆ ಅಷ್ಟು ಬೇಗ ಐಡೆಂಟಿಫೈ ಮಾಡ್ಲಿಕ್ಕೆ ಗೊತ್ತಾಗ್ತಿರಲ್ಲ. ಸೊ ಹಾಗಾಗಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರತಿ 2 ಗಂಟೆಗೆ ಒಂದ್ಸತಿ ಮಗುವಿಗೆ ಹಾಲು ಕುಡಿಸ್ಬೇಕು. ಅದು ಹೇಗೆ ಕುಡಿಸ್ಬೇಕು ಅಂದ್ರೆ 5 ನಿಮಿಷ ಅಲ್ಲ, ಒಂದು 15 ನಿಮಿಷ ಒಂದು ಎದೆ ಮತ್ತೆ 15 ನಿಮಿಷ ಇನ್ನೊಂದು ಎದೆ ಚೀಪಿಸ್ಬೇಕು ಅಂತ ಹೇಳ್ತೀವಿ. ಇದರಿಂದ ಒಂದು, ಎರಡೂ ಎದೆಯಿಂದನೂ ಮಗುವಿಗೆ ಹಾಲು ಸಿಗುವಂಥದ್ದು, ಮತ್ತೆ ಎರಡೂ ಎದೆಯಿಂದನೂ ಹಾಲು ಕರೆಕ್ಟ್ ಆಗಿ ಉತ್ಪಾದನೆ ಆಗುವಂಥದ್ದು, ಇದೊಂದು ನಾವು ತಾಯಂದಿರಿಗೆ ಹೇಳ್ತೇವೆ. ಮತ್ತೆ ಕುಟುಂಬದವರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಎಮೋಷನಲ್ ಸಪೋರ್ಟ್ ತಾಯಿಗೆ ತುಂಬ ಬೇಕಾಗುವಂಥದ್ದು. ಅಂದರೆ ತಾಯಿಗೆ ಈಗ ನಿದ್ದೆ ಹೆಚ್ಚು ಕಮ್ಮಿ ಆಗ್ಬೋದು, ರಾತ್ರಿ ಇಡೀ ಪ್ರತಿ 2 ಗಂಟೆಗೆ ಹಾಲು ಕುಡಿಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಕಷ್ಟ ಆಗುವಂಥದ್ದು. ಇನ್ ಕೇಸ್ ಹಾಗೆ ಅವ್ರಿಗೆ ಮಧ್ಯೆ ಮಧ್ಯೆ ಎಬ್ಬಿಸೋಕೆ ತುಂಬ ಕಷ್ಟ ಆಗ್ತಿದೆ, ಅವ್ರಿಗೆ ನಿದ್ದೆ ಸಾಕಾಗ್ತಿಲ್ಲ ಅಂತ ಹೇಳಿದ್ರೆ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ತಾಯಿ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ, ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ, ಅದನ್ನು ರಾತ್ರಿ ತಾಯಿ ಅಥವಾ ಬೇರೆ ಯಾರಾದ್ರೂ ಕುಟುಂಬದವರು ಮಗುವಿಗೆ ಒಳ್ಳೆಯಿಂದ ಕುಡಿಸ್ಬೋದು ಅಂತ ಹೇಳ್ತೇವೆ. ಯಾಕಂದ್ರೆ ತಾಯಂದಿರಲ್ಲಿ ನಿದ್ದೆ ಕೂಡ ಅಷ್ಟೇ ಪಾತ್ರ ವಹಿಸುತ್ತೆ. ಅವರಿಗೆ ನಿದ್ದೆ ಹೆಚ್ಚು ಕಮ್ಮಿ ಆದ್ರೆ ಅಥವಾ ಗಾಬರಿ ಏನಾದ್ರೆ ಆದ್ರೆ, ಮನಸ್ಸಲ್ಲಿ ತುಂಬಾ ಟೆನ್ಷನ್ ಇದ್ರೆ, ಹೀಗೆಲ್ಲ ಇರ್ಬೇಕಾದ್ರೆ ತಾಯಿಯ ಹಾಲಿನ ಉತ್ಪತ್ತಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾವು ತಾಯಂದಿರಿಗೆ ಆದಷ್ಟು ರಿಲ್ಯಾಕ್ಸ್ ಆಗಿ ಇದಕ್ಕೆ ಎಮೋಷನಲಿ ಸಪೋರ್ಟ್ ಕೊಡ್ಲಿಕ್ಕೆ ಫ್ಯಾಮಿಲಿಯವರನ್ನ ನಾವು ಕೇಳ್ತೇವೆ, ಮತ್ತೆ ಅವರ ಆಹಾರ ಪದ್ಧತಿಗಳನ್ನು ನಾವು ಕೌನ್ಸಿಲ್ ಮಾಡ್ತೇವೆ ಸರ್.
1: ಈಗ ಆಹಾರ ಪದ್ಧತಿ ಅಂತ ಬಂದಾಗ ಸಾಮಾನ್ಯವಾಗಿ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಈ ಮೊದಲು ಅಂದರೆ ಡೆಲಿವರಿ ಆದಂತಹ ಒಂದು 3 ತಿಂಗಳು 6 ತಿಂಗಳ ತನಕ ಅವ್ರಿಗೆ ನೀರು ಕೊಡದೇ ಇರ್ತಕ್ಕಂಥದ್ದು ಇರ್ಬೋದು, ತರಕಾರಿಗಳನ್ನ ಕೊಡದಿರ್ಬೋದು, ಅಂದರೆ ಈ ಥರದ ಒಂದು ಪದ್ಧತಿಗಳಿದೆ. ಸೊ ಇದರಿಂದ ಮಗುವಿನ ಬೆಳವಣಿಗೆಗೆ ಅಥವಾ ಅದು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತ ಆಗಕ್ಕೆ ಏನಾದ್ರು ಕಾರಣ ಆಗ್ಬೋದು ಅಥವಾ ಹೇಗೆ ಮೇಡಮ್?
0: ಅದೇ

0: ಅಲ್ಲೆಲ್ಲ ಈಗ್ಲೂ ಕೂಡ ಹಳ್ಳಿ ಭಾಗದಲ್ಲೆಲ್ಲ ನೀರ್ ಕುಡಿದ ತಕ್ಷಣ ತಾಯಿ ದಪ್ಪ ಆಗ್ತಾರೆ, ತಾಯಿ ದೇಹದ ಒಳಗಡೆ ನೀರ್ ತುಂಬುತ್ತೆ ಅನ್ನೋಂತಹದ್ದು ಇದೆಲ್ಲ ಇದೆ ತಲೆಯಲ್ಲಿ. ಬಟ್ ಇದು ಇದೆಲ್ಲ ಸುಳ್ಳು ಸರ್. ಇದು ತಾಯಿಗೆ ನಾವು ಕರೆಕ್ಟ್ ಆಗಿ ನೀರಿನ ಅಂಶ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಇದು ತಾಯಿ ಅಲ್ಲದೆ ನಾವು ಮಗುವಿಗೂ ನೋಡ್ಬೇಕಾಗತ್ತೆ. ಈಗ ತಾಯಿ ಅಷ್ಟು ಹಾಲು ಉತ್ಪಾದನೆ ಮಾಡ್ಬೇಕು, ತಾಯಿ ಮಗು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ತಾಯಿಯ ದೇಹದಲ್ಲಿ ಕೆಲಸ ಮಾಡ್ಲಿಕ್ಕೆ ತಾಯಿಗೆ ಯಥೇಚ್ಛ ನೀರಿನ ಅಂಶ ಇರಲೇಬೇಕು. ಆದ್ರಿಂದ ನಾವು ಏನ್ ಹೇಳ್ತೀವಿ ಅಂದ್ರೆ ತಾಯಿಗೆ ಅಟ್ಲೀಸ್ಟ್ ದಿನಕ್ಕೆ 2-3 ಲೀಟರ್ ನೀರು ಕೊಡ್ಲೇಬೇಕು ಅಂತಾನೆ ನಾವು ಹಾಗೆ ಹೇಳ್ತೇವೆ. ಮತ್ತೆ ಇನ್ನೊಂದು ತರಕಾರಿ ಹಣ್ಣಿನ ಬಗ್ಗೆ ಕೇಳೋದಾದ್ರೆ, ಕೆಲವೊಂದು ತರಕಾರಿ ಕೊಟ್ರೆ ತಾಯಿಗೆ ಮಗುವಿಗೆ ವಾಯು ಆಗುತ್ತೆ ಅಥವಾ ತಾಯಿಗೆ ವಾಯು ಆಗುತ್ತೆ, ಕೆಲವೊಂದು ಹಣ್ಣು ಕೊಟ್ರೆ ಮಗುವಿಗೆ ಕಫ ಆಗುತ್ತೆ, ಈ ತರದ್ದೆಲ್ಲ ಒಂದು ಭ್ರಮೆ ಸ್ವಲ್ಪ ಕಲ್ಪನೆ ಎಲ್ಲ ಇರುತ್ತೆ. ಹಾಗೆ ಯಾವುದು ಆಗಲ್ಲ, ಯಾವ ಹಣ್ಣು ಯಾವ ತರಕಾರಿನೂ ತಾಯಿಯ ಹಾಲಿನಿಂದ ಮಗುವಿಗೆ ಹಾಗೆ ಡೈರೆಕ್ಟ್ ಆಗಿ ಹೋಗೋದಿಲ್ಲ. ಏ ನಾವು ತಾಯಿಗೆ ಎಷ್ಟು ಪೌಷ್ಟಿಕಾಂಶದ ಆಹಾರಗಳು ಕೊಡ್ತೀವೋ ಅಷ್ಟು ಮಗುವಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ತಾಯಿಗೆ ಹಾಲು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ತಾಯಿಯ ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಸ್ ಉತ್ಪತ್ತಿ ಆಗಬೇಕು. ಅದು ಉತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ತಾಯಿ ಅದಕ್ಕೆ ಬೇಕಾಗುವಂತಹ ಆಹಾರ ಪದಾರ್ಥಗಳನ್ನು ತಗೊಳ್ಬೇಕು. ಸೊ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ತಾಯಿಗೆ ಪ್ರೋಟೀನ್ ಅಂಶ, ಪ್ರೋಟೀನ್ ಅಂಶ ಅಂದರೆ ಕಾಳು, ಬೇಳೆಗಳು, ಮೊಟ್ಟೆ ಇದನ್ನೆಲ್ಲ ಮತ್ತೆ ಚಿಕನ್, ಮಟನ್ ಏನೆಲ್ಲ ಇದೆಯೋ ಅದನ್ನು ಪ್ರೋಟೀನ್ ಅಂಶಗಳು ತಾಯಿಗೆ ಯಥೇಚ್ಛವಾಗಿ ಕೊಡ್ಬೇಕಾಗಿರುವಂಥದ್ದು. ತರಕಾರಿಗಳು, ತರಕಾರಿಗಳಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಮತ್ತೆ ಅದರಲ್ಲಿ ಐರನ್ ಮತ್ತೆ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ. ಇದೆಲ್ಲ ತಾಯಿಯ ದೇಹಕ್ಕೆ ಬೇಕಾಗಿರುವಂಥದ್ದೆಲ್ಲ ಇದೆಲ್ಲ ನಾವು ಸಮಭಾಗವಾಗಿ ನಾವು ಕೊಟ್ಟರೆ, ಸಮತೋಲನ ಆಹಾರ ಕೊಟ್ಟರೆ ತಾಯಿಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಮಗುವಿಗೂ ಹೆಲ್ಪ್ ಆಗುತ್ತೆ. ಈಗ ತಾಯಿಗೆ ನಾವು ಆಹಾರ ಕೊಡ್ಲಿಲ್ಲ ಅಂತಿದ್ರೆ ಮಗುವಿಗೂ ಅವರು ಹಾಲು ಕುಡಿಸ್ಲಿಕ್ಕೆ ಹಾಲು ಬರೋದಿಲ್ಲ.
1: ಮೇಡಮ್, ಈಗ ಒಂದು ವೇಳೆ ಈಗ ಸ್ತನ್ಯಪಾನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಾಯಿಗೆ ಏನಾದರೂ ಸಮಸ್ಯೆಗಳು ಕಂಡು ಬಂದಾಗ ಯಾರನ್ನು ಸಂಪರ್ಕಿಸಬೇಕು, ಹೇಗೆ ಮೇಡಮ್?
0: ತಾಯಿಗೆ ಸಮಸ್ಯೆ ಅಂತ ಹೇಳಿದ್ರೆ ಕೆಲವೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ತಾಯಿ ಹಾಲು ಕೆಲವೊಂದ್ಸತಿ ಕೆಲವೊಬ್ಬರಿಗೆ ತಾಯಿ ಹಾಲು ಜಾಸ್ತಿಯಾಗಿ ಅದು ಎದೆ ಭಾಗ ಗೆಡ್ಡೆ ಆಗುವಂಥದ್ದು ಅಥವಾ ಎದೆ ತೊಟ್ಟಲ್ಲಿ ಗಾಯ ಆಗುವಂಥದ್ದು ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. ಮಗು ಕರೆಕ್ಟಾಗಿ ಚೀಪ್ಲಿಲ್ಲದಿದ್ದರೆ ಹೇಳಿದ್ರೆ ತಾಯಿಯ ತೊಟ್ಟಿನಲ್ಲಿ ಸಮಸ್ಯೆ ಆಗುವಂಥದ್ದೆಲ್ಲ ಇರುತ್ತೆ. ಹಾಗೇನಾದರೂ ಇದ್ದರೆ ಗೈನಕಾಲಜಿ ಒಂದ್ಸತಿ ತೋರಿಸ್ಬೇಕಾಗುತ್ತೆ. ಕೆಲವೊಂದ್ಸತಿ ಮೋಸ್ಟ್ ಆಫ್ ದ ಟೈಮ್ಸ್ ತಾಯಿಗೆ ಹಾಗೇನೆ ಔಷಧಿ ಕೊಟ್ಟು ಕಮ್ಮಿ ಮಾಡುವಂಥದ್ದು. ಬಟ್ ಅದೇನಾದರೂ ಎದೆ ಭಾಗದಲ್ಲಿ ಗೆಡ್ಡೆ ಆಗಿರೋದು ಅಂತ ಅಥವಾ ಏನಾದರೂ ಕುರ ಥರ ಏನಾದರೂ ಆಗಿ ಕ್ಯೂ ಏನಾದರೂ ಬರ್ತಿದ್ರೆ ಅದು ಕೆಲವೊಂದ್ಸತಿ ಆಪರೇಷನ್ ಬೇಕಾಗುವಂಥದ್ದು. ಅದರಿಂದ ನಾವು ತಾಯಂದಿರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಹಾಲನ್ನು ಪ್ರತಿ 2 ಗಂಟೆಗೆ ಎದೆ ಪೂರ್ತಿ ಖಾಲಿ ಆಗೋ ತನಕ ಮಗುವಿಗೆ ಕುಡಿಸ್ಬೇಕು ಅಂತ ಹೇಳ್ತೀವಿ ಸರ್.
1: ಮೇಡಮ್, ಈ ಒಂದು ಸ್ತನ್ಯಪಾನಕ್ಕೆ ಸಂಬಂಧಿಸಿದಂತೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳು ಯಾವುವು, ಅವುಗಳ ಒಂದು ಸತ್ಯಾಂಶ ಏನು ಮೇಡಮ್?
0: ಸಮಾಜದಲ್ಲಿ ಒಂದು ಆಹಾರ ಪದಾರ್ಥಗಳಿಂದ ಹಿಂಗೆ ಕೊಡಬೇಕು, ಆ ಥರ ಕೊಡಬೇಕು, ಬಾಣಂತಿಯರಿಗೆ ನೀರು ಕೊಡಬಾರ್ದು, ಬಾಣಂತಿಯರಿಗೆ ತರಕಾರಿಗಳು ಕೊಡಬಾರ್ದು, ಬೇಳೆಕಾಳುಗಳು ಕೊಡಬಾರ್ದು ಅಂತ ಒಂದು ಹೇಳುವಂಥದ್ದು. ಎರಡನೇದು, ಬಾಣಂತಿಯರು ಮನೆಯಿಂದ ಆಚೆ ಹೋಗಲೇಬಾರ್ದು ಅನ್ನೋದೊಂದು ರೆಸ್ಟ್ರಿಕ್ಷನ್ಸ್ ಇರುವಂಥದ್ದು. ಮೂರನೇದು, ಬಾಣಂತಿಯರು ಯಾವಾಗಲೂ ಬೆಚ್ಚಗೆ ಇರಬೇಕು, ಸ್ಕಾರ್ಫ್ ಹಾಕಬೇಕು, ಸ್ವೆಟರ್ಸ್ ಹಾಕಬೇಕು, ಮತ್ತು ಅವರಿಗೆ ಆಚೆಲ್ಲೂ ಹೋಗುವಾಗಿಲ್ಲ, ಮಗು ಮಗು ಮಗು ಅಷ್ಟೇ ನೋಡ್ಕೊಳ್ಬೇಕು. ಮತ್ತು ಏನೇ ತೊಂದರೆ ಆದರೂ ಅದಕ್ಕೆ ಲಾಸ್ಟಿಗೆ ತಾಯಿಯೇ ಕಾರಣ ಆಗಿರ್ತದೆ. ಲೈಕ್ ಫಾರ್ ಎಕ್ಸಾಂಪಲ್, ತಾಯಿ ಒಂದು ಹಣ್ಣು ಏನಾದರೂ ಜಾಸ್ತಿ ತಿಂದರೆ ಮಗುವಿಗೆ ಅದರಿಂದನೇ ತೊಂದರೆ ಆಗಿರುವಂಥದ್ದು, ತಾಯಿನೇ ಕಾರಣ ಅಂತ ಈ ಥರದ್ದೆಲ್ಲ ತಾಯಿಯ ಮೇಲೆ ಬ್ಲೇಮ್ಸ್ ಜಾಸ್ತಿ ಇರುವಂಥದ್ದು ಸರ್. ಅದೆಲ್ಲ ಆದಷ್ಟು ಇದರಲ್ಲಿ ನಾ ಹೇಳಿದೆಲ್ಲ ಆದಷ್ಟು 100-100 ತಪ್ಪಿರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ತಾಯಿ ಒಬ್ಬರೇ ಕಾರಣ ಆಗಿರಲ್ಲ. ತಾಯಿ ಎಷ್ಟು ಎಮೋಷನಲ್ ಆಗಿ ನಾವು ಸಪೋರ್ಟ್ ಕೊಡ್ತೇವೋ ತಾಯಿಗೆ ಅಷ್ಟು ನಾವು ಹೆಲ್ಪ್ ಮಾಡಿದಂಗೆ, ಅದರಿಂದ ಇಂಡೈರೆಕ್ಟ್ಲಿ ಮಗುವಿಗೂ ನಾವು ಹೆಲ್ಪ್ ಮಾಡ್ತಿರೋ ಹಾಗೆ. ಸೊ ಇದರಲ್ಲಿ ಒಂದ್ಸತಿ ಡೆಲಿವರಿ ಆದ ಕೂಡಲೇ ಮಗುವಿನ ಮೇಲೆ ಎಷ್ಟು ಕಾಳಜಿ ಇರುತ್ತೋ ಅಷ್ಟೇ ಕಾಳಜಿ ತಾಯಿಯ ಮೇಲೂ ಕೂಡ ತೋರಿಸ್ಬೇಕು ಅಂತ ನಾ ಹೇಳ್ತೀನಿ.
1: ಓಕೆ ಮೇಡಮ್, ಈಗ ಇದ್ರ ಜೊತೆಗೆ ಈಗ ಒಂದು ವೇಳೆ ಉದ್ಯೋಗದಲ್ಲಿ ಇರ್ತಕ್ಕಂಥ ತಾಯಿಂದರು ಹೇಗೆ ಈಗ 6 ತಿಂಗಳ ನಂತರ ಅಥವಾ 6 ತಿಂಗಳ ಮುಂಚೆ ಏನಾದ್ರು ಕೆಲವು ಸಾಮಾನ್ಯವಾಗಿ ಕೆಲವು ಬೇಗ ಉದ್ಯೋಗಕ್ಕೆ ಹೋಗ್ಬೇಕಾಗಿರುತ್ತೆ, ಸೊ ಅಂಥ ಸಂದರ್ಭದಲ್ಲಿ ಹೇಗೆ ಅವರು ಸ್ತನ್ಯಪಾನವನ್ನು ಮಾಡಿಸ್ಬೋದು?
0: 6 ತಿಂಗಳ ತನಕ ಅದೇ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗೇ ಮಾಡಿಸ್ಬೇಕು. ಇನ್ ಕೇಸ್ ಅವ್ರ ಕೆಲಸಕ್ಕೆ ಹೋಗಬೇಕು, ಏನಾದ್ರು ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ಅದನ್ನು ತಾಯಿಯ ಹಾಲನ್ನು ಅದನ್ನು ತೆಗೆದು ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ನಾವು ಕಲೆಕ್ಟ್ ಮಾಡಿ ಅದನ್ನು ಶೇಖರಣೆ ಮಾಡ್ಬೋದು. ಫ್ರಿಡ್ಜ್ ಇಲ್ಲ ಅಂತ ಹೇಳಿದ್ರೆ, ರೆಫ್ರಿಜರೇಟರ್ ಇಲ್ಲ ಅಂತ ಹೇಳಿದ್ರೆ, ನಾವು ಅದು ಹೊರಗಡೆ ಒಂದು ನೀಟ್ ಕ್ಲೀನ್ ಸ್ಟೀಲ್ ಬಾಕ್ಸ್ನಲ್ಲಿ 4 ಅವರ್ಸ್ ಕೂಡ 4 ಗಂಟೆಗಳ ಕಾಲ ಶೇಖರಣೆ ಮಾಡಿ ಮಗುವಿಗೆ ಒಳ್ಳೆಯಿಂದ ಕೊಡ್ಬೋದು ಸರ್. ನಮ್ಮನೇಲಿ ಫ್ರಿಡ್ಜ್ ಇದೆ ಅಂತ ಹೇಳಿದ್ರೆ ಅದು 8 ಗಂಟೆಯಿಂದ 12 ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಇಟ್ಟು ನಾವು ಕೊಡ್ಬೋದು. ಈಗ 6 ಮಂತ್ಸ್ ಆದ್ಮೇಲೆ ಈಗೇನು ತಾಯಂದಿರು ಕೆಲ್ಸಕ್ಕೆ ಹೋಗ್ತಿದ್ರೆ ಆದಷ್ಟು ಕೆಲವೊಂದ್ಸತಿ ಈಗ ತಾಯಿಗೆ ಹಾಗೆ ಡೈರೆಕ್ಟ್ ಆಗಿ ಅದನ್ನ ಕಲೆಕ್ಟ್ ಮಾಡ್ಲಿಕ್ಕೆ ನೋವಾಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಈಗ ಬ್ರೆಸ್ಟ್ ಪಂಪ್ ಅಂತ ಕೂಡ ಸಿಗುತ್ತೆ. ಬ್ರೆಸ್ಟ್ ಪಂಪ್ ಅಂತ ಹೇಳಿದ್ರೆ ಪಂಪ್ ಮೂಲಕ ತಾಯಿ ಎದೆಯಿಂದ ಹಾಲನ್ನು ಕಲೆಕ್ಟ್ ಮಾಡಿ ಅದನ್ನು ಬಾಟಲ್ ಅಲ್ಲಿ ಶೇಖರಣೆ ಮಾಡುವಂತದ್ದು ಆ ಥರದ್ದು ಇರುತ್ತೆ. ಇದರಿಂದ ತಾಯಿ

0: ಸ್ತನ್ಯಮಾಪಾನ ಅನ್ನೋದು ತುಂಬಾ ಪವಿತ್ರವಾದಂಥದ್ದು. ಇದು ಮಗುವಿಗೆ ಹುಟ್ಟಿದ ಕೂಡಲೇ ಆದಷ್ಟು ಒಂದು ಗಂಟೆ ಒಳಗಡೆನೆ ಕೊಡಬೇಕಾಗಿರುವಂಥದ್ದು. ಇದರಲ್ಲಿ ತಾಯಿಯಲ್ಲದೆ ಜನರದ್ದು ಅಂದರೆ ಫ್ಯಾಮಿಲಿ ಸಪೋರ್ಟ್ ಮತ್ತು ಸೊಸೈಟಿ ಸಪೋರ್ಟ್ ಕೂಡ ಆದಷ್ಟು ಬೇಕು. ಹಾಗೆ ತಾಯಿ ಎಲ್ಲೆಲ್ಲಿ ಇರ್ತಾರೋ, ಹೀಗೆ ಬಾಣಂತಿಯರು ಎಲ್ಲೆಲ್ಲಿ ಇರ್ತಾರೋ, ಆದಷ್ಟು ಸೊಸೈಟಿಯಲ್ಲಿ ಅವರಿಗೆ ಸಪೋರ್ಟ್ ಮತ್ತು ಅವರಿಗೆ ಮುಜುಗರ ಆಗದೇ ಇರೋಂಥಂಗೆ ನೋಡಿಕೊಳ್ಬೇಕು. ಮತ್ತು ಇದು ತಾಯಿ ಹಾಲು ಮಗುವಿನ ಹಕ್ಕು, ಸೊ ಆ ಹಕ್ಕು ಎಲ್ಲ ಮಕ್ಕಳಿಗೂ ಸಿಗಬೇಕು ಅನ್ನೋದು ನಾ ಕೇಳ್ತೀನಿ ಸರ್.
1: ತುಂಬ ಧನ್ಯವಾದಗಳು ಮೇಡಮ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸ್ತನ್ಯಪಾನ ಸಪ್ತಾಹದ ಮಹತ್ವ ಮತ್ತು ಈ ಒಂದು ಎದೆಹಾಲಿನ ಮಹತ್ವವನ್ನು ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮ್.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೇ, ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹ ಮತ್ತು ತಾಯಿಯ ಎದೆಹಾಲಿನ ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ವೈದ್ಯರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಅವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ
3: ದೈಹಿಕ
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು
2: ಮಕ್ಕಳು
3: ಹಿರಿಯರು
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
1: ಪ್ರಿಯ ಕೇಳುಗರೇ, ಇದುವರೆಗೂ ವಿಶ್ವ ಸ್ತನ್ಯಪಾನ ಸಪ್ತಾಹ ಮತ್ತು ಎದೆಹಾಲಿನ ಮಹತ್ವ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ. SVYM ನ VRLC ಕೆಂಚನಹಳ್ಳಿ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಹುಣಸೂರಿನ ಸಂದೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಅಥವಾ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಈ ಒಂದು ವೃತ್ತಿಪರ ತರಬೇತಿಯನ್ನು ಪಡೆದು ಪ್ರಸ್ತುತ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಒಂದು ಸ್ವಾವಲಂಬನೆ ಜೀವನವನ್ನು ನಡೆಸ್ತಿರುವಂಥ ಹುಣಸೂರು ತಾಲೂಕಿನ ಶ್ರೀಯುತ ಸಂದೇಶ್ ಅವರು. ಇವರು ನಮ್ಮ ಕೆಂಚನಹಳ್ಳಿಯಲ್ಲಿ ಒಂದು ತಿಂಗಳ ಕಾಲ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಪಡೆದಂಥ ತರಬೇತಿಯನ್ನು ಸದುಪಯೋಗ ಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಸ್ವಉದ್ಯೋಗವನ್ನು ನಡೆಸಿರುವಂಥ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸಂದೇಶ್ ಅವರ, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ಸರ್ ನಮಸ್ತೆ.
0: ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು. ತಮ್ಮ ಒಂದು ತರಬೇತಿ ಅನುಭವ ಆಗಿರ್ಬೋದು, ಪ್ರಸ್ತುತ ಸ್ವಉದ್ಯೋಗದ ಅನುಭವವನ್ನು ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಂದಿರುವಂಥದ್ದು ತುಂಬ ಖುಷಿಯ ವಿಚಾರ. ಮೊದಲಿಗೆ ತಮ್ಮ ಒಂದು ಪರಿಚಯ ಹಾಗೂ ಶಿಕ್ಷಣದ ವಿವರವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ.
1: ಸರ್ ನಾನು ಒಂದು ಹುಣಸೂರು ತಾಲೂಕು ಹುಣಸೂರು ತಾಲೂಕಲ್ಲಿ ಒಂದು ಹಳ್ಳಿ. ಎಜುಕೇಶನ್ ಬಂದು ಬಿಕಾಂ ಆಗಿದೆ ಸರ್. ಬಿಕಾಂ ಆಗಿ ಸ್ವಲ್ಪ ಅಲ್ಲಿ ಇಲ್ಲಿ ಈಗ ಒಂದು ಡಿಗ್ರಿ ಮುಗಿಸ್ತು ಅಂತ ಅಂದ್ರೆ ಗೌರ್ಮೆಂಟ್ ಕೆಲಸನೇ ಸಿಗಲ್ಲ, ಅದನ್ನು ಹುಡುಕ್ತಾ ಸ್ವಲ್ಪ ಓದ್ತಾ ಸ್ವಲ್ಪ ಪ್ರೈವೇಟ್ ವರ್ಕ್ ಎಲ್ಲ ಮಾಡಿ ಒಂದ್ 4 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್. ಪ್ರೈವೇಟ್ ಕೆಲಸ ಎಲ್ಲ ಮಾಡಿ ಅದೆಲ್ಲ ಬೇಡ ಅನ್ಬಿಟ್ಟು ಓನ್ ಆಗಿ ಏನಾದ್ರು ಮಾಡೋಣ ಅಂತ ಐಡಿಯಾ ಇತ್ತು ಸರ್. ಅವಾಗ ನಾನು ಈ ಫೀಲ್ಡ್ ಆಯ್ಕೆ ಮಾಡ್ಕೊಂಡೆ, ಒಂದು ಮೊಬೈಲ್ ರಿಪೇರಿ ಮತ್ತೆ ಮೊಬೈಲ್ ಸೇಲ್ಸ್. ನಾನು ಈ ಫೀಲ್ಡ್ ಏನ್ ಆಯ್ಕೆ ಮಾಡ್ಕೊಂಡೆ ಅಂತ ಅಂದ್ರೆ ಪಿಜಿ ಮುಗಿದ್ಮೇಲೆ ಗ್ಯಾಪ್ ಇತ್ತ ಸರ್ ಡಿಗ್ರಿಗೆಲ್ಲ ಜಾಯ್ನ್ ಆಗ್ಬೇಕಾದ್ರೆ. ಅವಾಗ ಒಂದು ಮೊಬೈಲ್ ಅಂಗಡಿಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಿದ್ದೆ. ಅವಾಗ ಈ ಇಂಡಸ್ಟ್ರಿ ಅಷ್ಟೇನು ಡೆವಲಪ್ ಆಗ್ತಿರ್ಲಿಲ್ಲ, ಗ್ರೋವಿಂಗ್ ಕಡಿಮೆ ಇತ್ತು ತುಂಬಾ. ಈಗ ಬರ್ತಾ ಬರ್ತಾ ಈಗ ನೀವೇ ನೋಡಿದ್ರಿ ಸರ್, ಇದು ತುಂಬಾ ಬೆಳೀತಾ ಇರೋ ಇಂಡಸ್ಟ್ರಿ. ಅದರಿಂದ ನಾನು ಈ ಇಂಡಸ್ಟ್ರಿನ ಆಯ್ಕೆ ಮಾಡ್ಕೊಂಡೆ. ಆಯ್ಕೆ ಮಾಡ್ಕೊಂಡು ಈಗ ಡಿಗ್ರಿ ಮುಗಿಸಿ 4 ವರ್ಷ ಆಚೆ ಎಲ್ಲ ಕೆಲಸ ಮಾಡಿ ಮತ್ತೆ ಇದನ್ನೇ ಒಂದು ಶಾಪ್ ಮಾಡೋಣ ಅಂತ ಹೇಳಿ

0: ಅಡ್ವಾನ್ಸ್ ಆಗ್ಬೋದು ಇರ್ತದೆ. ಸಿಟಿಗೆಲ್ಲ ಹೋಯ್ತು ಅಂದ್ರೆ ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ಕೇಳ್ತಾರೆ, ಸಾವಿರಾರು ರೂಪಾಯಿ ಬಾಡಿಗೆ ಕೇಳ್ತಾರೆ. ಹಳ್ಳಿ ಇಲ್ಲಾದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅನ್ಬಿಟ್ಟು ಮಾಡಿದೆ. ಮಾಡ್ತಾ ಮಾಡ್ತಾ ಅಂದ್ರೆ ನನ್ಗೆ ಇದು ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ, ಮೊಬೈಲ್ ರಿಪೇರಿ ಮಾಡೋದು ಯಾವ್ದು ಗೊತ್ತಿರ್ಲಿಲ್ಲ, ಬರೀ ಸೇಲ್ಸ್ ಅಲ್ಲಿ ಮಾತ್ರ ಇದೆ. ಬರೀ ಸೇಲ್ಸ್ ಅಲ್ಲಿ ಯಾವ್ದನ್ನು ಇದ್ ಮಾಡಕ್ಕಾಗಲ್ಲ, ಆಲ್ಟರ್ನೇಟಿವ್ ಆಗಿ ಸರ್ವಿಸ್ ಎಲ್ಲ ಕಲ್ತಿರ್ಬೇಕು. ಬರೀ ಮೊಬೈಲ್ ಅಂಗಡಿ ಮಾಡ್ತು ಅಂತ ಅಂದ್ರೆ ಸೇಲ್ಸ್ ನೇ ನಂಬ್ಕೊಂಡಿರಕ್ಕಾಗಲ್ಲ, ಸರ್ವಿಸ್ ಕಲ್ತಿರ್ಬೇಕು. ಅವಾಗ ಈಗ ನಾವು ಈಗ ಸರ್ವಿಸ್ ಎಲ್ಲ ಕಲಿಯೋಣ ಅಂತ ಆಚೆಗೆ ಹೋಗ್ತೀವಿ ಅಂತ ಅಂದ್ರೆ ಅಲ್ಲೂ ಹೋದ್ರೆ ಅಲ್ಲೂ ಬೆಂಗಳೂರು ಮೈಸೂರು ಕಡೆ ಹೋಯ್ತು ಅಂದ್ರೆ 30,000-50,000 ಫೀಸ್ ತಗೊಳ್ತಾರೆ. ನನ್ಗೆ ಅಲ್ಲೆಲ್ಲ ಹೋಗೋದೀಗ ಬೇಸಿಕಲಿ ಈಗ ಸ್ವಲ್ಪ ಹಣಕಾಸು ತೊಂದರೆ ಎಲ್ಲ ಆಯ್ತು, ಅಲ್ಲಿಗೆಲ್ಲ ಹೋಗಕ್ ಆಗಲ್ಲ ಅಂತ ಯೋಚನೆ ಮಾಡಿ ಹಂಗೇನೆ ಅಷ್ಟು ಒಂದು 6 months ಹಂಗೇನೆ ಕಂಟಿನ್ಯೂ ಆದೆ ಇದೆ ಇದ್ರಲ್ಲಿ ಸೇಲ್ಸ್ ಅಲ್ಲೇ. ಆಮೇಲೆ ಒಂದು ಒಳ್ಳೆ ಆಪರ್ಚುನಿಟಿ ನಮ್ಗೆ ಚಂದ್ರೇಶ್ ಸರ್ ಅಂತ ಇದಾರೆ ಅವ್ರ ಕಡೆಯಿಂದ ಸಿಕ್ತು. ಅವ್ರು ಹೇಗ್ ಪರಿಚಯ ಆಯ್ತು ಅಂತ ಅಂದ್ರೆ ನಮ್ಮನೆ ಹಸುಗಳು ಸಾಕಿದೀವಿ, ನಮ್ ತಂದೆಗೆ ಪರಿಚಯ ಆದ್ರು, ಅವರು ಪರಿಚಯ ಇದ್ರು. ಅವರು ನಮ್ ತಂದೆ ಅದು ಹೈನುಗಾರಿಕೆ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡಿದಾರೆ 2-3 ಸಲ ವಿವೇಕ ಟ್ರಸ್ಟ್ ಕಡೆದು. ಅದರಿಂದ ಅವರು ಅಲ್ಲೂ ತಿಳ್ಸಿದ್ರು. ಅವಾಗ ನಮ್ ತಂದೆ ಹಿಂಗ ಹೇಳಿದ್ರು, ಅಲ್ಲೊಂದು ಆಪರ್ಚುನಿಟಿ ಐತೆ, ಹೇಗಿದ್ರು ಮೊಬೈಲ್ ಅಂಗಡಿ ಇಟ್ಟಿದಾರಲ್ಲ, ಕೆಲ್ಸ ಕಲ್ತ್ಕೊಂಡ್ಬಿಡ್ಲಿ ಅಂತ ಹೇಳಿದ್ರು. ನಾನು ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ಫಸ್ಟ್ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಟ್ಟೆ, ಯಾಕಂದ್ರೆ ಅದು ಲಿಮಿಟೆಡ್ ಸೀಟ್ ಗಳಿರ್ತದಲ್ಲ ಸರ್, ಅದಕ್ಕೆ ಅಪ್ಲಿಕೇಶನ್ ಕೊಟ್ಟು ನನ್ಗೆ ಫೆಬ್ರವರಿ ಮತ್ತೆ ಮಾರ್ಚ್ ಮಂತ್ ಅಲ್ಲಿ ಇದೇ ವರ್ಷ ಬ್ಯಾಚ್ ಸಿಕ್ತು. ನಾನು ಅಲ್ಲೇನೆ 1 month ಸ್ಟೇ ಆಗಿ ಅದನ್ನೆಲ್ಲ ನೀಟಾಗಿ ಕಲ್ತ್ಕೊಂಡು ಅದೇ ಧೈರ್ಯದಲ್ಲಿ ಈಗ ಏನು ನಂದು ಶಾಪ್ ಇತ್ತು ಅದನ್ನ ಇನ್ನೂ ಸ್ವಲ್ಪ ದೊಡ್ಡ ಸರ್ಕಲ್ ಪಾಯಿಂಟ್ ಅಲ್ಲಿ ಮಾಡಿದೆ. ಯಾಕಂದ್ರೆ ಈಗ ಏನೇ ಬಂದ್ರು ಫೇಸ್ ಮಾಡ್ತೀನಿ ಅಂತ ಸ್ವಲ್ಪ ಧೈರ್ಯ ಇರ್ತದೆ, ಮೊಬೈಲ್ ರಿಪೇರಿ ಮತ್ತಿನ್ನು ಕಸ್ಟಮರ್ಸ್ ಎಲ್ಲ ಬೇಕಾಗುತ್ತೆ ನಮ್ಗೆ ಕೆಲ್ಸ ಗೊತ್ತಿದ್ಮೇಲೆ. ಮುಂಚೆ ಆದ್ರೆ ನಾವು ಬೇರೆ ಅಂಗಡಿಗೆ ತಗೊಂಡೋಗಿ ಮೊಬೈಲ್ ನ ರೆಡಿ ಮಾಡುತ್ತೆ, ಇವಾಗ ಅದನ್ನೆಲ್ಲ ನಾವೇ ಹ್ಯಾಂಡಲ್ ಮಾಡ್ತೀವಿ ಸರ್.
1: ಹಾಗಿದ್ರೆ ತಾವು ಪದವಿ ಶಿಕ್ಷಣವನ್ನ ಮುಗಿಸಿ ಎಷ್ಟು ವರ್ಷ ತಾವು ಬೇರೆ ಬೇರೆ ಕೆಲಸವನ್ನ ಮಾಡ್ತಾ ಇದ್ರಿ? ಪ್ರಸ್ತುತ ತಮ್ಮ ವಯಸ್ಸು ಎಷ್ಟು
0: ಸರ್? ನಮ್ದು ಪ್ರಸ್ತುತ ವಯಸ್ಸು ಬಂದು 27 ವರ್ಷ ಆಗಿದೆ. ಈಗ ನಾವು ಪದವಿ ಶಿಕ್ಷಣ ಮುಗಿಸಿ ಫ್ಲಿಪ್ಕಾರ್ಟ್ ಅಲ್ಲಿ ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡಿದೆ. ಅದು ಯಾಕೋ ಸಖತ್ತು, ಅದು ಓಕೆ ಮಾಡೋ ಕೆಲ್ಸನ ಖುಷಿಯಿಂದಾನೆ ಮಾಡಿದೆ. ಇದ್ರಲ್ಲೆಲ್ಲ ಫ್ಯೂಚರ್ ಇಲ್ಲ ಅಂತ ಗೊತ್ತಾಯ್ತು. ಅಷ್ಟರಲ್ಲಿ ನಮ್ಮ ಅಣ್ಣನ್ ಫ್ರೆಂಡ್ ಒಬ್ರು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಡಿಟರ್ ಆಗಿದ್ರು, ಅವರು ಇದೇ ತರ ಅವ್ರದೇ ಕಂಪನಿಯಲ್ಲಿ ವೇಕೆನ್ಸೀಸ್ ಇದೆ ಅಂತ ಹೇಳಿದ್ರು. ಅವಾಗ ನಾನು ಅಲ್ಲೇನೆ ಅದೇ ವರ್ಕ್ ಮಾಡ್ತಾ ಫ್ಲಿಪ್ಕಾರ್ಟ್ ವರ್ಕ್ ಮಾಡ್ತಾ ತಗೊಂಡೋಗಿ ಒಂದು ರೆಸ್ಯೂಮ್ ಕೊಟ್ಟೆ, ಅಲ್ಲೂ ಸೆಲೆಕ್ಷನ್ ಆಯ್ತು. ಇಂಟರ್ವ್ಯೂ ಎಲ್ಲ 2 rounds ಇಂಟರ್ವ್ಯೂ ಇತ್ತು, ಅದನ್ನು ಪಾಸ್ ಆಗಿ ಆಫೀಸ್ ಅಲ್ಲೇ ಸೆಟ್ಟಿಂಗ್ ಜಾಬ್, ಏನ್ ಟಾರ್ಗೆಟ್ ವರ್ಕ್ ಏನ್ ಇರ್ಲಿಲ್ಲ, ಬ್ಯಾಕ್ ಎಂಡ್ ಟೀಮ್ ಆಗಿ ಅಲ್ಲೇ ವರ್ಕ್ ಮಾಡ್ತಿದ್ದೆ. ಅದರಲ್ಲೂ ಫ್ಯೂಚರ್ ಇಲ್ಲ, ಅದು ಎಷ್ಟು 1 ವರ್ಷ ಮಾಡಿದ್ರು 2 ವರ್ಷ ಮಾಡಿದ್ರು ಸೇಮ್ ಒಂದೇ ಸ್ಯಾಲ್ರಿ, ಸ್ಯಾಲ್ರಿ ಜಾಸ್ತಿ ಸಿಗಲ್ಲ. ಅದರಿಂದ ಅದನ್ನು ನಾನು ಬಿಟ್ ಮಾಡಿದೆ ಸರ್. 4 ವರ್ಷ ಅದೇ ತರ ಕಂಟಿನ್ಯೂ ಆಯ್ತು.
1: ಈಗ ಪ್ರಸ್ತುತ ದಿನದಲ್ಲಿ ನಾವು ಗಮನಿಸ್ತು ಅಂದ್ರೆ ಪದವಿ ಶಿಕ್ಷಣ ಆಗಿರ್ಬೋದು, ಸ್ನಾತಕೋತ್ತರ ಪದವಿಯನ್ನ ಪಡೆದಿರೋದಾಗಿರ್ಬೋದು, ಇಷ್ಟೆಲ್ಲ ಉನ್ನತ ಶಿಕ್ಷಣವನ್ನ ಪಡೆದಿದ್ರು, ಒಂದು ಸರ್ಕಾರಿ ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಅಥವಾ ನಮಗೆ ಸೂಕ್ತವಾಗಿರುವಂತಹ ಒಂದು ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಬಹಳಷ್ಟು ಕಷ್ಟ ಆಗ್ತದೆ. ಯಾಕಂದ್ರೆ ಪ್ರಸ್ತುತ ಜಗತ್ತು ಸ್ಪರ್ಧಾತ್ಮಕತೆಯಿಂದ ಕೂಡಿದೆ. ಆ ನಿಟ್ಟಿನಲ್ಲಿ ತಾವು ಡಿಗ್ರಿಯನ್ನ ಮುಗಿಸಿ ಬೇರೆ ಬೇರೆ ಕಡೆಗಳೆಲ್ಲ ಖಾಸಗಿ ವಲಯಗಳಲ್ಲಿ ಕೆಲಸವನ್ನ ಮಾಡ್ತೀರಾ, ತದನಂತರ ತಮ್ಮ ಊರಿನಲ್ಲೇ ಒಂದು ಸ್ವಂತ ಮೊಬೈಲ್ ಅಂಗಡಿಯನ್ನು ಅಥವಾ ಅದನ್ನ ಸೇಲ್ಸ್ ಅಂಗಡಿಯಾಗಿ ಇಟ್ಕೊಂಡು ಕೆಲಸವನ್ನ ಮಾಡಲಿಕ್ಕೆ ಶುರು ಮಾಡಿರ್ತೀರಾ. ತದನಂತರ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ರೀತಿಯ ಮೊಬೈಲ್ ರಿಪೇರಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ತಾವು ಈ ಮೊಬೈಲ್ ಸರ್ವಿಸ್ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ತಮ್ಮ ಕುಟುಂಬದವ್ರ ಜೊತೆ ವ್ಯಕ್ತಪಡಿಸಿದ್ರೆ ಅವರು ಇದಕ್ಕೆ ಒಪ್ಪಿಗೆ ಕೊಟ್ರ?
0: ಸರ್, ಖಂಡಿತ ಒಪ್ಪಿಗೆ ಕೊಟ್ಟರು. ಈಗ ಒಂದು ಪಾಸಿಟಿವ್ ಇದೆ ಅಂದ್ರೆ ನೆಗೆಟಿವ್ ಥಿಂಕ್ ಮಾಡೋರು ಇದ್ದೇ ಇರ್ತಾರೆ. ನಮ್ಮ ಫ್ಯಾಮಿಲಿ ಬಂದು ಈಗ ಕೆಲವು ಜನ ಏನಂದ್ರು ಅಂದ್ರೆ ಶಾಪ್ ಓಪನ್ ಮಾಡಿ 4-5 months ಆಗೈತೆ, ಆಗ್ಲೇ 1 ಕ್ಲೋಸ್ ಮಾಡ್ಕೊಂಡು ಹೋಗುತ್ತೆ ಅಂದ್ರೆ ಏನು ಹಂಗೆ ಹಿಂಗೆ ಅಂತ ಅಂದ್ರು. ಆದ್ರೆ ನನ್ಗೆ ಮನೇಲಿ ಸಾಕ್ ಕೊಟ್ರು, 1 ಕ್ಲೋಸ್ ಆದ್ರೂ ಪರವಾಗಿಲ್ಲ, ಫ್ರೀ ಆಗಿ ರೆಂಟ್ ಕಟ್ಟಿದ್ರು, ಏನ್ ಸಮಸ್ಯೆ ಇಲ್ಲ, ಅಂಗಡಿ ಓಪನ್ ಮಾಡ್ಲಿಲ್ಲ ಅಂದ್ರು ಫಸ್ಟ್ ಹೋಗಿ ಕಲ್ತ್ಕೊಂಡ್ ಬನ್ನಿ ಅಂತ ಕಳ್ಸಿದ್ರು. ಇದ್ರಿಂದ ಇಲ್ಲೇ ಗೊತ್ತಾಗ್ಬಿಡ್ತದೆ ಸರ್, ಮನೆಯಲ್ಲೇ ತುಂಬಾ ನಂಗೆ ಸಾಥ್ ಕೊಟ್ಟಿದ್ರೆ.
1: ಹಾಗಿದ್ರೆ ತಾವು ತಮ್ಮ ಹುಣಸೂರು ತಾಲೂಕಿನಿಂದ ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲಿರುವಂತಹ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರಕ್ಕೆ 1 ಕಾಲ ಬಂದು ಈ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಂತ ಆರಂಭದ ದಿನಗಳು ಹೇಗಿತ್ತು, ಅಲ್ಲಿನ ವಾತಾವರಣ ಆಗಿರ್ಬೋದು ತಮಗೆ ಅನುಕೂಲಕರವಾಗಿತ್ತ?
0: ಸರ್, ಆರಂಭ ದಿನಗಳಲ್ಲಿ ಈಗ ಫಸ್ಟ್ ದಿನನೇ ನನ್ಗೆ ರೂಟ್ ತುಂಬಾ ಬೇಜಾರ ಆಯ್ತು, ಯಾಕಂದ್ರೆ ಅದು ಸ್ವಲ್ಪ ಫಾರೆಸ್ಟ್ ಏರಿಯಾ ಮತ್ತೆ ಇದಿರ್ಲಿಲ್ಲ, ಏನಾದ್ರೂ ಎಮರ್ಜೆನ್ಸಿ ಹೋಗ್ಬೇಕು ಅಂದ್ರೆ ಏನಾದ್ರೂ ತೊಂದರೆಗಳಾಗ್ಬಿಟ್ಟು, ಆನೆಗಳ ಕಾಟ ಬೇರೆ, ಒಂದ್ 2-3 ಅದು ಆಯ್ತು, ರೋಡ್ ಎಲ್ಲ ಬ್ಲಾಕ್ ಮಾಡಿದ್ರು ಆನೆ ಐತೆ ಅಂತ. ಅಷ್ಟು ಬಿಟ್ರೆ ಒಂದು ರೂಟ್ ಅಲ್ಲಿ ಟ್ರಾವೆಲ್ ಒಂದು ಬಿಟ್ರೆ ಇನ್ನೆಲ್ಲ ಓಕೆ ಸರ್, ಏನ್ ಸಮಸ್ಯೆ ಇಲ್ಲ ಸರ್. ಆರಂಭ ದಿನದಲ್ಲಿ ಅಡ್ಜಸ್ಟ್ ಆಗ್ಲಿಲ್ಲ, ಸ್ವಲ್ಪ ಹೊಸ ಜಾಗ ಅಲ್ವಾ, 1-2 ಸ್ವಲ್ಪ ಕಷ್ಟ ಇತ್ತು. ಆಮೇಲೆ ಬರ್ತಾ ಬರ್ತಾ ಮನೇಲಿ ಹೇಗಿರ್ತೀವಿ ಆ ರೀತಿ ಆಗುತ್ತೆ ಸರ್. ಅಲ್ಲಿನ ಫುಡ್ ಒಳ್ಳೆ, ಊಟ ತುಂಬಾ ಚೆನ್ನಾಗಿತ್ತು ಸರ್. ಎಲ್ಲ
1: ಈಗ ತಾವು

0: ಮೊದಲೇ ಕೂಡ ಒಂದು ಮೊಬೈಲ್ ಅಂಗಡಿಯನ್ನು ಓಪನ್ ಮಾಡಿ ತಾವು ವ್ಯಾಪಾರವನ್ನು ಮಾಡ್ತಾ ಇದ್ರಿ, ಅಂದರೆ ಸರ್ವಿಸನ್ನು ಮಾಡ್ತಾ ಇರಲಿಲ್ಲ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ತಮಗೆ ಆರಂಭದಿಂದ ಪ್ರಾಥಮಿಕವಾಗಿ ಸರ್ವಿಸನ್ನು ಹೇಗೆ ಮಾಡಬೇಕು ಅಂತ ಪ್ರಾಥಮಿಕವಾಗಿ ಹೇಳ್ಕೊಳ್ಳೋಂಥ ಸಂದರ್ಭದಲ್ಲಿ ತಮಗೆ ಅದು ಸುಲಭ ಅನಿಸ್ತಾ ಅಥವಾ ವಸ್ತನ ಅಂತ ಅನಿಸ್ತಾ?
1: ಸರ್, ನನಗೆ ಅದು ಇಲ್ಲಿದ್ದಾಗ ಅಷ್ಟು ಟೆಕ್ನಲ್ ಇರಲಿಲ್ಲ, ಆದರೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು. ಅಲ್ಲಿ ಬಂದಾದ್ಮೇಲೆ ಸ್ವಲ್ಪ ಕಂಪ್ಲೀಟ್ ಕ್ಲಾರಿಟೀಸ್ ಇತ್ತು ನನಗೆ, ಮೊಬೈಲ್ ಎಲ್ಲ ಯಾವ ರೀತಿ ಬಿಚ್ಚೋದು, ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ಎಲ್ಲ ಸ್ವಲ್ಪ ಗೊತ್ತಾಯ್ತು. ಸರ್, ಆರಂಭದಲ್ಲಿ ಅದು ಫಸ್ಟ್ ಅದು ಏನೇನು ಪಾರ್ಟ್ಸ್ ಗಳು ಬರುತ್ತೆ, ಥಿಯರಿ ಕ್ಲಾಸ್ ತರ ಮಾಡ್ಕೊಟ್ರು ಅದ್ ಬಗ್ಗೆ, ಯಾವ್ದೇ ಅದು ಏನೇನು ವರ್ಕ್ ಮಾಡುತ್ತೆ, ಎಲ್ಲೆಲ್ಲಿ ಏನೇನು ಕಾಂಪೋನೆಂಟ್ ಪಾರ್ಟ್ಸ್ ಗಳಿರುತ್ತೆ ಅಂತ ತಿಳಿಸ್ಕೊಟ್ರು. ಆಮೇಲೆ ಬರ್ತಾ ಬರ್ತಾ ಅದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮ್ಗೆ ಸ್ವಲ್ಪ ಈಸಿ ಆಯ್ತು ಸರ್ ಅದೆಲ್ಲ. ಯಾಕಂದ್ರೆ ಎಲ್ಲ ಮಿಷಿನರಿ ಟೂಲ್ಸ್ ಗಳು ಪ್ರತಿಯೊಂದು ಅಲ್ಲೇ ಇದೆ, ಅದರಿಂದ ನಾವು ಸ್ವಲ್ಪ ಬೇಗ ಕಲಿತು ಸರ್.
0: ಈಗ ಇದು ಒಂದು ತಿಂಗಳ ಕಾಲ ತರಬೇತಿ ಆಗಿತ್ತು, ತಾವು ಅಲ್ಲೇನೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಅಲ್ಲೇನೆ ಇದ್ದು ತರಬೇತಿ ಪಡ್ಕೊಂಡಿದ್ದ, ಅಲ್ಲಿನ ಊಟ ಆಗಿರ್ಬೋದು ವಸತಿ ವ್ಯವಸ್ಥೆ ಎಲ್ಲ ತಮ್ಗೆ ಹಿಡಿಸ್ತಾ?
1: ಸರ್, ಅಲ್ಲಿನ ಊಟ ವಸತಿ ಎಲ್ಲ ಬಳಸ್ಕೊಂಡು ಏನಾದ್ರೂ ಎಮರ್ಜೆನ್ಸಿ ಇತ್ತು ಅಂತ ಅಂದ್ರೆ ಕೆಲವೊಂದ್ಸಲ ಅಪ್ ಅಂಡ್ ಡೌನ್ ಕೂಡ ಮಾಡುದು. ಯಾಕೆಂದ್ರೆ ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ರನ್ನ ನಾನೇ ಜಾಯಿನ್ ಮಾಡಿಸಿದ್ದೆ ಅಲ್ಲಿಗೆ, ಇಬ್ಬರ ಒಟ್ಟಿಗೆ ಸ್ವಲ್ಪ ಕೆಲವೊಂದ್ ದಿನ ಅಪ್ ಅಂಡ್ ಡೌನ್ ಮಾಡುದು, ಆದ್ರೆ ಮಿಸ್ ಮಾಡ್ತಿರ್ಲಿಲ್ಲ, ಆನ್ ಟೈಮ್ಗೆ ಕ್ಲಾಸ್ ನ ರೀಚ್ ಆಗ್ತಿದ್ದು. ಸರ್,
0: ಅಂದ್ರೆ ಮನೆಯಿಂದ ಹೋಗಿ ಬಂದದ್ದು ಕೂಡ ಇದೆ, ಹಾಸ್ಟೆಲ್ ನಲ್ಲಿ ಉಳ್ಕೊಂಡಿದ್ದಂತ ವ್ಯವಸ್ಥೆನೂ ಕೂಡ ಇದೆ.
1: ಹೌದು ಸರ್.
0: ಹಾಗೇನೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅನ್ನೋದು ಬಹಳಷ್ಟು ಮೌಲ್ಯಗಳನ್ನ ಇಟ್ಟುಕೊಂಡು ತನ್ನ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದೆ. ತಾವು ಇತರೆ ಒಂದು ತರಬೇತಿಗಳನ್ನ ನೋಡಿದಕ್ಕ ಸಂದರ್ಭದಲ್ಲಾಗಿರ್ಬೋದು, ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯಲ್ಲಿ ತಾವು ಈ ರೀತಿ ತರಬೇತಿಯನ್ನು ಪಡ್ಕೊಂಡಿದ್ದು, ತಮ್ಗೆ ಎಷ್ಟು ಮೌಲ್ಯಯುತವಾಗಿದೆ ಈ ವ್ಯವಸ್ಥೆ ಅಂತ ಅನ್ನಿಸ್ತು?
1: ತುಂಬಾ ಉಪಯೋಗ ಆಗಿದೆ ಇದರಿಂದ. ಯಾಕಂದ್ರೆ ನಮ್ಗೆ ಸ್ವಲ್ಪ ಏನು ಒಂದು ಯಾವ ರೀತಿ ಈಗ ಸೇಲ್ಸ್ ಎಲ್ಲ ಇರೋದ್ರಿಂದ ಸರ್ವಿಸ್ ಯಾವ ರೀತಿ ಹಾಗೆ ಹೀಗೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಇದೆಲ್ಲ ನಾವು ಮಾಡ್ತೀವ, ನಮ್ ಕೈಲಿ ಆಗುತ್ತಾ ಇದ್ದು, ಬೇರೆಯವರೇ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಇದ್ ಮಾಡ್ತಿದ್ದೆ. ಆದ್ರೆ ಅದು ಅಲ್ಲಿ ಬಂದಾದ್ಮೇಲೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ ಸರ್, ತುಂಬಾ ಉಪಯೋಗ ಆಯ್ತು. ಈಗ ಮೇನ್ ಸರ್ವಿಸ್ ಇಲ್ಲಿ ಓಡ್ತಿರೋದು, ಸೇಲ್ಸ್ ಎಲ್ಲ ಫುಲ್ ಡೌನ್ ಇದೆ, ಸರ್ವಿಸ್ ಜಾಸ್ತಿ ನಡೀತಿರೋದು. ತಿಂಗಳಿಗೆ ಇಲ್ಲ ಅಂದ್ರೂ ಒಂದು 20-30 ಫೋನ್ ರೆಡಿ ಮಾಡ್ತೀನಿ ಸರ್, ಅಷ್ಟು ಕಂಪ್ಲೇಂಟ್ಸ್ ಫೋನ್ಗಳು ಇಲ್ಲಿ ಬರುತ್ತೆ, ಅಷ್ಟನ್ನು ರೆಡಿ ಮಾಡಿ ಕಳಿಸ್ತೀನಿ. ಕೆಲವೊಂದು ಐಸಿ ವರ್ಕ್ ಅಂತ ಬರುತ್ತೆ, ಅದು ನೆಕ್ಸ್ಟ್ ಲೆವೆಲ್ ಸ್ವಲ್ಪ ಇರುತ್ತೆ, ಅದು ಇದ್ರಲ್ಲಿ ಇನ್ನು ಕಲಿಯೋದಿದೆ ಸರ್. ಅಂದ್ರೆ ಐಸಿ ಎಲ್ಲ ನೆಕ್ಸ್ಟ್ ಲೆವೆಲ್, ಅದು ಟಾಪ್ ಲೆವೆಲ್ ಬರುತ್ತೆ ಐಸಿ ವರ್ಕ್. ಆತರ ಕಂಪ್ಲೇಂಟ್ಸ್ ಇದ್ದಾಗ ರಿಟರ್ನ್ ಕಳ್ಸ್ಬಿಡ್ತೀನಿ. ಬೇರೆ ಏನೇನ್ ಮಾಡ್ತಾ ಇದ್ದೀನಿ ಅದೆಲ್ಲ ಕಾರಣ ಅಲ್ಲಿ ಕಲ್ತ್ಕೊಂಡ್ ಬಂದಿರತ್ತೆ, ನಾ ಇಲ್ಲಿ ಅದೆಲ್ಲ ರೆಡಿ ಮಾಡ್ತಿರೋದು. ಇನ್ನ ಬೇರೆ ಎಲ್ಲೂ ಹೊರಗಡೆ ಹೋಗಿ ಕಲ್ತಿಲ್ಲ, ನಿಮ್ಮ ಸಂಸ್ಥೆಯಿಂದಾನೆ ಕಲ್ಚರ್ ಅದರಿಂದ ಅದೇ ಧೈರ್ಯದಲ್ಲಿ ಕೆಲಸಗಳೆಲ್ಲ ಮಾಡ್ತಿರೋದು.

0: ಹಾಗಿದ್ರೆ ತಾವು ಒಂದು ತಿಂಗಳ ಕಾಲ ಕೆಂಚನಹಳ್ಳಿಯಲ್ಲಿ ಇದ್ಕೊಂಡು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಂಡಂತ ಸಂದರ್ಭದಲ್ಲಿ ತಮಗೆ ಥಿಯರಿ ಕ್ಲಾಸ್ ಮಾಡ್ತಿದ್ದಾಗಿರ್ಬೋದು, ಜೊತೆಗೆ ತದನಂತರ ಪ್ರಾಕ್ಟಿಕಲ್ ಅನ್ನ ಮಾಡ್ತಿದ್ದಂತ ಆಗಿರ್ಬೋದು, ಆ ಸಂದರ್ಭದಲ್ಲಿ ತಮಗೆ ಈ ತರ ಹೊಸ ಹೊಸ ವಿಷಯಗಳು ಕಲಿತಿದ್ದಂತ ಸಂದರ್ಭದಲ್ಲಿ ತಮ್ಮ ಮೇಲೆ ತಮಗೆ ಎಷ್ಟು ಭರವಸೆ ಮೂಡ್ತಾ ಇತ್ತು, ಇದರಿಂದ ನನಗೆ ಭವಿಷ್ಯದಲ್ಲಿ ಒಳ್ಳೇದಾಗುತ್ತೆ ಅಂತ?
1: ಸ್ಟಾರ್ಟಿಂಗು ಏನು ಒಂದ್ ಮಂತ್ ಏನ್ ಟ್ರೈನಿಂಗ್ ಇತ್ತು, ಅದರಲ್ಲಿ ಒಂದ್ ವೀಕ್ ಕಳೆದ ತಕ್ಷಣ ನಂಗೆ ಕಾನ್ಫಿಡೆನ್ಸ್ ಬಂತು. ಯಾಕೆಂದ್ರೆ ನಾನು ಸ್ವಲ್ಪ ಆ ಗ್ಯಾಪ್ ಅಲ್ಲಿ ಏನು ಒನ್ ಆರ್ ಟೂ ಡೇ ಏನೋ ಲೀವ್ ತಗೊಂಡಿದ್ದೆ. ಆ ಟೈಮ್ ಅಲ್ಲಿ ಸ್ವಲ್ಪ ಶಾಪ್ ಓಪನ್ ಮಾಡ್ಬೇಕಿತ್ತು, ಕಸ್ಟಮರ್ಗೆ ಫೋನ್ ಎಲ್ಲ ಇಟ್ಕೊಳ್ಬೇಕಿತ್ತು. ಆ ಟೈಮ್ ಅಲ್ಲಿ ಸ್ವಲ್ಪ ಕೆಲವೊಂದ್ ಫೋನ್ ಗಳೆಲ್ಲ ರಿಪೇರಿಗೆಲ್ಲ ಇತ್ತು ಶಾಪ್ ಅಲ್ಲಿ, ಅದೆಲ್ಲ ತಗೊಂಡ್ಬಂದು ನಾನೇ ಅಲ್ಲಿ ಬಂದು ರೆಡಿ ಮಾಡೋದಾಗ್ಬೋದು ಅದೆಲ್ಲ ಮಾಡ್ತಿದ್ದೆ ಕೆಲವೊಂದು. ಅದರಿಂದ ಕಾನ್ಫಿಡೆನ್ಸ್ ಬಂತು ಸರ್, ತುಂಬಾ ಒಂದ್ ವೀಕ್ ಅಲ್ಲೇ ತುಂಬ ಕಾನ್ಫಿಡೆನ್ಸ್ ಬಂದ್ಬಿಡ್ತು.
0: ಅಂದ್ರೆ ತರಬೇತಿ ಮಧ್ಯದಲ್ಲೂ ಕೂಡ ತಾವು ತಮ್ಮ ಅಂಗಡಿಯಲ್ಲಿ ಮೊಬೈಲ್ ರಿಪೇರಿನ ಮಾಡ್ಕೊಂಡಿದ್ದು ಇದೆ?
1: ಹೌದೌದು, ಅದೆಲ್ಲ ನಡೆದಿದೆ ಸರ್.
0: ಹಾಗಿದ್ರೆ ಒಟ್ಟು ಒಂದು ತಿಂಗಳ ಕಾಲ ತಾವು ಕೆಂಚನಹಳ್ಳಿಯಲ್ಲಿ ಇದ್ಕೊಂಡು ಅಲ್ಲಿ ಮೊಬೈಲ್ ರಿಪೇರಿಯನ್ನು ಪಡ್ಕೊಂಡು ನಂತರ ತರಬೇತಿ ಮುಗಿಯೋ ಅಂತ ಬಂದಂತ ಸಂದರ್ಭದಲ್ಲಿ ತಮ್ಗೆ ಈ ತರಬೇತಿ ಬಗ್ಗೆ, ಈ ತರಬೇತಿ ಪಡ್ಕೊಂಡಿದ್ರ ಬಗ್ಗೆ ತಮ್ಗೆ ಎಷ್ಟು ಖುಷಿ ಇತ್ತು, ಹಾಗೇನೆ ತಾವು ಕಟ್ಟಂತ ಫೀಸ್ಗೆ ಪಡ್ಕೊಂಡಂತ ತರಬೇತಿಗೆ ಅದು ಮೌಲ್ಯಯುತವಾಗಿತ್ತ?
1: ಸರ್ ನಿಜ ಹೇಳ್ಬೇಕಂದ್ರೆ ಅದು ಕಡಿಮೆನೆ, ಅದೇನು ಫೀಸ್ ಎಲ್ಲ ಅಂದ್ರೆ ಅಲ್ಲಿ ಕಲ್ತಿತ್ತು ತುಂಬಾ ಐತೆ ಸರ್, ನಮ್ಗೆ ತುಂಬಾ ಲಾಭ ಐತೆ. ಅದ್ರ ಮುಂದೆ ಫೀಸ್ ಎಲ್ಲ ಏನು ಅಲ್ಲ ಹೇಳ್ಬೇಕಂತೆ, ಯಾಕಂದ್ರೆ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಗಳು ಏನಿದೆ ಅದೆಲ್ಲ ತುಂಬಾ ಫೀಸ್ ಗಳಾಗ್ಬೋದು ಏನೇನೋ ಕೇಳ್ತಾರೆ ಅವರು, ಅದೆಲ್ಲ ತುಂಬಾ ರಿಸ್ಕ್ ಐತೆ. ಇವರು ಇವರೇನೆ ಎಲ್ಲಾ ಫೆಸಿಲಿಟಿ ಕೊಟ್ಟು ಊಟ ಕೊಟ್ಟು ಅಲ್ಲಿ ಉಳ್ಕೊಳ್ಳಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಈ ತರ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ ಸರ್, ತುಂಬಾ ಉಪಯೋಗನೇ ಆಯ್ತು.
0: ತದನಂತರ ತರಬೇತಿಯನ್ನು ಮುಗಿಸಿ ಅಲ್ಲಿಂದ ಓಡಬೇಕಾದ್ರೆ ಅಲ್ಲಿ ತಮಗೆ ಅಲ್ಲಿನ ಸಿಬ್ಬಂದಿ ವರ್ಗದವರಿಗೂ ಆಗಿರ್ಬೋದು, ತಮಗೆ ತರಬೇತಿ ಕೊಟ್ಟಂತವ್ರು ಆಗಿರ್ಬೋದು, ಅವ್ರ

0: ಜೊತೆ ತಮ್ಮ ಮಾತುಕತೆ ಮತ್ತೆ ಮುಂದಿನ ಭವಿಷ್ಯದ ನಡೆ ಬಗ್ಗೆ ತಾವು ಅವ್ರ ಜೊತೆ ಏನಾದರೂ ಚರ್ಚೆ ಮಾಡಿದ್ದುಂಟು ಅಥವಾ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ತಮಗೆ ಮುಂದಿನ ಸ್ವಉದ್ಯೋಗದ ಬಗ್ಗೆ ಯಾವ ರೀತಿ ಎಲ್ಲ ಸಹಕಾರ ಕೊಡ್ತೀವಿ ಅಂತ ತಮ್ಮನ್ನು ಹೇಳಿ ಕಳಿಸ್ಕೊಡ್ತಾರೆ?
1: ಹೌದು ಸರ್, ಖಂಡಿತ ಕೊಟ್ಟರು. ಆ ಥರ ಅಲ್ಲಿಂದ ಸಂಸ್ಥೆಯಿಂದ ತರಬೇತಿ ಪಡೆದು ಶಾಪ್ ಓಪನ್ ಮಾಡಿ ಏನಾದ್ರೂ ಹಣಕಾಸಿನ ಸಮಸ್ಯೆ ಏನಾದ್ರೂ ಬಂದ್ರೆ ಸ್ವಲ್ಪ ಆರ್ಥಿಕ ನೆರವನ್ನೆಲ್ಲ ಮಾಡ್ಕೊಡ್ತೀವಿ ಅಲ್ಲೇ ಬಂದು ಎಲ್ಲ ನೋಡಿ ಅಂತ ಹೇಳಿದ್ರು. ಆತರ ಎಲ್ಲ ನಡೀತಿದೆ ಸರ್, ನಾನು ಅದಕ್ಕೆ ಅಪ್ಲೈ ಮಾಡಿದ್ದೀನಿ. ಎಲ್ಲ ವಿಸಿಟ್ ಎಲ್ಲ 2-3 ರೌಂಡ್ ವಿಸಿಟ್ ಎಲ್ಲ ಆಗಿದೆ ಆರ್ಥಿಕ ನೆರವಿಗೆ. ಸ್ವಲ್ಪ ಇದನ್ನೇ, ಯಾಕಂದ್ರೆ ಸ್ವಲ್ಪ ಹಣಕಾಸಿನ ತೊಂದರೆ ಇರೋದ್ರಿಂದ ಸರ್ ಸ್ವಲ್ಪ ಇನ್ನು ಶಾಪ್ ನ ಸ್ವಲ್ಪ ಡೆವಲಪ್ ಮಾಡೋಣ ಅಂತ ಪ್ಲಾನ್ ಐತೆ ನಮ್ದು. ಯಾಕಂದ್ರೆ ಚೆನ್ನಾಗಿ ಬಿಸ್ನೆಸ್ ಎಲ್ಲ ಆಗುತ್ತೆ, ಅದರಿಂದ ಸ್ವಲ್ಪ ಕಸ್ಟಮರ್ ಅಟ್ರಾಕ್ಷನ್ ಗೆ ಸ್ವಲ್ಪ ಇನ್ನು ಏನೋ ಬೇಕು ಅಂತ ಅನ್ನಿಸ್ತಾ ಇದೆ. ಆದ್ರೆ ಇಲ್ಲಿ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇರೋದ್ರಿಂದ ಅಲ್ಲಿಗೆ ಅರ್ಜಿ ಸಲ್ಲಿಸಿದೀವಿ ಸರ್. ಅದನ್ನು ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳಿದ್ರೆ ಆ ಧೈರ್ಯಕ್ಕೆ ಅವ್ರಿಗೆ ಅರ್ಜಿ ಸಲ್ಲಿಸಿ ಎಲ್ಲ ಅದು ಕೆಲಸ ನಡೀತಿದ್ರು. ಮುಂದೆ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟಿದ್ರು. ಅವಾಗ್ಲೂ ಯೋಚನೆ ಮಾಡಿದೆ ನಮ್ಗೆ ಇದು ಮುಂದಿನ ದಿನದಲ್ಲಿ ಹೆಲ್ಪ್ ಆಗ್ಬಹುದು ಅಂತ. ಯಾಕಂದ್ರೆ ಸರ್ ಆಲ್ರೆಡಿ ಶಾಪ್ ಇತ್ತು, ನಾವ್ ಬಂದಿರೋ 7 ಜನದಲ್ಲಿ ಈ ಫೀಲ್ಡ್ ನಲ್ಲಿ 3-4 ಜನ ಇದೀವಿ ಆಲ್ರೆಡಿ. ಇನ್ 3 ಜನ ಬೇರೆ ಕಡೆ ಕೆಲಸ ಮಾಡ್ತಿದ್ರೆ ನಂದೊಂದು ಮೇನ್ ಶಾಪ್ ಇದೆ ಸರ್, ನಾನೊಬ್ಬ ಶಾಪ್ ಇಟ್ಟಿದ್ದೀನಿ. ಅಲ್ಲಿರೋ ಶಾಪ್ ನ ಇನ್ನು ಚೆನ್ನಾಗಿರೋದು ಇದ್ರ ಕಡೆ ಮಾಡಿದೆ. ಯಾಕಂದ್ರೆ ಸರ್ ಮುಂಚೆ ಇರೋ ಶಾಪ್ ಬಂದು ಬರೀ 25,000 ಅಡ್ವಾನ್ಸ್ ಇತ್ತು, 2,000 ಬಾಡಿಗೆ ಇತ್ತು. ಆದ್ರೆ ಇವಾಗ ಮಾಡಿರೋ ಶಾಪ್ ಬಂದು 1,00,000 ಅಡ್ವಾನ್ಸ್, 3,000 ಬಾಡಿಗೆ. ಸ್ವಲ್ಪ ಹಾಗೇನೆ ಇದು ಶಾಪ್ ದುಡಿದಿದೆ, ಒಳಗಡೆ ಫರ್ನಿಚರ್ ವರ್ಕ್ ಎಲ್ಲ ನಡಿಬೇಕು. ಅದರಿಂದ ಆರ್ಥಿಕ ನೆರವಿಗೆ ಅರ್ಜಿ ಸಲ್ಲಿಸಿದ್ದೀನಿ ಸರ್.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಕಿರ್ಗಿಸ್ತಾನ ಪ್ರವಾಸ, ಎಸ್ಸಿಒ ಸಭೆಯಲ್ಲಿ ಭಾಗಿ. ನೇಪಾಳದಲ್ಲಿ ಪ್ರವಾಹ, ಈವರೆಗೆ 84 ಭಾರತೀಯರ ರಕ್ಷಣೆ, ಇನ್ನೂ ಸಂಪರ್ಕಕ್ಕೆ ಸಿಗದ 290 ಭಾರತೀಯರು. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ, ಸೂಕ್ತ ಬೆಲೆಯಲ್ಲಿ ಮಾರಾಟಕ್ಕೆ ಅಗತ್ಯ ಕ್ರಮ ಕೇಂದ್ರ ಸರ್ಕಾರ. ನವದೆಹಲಿಯಲ್ಲಿ ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿ ಸಭೆ, ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ನಿಟ್ಟಿನಲ್ಲಿ ಚರ್ಚೆ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನಕ್ಕೆ 4 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ ಅಧ್ಯಕ್ಷ ಶಾವ್ಕತ್ ಮಿರ್ಜಿಯೋಯೆವ್ ಅವರ ಆಹ್ವಾನದ ಮೇರೆಗೆ ತಾಷ್ಕೆಂಟ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ಮೋದಿ ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಜ್ಬೇಕಿಸ್ತಾನದ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ಮೋದಿ ಅವರು ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೆಕ್ಗೆ ತೆರಳಲಿದ್ದು, ಇದೇ 31ರಂದು ನಡೆಯಲಿರುವ ಶಾಂಘೈ ಸಹಕಾರ ಸಂಘಟನೆಯ 26ನೇ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶೃಂಗಸಭೆಯಲ್ಲಿ ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದ ಭಾರತದ ಆದ್ಯತೆಗಳನ್ನು ಪ್ರಧಾನಿ ಪ್ರಸ್ತಾಪಿಸಲಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಎಸ್ಸಿಒ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಎಸ್ಸಿಒ ಸ್ಥಾಪನೆಯಾಗಿ 25 ವರ್ಷಗಳು ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿಯ ಶೃಂಗಸಭೆ ಮಹತ್ವ ಪಡೆದಿದ್ದು, ಭಾರತ 2017ರಿಂದ ಸಂಘಟನೆಯ ಪೂರ್ಣ ಸದಸ್ಯ ರಾಷ್ಟವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಭಾರತೀಯರೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನ ಎಲ್ಲಾ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದ ನಂತರ ಭಾರತ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ನೇಪಾಳದಲ್ಲಿ ಇನ್ನೂ 290 ಭಾರತೀಯ ಪ್ರಜೆಗಳು ಸಂಪರ್ಕಕ್ಕೆ ಸಿಗದೆ ಉಳಿದಿದ್ದಾರೆ. ಅವರನ್ನು ಪತ್ತೆ ಹಚ್ಚಲು ಮತ್ತು ಅವರ ರಕ್ಷಣೆಗಾಗಿ ಪ್ರಯತ್ನಗಳು ನಡೆಯುತ್ತಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈವರೆಗೆ 84 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ. ಇದರಲ್ಲಿ ತ್ರಿಶೂಲಿ ಜಲವಿದ್ಯುತ್ ಯೋಜನೆಯ 63 ಕಾರ್ಮಿಕರು ಮತ್ತು ತಮಿಳುನಾಡಿನ 21 ಜನರು ಸೇರಿದ್ದಾರೆ. ನೇಪಾಳ ಸರ್ಕಾರ, ಭಾರತದ ಇತರ ಸಚಿವಾಲಯಗಳು ರಾಜ್ಯ ಸರ್ಕಾರಗಳು, ಪ್ರವಾಸ ನಿರ್ವಾಹಕರು ಮತ್ತು ಸಂಬಂಧಿತ ಅಧಿಕಾರಿಗಳೊಂದಿಗೆ ವಿದೇಶಾಂಗ ಸಚಿವಾಲಯ ಸಮನ್ವಯ ಸಾಧಿಸುತ್ತಿದೆ. ಅಲ್ಲದೆ ಸಚಿವಾಲಯದಲ್ಲಿ 24 ಗಂಟೆಗಳ ನಿಯಂತ್ರಣ ಕೊಠಡಿಯನ್ನು ಸಹ ಸ್ಥಾಪಿಸಲಾಗಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾಹಿತಿ ನೀಡಿದ್ದಾರೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೇಪಾಳ ಪ್ರಧಾನಿ

0: ಬಾಲೇಂದ್ರ ಶಾ ಅವರೊಂದಿಗೆ ಮಾತುಕತೆ ನಡೆಸಿದ್ದು ಭಾರತದ ಸಂಪೂರ್ಣ ಮಾನವೀಯ ನೆರವಿನ ಭರವಸೆ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಇಂದು ನೇಪಾಳದಿಂದ ರಕ್ಷಿಸಲ್ಪಟ್ಟ 21 ಯಾತ್ರಿಕರನ್ನು ಭೇಟಿಯಾದರು. ಈ ಯಾತ್ರಿಕರು ನಿನ್ನೆ ಪ್ರವಾಹ ಪೀಡಿತ ಪ್ರದೇಶದಿಂದ ಕಠ್ಮಂಡುವಿಗೆ ಆಗಮಿಸಿ ಇಂದು ನವದೆಹಲಿ ತಲುಪಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಡಾಕ್ಟರ್ ಎಸ್ ಜೈಶಂಕರ್, ಹಠಾತ್ ಪ್ರವಾಹದ ನಂತರ ಪರಿಹಾರ ಮತ್ತು ರಕ್ಷಣೆಯಲ್ಲಿ ನೇಪಾಳ ಸರ್ಕಾರವನ್ನು ಬೆಂಬಲಿಸಲು ಭಾರತ ಕೆಲಸ ಮಾಡುತ್ತಿದೆ. ಇಂದು ಬೆಳಗ್ಗೆ ನೇಪಾಳದ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಿದ್ದು ಎಲ್ಲ ರೀತಿಯ ಬೆಂಬಲ ನೀಡುವುದಾಗಿ ಭರವಸೆ ನೀಡಲಾಗಿದೆ ಎಂದು ತಿಳಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಡಾಕ್ಟರ್ ಎಸ್ ಜೈಶಂಕರ್, ಭಾರತೀಯ ಯಾತ್ರಿಕರ ರಕ್ಷಣೆಗಾಗಿ ನೇಪಾಳ ಸರ್ಕಾರ ಮತ್ತು ಅಲ್ಲಿನ ಸೇನೆಯ ರಕ್ಷಣಾ ಕಾರ್ಯಗಳಿಗೆ ಧನ್ಯವಾದ ಸಲ್ಲಿಸಿದರು. ಇದೇ ವೇಳೆ ಭಾರತಕ್ಕೆ ಸುಗಮವಾಗಿ ಯಾತ್ರಿಕರು ಮರಳಲು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯನ್ನು ಸಹ ಅವರು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚೀನಾ ನೇಪಾಳ ಗಡಿಯಲ್ಲಿರುವ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ 5 ನಾಗರಿಕರು ಮೃತಪಟ್ಟಿದ್ದು 558 ಜನರು ಕಾಣೆಯಾಗಿದ್ದಾರೆ. ಕಾಣೆಯಾದವರ ಪೈಕಿ 260 ಮಂದಿ ವಿದೇಶಿ ಪ್ರವಾಸಿಗರಾಗಿದ್ದರು ಎಂದು ಚೀನಾ ತಿಳಿಸಿದೆ. ಪ್ರವಾಸಿಗರು ಮತ್ತು ಸ್ಥಳೀಯ ನಿವಾಸಿಗಳು ಸೇರಿದಂತೆ 1,000 ಹೆಚ್ಚು ಜನರನ್ನು ಗೈರಾಂಗ್ ಕೌಂಟಿಯಿಂದ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು 7 ಚೀನಾ ಅಧಿಕಾರಿಗಳು ತಿಳಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗಾಗಿ ಹೆಚ್ಚಿನ ಭಾರತೀಯ ಯಾತ್ರಿಕರು ಟಿಬೆಟ್ ಗಡಿ ಪ್ರದೇಶಕ್ಕೆ ಆಗಮಿಸಿದ್ದರು. ಕಾಣೆಯಾದವರ ಪತ್ತೆಗಾಗಿ ವಿದೇಶಗಳ ರಾಯಭಾರ ಕಚೇರಿಗಳೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ತುರ್ತು ಸಾಮಗ್ರಿಗಳನ್ನು ಪೀಡಿತ ಪ್ರದೇಶಕ್ಕೆ ರವಾನಿಸಲಾಗುತ್ತಿದೆ. ಪ್ರವಾಹದಿಂದಾಗಿ ರಸ್ತೆ ಸಂವಹನ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ. ಸೂಕ್ತ ಬೆಲೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಗಾಗಿ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇತ್ತೀಚಿನ ದಿನಗಳಲ್ಲಿ ಸಗಟು ಸಕ್ಕರೆ ಬೆಲೆ ಸುಮಾರು 20% ಕುಸಿದಿದೆ ಮತ್ತು ಚಿಲ್ಲರೆ ಮಾರಾಟದ ಸಕ್ಕರೆ ಬೆಲೆ ಕೂಡ ತಗ್ಗಲು ಪ್ರಾರಂಭಿಸಿವೆ. ದೇಶೀಯ ಮಾರುಕಟ್ಟೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಕೃತಕ ಅಭಾವವನ್ನು ತಡೆಯಲು ಸಚಿವಾಲಯ ಅನೇಕ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಂಡಿದೆ. ಹೊಸ ಋತುವಿಗೆ ಕಬ್ಬು ಅರಿಯುವಿಕೆಯು 15 ಪ್ರಾರಂಭವಾಗಲಿದ್ದು ಈ ತಿಂಗಳಲ್ಲಿ 10 ಟನ್ಗಳಿಗೂ ಹೆಚ್ಚು ಸಕ್ಕರೆ ಉತ್ಪಾದಿಸುವ ನಿರೀಕ್ಷೆ ಇದೆ. ಅಕ್ಟೋಬರ್ನಲ್ಲಿ ಉತ್ಪಾದಿಸುವ ಸಕ್ಕರೆಯನ್ನು ನಿರ್ಬಂಧವಿಲ್ಲದೆ ಮಾರಾಟ ಮಾಡಲು ಸಕ್ಕರೆ ಕಾರ್ಖಾನೆಗಳಿಗೆ ಅನುಮತಿ ನೀಡಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ದೇಶದ ಕೆಲವೆಡೆ ಈರುಳ್ಳಿ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 1.21 ಟನ್ ಈರುಳ್ಳಿ ಖರೀದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಲೆ ಹೆಚ್ಚಿರುವ ಪ್ರದೇಶಗಳಿಗೆ ಈರುಳ್ಳಿ ಎಕ್ಸ್ಪ್ರೆಸ್ ಮೂಲಕ ಪೂರೈಕೆ ಮಾಡಲಾಗುತ್ತಿದೆ. ಹೊಸ ಹಂಗಾಮಿನ ಈರುಳ್ಳಿ ಬಂದ ಬಳಿಕ ಬೆಲೆ ನಿಯಂತ್ರಣಕ್ಕೆ ಬರುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆಯ ಕೊರತೆ ಇದ್ದರೂ ಯಾವುದೇ ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಿಲ್ಲ. ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿಯ ಉದ್ಘಾಟನೆ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ಸಭೆಯಲ್ಲಿ ತರಬೇತಿ, ಮಿಲಿಟರಿ ಸಮರಾಭ್ಯಾಸ, ಔಷಧ, ರಕ್ಷಣಾ ಉದ್ಯಮ, ಸಂಶೋಧನೆ ಮತ್ತು ಅಭಿವೃದ್ಧಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಉಭಯ ದೇಶಗಳು ಒಪ್ಪಿಗೆ ಸೂಚಿಸಿವೆ. 5 ಸದಸ್ಯರ ಕುವೈತ್ ನಿಯೋಗದ ಬ್ರಿಗೇಡಿಯರ್ ಜನರಲ್ ರೇದ್ ಅಲ್ಸಾಕ್ರಾನ್ ಮತ್ತು ರಕ್ಷಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಮಿತಾಭ್ ಪ್ರಸಾದ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಶಿಕಾಗೋ, ಅಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಉದ್ಯಮ ಪ್ರತಿನಿಧಿಗಳೊಂದಿಗೆ ಭಾರತದ ಹೂಡಿಕೆ ಅವಕಾಶಗಳು ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಅಶ್ವಿಲ್ನಲ್ಲಿ ಇದೇ 31 ಮತ್ತು ಸೆಪ್ಟೆಂಬರ್ 1 ನಡೆಯಲಿರುವ ಜಿ 20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ

0: ಸಭೆಯಲ್ಲಿ ಅವರು ಭಾರತೀಯ ನಿಯೋಗವನ್ನು ಮುನ್ನಡೆಸಲಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಹೂಡಿಕೆದಾರರ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಪ್ರತಿಷ್ಠಿತ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ ವಿಜೇತ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಐತಿಹಾಸಿಕ ಗೆಲುವು ಪ್ರಜ್ಞಾನಂದ ಅವರ ಅಸಾಧಾರಣ ಪ್ರತಿಭೆ, ದೃಢ ನಿಶ್ಚಯ, ಸಂಯಮ ಮತ್ತು ನಿರಂತರ ಶ್ರೇಷ್ಠತೆಯ ಅನ್ವೇಷಣೆಗೆ ಸಾಕ್ಷಿಯಾಗಿದೆ. ಅವರು ಜಾಗತಿಕ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಗೆದ್ದು ನಿರಂತರ ಯಶಸ್ಸು ಸಾಧಿಸಲಿ ಎಂದು ಹಾರೈಸಿದ್ದಾರೆ. ನಾರ್ವೆಯ ದೊರೆ ಐದನೇ ಹರಾಲ್ಡ್ ಅವರು ಇಂದು ಓಸ್ಲೋದ ಆಸ್ಪತ್ರೆಯೊಂದರಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಯುರೋಪಿನ ಅತ್ಯಂತ ಹಿರಿಯ ದೊರೆಯಾಗಿದ್ದ ಹರಾಲ್ಡ್ ಅವರು ತಮ್ಮ ತಂದೆ ಐದನೇ ಒಲಾವ್ ಅವರ ನಿಧನದ ಬಳಿಕ 1991 ನಾರ್ವೆಯ ದೊರೆಯಾಗಿ ಅಧಿಕಾರ ವಹಿಸಿಕೊಂಡಿದ್ದರು. ರಾಜಪ್ರಭುತ್ವದ ಆಧುನೀಕರಣಕ್ಕೆ ಅವರು ನೀಡಿದ ಕೊಡುಗೆಯಿಂದಾಗಿ ಜನಪ್ರಿಯರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಕಿರ್ಗಿಸ್ತಾನ ಪ್ರವಾಸ, ಎಸ್ಸಿಒ ಸಭೆಯಲ್ಲಿ ಭಾಗಿ. ನೇಪಾಳದಲ್ಲಿ ಪ್ರವಾಹ, ಈವರೆಗೆ 84 ಭಾರತೀಯರ ರಕ್ಷಣೆ, ಇನ್ನೂ ಸಂಪರ್ಕಕ್ಕೆ ಸಿಗದ 209 ಭಾರತೀಯರು. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ, ಸೂಕ್ತ ಬೆಲೆಯಲ್ಲಿ ಮಾರಾಟಕ್ಕೆ ಅಗತ್ಯ ಕ್ರಮ, ಕೇಂದ್ರ ಸರ್ಕಾರ. ನವದೆಹಲಿಯಲ್ಲಿ ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿ ಸಭೆ, ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ನಿಟ್ಟಿನಲ್ಲಿ ಚರ್ಚೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಪ್ರಸ್ತುತ ತಮ್ಮ ಹೊಸ ಅಂಗಡಿಯನ್ನು ಹೇಳ್ತಾ ಇದ್ದೀರಾ?
2: ಪ್ರಸ್ತುತ ನಮ್ದು ಹೊಸ ಅಂಗಡಿ ಬಂದು ರತ್ನಾಪುರಿ ಅಂತ ಒಂದು ಗ್ರಾಮ ಇದೆ, ಉಂಟು ತಾಲೂಕು, ಅಲ್ಲಿ ತರ್ತೀವಿ. ಬ್ಯಾಂಕ್ ಆಪೋಸಿಟ್.
1: ಮೊದಲು ತಮ್ಮ ಹಳ್ಳಿಯಲ್ಲೇ ಒಂದು ಶಾಪ್ ಅನ್ನು ಓಪನ್
2: ಮಾಡಿದ್ದೀರಾ?
1: ಅವಾಗ ಕೇವಲ ಒಂದು ಸೇಲ್ಸ್ ಅನ್ನ ಮಾತ್ರ ತಾವು ಮುಖ್ಯವಾಗಿ ಇಟ್ಕೊಂಡು ಅಂಗಡಿಯನ್ನ ನಡೆಸ್ತಾ ಇದ್ರಿ. ಇದ್ರ ಜೊತೆಗೆ ಸರ್ವಿಸು ಕೂಡ ಅಗತ್ಯ ಇದೆ ಅನ್ನೋ ಮನಗಂಡು ತರಬೇತಿಯನ್ನ ಪಡೆದಿದ್ದೀರಾ. ಈಗ ರತ್ನಾಪುರಿಗೆ ತಮ್ಮ ಅಂಗಡಿಯನ್ನ ಶಿಫ್ಟ್ ಮಾಡಿ ಅಲ್ಲಿ ಸೇಲ್ಸ್ ಮತ್ತೆ ಸರ್ವಿಸ್ ಅನ್ನ ಮಾಡ್ತಾ ಇದ್ದೀರಾ. ಪ್ರಸ್ತುತ ಈ ತರಬೇತಿಯನ್ನ ಪಡ್ಕೊಂಡಿರುವಂಥದ್ದು, ತಮ್ಮ ಈ ಒಂದು ಸ್ವಉದ್ಯೋಗವನ್ನ ಮಾಡ್ತಿರುವಂಥದ್ದು, ಇದು ಎಷ್ಟು ಖುಷಿಯನ್ನ ನೀಡ್ತಾ ಇದೆ? ತಮ್ಮ ಕುಟುಂಬದವರ ಪ್ರತಿಕ್ರಿಯೆ ಹೇಗಿದೆ ಇದಕ್ಕೆಲ್ಲ?
2: ನಮ್ಮ ಕುಟುಂಬ ಅಂದ್ರೆ ನಮ್ಮ ಫ್ಯಾಮಿಲಿ ಒಳ್ಳೆ ಒಪಿನಿಯನ್ ಇದೆ ಸರ್. ಮುಂಚೆ ಇರೋದಕ್ಕೂ ಇದಕ್ಕೆ ಮುಂಚೆ ಇರೋ ಪ್ಲೇಸ್ ಅಲ್ಲಿ ಅಷ್ಟು ಹೇಳ್ಕೊಳ್ಳೋ ಅಂತ ಬಿಸ್ನೆಸ್ ಏನ್ ಆಗ್ತಿರ್ಲಿಲ್ಲ. ಅವಾಗ ಅವ್ರು ಯೋಚನೆ ಮಾಡ್ತಿತ್ತು ಇದೆಲ್ಲ ನಡೀತದ ಮಾಡ್ತದ ಅಂತ ಸ್ವಲ್ಪ ಅವ್ರಿಗೂ ಯೋಚನೆ ಇತ್ತು. ಆದ್ರೆ ಅಲ್ಲಿಂದ ಇಲ್ಲಿ ಬಂದಾದ್ಮೇಲೆ ಮತ್ತೆ ನಾನು ಅಲ್ಲಿ ವಿವೇಕಾನಂದ ಸಂಸ್ಥೆಯಿಂದ ತರಬೇತಿಯನ್ನು ಪಡ್ಕೊಂಡು ಇಲ್ಲಿ ಬಂದು ಶಾಪ್ ಇಟ್ಟಾದ್ಮೇಲೆ ನಮ್ಮ ಕುಟುಂಬದವ್ರಿಗೆ ತುಂಬಾ ಒಳ್ಳೆ ಗುಡ್ ಒಪಿನಿಯನ್ ಇದೆ ಸರ್. ಈ ಫೀಲ್ಡ್ ಅಲ್ಲಿ ಬೆಳಿಬಹುದು, ಗ್ರೋತ್ ಆಗ್ಬಹುದು, ಎಷ್ಟೇ ಅಂಗಡಿ ಇದ್ಕೊಂಡು ಆತರ ಎಲ್ಲ ಒಪಿನಿಯನ್ ಮನೇಲಿ ತುಂಬಾ ಖುಷಿಯಿಂದ ಕೂಡ ಇದೆ. ನನ್ನ ಅಣ್ಣ ಆಗ್ಬೋದು, ಅಪ್ಪ ಅಮ್ಮ ಆಗ್ಬೋದು, ಎಲ್ಲರೂ ಅವ್ರ ಅದೇ ರೀತಿ ಸಪೋರ್ಟ್ ಮಾಡ್ತಾರೆ.
1: ಮೊದಲೆಲ್ಲ ತಾವು ಪದವಿ ಶಿಕ್ಷಣವನ್ನು ಮುಗಿಸಿ ಬೇರೆ ಬೇರೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿದ್ದಕ್ಕೂ ಈಗ ನೀವು ಒಂದು ಸ್ವ ಉದ್ಯೋಗವನ್ನ ಮಾಡ್ತಾ ಇರೋದಕ್ಕೂ ಎಷ್ಟೆಲ್ಲ ಬದಲಾವಣೆ ಆಗಿದೆ ತಮ್ಮ ಜೀವನದಲ್ಲಿ?
2: ಸರ್, ಇದು ತುಂಬಾ ಆದ್ರೆ ತುಂಬಾನೇ ಆರಾಮದಾಯಕವಾಗಿದೆ. ಯಾಕಂದ್ರೆ ನಾನು ಮುಂಚೆ ಬಂದು 2 ವರ್ಷ KR ಪೇಟೆ ಮಂಡ್ಯ ಡಿಸ್ಟ್ರಿಕ್ಟ್, ಇಲ್ಲಿಂದ 80 km ಆಗುತ್ತೆ ಸರ್. ಅಲ್ಲೆಲ್ಲ ಹೋಗಿ ಜಸ್ಟ್ ಒಂದು 12,000-13,000 ಸ್ಯಾಲ್ರಿ ಕೊಡ್ತಿದ್ರು. ರೂಮ್ ಎಲ್ಲ ಸಪ್ರೇಟ್ ಮಾಡ್ಬೇಕಿತ್ತು, ಇನ್ನ ಊಟ ಸಪ್ರೇಟ್, ಬರೀ ಹೆಲ್ತ್ ಇಶ್ಯೂ ಆಗ್ತಿತ್ತು. ಆದ್ರೆ ಈಗ ಕಣ್ ಮುಂದೆನೆ ಮನೆ ಹತ್ರನೇ ಕೆಲಸ, ಮನೆಯಿಂದ 2 km ಬಂದ್ರೆ ಟಾಪ್, ಅಲ್ಲಿಗಿಂತ ಡಬಲ್ ಸ್ಯಾಲ್ರಿ ಇಲ್ಲಿ ಉಳಿಯುತ್ತೆ. ಖರ್ಚೆಲ್ಲ ಕಳ್ದು ಖರ್ಚು ಅಂಗಡಿ ಮೇಂಟೆನೆನ್ಸ್ ಮತ್ತೆ ಬೇರೆ ಬೇರೆ ಎಲ್ಲ ಕಮಿಟ್ಮೆಂಟ್ಸ್ ಎಲ್ಲ ತೀರಿ 25,000-30,000 ಇಲ್ಲೇ ಉಳಿಯುತ್ತೆ ಸರ್ ನಮ್ಗೆ. ಅದರಿಂದ ಇದು ತುಂಬಾ ಆರಾಮದಾಯಕವಾಗಿದೆ. ಇನ್ನು ಜಾಸ್ತಿ ಅರ್ನ್ ಮಾಡ್ಬೋದು, ಅದು ಟೈಮ್ ಇದಂಗೆ ಸರ್. ಸ್ವಲ್ಪ ಕಸ್ಟಮರ್ ಎಲ್ಲ ಜಾಸ್ತಿ ಆದಾಗ, ಇಲ್ಲೇ ಸ್ವಲ್ಪ ಕಸ್ಟಮರ್ ಎಲ್ಲ ಸೇರಿದಾಗ, ಇಲ್ಲಿ ಬಂದಾಗ ಜಾಸ್ತಿ, ಸ್ವಲ್ಪ ಪಬ್ಲಿಸಿಟಿ ಆದಾಗ ಶಾಪ್ ಆಗಿ ಇನ್ನು 1-2 ಆಗುತ್ತೆ ಸರ್. ಆತರ ಫುಲ್ ಇದಂತ ಫುಲ್ ಹ್ಯಾಪಿ ಆಗುತ್ತೆ, ವರ್ಕ್ ಆರಾಮಾಗಿ ಮಾಡ್ಬೋದು, ಸ್ವಂತ ಕೆಲಸ ಅಲ್ವಾ. ಇಲ್ಲಿ ನಾನೇ ಓನರ್, ಇಲ್ಲಿ ಯಾರಿಗೂ ಕಾಯಂಗಿಲ್ಲ. ನಾನು ಎಷ್ಟು ದುಡಿತೀನಿ ಅಷ್ಟು ಇದಾಗುತ್ತೆ. ಮತ್ತೆ ಏನಾದ್ರೂ ಎಮರ್ಜೆನ್ಸಿ ಇದ್ದಾಗ ರಜೆ ತಗೋಬಹುದು, ಯಾರಿಗೂ ಕೇಳಂಗಿಲ್ಲ, ಪರ್ಮಿಷನ್ ತಗೊಳಂಗಿಲ್ಲ. ತುಂಬಾ ಉಪಯೋಗ ಆಗಿದೆ ಸರ್.
1: ಹಾಗಿದ್ರೆ ತಮ್ಮ ಆಸೆಯಂತೆ ಈ ಒಂದು ಮೊಬೈಲ್ ಶಾಪ್ ಅನ್ನ ತೆರೆದು ಜೊತೆಗೆ ಮೊಬೈಲ್ ರಿಪೇರಿ ತರಬೇತಿಯನ್ನು ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಪಡೆದು ಸ್ವಉದ್ಯೋಗವನ್ನ ಮಾಡ್ತಾ ಇರೋದು ಒಂದು ಕಡೆ. ಆದ್ರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು, ಇನ್ನು ಮುಂದೆ ಭವಿಷ್ಯದಲ್ಲಿ ಏನೇನೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ?
2: ಸರ್, ಮುಂದೆ ಭವಿಷ್ಯದ ಗುರಿ ಅಂದ್ರೆ ಫಸ್ಟ್ ಇಲ್ಲಿ ನಾನು ಒಳ್ಳೆ ಹೆಸರು ಕ್ರಿಯೇಟ್ ಮಾಡ್ಬೇಕು, ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡ್ಬೇಕು. ಬೇರೆ ಏನ್ ಶಾಪ್ ಇದೆ ನನ್ನ ಹತ್ರ ಸಿಗೋದು ಅವ್ರ ಹತ್ರ ಸಿಗ್ಬಾರ್ದು. ಆತರ ಒಂದು ಕಸ್ಟಮರ್ಗೆ ಬೇಕಾಗಿರೋ

0: ಅಗತ್ಯ ವಸ್ತುಗಳು ಅಂದ್ರೆ ಅವ್ರು ಅಗತ್ಯ ವಸ್ತುಗಳು ಅಂದ್ರೆ ಈಗ ಮೊಬೈಲ್ ಒಂದು ಅಗತ್ಯ ವಸ್ತುಗಳಾಗ್ಬಿಟ್ಟಿದೆ. ಪ್ರತಿಯೊಬ್ಬರ ಕೈಲೂ ಇದೆ ಮೊಬೈಲ್, ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್ ಎಲ್ಲಾರ ಕೈಲೂ ಇದೆ. ಅವ್ರಿಗೆ ಏನ್ ಬೇಕು ಅದನ್ನ ಆನ್ ಟೈಮ್ ಬೇಗನೆ ಅವ್ರಿಗೆ ರೀಚ್ ಮಾಡೋದು, ಈ ತರ ಕೆಲಸ ಮಾಡ್ಕೊಂಡು ಸ್ವಲ್ಪ ಇಲ್ಲೇ ಹೆಸರೆಲ್ಲ ಮಾಡಿ ಮತ್ತೆ ಬೇರೆ ಕಡೆ ಸ್ವಲ್ಪ ಆದಷ್ಟು ಬೇಗ ಎಲ್ಲಾ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಬೇರೆ ಕಡೆ ಒಂದು ಇನ್ನೊಂದು ಇದೇ ತರ ಒಂದು ಬ್ಯಾಂಕ್ ಓಪನ್ ಮಾಡೋದ ಅಂತ ಪ್ಲಾನ್ ಇತ್ತು. ಬೇರೆ ಕಡೆ ಇನ್ನೊಂದು ಯಾವ್ದೊಂದು ಸರ್ಕಲ್ ಪಾಯಿಂಟ್ ನಿಯರೆಸ್ಟ್ ನೋಡ್ಬಿಟ್ಟು ಈಗ ಒಂದು ನಮ್ದು ಮನೆ ಅಂತ ಬಂದ್ರೆ 10 kilometers ಚೆಕ್ ಮಾಡಿದ್ರು ಪ್ರತಿ ಕಡೆನು ಸರ್ಕಲ್ ಪಾಯಿಂಟ್ ಇದ್ದೇ ಇರುತ್ತೆ. ಎಲ್ಲಾದ್ರೂ ಬೇರೆ ಕಡೆ ಇನ್ನೂ ಒಂದು ಶಾಪ್ ಓಪನ್ ಮಾಡಿ ಅದನ್ನು ಡೆವಲಪ್ ಮಾಡೋ ಪ್ಲಾನ್ ಇತ್ತು. ಈ ಶಾಪ್ ಇದ್ರಲ್ಲೂ ಡೆವಲಪ್ ಆಗಿದೀವಿ, ಇದ್ರಲ್ಲೂ ಅರ್ನ್ ಮಾಡಿ ಈ ಇನ್ಕಮ್ ಅಲ್ಲಿ ಬೇರೆ ಕಡೆನು ಮಾಡ್ಬೇಕು ಅಂತ ಪ್ಲಾನ್.
1: ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ.
0: ಥ್ಯಾಂಕ್ ಯು.
1: ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಎಷ್ಟೇ ಒಂದು ಶಿಕ್ಷಣವನ್ನು ಪಡೆದಿದ್ರು ಒಂದು ಸರ್ಕಾರಿ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಾಗಿರ್ಬೋದು, ಯಾವುದೇ ಒಂದು ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಯುವ ಪೀಳಿಗೆ ಭಾಳಷ್ಟು ಹೆಡುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ತುಂಬಿಟ್ಟ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ವಿವಿಧ ರೀತಿಯ ವೃತ್ತಿಪರ ತರಬೇತಿಗಳನ್ನು ಕೊಡಲಾಗ್ತಿದೆ. ಅದರಲ್ಲಿ ತಾವು ಪಡ್ಕೊಂಡಂಥ ಮೊಬೈಲ್ ರಿಪೇರಿ ಆಗಿರ್ಬೋದು, ಎಲೆಕ್ಟ್ರಿಷಿಯನ್, ಸ್ಪೋಕನ್ ಇಂಗ್ಲೀಷ್, ಕಂಪ್ಯೂಟರ್ ತರಬೇತಿ, ಈ ರೀತಿಯ ಹಲವಾರು ವೃತ್ತಿಪರ ತರಬೇತಿಗಳನ್ನು ಕೊಡಲಾಗ್ತಿದೆ. ಈ ನಿಟ್ಟಿನಲ್ಲಿ ಯುವಕರು ಈ ರೀತಿ ತರಬೇತಿಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ಸ್ವಉದ್ಯೋಗವನ್ನು ಮಾಡಿದ್ರೆ ಅವರ ಒಂದು ಈ ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡಿ ಸ್ವಾವಲಂಬನೆ ಜೀವನವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಈ ಎಲ್ಲ ತರಬೇತಿಗಳು ಹೇಗೆ ಸಹಕಾರಿ ಆಗುತ್ತೆ ಅನ್ನೋದು ಕುರಿತು ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ಯುವ ಪೀಳಿಗೆಗೆ ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಸರ್, ನಾವು ಎಷ್ಟೇ ಡಿಗ್ರಿ ಮಾಡಿದ್ರು, ಎಷ್ಟೇ ಇದು ಮಾಡಿ, ಎಷ್ಟೇ ಓದಿದ್ರು, ಇಲ್ಲ ಒಂದು ಗವರ್ಮೆಂಟ್ ಜಾಬ್ ತಗೋಬೇಕು ಅನ್ನೋದೊಂದು ಗೋಲ್ ಪ್ರತಿಯೊಬ್ಬರೂ ಇರುತ್ತೆ. ಆದ್ರೆ ಈ ತರ ನಮ್ಗೆ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನ ಯೂಸ್ ಮಾಡ್ಕೊಂಡು ನಾವೇ ಸ್ವಂತ ಒಂದು ಬಿಸ್ನೆಸ್ ಓಪನ್ ಮಾಡಿ ಒಬ್ರು ಕೈ ಕೆಳಗಡೆ ಕೆಲಸ ಮಾಡ್ದಂಗೆ ನೆಮ್ಮದಿಯಾಗಿ ಜೀವನ ನಡೆಸ್ಬೋದು. ಅದರಿಂದ ಈ ಸಂಸ್ಥೆಯಲ್ಲಿ ಸಿಗುವಂತ ಈ ತರ ಆಪರ್ಚುನಿಟಿಗಳನ್ನ, ಈ ತರ ತರಬೇತಿಗಳನ್ನ ಉಪಯೋಗಿಸ್ಕೊಂಡು ಏನಾದ್ರೂ ಒಂದು ಮಾಡ್ಬೇಕು ಅಂತ ಇದ್ರೆ ಈ ತರ ಸಂಸ್ಥೆಯ ತರಬೇತಿಗಳನ್ನ ಬಳಸ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಭವಿಷ್ಯನ ರೂಪಿಸ್ಕೋಬಹುದು ಸರ್. ಬೆಟರ್ ಅಂದ್ರೆ ಈಗ ಹೇಳಿದ್ನಲ್ಲ ಸರ್, ಈ ತರ ಮಾಡಿದ್ರೇನೆ ಬೆಟರ್. ಈ ಕಂಪನಿಗಳಲ್ಲಿ ಕೆಲಸ ಅದೆಲ್ಲ ಶಾಶ್ವತ ಅಲ್ಲ, ಕೆಲವೊಂದು ವರ್ಷಗಳಷ್ಟೇ, ಆದ್ರೆ ಅದರಲ್ಲೆಲ್ಲ ಫ್ಯೂಚರ್ ಇರಲ್ಲ. ಇದರಲ್ಲೆಲ್ಲ ಜೀವನವನ್ನು ಭವಿಷ್ಯವನ್ನ ರೂಪಿಸ್ಬೋದು ಸರ್. ನಮ್ ತಲೆಮಾರು, ನೆಕ್ಸ್ಟ್ ತಲೆಮಾರು ಎಲ್ಲರೂ ಇದನ್ನ ಕಂಟಿನ್ಯೂ ಮಾಡ್ಬೋದು ಅಷ್ಟು ಹೇಳ್ಬಲ್ಲ.
1: ಬಹಳ ಸಂತೋಷ ಸಂದೇಶ್ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಸ್ತುತ ತಾವೊಂದು ಪದವಿ ಶಿಕ್ಷಣವನ್ನು ಪಡೆದು ಬೇರೆಡೆ ಖಾಸಗಿ ವಲಯಗಳಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಉತ್ಮಮಠನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಕ್ತಿರುವಂಥ ಮೊಬೈಲ್ ರಿಪೇರಿ ತರಬೇತಿ ಬಗ್ಗೆ ತಾವು ಮಾಹಿತಿಯನ್ನು ಪಡ್ಕೊಂಡು ಇಲ್ಲಿ ತಾವು ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡೆದು ಪ್ರಸ್ತುತ ತಾವು ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಆರ್ಥಿಕ ಸ್ವಾವಲಂಬನೆ ಮುಖಾಂತರ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಇದರಲ್ಲಿ ತಮ್ಮ ಒಂದು ಯಶಸ್ಸನ್ನು ಕಾಣ್ತಾ ಬರ್ತಿರೋದಂಥ ಅನುಭವ ಆಗಿರ್ಬೋದು, ಈ ತರಬೇತಿಯ ಒಟ್ಟಾರೆಯ ಕಲಿಕೆಯ ಅನುಭವ ಆಗಿರ್ಬೋದು, ಇದೆಲ್ಲ ತಮ್ಮ ಒಂದು ಭವಿಷ್ಯವನ್ನು ಕಟ್ಕೊಳ್ಳೋ ನಿಟ್ಟಲ್ಲಿ ಎಷ್ಟು ಸಹಕಾರಿಯಾಗಿದೆ ಅನ್ನೋ ಕುರಿತು ಮುಂಬರುವಂಥ ಯುವ ಪೀಳಿಗೆ ಈ ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಪಡ್ಕೊಂಡ್ರೆ ಅವರ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋ ನಿಟ್ಟಲ್ಲಿ ಒಂದು ಸ್ವಉದ್ಯೋಗವನ್ನು ಮಾಡ್ಕೊಳ್ಳಿಕ್ಕೆ ಇದು ಎಷ್ಟೆಲ್ಲ ಸಹಕಾರ ಆಗಿದೆ ಅನ್ನೋ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿರುತ್ತಿದ್ದ ಧನ್ಯವಾದಗಳನ್ನು ತಿಳಿಸ್ತೀನಿ ಸಂದೇಶ್ ಅವರೇ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಗುತ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳಲ್ಲಿ ಒಂದಾದಂತಹ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಹಾಗೂ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯ ಹಾಗೂ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ತಮ್ಮ ಒಂದು ಸ್ವಉದ್ಯೋಗವನ್ನು ಕಟ್ಕೊಳ್ತಾರ ಅನುಭವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂತವರು ಹುಣಸೂರು ತಾಲೂಕಿನ ಶ್ರೀಯುತ ಸಂದೇಶ್ ಅವರು. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ SVYM VRLC ಕೆಂಚನಹಳ್ಳಿ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಹುಣಸೂರಿನ ಸಂದೇಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು

0: ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಪ್ರಿಯ ಕೇಳುಗರೇ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
0: ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ

ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ನಮಸ್ಕಾರ, ಶುಭರಾತ್ರಿ.